ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರಗಳನ್ನ ತಿಳಿದುಕೊಳ್ಳೋಣ. ಇವತ್ತು ಆಗಸ್ಟ್ 17, 2026 ಸೋಮವಾರ, ಪರಾಭವ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ಪಂಚಮಿ ತಿಥಿ. ಇವತ್ತು ನಾಗರ ಪಂಚಮಿ ಹಬ್ಬ. ಸ್ನೇಹಿತರೆ, ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
1: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರತ್ನಗಿರಿಯ ನಿವಾಸಿಯಾದ ಶುಭ ಇವರು ನಾಗರ ಪಂಚಮಿ ಹಬ್ಬದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಸದಸ್ಯರಾದ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಇವರು ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ.
1: ನಂತರ ದಿನೇಶ್ ಹೊಸನಗರ್ ಇವರು ಒಗಟುಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
0: ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ.
0: ಬೆಳಿಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚೆಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. ಇಂದಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಆರ್ಜೆ ರಕ್ಷಿತಾ ಹೊಳ್ಳ ತಿಳಿಸಿಕೊಡಲಿದ್ದಾರೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ಕುರಿತಾದಂತಹ ಮಾಹಿತಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನೀತಿ ಕಥೆಯ ಬಗ್ಗೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು ತಿಳಿಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ.
0: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
0: ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಇಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಶ್ರೀಧರ್ ಅವರು ತಿಳಿಸಿಕೊಡಲಿದ್ದಾರೆ.
2: ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
1: ರಾತ್ರಿ 8:20ಕ್ಕೆ
2: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ವರೆಗೆ
2: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
3: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶುಭೋದಯ ಕೇಳುಗರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಶ್ರಾವಣ ಮಾಸದ ಮೊದಲ ಸೋಮವಾರದ ಈ ಪವಿತ್ರ ಮುಂಜಾನೆ ಗಾಳಿಯಲ್ಲಿ ಮಲ್ಲಿಗೆ ಹೂವಿನ ಘಮಲು, ಊರ ದೇವಸ್ಥಾನಗಳಿಂದ ಕೇಳಿ ಬರುವ ಘಂಟೆನಾದ, ಶಿವನ ನಾಮಸ್ಮರಣೆ, ಇಂತಹ ಸುಂದರ ವಾತಾವರಣದಲ್ಲಿ ಇವತ್ತು ನಾವೆಲ್ಲರೂ ನಾಗರ ಪಂಚಮಿಯನ್ನು ಕೂಡ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಕೊರಳಲ್ಲಿ ಸರ್ಪವನ್ನು ಧರಿಸಿದ ಆ ಪರಶಿವನಿಗೆ ಪ್ರಿಯವಾದ ಶ್ರಾವಣದಲ್ಲಿ ಭೂಮಿಯ ಮೇಲೆ ಹುತ್ತದ ರೂಪದಲ್ಲಿ ನೆಲೆಸಿರುವ ನಾಗದೇವನನ್ನು ಪೂಜಿಸುವುದು ಅಂತಂದರೆ ಅದೊಂದು ಅಲೌಕಿಕ ಅನುಭೂತಿ ಅಲ್ವಾ? ಈ ವಾರ ಶುರುವೇ ಒಂದು ಅಪರೂಪದ ಹಾಗೂ ವಿಶೇಷವಾದ ಸಂಭ್ರಮದೊಂದಿಗೆ ಶುರುವಾಗ್ತಾ ಇದೆ. ಇವತ್ತು ನಮ್ಮ ಮಣ್ಣಿನ ಸೊಗಡಿನ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾದ ನಾಗರ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು ಸ್ನೇಹಿತರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಅಂದ್ರೆ ಅದು ಕೇವಲ ಒಂದು ಪೂಜೆ ಪುನಸ್ಕಾರದ ದಿನವಲ್ಲ, ಅದರಾಚೆಗೆ ಪ್ರಕೃತಿಯೊಂದಿಗೆ ನಮ್ಮ ಪೂರ್ವಿಕರು ಬೆಸೆದುಕೊಂಡಿದ್ದ ಒಂದು ಅಚ್ಚಳಿಯದ ಭಾವನಾತ್ಮಕ ನಂಟು ಕೂಡ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಪ್ರತಿಯೊಂದು ಜೀವಿಯಲ್ಲೂ ದೇವರನ್ನು ಕಾಣುವ ಅದ್ಭುತ ಪರಂಪರೆ ಇದೆ ಸ್ನೇಹಿತರೆ. ಅದರಲ್ಲಿಯೂ ಭೂಮಿಯ ಒಡಲಿನಲ್ಲಿ ಬದುಕುವ ರೈತನ ಮಿತ್ರ ಅಂತಾನೆ ಕರೆಯಲ್ಪಡುವ ನಾಗರ ಹಾವನ್ನು ದೈವ ಸ್ವರೂಪಿಯಾಗಿ ಪೂಜಿಸುವ ದಿನವೇ ಈ ನಾಗರ ಪಂಚಮಿ. ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತು ನಾವು ಕಾಂಕ್ರೀಟ್ ಕಾಡ್ನಲ್ಲಿ ಬದುಕ್ತಾ ಇದ್ದೀವಿ, ಪ್ರಕೃತಿಯಿಂದ ದೂರವಾಗಿ ಹೋಗ್ತಾ ಇದ್ದೇವೆ. ಆದರೆ ನಮ್ಮ ಹಿರಿಯರು ಹಾವುಗಳನ್ನು ಕಂಡರೆ ಹೆದರಿ ಓಡಿಸುವುದಕ್ಕಿಂತ ಅದಕ್ಕೂ ಈ ಭೂಮಿ ಮೇಲೆ ಬದುಕುವ ಹಕ್ಕಿದೆ, ಅದು ನಮ್ಮ ಪರಿಸರದ ಸಮತೋಲನದ ಒಂದು ಪ್ರಮುಖ ಭಾಗ ಅಂತ ಸಾರಲು ಈ ಹಬ್ಬವನ್ನು ರೂಪಿಸಿದರು. ಸೋ ಸ್ನೇಹಿತರೆ, ಕರ್ನಾಟಕದ ಗ್ರಾಮೀಣ ಭಾಗದಲ್ಲಂತೂ ನಾಗರ ಪಂಚಮಿಯ ಸಡಗರವೇ ಬೇರೆ. ಮುಂಜಾನೆಯೇ ಹೆಣ್ಣು ಮಕ್ಕಳು ಹೊಸ ಬಟ್ಟೆಗಳನ್ನ ತೊಟ್ಟು ಕೈ ತುಂಬಾ ಹಸಿರು ಬಳೆಗಳನ್ನ ಧರಿಸಿ ಅರಿಶಿನ ಕುಂಕುಮ ಹಾಲಿನ ತಂಬಿಗೆಯೊಂದಿಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಹಾಕ್ತಾ ನಾಗರ ಕಟ್ಟೆಗೆ ಅಥವಾ ಹುತ್ತದ ಬಳಿ ತೆರಳುವ ದೃಶ್ಯವಿದೆಯಲ್ಲ, ಅದೊಂದು ಕಣ್ಣಿಗೆ ಹಬ್ಬ ಅಂತಾನೆ ಹೇಳಬಹುದು. ಹುತ್ತಕ್ಕೆ ಹಾಲೆರೆದು ನಾಗಪ್ಪ ನಮ್ಮ ಮನೆ ಮಕ್ಕಳನ್ನು ಜಮೀನನ್ನು ಕಾಪಾಡು ಅಂತ ಕೈ ಮುಗಿದು ಬೇಡುವ ಆ ಸರಳ ಭಕ್ತಿಯಲ್ಲಿ ಎಷ್ಟೊಂದು ನಿಷ್ಕಲ್ಮಶತೆ ಇದೆ ಗೊತ್ತಾ. ಇದರ ಜೊತೆಗೆ ಬಾಯಲ್ಲಿ ನೀರೊರಿಸುವ ಕಡುಬು, ಮಂಡಕ್ಕಿ, ಎಳ್ಳಿನ ಉಂಡೆ, ಸಜ್ಜಿಗೆಯ ತಿಂಡಿ ತೀರ್ಥಗಳು, ಆಹಾ, ನೆನೆಸ್ಕೊಂಡ್ರೆ ಸಾಕು ಮೈಯೆಲ್ಲ ರೋಮಾಂಚನವಾಗುತ್ತೆ, ಬಾಲ್ಯದ ನೆನಪುಗಳು ಮರುಕಳಿಸುತ್ತವೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಕೇವಲ ಹುತ್ತಕ್ಕೆ ಹಾಲು ಎರೆಯುವ ಆಚರಣೆಯಲ್ಲ, ಬದಲಿಗೆ ನಮ್ಮ ಜೀವಪರ ಕಾಳಜಿಯನ್ನು, ಪ್ರಕೃತಿಯ ಮೇಲಿನ ನಮ್ಮ ಪ್ರೀತಿಯನ್ನು ನವೀಕರಿಸಿಕೊಳ್ಳುವ ದಿನ. ಹಾಗಿದ್ರೆ ಬನ್ನಿ, ಈ ಸುಂದರ ಬೆಳಗ್ಗೆಯನ್ನು ಈ ಪವಿತ್ರ ಹಬ್ಬದ ನೆನಪುಗಳೊಂದಿಗೆ, ಮಣ್ಣಿನ ಸುವಾಸನೆಯೊಂದಿಗೆ ಶುರು ಮಾಡೋಣ. ಸೊ ಇನ್ನ ಮುಂದಿನ ಭಾಗದಲ್ಲಿ ನಮ್ಮ ಶಿವಮೊಗ್ಗ ನಗರದ ರತ್ನಗಿರಿ ಲೇಔಟ್ನ ಶುಭ ರವಿಕುಮಾರ್ ಅವರು ನಾಗರ ಪಂಚಮಿ ಹಬ್ಬದ ಬಗ್ಗೆ ಒಂದಿಷ್ಟು ವಿಶೇಷತೆಯನ್ನ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾಗರ ಪಂಚಮಿ ಹಬ್ಬವನ್ನ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ನಮ್ಮ ಶಿವಮೊಗ್ಗ ನಗರದ ರತ್ನಗಿರಿ ಲೇಔಟ್ನ ಶುಭ ರವಿಕುಮಾರ್ ಅವರು ನಾಗರ ಪಂಚಮಿ ಹಬ್ಬ ಹೇಗೆ ಶುರುವಾಯಿತು, ಹಾಗೆ ಇತಿಹಾಸ ಪುರಾಣದಲ್ಲಿರುವ ಒಂದೆರಡು ಕಥೆಯನ್ನ ತಿಳಿಸಿದ್ದಾರೆ. ಬನ್ನಿ ಕೇಳೋಣ.
1: ನನ್ನ ಹೆಸರು ಶುಭ. ನಾನು ರತ್ನಗಿರಿಯ ನಿವಾಸಿ. ನನ್ನ ಎಲ್ಲ ಕೇಳುಗರಿಗೂ ಹಾಗೂ ಆರ್ಜೆ ಸಿಬ್ಬಂದಿ ವರ್ಗದವರಿಗೂ ವಂದಿಸುತ್ತಾ, ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸವು ಅತ್ಯಂತ ಪವಿತ್ರ ಹಾಗೂ ಮಂಗಳಕರವಾದ ತಿಂಗಳು. ಈ ಶ್ರಾವಣ ಮಾಸದಲ್ಲಿ ಮೊದಲು ಬರುವ ಹಬ್ಬ ಅಂದರೆ ಅದು ನಾಗರ ಪಂಚಮಿ. ಈ ನಾಗರ ಪಂಚಮಿಯು ಶ್ರಾವಣ ಮಾಸದ ಶುಕ್ಲಪಕ್ಷ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಈ ನಾಗರ ಪಂಚಮಿಯ ಹಬ್ಬವನ್ನು ಎಲ್ಲಿಂದ ಹೇಗೆ ಆಚರಿಸಲಾಯಿತು ಎನ್ನುವುದಕ್ಕೆ ಇತಿಹಾಸದ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ. ಆ ಕಥೆಗಳಲ್ಲಿ ಒಂದೆರಡು ಕಥೆಯನ್ನು ತಿಳಿಸುತ್ತಾ ಈ ಹಬ್ಬ ಹೆಣ್ಣು ಮಕ್ಕಳಿಗೆ ಏಕೆ ಶ್ರೇಷ್ಠವೆಂದು ತಿಳಿಸಲು ಇಚ್ಛಿಸುತ್ತೇನೆ. ಶಿವನು ಲೋಕ ಕಲ್ಯಾಣಕ್ಕಾಗಿ ಜನರನ್ನು ಹಾಗೂ ದೇವಾನ್ದೇವತೆಗಳನ್ನು ರಕ್ಷಿಸಲು ಪುರಾಣದ ಇನ್ನೊಂದು ನಂಬಿಕೆ ಪ್ರಕಾರ ಈ ಕಥೆ. ಸಮುದ್ರ ಮಂಥನ ನಡೆಯುವಾಗ ಯಾರಿಗೂ ಹಗ್ಗ ಸಿಗುತ್ತಿರಲಿಲ್ಲ. ಈ ವೇಳೆ ವಾಸುಕಿ ನಾಗನನ್ನು ಹಗ್ಗವಾಗಿ ಬಳಸಲಾಯಿತು ಎನ್ನುವಂತಹ ಕಥೆ ಇದೆ. ದೇವತೆಗಳು ವಾಸುಕಿಯ ಬಾಲಗಳನ್ನು ಹಿಡಿದರೆ ರಾಕ್ಷಸರು ಅವನ ಬಾಯಿಯನ್ನು ಹಿಡಿದಿದ್ರು. ಸಾಗರ ಮಂಥನ ಸಮಯದಲ್ಲಿ ಹೊರಬಂದ ಆ ವಿಷವನ್ನು ಶಿವನು ತನ್ನ ಕಂಠದಲ್ಲಿ ಇಟ್ಟುಕೊಂಡು ಎಲ್ಲ ಲೋಕಗಳನ್ನು ರಕ್ಷಿಸುತ್ತಾನೆ. ಅದೇ ಸಮಯದಲ್ಲಿ ಮಂಥನದಿಂದ ಅಮೃತವು ಹೊರಬಂದಾಗ ದೇವತೆಗಳನ್ನು ಅದನ್ನು ಕುಡಿದು ಅಮರತ್ವವನ್ನು ಪಡೆಯುತ್ತಾರೆ. ಅಂದಿನಿಂದ ಈ ದಿನವನ್ನು ನಾಗರ ಪಂಚಮಿ ದಿನವೆಂದು ಪರಿಗಣಿಸಲಾಯಿತು. ಪರೀಕ್ಷಿತ್ ಮಹಾರಾಜನ ಇನ್ನೊಂದು ಕತೆ. ಅಭಿಮನ್ಯುವಿನ ಮಗನಾದ ಪರೀಕ್ಷಿತ್ ಮಹಾರಾಜನಿಗೆ ತಕ್ಷಕನೆಂಬ ಸರ್ಪದಿಂದ ಸಾವು ಸಂಭವಿಸುತ್ತದೆ. ನಂತರ ಪರೀಕ್ಷಿತ್ನ ಮಗ ಜನಮೇಜಯನು ಸರ್ಪಯಾಗವನ್ನು ಮಾಡುತ್ತಾನೆ. ಈ ಯಾಗದಿಂದ ಲೋಕದ ಎಲ್ಲ ಸರ್ಪಗಳು ನಾಶವಾಗುವಂತಹ ಹಂತಕ್ಕೆ ಬರುತ್ತದೆ. ಆಗ ಆಸ್ತಿಕ ಮಹರ್ಷಿಯು ಬಂದು ಜನಮೇಜಯನ ಯಾಗವನ್ನು ತಡೆದು ಸರ್ಪಕುಲವನ್ನು ರಕ್ಷಿಸುತ್ತಾನೆ. ಯಾವ ದಿನ ಆಸ್ತಿಕ ಮಹರ್ಷಿಯು ಸರ್ಪಗಳ ಪ್ರಾಣವನ್ನು ಉಳಿಸುತ್ತಾನೋ ಅಂದಿನಿಂದ ಶ್ರಾವಣ ಪಂಚಮಿಯ ದಿನವನ್ನು ನಾಗರ ಪಂಚಮಿ ಎಂದು ಆಚರಣೆ ಮಾಡಲಾಯಿತು.
0: ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ನಮ್ಮ ಶಿವಮೊಗ್ಗ ನಗರದ ರತ್ನಗಿರಿ ಲೇಔಟ್ನ ಶುಭ ರವಿಕುಮಾರ್ ಅವರು ನಾಗರ ಪಂಚಮಿಯ ಮಹತ್ವವನ್ನು ಹಾಗೂ ಅದರ ಹಿಂದಿನ ಪೌರಾಣಿಕ ಕಥೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ನಮ್ಮ ಸಂಪ್ರದಾಯದ ಪ್ರತಿಯೊಂದು ಹಬ್ಬದ ಹಿಂದೆಯೂ ಇಂತಹ ಆಳವಾದ ಅರ್ಥವಿರೋದು ನಿಜಕ್ಕೂ ವಿಶೇಷ. ಹಾಗಾದ್ರೆ ಸ್ನೇಹಿತರೆ, ಇನ್ನು ಮುಂದಿನ ಭಾಗದಲ್ಲಿ ನಾಗರ ಪಂಚಮಿ ಹಬ್ಬದ ಇನ್ನಷ್ಟು ವಿಶೇಷತೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾರೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಶಿವಮೊಗ್ಗ ನಗರದ ರತ್ನಗಿರಿ ಲೇಔಟ್ನ ಶುಭ ರವಿಕುಮಾರ್ ಅವರು ನಾಗರ ಪಂಚಮಿ ಹಬ್ಬ ಹೇಗೆ ಶುರುವಾಯಿತು, ಹಾಗೆ ಇತಿಹಾಸ ಪುರಾಣಗಳಲ್ಲಿನ ಒಂದೆರಡು ಕಥೆಯನ್ನ ತಿಳಿಸ್ತಾ ಇದ್ರು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನಾಗರ ಪಂಚಮಿಯ ಹಬ್ಬದ ವಿಶೇಷತೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ, ಬನ್ನಿ ಕೇಳೋಣ.
3: ಅಣ್ಣ ತಂಗಿ ಅಥವಾ ಸಹೋದರ ಸಹೋದರಿಯರ ಸಂಬಂಧವನ್ನ ಗಟ್ಟಿಗೊಳಿಸುವಂತಹ ಕಥೆ ಇದಾಗಿದೆ. ಪುರಾಣಗಳ ಪ್ರಕಾರ ಹೇಳಬೇಕು ಅಂದರೆ ಸತ್ವೇಶ್ವರಿ ಎಂಬ ದೇವತೆಯ ಸಹೋದರ ಮರಣ ಹೊಂದುತ್ತಾನೆ. ಆತನನ್ನು ಮರುಪಡೆಯಲು ಆಕೆ ಶ್ರಾವಣ ಪಂಚಮಿಯ ದಿನದಂದು ಕಠಿಣ ಉಪವಾಸವನ್ನು ಕೈಗೊಂಡು ನಾಗನನ್ನು ಭಕ್ತಿಯಿಂದ ಪೂಜಿಸುತ್ತಾಳೆ. ಇದರಿಂದ ಸಂತುಷ್ಟನಾದ ನಾಗದೇವನು ಆಕೆಯ ಸಹೋದರನಿಗೆ ಮರುಜೀವ ನೀಡುತ್ತಾನೆ. ಅಂದಿನಿಂದ ಸಹೋದರರ ಆಯಸ್ಸು ಮತ್ತು ಆರೋಗ್ಯಕ್ಕಾಗಿ ಈ ವ್ರತವನ್ನು ಆಚರಿಸಲಾಯಿತು. ಮುಖ್ಯವಾಗಿ ಮದುವೆಯಾದ ಹೆಣ್ಮಕ್ಕಳು ತವರಿಗೆ ಬಂದು ನಾಗರ ಪಂಚಮಿ ಹಬ್ಬದ ದಿನ ಮುಂಜಾನೆ ಸ್ನಾನ ಮಾಡಿ ಶುದ್ಧಿಯಿಂದ ನಾಗನನ್ನು ಪ್ರಾರ್ಥಿಸುತ್ತಾ ಮನೆಯಲ್ಲಿ ಬೆಳ್ಳಿ ನಾಗ ಅಥವಾ ಮಣ್ಣಿನ ನಾಗನ ಪ್ರತಿಮೆಗಳನ್ನು ಮಾಡಿ ಅರಿಶಿನ ಕುಂಕುಮ ಹೂಗಳು ಗೆಜ್ಜ ವಸ್ತ್ರದಿಂದ ಪೂಜಿಸಿ ಹಾಲು ಎಳೆನೀರಿನಿಂದ ಅಭಿಷೇಕವನ್ನು ಮಾಡಿ ಸಹೋದರನಿಗಾಗಿ ಆರೋಗ್ಯ ಆಯಸ್ಸು ಯಶಸ್ಸನ್ನು ಬೇಡುತ್ತಾ ಯಾವುದೇ ಕಷ್ಟ ನಷ್ಟ ಬರದೇ ಇರಲಿ ಅಂತ ಅರಿಶಿನದ ದಾರವನ್ನು ಕಟ್ಟಿ ಹರಿಸುತ್ತಾರೆ. ವಿಶೇಷವಾಗಿ ನಾಗದೇವರಿಗೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಬಿಟ್ಟು ತಂಬಿಟ್ಟುಂಡೆ ಎಳ್ಳು ಉಂಡೆ ಹಾಗೆ ಉಪ್ಪು ಹಾಕದ ಅಕ್ಕಿ ರೊಟ್ಟಿ ಹುರುಳಿಯಿಂದ ಸಿಹಿಯನ್ನು ತಯಾರಿಸಿ ಹಾಗೆ ಅಕ್ಕಿ ಕಡುಬುಗಳನ್ನು ಮಾಡಿ ಇನ್ನೂ ಥರಥರವಾದ ಆಹಾರವನ್ನು ಮಾಡಿ ನಾಗನಿಗೆ ನೈವೇದ್ಯವನ್ನು ಮಾಡುತ್ತಾರೆ. ಹೀಗೆ ಇನ್ನು ಥರಥರ ವಿಧಾನದಲ್ಲಿ ಪೂಜೆಗಳನ್ನು ಸಲ್ಲಿಸುತ್ತಾ ನಾಗರ ಪಂಚಮಿ ಹಬ್ಬದ ದಿನದಂದು ನಾಗದೇವನು ಎಲ್ಲರ ಪ್ರೀತಿ ಪಾತ್ರನಾಗುತ್ತಾನೆ. ಎಲ್ಲರಿಗೂ ಈ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಆ ನಾಗದೇವನ ಕೃಪಾ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಅವಕಾಶ ಮಾಡಿಕೊಟ್ಟಂತಹ ನನ್ನ ಎಲ್ಲ ಕೇಳುಗರಿಗೂ ಹಾಗೂ ಆರ್ಜಿಯವರಿಗೂ ಅನಂತ ಅನಂತ ಧನ್ಯವಾದಗಳು.
2: ಓಕೆ, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ನಮ್ಮ ಶಿವಮೊಗ್ಗದ ರತ್ನಗಿರಿ ಲೇಔಟ್ನ ಶುಭ ರವಿಕುಮಾರ್ ಅವರು ನಾಗರ ಪಂಚಮಿ ಹಬ್ಬದ ವಿಶೇಷತೆಯ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ರು. ನಾಗರ ದೇವರಿಗೆ ಪೂಜೆ ಮತ್ತು ಹಾಲೆರೆಯುವ ವಿಧಾನದ ಬಗ್ಗೆ ತಿಳಿಸಿದ್ರು. ಹಾಗೆ ಸೋದರ ಸಹೋದರಿಯ ಬಾಂಧವ್ಯದ ಸಂಭ್ರಮ ಹೇಗಿರುತ್ತೆ ಅಂತನೂ ಕೂಡ ತಿಳಿಸಿದ್ರು. ಹಾಗೆ ಮನೆಯಲ್ಲಿ ತಯಾರಿಸುವ ಈ ಹಬ್ಬದ ವಿಶೇಷ ತಿನಿಸುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರು. ಅವರಿಗೆ ನಮ್ಮ ರೇಡಿಯೋ ತಂಡದ ಪರವಾಗಿ ಹಾಗೂ ನಮ್ಮೆಲ್ಲರ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ನಾಗರ ಪಂಚಮಿಯ ಹಬ್ಬದ ಇನ್ನಷ್ಟು ವಿಶೇಷತೆಯ ಬಗ್ಗೆ ಮಾಹಿತಿ ಇರಲಿದೆ ಅಂತ ಹೇಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾಗರ ಪಂಚಮಿಯ ಕುರಿತು ಕೇವಲ ಸಾಂಪ್ರದಾಯಿಕ ಸಂಗತಿಗಳಷ್ಟೇ ಅಲ್ಲ, ಸಮಾಜಕ್ಕೆ ಹಿತವಾಗುವ, ಕುತೂಹಲ ಕೆರಳಿಸುವ ಮತ್ತು ಹೊಸ ಆಯಾಮದ ಮಾಹಿತಿಗಳನ್ನು ಕೂಡ ನಾವೀಗ ತಿಳಿಯೋಣ. ಹೌದು ಸ್ನೇಹಿತರೆ, ಹಾವುಗಳು ಕೇವಲ ಧಾರ್ಮಿಕ ನಂಬಿಕೆಗಳಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ, ಅವು ನಮ್ಮ ಕೃಷಿ ಭೂಮಿಯ ರಕ್ಷಕರು. ಕೇವಲ ಪೂಜೆ ಮಾಡಿ ನಮಸ್ಕಾರ ಮಾಡೋದಷ್ಟೇ ಅಲ್ಲ, ನಮ್ಮ ಗದ್ದೆ ತೋಟಗಳಲ್ಲಿ ಬೆಳೆಗಳನ್ನು ತಿಂದು ನಾಶ ಮಾಡುವ ಇಲಿ ಹೆಗ್ಗಣಗಳನ್ನು ನಿಯಂತ್ರಿಸುವಲ್ಲಿ ಹಾವುಗಳ ಪಾತ್ರ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಇವು ನಮ್ಮ ನೈಸರ್ಗಿಕ ಕಾವಲುಗಾರರು, ರೈತನ ನೈಜ್ಯ ಮಿತ್ರನಾದ ಈ ಮೂಕ ಜೀವಿಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಸೋ ಸ್ನೇಹಿತರೆ, ನಾಗರ ಪಂಚಮಿಯ ಪ್ರಮುಖ ಆರಾಧನಾ ಕೇಂದ್ರವಾದ ಹುತ್ತ ಕೇವಲ ಹಾವುಗಳ ವಾಸಸ್ಥಾನವಲ್ಲ, ಅದೊಂದು ಅದ್ಭುತ ಮಣ್ಣಿನ ಪರಿಸರ ವ್ಯವಸ್ಥೆ. ಮಲೆನಾಡಿನ ಹಸಿರು ಪರಿಸರದಲ್ಲಿ ನಾವೀಗ ಹುತ್ತಗಳನ್ನು ಕಾಣ್ತೇವೆ. ಹುತ್ತವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಮತ್ತು ಮಳೆ ನೀರನ್ನು ಭೂಮಿಯೊಳಗೆ ಇಂಗಿಸುವಲ್ಲಿ ವಿಸ್ಮಯಕಾರಿ ಪಾತ್ರ ವಹಿಸುತ್ತೆ. ಹುತ್ತವನ್ನು ಉಳಿಸುವುದು ಅಂತಂದ್ರೆ ನಮ್ಮ ಮಣ್ಣಿನ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದು ಅಂತ ಅರ್ಥ. ಹಾಗೆ ಸ್ನೇಹಿತರೆ, ಪಂಚಮಿಯ ದಿನ ಹುತ್ತದ ಮಣ್ಣನ್ನು ಮೈಗೆ ಅಥವಾ ಕಿವಿಗೆ ಹಚ್ಚಿಕೊಳ್ಳುವ ಆಚಾರದ ಹಿಂದಿನ ನೈಸರ್ಗಿಕ ಹಿನ್ನೆಲೆ ಇದೆ. ನಮ್ಮ ಹಿರಿಯರು ಪಂಚಮಿಯ ದಿನ ಕಿವಿಗೆ ಹುತ್ತದ ಮಣ್ಣು ಇಟ್ಟುಕೊಳ್ಳುವ ಸಂಪ್ರದಾಯವನ್ನ ಯಾಕೆ ಮಾಡಿದ್ರು ಗೊತ್ತಾ ಸ್ನೇಹಿತರೆ? ಆ ಮಣ್ಣಿನಲ್ಲಿರುವ ನೈಸರ್ಗಿಕ ಖನಿಜಾಂಶಗಳು ಮತ್ತು ಸೂಕ್ಷ್ಮ ಜೀವಿಗಳು ಚರ್ಮದ ಆರೋಗ್ಯಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಗೆ ಪೂರಕವಾಗಿದ್ವು ಅನ್ನೋದನ್ನ ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಸಮಾಜದಲ್ಲಿ ಹಾವುಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಹಾವು ಹಾಲು ಕುಡಿಯುತ್ತೆ ಅನ್ನೋದು ಕೇವಲ ನಂಬಿಕೆಯಷ್ಟೇ ಹೊರತು ವೈಜ್ಞಾನಿಕವಾಗಿ ಅದು ಸತ್ಯವಲ್ಲ. ಬದಲಿಗೆ ಹಾಲಿನಿಂದ ಹಾವಿಗೆ ತೊಂದರೆಯಾಗುತ್ತೆ, ಹಾಗೆಯೇ ಹಾವು ಹಗೆ ತೀರಿಸಿಕೊಳ್ಳುತ್ತೆ ಎಂಬ ತಪ್ಪು ಕಲ್ಪನೆಯನ್ನು ಬಿಟ್ಟು ಅವುಗಳ ನೈಜ ವರ್ತನೆ ಹಾಗೂ ಜೈವಿಕ ಸ್ವಭಾವವನ್ನು ತಿಳಿದುಕೊಳ್ಳಬೇಕಾಗಿದೆ. ವನ್ಯಜೀವಿಗಳ ಆವಾಸ ಸ್ಥಾನಗಳ ಒತ್ತುವರಿ ಮತ್ತು ಮಾನವ ಪ್ರಾಣಿ ಸಂಘರ್ಷದ ಕುರಿತು ಸೂಕ್ಷ್ಮ ಜಾಗೃತಿ. ನಾವು ಕಾಡನ್ನು ಕಡಿದು ನಾಡು ಮಾಡಿಕೊಳ್ತಾ ಇರುವಾಗ ಅಲ್ಲಿನ ಮೂಕ ಜೀವಿಗಳು ನಮ್ಮ ಊರ ಕಡೆ ಬರುವುದು ಸಹಜ. ಹಬ್ಬದ ಈ ದಿನ ನಾವು ದೇವರಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ಕಾಡು ಮತ್ತು ಪ್ರಾಣಿ ಪಕ್ಷಿಗಳ ಒಡನಾಟಕ್ಕೆ ಧಕ್ಕೆ ತರದೆ ಸುಂದರವಾದ ಸಹಬಾಳ್ವೆಯನ್ನು ನಡೆಸುವ ಪ್ರತಿಜ್ಞೆ ಮಾಡೋಣ. ಬಿಸಿ ಬಿಸಿ ಕಡುಬು, ಅಣ್ಣ ತಂಗಿಯರ ಪ್ರೀತಿಯ ಹಬ್ಬ, ಭಕ್ತಿಯ ಪೂಜೆಗಳೆಲ್ಲ ಜೋರಾಗಿಯೇ ನಡೀತಿರುತ್ತೆ. ಆದ್ರೆ ಇವತ್ತು ಈ ಹಬ್ಬದ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋಣ. ನಾವೆಲ್ಲರೂ ಪ್ರಕೃತಿಯ ಒಂದು ಭಾಗ. ನಮ್ಮ ಭೂಮಿಯನ್ನು ಫಲವತ್ತಾಗಿಡೋದಕ್ಕೆ ಹಗಲು ಇರುಳು ಶ್ರಮಿಸ್ತಾ ಇರುವ ಈ ಮೂಕ ಜೀವಿಯನ್ನು ಕೇವಲ ಒಂದು ದಿನ ಪೂಜಿಸುವುದಲ್ಲ, ಪ್ರತಿದಿನ ಪ್ರಕೃತಿಯನ್ನು ಪ್ರೀತಿಸುವುದೇ ನಮ್ಮ ನಿಜವಾದ ಹಬ್ಬದ ಆಚರಣೆ ಆಗಲಿ. ಸೋ ಸ್ನೇಹಿತರೆ, ಶ್ರಾವಣದ ಮೊದಲ ಸೋಮವಾರದ ಈ ಶಿವನ ಆರಾಧನೆಯ ದಿನ ನಾವು ದೇವರಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ನಮ್ಮ ಸುತ್ತಮುತ್ತಲಿರುವ ಪ್ರಕೃತಿಯನ್ನು, ವನ್ಯಜೀವಿಗಳನ್ನು ಪ್ರೀತಿಸೋಣ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸುವ ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ. ಎಲ್ಲರಿಗೂ ಶ್ರಾವಣದ ಸೋಮವಾರದ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 20 ಮುಂದುವರೆದ ಭಾಗ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಮತಗಳ ಪರಿಚಯ. ಅದೇ ಕಾಲದಲ್ಲಿ ನನಗೆ ಒಂದು ಶಾಖಾಹಾರಿ ಭೋಜನ ಮಂದಿರದಲ್ಲಿ ಮ್ಯಾಂಚೆಸ್ಟರಿನ ಒಬ್ಬ ಉತ್ತಮ ಕ್ರೈಸ್ತನ ಭೇಟಿಯಾಯಿತು. ಆತ ನನ್ನೊಂದಿಗೆ ಕ್ರೈಸ್ತ ಮತವನ್ನು ಕುರಿತು ಮಾತನಾಡಿದ. ರಾಜಕೋಟೆಯಲ್ಲಿಯ ನನ್ನ ಅನುಭವಗಳನ್ನು ಆತನಿಗೆ ಹೇಳಿದೆ. ಅದನ್ನು ಕೇಳಿ ಆತನಿಗೆ ದುಃಖವಾಯಿತು. ಆತ ಹೀಗೆ ಹೇಳಿದ, ನಾನು ಶಾಖಾಹಾರಿ, ಮದ್ಯಪಾನ ಮಾಡುವುದಿಲ್ಲ. ಅನೇಕ ಕ್ರೈಸ್ತರು ಮಾಂಸವನ್ನೂ ತಿನ್ನುತ್ತಾರೆ, ಮದ್ಯವನ್ನೂ ಕುಡಿಯುತ್ತಾರೆ ಎಂಬುದು ನಿಜ. ಆದರೆ ಈ ಎರಡರಲ್ಲಿ ಯಾವುದನ್ನಾದರೂ ತೆಗೆದುಕೊಳ್ಳಬೇಕೆಂದು ನಮ್ಮ ಧರ್ಮಗ್ರಂಥ ಕಟ್ಟಪ್ಪಣೆ ಮಾಡಿಲ್ಲ. ದಯವಿಟ್ಟು ಬೈಬಲ್ ಓದಿ. ನಾನು ಆತನ ಸಲಹೆಯನ್ನು ಅಂಗೀಕರಿಸಿದೆ. ಆತನೇ ನನಗೆ ಬೈಬಲಿನ ಒಂದು ಪ್ರತಿ ತಂದುಕೊಟ್ಟ. ಆತನೇ ಬೈಬಲಿನ ಪ್ರತಿಗಳನ್ನು ಮಾರುತ್ತಿದ್ದನೆಂದೂ ಆತನಿಂದ ನಾನು ನಕಾಶೆ, ಅನುಕ್ರಮಣಿಕೆ ಮುಂತಾದವುಗಳನ್ನು ಒಡಗೂಡಿದ ಒಂದು ಪ್ರತಿಯನ್ನು ಕೊಂಡುಕೊಂಡೆನೆಂದೂ ಅಲ್ಪ ಸ್ವಲ್ಪ ಜ್ಞಾಪಕ. ನಾನು ಅದರ ವ್ಯಾಸಂಗವನ್ನು ಪ್ರಾರಂಭಿಸಿದೆ. ಆದರೆ ಓಲ್ಡ್ ಟೆಸ್ಟಮೆಂಟ್ ಪೂರ್ವಾರ್ಧದ ಕಥೆಯನ್ನು ಕಡೆಯವರೆಗೆ ಓದುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ. ಜಿನೆಸಿಸ್, ಸೃಷ್ಟಿಕ್ರಮ, ಅದನ್ನು ಓದಿದೆ. ಅದರ ಮುಂದಿನ ಅಧ್ಯಾಯಗಳನ್ನು ಓದುವಾಗ ನನಗೆ ತಪ್ಪದೆ ನಿದ್ರೆ ಬರುತ್ತಿತ್ತು. ಆದರೆ ನಾನೂ ಓದಿದ್ದೇನೆ ಎಂದು ಹೇಳುವುದಕ್ಕಾಗಿ ನಾನು ಇತರ ಭಾಗಗಳನ್ನು ಅತಿ ಕಷ್ಟದಿಂದಲೂ ನಿರುತ್ಸಾಹದಿಂದಲೂ ಅರ್ಥವನ್ನೇ ಮಾಡಿಕೊಳ್ಳದೆ ಓದಿದೆ. ಸಂಖ್ಯಾಧ್ಯಾಯವೆಂಬುದನ್ನು ಓದಲು ನನಗೆ ಬಹಳ ಬೇಸರಿಕೆಯಾಯಿತು. ಆದರೆ ನ್ಯೂ ಟೆಸ್ಟಮೆಂಟ್, ಹೊಸ ಒಡಂಬಡಿಕೆ ನನ್ನ ಮೇಲೆ ಬೇರೆ ಪರಿಣಾಮವನ್ನುಂಟು ಮಾಡಿತು. ಅದರಲ್ಲಿಯೂ ಸೆರ್ಮನ್ ಆನ್ ದ ಮೌಂಟ್, ಬೆಟ್ಟದ ಮೇಲಿನ ಪ್ರವಚನ ನೇರವಾಗಿ ನನ್ನ ಹೃದಯವನ್ನೇ ಮುಟ್ಟಿತು. ನಾನು ಅದನ್ನು ಭಗವದ್ಗೀತೆಯ ಶ್ಲೋಕಗಳೊಂದಿಗೆ ಹೋಲಿಸಿದೆ. ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕಿಗೆ ಪ್ರತಿಯಾಗಿ ಕೆಡುಕು ಮಾಡಬೇಡಿ. ನಿಮ್ಮ ಬಲಗೆನ್ನೆಗೆ ಯಾರಾದರೂ ಹೊಡೆದರೆ ಎಡಗೆನ್ನೆಯನ್ನೂ ತೋರಿಸಿ. ನಿಮ್ಮ ಅಂಗಿಯನ್ನು ಯಾರಾದರೂ ಕಿತ್ತುಕೊಂಡರೆ ಅವನಿಗೆ ನಿಮ್ಮ ನಿಲುವಂಗಿಯನ್ನೂ ಸಹ ಕೊಡಿ. ಇವು ನನಗೆ ಅಮಿತವಾದ ಆನಂದವನ್ನುಂಟು ಮಾಡಿದುದಲ್ಲದೆ ಶ್ಯಾಮಲ ಭಟ್ಟನ ಒಂದು ಬಟ್ಟಲು ನೀರು ಕೊಟ್ಟವರಿಗೆ ಊಟ ನೀಡು ಎಂಬ ವಾಕ್ಯವನ್ನು ನೆನಪಿಗೆ ತಂದವು. ನನ್ನ ಎಳೆ ಮನಸ್ಸು ಭಗವದ್ಗೀತೆ, ಬುದ್ಧಚರಿತೆ, ಬೆಟ್ಟದ ಮೇಲಿನ ಪ್ರವಚನ ಇವೆಲ್ಲವುಗಳ ಬೋಧನೆಗಳಲ್ಲಿ ಏಕಭಾವವನ್ನು ಕಾಣಲು ಪ್ರಯತ್ನಿಸಿತು. ತ್ಯಾಗವೇ ಅತ್ಯುತ್ತಮವಾದ ಧರ್ಮವೆಂಬುದು ನನ್ನ ಮನಸ್ಸಿಗೆ ಬಹಳ ಹಿಡಿಸಿತು. ಈ ವ್ಯಾಸಂಗದಿಂದ ಇತರ ಧರ್ಮ ಪ್ರವರ್ತಕರ ಕೃತಿಗಳನ್ನು ಓದುವ ನನ್ನ ಆಸೆ ತೀವ್ರವಾಯಿತು. ಒಬ್ಬ ಮಿತ್ರರು ಕಾರ್ಲೈಲನ ವಿಭೂತಿ ಪುರುಷರು ಮತ್ತು ಅವರ ಪೂಜೆ, ಹೀರೋಸ್ ಅಂಡ್ ಹೀರೋ ವರ್ಷಿಪ್ ಎಂಬ ಗ್ರಂಥವನ್ನು ಓದಬೇಕೆಂದು ಹೇಳಿದರು. ಅದರಲ್ಲಿ ಮೊಹಮ್ಮದ್ ಪೈಗಂಬರರ ವಿಷಯವನ್ನು ಓದಿದೆನು. ಅವರ ಮಹತ್ವ, ಧೀರತನ, ತಪಸ್ಸು ಇವೆಲ್ಲವುಗಳ ಪರಿಚಯ ನನಗೆ ಆಯಿತು. ಇದಕ್ಕಿಂತ ಹೆಚ್ಚಾಗಿ ಧರ್ಮದ ವಿಷಯಗಳನ್ನು ತಿಳಿದುಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ನನ್ನ ಪರೀಕ್ಷೆಗೆ ನಾನು ಓದಬೇಕಾಗಿದ್ದುದರಿಂದ ಬೇರೆ ವಿಷಯಗಳಿಗೆ ನನಗೆ ಸ್ವಲ್ಪವೂ ಕಾಲವೇ ಸಿಕ್ಕುತ್ತಿರಲಿಲ್ಲ. ಆದರೆ ನಾನು ಇನ್ನೂ ಹೆಚ್ಚು ಧಾರ್ಮಿಕ ಗ್ರಂಥಗಳನ್ನು ಓದಬೇಕು, ಜಗತ್ತಿನ ಎಲ್ಲ ಮುಖ್ಯ ಮತಗಳ ಪರಿಚಯವನ್ನೂ ಮಾಡಿಕೊಳ್ಳಬೇಕು ಎಂಬುದಾಗಿ ದೃಢ ನಿಶ್ಚಯ ಮಾಡಿಕೊಂಡೆ. ಇದರ ಜೊತೆಯಲ್ಲಿ ನಾಸ್ತಿಕತೆಯ ಪರಿಚಯವೂ ಅಲ್ಪ ಸ್ವಲ್ಪ ಆಗದಿರಲು ಹೇಗೆ ಸಾಧ್ಯ? ಬ್ರಾಡ್ಲಾರವರ ಹೆಸರು, ಅವರ ನಾಸ್ತಿಕವಾದವು ಎಲ್ಲ ಭಾರತೀಯರಿಗೂ ತಿಳಿದ ಅಂಶ. ನಾನು ಈ ವಿಷಯದ ಮೇಲೆ ಕೆಲವು ಪುಸ್ತಕಗಳನ್ನು ಓದಿದೆ. ಈಗ ಅವುಗಳ ಹೆಸರುಗಳು ಜ್ಞಾಪಕವಿಲ್ಲ. ಅದರಿಂದ ನನ್ನ ಮೇಲೆ ಏನೂ ಪರಿಣಾಮವಾಗಲಿಲ್ಲ. ಏಕೆಂದರೆ ನಾನು ಆಗಲೇ ನಾಸ್ತಿಕವಾದದ ಮರಳುಗಾಡನ್ನು ದಾಟಿದ್ದೆ. ಆಗ ಅತ್ಯಂತ ಪ್ರಸಿದ್ಧರಾಗಿದ್ದ ಶ್ರೀಮತಿ ಬೆಸೆಂಟರು ನಾಸ್ತಿಕವಾದದಿಂದ ಆಸ್ತಿಕವಾದಕ್ಕೆ ಪರಿವರ್ತಿತರಾಗಿದ್ದರು. ಆ ಸಂಗತಿಯಿಂದ ಸಹ ನಾಸ್ತಿಕವಾದಕ್ಕೆ ನನ್ನ ಔದಾಸೀನ್ಯ ಇನ್ನೂ ಹೆಚ್ಚಾಯಿತು. ನಾನು ಥಿಯಾಸಫಿಸ್ಟ್ ಆದುದು ಹೇಗೆ ಎಂದು ಆಕೆ ಬರೆದಿದ್ದ ಪುಸ್ತಕವನ್ನೂ ನಾನು ಓದಿದೆ. ಸುಮಾರು ಅದೇ ಕಾಲದಲ್ಲಿ ಬ್ರಾಡ್ಲಾ ಸ್ವರ್ಗಸ್ಥರಾದರು. ವಾಕಿಂಗ್ ಸ್ಮಶಾನದಲ್ಲಿ ಅವರನ್ನು ಸಮಾಧಿ ಮಾಡಿದರು. ನಾನು ಅಲ್ಲಿಗೆ ಹೋಗಿದ್ದೆ. ಲಂಡನ್ನಿನಲ್ಲಿದ್ದ ಎಲ್ಲ ಭಾರತೀಯರು ಅಲ್ಲಿಗೆ ಬಂದಿದ್ದರೆಂದೇ ನನ್ನ ನಂಬಿಕೆ. ಮೃತರಿಗೆ ಅಂತ್ಯ ಮರ್ಯಾದೆಯನ್ನು ಸಲ್ಲಿಸಲು ಕೆಲವು ಪಾದ್ರಿಗಳು ಅಲ್ಲಿ ಬಂದಿದ್ದರು. ಅಂತ್ಯಕ್ರಿಯೆಯನ್ನು ಮುಗಿಸಿಕೊಂಡು ಹಿಂದಿರುಗಿ ಹೊರಡುವಾಗ ರೈಲ್ವೆ ನಿಲ್ದಾಣದಲ್ಲಿ ನಾವು ರೈಲಿಗೆ ಕಾಯಬೇಕಾಯಿತು. ಗುಂಪಿನಲ್ಲಿದ್ದ ಒಬ್ಬ ಪ್ರಚಂಡ ನಾಸ್ತಿಕವಾದಿ ಒಬ್ಬ ಪಾದ್ರಿಯನ್ನು ಕಾಡತೊಡಗಿದ. ಸರಿ ಸ್ವಾಮಿ, ದೇವರು ಇದ್ದಾನೆಂದು ನೀವು ನಂಬುತ್ತೀರಿ ಅಲ್ಲವೇ? ಆ ಪಾದ್ರಿ ಮೆಲುದನಿಯಲ್ಲಿ ಹೌದು ಎಂದು ಉತ್ತರವಿತ್ತನು. ನಾಸ್ತಿಕ ಆತ್ಮವಿಶ್ವಾಸದ ಮುಗುಳು ನಗೆಯೊಂದಿಗೆ ಭೂಮಿಯ ಸುತ್ತಳತೆ 28,000 ಮೈಲಿ ಎಂದು ನೀವು ನಂಬುತ್ತೀರಿ ಅಲ್ಲವೇ ಎಂದು ಕೇಳಿದನು. ಹೌದು. ಹಾಗಾದರೆ ಹೇಳಿ, ನಿಮ್ಮ ದೇವರ ಅಳತೆಯಷ್ಟು? ಅವನೆಲ್ಲಿದ್ದಾನೆ? ನಾವು ಗ್ರಹಿಸುವುದು ಮಾತ್ರ, ಆದರೆ ಆತ ನಮ್ಮಿಬ್ಬರ ಹೃದಯದಲ್ಲಿಯೂ ಇದ್ದಾನೆ. ಪ್ರಚಂಡ ನಾಸ್ತಿಕವಾದಿ ಗೆಲುವಿನ ದೃಷ್ಟಿಯಿಂದ ನಮ್ಮ ಕಡೆ ನೋಡಿ ನನ್ನನ್ನು ಎಳೆಯ ಮಗುವೆಂದು ತಿಳಿಯಬೇಡಿ ಎಂದನು. ಪಾದರಿ ವಿನಯದಿಂದ ಮೌನವಾದನು. ಈ ಸಂವಾದ ನಾಸ್ತಿಕವಾದದಲ್ಲಿ ನನಗಿದ್ದ ವಿರೋಧವನ್ನು ಇನ್ನೂ ಹೆಚ್ಚಿಸಿತು. ಇಲ್ಲಿಗೆ ಭಾಗವೊಂದು ಅಧ್ಯಾಯ 20 ಮುಕ್ತಾಯವಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಇವತ್ತು ನಾಗರ ಪಂಚಮಿ ಹಬ್ಬ, ಶ್ರಾವಣ ಮಾಸದಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾದಂತ ಹಬ್ಬ. ಹಾಗೆ ನಾಗದೇವರಿಗೆ ಪೂಜಿಸುವುದು ಪ್ರಕೃತಿ ಮತ್ತು ಜೀವರಾಶಿಗಳೊಂದಿಗೆ ಮನುಷ್ಯನ ಸಂಬಂಧವನ್ನ ಗೌರವಿಸುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಈ ಹಬ್ಬವನ್ನ ಸಹೋದರತ್ವದ ಸಂಕೇತವಾಗಿ ಕೂಡ ಈ ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಗಪಂಚಮಿಯನ್ನ ಅಕ್ಕ ತಂಗಿಯರು, ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತವಾಗಿ ಕೂಡ ಈ ಹಬ್ಬವನ್ನ ಆಚರಿಸ್ತಾರಂತೆ. ಈ ನಾಗರ ಪಂಚಮಿ ಹಬ್ಬದ ದಿನವೇ ಶಿವಶರಣೆ ಅಕ್ಕ ನಾಗಮ್ಮನವರ ಜನ್ಮದಿನ ಕೂಡ ಇವತ್ತೇ ಇರೋದ್ರಿಂದ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಸದಸ್ಯರು ಹಾಗೆ ವಚನ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಸ್ಬೋದಾ?
11: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಗರ ಪಂಚಮಿ ಹಬ್ಬದಂದು ಕ್ರಾಂತಿ ಗಂಗೋತ್ರಿ ಶರಣೆ ಅಕ್ಕ ನಾಗಮ್ಮ ಮತ್ತು ಶರಣ ನುಲಿಯ ಚೆಂದಯ್ಯನವರ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ, ಸಹೋದರ ಸಹೋದರಿಯ ಬಾಂಧತ್ವದ ಹಬ್ಬದಂದು ಅಕ್ಕ ನಾಗನಮ್ಮನವರ ಒಂದು ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ. ಪಂಚಮಿ ಹಬ್ಬ, ಓ ಪಂಚಮಿ ಹಬ್ಬ, ಉಳಿದವನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ, ಉಳಿದವನಾಕ ಅಣ್ಣ ಬರಲಿ.

0: ಇದು ಜನಪದದ ಒಂದು ಹಾಡು. ಹಾಗೂ ಆಷಾಢ ಮುಗಿದು ಶ್ರಾವಣದಲ್ಲಿ ಬರುವ ಮೊದಲಿನ ಹಬ್ಬವೂ ಹೌದು. ಇದು ಹೆಂಗಳೇರಿಗೆ ಬಹಳ ಸಂಭ್ರಮ ಪಡುವ ಹಬ್ಬ. ಕಾರಣ ಅಪ್ಪ ಇಲ್ಲವೇ ಅಣ್ಣ ಬಂದು ಅತ್ತೆ ಮಾವರನ್ನು ಒಪ್ಪಿಸಿ ತವರು ಮನೆಗೆ ಕರೆದೊಯ್ಯುವ ಕಾರಣದಿಂದ ಪಂಚಮಿ ಹಬ್ಬವು ಒಂದು ಸಂತಸದ ಹಬ್ಬ. ಸಹೋದರರಿಗೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸಿ ಕಂಕಣವನ್ನು ಕಟ್ಟಿ ತವರನ್ನು ಹರಿಸಿ ಉಡುಗೊರೆಯನ್ನು ಪಡೆಯುವ ಹಬ್ಬವೂ ಹೌದು. ಆದಿಕಾಲದಿಂದಲೂ ಇದನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಈ ಪಂಚಮಿ ಹಬ್ಬವು ಅಣ್ಣ ತಂಗಿಯರ ಹಬ್ಬವೆಂದು, ತನಿಯೆರೆಯುವ ಹಬ್ಬವೆಂದು, ಸಹೋದರ ಸಹೋದರಿಯರ ಹಬ್ಬವೆಂದು, ನಾಗರ ಪಂಚಮಿ ಹಬ್ಬವೆಂದು ನಾನಾ ರೀತಿಯಲ್ಲಿ ಇದನ್ನು ಆಚರಿಸುತ್ತಾರೆ. ಇದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ಸಹೋದರರಾದ ಬಸವಣ್ಣನವರನ್ನು ಅಕ್ಕನಾಗಿ ತಾಯಿಯಂತೆ ಸಲಹಿದ, ಅವರ ಪ್ರತಿಯೊಂದು ಚಟುವಟಿಕೆಯಲ್ಲಿ ಬೆಂಗಾವಲಾಗಿ ನಿಂತು ಅವರ ಬಹುಮುಖ ವ್ಯಕ್ತಿತ್ವವನ್ನು ಅತ್ಯಂತ ನಿಕಟವಾಗಿ ಕಂಡವರಲ್ಲಿ ಅಕ್ಕನಾಗಮ್ಮನವರು ಅಧಿಕೃತ ಪ್ರತಿನಿಧಿಯಾಗುತ್ತಾರೆ. ಮಹಾಮನೆಯ ಮಹಾತಾಯಿಯಂತೆ ಕ್ರಾಂತಿ ಗಂಗೋತ್ರಿ ಎಂದು ಬಸವಾದಿ ಶಿವಶರಣರ ಚರಿತ್ರೆಯಲ್ಲಿ ಧ್ರುವತಾರಿಯಂತೆ ಬೆಳಗುವ ಹೆಸರು ಅಕ್ಕನಾಗಮ್ಮನವರದು. ಬಸವನ ಭಾಗ್ಯವಾಡಿಯ ಅಗ್ರಹಾರದ ಮುಖ್ಯಸ್ಥರಾದ ಮಾದರಸ ಮಾದಲಾಂಬಿಕೆಯ ಮಗಳಾಗಿ ತಾಯಿ ತೌರೂರಾದ ಇಂಗಳೇಶ್ವರದಲ್ಲಿ ಪಂಚಮಿಯ ದಿನದಂದು ಕ್ರಿಸ್ತಶಕ 1119ರಲ್ಲಿ ಜನ್ಮ ತಾಳಿದರು ಎಂದು ತಿಳಿದು ಬರುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಎಳೆತನದಲ್ಲಿಯೇ ಪರಿಸರದ ಬಗ್ಗೆ ವಿಶೇಷವಾದ ಜಿಜ್ಞಾಸೆ ಇರುತ್ತದೆ, ಕುತೂಹಲವಿರುತ್ತದೆ. ಆಸಕ್ತಿ ಹೊಂದೋದಲ್ಲದೆ ತುಂಬ ಚತುರ್ಮುಖಿಯಾಗಿದ್ದರು ಅಕ್ಕನಾಗಮ್ಮನವರು. ಪರಿಸರ, ಗಿಡ, ಬೆಟ್ಟ, ಗುಡ್ಡ, ಪ್ರಾಣಿ ಸಂಕುಲನ, ಪಕ್ಷಿ ಸಂಕುಲನ, ಗುರು ಹಿರಿಯರನ್ನು ಕಂಡರೆ ಪ್ರೀತಿ ಹಾಗೂ ಗೌರವ ಆ ಪುಟ್ಟ ಬಾಲಿಗೆ ಬಂದಿತ್ತು. ಸಹಜವಾದ ತ್ಯಾಗ ಭಾವನೆ ಎಳೆತನದಲ್ಲಿಯೇ ಇವರಲ್ಲಿ ಮೂಡಿಬಂದಿತ್ತು. ಮಾದರಸ ಮಾದಲಾಂಬಿಕೆಯವರು ಮಗಳನ್ನು ಅಕ್ಕರೆಯಿಂದ ಬೆಳೆಸಿದರು. ತಂದೆಯ ಕರ್ತವ್ಯ ನಿಷ್ಠೆ, ತಾಯಿಯ ದೈವತತ್ವ ಮತ್ತು ದೈವಭಕ್ತಿ ಅಕ್ಕನಾಗಮ್ಮನವರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದವು. ಮುದ್ದಿನಿಂದ ಬೆಳೆಸುವುದರ ಜೊತೆಯಲ್ಲಿ ಅವರಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿಸಿದರು. ಯೋಗದ ಬಗ್ಗೆ ಆಸಕ್ತಿ ಹೊಂದಿದ್ದ ಅಕ್ಕನಾಗಮ್ಮನವರಿಗೆ ಯೋಗ ತರಬೇತಿಯೊಂದಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಿದರು ಗುರುಗಳಾದ ರೇವಣಸಿದ್ದೇಶ್ವರರು. ಇದಕ್ಕೆ ಜೀವಂತ ಸಾಕ್ಷಿಯಾಗಿ ಇಂಗಳೇಶ್ವರದಲ್ಲಿ ಅಕ್ಕನಾಗಮ್ಮನವರ ಹಾಗೂ ರೇವಣಸಿದ್ದೇಶ್ವರ ಗುಹೆಗಳನ್ನು ನಾವು ಇಂದಿಗೂ ನೋಡಬಹುದಾಗಿದೆ. ಆಧ್ಯಾತ್ಮಿಕ ಚಿಂತನೆ ಮತ್ತು ಆತ್ಮಪ್ರಜ್ಞೆ ಜಾಗೃತವಾಗಿತ್ತು. ವೈರಾಗ್ಯದ ಕಡೆಗೆ ಒಲವು ಹೆಚ್ಚಿ ಸಂಸಾರದ ವಿಮುಖತೆಗೆ ಕಡೆಗೆ ಅವರಿಗೆ ಹೆಚ್ಚು ಒಲವು ಇತ್ತು. ಇವರ ಹಂಬಲವನ್ನು ಕಂಡು ತಂದೆ ತಾಯಿಗಳೇ ಯೋಚಿಸಿ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಮಗಳಿಗೆ ಸರಿಯಾದ ವರವನ್ನು ಹುಡುಕಿ ಮದುವೆ ಮಾಡಬೇಕೆಂದು ನಿಶ್ಚಯಿಸಿ ಕೂಡಲ ಸಂಗಮದ ಸಂಗಮೇಶ್ವರ ದೇವಾಲಯದಲ್ಲಿದ್ದ ಜಾತಮುನಿಗಳು ಗುರುಗಳ ಮುಖಾಂತರ ಶಿವದೇವರ ಪರಿಚಯವಾಗಿ ಗುರುಗಳ ಸಮ್ಮುಖದಲ್ಲಿ ಶಿವದೇವರ ಮತ್ತು ಅಕ್ಕನಾಗಮ್ಮನವರಿಗೆ ವಿವಾಹವನ್ನು ಮಾಡುತ್ತಾರೆ. ಅಕ್ಕನಾಗಮ್ಮನ ತರುವಾಯ ಮಾದರಸ ಮಾದಲಾಂಬಿಕೆಗೆ ದಂಪತಿಗಳಿಗೆ ಕ್ರಿಸ್ತಶಕ 1131ರಲ್ಲಿ ಗಂಡು ಮಗುವಿನ ಜನನವಾಗುತ್ತದೆ. ಅವರೇ ವಿಶ್ವಗುರು ಬಸವಣ್ಣನವರು. ತಮ್ಮನ ಮೇಲೆ ಅಕ್ಕನಾಗಮ್ಮನವರಿಗೆ ಅಪಾರ ಪ್ರೀತಿ ಹರಿಸಿದರು. ಬಸವಣ್ಣನ ಬಾಲ ಭಾಷೆಗೆ ತಕ್ಕಂತೆ ಉತ್ತರ ನೀಡಿ ಸಮರ್ಪಕವಾದ ರೀತಿಯಲ್ಲಿ ಬಸವಣ್ಣನವರ ವ್ಯಕ್ತಿತ್ವ ವಿಕಾಸಕ್ಕೆ ವೈಚಾರಿಕ ಪ್ರಜ್ಞೆಗೆ ಅಡಿಪಾಯ ಹಾಕಿದವರು ಅಕ್ಕ. ಅಕ್ಕನಾಗಮ್ಮನವರ ವೈರಾಗ್ಯ ಹಾಗೂ ಯೋಗ ಸಾಧನೆ ಬಸವಣ್ಣನವರ ಆಧ್ಯಾತ್ಮಿಕ ಜೀವನಕ್ಕೆ ಹಾದಿ ತೋರಿದವು. ಹೀಗೆ ದಿನ ಕಳೆದಂತೆ ಧಾರ್ಮಿಕ ಸಂಪ್ರದಾಯದಂತೆ ವೇದಶಾಸ್ತ್ರ ಅಧ್ಯಯನಕ್ಕೆ 8 ವರ್ಷದ ಬಾಲಕನಾದ ಬಸವಣ್ಣನವರಿಗೆ ಮುಂಜಿ ಅಥವಾ ಜನಿವಾರ ತೊಡಿಸುವ ಸಮಾರಂಭ ಏರ್ಪಡಿಸಿದರು ಅವರ ತಂದೆ ತಾಯಿಗಳು. ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡಿದ್ದ ಬಸವಣ್ಣನವರು ನನಗಿಂತ ಹಿರಿಯವಳಾದ ಅಕ್ಕನಿಗೆ ಜನಿವಾರವಿಲ್ಲ ಎಂದು ಪ್ರಶ್ನಿಸಿದರು. ಆಗ ಪುರೋಹಿತರು, ಹೆಣ್ಣು ಶುದ್ಧಳು, ಅವಳಿಗೆ ಜನಿವಾರ ತೊಡಿಸಿ ಶಾಸ್ತ್ರಾಭ್ಯಾಸ ಮಾಡಿಸಲು ಅಯೋಗ್ಯಳು ಎಂದು ಉತ್ತರಿಸಿದರು. ಆಗ ಬಸವಣ್ಣನವರು, ನನಗಿಂತ ಮೊದಲು ಹುಟ್ಟಿದ ಅಕ್ಕ, ನನ್ನ ಹಡೆದ ತಾಯಿ ಅಯೋಗ್ಯರಾದರೆ ನಾನು ಹೇಗೆ ಯೋಗ್ಯನಾಗುತ್ತಾನೆ ಎಂದು ಪ್ರಶ್ನಿಸಿ ಜನಿವಾರವನ್ನು ಹರಿದು ಬಿಸಾಡಿದರು. ಹಾಗೂ ಮನೆ ಬಿಟ್ಟು ಹೊರಟು ಬಿಟ್ಟರು. ಅವರನ್ನು ಹಿಂಬಾಲಿಸಿ ಜೊತೆಗೂಡಿ ಕೂಡಲ ಸಂಗಮಕ್ಕೆ ಕರೆದುಕೊಂಡು ಬಂದವರು ಅಕ್ಕನಾಗಮ್ಮನವರು. ಅಲ್ಲಿಯೇ ಅವರ ಒಂದು ಮೊದಲನೇ ವಿದ್ಯಾಭ್ಯಾಸ ಪ್ರಾರಂಭವಾಯಿತು.
1: ಶಿವಶರಣೆ ಅಕ್ಕನಾಗಮ್ಮನವರ ಜನ್ಮದಿನ ಇವತ್ತಿರೋದ್ರಿಂದ ಶಿವಶರಣೆ ಅಕ್ಕ ಮಹಾದೇವಿಯವರ ವಿಚಾರಧಾರೆಯ ಕುರಿತು ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷವರು ಸವಿಸ್ತಾರವಾಗಿ ತಿಳಿಸ್ತಾ ಇದ್ರು. ಅಂದ್ರೆ ಬಸವಣ್ಣ ಮತ್ತು ಅಕ್ಕನಾಗಮ್ಮನವರ ಸಂಬಂಧ ಹೇಗಿತ್ತು, ಹಾಗೆ ಅಕ್ಕನ ಮೇಲಿನ ಬಸವಣ್ಣನವರ ಅಕ್ಕರೆ ಕುರಿತಾಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯ ಕುರಿತು ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಬನ್
1: ಬಸವಣ್ಣನ ಬೆನ್ನು ಹಿಡಿದು ಬಂದ ಅಕ್ಕರೆ ಅಕ್ಕ ಅಕ್ಕ ನಾಗಮ್ಮ. ತಮ್ಮನ ಮೇಲೆ ಅಮಿಮಿತವಾದ ಪ್ರೀತಿ ವಾತ್ಸಲ್ಯ. ಬಾಲ್ಯದಲ್ಲಿ ಆತನಿಗೇನು ಬುದ್ಧಿ ಹೇಳಿದ್ದಳೋ ಗೊತ್ತಿಲ್ಲ. ಈಗಂತೂ ಅಕ್ಕ ತಮ್ಮನ ಭಾವ ಹೋಗಿ ಗುರು ಶಿಷ್ಯರ ಸಂಬಂಧ ಬಂದಿದೆ. ಗುರುವಾದ ತಮ್ಮನಿಗೆ ಸರ್ವವನ್ನು ಸಮರ್ಪಿಸಿಕೊಂಡ ಮಮತೆಯ ಮಡಿಲು ಸಹೋದರಿ ಅಕ್ಕನಾಗಮ್ಮ. ಅಕ್ಕನಾಗಮ್ಮನವರು ಬಸವಣ್ಣನವರ ಕುರಿತ ಒಂದು ವಚನವನ್ನು ನೋಡೋಣ. ಎನ್ನ ಕುಲ, ಚಲ, ತನು, ಮನ, ಪ್ರಾಣ, ಭಾವ ಮತ್ತು ಸೂತಕಗಳನ್ನು ಬಸವಣ್ಣ ಕಳೆದರು. ಅರಿವು ಮರೆವಿನ ಭ್ರಾಂತಗಳನ್ನು ಬಿಡಿಸಿದನು. ನನ್ನಲ್ಲಿ ತಾನು ಸೇರಿದನು, ತನ್ನಲ್ಲಿ ನನ್ನನ್ನು ಸೇರಿಸಿಕೊಂಡನು. ದೇವನಲ್ಲಿ ನನ್ನನ್ನು ಸಯವಾಗಿರಿಸಿದ ಕೂಡಲ ಚೆನ್ನ ಸಂಗಯ್ಯ ಎಂದು ತಮ್ಮನನ್ನು ಸ್ತುತಿಸಿರುವ ಒಂದು ವಚನವನ್ನು ನೋಡುತ್ತೇವೆ. ಅಕ್ಕನಾಗಮ್ಮನವರ ಜೀವನದಲ್ಲಿ 4 ಘಟ್ಟಗಳನ್ನು ನಾವು ಕಾಣಬಹುದು. ಮೊದಲನೆಯದು ಬಾಲ್ಯದಿಂದ ಬಸವಣ್ಣನ ಜನನದವರೆಗೆ. ಎರಡನೆಯದು ಬಸವಣ್ಣನವರ ಒಳಗೂಡಿ ಕಲ್ಯಾಣಕ್ಕೆ ಬರುವುದು. ಮೂರನೆಯದು ಬಸವ ಕಲ್ಯಾಣದಿಂದ ಉಳಿಯುವ ಕಡೆಗೆ ನಡೆಯುವುದು. ನಾಲ್ಕನೆಯದು ಉಳಿವೆಯಿಂದ ಎಣ್ಣೆ ಒಳೆಯ ತನಕ ವಚನ ಮತ್ತು ಪ್ರಚಾರ ಮತ್ತು ಅದರ ಸಂರಕ್ಷಣೆಗಾಗಿ ಹೋರಾಟ ಮಾಡುವುದು. ಕೂಡಲ ಸಂಗಮನ ದಯದಿಂದ ಬಸವಣ್ಣನವರು ಆಧ್ಯಾತ್ಮ ಅಭ್ಯಾಸವನ್ನು ಮುಗಿಸಿದರು. ಅಕ್ಕನಾಗಮ್ಮ ಶಿವಸ್ವಾಮಿಯವರಿಗೆ ಮುದ್ದಾದ ಮಗನು ಹುಟ್ಟಿದನು. ಅವರೇ ಶಶಿಸ್ಥಲ ಚಕ್ರವರ್ತಿ ಅವಿರಳ ಜ್ಞಾನಮೂರ್ತಿ ಚೆನ್ನಬಸವಣ್ಣನವರು. ತಾಯಿಯವರ ಆರೈಕೆ, ಸೋದರ ಮಾವನಾದ ಬಸವಣ್ಣನವರ ಜ್ಞಾನವನ್ನು ಮಾರ್ಗದರ್ಶನವನ್ನು ಪಡೆದ ಚೆನ್ನಬಸವಣ್ಣನವರು ಮೇರು ಶಿಖರಕ್ಕೆ ಏರಿದರು. ಕೂಡಲ ಸಂಗಮನದಿಂದ ಅಕ್ಕನಾಗಮ್ಮನವರು, ಬಸವಣ್ಣನವರು, ಚೆನ್ನಬಸವಣ್ಣನವರು ಹಡಪದ ಅಪ್ಪಣ್ಣನವರ ಜೊತೆಯಲ್ಲಿ ಕಲ್ಯಾಣಕ್ಕೆ ಬಂದರು. ಎಲ್ಲ ಶರಣರಿಗಾಗಿ ಮಹಾಮನೆಯನ್ನು ಮತ್ತು ಅನುಭವ ಮಂಟಪವನ್ನು ಕಟ್ಟಿದರು. ಅಕ್ಕನಾಗಮ್ಮ ಮಹಾಮನೆಯ ಮಹಾತಾಯಿಯಾಗಿ ಮೇಲ್ವಿಚಾರಕಳಾಗಿ ಎಲ್ಲ ಶರಣರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದರು. ಮಗ ಚೆನ್ನಬಸವಣ್ಣವರ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿ ಮಹಾತಾಯಿಯಾದರು ಅಕ್ಕನಾಗಮ್ಮ. ಶರಣ ಹರಳಯ್ಯನ ಮಗ ಶೀಲವಂತ ಹಾಗೂ ಮಧುವರಸನ ಮಗಳು ಲಾವಣ್ಯವತಿಯರ ಕಲ್ಯಾಣ ಮಹೋತ್ಸವವು ಕಲ್ಯಾಣ ಕ್ರಾಂತಿಗೆ ನಿಮಿತ್ತವೂ ಪಾತ್ರವೂ ಆಯಿತು. ಹಾಗಾಗಿ ಶರಣರ ಕಗ್ಗೊಲೆಯಾಯಿತು. ಅದರಿಂದ ಅಳಿದುಳಿದ ಶರಣರು ಮತ್ತು ವಚನ ಸಾಹಿತ್ಯವನ್ನು ಬೆನ್ನ ಮೇಲೆ ತಲೆಯ ಮೇಲೆ ಅದನ್ನು ಉಳಿಸಲು ನಿರ್ಜನವಾದ ಪ್ರದೇಶವಾದ ಉಳಿಯುವ ಕಡೆಗೆ ನಡೆದರು. ಅದರಲ್ಲಿ ಅಕ್ಕನಾಗಮ್ಮ, ನುಲಿಯ ಚೆಂದಯ್ಯ, ಚೆನ್ನಬಸವಣ್ಣ, ಮಡಿವಾಳ ಮಾಚಿದೇವರು, ಕಿನ್ನರಿ ಬೊಮ್ಮಯ್ಯ, ಗೌರಮ್ಮ, ಇನ್ನೂ ಅನೇಕ ಶರಣರು ಹೋರಾಟ ಮಾಡುತ್ತಾ ಅಲ್ಲಿಗೆ ಬಂದ ಬಿಜ್ಜನ್ನನ ಅಳಿಯನನ್ನು ಕೊಲ್ಲದೆ ಪ್ರಾಣದಾನ ಮಾಡಿದ ಮಹಾ ತ್ಯಾಗಮಯಿ ಅಕ್ಕನಾಗಮ್ಮನವರು. ಉಳಿವೆಯ ಬೆಟ್ಟಗುಡ್ಡಗಳಲ್ಲಿ, ಗುಹೆಗಳಲ್ಲಿ ವಚನ ಸಾಹಿತ್ಯವನ್ನು ಸಂರಕ್ಷಿಸಿದರು. ಅಲ್ಲಿ ಕೆಲ ಕಾಲ ತಂಗಿ ತ್ರಿಕಾಲ ಪೂಜೆ ಮಾಡಿ ವಿಶ್ರಾಂತಿ ಪಡೆದ ಕುರುಹು ಇಂದಿಗೂ ನಾವು ನೋಡಬಹುದು. ಅಕ್ಕನಾಗಮ್ಮನವರ ದೇವಾಲಯ ಇನ್ನೂ ಅಸ್ತಿತ್ವದಲ್ಲಿದೆ. ಕೊರಳಿನಲ್ಲಿ ರುದ್ರಾಕ್ಷಿಯನ್ನು ಧರಿಸಿದ್ದ, ಕೈಯಲ್ಲಿ ಜಪಮಣಿ ಸರವನ್ನು ಹಿಡಿದಿರುವ ಅಕ್ಕನಾಗಮ್ಮನವರ ಮೂರ್ತಿಯನ್ನು ನಾವು ಇಂದಿಗೂ ಕಾಣಬಹುದು. ಅದನ್ನು ಅಕ್ಕನಾಗಮ್ಮನ ಗುಹೆ ಎಂದು ಕರೆಯುತ್ತಾರೆ. ಅಂದು ಭರತ್ಹುಣ್ಣಿಮೆ. ಮಗ ಚೆನ್ನಬಸವಣ್ಣನವರು ಪ್ರಾರ್ಥ ಕಾಲದಲ್ಲಿ ಬಂದು ಅಕ್ಕನಾಗಮ್ಮನವರಿಗೆ ತಿಳಿಸುತ್ತಾರೆ, ಅವ್ವ, ನನ್ನ ಮಣಿ ಪೂರೈಸಿತ್ತು. ತಾಯಿ, ಆ ಕೂಡಲ ಚೆನ್ನ ಸಂಗಯ್ಯನು ನನ್ನನ್ನು ಕರೆಯುತ್ತಿದ್ದಾನೆ, ನಾನು ಹೋಗಿ ಬರುವೆ ಎಂದು ತಾಯಿಯವರಿಗೆ ತಿಳಿಸುತ್ತಾರೆ. ಆಗ ಆ ತಾಯಿಯದೇ ಜಲ್ಲೆನ್ನುತ್ತದೆ, ದುಃಖ ಉಮ್ಮಳಿಸಿ ಬರುತ್ತದೆ. ನನ್ನ ಕಣ್ಣು ಮುಂದೇನೆ ಮಗನ ಲಿಂಗೈಕ್ಯ ಎಂದರೆ ಯಾವ ತಾಯಿಗೆ ಎದೆ ಒಡೆಯದೇ ಇರಲು ಸಾಧ್ಯ? ನನ್ನನ್ನು ಆ ಶಿವನು ಏಕೆ ಕರೆಸಿಕೊಳ್ಳಲಿಲ್ಲ ಎಂದು ಹೊಯ್ದಾಡುತ್ತಾರೆ, ರೋಧಿಸುತ್ತಾರೆ. ಆದರೂ ಧೈರ್ಯಗೆಡದೆ ಮಗನ ಕಾರ್ಯವನ್ನು ಮುಗಿಸಿ ಪೂರೈಸಿ ಚೆನ್ನಬಸವಣ್ಣನವರ ಸಮಾಧಿಯನ್ನು ಸಹ ಕಟ್ಟಿಸಿ ಕೂಡಲ ಸಂಗಮದಲ್ಲಿ ಬಸವಣ್ಣನವರ ಐಕ್ಯದ ಸುದ್ದಿಯನ್ನು ಹಾಗೂ ಮಹಾಸಾತ್ವ್ಯದ ಅಕ್ಕ ಮಹಾದೇವಿಯವರ ಶಿವಯೋಗ್ಯಮಣಿ ಐಕ್ಯ ಸುದ್ದಿಯನ್ನು ಅಕ್ಕನಾಗಮ್ಮನವರನ್ನು ದಿಗ್ಭ್ರಮೆಗೊಳಿಸುತ್ತದೆ. ಆದರೂ ಅದಕ್ಕೆ ಧೈರ್ಯದಿಂದ ಆ ಮಹಾಮೇರುವಿನಂತೆ ವಚನ ಸಾಹಿತ್ಯವನ್ನು ಹೊತ್ತು ಮಗನ ಆಣತಿಯಂತೆ ನುಲಿಯ ಚೆಂದಯ್ಯ ಮತ್ತು ಘನಲಿಂಗ ರುದ್ರಮುನಿಗಳು, ಸಿದ್ಧವೀರ ಸ್ವಾಮಿಗಳು ಮೊದಲಾದರೊಡನೆ ಧರ್ಮದ ರಕ್ಷಣೆಗಾಗಿ ಶಿವಮೊಗ್ಗದತ್ತ ಹೊರಡುತ್ತಾರೆ. ಅಲ್ಲಿ ಹತ್ತಿರದಲ್ಲಿರುವ ತರೀಕೆರೆ ಹತ್ತಿರದಲ್ಲಿರುವ ಎಣ್ಣೆ ಹೊಳೆಗೆ ಎಂಬ ಪ್ರದೇಶಕ್ಕೆ ಬಂದು ನಿಲ್ಲುತ್ತಾರೆ. ಸಿದ್ಧವೀರ ಮಹಾಸ್ವಾಮಿಗಳು ಅಕ್ಕನಾಗಮ್ಮನವರ ಯೋಗಕ್ಷೇಮಕ್ಕಾಗಿ ಒಂದು ಮಠವನ್ನು ಕಟ್ಟಿಸುತ್ತಾರೆ. ಅಲ್ಲಿ ಅಕ್ಕನಾಗಮ್ಮನವರು ವಚನ ತತ್ವಗಳನ್ನು ಪ್ರಚಾರ ಮಾಡುತ್ತಾ ಹಾಗೂ ಧರ್ಮತತ್ವಗಳನ್ನು ಬೋಧನೆ ಮಾಡುತ್ತಾ ಬಸವಣ್ಣ ಹಾಗೂ ಚನ್ನಬಸವಣ್ಣನವರು ಹಾಕಿಕೊಟ್ಟ ಕಾರ್ಯವನ್ನು ಮುಂದುವರಿಸಿದ ನೆಮ್ಮದಿ ತೃಪ್ತಿ ಅವರಿಗೆ ಉಂಟಾಗುತ್ತದೆ. ಅಲ್ಲಿಂದ ಹಲವು ಕಾಲ ತ್ರಿಕಾಲ ಪೂಜೆ ಮಾಡಿ ಧ್ಯಾನ ಯೋಗ ಪ್ರಚಾರ ಮಾಡಿದರು. 1170 ಲಿಂಗೈಕ್ಯಗೊಳಗಾಗುತ್ತಾರೆ. ಅವರ ಕುರುವಾಗಿ ತರೀಕೆರೆ ಹತ್ತಿರವಿರುವ ಭದ್ರಾ ನದಿಯ ದಂಡೆಯ ಮೇಲೆ ತಾಯಿಯವರ ಗದ್ದಿಗೆ ಇದ್ದು ಅಲ್ಲಿ ಶಿವಯೋಗ ಮಂದಿರವು ಸಹ ಇಂದು ಸ್ಥಾಪಿತವಾಗಿದೆ. ಅಕ್ಕನಾಗಮ್ಮನವರು ವಚನ ಸಾಹಿತ್ಯದ ಮೂಲಕ ದೇವತತ್ವದಲ್ಲಿರುವ ಶುದ್ಧ ಸೋಪಾನವನ್ನು ಕಟ್ಟಿ ಮೇಲೇರಲು ಮಾತೆಂಬ ಜ್ಯೋತಿಯನ್ನು ಬೆಳಗಿಸಿಕೊಟ್ಟವರು. ಅವರ ತ್ಯಾಗ ಬಲಿದಾನಗಳಿಂದ ಅವರ ಆಶೆಯಂತೆ ಅಷ್ಟಾವರಣಗಳನ್ನು ಅಂಗೈಲಿರಿಸಿಕೊಂಡು ಪಂಚಾಚಾರಗಳನ್ನು ನೆಡೆಯಲ್ಲಿ ರೂಢಿಸಿಕೊಂಡು ಸೆಟಸ್ಥಳವಂದ ಸಾಧಕರಾದರೆ ಬಲಿದಾನ ಸಾರ್ಥಕವಾಗುತ್ತದೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯು ದೊರಕುತ್ತದೆ.
0: ಶಿವಶರಣೆ ಅಕ್ಕನಾಗಮ್ಮನವರ ಎಂಥ ಒಂದು ದಿಟ್ಟ ಮಹಿಳೆಯಾಗಿದ್ರು, ಹಾಗೆ ಎಂತಹ ಪರಿಸ್ಥಿತಿಯನ್ನಾದ್ರೂ ಕೂಡ ಅವರು ಹೇಗೆ ನಿಭಾಯಿಸಿದ್ರು. ತಮ್ಮ ಸ್ವಂತ ಮಗ ಲಿಂಗೈಕ್ಯರಾದಾಗ ಕೂಡ ಧೃತಿಗೆಡದೆ ಧೈರ್ಯವಾಗಿ ಸಮಾಧಾನಿಯಾಗಿ ಅವರ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ. ಜೊತೆಗೆ ಬಸವಣ್ಣನವರು ಕೂಡ ಇವರಿಂದ ದೂರಾಗಿ ಲಿಂಗೈಕ್ಯರಾದಾಗ ಅಂತಹ ಸಂದರ್ಭವನ್ನು ಕೂಡ ಧೈರ್ಯದಿಂದ ಎದುರಿಸಿ ವಚನ ಸಾಹಿತ್ಯದ ಉಳಿವಿಗಾಗಿ ಕೈಜೋಡಿಸಿದವರು ಅಕ್ಕನಾಗಮ್ಮನವರು. ಅಂತಹ ಅಕ್ಕನಾಗಮ್ಮನವರ ವಿಚಾರಧಾರೆಯ ಕುರಿತು ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಸದಸ್ಯರು ಹಾಗೆ ವಚನ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕನಾಗಮ್ಮನವರ ವಿಚಾರಧಾರೆಯ ಕುರಿತು ಶ್ರೀಮತಿ ಮಲ್ಲಿಕಾಂಬಾ ವಿರೂಪಾಕ್ಷ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ.
1: ಈಗ ಅಕ್ಕನಾಗಮ್ಮನವರ ಒಂದೆರಡು ವಚನಗಳನ್ನು ನೋಡೋಣ. ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಲ್ಲಿ ಒಂದೊಂದು ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತುರಸದಿರವು ತನುವೆ, ನಿಜವ ಮರೆಯದಿರು ಖಂಡ್ಯ, ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ ಬೆಟ್ಟದ ದನಿತ ಪರಾಧನವನ್ನು ಒಂದು ಬಟ್ಟಿನಲ್ಲಿ ತೊಡೆಯುವನು. ನಿಜವಾಗಿಯೂ ಮನದೊಡೆಯ ಮದೇವನು ಇದ್ದಾನೆ. ತನು ಮನ ಧನ ಧರೆ ವನಿತೆಯರು ಮಕ್ಕಳು ಇವರೆಲ್ಲ ಕರ್ತೃ ನಿಜವೇ. ಆದರೆ ಕೂಡಲ ಸಂಗಮ ದೇವನೊಬ್ಬನಿದ್ದಾನೆ. ಮನದೊಳಗೆ ಶಿವನು ಮನೆ ಮಾಡಿಕೊಂಡಿಹನು. ದೇಹವನ್ನು ಬಿಟ್ಟು ಮನಸ್ಸು ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಮನಸ್ಸಾಕ್ಷಿಯಾಗಿ ಕೆಲಸ ಮಾಡಬೇಕಾಗುತ್ತದೆ. ಇಲ್ಲವಾದಲ್ಲಿ ಅವನು ಬಹಳ ಸಂಕಟದಲ್ಲಿ ಬೀಳಬೇಕಾಗುತ್ತದೆ. ನಿಜ ತತ್ವವನ್ನು ಮರೆಯದೆ, ನಿಜ ಪದದ ಮುಕ್ತಿಯನ್ನು ಬಿಡದೆ ಅನುಸರಿಸಲೇಬೇಕು. ಸಂಸಾರದಲ್ಲಿ ನಿಶ್ಚಿಂತನಾಗಿರುವುದು ಕಷ್ಟ ಹಾಗೂ ಹಗುರವೂ ಅಲ್ಲ. ಸಂಸಾರದ ಧರ್ಮ ಸಂಸ್ಕಾರವನ್ನು ಹೊಂದಿ ಸನ್ಮಾರ್ಗದಲ್ಲಿ ನಡೆದು ನಿರ್ಲಿಪ್ತತೆ ವೈರಾಗ್ಯದಿಂದ ಇದ್ದರೂ ಅನೇಕ ಕಷ್ಟ ಕಾರ್ಪಣ್ಯಗಳು ಬರುತ್ತವೆ. ಅವನ್ನೆಲ್ಲವನ್ನು ಬಸವಪ್ರಿಯ ಕೂಡಲ ಚೆನ್ನ ಸಂಗಯನು ಬೆಟ್ಟದಷ್ಟು ಅಪರಾಧವನ್ನು ಕಷ್ಟವನ್ನು ಒಂದೇ ಬಟ್ಟಿನಲ್ಲಿ ತೊಡೆದು ಹಾಕುವನೆಂದು ಅಕ್ಕನಾಗಮ್ಮನವರು ತಿಳಿಸಿದ್ದಾರೆ. ಹಾಗೆ ಅಕ್ಕನಾಗಮ್ಮನವರು ಸ್ತ್ರೀ ಕುಲೋದ್ದೋರಕ ಬಸವಣ್ಣನವರನ್ನು ತುಂಬ ಹೊಗಳಿದ್ದಾರೆ. ಏಕೆಂದರೆ 12ನೇ ಶತಮಾನದಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಏಕೈಕ ವ್ಯಕ್ತಿ ಎಂದರೆ ಅದೇ ವಿಶ್ವಗುರು ಬಸವಣ್ಣನವರು. ಅವರ ಒಂದು ವಚನವನ್ನು ಹೀಗಿದೆ: ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಚಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನವು ಸೂತಕ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹು ಮರೆಹಿನ ಸಂದು ಸಂಶಯ ಬಿಡಿಸಿದಾತ ಬಸವಣ್ಣ, ತನ್ನ ಎನ್ನೊಳಗೆಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಲೆಯಾದ ಬಾಗಿಲ ನಿಜವ ತೋರಿದಾತ ಬಸವಣ್ಣ, ಬಸವ ಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನೇವಾಗಿಸಿಯಾಗಿರಿಸಿದ ಎನ್ನ ತಂದೆ ಸಂಗಬಸವಣ್ಣನೆಂದು ಹೊಗಳಿದ್ದಾರೆ. ಹಾಗೆ ಮುಂದುವರೆದು ಬಸವಣ್ಣನವರೇ ಗುರು ಲಿಂಗ ಜಂಗಮವೆಂದು ತಿಳಿಸಿರುವ ಒಂದು ವಚನವನ್ನು ನೋಡೋಣ. ಬಸವ ಮಾಡಿದಂತಾಯಿತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಂತಾಯಿತು ಗುರುಲಿಂಗ ಜಂಗಮ ಪೂಜೆ, ಬಸವ ಮಾಡಿದಂತಾಯಿತು ಲಿಂಗಾಂಗ ಸಾಮರಸ್ಯದ ಸುದೆಯು, ಬಸವ ಮಾಡಿದಂತಾಯಿತು ಭಕ್ತಿ ಭಕ್ತರಲ್ಲಿ ಸಮಭಾವ, ಎನ್ನ ಕಣ್ಗಳಿಗೊಂದಾಗುವ ಭಾವ, ಎನ್ನ ಮನದ ಭಾವಂಗಳಿಗೊಂದಾದ ಬಸವ, ಎನ್ನ ಅಂತರಂಗ ತುಂಬಿದ ನಿಂದಾತ ಬಸವಣ್ಣ. ಹೊರಗೆ ಗುರುಬಸವ ಕೀರುತಿ, ಬಸವನ ಮಣಿಹವೇ ಎನ್ನ ಪ್ರಾಣವೆಂದಿಗೆ, ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಬಸವ ಜಯತು ಜಯತು ಬಸವ ಗುರುಬಸವ ಜಯತು ಜಯತು ಎಂದಿದ್ದಾರೆ ಬಸವಣ್ಣನವರಿಗೆ. ಶರಣರ ಸಂಬಂಧವು ಅಕ್ಕನಾಗಮ್ಮನವರ ಮೇಲೆ ಯಾವ ರೀತಿ ಪ್ರಭಾವ ಬೀರಿತ್ತೆಂಬುದನ್ನು ವಚನದ ಮೂಲಕ ಅವರು ತಿಳಿಸಿದ್ದಾರೆ. ವಚನವು ಈ ರೀತಿ ಇದೆ: ಗುರು ಸಂಬಂಧಿ ಗುರುಭಕ್ತನಯ್ಯ, ಲಿಂಗ ಸಂಬಂಧಿ ಪ್ರಭುದೇವರು, ಜಂಗಮ ಸಂಬಂಧಿ ಸಿದ್ಧರಾಮರು, ಪ್ರಸಾದಿ ಸಂಬಂಧಿ ಮರುಳಶಂಕರ ದೇವರು, ಪ್ರಾಣಲಿಂಗ ಸಂಬಂಧಿ ಅನಿಮಿಷ ದೇವರು, ಶರಣ ಸಂಬಂಧಿ ಗಟ್ಟಿವಾಳಯ್ಯನು, ಐಕ್ಯ ಸಂಬಂಧಿ ಅಜಗಣ್ಣನದು, ಸರ್ವಾಚಾರ ಸಂಬಂಧಿ ಚೆನ್ನಬಸವಣ್ಣನದು, ಇಂತೀರ್ವ ಸಂಬಂಧವು ಎನ್ನ ಸರ್ವಾಂಗದಲ್ಲಿ ನಿಂದು ಬಸವ ಪ್ರಿಯ ಚೆನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೇನು ಎಂದಿದ್ದಾರೆ. ಅಂದರೆ ಗುರು ಲಿಂಗ ಜಂಗಮ ಪ್ರಸಾದ ಪ್ರಾಣ ಶರಣ ಐಕ್ಯ ಮತ್ತು ಸರ್ವಾಚಾರ ಸಂಬಂಧ ಇವೆಲ್ಲವೂ ನನಗೆ ಶರಣರು ಕಲಿಸಿದ್ದಾರೆ ಎಂದು ಈ ವಚನದಲ್ಲಿ ಅವರು ಅರಿಹಿದ್ದಾರೆ. ತಾಯಿಯವರ ಆತ್ಮಕಥೆ ಅಡಗಿರುವ ಒಂದು ವಚನವನ್ನು ನೋಡೋಣ. ಶ್ರೀ ಗುರುವೇ ತಂದೆ ತಾಯಿಯಾಗಿ, ಲಿಂಗವೇ ಪತಿಯಾಗಿ, ಜಂಗಮವೇ ಅತ್ತೆ ಮಾವೆಂದರಾಗಿ, ಶಿವಭಕ್ತರೇ ಬಾಂಧವರಾಗಿ, ಸತ್ಯ ಸದಾಚಾರವೆಂಬ ಮನೆಗೆ ಕಳುಹಿಸಿದರಾಗಿ, ಶರಣಸತಿ ಎಂಬ ನಾಮ ನಿಜವಾಯಿತು. ಆದಂತೆ ಇರುವೆ, ಹಿಂದು ಮುಂದೆ ಅರಿಯದಂತೆ ನಡೆಯುವೆ, ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವೆ, ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯ ನಿಮ್ಮಡಿಗಳಿಗೆ ಎಂದಿದ್ದಾರೆ. ಅಂದರೆ ಈ ವಚನದಲ್ಲಿ ತಾಯಿಯು ಆತ್ಮಕತೆ ಅಡಗಿದೆ ಎಂದು ತೋರುತ್ತದೆ ನನಗೆ. ಅಕ್ಕನಾಗಮ್ಮನವರು ಭಾಗ್ಯವಾಡಿಯಲ್ಲಿ ಹುಟ್ಟಿ ಇಂಗಳೇಶ್ವರದ ಪತಿಗೃಹಕ್ಕೆ ಬಂದಳು. ಅಲ್ಲಿ ದಂಪತಿಗಳು ರೇವಣಸಿದ್ದೇಶ್ವರರಿಂದ ಮಂತ್ರದೀಕ್ಷೆಯನ್ನು ಪಡೆದರು. ಗುರುವೇ ತಂದೆ ತಾಯಿಯಾಗಿ ಸ್ಥಾನದಲ್ಲಿ ನಿಂತು ಅಲ್ಲಿಂದ ಕಲ್ಯಾಣಕ್ಕೆ ಬಂದ ಮೇಲೆ ಶಿವಯೋಗ ಸಾಧನೆ ಬಲಿಯಿತು, ಪ್ರಭುದೇವರ ದರ್ಶನದಿಂದ ಜನ್ಮ ಸಾರ್ಥಕವಾಯಿತು ಎಂದಿದ್ದಾರೆ. ಹಾಗೆ ಮುಂದುವರೆದು ಮಹಾಮನೆಗೆ ಬಂದ ಸಿದ್ದರಾಮೇಶ್ವರರೊಂದಿಗೂ ಮತ್ತು ಪ್ರಭುದೇವರನ್ನು ಕಂಡು ಅಪಾರವಾದ ಸಂತೋಷವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಲ್ಲಮ ಪ್ರಭು ದೇವರನ್ನು ಪರಮಗುರು ಎಂದು ಹೇಳಿದ ವಚನವನ್ನು ನೋಡೋಣ. ಎನ್ನ ಭವದ ಬಳ್ಳಿ ಬೇರು ಹರಿತಯ್ಯ, ಸಂಗ ಬಸವಣ್ಣನ ಕಂಡೆನಾಗಿ, ಎನ್ನ ಮನದ ಕಪಟ ಹಿಂಗಿತಯ್ಯ, ಚೆನ್ನ ಬಸವಣ್ಣನ ಕರುಣ ಪಡೆದನಾಗಿ, ಎನ್ನ ಅಂತರಂಗದ ಸಂದು ಸಂಶಯ ತೊಲಗಿತ್ತೆಂದು ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನಲ್ಲಿ ಎನ್ನ ಪರಮಗುರು ಅಲ್ಲಮ ಪ್ರಭು ದೇವರ ಶ್ರೀಚರಣ ಕಂಡೆನಾಗಿ ನಮೋ ನಮೋ ಎನ್ನುತ್ತಿದ್ದನಯ್ಯ ಎಂದಿದ್ದಾರೆ. ಕೊನೆಯ ವಚನದಲ್ಲಿ: ಅಯ್ಯ ನಾನಾದೆನಯ್ಯ, ಕೈಯ ಕೋಲ ಕೊಂಬರೆ ಅಯ್ಯ, ಎಳೆಗರುವಿನ ಎಳೆಗುಂದಿಯ ನೆಲೆಯೊಯ್ದರೇ ಭಕ್ತರು ಎಂದು ಅಂಬಲಿಸುತ್ತಾ, ಭಕ್ತಿಯ ತವನಿಧಿ ಮುಕ್ತಿಯ ಮೂರ್ತಿ ಲಿಂಗ ಜಂಗಮ ಚೈತನ್ಯ ನೀನು ಬಸವಣ್ಣ, ನನ್ನಗಲಿ ಹೋದೆಯಲ್ಲ ನೀನು, ಎನ್ನೊಯ್ಯದೆ ಹೋದೆಯಲ್ಲ ಎಂದು ವಿವಿಧವಾಗಿ ಹಾಡುತ್ತಾ ಹೊಗಳುತ್ತಾ ಆಳುತ್ತಾರೆ ಅಕ್ಕನಾಗಮ್ಮನವರು. ಬಸವಣ್ಣನವರ ವ್ಯಕ್ತಿತ್ವದಲ್ಲಿ ತನ್ನನ್ನು ತನ್ನತನವನ್ನು ಐಕ್ಯಗೊಳಿಸಿಕೊಂಡ ಆಕೆ ಹೀಗೆ ಕೈಚೆಲ್ಲಿ ಶೋಕಿಸುತ್ತಾ ತನ್ನ ಮಗ ಚೆನ್ನಬಸವಣ್ಣನನ್ನು ನಿರ್ಮೋಹದಿಂದ ನೋಡಿ ಬಸವಣ್ಣನ ಮಹಿಮೆಯನ್ನು ಹಾಡುತ್ತಾ ಹೊಗಳುತ್ತಾ ತಾನು ಬಸವನಲ್ಲಿ ಸೇರಿಕೊಂಡೆನೆಂದು ಗುನುಗುತ್ತಾ ಬಯಲಿನಲ್ಲಿ ಬಯಲಾಗುತ್ತಾರೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಎಫ್ಎಂ ರೇಡಿಯೋ ಮತ್ತು ಪವಿತ್ರ ಮೇಡಮ್ ಅವರಿಗೂ ಕೇಳಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಪಂಚಮಿ ಹಬ್ಬದ ಶುಭಾಶಯಗಳೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಮತ್ತೊಮ್ಮೆ ಶರಣು ಶರಣಾರ್ಥಿಗಳು.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶಿವಶರಣರಾದಂಥ ಶಿವಶರಣೆ, ಅಕ್ಕ ನಾಗಮ್ಮನವರ ವಿಚಾರಧಾರೆಯ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಬೊಮ್ಮಂಗೆ ಸೇವೆ. ಜೀವನೋದ್ಯಮವೆಲ್ಲ ತೋಟದುದ್ಯೋಗವೇನು, ಭಾವಬುದ್ಧಿಗಳ ಕೃಷಿಯಿಂದೊಗೆದ ಫಲದಿಂ, ತೀವುತಿರೆ ನಗೆ ಹೊಳಪು ಮೊಗಮೊಗದೊಳಂ ಜಗದಿ, ಸೇವೆಯದು ಬೊಮ್ಮಂಗೆ ಮಂಕುತಿಮ್ಮ. ಜೀವನೋದ್ಯಮವೆಲ್ಲ, ಜೀವನದ ಉದ್ಯಮಗಳೆಲ್ಲ ತೋಟದುದ್ಯೋಗವೇನು, ನಾವು ಮಾಡ್ತಾ ಇರೋ ಕೆಲಸ ಎಲ್ಲ ಕೃಷಿ ಮಾಡಿದಾಗ, ತೋಟದ ಉದ್ಯೋಗ ಮಾಡಿದಾಗ, ಭಾವ ಬುದ್ಧಿಗಳ ಕೃಷಿಯಿಂದೊಗೆದ ಫಲದಿಂ, ಭಾವ ಬುದ್ಧಿಗಳ ಕೃಷಿಯಿಂದೊಗೆದ, ಕೃಷಿ ಮಾಡೋದ್ರಿಂದ ಸಿಗುವಂತಹ ಹೊರಟಂತಹ ಫಲದಿಂದ, ತೀವುತಿರೆ ನಗೆ ಹೊಳಪು, ತೀವುತಿರೆ ಅಂದರೆ ಉಕ್ಕುತ್ತಾ ಇದ್ರೆ ನಗೆಯ ಹೊಳಪು, ಮೊಗ ಮೊಗದೊಳಂ ಜಗದಿ, ಜಗದಲ್ಲಿರೋ ಎಲ್ಲರ ಮುಖಗಳಲ್ಲಿ, ಸೇವೆಯದು ಬೊಮ್ಮಂಗೆ ಮಂಕುತಿಮ್ಮ, ಅದು ದೇವರಿಗೆ ಭಗವಂತನಿಗೆ ಸೇವೆ ಮಾಡಿದ ಹಾಗೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜೀವನೋದ್ಯಮವೆಲ್ಲ ತೋಟದುದ್ಯೋಗವೇನು, ಭಾವ ಬುದ್ಧಿಗಳ ಕೃಷಿಯಿಂದೊಗೆದ ಫಲದಿಂ, ತೀವುತಿರೆ ನಗೆ ಹೊಳಪು ಮೊಗ ಮೊಗದೊಳಂ ಜಗದಿ, ಸೇವೆಯದು ಬೊಮ್ಮಂಗೆ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜೀವನದ ಕಾರ್ಯಗಳೆಲ್ಲ ತೋಟದ ಕೆಲಸ ಅಂತ ಭಾವಿಸು. ಭಾವ ಬುದ್ಧಿಗಳ ಪರಿಶ್ರಮದಿಂದ ಮುಖದಲ್ಲಿ ನಗೆ ಸಂತೋಷ ಮಿನುಗ್ತಾ ಇದ್ರೆ ಅದೇ ಭಗವಂತನ ಸೇವೆ ಆಗತ್ತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ತೋಟದಲ್ಲಿ ರೈತ ಎಷ್ಟೊಂದು ಕೆಲಸನ ಮಾಡ್ತಾನೆ. ಮಣ್ಣು ಹದ ಮಾಡಿ, ಬೀಜ ಬಿತ್ತಿ, ನೀರು ಹಾಯಿಸಿ, ಕಳೆ ತೆಗೆದು, ಬಂದ ರೋಗಗಳನ್ನೆಲ್ಲ ನಿವಾರಿಸಿ ಒಂದಷ್ಟು ಕೆಲಸ ಎಲ್ಲ ಮಾಡಿದಾಗಲೇ ಫಲ ಬರೋದು. ಅಷ್ಟು ತಿಂಗಳುಗಳ ಶ್ರಮ ಮಾಯವಾಗಿ ಅವನ ಮುಖದಲ್ಲಿ ತೃಪ್ತಿಯ ಸಂತೋಷದ ನಗೆ ಮಿನುಗೋದು ಯಾವಾಗ ಹೇಳಿ? ಫಲನ ಕಂಡಾಗ. ತಾಯಿ ಮಗುವಿಗಾಗಿ 100 ಕೆಲಸ ಮಾಡ್ತಾಳೆ. ಆ ಶ್ರಮವೆಲ್ಲ ಕ್ಷಣದಲ್ಲಿ ಕರಗಿ ನಗು ಮೂಡೋದು ಮಗುವಿನ

0: ಅದೇ ಉಳಿದ್ಬಿಟ್ಟ. ಆದ್ರೆ ಅಜರಾಮರನಾಗ್ತಾನೆ. 3 ದಶಕಗಳಿಗೂ ಕಾಲ ಅಹರ್ನಿಶಿ ದುಡಿದು ಭಾರತದ ಸ್ವಾತಂತ್ರ್ಯಕ್ಕೆ ನೆರವಾದ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಭಾರತದಲ್ಲಿ 1 ವರ್ಷ ಕೂಡ ಬದುಕಲಿಲ್ಲ. ಆದರೆ ಮಹಾತ್ಮರಾಗ್ತಾರೆ. ತಾರುಣ್ಯದಲ್ಲೇ ದೇಶದ ಬಿಡುಗಡೆಗೆ ತಮ್ಮ ಬದುಕನ್ನೇ ಹೊಸಕ್ಕೆ ಹಾಕಿ ಹೋದ ಭಗತ್ ಸಿಂಗ್, ರಾಜ್ಗುರು, ಆಜಾದ್ ಅವರೆಲ್ಲ ಹುತಾತ್ಮರಾಗಿ ಮನಸ್ಸಲ್ಲಿ ನೆಲೆಸ್ತಾರೆ. ಹೀಗೆ ಬೇಕಾದಷ್ಟು ಜನ ಕವಿಗಳು, ದಾರ್ಶನಿಕರು, ವಚನಕಾರರು, ಸಮಾಜ ಕಾರ್ಯಕರ್ತರು, ವಿಜ್ಞಾನಿಗಳು, ಆಟಗಾರರು, ನಿಸ್ವಾರ್ಥ ರಾಜಕಾರಣಿಗಳು, ಆಡಳಿತಗಾರರು, ಕಲೆಗಾರರು, ಕೃಷಿಕರು, ಗೃಹಿಣಿಯರು, ಹೇಳ್ತಾ ಹೋದರೆ ಬೇಕಷ್ಟು ಜನ ಇದ್ದಾರೆ. ಅವರೆಲ್ಲ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅವಿರತವಾಗಿ ಭಾವ ಬುದ್ಧಿಗಳನ್ನು ಬಳಸ್ಕೊಂಡು ಸಾಧಿಸಿದ ಜೀವನೋದ್ಯಮ ಇವತ್ತು ಈ ಪ್ರಪಂಚನ ಸುಂದರವಾಗಿಸಿದೆ. ಈ ಪ್ರಪಂಚ ಭಗವಂತನ ಸೃಷ್ಟಿಯೇ. ಹಾಗಾಗಿರೋದ್ರಿಂದ ಅವರೆಲ್ಲರ ಸೇವೆನೂ ಭಗವಂತನ ಸೇವೆಯೇ ಅನ್ನಿಸ್ಕೊಳ್ಳುತ್ತೆ. ಪರಮಾತ್ಮನ ಸೃಷ್ಟಿ ಒಂದು ಉದ್ಯಾನವನದಾಗಿದೆ. ಇಲ್ಲಿರೋದೆಲ್ಲನ ಆ ಪರಮಾತ್ಮ ತನ್ನ ಸಂತೋಷಕ್ಕಾಗಿ ಸೃಷ್ಟಿಸಿಕೊಂಡ ಉದ್ಯಾನವನದ ಗಿಡ ಮರಗಳಾಗಿದೆ. ಇಲ್ಲಿರೋ ಪ್ರತಿಯೊಂದು ಒಂದಕ್ಕೊಂದು ಪೂರಕವಾಗೇ ಇದೆ. ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಬೆಟ್ಟ ಗುಡ್ಡಗಳು, ಗಾಳಿ, ಭೂಮಿ, ಆಕಾಶ, ಅಗ್ನಿ, ಹೀಗೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗೇ ಇದೆ. ಮನುಷ್ಯನ ಹೊರತು ಮಿಕ್ಕೆಲ್ಲವುಗಳ ಆಲೋಚನಾ ಶಕ್ತಿಯಿಂದ ಸೃಷ್ಟಿಯಾಗೋ ಭಾವ ಮಾತ್ರ ಆ ಪೂರಕತ್ವಕ್ಕೆ ಸೀಮಿತ ಆಗಿದೆ. ಆದರೆ ಮನುಷ್ಯನ ಭಾವನಾ ಶಕ್ತಿಗೆ ಮಿತಿಯೇ ಇಲ್ಲ. ಆ ದೇವದೇವನ ಸೃಷ್ಟಿಯನ್ನು ತಾನು ಅನುಭವಿಸ್ತಾ ಇದನ್ನು ಇನ್ನಷ್ಟು ಸುಂದರವನ್ನಾಗಿಸೋ ಕ್ಷಮತೆ ಬರೀ ಈ ಮನುಷ್ಯನಲ್ಲಿ ಮಾತ್ರ ಇದೆ. ಅಂತಹ ಮನುಷ್ಯರಾದ ನಾವು ಸೃಷ್ಟಿಯಿಂದ ಬರೀ ನಮ್ಮ ಉನ್ನತೋನ್ನತ ಬೆಳವಣಿಗೆಗೆ ಪೂರಕವಾದ ವಿಚಾರಗಳನ್ನು ಗ್ರಹಿಸಿ ನಮ್ಮ ಭಾವನೆಗಳನ್ನು ಕೃಷಿಯಿಂದೊಗೆದ ಅನ್ನೋ ಹಾಗೆ ಶುದ್ಧವಾಗಿಸ್ಕೊಳ್ತಾ ನಮ್ಮ ಮನಸ್ಸಿನ ಅಂಗಳಗಳಲ್ಲಿ ಆನಂದನ ತುಂಬಿಕೊಂಡ್ರೆ ನಾವುಗಳು ನಗ್ತಾ ನಗ್ತಾ ಉದ್ಯಾನವನದಲ್ಲಿ ನಲಿಯೋ ಹೂಗಳ ಹಾಗೆ ಅರಳಿ ಹೊಳಿತೀವಿ, ನಲಿತೀವಿ, ಆನಂದದಿಂದ ಇರ್ತೀವಿ. ಪರಮಾತ್ಮ ನಮ್ಮನ್ನು ಖುಷಿಯಾಗಿರಬೇಕು ಅಂತಾನೆ ಅಪೇಕ್ಷೆ ಮಾಡ್ತಾನೆ, ಮತ್ತು ಆನಂದದಿಂದ ಇರಬೇಕು ಅಂತಾನೆ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ನಾವು ನಮ್ಮ ಭಾವಗಳನ್ನು ಸುಂದರವಾಗಿಟ್ಕೊಳ್ಳೋದಕ್ಕೆ ಕೃಷಿ ಮಾಡಿ ಸುಫಲವನ್ನು ಪಡೆಯೋ ಹಾಗೆ ನಿಜವಾದ ಆನಂದನ ಪಡೆದು ನಗ್ನಗ್ತಾ ಹೊಳಿತಾ ಇದ್ದರೆ ಅದೇ ನಾವು ನಮ್ಮನ್ನು ಸೃಷ್ಟಿಸಿದ ಆ ಪರಮಾತ್ಮನಿಗೆ ಸಲ್ಲಿಸೋ ನಿಜವಾದ ಪೂಜೆ ಅನಿಸ್ಕೊಳ್ಳತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ವಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
5: ನಮಸ್ಕಾರ. ನಾನಿವತ್ತು ಮತ್ತೆ ಒಗಟು ಬಗ್ಗೆನೆ ಹೇಳ್ತಾ ಇದ್ದೀನಿ. ಒಗಟು ಬಗ್ಗೆ ಹೇಳಲಿಕ್ಕೆ ತುಂಬ ವಿಷಯ ಇದೆ, ಜೊತೆಗೆ ಒಗಟಿನ ಮಹತ್ವ ಸಹ ಬಹಳ ದೊಡ್ಡದಾಗಿದೆ. ಇದು ಬರೀ ಭಾಷೆಯ ಮನರಂಜನೆಗೆ ಅಷ್ಟೇ ಅಂತಲ್ಲದೆ ಇದನ್ನ ಗೂಢಾಚಾರಿಕ ಭಾಷೆಯಾಗೂ ಬಳಸ್ತಾ ಇದ್ರು ಅನ್ನೋದಕ್ಕೆ ಕೆಲವು ಮಾಹಿತಿ ಇದೆ. ಹಿಂದೆ ಚಾಣಕ್ಯ ತನ್ನ ಗೂಢಾಚಾರರಿಗೆ ಈ ಒಗಟಿನ ಮೂಲಕ ಸಂದೇಶ ಕಳಿಸೋದು, ತರಿಸೋದು, ಮತ್ತೆ ಯಾಕಂದ್ರೆ ಗೂಢಾಚಾರನ ಹಿಡಿದು ಅವರಿಂದ ಅದನ್ನ ಕಸ್ಕೊಂಡು ಅದನ್ನ ನೋಡಿದ್ರು ಸಹ ಅವರಿಗೆ ಅದರಿಂದ ಏನು ಮಾಹಿತಿ ಸಿಗಬಾರ್ದು, ಆ ರೀತಿಯ ಒಂದು ಗೂಢಾಚಾರಿಕ ಭಾಷೆಯನ್ನು ಸಹ ಇದ್ರಲ್ಲಿ ಬಳಸ್ತಾ ಇದ್ರು ಅಂತ. ಹಾಗಾಗಿ ಒಗಟು ಬರೀ ಮನರಂಜನೆಗೆ ಅಷ್ಟೇ ಅಲ್ಲ, ಮತ್ತು ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ರಾಜಕೀಯದಲ್ಲೂ ಸಹ ಬಹಳ ಮಹತ್ವವಾದಂತ ಒಂದು ಪಾತ್ರವನ್ನು ನಾವಿಲ್ಲಿ ಕಾಣ್ತೀವಿ. ಸಾಹಿತಿಗಳಾದ CP ನಾಗರಾಜ್ ಅವರು ಈ ಒಗಟಿನ ಬಗ್ಗೆ ಒಂದು ಮಾತು ಹೇಳ್ತಾರೆ. ಒಗಟು ಎಂಬುದು ಇಬ್ಬರು ಅಥವಾ ಅನೇಕರು ಆಡುವ ಮಾತಿನ ಆಟವಾಗಿದೆ. ಇದು ಮಿದುಳಿಗೆ ಅತ್ಯುತ್ತಮ ಕಸರತ್ ನೀಡುತ್ತೆ. ಅದು ಬರೀ ಮಾತಿನ ಆಟ, ಗೇಮ್ಸ್, ಇದೊಂದು ಗೇಮೆ. ಆದರೆ ಇಲ್ಲಿ ಮಾತಿಂದಲ್ಲೇ ಆಟ ಆಡ್ತಾ ಹೋಗ್ತೀವಿ. ಮೆದುಳನ್ನು ಪ್ರಧಾನವಾಗಿಟ್ಕೊಂಡು ಆಟ ಆಡುವಂಥ ಆ ಮಾತಿನ ಆಟ ಆಗಿದೆ. ಒಗಟು ಅಂತ ಹೇಳಿದ್ರೆ ಒಬ್ಬರು ಮತ್ತೊಬ್ಬರಿಗೆ ಒಡ್ಡಿದ ಸವಾಲುಗಳು ಅಂತಲೇ ಹೇಳ್ಬೋದು. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೂಲಕ ಚಮತ್ಕಾರವಾಗಿ ವರ್ಣನೆ ಮಾಡಿ

0: ಅವ್ಯಕ್ತ ವಸ್ತುವನ್ನು ಕಂಡುಹಿಡಿಯುವಂತೆ ಮಾಡುವಂಥದ್ದೇ ಆಕ್ಟೋನ್. ಇಲ್ಲಿ ಸಾದೃಶ್ಯ ವಸ್ತುಗಳಲ್ಲಿ ಎರಡು ಇರ್ತದೆ, ಒಂದು ಉಪಮಾನ ಇನ್ನೊಂದು ಉಪಮೇಯ. ಇಲ್ಲಿ ಇಲ್ಲಿ ಉಪಮಾನ ವಾಚ್ಯವಾಗಿದ್ರೆ ಉಪಮೇಯ ಅದೃಶ್ಯವಾಗಿರ್ತದೆ. ಅಂದ್ರೆ ಉಪಮಾನ ಹೇಳಿದ್ರೆ ಉಪಮೇಯ ನಾವು ಕಂಡಿಡಬೇಕು, ಅದು ಅದೃಶ್ಯವಾಗಿರುತ್ತೆ, ಗೊತ್ತಾಗ ಕಾಣಿಸೋದಿಲ್ಲ ಹಾಗಿರುತ್ತೆ. ಒಗಟಿನ ಕರ್ತೃ ಜಾಣ್ಮೆಯಿಂದ ಅದನ್ನು ಬಚ್ಚಿಟ್ಟಿರ್ತಾನೆ, ಅದು ಬಚ್ಚಿಟ್ಟಿರೋದ್ರಿಂದನೇ ಅದು ನಮ್ಗೆ ಗೊತ್ತಾಗದೆ ಇರುವಂತ. ಅಂದ್ರೆ ಅಷ್ಟು ಜಾಣ್ಮೆ ಬೇಕಿಲ್ಲಿ. ಅಂದ್ರೆ ಭಾಷೆಯ ಪದಗಳನ್ನ ಬಳಸುವ ಕೌಶಲ್ಯ ಮತ್ತು ಅದ್ರ ಬಗ್ಗೆ ಇರುವಂತ ಅಗಾಧವಾದಂತ ಅನುಭವ ಮತ್ತೆ ಅದನ್ನ ಹೇಗೆ ಅವನು ಅಲ್ಲಿ ಜೋಡಿಸ್ತಾನೆ ಅನ್ನುವಂತ ಒಂದು ಕೌಶಲ್ಯ ಇದಷ್ಟು ಸಹ ಒಟ್ಟಲ್ಲಿ ನಾವು ಕಾಣಬಹುದು. ಇದು ಒಟ್ಟಿನ ಒಂದು ಮಹಿಮೆ ಅಂತಾನೆ ಹೇಳ್ಬೋದು. ಒಟ್ಟಿನ ವಿಶೇಷತೆ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ನಾನು ಕಳೆದ ಸಂಚಿಕೆಯಲ್ಲಿ ಒಂದು ಒಟ್ಟು ಹೇಳಿದೆ, ಅದು ಉತ್ತರವನ್ನ ಇವತ್ತು ಹೇಳ್ತಾ ಇದ್ದೀನಿ. ಆ ಒಟ್ಟು ಹೇಗಿತ್ತಪ್ಪ ಅಂದ್ರೆ ಈ ಕಲ್ಲಿನ ತುಂಡಿನ ಯೋಗ ನೋಡಿ ಅಂತ. ಈ ಕಲ್ಲಿನ ತುಂಡಿನ ಯೋಗ ನೋಡಿ, ಕಾಲ್ ಕೆಳಗೆ ತೆಗಳುತ್ತೆ, ಕಾಲ್ ಮೇಲೆ ಹತ್ತುತ್ತೆ, ಅಂಗೈ ಏರುತ್ತೆ, ಮುಂಗೈ ಕೂರುತ್ತೆ, ಹಣೆ ಏರಿ ನಲಿಯುತ್ತೆ, ತಲೆ ಮೇಲೆ ಕೂತು ರಾಜ್ಯಭಾರ ಮಾಡುತ್ತೆ, ಒಂಟಿ ಕಾಲಲ್ಲಿ ಕುಣಿ ಅನ್ನತ್ತೆ, ಹಾಗಾದ್ರೆ ನಾನು ಯಾರು. ಇದು ಒಂದು ಆಟವೇ, ಲಾಸ್ಟ್ ಟೈಮ್ ಹೇಳಿದಂತೆ ಇದು ಸಹ ಒಂದು ಆಟವಾಗಿತ್ತು. ಈ ಆಟ ಕುಂಟೆ ಬಿಲ್ಲೆ ಆಟ ಅಂತ ಕರೀತಾರೆ. ಮನೆ ಹಾಕಿರ್ತಾರೆ, ಫಸ್ಟು ಬಚ್ಚೆ ಅಂದರೆ ಕಲ್ಲಿನ ಚೂರ್ಣ ಮನೆ ಮೇಲೆ ಹಾಸಿ ಕಾಲು ತಳ್ಕಂತ ತಳ್ಕಂತ ಕುಂಟ್ಕಂತ ಕಾಲು ತಳ್ಕಂತ ಹೋಗ್ತೀವಿ. ನಂತರ ಕಾಲ್ ಮೇಲೆ ಇಟ್ಕೊಂಡು ಹೋಗುತ್ತೆ, ಆಮೇಲೆ ಅಂಗೈಲಿ ಇಟ್ಕೊಂಡು ಆ ಕಲ್ಲನ್ನು ಕುಂಟ್ಕೊಂತ ಹೋಗ್ಬೇಕು, ಆಮೇಲೆ ಮುಂಗೈಲಿ ಇಟ್ಕೊಂತ ಹೋಗ್ಬೇಕು, ಆಮೇಲೆ ಹಣೆ ಮೇಲೆ ಇಟ್ಕೊಳ್ತಾರೆ, ಆಮೇಲೆ ತಲೆ ಮೇಲೆ ಇಟ್ಕೊಳ್ತಾರೆ, ಹಾಗೆ ಕುಂಟ್ಕೊಂತ ಹೋಗೋದು. ನೆಲದಲ್ಲಿ ತೆವಳುತ್ತಿರುವಂಥ ಕಲ್ಲು ಆಮೇಲೆ ತಲೆ ಮೇಲೆ ಬಂದು ಕೂರುತ್ತೆ. ಆಟದಲ್ಲಿ ಇರುವಂಥ ಒಂದು ವಿಶೇಷತೆ ಅದ್ರ ಜೊತೆಗೆ ಭಾಳ ಗಮನಿಸ್ಬೇಕು. ನಾವು ಒಂದು ತಾಳ್ಮೆ ಇದ್ದರೆ ನಾವು ಯಾವ ಹಂತದಿಂದ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ತಾಳ್ಮೆ ಶ್ರಮ ಎರಡು ನಮಗೆ ಭಾಳ ಮುಖ್ಯವಾಗಿ ಬೇಕು ಅನ್ನೋದಕ್ಕೆ ಈ ಆಟದಲ್ಲೂ ಸೌದು. ಈ ಆಟದಲ್ಲೂ ತುಂಬ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೇ ಇದ್ರೆ ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಬಚ್ಚೆ ಬಿದ್ದೋಗ್ಬಿಡುತ್ತೆ, ಕೆಳಗಡೆ ಕಾಲು ಕೆಳಗೆ ಬಿದ್ದರೆ ಔಟ್ ಆಗಿಬಿಡ್ತೀವಿ. ಅಷ್ಟು ಕಾನ್ಸಂಟ್ರೇಟ್ ಬೇಕು ಅಂದರೆ ನಮ್ಗೆ ತುಂಬ ತಾಳ್ಮೆ ಬೇಕು. ಆ ತಾಳ್ಮೆಯಿಂದ ನಾವು ಆಟ ಆಡ್ತಾ ಬಂದಾಗ ಅದನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕಾಗತ್ತೆ. ಹಾಗೆ ಹೇಗೆ ನಮಗೆ ಕಲ್ಲಿನ ಚೂರು ಕಾಲಡಿಗಿತ್ತೋ ಅದು ಹೇಗೆ ತಲೆ ಮೇಲೆ ಬಂದು ಕೂತ್ಕೊಳ್ತೋ, ಹಾಗೆ ನಮ್ಮ ತಾಳ್ಮೆ ಸಹ ಆ ಮಟ್ಟಕ್ಕೆ ಇರಬೇಕು. ಎಲ್ಲವನ್ನು ಸಹಿಸ್ಕೊಳ್ಳುವಂಥ ಗುಣ ಇದ್ದರೆ ತಾಳ್ಮೆಯಿಂದ ಜಾಣ್ಮೆಯಿಂದ ನಿಧಾನವಾಗಿ ಹಂತ ಹಂತವಾಗಿ ಮೇಲೆ ಬಂದರೆ ನಾವು ದೊಡ್ಡ ಮಟ್ಟಕ್ಕೂ ಹೋಗ್ಬೋದು ಅನ್ನೋದು ಈ ಆಟದಲ್ಲಿ ನಮ್ಗೆ ಕಾಣಿಸ್ತು. ನಾನೀಗ ನಿಮಗೆ ಮತ್ತೊಂದು ಒಗಟನ್ನು ಹೇಳ್ತೇನೆ. ಕಲ್ಲಿನಂಥ ಕೋಟೆಗೆ ಚಂಡಿನ ದಾಳಿ, ಕಲ್ಲಿನಂಥ ಕೋಟೆಗೆ ಚಂಡಿನ ದಾಳಿ. ಕೋಟೆ ಕಟ್ಟುವ ಸೈನ್ಯವೂ ಇದೆ, ಕೋಟೆ ಕೆಡುಗುವ ಸೈನ್ಯವೂ ಇದೆ. ಕೋಟೆ ಕಟ್ಟುವ ಸೈನ್ಯವೂ ಇದೆ, ಕೋಟೆ ಕೆಡುಗುವ ಸೈನ್ಯವೂ ಇದೆ. ಚಂಡಿನ ದಾಳಿ ಸಿಕ್ಕರೆ ಸೋಲು, ಚಂಡಿನ ದಾಳಿಗೆ ಸಿಕ್ಕರೆ ಸೋಲು, ದಾಳಿ ಬರೋದ್ರೊಳಗೆ ಕೋಟೆ ಕಟ್ಟಿದ್ರೆ ಗೆಲುವು, ದಾಳಿ ಬರೋದ್ರೊಳಗೆ ಕೋಟೆ ಕಟ್ಟಿದ್ರೆ ಗೆಲುವು. ಹಾಗಾದ್ರೆ ನಾನು ಯಾರು ಹೇಳು. ಇದು ಸಹ ಒಂದು ಆಟನೇ ಆಗಿದೆ. ಇದನ್ನ ನಾವು ಲಗೋರಿ ಆಟ ಅಂತ ಕರಿತೇವೆ. ಈ ಲಗೋರಿ ಆಟದಲ್ಲಿ ಕಲ್ಲನ್ನು ಕಟ್ಬಿಟ್ಟು ಬಾಲಲ್ಲಿ ಹೊಡಿತಾರೆ. ಹಾಗಾಗಿ ಕಲ್ಲಿನಂಥ ಕೋಟೆಗೆ ಚಂಡಿನ ದಾಳಿ. ಇಲ್ಲಿ ಕಲ್ಲು ಬಿದ್ದಾಗ ಇಲ್ಲಿ ಕಟ್ಟಲಿಕ್ಕೂ ಒಂದಿಷ್ಟು ಜನ ಹುಡುಗಿರ್ತಾರೆ, ಬೀಡಿಸ್ಲಿಕ್ಕೂ ಒಂದಿತ್ತ. ಅಂದ್ರೆ ಎರಡು ಭಾಗದಲ್ಲೂ ಇಲ್ಲಿ ಎಷ್ಟು ಜನ ಇರ್ತಾರೋ ಆ ಕಡೆ ಸಹ ಆಪೋಸಿಟ್ ಅಷ್ಟೇ ಜನ ಇರ್ತಾರೆ. ಕಲ್ಲು ಬಿದ್ದಾಗ ಕಲ್ಲು ಕಟ್ಟಕ್ಕೆ ಹೋದ್ರೆ ಅವ್ರು ಚಂಡನ್ನು ಹೊಡಿತಾರೆ. ಹಂಗಾಗಿ ಚಂಡೆಲ್ಲ ನಮ್ಗೆ ತಾಕ್ತು ಅಂತ ಹೇಳಿದ್ರೆ ಒಂದು ಹೊಡೆತ ಬಿದ್ದ ಉರಿ ಬೇರೆ, ಮತ್ತೆ ಇಡೀ ಟೀಮ್ ಸೋಲುತ್ತೆ. ಅಕಸ್ಮಾತ್ ಚೆಂಡು ನಮ್ಗೆ ತಾಗೋದ್ರೊಳಗೆ ನಾವು ಕಲ್ಲು ಕಟ್ಟಿದ್ರೆ ನಾವು ಗೆಲುವನ್ನು ಸಾಧಿಸ್ತೀವಿ. ಇಲ್ಲಿ ಜಾಣ್ಮೆ ತಾಳ್ಮೆ ಧೈರ್ಯ ಬಹಳ ಮುಖ್ಯವಾಗಿರುತ್ತೆ ಈ ಆಟದಲ್ಲಿ. ಇದು ತುಂಬ ವಿಶೇಷವಾಗುತ್ತೆ. ಯಾಕಂದ್ರೆ ಆಟ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಮ್ದು ಏನು ಪ್ಲಾನ್ ಮಾಡೋಕ್ಕಾಗಲ್ಲ, ಒಂದು ಮಿನಿಮಮ್ ಪ್ಲಾನ್ ಮಾಡ್ಕೊಳ್ಬೋದು. ಆಟ ಸ್ಟಾರ್ಟ್ ಆದಮೇಲೆ ಕಲ್ಲು ಬಿದ್ದಮೇಲೆ ಬಾಲ್ ಓಡಾಡ್ತಿರುವಾಗಲೇ ಅಲ್ಲಿ ನಾವು ಆ ಕ್ಷಣಕ್ಕೆ ಆ ತಕ್ಷಣಕ್ಕೆ ಪ್ಲಾನ್ ಆಗಬೇಕು ಮತ್ತು ಕಾರ್ಯರೂಪಕ್ಕೆ ಬರಬೇಕು. ಎರಡೂ ಕೆಲಸ ಒಟ್ಟೊಟ್ಟಿಗೆ ಆಗ್ತಿರುತ್ತೆ. ಇದು ಮಕ್ಕಳಲ್ಲಿ ಬಹಳ ಬೇಗ ಕ್ರಿಯಾಶೀಲತೆ ಬೆಳೆಯುತ್ತೆ ಮತ್ತು ಯೋಚನೆ ಮತ್ತು ಆಲೋಚನೆಗಳ ಮೂಲಕ ಒಂದು ಯೋಜನೆಯನ್ನು ತಯಾರು ಮಾಡುವಂಥ ಕೆಲಸ ಬಹಳ ಕ್ವಿಕ್ಕಾಗಿ ನಡೀತಿರುತ್ತೆ. ಇದು ಮೈಂಡಿಗೆ ಭಾಳ ದೊಡ್ಡ ಕೆಲಸವನ್ನು ಕೊಡುತ್ತೆ ಈ ಲಗೋರಿ ಆಟ. ಹಾಗಾಗಿ ಲಗೋರಿ ಅನ್ನುವಂಥದ್ದು ಸಹ ಭಾಳ ವಿಶೇಷವಾದ ಆಟ. ಆದ್ದರಿಂದ ಅದನ್ನು ಸಹ ಒಕ್ಕ ಮೂಲಕವೇ ಹೇಳುವಂಥ ಪ್ರಯತ್ನ ನಮ್ಮಲ್ಲಿ ಮಾಡಿದ್ದಾರೆ. ಅದು ಬಹಳ ವಿಶೇಷ ಅಂತ ಹೇಳ್ಬೋದು. ಈಗ ನಿಮಗೆ ಕೊನೆಯದಾಗಿ ಇನ್ನೊಂದು ಒಕ್ಕನ ಹೇಳ್ತೀನಿ. ಮಣ್ಣಲ್ಲಿ ಹುಟ್ಟಿದೆ ಬೆಂಕಿಯಲ್ಲಿ ಬೆಂದೆ, ಮಣ್ಣಲ್ಲಿ ಹುಟ್ಟಿದೆ ಬೆಂಕಿಯಲ್ಲಿ ಬೆಂದೆ, ಹೆಣ್ಮಕ್ಳ ಕೈ ಮೇಲೆ ಮೆರೆದೆ, ಹೆಣ್ಮಕ್ಳ ಕೈ ಮೇಲೆ ಮೆರೆದೆ, ಕೊನೆಗೆ ಮುರಿದು ಬಿದ್ದು ತಿಪ್ಪೆ ಸೇರಿದೆ, ಕೊನೆಗೆ ಮುರಿದು ಬಿದ್ದು ತಿಪ್ಪೆ ಸೇರಿದೆ, ಹಾಗಾದ್ರೆ ನಾನು ಯಾರು. ಇದು ನಿಮ್ಮಿಂದ ಉತ್ತರ ಬಯಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಉತ್ತರ ಹೇಳ್ತೀನಿ. ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ

0: ಇದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
2: ಪೊನ್ನಜ್ಜಿ ನೋಡಿಲ್ಲಿ, ಕೈ ಹೆಬ್ಬೆಟ್ಟಿನ ಆಕಾರದ ಬಿಸ್ಕತ್ತು.
3: ಹೌದು, ನಮ್ಮೇಷ್ಟ್ರು ಒಂದ್ ನಾಟಕ ಮಾಡಿಸಿದ್ರು.
2: ಹಾ, ನೆನ್ಪಾಯ್ತು, ಅಂಗುಲಿ ಮಾಲ ಅಂತ.
4: ಅದರಲ್ಲಿ ಅವನು ಜನರನ್ನ ಕೊಂದು ಅವರ ಹೆಬ್ಬೆಟ್ಟನ್ನು ಕತ್ತರಿಸಿ ಹಾರ ಮಾಡಿ ಹಾಕೋತಾನೆ.
5: ಅದಕ್ಕೆ ನಮ್ಮ ಎಷ್ಟೊಂದು ಪ್ಲಾನ್ ಮಾಡಿದ್ರು.
6: ಈ ಹೆಬ್ಬೆಟ್ಟಿನ ಬಿಸ್ಕತ್ತನ್ನು ಪೋಣಿಸಿ ಹಾರ ಮಾಡಿ ಅಂಗುಲಿ ಮಾಲಂಗೆ ಹಾಕಿದ್ರು.
7: ಅದು ನಿಜವಾದ ಹೆಬ್ಬೆರಳಿನ ಹಾರದ ಹಾಗೆ ಕಾಣ್ತಾ ಇತ್ತು.
8: ಹೌದಾ, ಬೇಷ್ ಬೇಷ್, ಎಷ್ಟು ಒಳ್ಳೆಯ ಉಪಾಯ ಮಾಡಿದ್ರು ನಿಮ್ಮೇಷ್ಟ್ರು.
6: ಪೊನ್ನಜ್ಜಿ, ಯಾರದು ಅಂಗುಲಿ ಮಾಲ? ನಂಗೆ ಈ ಕತೆ ಗೊತ್ತಿಲ್ಲ.
8: ಅಕ್ಕಿನಂತೆ ಆ ಕತೆನ ಈಗ ಹೇಳಿದ್ರಾಯ್ತು. ಆದ್ರೆ ಉಳಿದವರಿಗೆಲ್ಲ ಅಂಗುಲಿ ಮಾಲನ ಕತೆ ಗೊತ್ತಲ್ಲ. ಏನ್ ಮಾಡೋದೀಗ? ಹಾಗ ಸರಿ, ಮತ್ತೆ ಕೇಳಿ ಕತೆನ. ಅದೊಂದು ಕಾಡಿನಲ್ಲಿ ಒಬ್ಬ ದರೋಡೆಕೋರ ಇದ್ದ. ಅವನದ್ದು ಬಹಳ ಭಯಂಕರವಾದ ವ್ಯಕ್ತಿತ್ವ. ಪೊದೆ ಥರ ಹುಬ್ಬು, ಕೆಂಡದ ಹಾಗೆ ಕಣ್ಣು, ಮುಖವನ್ನು ಮುಚ್ಚೋ ಹಾಗೆ ಪೊದೆ ಮೀಸೆ, ಕೈಯಲ್ಲಿ ಖಡ್ಗ. ಒಟ್ಟಿನಲ್ಲಿ ಆತ ನೋಡೋಕ್ಕೆ ಬಹಳ ಭಯಾನಕವಾಗಿದ್ದ. ಆತ ಕಾಡುಗಳ್ಳ ಆಗಿದ್ದ. ಪಕ್ಕದ ಊರಿನ ಹಳ್ಳಿಗೆ ಕಾಡಿನ ಮೂಲಕ ಹೋಗೋ ದಾರಿ ಹೋಕ್ರನ್ನ ಲೂಟಿ ಮಾಡ್ತಾ ಇದ್ದ. ದೇವಿಯ ಆರಾಧಕನಾದ ಅವನಿಗೆ ಒಂದು ಹೆಬ್ಬಯಕೆ ಇತ್ತು. ತಾನು 100 ನರಬಲಿಗಳನ್ನು ದೇವಿಗೆ ಸಲ್ಲಿಸುವಂತಹ ವ್ರತವನ್ನು ಮಾಡಬೇಕು ಅಂತ ಆತ ನಿರ್ಧಾರ ಮಾಡಿದ್ದ. ಹಾಗಾಗಿ ಆತ ಆ ದಾರಿಯಲ್ಲಿ ಬಂದಂತಹ ದಾರಿ ಹೋಕರನ್ನು ಕೊಂದು ಅವರ ಅಂಗುಷ್ಟಗಳನ್ನು ಮಾಲೆ ಮಾಡಿಕೊಂಡು ಧರಿಸ್ತಾ ಇದ್ದ. ಈ ವ್ರತವನ್ನು ಆಚರಿಸಿ ತಾನು ಜಗತ್ತಿನಲ್ಲಿಯೇ ಸರ್ವಶಕ್ತನಾಗಬೇಕು ಅಂತ ಆತ ಬಯಸಿದ್ದ. ಹಾಗಾಗಿ ಕಾಡಿನ ದಾರಿಯಲ್ಲಿ ಬಂದ ಪ್ರಯಾಣಿಕರನ್ನು ಕೊಲ್ತಾ ಇದ್ದ. ಎಷ್ಟು ಜನರನ್ನು ಕೊಂದಿದ್ದೀನಿ ಅನ್ನೋ ಲೆಕ್ಕಕ್ಕೋಸ್ಕರ ಆತ ಕೊಂದ ಪ್ರಯಾಣಿಕರ ಹೆಬ್ಬೆರಳನ್ನು ಕತ್ತರಿಸಿ ತನ್ನ ಕುತ್ತಿಗೆಗೆ ಹಾರವಾಗಿ ಧರಿಸ್ತಾ ಇದ್ದ. ಹೆಬ್ಬೆರಳಿನ ಮಾಲೆಯನ್ನು ಆತ ಧರಿಸ್ತಾ ಇದ್ದಿದ್ದರಿಂದ ಅವನನ್ನು ಜನರು ಅಂಗುಲಿಮಾಲಾ ಅಂಗುಲಿಮಾಲಾ ಅಂತ ಕರೀತಿದ್ರು. ನಾಡಿನ ಜನರೆಲ್ಲ ಅವನ ಹೆಸರನ್ನು ಕೇಳಿದ್ರೆ ಸಾಕು, ಥರ ಥರ ನಡುಗ್ತಾ ಇದ್ರು. ಹಾಗಾಗಿ ಜನರು ಕಾಡಿನ ದಾರಿಯನ್ನು ಬಿಟ್ಟು ದೂರಾದರೂ ಸರಿ ಅಂತ ದೂರದ ಹಾದಿಯಲ್ಲೇ ಪಕ್ಕದ ಹಳ್ಳಿಗೆ ಹೋಗ್ತಾ ಇದ್ರು. ಅಂಗುಲಿಮಾಲ ಹೀಗೆ ಜನರನ್ನು ಕೊಂದು ಕೊಂದು 99 ಹೆಬ್ಬೆರಳುಗಳನ್ನು ತನ್ನ ಕುತ್ತಿಗೆಗೆ ಹಾರುವಾಗಿ ಮಾಡಿಕೊಂಡಿದ್ದ. ಅವನ ಸಂಕಲ್ಪ ನೆರವೇರೋಕ್ಕೆ ಇನ್ನೂ ಒಂದೇ ಒಂದು ಹೆಬ್ಬೆರಳಿನ ಅವಶ್ಯಕತೆ ಇತ್ತು. ಆತ ಆ ದಿನ ತನ್ನ ಕೊನೆಯ ನರಬಲಿಗಾಗಿ ಕಾಯ್ತಾ ಕೂತಿದ್ದ. ಇನ್ನು ಒಂದೇ ಒಂದು ಬೆರಳಿನಿಂದ ತನ್ನ ಅಂಗುಲಿಗಳ ಸರಮಾಲೆ ಪೂರ್ತಿಯಾಗಿ ತಾನು ದೇವಿಯ ಕಟಾಕ್ಷಕ್ಕೆ ಪಾತ್ರ ಆಗಲಿದ್ದೇನೆ ಅಂತ ಆತ ಹಿರಿ ಹಿರಿ ಹಿಗ್ತಾ ಇದ್ದ. ಆದರೆ ಆ ಕೊನೆಯ ನರಬಲಿ ಸಿಗೋಕೆ ಯಾಕೋ ಅವನಿಗೆ ಬಹಳ ವಿಳಂಬ ಆಗ್ತಾ ಇತ್ತು. ಆತ, ಇದೇನಿದು, ಯಾವ ನರಪಿಳ್ಳೆ ಕೂಡ ಈ ಕಡೆ ಸುಳಿತಾ ಇಲ್ವಲ್ಲ, ಏನಾಗಿದೆ ಇವತ್ತು? ಇರಲಿ ಇರಲಿ, ಈಗ ನಾನು ಸೈರಣೆಯನ್ನು ಕಳ್ಕೋಬಾರ್ದು. ಅಪ್ಪಿ ತಪ್ಪಿ ಈ ಕಡೆ ಸುಳಿದ ಮನುಷ್ಯನನ್ನು ಕೊಂದು ಅವನ ಹೆಬ್ಬೆರಳನ್ನು ಕತ್ತರಿಸಿ ನನ್ನ ಮಾಲೆಗೆ ಸೇರಿಸಿ ನನ್ನ ಕಠಿಣ ವೃತ್ತವನ್ನು ಪೂರ್ತಿ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಒಂದು ಪೊದೆಯ ಹಿಂದೆ ಅಡಗಿ ಕೂತ್ಕೋತಾನೆ. ಆ ದಾರಿಯಾಗಿ ಬಂದ ಪ್ರವಾಸಿಗರನ್ನು ಆ ಹಳ್ಳಿಯ ಜನ ಮಾತ್ರ ಆ ಕಡೆ ಹೋಗದೇ ಇರೋ ಹಾಗೆ ಎಚ್ಚರಿಸ್ತಾರೆ.

0: ಸ್ವಾಮಿ ಅನ್ನೋ ಅವರ ಘೋಷ ಎಲ್ಲ ಕಡೆ ಹರಡಿತ್ತು. ಅವರೆಲ್ಲ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು. ಆಗ ಅವರನ್ನು ಕಂಡ ನಗರ ವಾಸಿಗಳು ಓಡೋಡಿ ಬಂದು ಅವರನ್ನು ಅಡ್ಡಕಟ್ಟಿ, ಸ್ವಾಮಿ ಸ್ವಾಮಿ ತಾವು ಆ ಕಡೆ ಹೋಗಬೇಡಿ ಹೋಗಬೇಡಿ ಅಂತ ಅವರನ್ನು ತಡೀತಾರೆ. ಆಗ ಬುದ್ಧ ಶಾಂತವಾಗಿ, ಯಾಕೆ ನಾವ್ಯಾಕೆ ಆ ಕಡೆ ಹೋಗಬಾರ್ದು, ಕಾರಣ ಏನು ಅಂತ ಕೇಳ್ತಾರೆ. ಆಗ ಅವರು, ಕಾಡಿನಲ್ಲಿ ಅಂಗುಲಿಮಾಲ ಅನ್ನೋ ಒಬ್ಬ ದುಷ್ಟ ಕಳ್ಳ ಇದ್ದಾನೆ, ಆತ ಆ ಕಡೆ ಹೋದವರನ್ನು ಕೊಂದು ಹಾಕ್ತಾನೆ, ನೀವು ಖಂಡಿತ ಆ ಕಡೆ ಹೋಗಬೇಡಿ ಅಂತ ಹೇಳ್ತಾರೆ. ಆಗ ಬುದ್ಧ ನಕ್ಕು, ನನ್ನ ಮಗು ನನಗೇನು ಮಾಡಿತ್ತು, ನೀವು ನಿಶ್ಚಿಂತೆಯಿಂದಿರಿ ಅಂತ ಹೇಳ್ತಾ ಹೊರಡೋಕ್ಕೆ ಅನುವಾಗ್ತಾನೆ. ಆದರೆ ಅವನ ಜೊತೆ ಬಂದಂತಹ ಬೌದ್ಧ ಭಿಕ್ಷುಗಳು, ಅಯ್ಯೋ ತಿಳಿದು ತಿಳಿದು ಇರುಳಿನಲ್ಲಿ ಕಂಡ ಬಾವಿಗೆ ಹಗಲಿನಲ್ಲಿ ಬೀಳೋದೆ, ಆ ದುಷ್ಟಕರ್ಮಿಯ ಕಡಗಕ್ಕೆ ತುತ್ತಾಗೋಕ್ಕೆ ನಿಮ್ಮನ್ನು ನಾವು ಅನುವು ಮಾಡಿಕೊಡೋದಿಲ್ಲ, ಖಂಡಿತ ನೀವು ಆ ಕಡೆ ಹೋಗಬಾರ್ದು ಅಂತ ಹೇಳಿದಾಗ ಬುದ್ಧ, ಭಿಕ್ಷುಗಳೇ ಸಮಸ್ತವನ್ನು ತ್ಯಜಿಸಿದ ನಮಗೆ ಯಾವ ರೀತಿಯ ಭಯ, ನಶ್ವರವಾದ ಈ ಜೀವನದ ಮೇಲೆ ಈ ರೀತಿಯಾದಂತಹ ವ್ಯಾಮೋಹ ಸಲ್ಲದು, ನಡೀರಿ ನಡೀರಿ ಅಂತ ಹೇಳ್ತಾ ಹೊರಟೇ ಬಿಟ್ಟ.
1: ಅಯ್ಯೋ ಬುದ್ಧ, ಜನರು ಮಾತನ್ನ ಕೇಳಬೇಕಿತ್ತು.
2: ಅಂಗುಲಿಮಾಲನ್ ವಿಷಯ ತಿಳಿದ್ಮೇಲೂ ಯಾಕೆ ಆ ಕಡೆ ಅವನು ಹೋದ ಅಂತೀನಿ
0: ಅಲ್ವಾ? ಆದರೆ ಮುಂದೇನಾಯ್ತು ಅಂತ ನೋಡೋಣ. ಇತ್ತ ಅಂಗುಲಿಮಾಲ ಬುದ್ಧಂ ಶರಣಂ ಗಚ್ಚಾಮಿ ಅನ್ನೋ ಘೋಷವನ್ನು ಕೇಳಿದ ತಕ್ಷಣ ತನ್ನ ಖಡ್ಗವನ್ನು ಹಿರಿದು, ದೊರೆಯಿತು ದೊರೆಯಿತು, ನನ್ನ ಅಂತಿಮ ಬಲಿ ದೊರೆಯಿತು, ನಾನಿನ್ನು ವಿಶ್ವಕ್ಕೆ ದೇವನಾಗಿ ಮೆರೆಯಬಹುದು ಅಂತ ಹೇಳ್ತಾ ಬುದ್ಧನನ್ನು ಕೊಲ್ಲೋಕೆ ಸಜ್ಜಾಗಿ ನಿಲ್ತಾನೆ. ದೂರದಲ್ಲಿ ನಿರಾತಂಕವಾಗಿ ಈ ಕಡನೇ ಸಾಗಿ ಬರ್ತಾ ಇದ್ದ ಬುದ್ಧನನ್ನು ನೋಡಿದ ತಕ್ಷಣ ಅವನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಅವನ ಸುತ್ತಲಿನ ಪ್ರಭೆ ಅಂಗುಲಿಮಾಲನನ್ನು ಕೊಂಚ ಕಾಲ ಅಧೀರನನ್ನಾಗಿ ಮಾಡುತ್ತೆ. ಅಂಗುಲಿಮಾಲನ ಮನ ಕೊಂಚ ಮೃದುವಾದರೂ ಕೂಡ ಆತ ಅದನ್ನು ನಿರ್ಲಕ್ಷಿಸಿ ಬುದ್ಧನ ಮೇಲೆ ಎರಗೋಕ್ಕೆ ಮುನ್ನುಗ್ತಾನೆ. ಆಗ ಬುದ್ಧ ಪ್ರಶಾಂತವಾಗಿ ನಕ್ಕು, ಮಗು ಆತುರಬೇಕೆ, ನಿನ್ನ ಕತ್ತಿಗೆ ಆಹುತಿಯಾಗಲು ನಾನು ಸಿದ್ಧನಿರುವೆ ಅಂತ ಹೇಳ್ದ. ಶಾಂತ ಚಿತ್ತನಾಗಿ ಮರಣದ ಭೀತಿಯೇ ಇಲ್ಲದೆ ನಿರ್ಭಯವಾಗಿ ಮಾತನಾಡಿದ ಬುದ್ಧನನ್ನು ನೋಡಿ ಅಂಗುಲಿಮಾಲ ಅವಕ್ಕಾಗಿ ಹೋಗ್ತಾನೆ. ಆದರೂ, ಎಲೈ ಕುನ್ನಿಯೇ, ನಿನ್ನ ಮೃದು ಮಾತಿಗೆ ನಾನು ವಶವಾಗುವೆ ಎಂದು ತಿಳಿದೆಯಾ? ಈಗಲೇ ನಿನ್ನನ್ನು ಮುಗಿಸಿಬಿಡುತ್ತೇನೆ ಅಂತ ಕತ್ತಿಯನ್ನು ಎತ್ತುತ್ತಾನೆ. ಆಗ ಬುದ್ಧ ಅದೇ ಪ್ರಶಾಂತತೆಯಿಂದ, ಮಗು ಈ ಭ್ರಾಂತಿಯನ್ನು ಬಿಡು, ಹುಟ್ಟಿನ ಮೇಲೆ ಹೇಗೆ ನಮ್ಮ ನಿಯಂತ್ರಣವಿರುವುದಿಲ್ಲವೋ ಮರಣದ ಮೇಲೂ ನಮ್ಮ ನಿಗ್ರಹ ಇರದು. ನನ್ನನ್ನು ಕೊಲ್ಲುವುದರಿಂದ ನಿನ್ನ ಇಷ್ಟ ಪೂರ್ತಿಯಾಗುವುದಾದರೆ ನಾನು ಬಲಿಪಶುವಾಗಲು ಸಿದ್ಧನಿದ್ದೇನೆ ಅಂತ ಹೇಳಿದಾಗ, ಏ ಸನ್ಯಾಸಿ, ನಿನ್ನ ಪೊಳ್ಳುವಾದ ನನಗೆ ಬೇಕಿಲ್ಲ, ನಿನ್ನನ್ನು ಕೊಂದರೆ ನಾನು ಜಗತ್ತಿನಲ್ಲಿಯೇ ಸರ್ವಶಕ್ತನಾಗುತ್ತೇನೆ, ಈ ಅಂಗುಲಿಮಾಲ ಯಾರ ಮಾತನ್ನು ಕೇಳುವುದಿಲ್ಲ, ನಿನ್ನ ಶಿರಶ್ಛೇದನಕ್ಕೆ ಸಿದ್ಧನಾಗು ಅಂತ ಆರ್ಭಟಿಸಿ ಕತ್ತಿಯನ್ನು ಎತ್ತುತ್ತಾನೆ. ಆದರೆ ಆ ಎತ್ತಿದ ಕತ್ತಿಯಿಂದ ಬುದ್ಧನನ್ನು ಕಡಿಯೋಕೆ ಆಗದೆ ಸ್ತಂಭಿತನಾಗಿ ಹಾಗೆ ನಿಂತು ಬಿಡುತ್ತಾನೆ. ಆಗ ಬುದ್ಧನಕ್ಕು, ಏಕೆ ಮಗು, ಏನಾಯಿತು, ಏಕೆ ತಡೆದೆ? ಈ ಅಜ್ಞಾನವನ್ನು ಕಳೆ, ಹುಟ್ಟು ಸಾವು ಎರಡೂ ನಮ್ಮ ಕೈಯಲ್ಲಿ ಇಲ್ಲ, ಜಗತ್ತಿನ ಸರ್ವಶಕ್ತನಾಗಿ ನೀನು ಏನನ್ನು ಸಾಧಿಸ ಹೊರಟಿರುವೆ, ಅದು ಅಮೃತಮಯವಾದ ಆನಂದವನ್ನು ನಿನಗೆ ಕೊಡಬಲ್ಲುದೆ? ನಿನ್ನ ಅಂತರಾತ್ಮವನ್ನು ಕುಲಂಕುಷವಾಗಿ ಶೋಧಿಸಿ ನೋಡು, ನಿನಗೆ ಮಂಗಳವನ್ನುಂಟು ಮಾಡುವ ದಾರಿ ಇದಲ್ಲ, ನಶ್ವರವಾದ ಈ ಜೀವನದ ಮೇಲೆ ಈ ಮೋಹವೇಕೆ, ವ್ಯರ್ಥವಾದ ಈ ಹತ್ಯೆ ಏಕೆ ಅಂತ ಹೇಳಿದಾಗ ಅಂಗುಲಿಮಾಲ ವಿಭ್ರಾಂತನಾಗ್ತಾನೆ. ತನ್ನ ತಪ್ಪನ್ನು ತಿಳ್ಕೊಂಡು ಬುದ್ಧನ ಪಾದಕ್ಕೆ ಎರಗ್ತಾನೆ. ಸ್ವಾಮಿ, ನಾನೆಂಥ ಕಟುಕ, ಇಂತಹ ಘೋರ ಪಾಪಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ, ಈಗ ನಾನೇನು ಮಾಡಲಿ, ಯಾರ ಮೊರೆ ಹೋಗಲಿ, ನನ್ನ ಪಾಪಕೃತ್ಯಗಳಿಗೆ ಪ್ರಾಯಶ್ಚಿತ್ತವನ್ನು ಹೇಗೆ ಮಾಡಿಕೊಳ್ಳಲಿ ಅಂತ ದಾರಿ ಕಾಣದ ಮಗುವಿನ ಹಾಗೆ ಪರಿತಪಿಸ್ತಾನೆ. ಆಗ ಬುದ್ಧ, ಪಶ್ಚಾತ್ತಾಪವೇ ನಿನ್ನ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ತ ಮಗು. ಹಿಂದೆ ನಡೆದು ಹೋದುದನ್ನು ಚಿಂತಿಸಿ ಫಲವಿಲ್ಲ. ಇಂದಿನ ದಿನ ನಮ್ಮದು. ಇಂದು ನಾವು ನಡೆಸುವ ಬದುಕು ನಮ್ಮದು. ಈ ದಿನದಿಂದ ಸಚ್ಚರಿತ್ರನಾಗಿ ಬಾಳು, ಜನರ ಹಿತಕ್ಕಾಗಿ ಶ್ರಮಿಸು ಅಂತ ಅವನನ್ನು ಸಂತೈಸ್ತಾನೆ. ಆಮೇಲೆ ಬುದ್ಧ ಅಂಗುಲಿಮಾಲನಿಗೆ ಬೌದ್ಧ ಭಿಕ್ಷುವಿನ ದೀಕ್ಷೆಯನ್ನು ಕೊಟ್ಟು ಅವನ ಬಾಳಿಗೆ ದಾರಿ ದೀಪವಾಗ್ತಾನೆ. ದೀಕ್ಷಿತನಾದ ಅಂಗುಲಿಮಾಲ ಪರಿಶುದ್ಧನಾಗಿ ಜನಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಹೀಗೆ ಬುದ್ಧ ಕ್ರೂರಿ, ದುಷ್ಟ, ಕಟುಕ, ಕಾಡುಗಳ್ಳನನ್ನು ಪರಿವರ್ತಿಸಿ ಅವನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತಾನೆ.
3: ಅಂತೂ ಬುದ್ಧ ಅಂಗುಲಿಮಾಲನ ಮನಸ್ಸನ್ನು ಬದಲಾಯಿಸ್ಬಿಟ್ನಲ್ಲ.
4: ಹೌದು, ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ.
2: ನಮ್ಮ ತಪ್ಪನ್ನ ಗುರುತಿಸಿ ತಿದ್ಕೊಳ್ಳದೆ ಮಾನವೀಯತೆಯ ಲಕ್ಷಣ.
4: ಪೊನ್ನಜ್ಜಿ, ನಾಟಕ ಆದ್ಮೇಲೆ ಎಲ್ಲರೂ ಅಂಗುಲಿಮಾಲಿನ ಬಿಸ್ಕತ್ ಹಾರ ಕಿತ್ಕೊಂಡು ತಿಂತ ಇದ್ರು.
1: ನನಗೆ ಆ ದಿನ ಎರಡು ಬಿಸ್ಕಟ್ ಸಿಕ್ಕಿತ್ತು.
5: ನನಗೆ ಒಂದೇ ಸಿಕ್ಕಿತ್ತು.
0: ಬಾಲ ಇಲ್ಲದ ಕೋತಿಗಳು ನೀವು.
6: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
7: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಮಹಾಲಕ್ಷ್ಮಿ ಸ್ವೀಟ್ಸ್.
2: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
14: ನಂದಿನಿ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಸುಣ್ಣದ ಕೊಪ್ಪದ ಸಮೀಪದ ಕಡೆನಂದಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿಶ್ವಗ್ರಾ ಫೌಂಡೇಶನ್ ವತಿಯಿಂದ ಶಾಲೆಯ 12 ವಿದ್ಯಾರ್ಥಿಗಳಿಗೆ ಹೆಲಿಕಾಪ್ಟರ್ ಯಾನದ ಅವಕಾಶ ಕಲ್ಪಿಸಲಾಗಿತ್ತು. ಹೆಲಿಕಾಪ್ಟರ್ನಲ್ಲಿ ವಿಹರಿಸಿದ ವಿದ್ಯಾರ್ಥಿಗಳು ಅಪಾರ ಸಂತಸ ವ್ಯಕ್ತಪಡಿಸಿದರು. ಗ್ರಾಮೀಣ ಭಾಗದ ಸರಕಾರಿ ಶಾಲಾ ಮಕ್ಕಳಿಗೆ ಇಂತಹ ಅಪರೂಪದ ಅನುಭವ ಕಲ್ಪಿಸಿರುವುದು ಅವರಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಮೂಡಿಸಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪೋಷಕರು ಹಾಗೂ ಗ್ರಾಮಸ್ಥರು ಈ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಹಾರದ ಬಳಿಕ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿಗೀತೆ, ರಾಷ್ಟ್ರೀಯ ಏಕತೆ, ಸ್ವಾತಂತ್ರ್ಯ ಹೋರಾಟ ಹಾಗೂ ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯ ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. SDMC ಅಧ್ಯಕ್ಷ ಕುಮಾರ್, ದತ್ತು ಸಮಿತಿ ಅಧ್ಯಕ್ಷ ಕುಮಾರಸ್ವಾಮಿ, ವಿಶ್ವಗ್ರಾ ಗ್ರೂಪ್ ಆಫ್ ಕಂಪನೀಸ್ ಸಂಸ್ಥಾಪಕ ಡಾಕ್ಟರ್ ಎ ಶಿವಕುಮಾರ್, ಗೋಕಾಕ ಮನಸ್ಸಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಮಲ್ಲಿಕಾರ್ಜುನ ಕರಜಗಿಮಠ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವಗ್ರಾ ಫೌಂಡೇಶನ್ ನಿರ್ದೇಶಕಿ ಅರ್ಚನಾ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ವೀಕ್ಷಿಸಲು ವಿವಿಧೆಡೆಯಿಂದ ಸಾವಿರಾರು ಜನರು ಆಗಮಿಸಿದ್ದರು. ಮುಂದಿನ ವಿವರ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ದೇಶದ ಪ್ರಮುಖ ಹಾಗೂ ವಿಶ್ವಾಸಾರ್ಹ ಸಾರ್ವಜನಿಕ ವಲಯದ ದೂರಸಂಪರ್ಕ ಸೇವಾ ಸಂಸ್ಥೆಯಾದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ತನ್ನ ಮೌಲ್ಯಯುತ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ಪ್ರಕಟಿಸಿದೆ. ದೇಶಾದ್ಯಂತ ಎಂತಹದ್ದೇ ಸವಾಲಿನ ಭೌಗೋಳಿಕ ಹಾಗೂ ಹವಾಮಾನ ಪರಿಸ್ಥಿತಿಗಳಿದ್ದರೂ ನಿರಂತರ ಸುರಕ್ಷಿತ ಕೈಗೆಟಕುವ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕವನ್ನು ಒದಗಿಸಲು ಬಿಎಸ್ಎನ್ಎಲ್ ಬದ್ಧವಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ದೃಷ್ಟಿಕೋನದಿಂದ ಪ್ರೇರಿತಗೊಂಡು ಸ್ಥಳೀಯ ತಂತ್ರಜ್ಞಾನಗಳು ಹಾಗೂ ಗ್ರಾಹಕ ಕೇಂದ್ರಿತ ನಾವೀನ್ಯತೆಗಳೊಂದಿಗೆ ಭವಿಷ್ಯಕ್ಕೆ ಸಿದ್ಧವಾದ ಬಲವಾದ ದೂರಸಂಪರ್ಕ ಜಾಲವನ್ನು ನಿರ್ಮಿಸಲಾಗುತ್ತಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಪ್ರಕಟಣೆಗಳು ಹಾಗೂ ಕೊಡುಗೆಗಳು ಫ್ರೀಡಂ 2.0 ಆಫರ್. ಹೊಸ ಗ್ರಾಹಕರು ಬಿಎಸ್ಎನ್ಎಲ್ ನೆಟ್ವರ್ಕ್ ಸೇವೆಯನ್ನು ಅನುಭವಿಸಲು ಕೇವಲ 1 ರೂಗೆ ಈ ಆಫರ್ ಲಭ್ಯವಿದೆ. ದಿನಕ್ಕೆ 1 GB ಡಾಟಾ, ದಿನಕ್ಕೆ 100 SMS, ಅನಿಯಮಿತ ಧ್ವನಿ ಕರೆಗಳು ಹಾಗೂ 24 ದಿನಗಳ ಮಾನ್ಯತೆ ಒಳಗೊಂಡಿದೆ. ಬಿಎಸ್ಎನ್ಎಲ್ ಫೈಬರ್ ಫ್ರೀಡಂ ಪ್ಲಾನ್ ತಿಂಗಳವರೆಗೂ 1,111 ರ ವಿಶೇಷ ಆರಂಭಿಕ ಬೆಲೆಯಲ್ಲಿ ಈ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಪ್ಲಾನ್ ದೊರೆಯಲಿದ್ದು ಇದರೊಂದಿಗೆ ಪ್ರೀಮಿಯಂ ಡಿಜಿಟಲ್ ಮನರಂಜನಾ ಸೇವೆಗಳು ಲಭ್ಯವಿರುತ್ತವೆ. ಬಿಎಸ್ಎನ್ಎಲ್ ಸೆಲ್ಫ್ ಕೇರ್ ಮತ್ತು ಉಚಿತ ಎಂಟರ್ಟೈನ್ಮೆಂಟ್ ಟಿವಿ. ಬಿಎಸ್ಎನ್ಎಲ್ ಸೆಲ್ಫ್ ಕೇರ್ ಆ್ಯಪ್ ಮೂಲಕ ಟ್ಯಾಂಗೋ ಚಾಲಿತ ಬಿಎಸ್ಎನ್ಎಲ್ ಎಂಟರ್ಟೈನ್ಮೆಂಟ್ ಟಿವಿಯನ್ನು ಬಳಸಿಕೊಂಡು ಉಚಿತ ಲೈವ್ ಟಿವಿ ಮತ್ತು ಚಲನಚಿತ್ರಗಳನ್ನು ವೀಕ್ಷಿಸಬಹುದಾಗಿದೆ. ಸ್ಯಾಟಲೈಟ್ ಫೋನ್ ಸೇವೆ, ಸಾಮಾನ್ಯ ಮೊಬೈಲ್ ನೆಟ್ವರ್ಕ್ಗಳು ಲಭ್ಯವಿಲ್ಲದ ಅತ್ಯಂತ ದೂರದ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಧ್ವನಿ ಕರೆಗಳಿಗಾಗಿ ಬಿಎಸ್ಎನ್ಎಲ್ ಜಾಗತಿಕ ಉಪಗ್ರಹ ದೂರವಾಣಿ ಸೇವೆಯನ್ನು ನೀಡುತ್ತಿದೆ ಎಂದು ಜಿಎಂ ಆದ ವಿನಯ್ ಕುಮಾರ್ ಸಿನ್ಹಾ, ಡಿಜಿಎಂ ಎಸ್ಬಿ ಕೂಪ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪೋನೋಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಶಾಖೆ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾದ ಚುಂಚಾದ್ರಿ ಕಪ್ ಸಮಾರೋಪ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ನಾದಮಯಾನಂದನಾಥ ಸ್ವಾಮೀಜಿ ಅವರು, ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಕ್ರೀಡೆ ಬಹಳ ಮುಖ್ಯ ಎಂದು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು. ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ, ಆದರೆ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದ ಅವರು, ಕ್ರೀಡೆಯಲ್ಲಿ ತಮ್ಮ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಬಹುದಾಗಿದೆ, ಅಲ್ಲದೆ ಕ್ರೀಡೆ ಶಿಸ್ತನ್ನು ನಾಯಕತ್ವದ ಗುಣವನ್ನು ಕಲಿಸುತ್ತದೆ ಎಂದರು. ನಗರದ ಮಕ್ಕಳಿಗಾಗಿ ಆರಂಭಗೊಂಡ ಚುಂಚಾದ್ರಿ ಕಪ್ ವಾಲಿಬಾಲ್ ಪಂದ್ಯಾವಳಿ ಜಿಲ್ಲೆಯ ಗ್ರಾಮಾಂತರ ಭಾಗದ ಮಕ್ಕಳಿಗೆ ಉತ್ತೇಜನ ನೀಡುತ್ತಾ ಬಂದಿದ್ದು 24 ವರ್ಷದಿಂದ ನಿರಂತರವಾಗಿ ಪೂಜ್ಯರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಅನೇಕ ಕ್ರೀಡಾಪಟುಗಳು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಸಹಕಾರದಿಂದ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡುವಂತೆ ಪೂಜ್ಯರಲ್ಲಿ ವಿನಂತಿಸಲಾಗಿದೆ. ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶಿವಮೊಗ್ಗ ಹಾಗೂ ಸೇಂಟ್ ಜೋಸೆಫ್ ಪ್ರೌಢಶಾಲೆ ಸಾಗರ, ಈ ಎರಡು ತಂಡಗಳ ಮಧ್ಯೆ ಅಂತಿಮ ಪಂದ್ಯದಲ್ಲಿ ಉತ್ತಮ ಆಟದ ಪ್ರದರ್ಶನ ಕಂಡುಬಂದಿತು. ದಾಳಿ ಮತ್ತು ಅಷ್ಟೇ ರಕ್ಷಣಾತ್ಮಕ ಆಟವನ್ನು

ಕಾಣಬಹುದಾಗಿತ್ತು. ಮೊದಲನೇ ಸೆಟ್ಟಿನಲ್ಲಿ ಸೆಂಟ್ ಜೋಸೆಫ್ ಪ್ರೌಢಶಾಲೆ 19 ಅಂಕ ಪಡೆದರೆ ಆದಿಚುಂಚನಗಿರಿ ಸಂಯುಕ್ತ ಆಂಗ್ಲ ಪ್ರೌಢಶಾಲೆ ತಂಡ 25 ಅಂಕ ಪಡೆದು ಮೊದಲ ಸೆಟ್ ತನ್ನದಾಗಿಸಿಕೊಂಡಿತು. ಸಹ್ಯಾದ್ರಿ ಪ್ರೌಢಶಾಲೆ ತೀರ್ಥಹಳ್ಳಿ ಬಾಲಕಿಯರು 3 ಸ್ಥಾನ ಪಡೆದರೆ ಅಕ್ಷರ ಪ್ರೌಢಶಾಲೆ ಶಿವಮೊಗ್ಗ ಬಾಲಕಿಯರು 4 ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬಾಲಕರ ವಿಭಾಗದಲ್ಲಿ ವೈಯಕ್ತಿಕ ಬಹುಮಾನ ಬೆಸ್ಟ್ ಅಟ್ಯಾಕರ್ ಯುವ ಆದಿಚುಂಚನಗಿರಿ ಪ್ರೌಢಶಾಲೆ, ಬೆಸ್ಟ್ ಸೆಟ್ಟರ್ ತೇಜು ಆದಿಚುಂಚನಗಿರಿ ಪ್ರೌಢಶಾಲೆ, ಬೆಸ್ಟ್ ಆಲ್ರೌಂಡರ್ ಗಗನ್ ಸರ್ಕಾರಿ ಪ್ರೌಢಶಾಲೆ ಹೊಸನಗರ, ಬೆಸ್ಟ್ ಬೂಸ್ಟರ್ ಆರ್ಯಎನ್ ಸೆಂಟ್ ಜೋಸೆಫ್ ಪ್ರೌಢಶಾಲೆ ಸಾಗರ, ಬೆಸ್ಟ್ ಲೀಬ್ರೋ ಹಾಸಂ ಸೆಂಟ್ ಜೋಸೆಫ್ ಪ್ರೌಢಶಾಲೆ ಸಾಗರ. ಬಾಲಕಿಯರ ವಿಭಾಗದಲ್ಲಿ ಬೆಸ್ಟ್ ಅಟ್ಯಾಕರ್ ಸಂಕಲ್ಪ ಆದಿಚುಂಚನಗಿರಿ ಶಾಲೆ, ಬೆಸ್ಟ್ ಆಲ್ರೌಂಡರ್ ಪ್ರಗತಿ ಎಂಎಸ್ ಸರ್ಕಾರಿ ಪ್ರೌಢಶಾಲೆ ಗುಡ್ಡೆಕೊಪ್ಪ, ಬೆಸ್ಟ್ ಸೆಟ್ಟರ್ ದೀಪಾ ವಿ ಆದಿಚುಂಚನಗಿರಿ ಶಾಲೆ, ಬೆಸ್ಟ್ ಬೂಸ್ಟರ್ ಜೀವಿಕಾ ಅಕ್ಷರ ಪ್ರೌಢಶಾಲೆ ಶಿವಮೊಗ್ಗ, ಬೆಸ್ಟ್ ಲೀಬ್ರೋ ಮಾನ್ಯ ಸಹ್ಯಾದ್ರಿ ಪ್ರೌಢಶಾಲೆ ತೀರ್ಥಹಳ್ಳಿ ಇವರುಗಳು ವೈಯಕ್ತಿಕ ಬಹುಮಾನಗಳನ್ನು ಪಡೆದು ಪ್ರತಿಭಾನ್ವಿತರಾಗಿರುತ್ತಾರೆ. ವಿಜೇತ ತಂಡಗಳಿಗೆ ಅತ್ಯಾಕರ್ಷಕ ಪಾರಿತೋಷಕ, ವೈಯಕ್ತಿಕ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪೂಜ್ಯರಿಂದ ಗೌರವಿಸಲಾಯಿತು. ಮುಂದಿನ ವಿವರ. ಬೆಜ್ಜುವಳ್ಳಿ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಆಗಸ್ಟ್ 18 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಹಾಗೂ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 2778822835 ಸಂಪರ್ಕಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಭಾರತ್ ಜೋಡೋ ಯುವ ಸಂಘಗಳನ್ನು BJYS ಆನ್ಲೈನ್ ಪೋರ್ಟಲ್ ಮೂಲಕ ನೋಂದಾಯಿಸುವಂತೆ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡರು ತಿಳಿಸಿದ್ದಾರೆ. ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ತಲಾ 1 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ಪಾಲಿಕೆಯ ವಾರ್ಡ್ ಸಂಖ್ಯೆ 1, 16, 17 ಮತ್ತು 23 ಜನಸಂಖ್ಯೆಗೆ ಅನುಗುಣವಾಗಿ ತಲಾ 2 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾಗಿದ್ದು, ಕ್ರೀಡೆ ಮತ್ತು ಫಿಟ್ನೆಸ್, ಯುವ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲ್ಯಾಭಿವೃದ್ಧಿ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ 16-35 ಮಹಾನಗರ ಪಾಲಿಕೆ ವ್ಯಾಪ್ತಿಯ ಯುವಕ ಅಥವಾ ಯುವತಿಯರು ಸದಸ್ಯತ್ವ ಹೊಂದಬಹುದಾಗಿದ್ದು ಆಯಾ ಪ್ರದೇಶಗಳಲ್ಲಿ ಕನಿಷ್ಠ 6 ವಾಸವಿರಬೇಕು. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಇರಬೇಕು. ಆಸಕ್ತರು www.bjys.karnataka.gov.in ಮೂಲಕ ನೋಂದಾಯಿಸಿಕೊಳ್ಳುವಂತೆ ಅವರು ಕೋರಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಪ್ರೋತ್ಸಾಹಧನ ಮುಂದುವರಿಸಲು ಅರ್ಹ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಶಿವಮೊಗ್ಗ ಜಂಟಿ ಕೃಷಿ ನಿರ್ದೇಶಕ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 1/2/2019 ಪೂರ್ವದಲ್ಲಿ ಭೂ ಒಡೆತನ ಹೊಂದಿರುವ ಸಣ್ಣ, ಅತಿಸಣ್ಣ, ಮಧ್ಯಮ ಹಾಗೂ ದೊಡ್ಡ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರುಗಳನ್ನು 3 ಕಂತುಗಳಲ್ಲಿ ನೀಡಲಾಗುತ್ತಿದೆ. ಈ ಪ್ರೋತ್ಸಾಹ ಧನವನ್ನು ಮುಂದುವರಿಸಲು ಫ್ರೂಟ್ ತಂತ್ರಾಂಶದ ಗುರುತಿನ ಸಂಖ್ಯೆಯಂತೆ ಕೇಂದ್ರ ಸರ್ಕಾರವು ಅಗ್ರಿ ಸ್ಟಾಕ್ ಯೋಜನೆಯಡಿ ಗುರುತಿನ ಸಂಖ್ಯೆಯನ್ನು ಸೃಷ್ಟಿಸುವುದು ಕಡ್ಡಾಯವಾಗಿದೆ. ರೈತರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯೊಂದಿಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮವನ್ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಇಕೆವೈಸಿ ಪೂರ್ಣಗೊಳಿಸಬಹುದು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪಿಎಂ ಕಿಸಾನ್ ಇಕೆವೈಸಿ ಥ್ರೂ ಫೇಸ್ಬುಕ್ ರೆಕಗ್ನೈಸೇಷನ್ ಆ್ಯಪ್ ಮೂಲಕ ರೈತರು ಸ್ವತಃ ಇಕೆವೈಸಿ ಮಾಡಿಕೊಳ್ಳಬಹುದು. ಅರ್ಹ ರೈತರೆಲ್ಲರಿಗೂ ಶೀಘ್ರವೇ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಸೌಲಭ್ಯವನ್ನು ಪಡೆಯಬೇಕಾಗಿ ಅವರು ಕೋರಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆಗಸ್ಟ್ 27 ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ ಸಿಸಿಟಿವಿ ಅಳವಡಿಕೆ ಮತ್ತು ಸರ್ವಿಸಿಂಗ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18 ರಿಂದ 49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 28/2/2026 ಗುರುವಾರ ಬೆಳಗ್ಗೆ 9:30 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ಸಂದರ್ಶನಕ್ಕೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 28/2026 ಒಳಗೆ ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 8907450509 95915154 3311 3923 ಅಥವಾ 9686248369 ಹಾಗೂ 9886935603 ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶೋ ಮುಗ್ಗಾನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ?
3: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
2: ನಿನ್ ಮಾತಿನ ಅರ್ಥ,
3: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹಲೋ ಕೇಳುಗರೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದೇ ಪರಿಚಯವನ್ನ ಮಾಡಿಕೊಡುವಂತ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನದಿ, ಕಾಡು, ಬೆಟ್ಟ, ಜಲಪಾತ, ಗುಡ್ಡ, ಪ್ರಾಣಿ, ಪಕ್ಷಿ ಹಾಗೆ ಜಲಚರಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾನೆ ಇರ್ತೀನಿ. ಇನ್ನು ನದಿ, ಬೆಟ್ಟ, ಕಾಡು ಅಂತೆಲ್ಲ ಹೇಳುವಾಗ ನಾವು ಜಲಪಾತಗಳನ್ನ ಮರೆಯೋ ಹಾಗಿಲ್ಲ. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ ಹರಿಯುವಂತಹ ಜಲಪಾತ ಏನಿದೆ, ವಿಶ್ವ ವಿಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಒಂದು ಜಲಪಾತ, ಅದೇನೆ ಜೋಗ ಜಲಪಾತ. ಹಾಗಿದ್ಮೇಲೆ ಇವತ್ತು ಯಾಕೆ ಜೋಗ ಜಲಪಾತದ ಬಗ್ಗೆ ಮಾತನಾಡಬಾರದು ಅಂತ ನನಗೆ ಅನ್ನಿಸ್ತು. ಆದ್ರೆ ನಾನು ಮಾತನಾಡೋದಕ್ಕಿಂತ ನಮ್ಮ ಜೊತೆ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಜೋಗ ಜಲಪಾತ ಅಥವಾ ಗೇರಸೊಪ್ಪೆ ಜಲಪಾತದ ಬಗ್ಗೆ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಅಜಯ್ ಕುಮಾರ್ ಶರ್ಮಾ ಅವರೇ, ನಮಸ್ತೆ.
5: ಎಲ್ಲರಿಗೂ ನಮಸ್ತೆ, ಶುಭೋದಯ.
4: ಸರ್, ಶುಭೋದಯ, ಹೇಗಿದ್ದೀರಾ?
5: ತುಂಬಾ ಚೆನ್ನಾಗಿದ್ದೀನಿ. ತಾವೆಲ್ಲ ಹೇಗಿದ್ದೀರಾ? ನೀವು, ಪ್ರೇಕ್ಷಕರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ.
4: ನಾನು ಹಾಗೆ ನಮ್ಮ ಪ್ರೀತಿಯ ಕೇಳುಗರು ಕೂಡ ಚೆನ್ನಾಗಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ.
5: ಥ್ಯಾಂಕ್ ಯು ವೆರಿ ಮಚ್.
4: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಶರಾವತಿ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಶಿವಮೊಗ್ಗದ ಜೀವ ನದಿ ಶರಾವತಿ ನದಿ, ಹಾಗೆ ಆ ನದಿಗೆ ಹೇಗೆಲ್ಲ ಅಣೆಕಟ್ಟುಗಳನ್ನ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಶರಾವತಿ ನದಿ ಅಂತ ನಮ್ಮ ಕಣ್ಣ ಮುಂದೆ ಬರೋದು ವಿಶ್ವ ವಿಖ್ಯಾತ ಜೋಗ ಜಲಪಾತ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಲಪಾತ, ಜೋಗ ಜಲಪಾತದ ಬಗ್ಗೆ ಮಾತಾಡೋಣ ಸರ್.
5: ಖಂಡಿತ, ಅದ್ರ ಬಗ್ಗೆ ಮಾತಾಡಲೇಬೇಕು
4: ಅಲ್ವಾ? ಹಾ, ಸೊ ಸರ್, ಜೋಗ ಜಲಪಾತಕ್ಕೆ ಈ ಹೆಸರು ಹೇಗೆ ಬಂತು, ಅಥವಾ ಇದಕ್ಕಿಂತ ಮುಂಚೆ ಬೇರೆ ಏನಾದ್ರೂ ಹೆಸರಿತ್ತಾ?
5: ನೋಡಿ, ಈಗ ಜೋಗ ಜಲಪಾತದ ಬಗ್ಗೆ ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ನಾವು ಹಿಂದೆ ಹೋಗಬೇಕಾಗ್ತದೆ. ವಿಜಯನಗರ ಕಾಲಕ್ಕೆ ಹೋಗೋಣ. ಸೊ ವಿಜಯನಗರ ಕಾಲಘಟ್ಟದಲ್ಲಿ ಇಲ್ಲಿ ಸಾಕಷ್ಟು ಸಣ್ಣ ರಾಜರು, ಸಾಮಂತರು ಆಳ್ವಿಕೆ ಮಾಡ್ತಾ ಇದ್ರು. ಅವರು ವಿಜಯನಗರ ರಾಯರ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಈ ಇವತ್ತೇನ್ ಜೋಗ ಜಲಪಾತ ಅಂತ ಹೇಳ್ತೀವಿ, ವಿಜಯನಗರ ಕಾಲದ ಅಂದ್ರೆ ಕೊನೆಯ ಕಾಲದಲ್ಲಿ ಅಂದ್ರೆ ಅರೌಂಡ್ 1500 to 1565 ಅಂತ ಹೇಳ್ಕೊಳ್ಳೋಣ. 1565 ಅಲ್ಲಿ ತಾಲಿಕೋಟ ಯುದ್ಧ ಆಗ್ತದೆ. ಸೊ ಆ ಕಾಲದಲ್ಲಿ ಎರಡು ಮನೆತನದ ಮಧ್ಯೆ ಇರುವ ಗಡಿ ಅಂತ ಹೇಳ್ತಾರೆ. ಸೊ ಈ ನಾವು ಈಗ ಸಾಕಷ್ಟು ಸಂಚಿಕೆಯಲ್ಲಿ ಮಾತಾಡಿದ್ದೀವಿ ಈ ಜಲಪಾತಗಳು, ನದಿ. ಸೊ ಹಾಗೆ ಜಲಪಾತನ ಎರಡು ರಾಜಮನೆತನಕ್ಕೆ ಗಡಿಯಾಗಿತ್ತು. ಯಾವ ರಾಜಮನೆತನ ಅಂದ್ರೆ, ಏನು ಚೆನ್ನಭೈರಾದೇವಿ ಅಂತ ಹೇಳ್ತೀವಿ, ಕಾಳು ಮೆಣಸಿನ ರಾಣಿ ಅಂತ ಹೇಳ್ತೀವಿ. ಸೊ ಆ ಮನೆತನ ಏನು ಈ ಜೋಗ ಜಲಪಾತದ ಕೆಳಗೆ ಅವಳ ರಾಜ್ಯ ಇತ್ತು. ಮೇಲ್ಭಾಗದಲ್ಲಿ ಇಕ್ಕೇರಿ ಅಂದ್ರೆ ಕೆಳದಿ ನಾಯಕರು ಅಂತ ಹೇಳ್ತೀವಿ. ಸೊ ಅವಾಗ ಅವರು ಸಾಮಂತರಾಗಿದ್ರು. 1565 ನಂತರದಲ್ಲಿ ಸೊ ಏನಾಗ್ತದೆ, ಇವ್ರ ಪ್ರಭಾವ ಜಾಸ್ತಿ ಆಗ್ತದೆ ಕೆಳದಿ ನಾಯಕರು. ಸೊ ಒಬ್ರು ಪಾಳೆಯಗಾರರಾಗಿ ಪಾಳೆಯಪಟ್ಟದಿಂದ ಅವರು ವಿಜಯನಗರ ಅರಸರ ಕೆಳಗೆ ಗವರ್ನರ್ ಆಗಿರ್ತಾರೆ, ಆರ್ಗದಿಂದ ಆಳ್ವಿಕೆ ಮಾಡ್ತಾರೆ. ನಂತರದ ದಿನಗಳಲ್ಲಿ ಅವರು ಚೆನ್ನಭೈರದೇವಿ ಇರ್ಬೋದು, ಸಾಕಷ್ಟು ಸಾಮಂತರು, ರಾಜರು ಕರಾವಳಿಯನ್ನ, ಸೊ ಈ ನಮ್ಮ ದಕ್ಷಿಣ ಗೋವೆಯಿಂದ ಹಿಡಿದು ಕೇರಳದ ನೀಲೇಶ್ವರದವರೆಗೂ ಅವರು ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ. ಅಂದರೆ ಒಂದು ಪಾಳೆಯಪಟ್ಟದಿಂದ ಗವರ್ನರ್ ಆಗಿ, ರಾಜರಾಗಿ, ರಾಜರಿಂದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಈ ಹಿರಿಯ ವೆಂಕಟಪ್ಪ ನಾಯಕರ ಕಾಲದಲ್ಲಿ ಏನಾಗ್ತದೆ, ಈ ಜೋಗ ಜಲಪಾತ ಏನು ಹೇಳ್ತಿದ್ದೀವಿ ಅದು ಗಡಿ ಇರ್ತದೆ. ಸೊ ಈ ಭಾಗದಲ್ಲಿ ಕೆಳದೇವರಿಗೆ ಸಂಬಂಧಪಟ್ಟಿದ್ದು, ಆ ಭಾಗದಲ್ಲಿ ಚೆನ್ನಭೈರದೇವಿ. ಸೊ ಚೆನ್ನಭೈರದೇವಿ ಮತ್ತು ಅವ್ರ ಮಧ್ಯೆ ಎಷ್ಟು ನಮ್ಮ 1596 ಸತತವಾಗಿ ಯುದ್ಧ ನಡೀತಾ ಇರ್ತದೆ. ಸೊ ಕೊನೆಗೆ 1606 ಚೆನ್ನಭೈರದೇವಿಯನ್ನು ಅವರು ಸೋಲಿಸಿ ಅವರನ್ನು ಕರ್ಕೊಂಬಂದು ಇಕ್ಕೇರಿ ಹತ್ರ ಇರುವ ಆವಿನಹಳ್ಳಿ ಕೋಟೆ ಏನಿದೆ ಅದು ಹಿಂದೆ ಆವಿನಹಳ್ಳಿ ಕೋಟೆನೂ ಚೆನ್ನಭೈರದೇವಿಗೆ ಸೇರಿದ್ದು. ಸೊ ಒಂಥರ ವಿಚಿತ್ರ ಪ್ಯಾಟರ್ನ್ ಇತ್ತದು. ಘಟ್ಟದ ಮೇಲ್ಗಡೆ ಒಂದಿಷ್ಟು ಭಾಗ, ಘಟ್ಟದ ಕೆಳಗಡೆ ಆ ಹೊನ್ನಾವರ ಭಾಗ ಎಲ್ಲ ಚೆನ್ನಭೈರದೇವಿಗೆ ಸೇರಿತ್ತು. ಸೊ ಆ ಕೋಟೆಲಿ ಸೆರೆವಾಸ ಇಡ್ತಾರೆ. ಹಿಂದೆ ಎರಡು ಗಡಿ ಅಂತ ರಾಜಮನೆತನಕ್ಕೆ ಏನು ಹೇಳ್ತೀವಿ, ಇವತ್ತಿಗೂ ಸಹ ಅದೇ ಥರ

0: ನೀವು ಬ್ರಿಟಿಷ್ ದಾಖಲಾತಿಗಳನ್ನು ಹಿಡಿದ್ರೆ ಅದಕ್ಕೆ ಗೇರ್ಸೊಪ್ಪ ಜಲಪಾತ ಅಂತ ಇದೆ. ಫಸ್ಟ್ ಬ್ರಿಟಿಷ್ ಅಧಿಕಾರಿಯಲ್ಲಿ ಹೋದಾಗ ಈಗೇನು ರಾಕೆಟ್ ರೋವರ್ ಎಲ್ಲ ಮಾತಾಡ್ತೀವಿ, ಅವನು ಅದನ್ನು ನೋಡಿದವನು ಒಂದು ಪೇಂಟಿಂಗ್ ಮಾಡ್ತಾನೆ 1875. ಸೊ ಅವನು ಅದಕ್ಕೆ ಟೈಟಲ್ ಕೊಡೋದು ಗೇರ್ಸೊಪ್ಪ ಜಲಪಾತ ಅಂತೇಳಿ. ಅವತ್ತಿನ ಗವರ್ನರ್ ಜನರಲ್ಗಳು, ಸಾಕಷ್ಟು ಗವರ್ನರ್ ಜನರಲ್ಗಳು ಇದನ್ನ ಜೋಗ ಜಲಪಾತ ಅಂತ ಹೇಳಿಲ್ಲ, ಗೇರ್ಸೊಪ್ಪ ಜಲಪಾತ ಅಂತ ಹೇಳಿದ್ದಾರೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಜೋಗ ಜಲಪಾತಕ್ಕೆ ಮೊದಲು ಗೇರುಸೊಪ್ಪೆ ಜಲಪಾತ ಅಂತ ಕರಿತಾ ಇದ್ರು. ಆದ್ರೆ ಯಾಕೆ ಗೇರುಸೊಪ್ಪೆ ಜಲಪಾತ ಕರಿತಾ ಇದ್ರು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನನಗೂ ಇದೆ, ಹಾಗೆ ನಿಮಗೂ ಇದೆ ಅಂತ ಅನ್ಕೊಳ್ತೀನಿ. ಹಾಗಿದ್ಮೇಲೆ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡಿನ ಹೆಮ್ಮೆಯ ಜಲಪಾತ ಜೋಗ ಜಲಪಾತದ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಈ ಒಂದು ಜಲಪಾತದ ಬಗ್ಗೆ ನಮಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಡೋದಕ್ಕಾಗಿ ಇತಿಹಾಸ ತಜ್ಞರಾಗಿರುವಂತಹ ಅಜಯ್ ಕುಮಾರ್ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆನ ಮುಂದುವರಿಸೋಣ. ಅಜಯ್ ಸರ್, ಈಗ ಎಲ್ಲರೂ ಶಿವಮೊಗ್ಗ ಅಂತ ತಕ್ಷಣ ಮೊದಲು ಜೋಗ ಫಾಲ್ಸ್ ಅಂತ ನೆನಪು ಮಾಡ್ಕೊಳ್ತಾರೆ. ಆದ್ರೆ ಈ ಜೋಗ ಜಲಪಾತಕ್ಕೆ ಮೊದಲು ಗೇರುಸೊಪ್ಪೆ ಜಲಪಾತ ಅಂತ ಕರಿತಿದ್ರು ಅಂತ ಸ್ವತಃ ನೀವೇ ಹೇಳಿದ್ರಿ. ಆದ್ರೆ ಈ ಗೇರುಸೊಪ್ಪೆ ಜಲಪಾತ ಅಂತ ಹೆಸರಿಟ್ಟಿದ್ಯಾರು ಸರ್? ಯಾಕೆ ಈ ಹೆಸರು ಬಂತು? ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬಹುದಾ?
1: ಗೇರುಸೊಪ್ಪ ಮೊದಲಿಂದನೂ ಇತ್ತು, ಯಾಕಂದ್ರೆ ಗೇರುಸೊಪ್ಪ ರಾಣಿಯ ಅಧೀನದಲ್ಲಿ ಇತ್ತು. ಗೇರುಸೊಪ್ಪ ಸಾಮ್ರಾಜ್ಯದ ರಾಜ್ಯದ ಅಧೀನದಲ್ಲಿ ಆ ಜಲಪಾತ ಇರೋದ್ರಿಂದ ಅದಕ್ಕೆ ಗೇರುಸೊಪ್ಪ ಜಲಪಾತ ಅಂತ
0: ಹೇಳ್ತಾರೆ.
1: ಗೇರುಸೊಪ್ಪದ ರಾಣಿ ಚೆನ್ನಭೈರಾದೇವಿ, ಸೊ ಅವಳಿಗೆ ಸೇರಿದ ಜಲಪಾತ ಇರೋದ್ರಿಂದ ಅದನ್ನ ಗೇರುಸೊಪ್ಪ ಜಲಪಾತ ಅಂತಾನೆ ಕರಿತಿದ್ರು. ಬ್ರಿಟಿಷರು ಮುಂದುವರ್ಸ್ಕೊಂಡು ಹಾಗೆ ಹೋಗ್ತಾರೆ, ಸೊ ಅದೇ ರೀತಿ ಹೆಸರು ಕರಿತಾ ಇದ್ರು. ನೋಡಿ, ಈ ನಂತರದ ದಿನಗಳಲ್ಲಿ ಈ ತಿಪ್ಪಿನ ಮರಣ ನಂತರ ಏನ್ ಮಾಡ್ತಾರೆ, ಘಟ್ಟದ ಮೇಲ್ಭಾಗನ ಮೈಸೂರಿಗೆ ಕೊಡ್ತಾರೆ. ಆ ಭಾಗ ಅಂದ್ರೆ ಕಾರವಾರ ಏನಿದೆ, ಕಾರವಾರದಿಂದ ಹಿಡಿದು ದಕ್ಷಿಣ ಕನ್ನಡ ಏನ್ ಹೇಳ್ತೀವಿ, ಸೊ ಮೊಟ್ಟ ಮೊದಲಿಗೆ ಅದನ್ನ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಹೋಗ್ತದೆ. ಸೊ ರಾಜ್ಯ ಬೇರೆ ಆಯ್ತು. ಮಡಿಕೇರಿ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಹೋಗ್ತದೆ, ಬಳ್ಳಾರಿ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಹೋಗ್ತದೆ, ಇವತ್ತೇನು ಹೈದರಾಬಾದ್ ಕರ್ನಾಟಕ ಅಂತೀವಿ ಅದು ನಿಜಾಮಿಗೆ ಹೋಗ್ತದೆ. ಆಮೇಲೆ ಈಗ ನಾವು ಈ ತುಂಗಭದ್ರ ದಾಟ ಮೇಲೆ ಆಚೆಗೆ ಏನಿದೆ ಅದು ಮರಾಠ ಟೆರಿಟರಿ, ಅದು ಬಾಂಬೆ ಪ್ರೆಸಿಡೆನ್ಸಿಗೆ ಹೋಯ್ತು. ಸೊ ಈ ಕಾರವಾರನ ಒಂದು ಸ್ವಲ್ಪ ದಿನದ ನಂತರ ಮೆಡ್ರಾಸ್ ಪ್ರೆಸಿಡೆನ್ಸಿಯವರು ಅದನ್ನ ಬಾಂಬೆ ಪ್ರೆಸಿಡೆನ್ಸಿಗೆ ಹಸ್ತಾಂತರ ಮಾಡ್ತಾರೆ. ಸೊ ಒಂದು ಕಾಲಘಟ್ಟದಲ್ಲಿ ಅಂದ್ರೆ 1820-25 ಅವಳ ಆ ಕಾಲಘಟ್ಟದಲ್ಲಿ ಆ ಪಾಯಿಂಟ್ ಏನಿತ್ತು ಅಂದ್ರೆ, ಒಂದ್ ಕಡೆ ಮೈಸೂರು ಸ್ಟೇಟು, ಇನ್ನೊಂದ್ ಕಡೆ ಮೆಡ್ರಾಸು, ಇನ್ನೊಂದ್ ಕಡೆ ಬಾಂಬೆ ಪ್ರೆಸಿಡೆನ್ಸಿ, ಅಂದ್ರೆ ಮೂರು ರಾಜ್ಯಗಳು ಸೇರುವ ಒಂದು ಪಾಯಿಂಟೇ ಜೋಗ ಜಲಪಾತ. ಸೊ ಅದಕ್ಕೆ ಗೇರುಸೊಪ್ಪ ಅಂತಾನೆ ಹೇಳ್ತಿದ್ರು. ಸೊ ಗೇರುಸೊಪ್ಪದಿಂದ ಜೋಗ ಹೇಗೆ ಬಂತು ಅಂದ್ರೆ ಅದಕ್ಕೊಂದು ಕತೆ. ಹೇಗೆ ಅಂದ್ರೆ, ಈ ಮೈಸೂರು ಮಹಾರಾಜರ ಹತ್ರ ಸಾಕಷ್ಟು ಇಂಜಿನಿಯರ್ಸ್ಗಳಿದ್ರು, ವಿಶ್ವೇಶ್ವರ ಅವರೆಲ್ಲರೂ ಇದ್ರು. ಸೊ ತಾವೆಲ್ಲರೂ ಕೇಳಿರ್ಬೋದು, ವಿಶ್ವೇಶ್ವರ ಅಲ್ಲಿ ಹೋದ್ರು ಜೋಗ ಜಲಪಾತ ನೋಡಿದ್ರು, ವಾಟ್ ಎ ವೇಸ್ಟ್ ಆಫ್ ಪವರ್ ಅಂತ ಹೇಳ್ತಾರೆ. ಸೊ ಪವರ್ ಇಂದ ಪವರ್ ಬರಬೇಕು ಅಂದ್ರೆ ಅಣೆಕಟ್ಟು ಕಟ್ಟಬೇಕು. ಸೊ ಅವಾಗ ಅಣೆಕಟ್ಟು ಕಟ್ಟಬೇಕು ಅಂದ್ರೆ ಅವಾಗ ರಾಜ್ಯಗಳ ಅವಾಗ ಅಂದ್ರೆ ಬ್ರಿಟಿಷ್ ಆಡಳಿತ, ಸೊ ತಾವು ಇವರೊಬ್ಬರೇ ಕಟ್ಟಲಿಕ್ಕೆ ಆಗಲ್ಲ, ಯಾಕಂದ್ರೆ ಮುಂದೆ ಹರಿದು ಹೋಗಿ ಅದು ಬಾಂಬೆ ಪ್ರೆಸಿಡೆನ್ಸಿಗೆ ಹೋಗ್ತದೆ, ನೆಕ್ಸ್ಟ್ ಮೆಡ್ರಾಸ್ ಪ್ರೆಸಿಡೆನ್ಸಿ ಇದೆ. ಸೊ ಅವ್ರು ಲೆಟರ್ ಬರೀತಾರೆ ಏನಂದ್ರೆ, ನಾನು ಈ ಥರ ಒಂದು ಯೋಜನೆ ಮಾಡ್ತಾ ಇದ್ದೀವಿ, ನಾವು ದುಡ್ಡು ನಾವೇ ಹಾಕತ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ. ಸೊ ಅದನ್ನು ಏನು ಮಾಡ್ತಾರೆ, ವೈಸ್ರಾಯ್ಗೆ ಹೋಗ್ತದೆ. ಸೊ ವೈಸ್ರಾಯ್ ಏನು ಮಾಡ್ತಾರೆ, ನನಗೆ ಕಳಿಸೋಕ್ಕಿಂತ ಮುಂಚೆ ಅದು ನೆಕ್ಸ್ಟ್ ಹೋಗೋದು ಬಾಂಬೆ ಪ್ರೆಸಿಡೆನ್ಸಿ, ಅವರಿಗೆ ಲೆಟರ್ ಬರೀರಿ ಅಂತ. ಸೊ ಬಾಂಬೆ ಪ್ರೆಸಿಡೆನ್ಸಿ ಆಂಗ್ಲ ಅಧಿಕಾರಿ ಇರ್ತಾನೆ. ಸೊ ಅವನೇನು ಬರೀತಾನೆ, ಇಲ್ಲ ಇದು ಯಾಕೋ ಸಮಂಜಸ ಅಲ್ಲ ಅನಿಸ್ತದೆ, ತಾವು ಇದನ್ನು ಪರಿಶೀಲಿಸಬೇಕು ಅಂತ ವೈಸ್ರಾಯ್ಗೆ ಬರೀತಾನೆ. ಅವತ್ತಿನ ವೈಸ್ರಾಯ್ ಅದನ್ನು ತಳ್ಳ ಹಾಕ್ತಾನೆ, ಇಲ್ಲ ಬಾಂಬೆ ಪ್ರೆಸಿಡೆನ್ಸಿ ಅವ್ರು ಒಪ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ಅದನ್ನು ಇದಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಹಿರೇಭಾಸ್ಕರ ಡ್ಯಾಮ್ ಬರ್ತದೆ ನೋಡಿ. ಸೊ ಮೊದಲು ಲಿಂಗನಮಕ್ಕಿ ಅಲ್ಲ, ಹಿರೇಭಾಸ್ಕರ ಡ್ಯಾಮ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ತಲೆ ಓಡಿಸ್ತಾರೆ. ಸೊ ಅವತ್ತು ನೋಡಿ ಆವಿಷ್ಕಾರ ಅಂದರೆ ಬ್ರೈಬ್ ಮಾಡ್ತಾರೆ. ಹೇಗೆ ಅಂದರೆ, ನಾವು ಇದನ್ನು ಕರೆಂಟ್ ಉತ್ಪಾದಿಸ್ತೀವಿ, ನೀವು ಏನು ದುಡ್ಡು ಹಾಕೋದು ಬೇಡ, ಯಾರು ಬಾಂಬೆ ಪ್ರೆಸಿಡೆನ್ಸಿ ಮೆಡ್ರಾಸ್ ಪ್ರೆಸಿಡೆನ್ಸಿ, ಮೇನ್ ಆಗಿ ನಮಗೆ ದಕ್ಷಿಣ ಭಾರತದಲ್ಲಿ ಮೆಡ್ರಾಸ್ದವರು ಇಂಪಾರ್ಟೆಂಟು. ಸೊ ಈ ಉಡುಪಿ ಮತ್ತು ಮಂಗಳೂರು ಮೆಡ್ರಾಸ್ ಪ್ರೆಸಿಡೆನ್ಸಿ ಅವ್ರಿಗೇನಂತಾರೆ, ಇದರಿಂದ ಕರೆಂಟ್ ಏನು ಉತ್ಪಾದನೆ ಆಗ್ತದೆ, ನಮ್ಮ ಖರ್ಚಿನಲ್ಲೇ ನಿಮಗೆ ಅದನ್ನು ಕೊಡ್ತೀವಿ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ, ಅದೇ ರೀತಿ ಕಾರವಾರಿಗೆ ಕೊಡ್ತೀವಿ ಬಾಂಬೆ ಪ್ರೆಸಿಡೆನ್ಸಿಗೆ, ನೀವೇನು ದುಡ್ಡು ಹಾಕಬೇಡಿ, ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನೀವೇನಿಲ್ಲ, ನಮಗೆ ಅವ್ರು ಎನ್ ಒ ಸಿ ಕೊಟ್ಬಿಟ್ರು. ಎನ್ ಒ ಸಿ ಕೊಟ್ಟಮೇಲೆ ಏನು ಮಾಡ್ತಾರೆ, ಇವರು ಅದನ್ನೇ ಮತ್ತೆ ವೈಸ್ರಾಯ್ ಕೊಡ್ತಾರೆ. ಸೊ ಅವತ್ತಿನ ವೈಸ್ರಾಯ್ ಏನಿರ್ತಾನೆ, ಅವನೊಬ್ಬ ಒಳ್ಳೆ ಪರಿಸರವಾದಿ ಅಂತ ಹೇಳ್ಬೋದು. ಅವನು ಹೇಳ್ತಾನೆ, ಇಲ್ಲ ಪರಿಸರಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅಂತ. ಸೊ ಇವರೆಲ್ಲರೂ ಎನ್ ಒ ಸಿ ಕೊಟ್ಟಮೇಲೆ ಅವ್ನು ಮಾಡಲೇಬೇಕಾಗ್ತದೆ. ಸೊ ಅವತ್ತೊಂದು ಕಾನೂನು ಮಾಡ್ತಾನೆ, ಆ ಕಾನೂನು ಇವತ್ತಿನವರೆಗೆ ಇದೆ. ಏನಂದರೆ 365 ದಿನ ಈ ನದಿಯಲ್ಲಿ 30% ಏನು ಹರಿತದೆ ನಾರ್ಮಲ್ ಆಗಿ, ಆ 30% ನೀರು ಹರಿತಾನೆ ಇರಬೇಕು ಅಂತ. ಸೊ ಇವತ್ತಿಗೂ ಆ ಕಾನೂನು ಚಾಲ್ತಿಲಿದೆ. ಇಷ್ಟು ನೀರು ಹರಿಬೇಕು,

0: ಅಣೆಕಟ್ಟು ಕಟ್ಟಿದ್ರು ಇಷ್ಟು ನೀರು ಹರಿಬೇಕು, ಉಳಿದಿದ್ದೆಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಇವ್ರು ಏನ್ ಮಾಡ್ತಾರೆ, ನಾವು ಗೇರ್ ಸೊಪ್ಪು ಅಂತ ಹಾಕಿದ್ವಿ ಅಂದ್ರೆ ಜಲಪಾತದ, ಯಾಕಂದ್ರೆ ಜೋಗ ಜಲಪಾತ ಬರೀಲಿಬೇಕು, ಸೊ ಗೇರ್ ಸೊಪ್ಪ ಅಂತ ಬರೆದು ಬಿಟ್ವಿ ಅಂದ್ರೆ ಅದು ಗೇರ್ ಸೊಪ್ಪ. ಗೇರ್ ಸೊಪ್ಪ ಅವಾಗ ಬಾಂಬೆ ಪ್ರೆಸಿಡೆನ್ಸಿ, ಸೊ ಅವ್ರಿಗೆ ಆಗ್ತದೆ ಇದನ್ನ ನಾವು ಹೆಸರು ಚೇಂಜ್ ಮಾಡಬೇಕು ಅಂತ. ಅಲ್ಲಿ ಪಕ್ಕದಲ್ಲೇ ಒಂದು ಜೋಗಿ ಮಠ ಅಂತ ಇವತ್ತಿಗೂ ಇದೆ. ಈ ಜೋಗಿ ಮಠ ಅಂದ್ರೆ ಹೇಗೆ ಅಂದ್ರೆ, ಈಗ ಯು ಪಿ ಎಸ್ ಸಿಎಂ ಏನು ಯೋಗಿನಾಥ್ ಇದ್ದಾರೆ, ಕದ್ರಿ ಇದ್ದಾರೆ, ಸೊ 12 ವರ್ಷಕ್ಕೊಮ್ಮೆ ಅವರು ಒಂದಿಷ್ಟು ಸ್ಥಳಗಳ ಮೂಲಕನೇ ಬಂದು ಕದ್ರಿಗೆ ಹೋಗ್ತಾರೆ. ಸೊ ಅದೇ ಮಾರ್ಗವಾಗಿ ಹೋಗ್ಬೇಕಾದ್ರೆ ಒಂದು ಜೋಗಿ ಮಠ ಅಂತ ಬರ್ತದೆ, ಅದು ಇತಿಹಾಸದ ಬೇರೆ ವಿಷಯ ಅದು. ಸೊ ಅಲ್ಲಿ ಹತ್ತಿರದಲ್ಲಿ ಇರೋದ್ರಿಂದ ಅದರಿಂದ ಅವರು ಪ್ರೇರಣೆಗೊಂಡು ಅದಕ್ಕೆ ಜೋಗದ ಗುಂಡಿ, ಅದು ಗುಂಡಿ ಅಂತ ಹೇಳ್ತಾ ಇದ್ವಿ ನಾವು, ಜೋಗ ಫಾಲ್ಸ್ ಅಂತ ಹೇಳ್ತಿಲ್ಲ ನಮ್ಮಲ್ಲೆಲ್ಲ, ಜೋಗ ಗುಂಡಿ ಅಭಿ ಗುಂಡಿ ಹಂಗೆ ಹೇಳ್ತಿದ್ವಿ. ಜಲಪಾತಕ್ಕೆ ಹೆಸರು ಗುಂಡಿನೇ, ಜೋಗ ಗುಂಡಿ ಅಂತ ಹೆಸರು ಇಡ್ತಾರೆ. ಹೆಸರು ಇಡ್ಲಿಕ್ಕೆ ಮಾಯ ಕಾರಣ ಏನಂದ್ರೆ, ಗೇರ್ಸೊಪ್ಪ ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿ ಆಗ್ತದೆ, ಜೋಗ ಅಂತ ಹೊಸ ನಾಮಕರಣ ಮಾಡಿ ಇಟ್ಟಿದ್ದಕ್ಕೆ ಅದು ಮೈಸೂರು ಸ್ಟೇಟ್ ಆಗ್ತದೆ ಅಂತೇಳಿ ಅದನ್ನ ನಾಮಕರಣ ಚೇಂಜ್ ಮಾಡಿಬಿಡ್ತಾರೆ. ಸೊ ಇದ್ರ ಒಂದು ವಿಶೇಷ, ಹಿಂದೆ ನೀವು ಎಲ್ಲ ದಾಖಲಾತಿ ತಗೊಂಡು ಪೇಂಟಿಂಗ್ ತಗೊಂಡ್ರೆ ಅದು ಗೇರ್ಸೊಪ್ಪ ಫಾಲ್ಸ್, ಗೇರ್ಸೊಪ್ಪ ಜಲಪಾತ, ನಂತರದಲ್ಲಿ ಜೋಗ ಗುಂಡಿ ಆಗಿ ಇವತ್ತು ಜೋಗ ಫಾಲ್ಸ್ ಆಗಿದೆ. ಆದರೆ ನಮ್ಮ ಈಗಿನ ದಿನ ನಾವೆಲ್ಲ ಏನು ತಿಳ್ಕೊಂಡಿದ್ವಿ ಅಂದರೆ ಜೋಗ ಗುಂಡಿ ಎತ್ತರದ ಜಲಪಾತ ಅಂತೇಳಿ, ಆದರೆ ಇವತ್ತು ಅದು ಸುಳ್ಳಾಗಿದೆ. ಇನ್ನೊಂದು ಎತ್ತರದ ಜಲಪಾತ ಇದೆ, ಅದು ಸಹ ಶಿವಮೊಗ್ಗದಲ್ಲಿದೆ, ಅದನ್ನು ಮುಂದಿನ ಸರಿ ಮಾತಾಡೋಣ.
1: ಖಂಡಿತ ಸರ್. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗೇರುಸೊಪ್ಪೆ ಜಲಪಾತಕ್ಕೆ ಜೋಗ ಜಲಪಾತ ಅಂತ ಹೇಗೆ ಹೆಸರು ಬಂತು ಅಂತ ಹೇಳಿ ನಮ್ಮ ಅಜಯ್ ಸರ್ ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಈ ಒಂದು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಈ ಒಂದು ನದಿ ಜಲಪಾತಗಳ ಬಗ್ಗೆ ಮತ್ತಷ್ಟು ವಿಷಯಗಳು ತಿಳ್ಕೊಳ್ಳೋದು ಬಾಕಿ ಇದೆ, ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಜಯ್ ಕುಮಾರ್ ಶರ್ಮಾ ಅವರು ಜೋಗ ಜಲಪಾತದ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರು. ಹಾಗೆ ಅಜಯ್ ಸರ್, ಏನಪ್ಪಾ ಅಂದ್ರೆ ಈಗ ನಾವು ಶರಾವತಿ ನದಿ ಆಗಿರ್ಬೋದು, ಜೋಗ ಜಲಪಾತದ ಬಗ್ಗೆ ಮಾತನಾಡುವಾಗ ಒಂದು ವಿಷಯ ನನಗೆ ನೆನಪಾಯ್ತು. ಈ ನದಿ ತಿರುಚು ಯೋಜನೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ ಸರ್. ಹಾಗಂದ್ರೆ ಏನು, ಅದನ್ನ ಯಾಕೆ ಮಾಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ನದಿ ತಿರುಚು ಯೋಜನೆ ಕೇಳಿದ್ದೆ ಯಾವಾಗ ಅಂದ್ರೆ ಒಂದು 8 ವರ್ಷದ ಹಿಂದೆ. ಶರಾವತಿ ನದಿಯನ್ನ ತಿರುಚಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಂದಾಗ ಅವಾಗ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಯ್ತು. ಆದ್ರೆ ಇದು ಈ ತಿರುಚು ಯೋಜನೆ ನಾವೇನ್ ತಿಳ್ಕೊಂಡಿದ್ದೆ ಅದು ಫೇಲ್ ಆಯ್ತು, ಹಾಗಾಗಿ ಎಲ್ಲೂ ಆಗಿಲ್ಲ ಅಂತೇಳಿ. ಆದ್ರೆ ಇದು ಯಾವುದೋ ಕಾಲದಲ್ಲಿ ಆಗೋಗಿದೆ, ನಮ್ಮ ಜನಕ್ಕೆ ಗೊತ್ತಾಗಿಲ್ಲ. ಅದು ಆಗಿದ್ದು ಭಾರತದಲ್ಲಿ ಫಸ್ಟ್ ನದಿ ತಿರುಚು ಅಂದ್ರೆ ನದಿ ತನ್ನ ಮೂಲ ಪಥದಲ್ಲಿ ಏನು ಹರಿತಾ ಇರ್ತಾಳೆ ಅಲ್ಲಿ, ಅಂದ್ರೆ ಇವರು ಒಂದು ಅಣೆಕಟ್ಟು ಮಾಡಿ ಅದನ್ನ ತಿರುಚೋದು, ಅಂದ್ರೆ ಮೂಲ ಪಥದಲ್ಲಿ ಹೋದಿದ್ದಂಗೆ ತಡೆದು ತಿರುಚಿ ಬೇರೆ ಪಥದಲ್ಲಿ ತಗೊಂಡು ಹೋಗ್ಲಿಕ್ಕೆ ನಾವು ನದಿ ತಿರುಚು ಅಂತೀವಿ. ಆದ್ರೆ ನಮ್ಮ KPC ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅದಕ್ಕೊಂದು ಹೊಸ ಹೆಸರು ಕೊಟ್ಟಿದ್ದಾರೆ, ನದಿ ವಿಮುಖ ಯೋಜನೆ ಅಂತ. ಅಂದ್ರೆ ಅದು ನೀವು ಓದ್ಕೊಳ್ಳೋದು ಏನಂತ ಗೊತ್ತಾಗಲ್ಲ, ವಿಮುಖ ಅಂದ್ರೆ ಅದನ್ನ ಮಾರ್ಗ ಬದಲಾಯಿಸೋದು ಅಂತೇಳಿ. ಸೊ ನದಿ ತಿರುಚು ಯೋಜನೆ ಮಾಡಿದ್ದು ನಮ್ಮ ಶಿವಮೊಗ್ಗದಲ್ಲೇನೆ. ಅದು ಸಹ ನಮ್ಮ ಹೊಸನಗರ ತಾಲೂಕಿನಲ್ಲಿ ಹುಟ್ಟುವ 2 ನದಿಗಳಿಗೆ ಯೋಜನೆಯಿಂದ ನದಿನ ತಿರುಚಲಾಗಿದೆ. ಒಂದು ಸಾವೆಹಕ್ಲು, ಇನ್ನೊಂದು ಚಕ್ರ. ಈ ಸಾವೆಹಕ್ಲು ಏನಿದೆ, ಚಕ್ರ ನದಿಯ ಉಪನದಿ ಇದು. ಸೊ ಇದರಿಂದ ಇದು ಯಾವಾಗ ಆಗಿದ್ದು ಅಂದ್ರೆ ನೋಡಿ, ಇದು ಮತ್ತೆ ಲಿಂಗನಮಕ್ಕಿ ಅಣೆಕಟ್ಟು ಮಾಡಿದ ಮೇಲೆ ಸೊ ಅವತ್ತಿನ ಮಳೆ ಪ್ರಮಾಣವನ್ನು ಒಂದು ರೆಕಾರ್ಡ್ ಇಟ್ಕೋತಾರೆ. ಸೊ ಮೊದಲು ಹಿರೇ ಭಾಸ್ಕರ ಆಗಿತ್ತು, ಮುಂಚೆ ಮಳೆ ಹೇಗಿತ್ತು. ಹಿರೇ ಭಾಸ್ಕರ ಆದಮೇಲೆ ಈ ಲಿಂಗನಮಕ್ಕಿವರೆಗೆ 62 ಮಳೆ ಪ್ರಮಾಣ ನೋಡಿದಾಗ ಸೊ ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆ ಆಗ್ತದೆ. ಸೊ ಅದು ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಕಡಿಮೆ ಆಯಿತು. ಸೊ ತಾವುಗಳು ಹಿಂದಿನವ್ರು ಹೇಳ್ತಿರ್ತಾರೆ 6 ಮಳೆ ಆಗ್ತಿತ್ತು ಅಂತ. ಈಗ 6 ಹೋಗಿ 4 ಬಂದಿದೆ, 4 3 ಸೊ ಅವಾಗ ಇವರಿಗೆ ಒಂಥರ ಈ ತಜ್ಞರಿಗೆ ಒಂಥರ ಒಂದು ಕ್ವಶನ್ ಎರೈಸ್ ಆಗ್ತದೆ, ಏನಂದ್ರೆ ಈ ಥರ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಹೋದರೆ ಲಿಂಗನಮಕ್ಕಿಲಿ ನೀರು ಬಂದು ಸೇರಲಿಲ್ಲ ಅಂದರೆ ಹೇಗೆ ಅದನ್ನು ನಾವು ಇದು ಮಾಡಬೇಕು, ಪವರನ್ನು ಹೇಗೆ ಕರೆಂಟ್ ಇದು ಮಾಡಬೇಕು. ಅವಾಗ ಅವರಿಗೆ ಹೊಳೆದಿದ್ದು ಏನಂದ್ರೆ ಯಾವುದೋ ಒಂದು ನದಿ ತಿರುಚಬೇಕು, ಆ ನದಿ ನೀರನ್ನು ಇಲ್ಲಿಗೆ ತರಬೇಕು ಅಂತೇಳಿ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ 2 ನದಿಗಳ ಪಥವನ್ನು ತಿರುಚ್ತಾರೆ. ಒಂದು ಸಾವೆಹಕ್ಲು, ಈ ಸಾವೆಹಕ್ಲು ಅನ್ನೋದು ಹೊಸನಗರ ಹತ್ತಿರ ಸಿಗ್ತದೆ. ಸೊ ಇವತ್ತು ಮಳೆ ತುಂಬಿದ ಮೇಲೆ ಅಲ್ಲೊಂದು ಸಣ್ಣ ಒಂದು ತೊಟ್ಟಿ ಥರ ಇದೆ, ಆ ತೊಟ್ಟಿಲಿ ನೀರು ಬಂದಾಗ ನಮ್ಮ ಜನ ಅಲ್ಲಿ ಹೋಗಿ ಎಲ್ಲ ಬೆಂಗಳೂರದವ್ರು ಹೋಗಿ ಎಲ್ಲ ಇದೇ ಸ್ವರ್ಗ ಇದೇ ಇದು ಅಂತ ಯೂಟ್ಯೂಬಲ್ಲಿ ಹಾಕ್ತಾರೆ. ಆದರೆ ಆ ತೊಟ್ಟಿ ತುಂಬ ಏನು ಹರಿತದಲ್ಲ ಅದು ಮೂಲ ಪಥ ಅದು. ಸೊ ಅಲ್ಲಿ ಮುಂದೆ ಹೋಗಿ ಅದು ಚಕ್ರ ನದಿ ಏನಿದೆ, ಚಕ್ರ ಡ್ಯಾಮು ಅಲ್ಲೇ ಇದೆ ಹತ್ತಿರದಲ್ಲಿ. ಸೊ ಇವೆರಡೂ ಸೇರ್ತಿತ್ತು. ಅಲ್ಲಿ ಒಂದು ಚಕ್ರ ಫಾಲ್ಸ್ ಅಂತ ಇದೆ. ಈ ಮೊನ್ನೆ ಒಂದಿಷ್ಟು ಜನ ಹೋಗಿ ಚಕ್ರ ಫಾಲ್ಸ್ ನೋಡ್ಲಿಕ್ಕೆ ಹೋಗಿದ್ರು. ಜಲಪಾತ ತುಂಬ ಅದ್ಭುತವಾದ ಜಲಪಾತ ಅದು. ಆದರೆ ಅಭಯಾರಣ್ಯ ತುಂಬ ದಟ್ಟವಾದ ಅಭಯಾರಣ್ಯದಿಂದ ಅದು ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಆದರೂ ಒಂದಿಷ್ಟು ಜನ ಹುಡುಗರು ಹೋಗಿದ್ರು, ಸಿಕ್ಕಬಿದ್ದರು, ಅವೆಲ್ಲ ಘಟನೆಗಳಾಗಿದ್ದಾವೆ. ಸೊ ಅಲ್ಲಿಂದ ಮುಂದೆ ಅದು ಘಟ್ಟದ ಕೆಳಗೆ ಹೋಗಿ ಶರಾವತಿ ನದಿನ ಸೇರ್ತಾ ಇತ್ತು, ಎಲ್ಲ ಅರಬ್ಬಿ ಸಮುದ್ರನ ಸೇರ್ತಾ ಇತ್ತು. ಈಗ ಏನು ಮಾಡಿದ್ದಾರೆ ಅಂದರೆ ಒಂದು ಕಾಲುವೆ ಥರ ಮಾಡಿ ಚಕ್ರ ನದಿನ ಡೈರೆಕ್ಟಾಗಿ ತೊಗೊಂಡು ಹೋಗಿ ಶರಾವತಿ ನದಿನ ಸೇರಿಸ್ತಾ ಇದ್ದಾರೆ. ತಾಳಗುಪ್ಪ ಇದು ಒಂದು ರಿಸರ್ವ್ ಮಾಡಿ ಅಲ್ಲಿಗೆ ಸೇರಿಸ್ತಾ ಇದ್ದಾರೆ. ಇನ್ನೊಂದು ಏನು ಮಾಡಿದ್ದಾರೆ, ಈ ಸಾವೆಹಕ್ಲು ಏನಿದೆ, ಸಾವೆಹಕ್ಲಿಗೂ ಒಂದು ಟನಲ್ ಮಾಡಿ ಅಲ್ಲಿ ನಗರ ಅಂತ, ಹೊಸನಗರ ಹತ್ರ ನಗರ ಅಂತ ಬರ್ತದೆ, ಅಲ್ಲಿ ಮಳಲಿ ಹೊಳೆ ಅಂತ ಹರಿತದೆ. ಆ ಹೊಳೆಗೆ ಹೊಳೆಗೆ ಹೋಗಿ ತೋನೋಗಿ ಸೇರಿಸಿದ್ದಾರೆ. ಆ ಮಳಲಿ ಹೊಳೆ ಏನಿದೆ ಮುಂದೆ ಹೋಗಿ ಕಲಾವತಿ ಹೊಳೆಯನ್ನು ಸೇರ್ತದೆ. ಕಲಾವತಿ ಹೊಳೆ ಏನಿದೆ ನೆಕ್ಸ್ಟು ಇಲಾವತಿ ಅಂತ ಕರಿತೀವಿ, ಆ ಹೊಳೆ ಜೊತೆಗೆ ಸೇರಿ ಬಿಲ್ಸಾಗರ ಆಗ್ತದೆ. ಬಿಲ್ಸಾಗರ ಮತ್ತೆ ಶರಾವತಿಗೆ ಬಂದು ಸೇರ್ತದೆ. ಸೊ ಎರಡೂ ಬಂದು ಸುತ್ತಾಡ್ಕೊಂಡ್ಬಂದು ಶರಾವತಿ. ಅಂದ್ರೆ ಏನಾಗಿದೆ ವ್ಯತ್ಯಾಸ ಏನಂದ್ರೆ, ಇದು ಕೆಳಗಡೆ ಪಂಚಗಂಗಾವಳ್ಳಿ ಹತ್ರ ಹೋಗಿ ಸೇರ್ಬೇಕಿತ್ತು. ಅದು ಚಕ್ರ ಪಂಚಗಂಗಾವಳ್ಳಿ ಹತ್ರ ಸೇರುವ ನದಿ ತಿರುಚಿ ಶರಾವತಿಗೆ ಸೇರಿಸಿ ಶರಾವತಿ ಹೋಗಿ ಮತ್ತೆ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ. ಅಂದ್ರೆ ಸ್ಥಿತಿ ಬೇರೆ ಆಗ್ತದೆ. ನೋಡಿ, ಪಂಚಗಂಗಾವಳ್ಳಿ ಅಂದ್ಕೊಳ ಏನಾಗ್ತದೆ, ಇದು ಒಂದೇ ನದಿ ಸೇರ್ತಾ ಇರಲಿಲ್ಲ, ಅಲ್ಲಿ 5 ನದಿಗಳು ಸೇರ್ತಾ ಇತ್ತು. ಒಂದು ವರಾಹಿ, ವರಾಹಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಲ್ಲಿ ಹುಡ್ತದೆ. ಸೊ ಘಟ್ಟದ ಕೆಳಗೆ ಅದು ಧುಮುಕದ ಮೇಲೆ ಅದಕ್ಕೆ ಹಾಲಾಡಿ ನದಿ ಅಂತ ಹೇಳ್ತೀವಿ. ಸೊ ಅವಾಗ ಹಿಂದೆ ನದಿಗಳ ಹೆಸರನ್ನು ಆ ಪ್ರಮುಖವಾದ ಊರಿನ ಹೆಸರು ಇಡ್ತಾ ಇದ್ರು. ಆ ನದಿ ಏನು ಧುಮುಕ್ತದ ಕೆಳಗೆ ಅದಕ್ಕೆ ಕುಂಚಿಕಲ್ ಫಾಲ್ಸ್ ಅಂತ ಹೇಳ್ತೀವಿ. ಸೊ ಈ ಕುಂಚಿಕಲ್ ಫಾಲ್ಸು ಜೋಗಕ್ಕಿಂತ ಎತ್ತರವಾದ ಫಾಲ್ಸ್ ಇದೆ. ಆದರೆ ಇಲ್ಲಿ ಮತ್ತೆ ಅಭಯಾರಣ್ಯದಲ್ಲಿ ಇರೋದ್ರಿಂದ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ವರಾಹಿ ಒಂದು ಚಕ್ರ, ಒಂದು ಕುಬ್ಜ, ಆಮೇಲೆ ಇನ್ನೊಂದು ಸೌಪರ್ಣಿಕ ಅಂತೇಳಿ, ಸೌಪರ್ಣಿಕ ಎಲ್ಲರಿಗೂ ಗೊತ್ತಿದೆ, ಕೊಲ್ಲೂರು ಹತ್ರ ಇರುವ ಸೌಪರ್ಣಿಕ, ಆಮೇಲೆ ಕೇದಕ ಅಂತ. ಇವು ಐದು ನದಿಗಳು ಸೇರಿ ಎಲ್ಲಿ ಅರಬ್ಬಿ ಸಮುದ್ರ ಸೇರ್ತದೆ ಅದಕ್ಕೆ ಪಂಚಗಂಗಾವಳಿ ಅಂತ ಹೆಸರಿಟ್ಟಿದ್ದಾರೆ. ಅಂದ್ರೆ ಗಂಗಾವಳಿ ಪಂಚ ಅಂದ್ರೆ ಐದು ಗಂಗೆಗೆ ಸಮಾನವಾಗಿರುವ ಹಳ್ಳಿ ಅಂತೇಳಿ. ಸೊ ಅಲ್ಲಿ ಸೇರಬೇಕಾಗಿರೋದ್ರೆ ನಾವು ಮನುಷ್ಯನ ಹಸ್ತಕ್ಷೇಪದಿಂದ ಅದನ್ನ ತಿರುಚಿದೀವಿ ನಾವು. ಯಾದಕ್ ಮಾಡಿದೀವಿ ಅಂದ್ರೆ ಲಿಂಗನ ಮಕ್ಕಿಲಿ ನೀರು ಕಡಿಮೆ ಆಗದೆ ಇರಲಿ ಅಂತೇಳಿ. ಸೊ ಇವತ್ತಿಗೂ ತಾವು ಹೋಗಿ ನೋಡ್ಬೋದು ಅಲ್ಲಿ ಏನು ಮಳೆ ಬೀಳ್ತದೆ ಆ ನೀರನ್ನ ಇಲ್ಲಿಗೆ ಡೈವರ್ಟ್ ಮಾಡಿದ್ದಾರೆ. ಸೊ ಡಿವೇಷನ್ ಪ್ರಾಜೆಕ್ಟ್ ನಾವು ಯಾವಾಗ್ಲೂ ಮಾಡ್ಬಿಟ್ಟಿದ್ದೀವಿ ಶಿವಮೊಗ್ಗದಲ್ಲಿ, ಅದು ಭಾರತದಲ್ಲಿ ಫಸ್ಟ್.
4: ಸೊ ನಮ್ಮ ಶಿವಮೊಗ್ಗದವರು ಅವಾಗ್ಲೇ ಏನೇನೋ ಮಾಡಿದ್ರಲ್ಲ ಸರ್,
3: 80ರ ದಶಕದಲ್ಲಿ ಮಾಡ್ಬಿಟ್ಟಿದ್ದೀವಿ ನಾವು.
4: ಸೂಪರ್. ಸೊ ಕೇಳ್ತಾ ಇದ್ದೀರಲ್ಲ, ನಮ್ಮ ಶಿವಮೊಗ್ಗದಲ್ಲಿ ಏನೆಲ್ಲ ಯೋಜನೆಗಳು ಆಗಿತ್ತು, ಹಾಗೆ ಈ ನದಿ ತಿರುಚು ಯೋಜನೆ ಅಂದ್ರೆ ಏನು, ಅಥವಾ ಈ ವಿಮುಖ ಯೋಜನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಅಜಯ್ ಸರ್ ತುಂಬಾ ಚೆನ್ನಾಗಿ ಮಾಹಿತಿನ ಹಂಚಿಕೊಂಡ್ರು. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಸರ್, ಇವತ್ತಿನ ಎಲ್ಲಾ ಮಾಹಿತಿಯನ್ನ ನೀಡಿದಕ್ಕಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ನನ್ನಿಂದನೂ ಸಹ ಧನ್ಯವಾದಗಳು, ಯಾಕಂದ್ರೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು. ಯಾಕಂದ್ರೆ ಇದರಿಂದ ನಾನು ಕೇಳೋರನ್ನ ನಾನು ಮುಟ್ಟಬಹುದು. ಸೊ ಹೊಸ ಮಾಹಿತಿ ಅವರಿಗೆ ನೀಡಲಿಕ್ಕೆ ಇದೊಂದು ಒಳ್ಳೆ ಮಾಧ್ಯಮ ಅಂತಾನೆ ನಾನು ಹೇಳ್ಬೋದು.
4: ಖಂಡಿತ ಸರ್, ನಿಮ್ಮ ಮಾಹಿತಿ ಕೂಡ ಅಷ್ಟೇನೆ ಅದ್ಭುತವಾಗಿತ್ತು, ಎಲ್ಲರಿಗೂ ಇಷ್ಟ ಆಗುವಂತೆ ಇತ್ತು. ಹಾಗಿದ್ರೆ ಕೇಳುಕರೆ ಅಜಯ್ ಕುಮಾರ್ ಶರ್ಮಾ ಅವರು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮಗೆ ನೀಡೋದಕ್ಕೆ ಬಂದೇ ಬರ್ತಾರೆ. ಸೊ ನಾವು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀವಿ. ನಾವು ಹೋಗಿ ಬರ್ತೀವಿ. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ, ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಟ್ರಾವೆಲಿಂಗ್ ಅನ್ನೋದು ಕೆಲವರು ಆಗಾಗ ಒಮ್ಮೊಮ್ಮೆ ರಿಫ್ರೆಶ್ಮೆಂಟ್ಗೆ ಹೋದ್ರೆ ಇನ್ನು ಕೆಲವರಿಗೆ ಹಾಬಿ ಆಗಿರುತ್ತೆ ಅಂತಲೇ ಹೇಳ್ಬಹುದಲ್ವಾ? ಅದೇ ರೀತಿಯಾಗಿ ಟ್ರಾವೆಲಿಂಗ್ ಅನ್ನೋದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಸುತ್ತಮುತ್ತಲಿನ ಸ್ಥಳದ ಬಗ್ಗೆ ತಿಳ್ಕೊಳ್ತೀವಿ, ಅಲ್ಲಿನ ಪರಿಸರ, ಅಲ್ಲಿನ ಜನಜೀವನ ಪದ್ಧತಿ ಇರ್ಬೋದು, ಅಲ್ಲಿನ ಭಾಷೆ ಇರ್ಬೋದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಹಾರ ಪದ್ಧತಿ, ಹೀಗೆ ಅನೇಕ ವಿಷಯಗಳನ್ನು ನಾವು ಟ್ರಾವೆಲಿಂಗ್ ಮಾಡೋದ್ರಿಂದ ತಿಳ್ಕೊಳ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ಹೋಗಬೇಕಂತ ಏನೂ ಇಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲು ನಮ್ಮ ಹತ್ತಿರದಲ್ಲೇ ಎಷ್ಟು ಅದ್ಭುತವಾಗಿರೋ ಪ್ಲೇಸ್ಗಳೆಲ್ಲ ಇರುತ್ತೆ ಅಲ್ವಾ? ಅದೇ ರೀತಿಯಾಗಿ ನಾನು ನಿಮಗೊಂದು ಅದ್ಭುತವಾಗಿರೋ ಪ್ಲೇಸ್ನ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವುದು ಯಾವ ಒಂದು ಸ್ಥಳ ಅಂತ ಹೇಳಿದ್ರೆ, ಭಾರತ ದೇಶದ ಗುಜರಾತ್ ರಾಜ್ಯದಲ್ಲಿರುವಂತಹ ಕಚ್ ಎನ್ನುವಂತಹ ಒಂದು ಪ್ರದೇಶದ ಬಗ್ಗೆ. ಇದು ಅತ್ಯಂತ ಸುಂದರವಾದ ಉಪ್ಪಿನ ಮರುಭೂಮಿ ಪ್ರದೇಶವಾಗಿದೆ. ಚಂದ್ರನ ಬೆಳಕಿನಲ್ಲಿ ಮಿನುಗುವ ವಿಶಾಲವಾದ ಬಿಳಿ ಉಪ್ಪಿನ ಮರುಭೂಮಿ ಸಿಂಧೂ ನಾಗರಿಕತೆಗೆ ಸೇರಿದ ಹಳೆಯ ಐತಿಹಾಸಿಕ ಹರಪ್ಪನ್ ನಗರದ ಅವಶೇಷಗಳು ಇಲ್ಲಿನ ಒಂದು ವಿಶೇಷತೆ ಅಂತಲೇ ಹೇಳಬಹುದು. ಇನ್ನು ಕಚ್ ಗುಜರಾತ್ನ ಅತಿ ದೊಡ್ಡ ಜಿಲ್ಲೆಯಾಗಿದೆ. ವಿಶಾಲವಾದ ಮರುಭೂಮಿಯ ಪ್ರದೇಶವನ್ನು ಒಳಗೊಂಡಿದೆ. ಉಪ್ಪು ಜೌಗು ಪ್ರದೇಶಗಳು ಹಾಗೆ ವನ್ಯಜೀವಿ ಅಭಯಾರಣ್ಯಗಳು ಪಾರಂಪರಿಕ ಪಟ್ಟಣಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ಇಲ್ಲಿ ಜಾಗತಿಕ ಆಕರ್ಷಣೆ ಅಂತ ಹೇಳಿದ್ರೆ ರನ್ ಆಫ್ ಕಚ್ ಪ್ರವಾಸೋದ್ಯಮ ಉತ್ಸವ ಇಲ್ಲಿ ನಡೆಯುತ್ತೆ. ಇದು ತುಂಬಾನೇ ಫೇಮಸ್ ಆಗಿದೆ. ಹಾಗೆ ಇದು ಮುಂಬೈನಿಂದ ಸುಮಾರು 900 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಉದಯಪುರದಿಂದ 600 ಕಿಲೋಮೀಟರ್ನಷ್ಟು ದೂರದಲ್ಲಿ ಇದೆ. ಹಾಗಿದ್ರೆ ಈ ಒಂದು ಪ್ರದೇಶದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ನಾವು ಕಚ್ಗೆ ಹೋದ್ರೆ ಏನೆಲ್ಲ ನೋಡಬಹುದು, ಇಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದಿದ್ದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವಂತಹ ಪ್ರವಾಸಿ ತಾಣಗಳ ಬಗ್ಗೆ, ಹಾಗೆ ಕಚ್ನಲ್ಲಿ ಏನೇನಿದೆ, ಇಲ್ಲಿನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಗುಜರಾತ್ನ ಕಚ್ ಕಾಲೋಚಿತ ಜೌಗು ಪ್ರದೇಶವನ್ನು ಹೊಂದಿದೆ. ಮಳೆಗಾಲದಲ್ಲಿ ಈ ಸ್ಥಳವು ಮತ್ತಷ್ಟು ರಮಣೀಯವಾಗಿ ಕಾಣುತ್ತೆ. ಹಾಗೆಯೇ ಕಚ್ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಂತಹ ಒಂದು ಪ್ರದೇಶವಾಗಿದೆ. ಹಾಗೆ ಇಲ್ಲಿ ನೀವು ಹೋದ್ರೆ ನೋಡ್ಲೇಬೇಕಾದಂತಹ ಪ್ರದೇಶಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಭುಜ್. ಹೌದು, ಏನಿದು ಭುಜ್? ಭುಜ್ ಅಂದ್ರೆ ಏನು, ಇಲ್ಲಿನ ವಿಶೇಷತೆ ಏನು ಅಂತ ಕೇಳಿದ್ರೆ, ಕಚ್ನಲ್ಲಿ ಅತ್ಯುತ್ತಮ ಐತಿಹಾಸಿಕ ಪ್ರವಾಸ ಮಾಡುವುದಕ್ಕೆ ಭುಜ್ಗೆ ಹೋಗ್ಲೇಬೇಕು. ಇದು 18th century ತುಂಬಾನೇ ಹಳೆಯ ಐತಿಹಾಸಿಕ ಮನೆಗಳು ಮತ್ತೆ ಆಕರ್ಷಕ ದೇವಾಲಯಗಳು ಇಲ್ಲಿ ಇದೆ. ಹಾಗೆ ಸುಂದರವಾದ ಉದ್ಯಾನವನ ಮತ್ತೆ ಸರೋವರಗಳು ಇಲ್ಲಿ ನೋಡಬಹುದಾಗಿದೆ. ಪ್ರವಾಸಿಗರೆಲ್ಲ ತುಂಬಾನೇ ಇಷ್ಟ ಪಡುವಂತಹ ಒಂದು ಪ್ರದೇಶ ಅಂತ ಹೇಳಿದ್ರೆ ಈ ಒಂದು ಭುಜ್. ಹಾಗೆ ಭುಜ್ ಸರೋವರವನ್ನ ನೋಡಬಹುದು. 28 acres ವಿಸ್ತೀರ್ಣದಲ್ಲಿ ಹರಡಿರುವ ಅಮೃತಸರ್ ಲೇಕ್ ಭುಜ್ನ ಆಕರ್ಷಣೆಯಲ್ಲಿ ಒಂದಾಗಿದೆ. ಊರ ಮಧ್ಯದಲ್ಲಿರುವ ಈ ಸರೋವರವನ್ನ ಜಡೇಜಾ ರಾಜವಂಶಸ್ಥನಾದ ರಾವ್ ಹಮೀರ್ ರಾವ್ ಹೆಸರಿನಲ್ಲಿ ಕಟ್ಟಲಾಗಿದ್ದು, ನೀರಿನ ಹರಿವು ಬರುವ ಮಾರ್ಗಗಳಿಂದಾಗಿ ಈ ಸರೋವರ ಭುಜ್ ಜನತೆಯ ನೀರಿನ ದಾಹವನ್ನ ತೀರಿಸುತ್ತೆ. ಭೂಕಂಪದ ನಂತರ ಸರೋವರಕ್ಕೆ ಬರುವ ನೀರಿನ ಹರಿವು ನಿಂತು ಹೋಗಿದೆ. ಸರೋವರ ತುಂಬಿ ಹರಿದ್ರೆ ರಾಜರ ಕಾಲದಲ್ಲಿ ಪೂಜೆ ಸಲ್ಲಿಸಿ ಊರಿನವರಿಗೆಲ್ಲ ಲಡ್ಡು ಹಂಚಲಾಗ್ತಿತ್ತಂತೆ. ಇದಕ್ಕೆ ಮೇಘ ಲಡ್ಡು ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಈ ಸರೋವರಕ್ಕೆ ನಾವು ಹೋಗೋದಕ್ಕೆ ಆಗುವುದಿಲ್ಲ. ಹಾಗೆ ಸರೋವರವನ್ನ ದೂರದಿಂದ ಕಣ್ತುಂಬಿಕೊಳ್ಬಹುದು. ಹಾಗೆ ಸಮೀಪದಲ್ಲೇ ರಾಮಕುಂಡ ಇದೆ. ಅದೊಂದು ಕಲಾತ್ಮಕ ಮೆಟ್ಟಿಲುಗಳ ಸುಂದರ ತೆರೆದ ಬಾವಿ, ಸುತ್ತಲೂ ಮೆಟ್ಟಿಲುಗಳನ್ನ ಕಾಣಬಹುದಾಗಿದೆ. ಇನ್ನು ಎರಡನೆಯದು ಪ್ರಾಗ್ ಮಹಲ್ ಅಂತ ಹೇಳಿ, ಇದನ್ನ ಎರಡನೇ ಪ್ರಾಗ್ ಮಲ್ಲಾಜಿ ಎನ್ನುವರು ಕಟ್ಟಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಆ ಕಾಲಕ್ಕೆ 3 million ಖರ್ಚಾಗಿದೆ ಈ ಮಹಲ್ ಅನ್ನ ಕಟ್ಟೋದಕ್ಕೆ. ಒನ್ಸ್ ಯು ಥಿಂಕ್ 3 million ಆ ಕಾಲದಲ್ಲಿ ಖರ್ಚಾಗಿದೆ ಅಂದ್ರೆ, ಈ ಒಂದು ಮಹಲ್ನ ಬೆಲೆ, ಈ ಮಹಲ್ನ ಈಗ ಕಟ್ತೀವಿ ಅಂದ್ರೆ ಎಷ್ಟು ಖರ್ಚಾಗಬಹುದು ಅಂತ ಯೋಚನೆ ಮಾಡಿ. ಈ ಮಹಲ್ಲಿನ ಮುಂಭಾಗದಲ್ಲಿ 40 feet ಗಡಿಯಾರದ ಗೋಪುರ ಇದೆ. ಇಲ್ಲಿಂದ ಸಂಪೂರ್ಣ ಭುಜ್ನ ಕಣ್ತುಂಬಿಕೊಳ್ಬಹುದು. ಸುಂದರ ಜಾಲಾಂಧ್ರಗಳು ಇದೆ. ಹಾಗೆ ದರ್ಬಾರ್ ಹಾಲ್ನಲ್ಲಿ ಆ ಕಾಲದ ವಿಶಿಷ್ಟ ತೂಗು ದೀಪಗಳನ್ನ ನೋಡಬಹುದು. ಪಿಂಗಾಣಿ ವಸ್ತುಗಳು, ರಾಜರು ಬಳಸುತ್ತಿದ್ದ ಕತ್ತಿ ಗುರಾಣಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. 2006 ದರೋಡೆಕಾರರು ಇಲ್ಲಿನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪ್ರಾಚೀನ ವಸ್ತುವನ್ನ ದರೋಡೆ ಮಾಡ್ತಾರೆ. ಗತ ವೈಭವವನ್ನ ಸಾರುವ ಪ್ರಾಗ್ ಮಂದಿರ ಇತ್ತೀಚೆಗೆ ಚಲನಚಿತ್ರಗಳಿಗೆ, ಶೂಟಿಂಗ್ಗಳಿಗೆ ಬಳಸ್ಕೊಳ್ಳಾಗ್ತಾ ಇದೆ. ಹಾಗೆ ಇನ್ನೊಂದು ಪ್ರದೇಶ ಅಂತ ಹೇಳಿದ್ರೆ ಭುಜ್ನ ಮತ್ತೊಂದು ಆಕರ್ಷಣೆ ಅಯಾನ ಮಹಲ್. ಇದು ಸುಂದರ ಗಾಜಿನ ಚೂರುಗಳಿಂದ ನಿರ್ಮಿಸಿದ್ದಾರೆ. ಈ ಮಹಲ್ ಸಂಗೀತದ ಕೋಣೆ, ದರ್ಬಾರ್ ಹಾಲ್ ಮತ್ತೆ ಅಂತಃಪುರವನ್ನ ಒಳಗೊಂಡಿದೆ. ಒಂದೊಂದು ಕೋಣೆಯು ಆ ಕಾಲದ ರಾಜರ ಆಸಕ್ತಿ ವೈಭವದ ದರ್ಶನ ಮಾಡಿಸುತ್ತೆ. ಸಂಗೀತದ ಕೋಣೆ ಮಲೆನಾಡಿನ ಅಂಗಳದ ಮನೆಗಳನ್ನ ನಮಗೆ ಜ್ಞಾಪಿಸುತ್ತೆ. ಈ ಕೋಣೆಯ ಅಂಗಳದ ಮಧ್ಯದಲ್ಲಿ ರಾಜ ಮತ್ತೆ ಅವನ ಪರಿವಾರದವರು ಕುಳಿತುಕೊಳ್ಳಲು ಎತ್ತರದ ಆಸನಗಳನ್ನ ನೋಡಬಹುದು. ಸುತ್ತಲ ಅಂಗಳಕ್ಕೆ ನೀರು ತುಂಬಿಸಿ ಆ ನೀರಿನಲ್ಲಿ ಸುವಾಸಿತ ದೀಪಗಳನ್ನ ತೇಲಿ ಬಿಡುತ್ತಿದ್ರಂತೆ. ಈ ದೀಪಗಳು ಗೋಡೆಯ ಗಾಜಿನ ಚೂರುಗಳಲ್ಲಿ ಪ್ರತಿಬಿಂಬಿಸಿದಾಗ ತುಂಬಾನೇ ಅದ್ಭುತವಾಗಿ ಇಂದ್ರನ ವೈಭೋಗವೇ ಭೂಲೋಕದಲ್ಲಿ ಮರು ಸೃಷ್ಟಿಯಾದಂತಹ ಒಂದು ಅನುಭವವನ್ನ ನೀಡ್ತಾ ಇತ್ತಂತೆ. ಇನ್ನು ಸ್ವಾಮಿನಾರಾಯಣ ಸಂಪ್ರದಾಯವಾದಿಗಳಿಂದ ಕಟ್ಟಲಾಗಿರುವ ಸ್ವಾಮಿನಾರಾಯಣ ಮಂದಿರಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿಯನ್ನ ನೀಡ್ತಾರೆ. ಇದು ದೇಶದ ಮೊದಲ ಸ್ವಾಮಿನಾರಾಯಣ ಮಂದಿರ. ಈ ದೇವಾಲಯ ಕೂಡ ಭೂಕಂಪದಿಂದ ಹಾನಿಯಾಗಿತ್ತು. ಆದ್ರೆ ಒಂದೇ ವರ್ಷಗಳಲ್ಲಿ ಹಳೆಯ ಮಂದಿರದ ಜಾಗದಲ್ಲಿ ಅದ್ಭುತವಾದ ಮತ್ತೊಂದು ಮಂದಿರ ನಿರ್ಮಾಣವಾಗಿದೆ. ಸ್ವಾಮಿನಾರಾಯಣ ಮಂದಿರದಲ್ಲಿನ ಸ್ವಚ್ಛತೆ, ಶಾಂತಿಯ ವಾತಾವರಣ ಎಂಥವರನ್ನು ಭಕ್ತಿ ಪರವಶರನ್ನಾಗಿಸುತ್ತೆ ಅಂದ್ರೆ ತಪ್ಪಾಗಲಾರದು. ಹಾಗೆ ಇನ್ನೊಂದು ಪ್ರದೇಶ ಅಂತ ಹೇಳಿದ್ರೆ ಚತ್ತಾದರಿಸ್ ಅಂತ ಹೇಳಿ, ಭುಜ್ನ ಮತ್ತೊಂದು ಆಕರ್ಷಣೆ ಚತ್ತಾದರಿಸ್. ಚತ್ತಾದರಿಸ್ ಎಂದ್ರೆ ಛತ್ರಿಗಳು ಎಂದರ್ಥ ಇದೆ. ಸುತ್ತಲೂ ಬೃಹತ್ ಕಾಂಪೌಂಡಿನ ಮಧ್ಯದಲ್ಲಿರುವ ಪುಟ್ಟ ಆಕರ್ಷಕ ವಾಸ್ತುಶಿಲ್ಪದಿಂದ ಮನಸೆಳೆಯುವ ಛತ್ರಿಯ ಆಕಾರದಲ್ಲಿರುವ ಇವುಗಳು ಜಡೇಜಾ ರಾಜವಂಶಸ್ಥರ ಕಾಲದ ಸ್ಮಾರಕ ಸಮಾಧಿಗಳು. ಸಮಾಧಿಗಳನ್ನ ಕೂಡ ಕಲಾತ್ಮಕವಾಗಿ ಇದೆ. ಸುಂದರವಾದ ಕೆತ್ತನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಒಂದು ಕಚ್ಗೆ ಹೋದ್ರೆ ಇನ್ನೂ ಏನೆಲ್ಲ ನೋಡಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದು ಗುಜರಾತ್ನ ಕಚ್ನಲ್ಲಿರುವಂತಹ ಪ್ರವಾಸಿ ತಾಣಗಳ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಆಗಲೇ ಭುಜ್ ಬಗ್ಗೆ ಹೇಳ್ತಾ ಇದ್ದೆ. ಭುಜ್ನಲ್ಲಿರುವಂತಹ ಒಂದಿಷ್ಟು ಪ್ರವಾಸಿ ತಾಣಗಳ ಬಗ್ಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಿದ್ರೆ ಈ ಒಂದು ಕಚ್ಗೆ ನೀವು ಹೋಗ್ತೀರಾ ಅಂದರೆ ಇನ್ನೂ ಏನೆಲ್ಲ ನೋಡಬಹುದು, ಅಲ್ಲಿನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೀವು ನಂತರದಲ್ಲಿ ಏನು ಭುಜ್ಗೆ ಹೋಗ್ತೀರಾ ಅಂದರೆ ನೆಕ್ಸ್ಟ್ ನೀವು ಐನಾ ಮಹಲ್ನ ನೋಡಬಹುದಾಗಿದೆ. ಕಚ್ನ ಐನಾ ಮಹಲ್ ಇಟಾಲಿಯನ್ ಗೋಥಿಕ್ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾದ 18th century ರಚನೆಯಾಗಿದೆ. ಐನಾ ಅಂದರೆ ಕನ್ನಡಿ ಅನ್ನುವಂಥ ಅರ್ಥ ಇದೆ. ಈ ಐನಾ ಮಹಲ್ ಕಚ್ನ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ಸುಂದರವಾದ ಕಟ್ಟಡವು ಬೆರಗುಗೊಳಿಸುತ್ತೆ. ಇಲ್ಲಿ ಧಾರ್ಮಿಕ ಹಿಂದೂ ದೇವಾಲಯ ಸಹ ಹೊಂದಿದೆ. ಕಚ್ನಲ್ಲಿ ನೋಡಲೇಬೇಕಾದ ಆಕರ್ಷಣೆಗಳಲ್ಲಿ ಐನಾ ಮಹಲ್ ಕೂಡ ಒಂದಾಗಿದೆ. ನಂತರದಲ್ಲಿ ನೀವು ನೋಡಲೇಬೇಕಾದಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ಧೋಲಾವೀರ. ಸರಸ್ವತಿಯ ನದಿಯ ಉದ್ದಕ್ಕೂ ನೆಲೆಗೊಂಡಿರುವ ಧೋಲಾವೀರ ಸುಮಾರು 500 ಹಳೆಯದಾದ ಐತಿಹಾಸಿಕ ಹರಪ್ಪನ್ ಸಂಸ್ಕೃತಿಯ ಕನ್ನಡಿಯಾಗಿದೆ. ಅಂದಿನ ಕಾಲದ ಇಂಜಿನಿಯರಿಂಗ್ ಕೌಶಲ್ಯವನ್ನ ನೋಡಲು ಧೋಲಾವೀರಕ್ಕೆ ನೀವು ಭೇಟಿಯನ್ನ ನೀಡಲೇಬೇಕಾಗಿದೆ. ಹಾಗೆ ಇಲ್ಲಿ ದೊಡ್ಡ ಗಾತ್ರದ ಹರಪ್ಪ ಲಿಪಿಯ ಸೈನ್ ಬೋರ್ಡ್ ಇಲ್ಲಿ ಪತ್ತೆಯಾಗುತ್ತೆ. ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಜಾಗ ಇದಾಗಿದೆ ಅಂತ ಹೇಳಬಹುದು. ಸ್ನೇಹಿತರೆ, ನೀವೇನಾದರೂ ಗುಜರಾತ್ಗೆ ಹೋದರೆ, ಅಲ್ಲಿನ ಕಚ್ಗೆ ಹೋದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಎಲ್ಲ ಸ್ಥಳಗಳನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686 9680 9627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ, ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನೀವು ಟ್ರಾವೆಲ್ ಮಾಡಿರೋ ಯಾವುದಾದ್ರೂ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಇರುವಂತಹ ಸ್ಥಳದ ಬಗ್ಗೆ ತಿಳಿಸ್ತೀರಾ ಅಂದರೆ, ಅಥವಾ ಯಾವುದಾದ್ರೂ ಹೇಡನ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686 9680 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ, ಕನ್ನಡ ನಾಡಿನ ಸಮಸ್ತ ಜನತೆಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯಂದು ಆಚರಣೆ ಮಾಡುವಂತಹ ಮುಖ್ಯವಾಗಿರುವಂತಹ ಹಬ್ಬ ಈ ನಾಗರ ಪಂಚಮಿ ಹಬ್ಬ. ಅಂದಾಗೆ ಸ್ನೇಹಿತರೆ, ಹೆಣ್ಣು ಮಕ್ಕಳು ಹಾಗೂ ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾಗಿ ಆಚರಿಸುವಂತಹ ಹಬ್ಬ ಈ ನಾಗರ ಪಂಚಮಿ ಹಬ್ಬವಾಗಿದೆ. ಈ ದಿನದಂದು ಹೆಣ್ಮಕ್ಕಳು ತಮ್ಮ ಸಹೋದರರ ರಕ್ಷಣೆಗಾಗಿ ನಾಗದೇವನಿಗೆ ಹಾಲೆರೆದು ಹುತ್ತಕ್ಕೆ ಪೂಜೆ ಸಲ್ಲಿಸಿ ವಿಶೇಷ ಪ್ರಾರ್ಥನೆ ಕೂಡ ಮಾಡುವಂತಹ ಪದ್ಧತಿ ಇದೆ. ಅಂದಾಗೆ ನಾಗರ ಕಲ್ಲಿಗೆ ಅಥವಾ ಹುತ್ತದ ಮಣ್ಣನ್ನು ತಂದು ನಾಗಪ್ಪನನ್ನು ಮಾಡಿ ಆ ಮಣ್ಣಿಗೆ ಹಾಲೆರೆಯುವಂತಹ ಪದ್ಧತಿ ಕೂಡ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ವಿಶೇಷತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗೆ ಒಂದೇ ದಿನಕ್ಕೆ ಈ ಹಬ್ಬ ಸೀಮಿತವಾಗಿಲ್ಲ. ಶ್ರಾವಣ ಮುಗಿಯುವವರೆಗೂ ಈ ಹಬ್ಬದ ಕಳೆ ಇದ್ದೇ ಇರುತ್ತೆ. ಕೆಲವರು ಶ್ರಾವಣದ ಮೊದಲನೇ ವಾರ ಮಾಡಿದ್ರೆ, ಇನ್ನು ಕೆಲವರು ಶ್ರಾವಣದ ಕೊನೆಯ ವಾರ, ಶ್ರಾವಣದ ಎರಡನೇ ವಾರ, ಈ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡೋದು ಉಂಟು. ಅವರವರ ಮನೆಗಳಲ್ಲಿ ಅವರ ಹಿರಿಯರು ಯಾವ ರೀತಿ ಆಚರಣೆ ಮಾಡ್ತಾ ಬಂದಿರ್ತಾರೋ ಆ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ನಾಗರ ಪಂಚಮಿ ಅಂತ ತಟ್ಟಂತ ನೆನಪಾದ ತಕ್ಷಣ ನಮಗೆ ಉಂಡೆಗಳು ಕೂಡ ನೆನಪಾಗುತ್ತೆ. ಎಳ್ಳಿನ ಉಂಡೆ, ತಂಬಿಟ್ಟು, ಮೋದಕ ವಿವಿಧ ಸಿಹಿ ತಿನಿಸುಗಳು ಕೂಡ ದೇವರಿಗೆ ನೈವೇದ್ಯ ಮಾಡಿ ನಾವು ತಿನ್ನೋದುಂಟು ಅಲ್ವಾ. ಸೊ ಏನೇ ಹೇಳಿ, ಈ ಹಬ್ಬಗಳು ಒಂದಿಷ್ಟು ವಿಶೇಷತೆಯಿಂದ ಕೂಡಿರ್ತವೆ, ಜೊತೆಗೆ ಶಾಸ್ತ್ರ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಈ ಹಬ್ಬಗಳ ಆಚರಣೆ ವಿಶೇಷವಾಗಿರುತ್ತೆ ಅಲ್ವಾ. ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಸುಮ ಮೇಡಮ್ ಅವರು ಶ್ರಾವಣ ಮಾಸದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅದರಲ್ಲೂ ವರಕವಿ ದರಾ ಬೇಂದ್ರೆ ಅವರು ಶ್ರಾವಣ ಮಾಸ ಅಂದರೆ ಅತ್ಯಂತ ಪ್ರೀತಿಯ ಕಾಲ ಅಂತ ಹೇಳ್ಕೊಂಡಿದ್ದಾರೆ. ಶ್ರಾವಣ ಮಾಸವನ್ನು ಕೇವಲ ಒಂದು ಕ್ಯಾಲೆಂಡರ್ ಮಾಸವಾಗಿ ನೋಡಿಲ್ಲ, ಅದೊಂದು ದಿವ್ಯ ಅನುಭವ, ಕಾವ್ಯದ ಸೆಲೆ ಮತ್ತು ಚೈತನ್ಯದ ರೂಪವಾಗಿ ಕಂಡಂಥವರು ವರಕವಿ ದರಾ ಬೇಂದ್ರೆಯವರು. ಮಳೆ, ಹಸಿರು ಹಾಗೂ ಪ್ರಕೃತಿಯ ನವ ಚೈತನ್ಯ ಅವರ ಒಂದು ಕವಿತೆಗಳಲ್ಲಿ ಜೀವಂತವಾಗಿ ಈಗಲೂ ಕೂಡ ಕಾಣ್ತೀವಿ. ಅವರ ಕವಿತೆಗಳು ಶ್ರಾವಣವಾಗಿ ಮೂಡಿ ಬಂದಿವೆ ಸ್ನೇಹಿತರೆ. ಸೊ ಹಾಗಾದರೆ ಈ ದಿನ ಈ ಶ್ರಾವಣ ಮಾಸದ ವಿಶೇಷತೆ ಬಗ್ಗೆ ಶಿವಮೊಗ್ಗದ ಕುಸುಮ ಮೇಡಮ್ ಅವರು ಯಾವೆಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೇಡಮ್ ನಮಸ್ತೆ.
7: ಶುಭೋದಯ. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳೊಂದಿಗೆ ಕುಸುಮ, ಕೃಷಿನಗರ, ಶಿವಮೊಗ್ಗದಿಂದ ಎಲ್ಲರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಶ್ರಾವಣ ಮಾಸದ ಪವಿತ್ರತೆಯನ್ನು ಪರಿಚಯಿಸುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ವಿಶೇಷವಾದ

0: ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದೇ ಇದೆ ಶ್ರಾವಣ ಮಾಸ ಅಂದರೆ ಭಕ್ತಿ, ಪ್ರಕೃತಿ ಮತ್ತು ಸಂಸ್ಕೃತಿಯ ಪವಿತ್ರವಾದ ಸಂಗಮವಾಗಿದೆ ಎಂದು ಹೇಳಬಹುದು. ಜೊತೆಗೆ ಕುಟುಂಬದ ಸದಸ್ಯರೆಲ್ಲರೂ ಒಂದುಗೂಡುವಂತಹ, ಸಂಭ್ರಮಿಸುವಂತಹ ಒಂದು ಆಚರಣೆ ಈ ಒಂದು ಮಾಸದಲ್ಲಿರೋದ್ರಿಂದ ಕುಟುಂಬದ ಸಂಭ್ರಮವೂ ಕೂಡ ಅಡಗಿದೆ ಅಂತಲೇ ಹೇಳ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ತನ್ನದೇ ಆದಂತಹ ವಿಶೇಷತೆ ಇದೆ. ಅದರಂತೆ ಮಳೆಗಾಲದ ಹಸಿರು ಸೊಬಗು, ತಂಪಾದ ಗಾಳಿ, ಪ್ರಕೃತಿಯ ಹೊಸ ಚೈತನ್ಯ, ದೇವಾಲಯಗಳಲ್ಲಿ ಮೊಳಗುವ ಘಂಟಾನಾದ, ಮನೆ ಮನೆಗಳಲ್ಲಿ ನಡೆಯುವಂತಹ ಪೂಜೆ ರಥಗಳು, ಮಹಿಳೆಯರ ಸಂಭ್ರಮ, ಹಬ್ಬಗಳ ಸರಮಾಲೆ, ಸಾಲು ಸಾಲು ಹಬ್ಬಗಳು, ಇವೆಲ್ಲವೂ ಸೇರಿ ಶ್ರಾವಣ ಮಾಸವನ್ನು ಅತ್ಯಂತ ವಿಶೇಷವಾಗಿಸಿದ್ದಾವೆ. ಇನ್ನು ಶ್ರಾವಣ ಮಾಸದ ಒಂದು ಪರಿಚಯ, ಅದರ ಮಹತ್ವ, ಯಾವ ಹಬ್ಬಗಳು ಬರುತ್ತೆ, ಏನು ಇದರ ವಿಶೇಷತೆ ಎಂದು ತಿಳಿದುಕೊಳ್ಳೋಣ. ಶ್ರಾವಣ ಮಾಸ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ವರ್ಷದ ಪ್ರಮುಖ ಮಾಸಗಳಲ್ಲಿ ಶ್ರಾವಣ ಮಾಸವು ಒಂದಾಗಿದೆ. ಸಾಮಾನ್ಯವಾಗಿ ಇದು ಜುಲೈ ಮತ್ತು ಅಥವಾ ಆಗಸ್ಟ್ ತಿಂಗಳ ಅವಧಿಯಲ್ಲಿ ಬರುತ್ತದೆ. ಆದರೆ ಚಾಂದ್ರಮಾನ ಮತ್ತು ಸೌರಮಾನ ಪಂಚಾಂಗದ ವ್ಯತ್ಯಾಸದಿಂದಾಗಿ ಆಯಾ ಪ್ರದೇಶಗಳ ಅನುಸಾರ ದಿನಾಂಕಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣ್ತೇವೆ. ಈ ಶ್ರಾವಣ ಮಾಸಕ್ಕೆ ಈ ಹೆಸರು ಬಂದಿರುವುದು ಶ್ರವಣ ನಕ್ಷತ್ರದೊಂದಿಗೆ ಇರುವ ಸಂಬಂಧದಿಂದ ಎಂದು ಪರಂಪರೆಯಲ್ಲಿ ಹೇಳಲಾಗಿದೆ. ಶ್ರಾವಣ ಪೂರ್ಣಿಮೆಯಂದು ಚಂದ್ರನು ಶ್ರವಣ ನಕ್ಷತ್ರದ ಸಮೀಪ ಇರುವುದರಿಂದ ಈ ಮಾಸಕ್ಕೆ ಶ್ರಾವಣ ಎಂಬ ಹೆಸರು ಬಂದಿದೆ ಎಂದು ಧಾರ್ಮಿಕ ಪರಂಪರೆ ವಿವರಿಸುತ್ತದೆ. ಶ್ರಾವಣ ಎಂಬ ಪದಕ್ಕೆ ಕೇಳುವುದು, ಶ್ರವಣ ಅಂದರೆ ಕೇಳುವುದು ಅಂತ ಅರ್ಥನೂ ಕೂಡ ಇದೆ. ಆದ್ದರಿಂದ ಈ ಮಾಸದಲ್ಲಿ ದೇವರ ನಾಮಸ್ಮರಣೆ, ಪುರಾಣ ಪುಣ್ಯ ಕಥೆಗಳ ಶ್ರವಣ ಮಾಡುವುದು, ಭಜನೆ ಮಾಡುವುದು, ಪ್ರವಚನಗಳನ್ನು ಕೇಳುವುದು ಮತ್ತು ಸತ್ಸಂಗಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ.
1: ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿದೆ ಶ್ರಾವಣ ಮಾಸ. ಇಂತಹ ಶ್ರಾವಣ ಮಾಸದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕುಸುಮ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಶಿವಮೊಗ್ಗದ ಕುಸುಮಾ ಮೇಡಮ್ ಅವರು. ಅಂದಾಗೆ ಸ್ನೇಹಿತರೆ, ಗೋಪಾಲಕೃಷ್ಣ ಅಡಿಗರು ಬೇಂದ್ರೆ ಅವರನ್ನ ಶ್ರಾವಣದ ಕವಿ ಅಂತ ಕೂಡ ಕರೀತಾ ಇದ್ರು. ಅಂತಹ ಶ್ರಾವಣ ಮಾಸದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಶಿವಮೊಗ್ಗದ ಕುಸುಮಾ ಮೇಡಮ್ ಅವರಿಂದ ಕೇಳೋಣ.
3: ಈ ಶ್ರಾವಣ ಮಾಸದ ಒಂದು ಧಾರ್ಮಿಕ ಮಹತ್ವ ಏನಪ್ಪ ಅಂದರೆ, ಶಿವಭಕ್ತರಿಗೆ ಅತ್ಯಂತವಾದಂತಹ ಪವಿತ್ರವಾದ ಒಂದು ಮಾಸವಾಗಿದೆ ಅಂತಲೇ ಹೇಳ್ಬೋದು. ಸೋಮವಾರಗಳನ್ನು ಶಿವನ ಆರಾಧನೆಗೆ ವಿಶೇಷವಾಗಿ ಮೀಸಲಿಟ್ಟಿದ್ದಾರೆ. ಶ್ರಾವಣ ಸೋಮವಾರದ ಆಚರಣೆಯ ಹಿಂದಿರುವ ಮುಖ್ಯ ಉದ್ದೇಶ ಸಂದೇಶ ಅಂದರೆ, ಮನಸ್ಸಿನ ಶುದ್ಧೀಕರಣ, ಆತ್ಮ ನಿಗ್ರಹ ಮತ್ತು ಭಕ್ತಿಯ ಒಳಗಿನ ಶಾಂತಿಯನ್ನು ಪಡೆಯುವುದು ಆಗಿದೆ. ಯಾವುದೇ ಆಚರಣೆಗಳಾದರೂ ಕೂಡ ಅವರವರ ಒಂದು ಸಂಪ್ರದಾಯ, ವೈಯಕ್ತಿಕ ನಂಬಿಕೆಗೆ ಅನುಗುಣವಾಗಿ ಮಾಡಲಾಗುತ್ತದೆ. ಈ ಭಕ್ತಿಯ ಉದ್ದೇಶ ದೇಹಕ್ಕೆ ತೊಂದರೆ ಕೊಡುವುದಲ್ಲ, ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಸಾತ್ವಿಕತೆ ನೀಡುವುದಾಗಿದೆ. ಇನ್ನು ವಿಶೇಷವಾಗಿ ಶ್ರಾವಣ ಮಾಸವು ಧಾರ್ಮಿಕವಾಗಿ ಹೆಚ್ಚು ಮಹತ್ವ ಪಡೆದಿದೆ ಅಂತ ಹೇಳಿದೆ. ಆಷಾಢ ತಿಂಗಳ ಕಳೆದು ಶ್ರಾವಣ ಬಂತೆಂದರೆ, ಶ್ರಾವಣದ ತಿಂಗಳ ಒಂದು ಸೋಮವಾರಗಳಿಂದ ಹಿಡಿದು ಪ್ರತಿದಿನವೂ ಕೂಡ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಶ್ರಾವಣ ಪ್ರಾರಂಭವಾಗಿ 5ನೇ ದಿನಕ್ಕೆ ನಾಗರ ಪಂಚಮಿ ಮೊದಲ ಹಬ್ಬವಾಗಿದೆ. ಅಂದು ಅವರು ನಾಗಾರಾಧನೆಯನ್ನು ಮಾಡುವಂತಹ ಒಂದು ವಿಶೇಷವಾದ ಹಬ್ಬ. ನಾಗಾರಾಧನೆ ಮಾಡುವುದು ಅಂದರೆ ಒಂದು ಪ್ರಕೃತಿಯನ್ನು ಪೂಜಿಸುವುದು ಅಂತಲೂ ಕೂಡ ನಾವು ತಿಳಿದಿದ್ದೇವೆ. ಇದು ಮೊದಲ ಹಬ್ಬವಾಗಿದೆ. ನಂತರ ಬರುವಂಥದ್ದು ಮಂಗಳವಾರ ದಿನಗಳಲ್ಲಿ ಮಂಗಳಗೌರಿ ವ್ರತ ಆಚರಿಸುವುದು. ಆಚರಣೆಯ ಪದ್ಧತಿ ಇರುವಂತಹವರು ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಇದು ಮಂಗಳಗೌರಿ ದೇವಿಯನ್ನು ಶಕ್ತಿ, ಸೌಭಾಗ್ಯ ಮತ್ತು ಕುಟುಂಬದ ಕ್ಷೇಮ ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತದೆ. ಈ ಒಂದು ಆಚರಣೆಯಲ್ಲಿ ಅರಿಶಿಣ ಕುಂಕುಮ ವಿನಿಮಯ ಮಾಡಿಕೊಳ್ಳುವುದು, ಭಜನೆ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಭಾಗವಹಿಸುವುದು ಈ ಒಂದು ರಥದಲ್ಲಿ ಸ್ನೇಹ, ಸಹಕಾರ, ಸಾಮಾಜಿಕ ಬಾಂಧವ್ಯವನ್ನು ಬೆಳೆಸುವಂತಹ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ನಾವು ಕಾಣಬಹುದಾಗಿದೆ. ಈ ಬಾಂಧವ್ಯವನ್ನು ಬೆಳೆಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರಕೃತಿಯನ್ನು ಗೌರವಿಸುವುದು ಎಂದರೆ ಭೂಮಿಯನ್ನು ಆರಾಧಿಸುವುದು ಅಂಥೇಳಿ, ಪ್ರಾಣಿ ಪಕ್ಷಿ ಪ್ರಾಣಿಗಳಿಗೆ ಯಾವುದೇ ಒಂದು ಕ್ರಿಮಿ ಕೀಟಗಳಿಗೆ ತೊಂದರೆ ಮಾಡಬಾರದು ಎನ್ನುವ ಒಂದು ರೀತಿಯಲ್ಲಿ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಇದರ ನಂತರ ಬರುವಂಥದ್ದು ವರಮಹಾಲಕ್ಷ್ಮಿ ವ್ರತ. ಇದು ಶ್ರಾವಣ ಮಾಸದ ಒಂದು ಪ್ರಮುಖ ಆಚರಣೆಯಾಗಿರುವಂತಹ ವ್ರತ ಇದು. ಇದು ಮಹಾಲಕ್ಷ್ಮೀ ದೇವಿಯನ್ನು ಐಶ್ವರ್ಯ, ಸಮೃದ್ಧಿ, ಶಾಂತಿ ಮತ್ತು ಶುಭದ ಸಂಕೇತವಾಗಿ ಆರಾಧನೆ ಮಾಡಲಾಗುತ್ತೆ. ಮನೆಗಳಲ್ಲಿ ಶಾಂತಿ, ಆರೋಗ್ಯ, ಪರಸ್ಪರ ಪ್ರೀತಿ, ಪರಿಶ್ರಮ ಮತ್ತು ಸೌಹಾರ್ದವೇ ನಿಜವಾದ ಸಂಪತ್ತು ಎಂಬ ಸಂದೇಶವನ್ನು ಕೂಡ ನೀಡುವಂತಹ ಒಂದು ಈ ವರಮಹಾಲಕ್ಷ್ಮಿ ವ್ರತವನ್ನು ಸಾಮಾನ್ಯವಾಗಿ ಎಲ್ಲರೂ ಆಚರಿಸುವುದನ್ನು ನಾವು ನೋಡುತ್ತೇವೆ. ವಿಶೇಷವಾಗಿ ಈ ದಿನ ಮಹಾಲಕ್ಷ್ಮಿಯ ಆರಾಧನೆ ಮುಖ್ಯವಾಗಿರುತ್ತದೆ. ಈ ಒಂದು ವರಮಹಾಲಕ್ಷ್ಮಿಯ ಹಬ್ಬದ ನಂತರ ರಕ್ಷಾಬಂಧನ ಅಥವಾ ಶ್ರಾವಣ ಪೂರ್ಣಿಮೆ ಅಂತ ಹೇಳಿ ಕರಿತೇವೆ. ಈ ಒಂದು ರಕ್ಷಾಬಂಧನ ಹಬ್ಬನೂ ಕೂಡ ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಪರಸ್ಪರ ಕಾಳಜಿಯ ಸಂಕೇತವಾಗಿ, ಸಹೋದರಿಯು ಸಹೋದರನಿಗೆ ರಾಖಿಯನ್ನು ಕಟ್ಟುವ ಒಂದು ಸಂಪ್ರದಾಯ ಈ ಹಬ್ಬದಲ್ಲಿ ಇರುತ್ತೆ. ಇದು ವೇದ ಅಧ್ಯಯನ ಮುಂತಾದ ಹೊಸ ಆರಂಭಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಸಹೋದರಿ ರಾಖಿಯನ್ನು ಕಟ್ಟಿದಾಗ ಸಹೋದರ ನಿನ್ನ ಕಾಳಜಿಯನ್ನು ಮಾಡುತ್ತೇನೆ ಅಂಥೇಳಿ ಅಭಯ ನೀಡುವಂತಹ ಒಂದು ಸಂಪ್ರದಾಯ ಈ ಹಬ್ಬದಲ್ಲಿ ನಾವು ರಕ್ಷಾಬಂಧನದಲ್ಲಿ ಕಾಣ್ತೇವೆ. ಇದರ ನಂತರ ಕೃಷ್ಣ ಜನ್ಮಾಷ್ಟಮಿ ಅಂಥೇಳಿ ಬರುತ್ತದೆ. ಈ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣ ಜನ್ಮದಿನ. ಈ ಒಂದು ಹಬ್ಬವನ್ನು ಭಕ್ತಿ, ಧರ್ಮ ಮತ್ತು ಜೀವನದ ಸಾರ್ಥಕತೆಯ ಸಂದೇಶ ನೀಡುವಂಥದ್ದು. ಅಂದರೆ ಶ್ರೀಕೃಷ್ಣನ ಜೀವನದಲ್ಲಿ ಕರ್ತವ್ಯ, ಧೈರ್ಯ, ಸ್ನೇಹ, ಜ್ಞಾನ ಮತ್ತು ಧರ್ಮದ ಮಹತ್ವವನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೃಷ್ಣನ ಜನ್ಮದಿನವಾಗಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ವಿಶೇಷವಾಗಿ ಉತ್ತರ ಭಾರತದ ಕಡೆ ಹೆಚ್ಚಾಗಿ ಆಚರಿಸುವುದನ್ನು ನೋಡುತ್ತೇವೆ.
2: ಸ್ನೇಹಿತರೆ, ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಅಂತ ಕೂಡ ಕರೆಯುವುದುಂಟು. ಕುಸುಮ ಮೇಡಮ್ ಅವರು ಹೇಳಿದಾಗೆ ಈಗ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಅದರೊಟ್ಟಿಗೆ ಮುಂದೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ರಕ್ಷಾಬಂಧನ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಈ ಎಲ್ಲ ಹಬ್ಬಗಳು ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ. ಹಾಗೆ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಲ್ಲಿ ಈ ಹಬ್ಬಗಳು ತುಂಬಾ ವಿಶೇಷತೆಯಿಂದ ಕೂಡಿರ್ತವೆ. ಸೊ ಇಂತಹ ಮಾಸದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶಿವಮೊಗ್ಗದ ಕುಸುಮ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಓ, ಯಾವ್ದೋ ಮೆಸೇಜ್ ಬಂತು.
5: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸದ ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಶಿವಮೊಗ್ಗದ ಕುಸುಮ ಮೇಡಮ್ ಅವರು. ಶ್ರಾವಣ ಮಾಸದಲ್ಲಿ ಪ್ರಕೃತಿ ಪೂಜೆಯನ್ನು ಯಾಕೆ ಮಾಡ್ತೀವಿ, ಈ ಮಾಸ ಯಾಕೆ ತುಂಬ ಮುಖ್ಯ ಆಗುತ್ತೆ, ಜೊತೆಗೆ ಈ ಮಾಸದಲ್ಲಿ ಬರುವಂತಹ ಹಬ್ಬಗಳು ಯಾವೆಲ್ಲ ವಿಶೇಷತೆಗಳನ್ನು ಹೊತ್ತು ತರ್ತವೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ಕುಸುಮ ಮೇಡಮ್ ಅವರಿಂದ ಕೇಳೋಣ.
3: ಇದೆಲ್ಲದರ ಜೊತೆಗೆ ಶ್ರಾವಣ ಮಾಸ ಅಂದರೆ ಹಬ್ಬ ಪೂಜೆ ವ್ರತ ಅಷ್ಟೇ ಸೀಮಿತವಾಗಿಲ್ಲ. ಈ ಶ್ರಾವಣ ಮಾಸವು ಪ್ರಕೃತಿಯೊಂದಿಗೆ ಆಳವಾದ ಸಂಬಂಧ ಹೊಂದಿದೆ ಅಂತಲೇ ಹೇಳ್ಬೋದು. ಶ್ರಾವಣ ಮಾಸ ಮಳೆಗಾಲ

ದೊಂದಿಗೆ ತುಂಬ ಅಂದರೆ ಶ್ರಾವಣ ಮಾಸದಲ್ಲಿ ಮಳೆ ತುಂಬಾ ಬರ್ತಾ ಇರುತ್ತೆ. ಮಳೆ ಬಂದ ನಂತರ ಭೂಮಿ ಹಸುರಾಗುತ್ತದೆ, ಕೆರೆ ಕಟ್ಟೆಗಳು ನದಿಗಳು ನೀರಿನಿಂದ ತುಂಬಿರುತ್ತವೆ, ಸಸ್ಯಗಳು ಹೊಸದಾಗಿ ಚಿಗುರಿ ಹೊಸ ಚೈತನ್ಯವನ್ನು ಪಡೆದಿರ್ತವೆ, ಮತ್ತು ಕೃಷಿಕರು ಕೃಷಿ ಚಟುವಟಿಕೆಗಳನ್ನು ವೇಗವಾಗಿ ಸಮೃದ್ಧಿಯಾಗಿ ಮಳೆ ಬಂದಾಗ ತಮ್ಮ ಕೃಷಿಯ ಒಂದು ಚಟುವಟಿಕೆಗಳನ್ನು ವೇಗವಾಗಿ ಮಾಡ್ತಾ ಇರ್ತಾರೆ. ಹೀಗಾಗಿ ಶ್ರಾವಣ ಮಾಸವು ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲದೆ ಕೃಷಿ ಮತ್ತು ಪರಿಸರದ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ. ನಮ್ಮ ಪೂರ್ವಜರು ಪ್ರಕೃತಿಯ ಬದಲಾವಣೆಗಳನ್ನು ಗಮನಿಸಿ ಜೀವನ ಶೈಲಿಯನ್ನು ರೂಪಿಸಿಕೊಂಡಿದ್ರು. ಮಳೆಗಾಲದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುತ್ತಾ ಇದ್ರು. ಆಹಾರದಲ್ಲಿ ಮಿತಿಯನ್ನು ಪಾಲಿಸುವುದು, ಆಹಾರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಾ ಇದ್ರು ಮತ್ತು ಹೆಚ್ಚಾಗಿ ಕಾಲಘಟ್ಟದ ಜೀವಜ್ಞಾನವನ್ನು ಈ ಎಲ್ಲ ಪದ್ಧತಿಗಳು ತೋರಿಸ್ತಾ ಇದ್ವು. ಮಳೆಗಾಲದಲ್ಲಿ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಗುತ್ತೆ ಅಂತಲೂ ಹೇಳ್ತಾ ಇದ್ರು. ಹಾಗಾಗಿ ಶ್ರಾವಣ ಮಾಸದಲ್ಲಿ ಆದಷ್ಟು ಹಗುರವಾದಂತಹ ಮತ್ತು ಸ್ವಚ್ಛವಾದಂತಹ ಮತ್ತು ಸಮತೋಲನವಾದಂತಹ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದನ್ನು ಕೇಳ್ಬೋದಾಗಿದೆ. ಇನ್ನು ಮನೆಗಳಲ್ಲಿ ಒಂದು ಕುಟುಂಬದ ಸಂಭ್ರಮ ಅಂತ ಹೇಳಿದೆ ನಾನು. ಈ ಸಾಂಪ್ರದಾಯಿಕವಾಗಿ ತಯಾರಿಸುವಂತಹ ವಿವಿಧ ಆಹಾರಗಳು ಕುಟುಂಬದವರನ್ನು ಒಂದೆಡೆ ಸೇರಿಸ್ತಾ ಇದ್ವು. ಹಬ್ಬದ ಅಡುಗೆ ಪ್ರಸಾದ ಮತ್ತು ಮಾಡಿದಂಥದ್ದನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಸಂಬಂಧಗಳು ಸಂಪ್ರದಾಯಗಳು ನಮ್ಮ ಸಾಮಾಜಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸ್ತಾ ಇದ್ವು ಅಂತಲೇ ಹೇಳ್ಬೋದು. ಹಾಗೆ ಯಾವುದೇ ಒಂದು ರೀತಿಯ ಒಂದು ಧಾರ್ಮಿಕ ರಥ ಪೂಜೆ ಮಾಡಬೇಕಾದ್ರೂ ಕೂಡ ನಾವು ಉಪವಾಸವನ್ನು ಮಾಡ್ತಾ ಇದ್ದರೂ ಕೂಡ ಈ ಒಂದು ರಥ ಅಥವಾ ಉಪವಾಸವನ್ನು ನಮ್ಮಗಳ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಆಚರಿಸಬೇಕಾಗಿರುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಇನ್ನು ಶ್ರಾವಣ ಮಾಸ ಸಾಮಾಜಿಕವಾಗಿಯೂ ಕೂಡ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತಲೇ ಹೇಳಿದೆ ನಾನು. ಕುಟುಂಬ ಮತ್ತು ಸಮಾಜವನ್ನು ಒಗ್ಗೂಡಿಸುವಂತಹ ಒಂದು ಮಾಸವೂ ಆಗಿರುತ್ತೆ. ಏಕೆಂದರೆ ಕುಟುಂಬದ ಒಂದು ಸದಸ್ಯರು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಅಲ್ಲೇ ನೆಲೆಸಿರ್ತಾರೆ. ಈ ಒಂದು ಶ್ರಾವಣ ಮಾಸದಲ್ಲಿ ಈಗ ಕುಟುಂಬದವರೆಲ್ಲರೂ ಕೂಡ ಒಂದೆಡೆ ಸೇರಿ ಪೂಜೆಗಳನ್ನು ಮಾಡಲಿಕ್ಕೆ ಮತ್ತು ರಥಗಳನ್ನು ಆಚರಿಸಲಿಕ್ಕೆ ಅಂಥೇಳಿ ತಮ್ಮ ತಮ್ಮ ಮನೆಗಳಿಗೆ ಒಂದು ಎರಡು ದಿನದ ಮಟ್ಟಿಗಾದರೂ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಮಾಡುವಂತಹ ಈ ಒಂದು ಶ್ರಾವಣ ಮಾಸದ ಹಬ್ಬಗಳಲ್ಲಿ ನಾವು ಕಾಣ್ಬೋದಾಗಿದೆ. ಶ್ರಾವಣ ಮಾಸ ಮನೆಗಳಲ್ಲಿ ಪೂಜೆ ಮಾಡಿದಾಗ ಬಂಧು ಬಳಗದವರು ಬರ್ತಾರೆ, ಅವರಿಗೂ ಕೂಡ ನಾವು ಮನೆಯಲ್ಲಿರುವಂತಹ ಹೆಂಗಸರು ಪರಸ್ಪರ ಅರಿಶಿಣ ಕುಂಕುಮ ಕೊಡುವುದು, ದೇವಾಲಯಗಳಿಗೆ ಹೋಗಿ ವಿಶೇಷ ಭೇಟಿ ನೀಡುವಂಥದ್ದು, ಇವೆಲ್ಲವೂ ಕೂಡ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ತೋರಿಸುತ್ತವೆ. ಹೀಗೆ ನಾವು ಆಚರಿಸುವಂತಹ ಈ ಒಂದು ಸಂಪ್ರದಾಯಗಳಿರಬಹುದು, ರಥಗಳಿರಬಹುದು, ಇವೆಲ್ಲವೂ ಕೂಡ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಹಿಂದಿನವರಿಂದ ಇಂದಿನ ಹಿರಿಯವರಿಂದ ನಾವು ಪಡೆದಿದ್ದೇವೆ. ನಮ್ಮಿಂದ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವುದಕ್ಕೆ ಈ ಒಂದು ಸೇರಿಕೊಳ್ಳುವಂತಹ ಅವಕಾಶ ತುಂಬ ಅನುಕೂಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಮುಂದಿನ ಪೀಳಿಗೆಗೆ ಅಥವಾ ಮಕ್ಕಳಿಗೆ ಹಬ್ಬಗಳ ಹಿನ್ನೆಲೆ, ಸಂಪ್ರದಾಯಗಳ ಅರ್ಥ ಮತ್ತು ಪ್ರಕೃತಿಯ ಮಹತ್ವವನ್ನು ತಿಳಿಸಬಹುದು. ಆದರೆ ಸಂಪ್ರದಾಯವು ಕೇವಲ ಆಚರಣೆಯಾಗಿ ಉಳಿಸದೆ ಮಾನವೀಯ ಮೌಲ್ಯಗಳನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರೋದು ತುಂಬ ಮುಖ್ಯ ಆಗಿರುತ್ತೆ. ಶ್ರಾವಣ ಮಾಸ ನಮಗೆ ಜೀವನಕ್ಕೆ ಅನೇಕ ಪಾಠಗಳನ್ನು ನೀಡುತ್ತೆ, ಉತ್ತಮ ಮೌಲ್ಯಗಳನ್ನು ಕಲಿಸುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಮನಸ್ಸನ್ನು ಏಕಾಗ್ರಗೊಳಿಸುವುದು, ಒಳ್ಳೆಯ ಚಿಂತನೆಗಳನ್ನು ಬೆಳೆಸುವುದು ಮತ್ತು ರಥ ಪೂಜೆಯ ಮೂಲಕ ಆತ್ಮನಿಗ್ರಹದ ಮಹತ್ವ ತಿಳಿಸುತ್ತೆ. ಕುಟುಂಬದ ಪ್ರೀತಿಯನ್ನು ಹೆಚ್ಚಿಸುತ್ತೆ, ಎಲ್ಲರನ್ನು ಒಟ್ಟಿಗೆ ಸೇರಿಸುವಂತಹ ಒಂದು ಕಾಲ ಅಂತಲೇ ಹೇಳ್ಬೋದು. ಮತ್ತು ಪ್ರಕೃತಿಯನ್ನು ಪ್ರೀತಿಸುವಂತಹ ಒಂದು ಮಹತ್ವವನ್ನು ಕೂಡ ಈ ಒಂದು ಶ್ರಾವಣ ಮಾಸ ನಮಗೆ ತಿಳಿಸುತ್ತೆ. ಈ ಒಂದು ಶ್ರಾವಣ ಮಾಸ ದಿನಗಳಲ್ಲಿ ದಾನ ಮಾಡುವುದು, ಇತರರಿಗೆ ಹಂಚಿಕೆ ಮಾಡುವುದು, ಆಹಾರ ಇರ್ಬೋದು, ಪ್ರಸಾದ ಇರ್ಬೋದು ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡುವುದು, ಇಂತಹ ಮನೋಭಾವವನ್ನು ಕೂಡ ಬೆಳೆಸುತ್ತೆ. ಇಂತಹ ಕಾರ್ಯಗಳನ್ನು ಮಾಡಿದಾಗ ಅಥವಾ ಪ್ರಾರ್ಥನೆ, ಧ್ಯಾನ, ಸತ್ಸಂಗ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುವುದನ್ನು ನಾವು ಖಂಡಿತ ಕಂಡುಕೊಳ್ಬೋದಾಗಿದೆ. ಶ್ರಾವಣ ಮಾಸ ಇಂದಿನ ಜೀವನದಲ್ಲಿ ನಾವು ಹೇಗೆ ಪೂರ್ಣಗೊಳಿಸ್ಕೊಳ್ಬೋದು, ಅರ್ಥಪೂರ್ಣ ಮಾಡ್ಕೊಳ್ಬೋದು ಅಂತಂದರೆ ಇಲ್ಲಿ ಇಂದಿನ ದಿನ

0: ಎಲ್ಲರೂ ಕೂಡ ಒತ್ತಡದ ಜೀವನವನ್ನ ನಡೆಸ್ತಾ ಇರ್ತೀವಲ್ವ. ಇಂಥ ಒಂದು ಶ್ರಾವಣ ಮಾಸದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಂದರೆ ಪ್ರತಿದಿನ ದೇವರ ನಾಮಸ್ಮರಣೆ ಮಾಡೋದಾಗಿರ್ಬೋದು, ಮನೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛ ಮಾಡಿಕೊಳ್ಳೋದಾಗಿರ್ಬೋದು, ಅಥವಾ ಪ್ರಕೃತಿಗೋಸ್ಕರ ನಾವು ಪ್ರಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ ಒಂದು ಗಿಡ ನೆಡುವಂತಹ ಕೆಲಸ ಇರ್ಬೋದು, ಅಥವಾ ಅಶಕ್ತರಿಗೆ ಇಲ್ಲದವರಿಗೆ ಆಹಾರ ಅಥವಾ ಅನ್ನದಾನದ ಸಹಾಯ ಮಾಡುವುದಾಗಿರ್ಬೋದು. ಇಂಥ ಎಲ್ಲ ಮೌಲ್ಯಗಳನ್ನು ನಾವು ಈ ಒಂದು ಆಚರಣೆಗಳಿಂದ ತಿಳ್ಕೊಳ್ಬೋದಾಗಿದೆ. ಮತ್ತು ಕುಟುಂಬದವರಿಗೆ ಹೆಚ್ಚಿನ ಕುಟುಂಬದವರ ಜೊತೆ ಹೆಚ್ಚಿನ ಸಮಯ ಕಳೀಲಿಕ್ಕೂ ಕೂಡ ಈ ಶ್ರಾವಣ ಮಾಸ ತುಂಬ ಉಪಯುಕ್ತವಾಗಿರುವಂಥದ್ದು. ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ತಿಳಿಸಿ ಕೊಡುವಂತಹ ಒಂದು ಮಾಸ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಶ್ರಾವಣ ಮಾಸ ಅಂದರೆ ಕೇವಲ ಹಬ್ಬಗಳ ಮಾಸ ಅಂತ ತಿಳ್ಕೊಬಾರ್ದು, ಇದು ಭಕ್ತಿಯ ಮಾಸ, ಪ್ರಕೃತಿಯ ಮಾಸ, ಕುಟುಂಬದ ಬಾಂಧವ್ಯದ ಮಾಸ, ಇದು ನಮ್ಮ ಸಂಸ್ಕೃತಿಯ ಪರಂಪರೆಯ ಮಾಸ, ಮತ್ತು ಜೊತೆಗೆ ನಮ್ಮ ಆತ್ಮ ಪರಿಶೀಲನೆಯ ಮಾಸ ಅಂತಲೇ ಹೇಳ್ಬೋದಾಗಿದೆ. ಮಳೆ ಹನಿಗಳೊಂದಿಗೆ ಭೂಮಿ ಹಸಿರಾಗುವಂತೆ ಶ್ರಾವಣ ಮಾಸದ ಭಕ್ತಿ ಮತ್ತು ಸತ್ಸಂಕಲ್ಪಗಳಿಂದ ನಮ್ಮ ಮನಸ್ಸು ಹಸಿರಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಗಳಲ್ಲಿ ಸಂತೋಷ ಹೆಚ್ಚಾಗಲಿ, ಕುಟುಂಬಗಳಲ್ಲಿ ಪ್ರೀತಿ ಹೆಚ್ಚಲಿ, ಸಮಾಜದಲ್ಲಿ ಸಹಕಾರ ಬೆಳೆಯಲಿ, ಎಲ್ಲರೂ ಒಟ್ಟಾಗಿ ಪ್ರಕೃತಿಯನ್ನು ಸಂರಕ್ಷಿಸೋಣ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಭಕ್ತಿ ಇರಲಿ, ಪ್ರಕೃತಿ ಪ್ರೀತಿ ಇರಲಿ, ಮಾನವೀಯತೆ ಇರಲಿ, ಶ್ರಾವಣ ಮಾಸದ ಪವಿತ್ರತೆ ನಮ್ಮ ಬದುಕಿನಲ್ಲಿ ಕೂಡ ಎಲ್ಲರ ಬದುಕಿನಲ್ಲೂ ಅರಳಲಿ ಎಂದು ಹಾರೈಸುತ್ತೇನೆ. ಈ ಒಂದು ವಿಶೇಷ ಒಂದು ಶ್ರಾವಣ ಮಾಸದ ಪರಿಚಯದೊಂದಿಗೆ ಮಹತ್ವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾನು ಕೊಡಲಿಕ್ಕೆ ಅವಕಾಶ ನೀಡಿದಂತಹ ಮಹಾಲಕ್ಷ್ಮಿಯವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಮಹಾಲಕ್ಷ್ಮಿಯವರಿಗೂ ಎಲ್ಲರಿಗೂ ಪವಿತ್ರ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ವಂದನೆಗಳೊಂದಿಗೆ ಧನ್ಯವಾದಗಳು.
1: ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಕುಸುಮ ಮೇಡಮ್. ಶ್ರಾವಣ ಮಾಸದ ಪಾವಿತ್ರ್ಯತೆ ಬಗ್ಗೆ, ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರಿ. ಇದು ಕೇವಲ ಮಾಸ ಅಲ್ಲ, ಇದು ಪ್ರಕೃತಿಯ ಹಬ್ಬವಾಗಿದೆ, ಜೊತೆಗೆ ಪವಿತ್ರವಾದ ಮಾಸವಾಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ರಿ. ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಕುಸುಮ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಈ ಶ್ರಾವಣ ಮಾಸ ಹಾಗೆ ಈ ಪಂಚಮಿ ಹಬ್ಬ ನಿಮಗೆಲ್ಲ ಒಳಿತನ ಮಾಡಲಿ. ಮುಂದೆ ಬರುವಂತಹ ಹಬ್ಬಗಳ ಆಚರಣೆ ಕೂಡ ಖುಷಿಯಿಂದ ಕೂಡಿರಲಿ, ನಿಮ್ಮ ಬಾಳಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ತರಲಿ ಅಂತ ಆಶಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
8: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೇ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೇ? ಹಾಗೆ ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಿ, ಓಕೆನಾ? ಹಾಗಿದ್ರೆ ನಿಮ್ಮೆಲ್ರಿಗೂ ಮೊದಲನೇದಾಗಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಆಗಸ್ಟ್ ತಿಂಗಳ 17ನೇ ತಾರೀಕು. ಸೊ ಸಮಯ ಕೂಡ 10 ಗಂಟೆ ಕೂಡ ಆಗಿದೆ. ನಾನು ನಿಮ್ಮ RJ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಗಿದೆ. ಇನ್ನು ವಿಶೇಷವಾಗಿ ಇವತ್ತು ಎಲ್ಲ ಕಡೆ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ಹಾಗೆ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಪ್ರೀತಿಯ ಶುಭಾಶಯಗಳನ್ನ ಕೋರ್ತಾ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯ ಆಚರಣೆ ಮಾಡ್ತಾರೆ, ಆದರೆ ಎಲ್ಲ ಆಚರಣೆ ಹಿಂದೆ ಒಂದು ಭಕ್ತಿ ಇರುತ್ತೆ, ಆ ಭಕ್ತಿಯ ಹಿಂದೆ ದೇವರ ಆಶೀರ್ವಾದ ಕೂಡ.

0: ಇರುತ್ತೆ ಅಲ್ವಾ. ಹಾಗಿದ್ಮೇಲೆ ಇವತ್ತು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಟಾಪಿಕ್ ನ ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಟಾಪಿಕ್ ಬಗ್ಗೆ ಮಾತಾಡೋಕ್ಕೂ ಮೊದಲು, ಇವತ್ತು ಯಾರೆಲ್ಲ ನಿಮ್ಮ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು, ಎಲ್ರಿಗೂ ಕೂಡ ಹ್ಯಾಪಿಯೆಸ್ಟ್ ಬರ್ತ್ಡೇ. ಏನು ಯಾರೆಲ್ಲ ಆನಿವರ್ಸರಿಯನ್ನ ಮಾಡ್ಕೊಳ್ತಿದ್ರು ಅವ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಜೊತೆಗೆ ಇವತ್ತು ಶ್ರಾವಣ ಮಾಸ ಕೂಡ ಪ್ರಾರಂಭ ಆಗಿರೋದ್ರಿಂದ ಶುಭ ಕಾರ್ಯಗಳು ಕೂಡ ಸಾಲಾಗಿ ಪ್ರಾರಂಭ ಆಗ್ತಾ ಇರುತ್ತೆ ಅಲ್ವಾ. ಯಾರೆಲ್ಲ ಶುಭ ಕಾರ್ಯ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಶುಭವಾಗ್ಲಿ ಅಂತ ಆಶಿಸ್ತಾ. ಹಾಗೆ ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಇದೆ, ಏನಪ್ಪ ಅಂದ್ರೆ ಒಗಟು ಬಿಡಿಸುವ ಕಾರ್ಯಕ್ರಮ. ಒಗಟು ಬಿಡಿಸೋದ್ರ ಜೊತೆಗೆ ಒಂದು ಗೀತೆಯನ್ನು ಕೂಡ ಹಾಡ್ಬೋದು, ಆದರೆ ಕಂಡೀಷನ್ ಅಪ್ಲೈ ಎರಡೇ ಎರಡು ಸಾಲ ಇರಬೇಕು, ಜಾಸ್ತಿ ಎಲ್ಲ ಹಾಡುವಾಗಿಲ್ಲ, ಯಾಕಂದರೆ ಎಲ್ಲ ಕಾಲರ್ಸಿಗೂ ಕೂಡ ಅವಕಾಶ ಸಿಗಬೇಕು ಅಂತ. ಸರಿ, ಈ ಒಂದು ಕಂಡೀಷನ್ಸ್ಗೆಲ್ಲ ನೀವು ರೆಡಿ ಇದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ. ನೆಟ್ವರ್ಕ್ ಇರುವ ಜಾಗದಲ್ಲಿ ಕರೆ ಮಾಡಿ, ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ ಅಂತ ತಿಳಿಸ್ತಾ. ಸೊ ಹಾಗಿದ್ಮೇಲೆ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್.
1: ನಾಷ್ಟಾ
0: ಆಯ್ತ್ರಿ? ನಿಮ್ದು?
1: ನಮ್ದು ಇವತ್ತು ಸ್ಪೆಷಲ್ ನಾಷ್ಟಾ ಇರ್ತಾಯ್ತಲ್ಲ, ವರ್ಷಿಗೆ ಒಂದ್ಸಲ ತಿಂತಿರ್ತೇವ ಅಂದ್ರ
0: ಯಾವಾಗ ಸ್ಪೆಷಲ್ ನಾಷ್ಟಾ?
1: ನಿನ್ನೆ ನಾಗಪ್ಪ ಅಂದ್ರ ಒಳಗಿನ ನಾಗಪ್ಪನ ಹಿಟ್ಟಿಲೆ ನಾಗಪ್ಪನ ಮಾಡಿ ನಾಗ ಹಾಲು ಏರಿತೇವ್ರಿ.
0: ಓಕೆ.
1: ಅವನಿಗೆ ಬಾಣಕ್ ಅಂತೇಳಿ ಕಡ್ಲಿ ಉಸುರಿ ಮಾಡಿರ್ತೇವ್ರಿ.
0: ಓಕೆ.
1: ಆಮ್ಯಾಗ ದಪ್ಪಾಟಿ.
0: ಹ್ಮ್.
1: ಮತ್ತೆ ನಾವ್ ಮಾಡಿದಂತದ್ ಎಲ್ಲ ಅಂದ್ರೆ ನವಣಿ ಉಂಡಿ ಅವನಿಗೆ ಬಾಣ ಇಡ್ತೀವಿ. ನವಣಿ ಉಂಡಿ.
0: ಓಕೆ. ಪಂಚಮಿ ಆಗಿದ್ರೆ ಜೋರಾಗಿದೆ.
1: ಪಂಚಮಿ ಜೋರಾದ್ರಿ ಅಂದ್ರೆ ಸ್ಪೆಷಲ್ ಅವನಿಗೆ ನವಣಿ ಉಂಡಿನೇ ಬೇಕು.
0: ಓಕೆ.
1: ಉಸುಳಿ ಮತ್ತೆ ದಪ್ಪಾಟಿ ಇದನ್ನೆಲ್ಲ ಬಾಣ ಹಿಡಿದು ಈ ಮುಂಜಾನೆ ನಾಷ್ಟ ಅದೇ ರೆಡಿ ಆಗೈತ್ರಿ. ಕೈಯಾಗ ತಾಟ್ ಐತಿ, ಒಂದ್ ಕೈಯಾಗ ಫೋನ್ ಐತಿ.
0: ಒಂದ್ ಕೈಗ್ ತಾಟು, ಮತ್ತೊಂದ್ ಕೈಗ್ ಫೋನ್ ಐತೇನ್ರಿ?
1: ಹೌದ್ರಿ, ಹೌದು. ನಿಮಗೂ ಕೂಡ ಪಂಚಮಿ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ ಶುಭಾಶಯಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಗಟು, ಹಾಗೆ ಒಂದು ಗೀತೆ. ಆ ಗೀತೆ ದೊಡ್ಡದಾಗಿರಬಾರ್ದು, ಆದಷ್ಟು ಚಿಕ್ಕದಾಗೆ ಹೇಳ್ಬೇಕು. ಓಕೆನಾ?
1: ಓಕೆ ಮೇಡಮ್. ಮತ್ತೆ ನಾವು ಇವತ್ತಿನ ದಿನ ನಾಗಪ್ಪ ಹಾಲು ಏರಿ ಅಂದ್ರ ತೋಟದಾಗ ಒಂದ್ ಕೊಬ್ಬರಿ ಪಟ್ಟಿ ಒಳಗ ಹಾಲು ಹಾಕಿ ಅದಕ್ ಪೂಜೆ ಮಾಡಿ ಒಂದ್ ಕಡೆ ಇಡ್ತಾರಂತ್ರಿ. ಅವು ಮತ್ತೊಂದ್ ದಿನ ನೋಡಿದ್ರೆ ಹಾಲು ಇರಂಗಿಲ್ಲ ಅಂತ ಹೇಳ್ತಾರ.
0: ಓಕೆ ಓಕೆ. ಎಸ್, ನಿಮ್ಗೆ ಮೊದಲನೇದಾಗಿ ಒಂದು ಒಗಟನ್ನ ಕೇಳ್ತಾ ಇದೀನಿ. ಆ ಒಗಟ ಏನಪ್ಪ ಅಂತ ಹೇಳಿದ್ರೆ, ಅಗಲವಾದ ಮಾಳಿಗೆಗೆ ಒಂದೇ ಕಂಬ. ಏನಿದು
1: ಅಗಲವಾದ ಮಾಳಿಗೆ ಒಂದೇ ಕಂಬ? ಛತ್ರಿ ಇರ್ಬೋದು.
0: ಅರೆ ಸೂಪರ್ ರೀ.
1: ಓಕೆ ಮೇಡಮ್. ಒಂದೇ ಕಂಬ ಅದು?
0: ಒಂದೇ ಕಂಬ ಅದು ಉತ್ತರ. ಛತ್ರಿ ಸರಿಯಾದ ಉತ್ತರ. ಸೊ ಅದೇ ಖುಷಿಗೆ ಒಂದು ಗೀತೆಯನ್ನ ಹಾಡಿ. ಈಗ ನಿಮ್ಮ ನೆಚ್ಚಿನ ಗೀತೆ?
1: ನಮ್ಮ ಮೆಚ್ಚಿನ ಗೀತೆ.
0: ಎರಡೆರಡು ಸಾಲು?
1: ಓಕೆ ಬಾ
0: ಹಾಡಿ.
1: ಬಂದೇ ಬರುತ್ತಾನೆ ರಾಮ ಬಂದೇ ಬರುತ್ತಾನೆ, ಬಂದವಳನಿ ಸೀತೆ ಕಂಡು ರಾಣಿ ಅನ್ನುತ್ತಾನೆ. ಹೋ ಹೋ, ಬಳೆಗಳು ತರುತ್ತಾನೆ ಚಿನ್ನದ ಬಳೆಗಳು ತರುತ್ತಾನೆ. ಓಕೆ ಮೇಡಮ್, ಸಾಕು.
0: ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ.
0: ನಮಸ್ತೆ ಸೌಮ್ಯ ಮೇಡಮ್, ಕರೆ ಮಾಡಿ ಒಗಟಿಗೆ ಸರಿಯಾದ ಉತ್ತರವನ್ನ ಕೂಡ ನೀಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ತಿಂಡಿ ಆಯ್ತು ಸರ್, ನಿಮ್ಮದು?
2: ನಂದು ಆಯ್ತು ಇವತ್ತು. ಬಿಬೆ ಬಾ,
0: ಬಿಬೆ ಬಾ, ಬಿಸಿಬೇಳೆ ಬಾತ.
2: ಹೌದು ಮೇಡಮ್.
0: ಒಳ್ಳೊಳ್ಳೆ ಹೆಸರು ಇಡ್ತೀರಾ ಸರ್ ಟಿಫನಿಗೆ ನೀವು?
2: ಇರ್ಬೇಕು ಮೇಡಮ್, ಆತರ ಡಿಫ್ರೆಂಟ್ ಆಗಿದ್ರೇನೆ ಚಂದ.
0: ಖಂಡಿತ ಖಂಡಿತ.
2: ಮೇಡಮ್, ಇವತ್ತು ನಾಗರ ಪಂಚಮಿ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾಗರ ಹಾವನ್ನ ನಾವು ದೇವ್ರಂತ ಪೂಜಿಸ್ತೀವಿ. ಅದೇ ತರ ನಾವು ಆದಷ್ಟು ಎಲ್ಲೇ ಹಾವು ಕಂಡ್ರು ಅಥವಾ ಎಲ್ಲೇ ಹಾವು ನೋಡಿದ್ರು ಅವುಗಳನ್ನು ಸಂರಕ್ಷಿಸ್ಬೇಕು, ಯಾಕಂದ್ರೆ ಪ್ರಕೃತಿಯ ಸಮತೋಲನದಲ್ಲಿ ಅದರ ಪಾತ್ರ ಕೂಡ ಇದೆ. ಹಾಗಾಗಿ ನಾವು ಆದಷ್ಟು ಹಾವು ಸಾಯಿಸಕ್ಕಿಂತ ಹಾವನ್ನ ರಕ್ಷಣೆ ಮಾಡೋ ಬಗ್ಗೆ ಯೋಚನೆ ಮಾಡ್ಬೇಕು, ಜೊತೆಗೆ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋಬೇಕು.
0: ಸೂಪರ್ ಸೂಪರ್ ಸರ್, ಒಳ್ಳೆ ಸಲಹೆಗಳನ್ನ ಸಂದೇಶವನ್ನ ನೀಡ್ತಾ ಇದೀರಾ. ಇದೇ ಖುಷಿಗೆ ನಿಮಗೆ ಒಂದು ಒಗಟನ್ನ ಕೇಳ್ತೀನಿ, ಅದಕ್ಕೆ ಉತ್ತರವನ್ನ ನೀಡ್ಬೇಕು ಸರ್.
2: ಖಂಡಿತ ಟ್ರೈ ಮಾಡ್ತೀನಿ ಮೇಡಮ್.
0: ಓಕೆನಾ? ಸೊ ನಿಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ,
2: ಮೇಡಮ್,
0: ಹಗ್ಗ ಹಾಸಿದೆ ಹಸು ಮಲಗಿದೆ, ಏನಿದು?
2: ಹಗ್ಗ ಹಾಸಿದೆ
0: ಹಸು ಮಲಗಿದೆ.
2: ಹಾಸಿದೆ ಹಸು ಮಲಗಿದೆ, ಬಟ್ಟೆ ಒಣಗಾಕ್ತಿವಲ್ಲ ಅದ?
0: ಇಲ್ಲ ಇಲ್ಲ, ಇದೊಂದು ತರಕಾರಿ ಸರ್, ಕ್ಲೂ ಅಂದ್ರೆ.
2: ಹೌದಾ ಮೇಡಮ್, ಇದ ಮೇಡಮ್, ಇದು ಸೋರೆಕಾಯಿನ?
0: ಸೋರೆಕಾಯಿ ಅಂದ್ರೆ ಹಸು ಅಂದ್ರೆ ಇಲ್ಲಿ ಗಾತ್ರ ದೊಡ್ಡದು ಅಂತ.

0: ಗಾತ್ರ ದೊಡ್ಡದು. ಇದು ಕುಂಬಳಕಾಯಿನ ಮೇಡಮ್?
1: ಸರಿಯಾದ ಉತ್ತರ.
0: ಗಾತ್ರ ದೊಡ್ಡದು ಅಂದ್ರಲ್ಲ
1: ನೋಡಿ, ನಮ್ಮ ಲಿಸ್ನರ್ಸ್ ಗೆ ಎಷ್ಟೊಂದು ಕ್ಲೂ ಕೊಡ್ಬೇಕು ಅಂತ.
0: ಹೌದು ಹೌದು ಮೇಡಮ್.
1: ಸೊ ಹಗ್ಗ ಹಾಸಿದೆ ಹಸು ಮಲಗಿದೆ ಅಂದ್ರೆ ಕುಂಬಳಕಾಯಿ ಸರಿಯಾದ ಉತ್ತರ.
0: ಹೌದು ಹೌದು ಮೇಡಮ್.
1: ಸರ್
0: ಅದೇ ಒಂದೆರಡು ಹಾಡು ಹೇಳಿ ಅಂದಿದ್ರಲ್ಲ, ಒಂದೆರಡು ಲೈನ್ ಹೇಳ್ಬೋದಾ?
1: ಖಂಡಿತ ಹಾಡಿ ಸರ್.
0: ಆಯ್ತು ಮೇಡಮ್, ಇವತ್ತು ನಾಗಂದ ಹೇಳ್ಬಿಡ್ತೀನಿ.
1: ಹಾಡಿ ಸರ್.
0: ಶಿವಾಭರಣಂ ಘೋರ ರೂಪಂ ಪಂಚಗಿಂದ್ರಿಯ ತಾರಕಂ, ಶಿವಾಭರಣಂ ಘೋರ ರೂಪಂ ಪಂಚಗಿಂದ್ರಿಯ ತಾರಕಂ, ನಿತ್ಯ ಜಾಗ್ರಂ ಸ್ಥಿತೇ ನಿತ್ಯಂ, ನಿತ್ಯ ಜಾಗ್ರಂ ಸ್ಥಿತೇ ನಿತ್ಯಂ, ನಾಗನಾಗಂ ಆಶ್ರಯೇಯಂ, ನಾಗನಾಗಂ ನಾಗನಾಗಂ ನಾಗನಾಗಂ ನಾಗನಾಗಂ ನಾಗನಾಗಂ ಆಶ್ರಯೇಯಂ, ನಾಗನಾಗಂ ಆಶ್ರಯೇಯಂ. ಇನ್ನೂ ಇದೆ ಸಾಕು ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಸರಿಯಾದ ಉತ್ತರವನ್ನ ನೀಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಯೆಸ್, ನಮ್ಮ ರಾನಡೆ ಸರ್ ಕರೆ ಮಾಡಿ ಸರಿಯಾಗಿ ಉತ್ತರ ನೀಡಿ ಸಾಂಗ್ ಕೂಡ ಹಾಡಿದ್ದಾಯ್ತು. ನೆಕ್ಸ್ಟ್ ಕಾಲರ್ ಯಾರ್ ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ಸರ್.
2: ನಾವು ತಾಜ್ಪುರದಿಂದ ಶಿವಶರಣ ಸೌದಿ ಅಂತ ಮೇಡಮ್.
1: ಓಕೆ, ಶಿವಶರಣ ಸೌದಿ ಅವರೇ, ಹೇಗಿದ್ದೀರಿ?
2: ಆರಾಮಿದ್ದೀರಿ ಮೇಡಮ್? ಯಾರಿ ಆಯ್ತ್ರಿ?
1: ಯಾರಿ ಆಯ್ತ್ರಿ ನಿಮ್ಮದು?
2: ನಮ್ದು ಆಯ್ತ್ರಿ ಮೇಡಮ್, ಉಂಡಿ ಉಂಡಿ ಕಟ್ಟಿಗೈ ತಿನ್ನಾಕತ್ತೀವ್ರಿ ಇವಾಗ.
1: ಪಂಚಮಿ ಜೋರ್ ಐತೇನ್ರಿ?
2: ಏ ನಮ್ಮಲ್ಲಿ ಜೋರ್ ಬಾಳ್ರಿ ಮೇಡಮ್. ಅದೀಗ ಹೇಳಿರಲ್ಲ ನಮ್ ಸೋಮ್ಯ ಮೇಡಮ್ ಅವರು, ಎಲ್ಲ ನಮ್ ಕಡೆ ಪಂಚಮಿ ಅಂದ್ರೆ ಉತ್ತರ ಕರ್ನಾಟಕದಾಗ ಒಂದು ದೊಡ್ಡ ಹಬ್ಬ ಮೇಡಮ್.
1: ಸೂಪರ್ ಸೂಪರ್ ಸರ್.
2: ಯಾಕಂದ್ರ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರೋದು, ಕಳಿಸೋದು, ಅವ್ರಿಗೆ ಕಿರಿ ಕೊಡೋದು, ಏನು ನೆನಪರ್ ಕೊಡೋದು, ಯಾರು ಬಂಗಾರ ಕೊಡ್ತಾರ.
1: ಓಕೆ ಸರ್, ನಿಮ್ಮ ಧ್ವನಿಯಲ್ಲಿ ಸ್ವಲ್ಪ ಏರುಪೇರಿದೆ, ಗಾಳಿ ತುಂಬಾ ಇದೆಯಲ್ಲ.
2: ಹೌದು ಮೇಡಮ್, ಇಲ್ಲಿ ಅಡಗೋ ಬಿಟ್ಟಿವ್ರಿ ಮೇಕೆ.
1: ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು, ಯಾರಿದು? ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು, ನಾನು ಯಾರು?
2: ಕೋಳಿ ಇರ್ಬೋದು ಮೇಡಮ್. ಅದು
1: ಕೋಳಿ ಅಲ್ರಿ, ಸ್ವಲ್ಪ ಹತ್ರದಲ್ಲಿ ಇದೀರ ನೋಡ್ರಿ. ಅಲ್ರಿ
2: ಮೇಡಮ್,
1: ಕೋಳಿ ಅಂದ್ರೆ ಹೆಣ್ಣು, ಗಂಡಿಗೆ ಏನಂತಾರೆ?
2: ಹುಂಜು.
1: ಹುಂಜ.
2: ನಾವು
1: ಕೋಳಿ ಅಂದ್ರೆ ತಾಯಿ ಆಗತ್ತೆ, ನಾನು ಹೇಳ್ತಿರೋ ತಂದೆ ಬಗ್ಗೆ. ಸರಿ ಇದೀರಾ? ಇದೇ ಖುಷಿಗೆ ಒಂದು ಗೀತೆಯನ್ನ ಹಾಡಿ ಸರ್.
2: ಗೀತೆ ಯಾವ್ದು? ಸಿನಿಮಾ ಹಾಡ್ಬೇಕ್ರಿ? ಯಾವ ಜನಪದ ನಡೀತಿದೆ?
1: ನಿಮ್ಮ ನೆಚ್ಚಿನ ಗೀತೆ ಎರಡು ಸಾಲನ್ನ ಹಾಡಿ ಸರ್.
2: ಓಕೆ ಮೇಡಮ್. ನಾಗರ ಪೌಚಮಿ ನಾಡಿಗೆ ದೊಡ್ಡದು, ಮಾಡುತ್ತೀರಿ ಸರಿಯಾಗಿ, ಹೆಣ್ಣು ಮಕ್ಕಳಿಗೆಲ್ಲ ನಾವು ಸಣ್ಣವರಾಗಿ ಹೇಳತ್ತೀವ ಪ್ರೀತಿ ಮಾತ ಮುಂದಿನ ಹಾದಿರಿ.
1: ಸಾಕ್ರಿ ಮೇಡಮ್, ಸ್ವಾಗತ ಹೇಳಿ, ಸ್ವಾಗತ ಮಾಡಿದ್ರಿ. ಹಾಕಿರಿ, ಧನ್ಯವಾದಗಳು ಕರೆ ಮಾಡಿದಕ್ಕ.
2: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಎಸ್, ನೆಕ್ಸ್ಟ್ ಕಾಲರ್ ಹಿಡಿದರೆ ಯಾರು ಕೇಳುವ? ಹಲೋ,
3: ನಮಸ್ತೆ ತಂಗಿಯವರಿಗೆ.
1: ನಮಸ್ತೆ ನಮಕ್ಕಂಗೆ. ಪ್ರೇಮಕ್ಕ ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಇವತ್ತು, ದೋಸೆ ಪಲ್ಯ ಚಟ್ನಿ.
1: ದೋಸೆ ಪಲ್ಯ ಚಟ್ನಿ?
3: ಹೌದು.
1: ಓಕೆ, ಸೊ ಪ್ರೇಮಕ್ಕ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು, ಒಂದು ಒಗಟು ಒಂದು ಪುಟ್ಟ ಹಾಡು.
1: ಹೌದು, ಅದಕ್ಕೂ ಮೊದಲು ನಿಮಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.
3: ಎಲ್ಲರಿಗೂ ನಿಮಗೂ ಸಹ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.
1: ಓಕೆ ಪ್ರಮುಖ, ನಿಮ್ಮ ಒಗಟು ಹೀಗಿದೆ.
3: ಹೇಳಿ.
1: ಎರಡು ಗವಿಗಳಿಗೆ ಒಂದೇ ಗೋಡೆ, ನಾನ್ ಯಾರು?
3: ಎರಡು ಗವಿಗಳಿಗೆ ಒಂದೇ ಗೋಡೆ.
1: ಹೌದು.
3: ಮೂಗು.
1: ಎಸ್, ಸೂಪರ್, ಸರಿಯಾದ ಉತ್ತರ ನೀಡಿದ್ರಿ. ಹಾಗಿದ್ರೆ ಈಗ ಗೀತೆ
3: ಅಲ್ಲ
1: ಏನ್ ಪ್ರಮುಖ?
3: ಪಂಚಮಿ ಹಬ್ಬ ಉಳ್ದವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕೋ ಕರ್ಯಾಕ, ಅಣ್ಣ ಬರಲಿಲ್ಲ ಯಾಕೋ ಕರ್ಯಾಕ, ನನ್ನ ತವರೂರು ಗೋಕುಲ ನಗರ, ನನ್ನ ಅಣ್ಣಯ್ಯ ಬಾಳ ಸೌಕಾರ, ಇನ್ನೂ ಬರಲಿಲ್ಲ.

0: ಸಿಗುವಾಗ ಇಷ್ಟ ಆದ್ರೆ.
1: ಎಸ್, ಥ್ಯಾಂಕ್ ಯು ಪ್ರೇಮಕ್ಕ ಕರೆ ಮಾಡಿದಕ್ಕೆ.
0: ನಿಮ್ಗೂ ಥ್ಯಾಂಕ್ಸ್.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಆಗಿದ್ದಾರೆ, ಯಾರು ಕೇಳುವ? ಹಲೋ
0: ಹಲೋ,

0: अर्पिता शुभ
1: शुभोदय
0: शुभोदय
1: ಮರ್ತ್ಕೊಂಡ್ಬಿಟ್ರ ಎಲ್ಲ
0: ಎಲ್ಲ ತಕ್ಷಣ ಸದನ ಸಿಕ್ಬಿಡ್ತಂದ್ರೆ ಏನೋ ಮಾತಾಡ್ತಾ ಇದ್ದೆ ಹಂಗ ಸಿಕ್ಬಿಡ್ತಲ್ಲ.
1: ಓಕೆ ಓಕೆ ಬಿನಮನ್ ತಿಂಡಿ ಆಯ್ತಾ?
0: ಆಯ್ತಮ್ಮ, ಇದು ಪುಳಿಯೋಗರೆ ಮಾಡಿದ್ವಿ ಇವತ್ತು.
1: ಪುಳಿಯೋಗರೆ
0: ಪಂಚಮಿಯ ಶುಭಾಶಯಗಳು ಎಲ್ರಿಗೂ. ನಿಮಗೂ
1: ಧನ್ಯವಾದಗಳು. ನಿಮಗೂ ಕೂಡ ಎಲ್ಲರ ಪರವಾಗಿ ನಮ್ಮ ಪರವಾಗಿ ಪಂಚಮಿ ಹಬ್ಬದ ಶುಭಾಶಯಗಳು.
0: ಓಕೆ, ಧನ್ಯವಾದಗಳು. ನಾವು ಈಗ ಮಾಡಲ್ಲ, ನಾಗಪ್ಪನಿಗೆ ನಾವು ಗಣಪತಿ ಹಬ್ಬನೇ ಮಾಡ್ತೀವಿ.
1: ಹೌದು, ಕೆಲವರು ಈಗ ಮಾಡ್ತಾರೆ, ಕೆಲವರು ಗಣಪತಿ ಹಬ್ಬದಲ್ಲಿ ಮಾಡ್ತಾರೆ, ಇನ್ ಕೆಲವರು ಕಾರ್ತಿಕ ಮಾಸದಲ್ಲೂ ಮಾಡ್ತಾರೆ.
0: ಹೌದು ಹೌದು.
1: ಎಸ್ ಬೀನಾ ಮ್ಯಾಮ್, ನಿಮಗೆ ಒಂದು ಒಗಟು ಉತ್ತರ ನೀಡಬೇಕು.
0: ಟ್ರೈ ಮಾಡ್ತೀನಿ.
1: ಚಿಕ್ಕ ಮನೆಗೆ ಚಿನ್ನದ ಬೀಗ.
0: ಚಿಕ್ಕ ಮನೆಗೆ ಚಿನ್ನದ ಬೀಗ, ಎಲ್ಲರ ಮೂಗಿನ ಮೇಲಿರೋ ಮೂಗುತಿ.
1: ಅರೆ, ನಮ್ ಲಿಸನರ್ಸ್ ಎಲ್ಲ ಫುಲ್ ಶಾರ್ಪ್ ಆಗ್ಬಿಟ್ಟಿದ್ದಾರೆ.
0: ಎಲ್ಲ ಅಂದ್ರೆ ಪರವಾಗಿಲ್ಲ, ಈಸಿ ಆಗಿರೋವೇ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ ನನ್ಗೀಗ.
1: ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಈಸಿ ಆಗಿರೋದಕ್ಕೆ
0: ಹೇಳಿದ್ರಲ್ಲ, ಹಗ್ಗ ಹಾಸಿದೆ ಅಂತ ಮಲಗಿದೆ. ನಾವೆಲ್ಲ ಹಗ್ಗ ಹಾಸಿದೆ ಕೋಣ ಮಲಗಿದೆ ಅಂತಿದ್ವಿ, ನೀವು ಹಸು ಮಲಗಿದೆ.
1: ಹಸು ಮಲಗಿದೆ ಅಂತಿದ್ವಿ.
0: ಅದು ಇದಲ್ವಾ ಕುಂಬಳಕಾಯಿ.
1: ಕುಂಬಳಕಾಯಿ ಸರಿಯಾದ ಉತ್ತರ ಅದಕ್ಕೆ.
0: ಹೌದು.
1: ಬೀನಾ ಮ್ಯಾಮ್, ಇದೇ ಖುಷಿಗೆ 2 ಸಾಲ ಗೀತೆ ಬರ್ಲಿ, ನಿಮ್ಮ ನೆಚ್ಚಿನ ಗೀತೆ.
0: ಆಯ್ತಪ್ಪ, ಇವತ್ತು ನಾಗಪಂಚಮಿ ಅಲ್ವಾ, ಹಂಗಾಗ್ಬಿಟ್ಟು ಆದ್ರೆ ಒಂದೇ ಹಾಡು ಹಾಡ್ತೀವಿ.
1: ಹಾಡಿ ಹಾಡಿ.
0: ಹಾವಿ ಹಾವಳು ಹೂವೇ.

0: bega, hola hina hondale, tu godaga, hola lanudo, la lisuraga, ni ni ni ni.
1: ಥ್ಯಾಂಕ್ ಯು ವಿನಯ್ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಓಕೆ, ಸೊ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ ಕೇಳುವ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಅರ್ಪಿತಾ,
1: ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
2: ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು, ಸೂಪರ್ ಆಗಿದ್ದೀವಿ.
1: ಧನ್ಯವಾದಗಳು, ನಿಮಗೂ ಕೂಡ ಪಂಚಮಿ ಹಬ್ಬದ ಶುಭಾಶಯಗಳು. ಆಯ್ತಾ ಟಿಫನ್?
2: ಟಿಫಿನ್ ಆಯ್ತು.
1: ಏನ್ ಟಿಫನ್ ಇವತ್ತು?
2: ತಿಂಡಿ ಇವತ್ತು ಉಪ್ಪಿಟ್ಟು.
1: ಉಪ್ಪಿಟ್ಟು ಪಂಚಮಿ ಹಬ್ಬ ಜೋರ?
2: ಹಾ, ಪರವಾಗಿಲ್ಲ
1: ಪರವಾಗಿಲ್ಲ,
2: ಹಾಲೆಲ್ಲ ಎರ್ದು ಬಂದ್ವಿ.
1: ಓಕೆ,
2: ಪೂಜೆ ಏನೋ ಆಯ್ತು, ನೈವೇದ್ಯಗಳಾಯ್ತು, ಇನ್ನು ಹೊಟ್ಟೆಗೆ ನೈವೇದ್ಯ ಆಗ್ಬೇಕು.
1: ಓಕೆ, ದೇವರಿಗೆ ನೈವೇದ್ಯ ಆಗಿದೆ, ಈಗ ದೇಹಕ್ಕೆ ನೈವೇದ್ಯ ಆಗ್ಬೇಕಾಗಿದೆ. ಓಕೆ ಶುಭ ಮ್ಯಾಮ್, ನಿಮ್ಗೆ ಒಂದು ಒಗಟನ್ನ ಕೇಳ್ತೀರಿ, ಅದಕ್ಕೆ ಉತ್ತರನ ನೀಡಬೇಕು. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿಯಲ್ಲ, ಮೂರು ಕಣ್ಣುಗಳುಂಟು ಹರನಲ್ಲ, ಹಾಗಾದರೆ ನಾನು ಯಾರು?
2: ತೆಂಗಿನಕಾಯಿ.
1: ಅರೆ ಸೂಪರ್
2: ಸೂಪರ್,
1: ಸರಿಯಾದ ಉತ್ತರವನ್ನ ಹೇಳಿದ್ರಿ. ಇದೇ ಖುಷಿಗೆ ಒಂದು ಗೀತೆ ಬರ್ಲಿ.
2: ಆಗ್ಲಿ, ನಾಗಪ್ಪಂದೇ ಹೇಳ್ತೀನಿ.
1: ಹಾ,
2: ತಂದೆಯು ನೀನೆ, ತಾಯಿಯು ನೀನೆ, ಎಂದೆಂದು ನಮ್ಮ ಕಾಪು.

0: ಅರ್ಶಿಣ ತಂದೆ, ಆಹ ಆಹ ಕುಂಕುಮ ತಂದೆ, ಓ ಓ ಹೂವನ್ನು ತಂದೆ, ಆಹ ಆಹ ಹಾಲನ್ನು ತಂದೆ, ಓ ಓ ಪೂಜೆಯ ಮಾಡುವೆ ಬಾರಪ್ಪ, ನೈವೇದ್ಯ ನೀಡುವೆ ನೋಡಪ್ಪ, ಆರತಿ ಎತ್ತುವೆ ನಮ್ಮಪ್ಪ, ಕೈಯನ್ನು ಮಗುವೆ ನಾಗಪ್ಪ, ನಮಗೆಲ್ಲ ಸಂತೋಷ ಸೌಭಾಗ್ಯ ನೀಡೋ ನೀನೆ ನೀನೆ ನೀನೇ, ತಂದೆಯು ನೀನೆ ತಾಯಿಯು ನೀನೆ, ಎಂದೆಂದು ನಮ್ಮ ಕಾಪಾಡು ಭೂಮಿರಾಜನೇ ನಾಗರಾಜನೇ, ಭೂಮಿರಾಜನೇ ನಾಗರಾಜನೇ.
1: ಸೂಪರ್ ಸೂಪರ್ ಮೇಡಮ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ನಿಮಗೂ ಧನ್ಯವಾದಗಳು.
1: ಎಸ್ ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್,
1: ಹೇಗಿದ್ದೀರಾ ಸರ್?
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್, ಚೆನ್ನಾಗಿದ್ದೀನಿ ಮೇಡಮ್.
1: ಚೆನ್ನಾಗಿದ್ದೀರಾ? ಆಯ್ತಾ ಸರ್ ಟಿಫನ್?
2: ಆಯ್ತು ಮೇಡಮ್.
1: ಏನಿವತ್ತು ಟಿಫನ್?
2: ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಮೇಡಮ್.
1: ಶಾವಿಗೆ ಉಪ್ಪಿಟ್ಟು. ನಿಮ್ ಕಡೆ ಪಂಚಮಿ ಜೋರಾ ಸರ್?
2: ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಆಚರಣೆ ಮಾಡ್ತಾರ?
1: ನೀವು ಮಾಡಿದ್ದಾಯ್ತಾ ಹಬ್ಬ?
2: ಇಲ್ಲ ಮೇಡಮ್, ಮಾಡಿಲ್ಲ. ಇನ್ನು ಸೋಮವಾರ, ಇದು ಮುಂದಿನ ಸೋಮವಾರ ದಿನ.
1: ಓಕೆ ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟು ಜೊತೆಗೆ ಗೀತೆಯನ್ನ ಕೂಡ ಹಾಡಬಹುದು.
2: ಕೇಳಿ ಮೇಡಮ್.

0: ಇರುವುದು ಒಗಟು ಏನಪ್ಪಾ ಅಂದ್ರೆ, ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುಸಿ, ನಾನು ಯಾರು?
1: ಕಪ್ಪೆ ಮಂಡುಕ.
0: ಸೂಪರ್ ಸರ್, ಸರಿಯಾದ ಉತ್ತರ. ಹಾಗೆ ಈಗ ನೀವು ಒಂದು ಗೀತೆಯನ್ನ ಹಾಡಬಹುದು.
1: ಸರಿ ಮೇಡಮ್, ಹಾಡ್ತೀನಿ. ಕೂಡಿ ಬಾಳು ನಾವು ನಿಂದು ಸೇರಿ ದುಡಿಯೋಣ, ಕೂಡಿ ಬಾಳು ನಾವು ನಿಂದು ಸೇರಿ ದುಡಿಯೋಣ, ದುಡಿಮೆಯೇ ಬಡತನ ಅಳಿಸಲು ಸಾಧನ, ಇಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ, ಕೂಡಿ ಬಾಳು ನಾವು ನಿಂದು ಸೇರಿ ದುಡಿಯೋಣ. ಹಲೋ ಮೇಡಮ್.
0: ಆಯ್ತಾ ಸರ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ ನೋಡಿ.
1: ಎಲ್ಲರೂ
0: ಕೂಡಿ ಬಾಳ್ಬೇಕಾಗಿದೆ ಅಲ್ವಾ?
1: ಹೌದು ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
1: ಧನ್ಯವಾದ ಮೇಡಮ್, ಶುಭೋದಯ ಮತ್ತೊಮ್ಮೆ.
0: ಶುಭೋದಯ, ಶುಭ ದಿನ ಕೂಡ. ಹಾಗಿದ್ರೆ ಬಸವರಾಜ್ ಸರ್ ಚೆನ್ನಾಗಿ ಮಾತಾಡಿ, ಸರಿಯಾದ ಉತ್ತರವನ್ನು ಕೂಡ ನೀಡಿದ್ರು. ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಈ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಎ ಬ್ರೇಕ್. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನವ ಬಾನುಲಿ ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತು ನಾಗರ ಪಂಚಮಿ, ವಿಶೇಷವಾಗಿ ನಾಗದೇವತೆ ಸಿನಿಮಾದಿಂದ ಒಂದು ಪಂಚಮಿ ಸಾಂಗ್ ಅನ್ನ ಕೇಳ್ಕೊ ಬಂದ್ವಿ. ಈ ಒಂದು ಗೀತೆಗೆ ಸಂಗೀತವನ್ನು ನೀಡಿರೋರು ಹಂಸಲೇಖ ಅವರಾಗಿದ್ದು ಕೆಎಸ್ ಚಿತ್ರ ಅವರು ಹಾಗೆ ಬಿ ಜಯಶ್ರೀ ಅವರು ಹಾಡಿದರೆ ಹಂಸಲೇಖ ಅವರ ಸಾಹಿತ್ಯ ಕೂಡ ಹೌದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟಿನ ಬಗ್ಗೆ ಮಾತನಾಡ್ತಿದ್ದೆ. ಈ ಒಗಟು ಏನಿದೆ ಅಂದರೆ ನಮ್ಮ ಜಾನಪದ ಸಾಹಿತ್ಯದ ಅತ್ಯಂತ ಸುಂದರವಾಗಿರುವಂಥ ಹಾಗೆ ನಮ್ಮ ಬುದ್ಧಿಗೆ ಕೆಲಸ ಕೊಡುವಂಥ ಒಂದು ಭಾಗ ಆಗಿದ್ದು, ಕೆಲವು ಜನಪ್ರಿಯ ಒಗಟುಗಳು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಮೆಲುಕು ಹಾಕ್ತಾ ಇರುತ್ತೆ. ಯಾರಾದರೂ ಒಗಟು ಕೇಳಿದ ತಕ್ಷಣ ಇದಕ್ಕೆ ನನಗೆ ಉತ್ತರ ಗೊತ್ತಪ್ಪ ಅಂತ ಅನಿಸ್ಬೋದಲ್ವಾ? ಹಾಗೆ ನಮ್ಮ ಕೇಳುಗರು ಹೇಗೆ ಅಂದರೆ ಎಲ್ಲ ಒಗಟಿಗೂ ಉತ್ತರವನ್ನು ನೀಡ್ತಾ ಇದ್ದಾರೆ. ಸೊ ಖುಷಿ ಆಗ್ತಾ ಇದೆ ಅವರ ಉತ್ತರವನ್ನು ಕೇಳುವಾಗ. ನೀವು ಕೂಡ ಕರೆ ಮಾಡಿ ನನ್ನ ಒಗಟಿಗೆ ಉತ್ತರವನ್ನು ನೀಡಬಹುದು, ಹಾಗೆ ನಿಮ್ಮ ನೆಚ್ಚಿನ ಗೀತೆಯನ್ನು ಕೂಡ ಹಾಡ್ಬೋದು. ನಮ್ಮ ಸಂಖ್ಯೆ 9686096729. ಸಂಖ್ಯೆ ಮತ್ತೊಮ್ಮೆ 9686096279. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ನಡೀದರೆ ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಆಯ್ತಾ ಟಿಫನ್?
1: ಇಡ್ಲಿ ಚಟ್ನಿ.
0: ಇಡ್ಲಿ ಚಟ್ನಿ, ಸಾಂಬಾರ್ ಇರ್ಲಿಲ್ವಾ?
1: ಇಲ್ಲ ಇಲ್ಲ,
0: ಸಾಂಬಾರ್ ಇರ್ಲಿಲ್ಲ. ಓಕೆ, ಮಿನಿಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟನ್ನ ಹೇಳ್ತಾ ಇದ್ದೆ.
1: ಗೊತ್ತಾಯ್ತು.
0: ಸೊ ಈಗ ನೀವು ಒಗಟುಗೆ ಉತ್ತರವನ್ನ ಕೊಡಬೇಕು, ರೆಡಿ ಇದ್ದೀರಾ?
1: ಪ್ರಯತ್ನ ಮಾಡೋಣ.
0: ಪ್ರಯತ್ನ ಮಾಡಿ, ಸರಿನಾ? ಸೊ ನಿಮ್ಮ ಒಗಟು ಹೀಗಿದೆ: ರಾಮನಂತ ಸಮುದ್ರ, ರತ್ನದಂತ ಮೀನು, ನೀರು ಬತ್ತಿ ಹೋದ್ರೆ ಮೀನು ಸತ್ತು ಹೋಗುತ್ತೆ. ಏನಿದು?
1: ಕಣ್ಣು
0: ಅಲ್ಲ.
1: ರಾಮನಂತ
0: ಸಮುದ್ರ, ರತ್ನದಂತ ಮೀನು, ನೀರು ಬತ್ತಿ ಹೋದ್ರೆ ಮೀನು ಸತ್ತು ಹೋಗುತ್ತೆ. ನಾನು ಯಾರು? ಕ್ಲೂ ಕೊಡ್ಬೇಕಾ? ಸೊ ದೇವಾಲಯಗಳಲ್ಲಿ, ದೇವರ ಮನೆಯಲ್ಲಿ ಇದನ್ನ ನಾವು ಕಾಣಬಹುದು. ಕತ್ತಲಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಹೆಚ್ಚು.
1: ದೀಪ.
0: ಹೌದು, ಫೈನಲಿ ಸರಿಯಾದ ಉತ್ತರ ನೀಡಿದ್ರಿ. ಈಗ ನೀವು ಒಂದು ಗೀತೆಯನ್ನ ಹಾಡಿ ಮ್ಯಾಮ್.
1: ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು, ಹೃದಯದಿ ಪ್ರೇಮ ತರಂಗ ನೀನೆ, ಬದುಕಿಗೆ ನೂತನ ಅರ್ಥ ನೀನೆ ಸುಮಧುರ.

0: ಸೂಪರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಓಕೆ, ಎಸ್ ಅಮ್ಮಿ ನಮ್ಮ ಕರೆ ಮಾಡಿ ಒಗ್ಗಟ್ಟಿಗೆ ಉತ್ತರವನ್ನ ಕೂಡ ನೀಡಿದ್ರು, ಹಾಗೆ ಗೀತೆಯನ್ನು ಕೂಡ ಹಾಡ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ,
0: ಯಾರಿದು?
2: ನಾನು.
0: ನೀವು ಅಂತ ಹೇಳೋದಕ್ಕೇನೆ ಇಷ್ಟೊಂದು ಸಮಯ ಬೇಕಾ?
2: ಅಂದ್ರೆ ನೋಡಿ ಕೈ ನೋವು ಶುರುವಾಯ್ತು, ಸಿಗುದಿಲ್ಲ ಅಂತ ಮನ್ಸಲ್ಲಿತ್ತು.
0: ನಿಮ್ ಹೆಸರನ್ನೊಮ್ಮೆ ಹೇಳಿ ಮ್ಯಾಮ್. ಪರವಾಗಿಲ್ಲ,
2: ವೇದಾ ಶೆಟ್ಟಿ ಕಾಣವರ.
0: ನೋಡಿ ನಿಮ್ ಹೆಸರು ಚೆನ್ನಾಗಿದೆ, ನಿಮ್ ಬಾಯಲ್ಲಿ ಕೇಳಕ್ಕೂ ಚೆನ್ನಾಗಿದೆ, ಹೆಸರೇ ಹೇಳಲ್ಲ ಅಂತೀರಪ್ಪ. ವೇದಾ ಶೆಟ್ಟಿ ಅವ್ರಿಗೆ
2: ಇನ್ನೊಂದು
0: ಹೇಳಿ ಹೇಳಿ.
2: ಶುಭಾಶಯ
0: ನಿಮಗೂ ಕೂಡ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಓಕೆ, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟು ಹಾಗೆ ಗೀತೆಯನ್ನ ಹಾಡ್ಬೇಕು. ಹೌದು, ಅಂದ್ರೆ ಹಾಡು ಎರಡು ಸಾಲ ಮಾತ್ರ, ಜಾಸ್ತಿ ಹಾಡು ಹಾಗಿಲ್ಲ. ಓಕೆ, ನಿಮಗೆ ಕೇಳ್ತಾ ಇರುವಂತ ಒಗಟು ಯಾವ್ದಪ್ಪ ಅಂದ್ರೆ, ಬಿಳಿಯ ಹೊಲದಲ್ಲಿ ಕರಿ ಕಾಳು, ಕೈಯಲ್ಲಿ ಬಿತ್ತುತ್ತಾರೆ ಬಾಯಲ್ಲಿ ಎತ್ತುತ್ತಾರೆ, ನಾನು ಯಾರು?
2: ಇದು ಏನ್ರಿ, ಇದು ಬರೆಯುವುದು ಅಕ್ಷರ ಪೆನ್ನು.
0: ಹಾ,
2: ಇದೆಯಲ್ಲ
0: ಇನ್ನೊಂದಿದೆ ಅದಕ್ಕೆ ಉತ್ತರ. ಬಿಳಿಯ ಹೊಲದಲ್ಲಿ ಕರಿ ಕಾಳು.
2: ಹೌದು, ಪೆನ್ನಲ್ಲಿ ಬಿಳಿ ಪೇಪರ್ ಮೇಲೆ ಬರೆಯುವುದು, ಅದಕ್ಕೆ ಚಾಯಿ ನೀಲಿ ಇರುತ್ತಂತ ಕಪ್ಪು ತರ.
0: ಅದಕ್ಕೆ ಪುಸ್ತಕ ಮತ್ತು ಅಕ್ಷರಗಳು ಅಂತ ಉತ್ತರ.
2: ಪುಸ್ತಕ ಮತ್ತು
0: ಪುಸ್ತಕ ಬಿಟ್ಟೆ ಬಿಟ್ರಿ ನೀವು. ಬಿಳಿಯ ಹೊಲದಲ್ಲಿ ಕರಿ ಕಾಳು ಅಂದ್ರೆ ಪುಸ್ತಕ, ಕೈಯಲ್ಲಿ ಬಿತ್ತುತ್ತಾರೆ ಬಾಯಲ್ಲಿ ಎತ್ತುತ್ತಾರೆ ಅಂದ್ರೆ
2: ಅಕ್ಷರ.
0: ಹೌದೌದು. ಸೊ ಈಗ ಒಂದು ಗೀತೆಯನ್ನ ಹಾಡಿ.
2: ಪಲ್ಲವಿ ಮಾತ್ರ ಹಾಡುದಾ?
0: ಪಲ್ಲವಿಯಲ್ಲಿ ಎರಡೇ ಸಾಲ ಹಾಡೋದು.
2: ನಾಗರಪಂಚಮಿ ಹಾಡುವ.
0: ಹಾಡಿ ಹಾಡಿ.
2: ನಾಗರ ಪ್ರಾರ್ಥನೆ. ದೇವ ದೇವರಲ್ಲಿ ರಾಜ ವಿಶಿಷ್ಟ ನಾಗರಾಜ, ಹಾಲಿನ ದಾರೆಯಲ್ಲಿ ಆರಾಧಿಸುವ ಮನುಜ. ದೇವ ದೇವರಲ್ಲಿ ರಾಜ ವಿಶಿಷ್ಟ ನಾಗರಾಜ, ಹಾಲಿನ ದಾರೆಯಲ್ಲಿ ಆರಾಧಿಸುವ ಮನುಜ. ಹೆಣ್ಣು ಮಕ್ಕಳ ತವರಿನ ಸಂಭ್ರಮ, ನಾಗರ ಪಂಚಮಿ ಹಬ್ಬದ ವಿಭ್ರಮ. ಹೆಣ್ಣು ಮಕ್ಕಳ ತವರಿನ ಸಂಭ್ರಮ, ನಾಗರ ಪಂಚಮಿ ಹಬ್ಬದ ವಿಭ್ರಮ. ಕಾಳಾವರದ ನಾಗನೆ ಕಾಯ್ದು ನೀವು ಧರಿಸು, ಜನ ಜಾನುವಾರುಗಳು ಸಮೃದ್ಧಗೊಳಿಸು.
0: ಓಕೆ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಉದ್ಧರಿಸು.
0: ಎಸ್ ಓಕೆ, ವೇದ ಶೆಟ್ಟಿ ಮ್ಯಾಮ್ ಕರೆ ಮಾಡಿದ್ರು. ಸೊ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಎರಡೆರಡು ಸಲ ಹಾಡಿದ್ರೆ ನೆಕ್ಸ್ಟ್ ಕಾಲರ್ಗೆ ಕೂಡ ಅವಕಾಶ ಸಿಗುತ್ತೆ ಅಂತ. ಹಾಗೆ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ತೆ ಅಮ್ಮ. ನಮಸ್ತೆ,
0: ಹೇಗಿದ್ದೀರಾ ಸರ್?
3: ಚೆನ್ನಾಗಿದ್ದೀನಿ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ತಮಗೆ.
0: ಧನ್ಯವಾದಗಳು ನಿಮಗೂ ಕೂಡ, ಪಂಚಮಿ ಹಬ್ಬದ ಶುಭಾಶಯಗಳು.
3: ಹೌದೌದು, ಎಲ್ರಿಗೂ ಕೂಡ.
0: ಸರ್ ಟಿಫನ್ ಆಯ್ತಾ?
3: ಪಂಚಮಿ ಹಬ್ಬ ಇಡೀ ದಿನ ಉಪವಾಸ.
0: ಓ, ಉಪವಾಸ ಇರ್ತೀರಾ?
3: ಹಾ, ಉಪವಾಸ. ಒಂದೊಂದ್ ಕೆಜಿ, ಒಂದ್ ಅರ್ಧ ಕೆಜಿ ಉಪ್ಪಿಟ್ಟು ತಿಂತೀವಿ.
0: ಉಪ್ಪಿಟ್ಟು ತಿಂತ ಉಪವಾಸ ಮಾಡೋರ ನೀವು? ಆ ಗುಂಪಿಗೆ ಸೇರಿರೋರು. ಸೂಪರ್ ಸೂಪರ್ ಸರ್. ಸೊ ಕಾರ್ಯಕ್ರಮದಲ್ಲಿ ಒಗಟನ್ನ ಕೇಳ್ತಿದ್ದೆ, ಒಗಟನ್ನ ಬಿಡಿಸ್ಬೇಕು.
3: ಕೇಳಿ ಪ್ರಯತ್ನ ಮಾಡೋಣ, ಸ್ವಲ್ಪ ಸ್ವಲ್ಪ ಇದ್ದದೆ ಆದ್ರೆ ಒಳ್ಳೆಯದು.
0: ಸ್ವಲ್ಪ ಇದ್ದಿದ್ದಾದ್ರೆ ಒಳ್ಳೇದಾ? ಓಕೆ, ಕೇಳಿಸ್ಕೊಳ್ಳಿ ಸರ್. ಒಗಟಿ ಹೇಗಿದೆ? ಕಾಲಿಲ್ಲದೆ ನಡೆಯುವುದು, ಬಾಯಿಲ್ಲದೆ ನುಡಿಯುವುದು, ಇದರ ಹೊಟ್ಟೆ ಹಲವಕ್ಕೆ ಮನೆಯಾಗಿರುವುದು.
3: ಕಾಲಿಲ್ಲದೆ ನಡೆಯುವುದು,
0: ಬಾಯಿಲ್ಲದೆ ನುಡಿಯುವುದು, ಇದರ ಹೊಟ್ಟೆ ಹಲವಕ್ಕೆ ಮನೆಯಾಗಿರುವುದು.
3: ಇಲ್ಲಮ್ಮ, ಕಷ್ಟ ಇದೆ.
0: ಯಾರು?

0: ಇದು ಇದು ಒಂದು ಜಾನಪದ ಹಾಡು, ಒಂದು ನಾಲ್ಕು ಸಾಲು.
1: ಹಾಡಿ ಸರ್.
0: ಪಂಚಮಿ ಹಬ್ಬ ಉಳಿದವು ದಿನ ನಾಕ, ಅಣ್ಣ ಕರಿಯಾಕ ಬರಲಿಲ್ಲ ಯಾಕ, ನನ್ನ ತವರೂರುದು ಗೋಕುಲ ನಗರ, ಅಲ್ಲಿ ಇರುವುದು ರಾಜ ಮಂದಿರ, ಹೆಂಗ ಇರಲವ್ವ ತವ್ರ ಮನೆ ಮರೆತ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಪಂಚಮಿ ಹಬ್ಬ ಉಳಿದವು ದಿನ ನಾಕ, ಅಣ್ಣ ಕರಿಯಾಕ ಬರಲಿಲ್ಲ ಯಾಕ.
1: ಓಕೆ, ಧನ್ಯವಾದಗಳು ಸರ್ಕಾರ ಮಾಡಿದಕ್ಕೆ.
0: ಥ್ಯಾಂಕ್ ಯು ಅಮ್ಮ, ಅವಕಾಶಕ್ಕೆ ಧನ್ಯವಾದಗಳು.
1: ಓಕೆ, ಎಸ್. ನೆಕ್ಸ್ಟ್ ಕಾಲರ್ ಯಾರು ಕೇಳುವ, ಯಾವ ಒಗಟನ್ನ ಬಿಡಿಸ್ತಾರೆ ಕೇಳುವ ಹಾಗಿದ್ರೆ. ಹಲೋ ಹಲೋ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಶುಭೋದಯ, ಹೇಗಿದ್ದೀರಾ ಮ್ಯಾಮ್?
2: ಆರಾಮಿದ್ದೀವಪ್ಪ, ನಾಗರ ಪಂಚಮಿಯ ಶುಭಾಶಯಗಳು.
1: ಧನ್ಯವಾದಗಳು ನಿಮಗೂ ಕೂಡ, ಪಂಚಮಿಯ ಶುಭಾಶಯಗಳು.
2: ಥ್ಯಾಂಕ್ ಯು
1: ಅಮ್ಮ. ನಮ್ದಾಯ್ತು, ನಿಮ್ಮದು?
2: ಇಲ್ಲಮ್ಮ, ಉಪ್ಪಿಟ್ಟು ಆಗ್ಬೇಕಿನಿ.
1: ಇವತ್ತು ಉಪ್ಪಿಟ್ಟಾ? ಓಕೆ ಓಕೆ. ಒಗಟ ಉತ್ತರಿಸೋಕೆ ರೆಡಿ ಇದೀರಾ?
2: ಅದೇ, ತಲೆ ಜಾಸ್ತಿ ಓಡಲ್ಲ ಈಗ, ಅದಕ್ಕೆ ಈಸಿ ಇರೋದ್ ಕೊಡಮ್ಮ ಅಂದೆ.
1: ಈಸಿ ಇರೋದ್ ಕೊಡಮ್ಮ ಅಂತನಾ? ಓಕೆ ಓಕೆ, ಈಸಿ ಇರೋದೇ ಕೊಡ್ತೀನಿ. ನಿಮ್ಮ ಒಗಟು ಹೀಗಿದೆ: ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತ ಆಡ್ತಾನೆ, ನಾನ್ ಯಾರು?
2: ಕಾಗೆ.
1: ಅಲ್ಲ, ಕಾಗೆ ಏನ್ ಸುದ್ದಿ ಕೊಡುತ್ತೆ?
2: ಗಡಿಯಾರ.
1: ಸುದ್ದಿ ಕೊಡೋ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ.
2: ನ್ಯೂಸ್ ಪೇಪರ್.
1: ನ್ಯೂಸ್ ಪೇಪರ್ ಹೇಗೆ ಅಂದ್ರೆ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ.
2: ಸುದ್ದಿ ಫೋನು?
1: ಫೋನು ಅಲ್ಲ.
2: ಅಲ್ಲ,
1: ಫೋನ್ ಎಲ್ಲಿ ಸುತ್ತಾಡುತ್ತೆ? ಒಂದೇ ಕಡೆ
2: ಸುತ್ತಾಡಲ್ಲ. ಸುತ್ತಾಡಲ್ಲ, ಗಡಿಯಾರ ಅಂತ ಒಂದು ಆಪ್ಷನ್ ಅಲ್ಲ.
1: ಅವಾಗೆಲ್ಲ ಪತ್ರ ಬರಿತಾ ಇರ್ಲಿಲ್ವಾ?
2: ಮರ್ತೆ ಹೋಗ್ಬಿಟ್ಟಿದ್ದಾರೆ.
1: ಪೋಸ್ಟ್ ಕಾರ್ಡ್
2: ಮುಗಿತ ಏನಪ್ಪ ಅದು?
1: ಪೋಸ್ಟ್ ಕಾರ್ಡ್ ಸರಿಯಾದ ಉತ್ತರ.
2: ಸರಿನಪ್ಪ.
1: ಸೊ ಪೋಸ್ಟ್ ಮುಖಾಂತರ ನಮಗೆ ಸುದ್ದಿಗಳು ತಿಳಿಸುತ್ತಲ್ವಾ?
2: ಯೋಚನೆ ಮಾಡಕ್ಕೂ ಟೈಮ್ ಇಲ್ಲ.
1: ಏನ್ ಮೇಡಮ್,
2: ಅಷ್ಟು ಈಸಿ ಕೊಟ್ರು ನಮಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ.
1: ಇರ್ಲಿ ಇರ್ಲಿ, ಪರವಾಗಿಲ್ಲ. ಸೊ ಇದೇ ಖುಷಿ, ಎರಡು ಸಾಲ ಗೀತೆ ಬರ್ಲಿ.
2: ಮಂಜುನಾಥ ತಗೊಂಡಿದ್ದೀನಮ್ಮ.
1: ಹಾಡಿ ಹಾಡಿ, ಎರಡೇ ಸಾಲಲ್ಲಿ ಹಾಡಿ ಮುಗಿಸಿ.
2: ನ್ಯಾಯ ನೀತಿ ಮುಕ್ತಿ ವ್ಯಕ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿ ಉರ್ವೆ ಆಸುರ ನದಿ.
1: ನ್ಯಾಯ ನೀತಿ
2: ಮುಕ್ತಿ ವ್ಯಕ್ತ. ಥ್ಯಾಂಕ್ ಯು ಮಾ.
1: ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
1: ಓಕೆ, ಸೊ ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ. ಹಲೋ
3: ಹಲೋ
1: ಹಲೋ, ನಮಸ್ತೆ
3: ಮೇಡಮ್. ನಮಸ್ತೆ. ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮ್ಯಾಮ್. ನಿಮ್ದು?
3: ನಮ್ದು ಆಯ್ತು. ಚಪಾತಿ, ಎಣ್ಗಾಯಿ ಪಲ್ಯ.
1: ಚಪಾತಿ, ಎಣ್ಗಾಯಿ ಪಲ್ಯ, ರೊಟ್ಟಿ, ಎಣ್ಗಾಯಿ ಪಲ್ಯ ಗೊತ್ತಿತ್ತು. ಚಪಾತಿ, ಎಣ್ಗಾಯಿ ಪಲ್ಯ.
3: ಚಪಾತಿಗೆ ದೊಣ್ಣೆ ಮೆಣಸಿನಕಾಯಿ ಎಣ್ಗಾಯಿ ಪಲ್ಯ ಮಾಡಿ.
1: ಚೆನ್ನಾಗಿರುತ್ತೆ. ಹೌದು ಹೌದು,
3: ಚೆನ್ನಾಗಿರುತ್ತೆ ಪಲ್ಯ.
1: ಓಕೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟಿನ ಬಗ್ಗೆ ಕೇಳ್ತಿದ್ದೆ, ಅದಕ್ಕೂ ಮುಂಚೆ ನಿಮಗೆ ಪಂಚಮಿ ಹಬ್ಬದ ಶುಭಾಶಯಗಳು.
3: ಓ, ನಿಮಗೂ ಮೇಡಮ್ ಪಂಚಮಿ ಶುಭಾಶಯಗಳು.
1: ಓಕೆ. ಸೊ ಮ್ಯಾಮ್, ನಿಮಗೆ ಒಗಟು ಹೀಗಿದೆ: ಕಾಂತಾಮಣಿ ಎಂಬ ಪಕ್ಷಿ, ಚಿಂತಾಮಣಿ ಎಂಬ ಕೆರೆ, ಕೆರೆಯಲ್ಲಿ ನೀರಿಲ್ಲ, ಕೆರೆಯಲ್ಲಿ ನೀರಿಲ್ಲದೆ ಹೋದ್ರೆ ಪಕ್ಷಿಗೆ ಮರಣ, ನಾನ್ ಯಾರು? ಇನ್ನೊಮ್ಮೆ ಕೇಳ. ಕಾಂತಾಮಣಿ ಎಂಬ ಪಕ್ಷಿ, ಚಿಂತಾಮಣಿ ಎಂಬ ಕೆರೆ, ಕೆರೆಯಲ್ಲಿ ನೀರಿಲ್ಲದೆ ಹೋದ್ರೆ ಪಕ್ಷಿಗೆ ಮರಣ, ನಾನ್ ಯಾರು?
3: ಮೀನು ಇರ್ಬೇಕು.
1: ಯಾವ್ದು?
3: ಮೀನು. ಮೀನು.
1: ಮೀನಲ್ಲ.
3: ಕಣ್ಣು.
1: ಅಲ್ಲ
3: ಮೇಡಮ್, ಇದು ಕೇಳಿದೀನಿ ಬಟ್ ನೀರಿಲ್ದೆ ಹೋದ್ರೆ.
1: ಏನ್ ಗೊತ್ತಾ, ಒಂದೇ ಉತ್ತರಕ್ಕೆ ಹಲವು ಒಗಟುಗಳು ಬರುತ್ತೆ ಅಂತ ಹೇಳ್ತಾರೆ.
3: ಹೌದು ಹೌದು ಮೇಡಮ್.
1: ಆ ರೀತಿ ನನಾಗ್ಲೇ ಒಬ್ರು ಕೇಳ್ದಾಗ್ಲೂ ಗೊತ್ತಾಗಿಲ್ಲ ಅಂತ ಹೇಳಿದ್ರು.
3: ಹೌದು ಹೌದು.
1: ಕ್ಲೂ ಕೊಡ್ಲಾ? ಒಂದು ಹಬ್ಬದಲ್ಲಿ ಇದ್ರ ಹೆಸರಿಂದನೆ ಹಬ್ಬ ಸ್ಟಾರ್ಟ್ ಆಗತ್ತೆ.
3: ಇದ್ರ ಹೆಸರಿಂದ ಹಬ್ಬದಲ್ಲಿ ಈತೆ ನಾಗದೇವ್ರದ್ದು
1: ಪಟಾಕಿ. ಪಟಾಕಿ ಹಬ್ಬ ಯಾವ್ದು?
3: ಓ ದೀಪ್, ಕರೆಕ್ಟ್ ಮೇಡಮ್. ಕಾಂತಾಮಣಿ ಪಕ್ಷಿ, ಅದು ದೀಪ ಜ್ವಾಲೆ, ಮತ್ತೆ ಬತ್ತಿ, ಕೆರೆ ಬತ್ತಿ, ಇದು ಕರೆಕ್ಟ್ ಮೇಡಮ್.
1: ಈಗ
3: ಅದೇ ಬೈದಲ್ಲಿ ಇರ್ತೀವಿ ನಾವು. ಅದೇ ಹೇಳೋದು ನಾನು, ದಂಡಿಗೆ ಎದ್ರಲ್ಲ, ದಾಳಿಗೆ ಎದ್ರಲ್ಲ, ನಿಮ್ಮ ಪ್ರಶ್ನೆಗೆ ಎದುರು.
1: ಚೆನ್ನಾಗಿರುತ್ತೆ. ಎರಡು ಸಾಲ ಗೀತೆ ಬರ್ಲಿ. ಯಾವ ಗೀತೆ ಹಾಡ್ತೀರಾ?
3: ಫಿಲಂ ಇಂದು
1: ಹಾಡಿ.
3: ಆಲೆ ಮನೆದು ಹಾಡಿ.

0: ಸಾಕಲ್ಲ ಮೇಡಮ್?
1: ಎಸ್, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ಗುಣ ಮ್ಯಾಮ್ ಕರೆ ಮಾಡಿ, ಒಳ್ಳೆ ಗೀತೆಯನ್ನು ಕೂಡ ಹಾಡಿದ್ರು. ಹಾಗಿದ್ರೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತೆಗೆದುಕೊಳ್ಳೋ ಸಮಯ ಬಂದಿದೆ. ಸೊ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090977755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಗಟಿನ ಜೊತೆಗೆ ಗೀತೆಯನ್ನು ಕೂಡ ಹಾಡ್ಬೋದು. ಹಾಗೆ ನಮ್ಮ ಪ್ರೀತಿಯ ಕೇಳುಗರು ಉತ್ತರದ ಮೆಸೇಜ್ ಮುಖಾಂತರ ಉತ್ತರವನ್ನು ನೀಡ್ತಾ ಇದ್ರಲ್ಲಿ, ಅದರಲ್ಲಿ ಸೋಮಶೇಖರ್ ಸರ್ ಆಗಿರ್ಬೋದು, ಜೊತೆಗೆ ಬಸವರಾಜ್ ಸರ್ ಆಗಿರ್ಬೋದು, ಇನ್ನು ಲಕ್ಷ್ಮಿಯವರಾಗಿರ್ಬೋದು, ಎಲ್ಲರೂ ಕೂಡ ಮೆಸೇಜ್ ಮುಖಾಂತರ ಉತ್ತರ ತಿಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ತಿಳಿಸ್ತಾ. ಸೊ ನೀವು ಕೂಡ ನಾನು ಕೊಡುವಂತಹ ಒಗಟನ್ನು ಬಿಡಿಸಬಹುದು, ಒಗಟಿಗೆ ಉತ್ತರವನ್ನು ಕೊಡಬಹುದು. ಹಾಗೆ ನಿಮ್ಮ ನೆಚ್ಚಿನ ಗೀತೆಯನ್ನು 2 ಸಾಲಲ್ಲಿ ಕೂಡ ಹಾಡಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686069279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆ ಕರೆ ಮಾಡಿ ಅಂತ ತಿಳಿಸ್ತಾ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡ್ತಾ ಇದ್ದಾರೆ ಕೇಳುವ. ಹಲೋ,
6: ಹಲೋ, ನಮಸ್ತೆ ರೀ ಮೇಡಮ್.
1: ಹಲೋ, ನಮಸ್ತೆ ರೀ ಸರ್.
6: ನಾ ವಿಜಯಪುರದಿಂದ ನವಾಜ್ ಅಂತ ರೀ ಮೇಡಮ.
1: ನವಾಜ್ ಸರ, ಹೇಗಿದ್ದೀರಿ?
6: ಆರಾಮದೇ ನೋಡಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
1: ನಾನು ಆರಾಮಿದ್ದೀನಿ. ಆಯ್ತು,
6: ಪಂಚಮಿಯ ಶುಭಾಶಯಗಳು ಮೇಡಮ್, ನಿಮ್ಗ ಹಾಗೂ ನಿಮ್ ಸಿಬ್ಬಂದಿ ಅವರಿಗೆ, ನಮ್ ಎಲ್ಲ ಕೇಳುಗ ಮಿತ್ರಗಳು ಇರಿ ಮೇಡಮ್.
1: ನಿಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್.
6: ಧನ್ಯವಾದ ಮೇಡಮ್, ಧನ್ಯವಾದ.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಗಟನ್ನ ಕೇಳ್ತಿದ್ದೆ.
6: ಹಾ, ಕೇಳಕತ್ತೀನಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತೀರಿ. ಒಗಟ್ ಕೇಳುದು ಒಂದ್ ಹಾಡು ಹಾಡುದ್ರಿ, ಸುಮ್ಮ ಸ್ವಲ್ಪ ನೋಡಿರಿ.
1: ಹೌದು, ಸೊ ಈಗ ನಿಮ್ಗೆ ಒಗಟನ್ನ ಕೇಳಲಾ, ಉತ್ತರ ಕೊಡ್ತೀರಾ?
6: ಹಾ, ಕೊಡ್ರಿ, ಕೇಳ್ರಿ ಮೇಡಮ್, ನೋಡೋಣ, ಕೊಡುಣ್ರಿ, ಪ್ರಯತ್ನ ಮಾಡ್ತೀನಿ.
1: ಓಕೆ ಓಕೆ, ನಿಮ್ಮ ಒಗಟು ಈ ರೀತಿ ಇದೆ. 1 ಕಾಲಿನ ಪಕ್ಷಿಗೆ 9 ರೆಕ್ಕೆ, ಒಂದೇ ಕಾಲಲ್ಲಿ ನಿಂತು 100 ಇಡುತ್ತೆ, ನಾನ್ ಯಾರು?
6: ಇದು ಜೋಳದ ದಂಟ್ರಿ ಮೇಡಮ್.
1: ಅರೆ, ನೀವು ಉತ್ತರ ಕರ್ನಾಟಕ ಮಂದಿ ಅಂತ ಪ್ರೂವ್ ಮಾಡ್ಕೊಂಡ್ರಿ ನೋಡ್ರಿ ಅಲ್ವಾ? ಹೆಂಗ್ ಗೊತ್ತಾಯ್ತು ಉತ್ತರ?
6: ಹಾ, ಉತ್ತರ ಅದೇ ಐತ್ ನೋಡ್ರಿ ಮೇಡಮ್, ಬರಬರ ಐತಿ ಮೇಡಮ್.
1: ಹಾ, ಚಲೋ ಐತೆ ಉತ್ತರ, ಸರಿ ಐತ್ರಿ.
6: ಓಕೆ ಓಕೆ ರೀ ಮೇಡಮ್ ರೀ,
1: ಇದೇ ಖುಷಿಗೆ ಒಂದ್ ಗೀತೆ ಹಾಡ್ರಿ.
6: ಒಂದ್ ಗೀತೆ ಹಾಡ್ರಿ ಮೇಡಮ್.
1: ಹೌದು,
6: ನಾನೇನು ನೀನೇನು ಅವನೇನು ಒಂದೇ, ಎಲ್ಲರೂ ಬಡ ಜನರು ಬಲ್ಲಿದರು ಎಲ್ಲ ನಮ್ಮವರೇ ಎಲ್ಲ ನಮ್ಮವರೇ. ಧನ್ಯವಾದಗಳು ಅವ್ರಿ.
7: ಧನ್ಯವಾದಗಳು ಸರ್, ಕರೆ ಉತ್ತರ ನೀಡಿದ್ರಿ, ಚಲೋ ಗೀತೆ ಹಾಡಿದ್ರಿ, ಧನ್ಯವಾದಗಳ್ರಿ.
6: ಧನ್ಯವಾದ. ನಮಸ್ತೆ ಮೇಡಮ್.
7: ನಮಸ್ತೆ ರೀ ಸರ. ಓಕೆ, ನೆಕ್ಸ್ಟ್ ಕಾಲರ್ ನಡೀತಾರೆ, ಯಾರು ಕೇಳುವ? ಹಲೋ,
8: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
7: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
8: ಆರಾಮಿದ್ದೀನಿ ಮೇಡಮ್.
7: ಆರಾಮಿದ್ದೀರಾ? ಆಯ್ತಾ ತಿಂಡಿ?
8: ಹಾ, ನಮ್ದು ಆಯ್ತು ಮೇಡಮ್. ಉಪ್ಪಿಟ್ಟು ಮಾಡಿದ್ರಿ ಇವತ್ತು?
7: ಇಲ್ಲ ಮೇಡಮ್. ಉಪ್ಪಿಟ್ಟು
8: ನಿಮ್ದೇ ಮೇಡಮ್? ಇವತ್ತು ತಿಂಡಿ
7: ನಮ್ದು ಇವತ್ತು ಪಲಾವ್.
8: ಪಲಾವ್?
7: ಹ್ಮ್,
8: ಸರಿ.
7: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಊಟನ ಬಿಡಿಸ್ಬೇಕು.
8: ಹಾ ಮೇಡಮ್, ಆಯ್ತು.
7: ನಿಮ್ಗೀಗ
8: ಮುಂಚೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ.
7: ಧನ್ಯವಾದಗಳು. ಎಲ್ಲರ ಪರವಾಗಿ ನಿಮಗೂ ಕೂಡ ಪಂಚಮಿ ಹಬ್ಬದ ಶುಭಾಶಯಗಳು.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
7: ಓಕೆ, ಸೊ ನಿಮ್ಮ ಒಗಟು ಹೀಗಿದೆ: ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲು ಇಲ್ಲ, ಆದ್ರೂ ಎಲ್ರನ್ನು ಕಾಡ್ತೀನಿ, ನಾನ್ ಯಾರು?
8: ನಾಗದೇವರ?
7: ಅಲ್ಲ ಸರ್.
8: ಮತ್ತೆ
7: ಶಕ್ತಿ ಇದೆಯಲ್ಲ ಸರ್ ನಾಗಪ್ಪನಿಗೆ.
8: ಅಲ್ಲ ಅದೇ ಮತ್ತೆ ಬಾಯಲ್ಲಿ ಹಲ್ಲಿಲ್ಲ ಅಂದ್ರಲ್ಲ.
7: ಬಾಯಲ್ಲಿ ಹಲ್ಲಿಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ತಲೆಯಲ್ಲಿ ಕೂದಲು ಇಲ್ಲ, ಆದ್ರೂ ಎಲ್ರನ್ನು ಕಾಡ್ತೀನಿ, ನಾನ್ ಯಾರು? ಸರಿಯಾದ ಉತ್ತರ. ಸೊಳ್ಳೆನೆ ಸರ್, ಎಲ್ರು ಕಾಡುತ್ತಲ್ವಾ ಸರ್?
8: ಅಯ್ಯೋ, ಬಾರಿ ಕಾಡತ್ ಮೇಡಮ್.
7: ಅದಕ್ಕೆ
8: ಓಕೆ,
7: ಈಗ ಒಂದು ಗೀತೆಯನ್ನ ಹಾಡಿ ಸರ್.
8: ಒಂದು ಹಾಡ್ತಿ ಮೇಡಮ್, ನಾಗದೇವತೆ
7: ಹಾಡಿ ಹಾಡಿ ಸರ್.
9: ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ಆದ ಪ್ರಿಯನೆ ವೇದ ಮಯನೆ ನಿನಗೆ ವಂದನೆ. ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದ ಮಯನೆ ನಿನಗೆ ವಂದನೆ. ನಾಗಬಿಂದು ಕಳಾತೀತ ಯೋಗಿ ವಲ್ಯನೆ, ನಾಗಬಿಂದು ಕಳಾತೀತ ಯೋಗಿ ವಲ್ಯನೆ. ದೇವಸೇನೆ ವಲ್ಲಿಯೊಡನೆ ನಲಿವ ದೇವನೇ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದ ಮಯನೆ ನಿನಗೆ ವಂದನೆ.
7: ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಎಸ್ ಸತೀಶ್ ಸರ್ ಕರೆ ಮಾಡಿದ್ರು, ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
10: ಹಲೋ,
7: ನಮಸ್ತೆ.
10: ನಮಸ್ತೆ ಮೇಡಮ್,
7: ಹೇಗಿದ್ದೀರಾ ಸರ್?
10: ಅನಂತ ರಾಜು ಬರ್ಲಡ್ಕ ಹಿರಿಯರ್ ತಾಲೂಕು ಮೇಡಮ್.
7: ಅನಂತ ರಾಜು ಅವರೇ, ಆರಾಮಿದ್ದೀರೇನ್ರಿ?
10: ಹಾ ಮೇಡಮ್, ಆರಾಮಿದ್ದೀವಿ.
7: ಆಯ್ತಾ ತಿಂಡಿ?
10: ಹಾ ಆಯ್ತು ಮೇಡಮ್. ಊಟ
7: ಏನ್ ಟಿಫನ್ ಇವತ್ತು?
10: ಟಿಫನ್ ಇಲ್ಲ ಮೇಡಮ್, ಊಟ ಅನ್ನ ಸಾಂಬಾರು.
7: ಊಟನಾ? ಓಕೆ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್.
10: ಹಾ, ನಿಮಗೂ ಸಹ ಶುಭಾಶಯಗಳು ಮೇಡಮ್.
7: ಓಕೆ ಸರ್, ಈಗ ನಿಮಗೊಂದು ಒಗಟನ್ನ ಕೇಳ್ತೀನಿ, ಆ ಒಗಟ ಬಿಡಿಸ್ಬೇಕು. ಓಕೆನಾ?
10: ಹಾ ಕೇಳಿ ಮೇಡಮ್.
7: ಏನಪ್ಪ ಅಂದ್ರೆ, ಕಲ್ಲು ತುಳಿತೀನಿ, ಮುಳ್ಳು ತುಳಿತೀನಿ, ನೀರ್ ಕಂಡ್ರೆ ನಿಲ್ತೀನಿ, ಊರೆಲ್ಲ ಸುತ್ತ ಆಡ್ಕೊಂಡ್ ಬರ್ತೀನಿ, ನಾನ್ ಯಾರು?
10: ಚಪ್ಪಲಿ ಇರ್ಬೋದ ಮೇಡಮ್.
7: ಸರಿಯಾದ ಉತ್ತರ ಸರ್. ಓಕೆ, ಇದೇ ಖುಷಿಗೆ ಒಂದು ಗೀತೆ.
10: ಗೀತೆನಾ?
7: ಯಾವ್ದಾದ್ರು ಎರಡ್ ಸಾಲ ಹಾಡಿ ಸರ್.
10: ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ನೀ ಪತ್ರದಿ ಬರೆದ ಪದಗಳನ್ನು ತುಂಬಿಸಿ ಕಳಿಸಿರುವೆ, ನೀ ತುಂಬಿಸಿ ಕಳಿಸಿರುವೆ. ಥ್ಯಾಂಕ್ ಯು ಮೇಡಮ್.
7: ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
10: ಹಾ, ಧನ್ಯವಾದಗಳು ಮೇಡಮ್.
7: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ,
11: ಶುಭೋದಯ ಮೇಡಮ್.
7: ಶುಭೋದಯ ಮೇಡಮ್, ಹೇಗಿದ್ದೀರಾ?
11: ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ?
7: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ಟಿಫನ್?
11: ಟಿಫನ್ ಊಟನೇ ಆಯ್ತು ಮೇಡಮ್, ನಾಗರ ಪಂಚಮಿ ಹಬ್ಬ ಆಯ್ತು.
7: ಪಂಚಮಿ ಜೋರಾಗಿದೆ.
11: ಹಾ ಮೇಡಮ್, ಹೆಣ್ಮಕ್ಳಿಗೆ ಜೋರಲ್ಲ ಈಗ ಶ್ರಾವಣ ಮಾಸ.
7: ನಿಜ ನಿಜ, ಶ್ರಾವಣ ಆರಂಭ ಆಯ್ತು ಅಂದ್ರೆ ಹಬ್ಬಗಳ ಸರತಿ ಆರಂಭ ಅಂತ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟನ್ನ ಕೇಳ್ತಾ ಇದ್ದೆ ಮ್ಯಾಮ್. ನಿಮ್ಮ ಧ್ವನಿ ಏರುಪೇರು ಆಗ್ತಿದೆಯಲ್ಲ. ಹಲೋ,
11: ಇಲ್ಲ ಸ್ವಲ್ಪ ಸಿಗಲ್ಲ ಟವರ್. ಹೇಳಿ. ಹಲೋ,
7: ಈಗ ಕೇಳಿಸ್ತಾ ಇದೆಯಾ?
11: ಹಲೋ,
7: ನನಗೆ ಕೇಳಿಸ್ತಿದೆ ಮ್ಯಾಮ್. ನಿಮಗೆ ಕೇಳಿಸ್ತಿದ್ಯಾ?
11: ಕೇಳಿಸ್ತಿದೆ.
7: ಓಕೆ, ನಿಮ್ಮ ಒಗಟು ಹೇಗಿದೆ? ಅಕ್ಷರಗಳಿದ್ರು ಪುಸ್ತಕವಲ್ಲ, ಕಾಡಿನ ರಾಜ ಆದ್ರೂ ಕೂಡ ಅದು ಅರಣ್ಯವಲ್ಲ, ದುಂಡಾಗಿದ್ರು ಚಕ್ರವಲ್ಲ, ನಾನ್ ಯಾರು?
11: ನಾಣ್ಯ.
7: ಸರಿಯಾದ ಉತ್ತರ.
11: ಥ್ಯಾಂಕ್ ಯು ಮೇಡಮ್.
7: ಓಕೆ ಸೂಪರ್, ಸರಿಯಾದ ಉತ್ತರ ನೀಡಿದ್ರಿ. ಇದೇ ಖುಷಿಗೆ ಒಂದು ಗೀತೆ ಹಾಡಿ ಮ್ಯಾಮ್.
11: ಭಕ್ತಿ ಗೀತೆನಾ ಮೇಡಮ್, ಯಾವ್ದು ಹೇಳ್ಬೋದು?
7: ನಿಮ್ಮ ನೆಚ್ಚಿನ ಗೀತೆ, ನಿಮಗೆ ಆಯ್ಕೆ ಬಿಟ್ಟಿದ್ದೀನಿ. ಹೌದು.
11: ಕಮಲದ ಮಗದವಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮ

0: ಓಕೆ, ಧನ್ಯವಾದಗಳು ಮ್ಯಾಮ್. ಬೇರೆಯವ್ರಿಗೂ ಅವಕಾಶವನ್ನ ಕೊಡೋಣ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್. ಏನ್ ಮಾಡೋದು ಸರ್, ಎಲ್ಲರೂ ಪ್ರಯತ್ನ ಪಡ್ತಿರ್ತಾರಲ್ವಾ.
1: ಶುಭಾಶಯಗಳು ನಿಮಗೆ, ನಿಮ್ಮ ಸಿಬ್ಬಂದಿಯವರಿಗೆ, ನನ್ನೆಲ್ಲ ಕೇಳಿದ ಮಿತ್ರರಿಗೂ.
0: ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಪರವಾಗಿ ನಿಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.
1: ನಮ್ ಕಡೆ ಮಾಡಲ್ಲ ಮೇಡಮ್, ಚಿತ್ರದುರ್ಗ, ನಮ್ದು ಹೊಸದುರ್ಗ, ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಹೊಸದುರ್ಗ ತಾಲೂಕು.
0: ಓಕೆ,
1: ನಮ್ ಕಡೆ ನಾಗರ ಪಂಚಮಿ ಗೌರಿ ಹಬ್ಬಕ್ಕೆ.
0: ಹೌದೌದು, ಒಂದೊಂದ್ ಕಡೆ ಒಂದೊಂದ್ ರೀತಿ ಆಚರಣೆ ಮಾಡ್ತಾರೆ. ಸೊ ನಿಮ್ಗೀಗ ಒಂದು ಒಗಟು ಕಾದಿದೆ, ಒಗಟು ಬಿಡಿಸೋಕೆ ತಯಾರಿದ್ದೀರಾ?
1: ಹೇಳಿ ಹೇಳಿ ಮೇಡಮ್.
0: ನೆತ್ತಿಯಲ್ಲಿ ತಿಂದು ಪಕ್ಕದಲ್ಲಿ ಸುರಿಸುವುದು, ಸುದತಿಯರ ಕರದಲ್ಲಿ ತಿರುಗುವುದು, ಒತ್ತಿದರೆ ಅದರೊಳಗೆ ದವಸ ಬಿತ್ತರಿಸಿ ಹೇಳಿ, ನಿಮ್ಮ ಮನೆಯಲ್ಲಿ ಹುದು ಯಾರು? ಸರಿಯಾದ ಉತ್ತರ ಸರ್. ಸೂಪರ್ ನೋಡಿ, ಈಗ ಅದೇ ಖುಷಿಗೆ ಎರಡು ಸಾಲ್ ಗೀತೆಯನ್ನ ಹಾಡಿ ಸರ್.
1: ಇವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವರೆಲ್ಲ ನೋಡು ಬಾರೆ, ಇವನಂತ ಚೆಲುವರೆಲ್ಲ ನೋಡು ಬಾರೆ.
0: ಧನ್ಯವಾದಗಳು ಸರ್, ಸಾಕು. ಓಕೆ, ಎಸ್, ಕೃಷ್ಣಪ್ಪ ಅವರು ಕರೆ ಮಾಡಿ ಸರಿಯಾದ ಉತ್ತರವನ್ನು ಕೂಡ ನೀಡಿದ್ರು. ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ, ಇನ್ನು ಮೆಸೇಜ್ ಮುಖಾಂತರ ಉತ್ತರ ಕೊಡ್ತಾ ಇರೋರು ಕೂಡ ಧನ್ಯವಾದಗಳು, ಸರಿಯಾದ ಉತ್ತರವನ್ನು ನೀಡ್ತಾ ಇದ್ದೀರಾ. ನೆಕ್ಸ್ಟ್ ಕಾಲರ್, ಹಲೋ.
2: ನಮಸ್ತೆ ಮೇಡಮ್.
0: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
2: ನಾವು ಸೂಪರ್ ಆಗಿದ್ದೇವೆ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಸೂಪರ್ ಆಗಿದ್ದೀವಿ ಸರ್.
2: ಆಯ್ತು ಮೇಡಮ್.
0: ಕಾರ್ಯಕ್ರಮದಲ್ಲಿ ಒಗಟನ್ನ ಕೇಳ್ತಾ ಇದೆ, ಒಗಟು ಬಿಡಿಸ್ಬೇಕು.
2: ಗೊತ್ತಿದ್ರೆ ಹೇಳ್ತೀನಿ ಮೇಡಮ್. ಆಯ್ತು ಮೇಡಮ್, ಪ್ರಯತ್ನ ಮಾಡೋಣ.
0: ಪ್ರಯತ್ನ ಪಡಿ ಸರ್, ಪ್ರಯತ್ನ ಪಡೋದ್ರಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ. ಹಾಗೆ ನಿಮ್ಮ ಒಗಟು ಹೇಗಿದೆ? ಹಸಿರು ಕೋಟೆಯೊಳಗೊಂದು ಬಿಳಿಯ ಕೋಟೆ, ಬಿಳಿಯ ಕೋಟೆಯೊಳಗೊಂದು ಕೆಂಪು ಕೋಟೆ, ಕೆಂಪು ಕೋಟೆಯೊಳಗೆ ಕರಿಯ ಸೈನಿಕರು.
2: ಹಾಗಾದರೆ ಇದು ಬೇಸಿಗೆ ಕಾಲದಲ್ಲಿ ಇರುವಂತಹ ಕಲಂಗಡಿ ಹಣ್ಣು.
0: ಏಯ್, ಸೂಪರ್, ಸರಿಯಾದ ಉತ್ತರ ಸರ್. ನೋಡಿ, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಸರಿಯಾಗಿ ಉತ್ತರ ನೀಡಿದ್ರಲ್ಲ.
2: ಬೇಸಿಗೆ ಕಾಲದಲ್ಲಿ ದಾಹವನ್ನು ನೀಗಿಸುವ ಒಂದು ಹಣ್ಣು.
0: ಹೌದೌದು, ಸರಿಯಾದ ಉತ್ತರ ನೀಡಿದ್ರಿ. ಹಾಗೆ ಗೀತೆ ಹಾಡಿ ಸರ್.
2: ಸರಿ ಮೇಡಮ್. ರಾಜಾದಿ ರಾಜ ಮೋರೆ ಎಂತ ಚೆನ್ನ, ಮೀಸೆ ಇನ್ನು ಚೆನ್ನ, ತುಂಬಿದ ಹಸೆ ಬಲು ಚೆಂದ, ಇವನ ಮುದ್ದಾದ ಮಗನು ಅತಿ ಚೆಂದ. ರಾಜಾದಿ ರಾಜ ಅಮ್ಮಣಿ ಓ, ಇವನ್ ಯಾರು ನಿನ್ ಗೊತ್ತಾ? ನೀನೇ ವಸ್ತು ಹೇಳು ಕೇಳವ. ಅಂದಿಲ್ಲ ಇಂದಿಲ್ಲ ಮುಂದೆಂದು ಹುಟ್ಟಲ್ಲ, ಇಂಥವ್ರು ನಾಡಲ್ಲಿ ಯಾರಿಲ್ಲ. ಇವರು ಆಳೋಕೆ ಬಂದವರು ಸುಳ್ಳಲ್ಲ, ಇವರ ಆಳೋಕೆ ಬಂದವರು ಸುಳ್ಳಲ್ಲ. ಇವನಂತ ಹಮ್ಮೀರ, ಇವನಂತ ಸುಕುಮಾರ, ಕೋಟಿಗೆ ಒಬ್ಬ ಸುಳ್ಳಲ್ಲ. ಇಂಥ ಜೋಡಿಯು ಎಲ್ಲೋ ಸಿಕ್ಕೊಲ್ಲ. ರಾಜಾದಿ ರಾಜ ಮೋರೆ ಎಂತ ಚೆನ್ನ, ಮಿಸೆ ಇನ್ನು ಚೆನ್ನ, ತುಂಬಿದ ಹಸೆ.
0: ಓಕೆ, ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹಾಗೆ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ, ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ,
0: ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅರ್ಪಿತಾ ಅವರು?
0: ನಾನು ಕೂಡ ಚೆನ್ನಾಗಿದ್ದೀನಿ.
3: ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ, ಎಲ್ಲ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮತ್ತು ನಾಗರ ಪಂಚಮಿಯ ಶುಭಾಶಯಗಳು ಎಲ್ಲರಿಗೂ.
0: ನಿಮಗೂ ಕೂಡ ಶುಭಾಶಯಗಳು ಮೇಡಮ್.
3: ಥ್ಯಾಂಕ್ ಯು.
0: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು ಅರ್ಪಿತಾ.
0: ಸೊ ಒಗಟನ ಬಿಡಿಸೋಕೆ ತಯಾರಿದ್ದೀರಾ?
3: ಹಾ, ಓಕೆ, ಬಿಡಿಸೋಣ, ನೋಡೋಣ, ಟ್ರೈ ಮಾಡ್ತೀನಿ.
0: ಓಕೆ, ನಿಮ್ಮ ಒಗಟು ಹೇಗಿದೆ
3: ಹೇಳಿ.
0: ಗಂಟೆನ ಹೊಡಿತಾನೆ ಪೂಜಾರಿ ಎಲ್ಲ, ಪೇಪರ್ನ ಹರಿತಾನೆ ಆದ್ರೆ ಹುಚ್ಚನಲ್ಲ, ಹಣ ಕೇಳ್ತಾನೆ ಭಿಕ್ಷುಕನಲ್ಲ, ನಾನು ಯಾರು?
3: ಗಂಟೆ ಹೊಡಿಸಿ,
0: ಗಂಟೆಗೆ ಗಂಟೆಯನ್ನ ಹೊಡಿತಾನೆ ಪೂಜಾರಿ ಅಂತೂ ಅಲ್ಲ, ಪೇಪರ್ನ ಕೂಡ ಹರಿತಾನೆ ಆದ್ರೆ ಹುಚ್ಚನಲ್ಲ,
3: ಕಂಡಕ್ಟರ್,
0: ಹಣ ಕೇಳ್ತಾನೆ ಭಿಕ್ಷುಕನಲ್ಲ,
3: ಕಂಡಕ್ಟರ್.
0: ಕಂಡಕ್ಟರ್, ಸರಿಯಾದ ಉತ್ತರ. ಸೂಪರ್, ಇದೇ ಖುಷಿಯಲ್ಲಿ ಒಂದು ಗೀತೆ ಬರ್ಲಿ ಮ್ಯಾಮ್, ಎರಡೇ ಸಾಲಿರುವಂತಹ ಗೀತೆ.
3: ಹೇಳ್ತೀನಿ.

0: ಥ್ಯಾಂಕ್ ಯು ಅರ್ಪಿತಾ.
1: ಯೆಸ್, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀರಿ?
1: ಚೆನ್ನಾಗಿದ್ದೀರಾ?
2: ಹಾರ್ದಿಕ ಶುಭಾಶಯಗಳು ಎಲ್ಲ ರೇಡಿಯೋ ಸಿಬ್ಬಂದಿವರ್ಗ ಹಾಗೂ ಕೇಳುಗರಿಗೆ.
1: ನಿಮಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್. ತುಂಬಾ ನಾಯ್ಸ್ ಇದೆಯಲ್ಲ ಸರ್ ವಾಯ್ಸ್ ಅಲ್ಲಿ.
2: ಹೌದು, ತೋಟದಲ್ಲಿದ್ದೀನಿ.
1: ತೋಟದಲ್ಲಿದ್ದೀರಾ, ಅದಕ್ಕಾಗಿ. ಓಕೆ ಸರ್, ಪಂಚಮಿ ಮಾಡ್ತೀರಾ ನೀವು ಕೂಡ?
2: ಪಂಚಮಿ ಈ ವರ್ಷ ಇಲ್ಲ ರೀ, ಯಾಕಂದ್ರೆ ತೋಟದಲ್ಲಿ ಒಬ್ಬನೇ ಇದ್ದೀನಿ, ಅಮ್ಮ ತಂಗಿ ಕಡೆ ಹೋಗಿದ್ದಾರೆ.
1: ಓಕೆ ಓಕೆ ಸರ್.
2: ಫ್ಯಾಮಿಲಿ ಬಾಗಲಕೋಟೆಯಲ್ಲಿ, ನಾನು ಇರೋದು ವಿಜಯಪುರದಲ್ಲಿ.
1: ಓಕೆ ಸರ್, ಹಾಗಿದ್ರೆ ನಿಮ್ಗೆ ಒಂದು ಒಗಟನ್ನ ಕೇಳ್ತೀನಿ, ಒಗಟಿಗೆ ಉತ್ತರವನ್ನ ನೀಡ್ಬೇಕು, ಸರಿನಾ?
2: ಹಾ, ಕೇಳಿ.
1: ಒಬ್ಬರನ್ನ ಹಿಡಿದ್ರೆ ಎಲ್ಲರ ದರ್ಜೆ ಗೊತ್ತಾಗುತ್ತೆ, ನಾನು ಯಾರು?
2: ಒಬ್ಬರನ್ನ ಹಿಡಿದ್ರೆ ಎಲ್ಲರ ದರ್ಜೆ ಗೊತ್ತಾಗುತ್ತೆ,
1: ಎಲ್ರು ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ ಒಬ್ರನ್ನ ಹಿಡಿದ್ರೆ ಸಾಕು. ತುಂಬಾ ಸುಲಭವಾಗಿದೆ.
2: ಮತ್ತೊಮ್ಮೆ ಹೇಳಿ.
1: ಒಬ್ಬರನ್ನ ಹಿಡಿದ್ರೆ ಎಲ್ಲರ ದರ್ಜೆ ಗೊತ್ತಾಗುತ್ತೆ.
2: ಮೂಗ್ರಿ?
1: ಅಲ್ಲ ಸರ್, ಮೂಗನ್ ಹಿಡಿದ್ರೆ ಹೆಂಗ್ ಎಲ್ಲರ ದರ್ಜೆ ಗೊತ್ತಾಗುತ್ತೆ? ದರ್ಜೆ ಅಂದ್ರೆ ಕ್ವಾಲಿಟಿ.
2: ಕ್ವಾಲಿಟಿ ಅರ್ಥ ಆಗ್ಲಿಲ್ಲ.
1: ಏನಂದ್ರೆ ಅನ್ನದ ಅಗಳು, ಅನ್ನ ಬೆಂದಿದೆಯೋ ಇಲ್ವೋ ಅಂತ ಒಂದು ಅಗಳನ್ನ ನೋಡಿದ್ರೆ ಗೊತ್ತಾಗತ್ತಲ್ವಾ?
2: ಇಡೀ ಅಣ್ಣ ಕುದ್ದಿದೆ ಇಲ್ಲ ಅಂತ
1: ಗೊತ್ತಾಗುತ್ತಲ್ವಾ? ಅದೇ ರೀತಿ ಒಬ್ಬರನ್ನ ಹಿಡಿದ್ರೆ ಎಲ್ಲರ ದರ್ಜೆಯೂ ಗೊತ್ತಾಗುತ್ತೆ ಅಂತ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ವಿಠಲ್ ಸರ್ ಕರೆ ಮಾಡಿದ್ರು, ಹಾಗೆ ಇನ್ನೂ ಕರೆಗಳು ಬರ್ತಾ ಇದೆ. ಸಮಯದ ಅಭಾವದಿಂದ ಕರೆಯನ್ನ ಸ್ವೀಕರಿಸೋಕೆ ಆಗ್ತಿಲ್ಲ. ಹಾಗೆ ಇವತ್ತು ನಮ್ಮ ಕೇಳುಗರು ಏನಿದ್ದಾರೆ, ಎಲ್ಲರೂ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಕೇಳಿದಂತ ಪ್ರಶ್ನೆಗಳಿಗೆ, ಒಗಟುಗಳಿಗೆ ಪಾಠ ಪಟ ಅಂತ ಆನ್ಸರ್ನ ನೀಡ್ತಾ ಇದ್ರು. ಹಾಗಿದ್ರೆ ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ಜೊತೆಗೆ ಮೆಸೇಜ್ ಮಾಡಿ ಉತ್ತರವನ್ನ ನೀಡಿರುವಂತಹ ಎಲ್ಲಾ ಕೇಳುಗರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ. ಸೊ ಕೇಳುಗರೇ, ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
4: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
3: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986759661.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ.

0: ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ರತ್ನದ ರಹಸ್ಯ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ರತ್ನದ ರಹಸ್ಯ. ಸೆಪ್ಟೆಂಬರ್ನ ಒಂದು ತಣ್ಣನೆಯ ರಾತ್ರಿ, ಖ್ಯಾತ ವಜ್ರ ವ್ಯಾಪಾರಿ ಸತ್ಯಮೂರ್ತಿ ಅವರ ಅರಮನೆಯಂತಹ ಬಂಗಲೆಯಲ್ಲಿ ದೀಪಗಳು ಮಂಕಾಗಿದ್ದವು. ಹಿಂದಿನ ದಿನವಷ್ಟೇ ಸತ್ಯಮೂರ್ತಿಯವರ 60th ಹುಟ್ಟುಹಬ್ಬದ ಭವ್ಯ ಸಮಾರಂಭ ನಡೆದಿತ್ತು. ಆದರೆ ಈಗ ಆ ಸಮಾರಂಭದ ಸ್ಥಳ ಸ್ಮಶಾನ ಮೌನಕ್ಕೆ ಜಾರಿತ್ತು. ಅಡುಗೆ ಮನೆಯ ಹಿಂಭಾಗದಲ್ಲಿ ಅಮೂಲ್ಯವಾದ ಶತತಾರ ಎಂಬ 20 ಕ್ಯಾರೆಟ್ ನೀಲಿ ವಜ್ರವು ಕಳವಾಗಿತ್ತು. ಮತ್ತು ಆ ವಜ್ರವನ್ನ ಕಾಯುತ್ತಿದ್ದ ಭದ್ರತಾ ಸಿಬ್ಬಂದಿ ರಂಗನಾಥ್ ಆತನ ಕೋಣೆಯಲ್ಲಿ ವಿಷ ಸೇವಿಸಿ ಸಾವನ್ನಪ್ಪಿದ್ದ. ಪತ್ತೆದಾರ ಪ್ರವೀಣ್ ಕಶ್ಯಪ್ ಸ್ಥಳಕ್ಕಾಗಮಿಸಿದರು. ಅವರ ತೀಕ್ಷ್ಣ ಕಣ್ಣುಗಳು ಕೋಣೆಯ ಪ್ರತಿ ಮೂಲೆಯನ್ನು ಸ್ಕ್ಯಾನ್ ಮಾಡಿದವು. ಮೇಜಿನ ಮೇಲೆ ಅರ್ಧ ಮುಗಿದಿರುವ ಒಂದು ಕಾಫಿ ಕಪ್, ಪಕ್ಕದಲ್ಲಿ ಮಲಗುವ ಮಾತ್ರೆಗಳ ಖಾಲಿ ಸ್ಟ್ರಿಪ್ ಮತ್ತು ಒಂದು ಚಿಕ್ಕ ಕಾಗದದ ತುಂಡು ಸಿಕ್ಕಿತು. ಕಾಗದದ ಮೇಲೆ, ನಾನು ಈ ಕಳ್ಳತನವನ್ನ ಮಾಡಿದ್ದೇನೆ, ನನ್ನಿಂದ ನನ್ನ ಯಜಮಾನರಿಗೆ ಮೋಸ ಮಾಡಲಾಗಲಿಲ್ಲ, ಕ್ಷಮಿಸಿ ಎಂದು ಬರೆಯಲಾಗಿತ್ತು. ಇದು ಆತ್ಮಹತ್ಯೆ, ಕಳ್ಳತನದ ನಂತರದ ಪಶ್ಚಾತ್ತಾಪದ ಕೃತ್ಯ ಅಂತ ತೋರ್ತಿದೆಯಲ್ಲ ಅಂತ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ರವಿಶಂಕರ್ ಹೇಳಿದರು. ಪ್ರವೀಣ್ ಕಶ್ಯಪ್ ತಮ್ಮ ಮನಸ್ಸಿಗೆ ವಿರುದ್ಧವಾಗಿ ತಲೆ ಅಲುಗಾಡಿಸಿದರು. ಅಷ್ಟು ಸರಳವಾಗಿಲ್ಲ ರವಿ, ರಂಗನಾಥ್ ವಜ್ರವನ್ನ ಕದ್ದಿದ್ದಾನೆ ಅಂದ್ರೆ ಇಷ್ಟು ದೊಡ್ಡ ರಿಸ್ಕ್ ತಗೊಂಡ್ಮೇಲೆ ಅದನ್ನ ಎಲ್ಲಿಯಾದ್ರೂ ಬಚ್ಚಿಡ್ಬೇಕಿತ್ತು. ವಜ್ರವಾಗ್ಲಿ ಅಥವಾ ಕಳ್ಳತನದ ಯಾವುದೇ ಚಿಹ್ನೆಯಾಗಲಿ ಆತನ ಬಳಿ ಇಲ್ಲ. ಕೇವಲ ಮಲಗುವ ಮಾತ್ರೆಯನ್ನ ಬಳಸಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವವನು ಮಾತ್ರೆಯನ್ನ ಮುಗಿಸುವಷ್ಟು ಸಮಯ ಕಾಫಿಯನ್ನೇಕೆ ಕುಡಿಯುತ್ತಿದ್ದ? ಮತ್ತೊಂದು ವಿಷಯ,

ರಂಗನಾಥ್ಗೆ 10 ವರ್ಷಗಳಿಂದ ಮಧುಮೇಹ ಇದೆ. ಈ ರೀತಿಯ ಮಾತ್ರೆಯನ್ನ ಆತ ತೆಗೆದುಕೊಳ್ಳುವಂತಿಲ್ಲ. ಯೋಚನೆ ಮಾಡಿ, ಆತ ಇಷ್ಟು ಶ್ರಮಪಟ್ಟು ಆತ್ಮಹತ್ಯೆ ಟಿಪ್ಪಣಿ ಬರೆಯುವ ಬದಲು ಕೇವಲ ಮಾತ್ರೆ ನುಂಗಿ ಸಾಯಬಹುದಿತ್ತು. ಪ್ರವೀಣ್ ತನಿಖೆಯನ್ನ ಕುಟುಂಬದ ಕಡೆ ತಿರುಗಿಸಿದ್ರು. ಸತ್ಯಮೂರ್ತಿಯವರ ಕುಟುಂಬ ದೊಡ್ಡದಾಗಿತ್ತು. ಹುಟ್ಟುಹಬ್ಬದ ಔತಣಕೂಟದಲ್ಲಿ ಭಾಗವಹಿಸಿದ್ದ ಪ್ರಮುಖ ವ್ಯಕ್ತಿಗಳು ಮೂವರು: ಗೌತಮ್, ಸತ್ಯಮೂರ್ತಿಯ ಮಗ; ಸತ್ಯಮೂರ್ತಿಯವರ ವ್ಯಾಪಾರದ ಉತ್ತರಾಧಿಕಾರಿ, ಆತ ಇತ್ತೀಚೆಗೆ ದೊಡ್ಡ ನಷ್ಟದಲ್ಲಿದ್ದ, ಆತನಿಗೆ ಈ ವಜ್ರದ ಮೇಲೆ ಕಣ್ಣಿತ್ತು ಎಂದು ತಿಳಿದು ಬಂದಿತ್ತು; ರಮ್ಯಾ, ಸತ್ಯಮೂರ್ತಿಯವರ ಸೊಸೆ, ಆಕೆ ಸತ್ಯಮೂರ್ತಿಯವರ ಮೇಲೆ ದ್ವೇಷ ಸಾಧಿಸುತ್ತಿದ್ಲು. ಸತ್ಯಮೂರ್ತಿಯವರು ಆಕೆಯ ತಂದೆಯೊಂದಿಗೆ ವಜ್ರದ ವ್ಯವಹಾರದಲ್ಲಿ ಮೋಸ ಮಾಡಿದ್ರು ಎಂಬ ಅನುಮಾನ ಆಕೆಗೆ ಇತ್ತು. ಡಾಕ್ಟರ್ ಅಶೋಕ್ ಕುಟುಂಬದ ವೈದ್ಯ. ವೈದ್ಯರು ಈ ಕುಟುಂಬದ ಆಪ್ತರಾಗಿದ್ರು. ಹುಟ್ಟುಹಬ್ಬದ ಔತಣಕೂಟದಲ್ಲಿ ಭಾಗವಹಿಸಿದ್ರು. ರಂಗನಾಥ್ನ ವೈದ್ಯಕೀಯ ದಾಖಲೆಗಳ ಬಗ್ಗೆ ಆತನಿಗೆ ಸಂಪೂರ್ಣವಾದ ಅರಿವಿತ್ತು. ಪ್ರವೀಣ್ ಎಲ್ಲರ ಹೇಳಿಕೆಯನ್ನು ದಾಖಲಿಸಿಕೊಂಡ್ರು. ಗೌತಮ್ ಮತ್ತು ರಮ್ಯಾ ಇಬ್ಬರು ತಾವು ತಮ್ಮ ಕೋಣೆಯಲ್ಲಿ ಮಲಗಿದ್ದೆವು ಎಂದು ಹೇಳಿಕೆಯನ್ನು ಕೊಟ್ರು. ಡಾಕ್ಟರ್ ಅಶೋಕ್ ತಾನು ಔತಣಕೂಟ ಮುಗಿದ ನಂತರ ಎಲ್ಲರಿಗೂ ಜೀರ್ಣಕಾರಿ ಔಷಧಿಯನ್ನು ಕೊಟ್ಟು ಹೊರಗೆ ಹೋಗಿದ್ದಾಗಿ ಹೇಳಿದ್ರು. ಪ್ರವೀಣ್ ಕಶ್ಯಪ್ ರಂಗನಾಥ್ನ ಕೋಣೆಗೆ ಮತ್ತೆ ಹೋದ್ರು. ಅರ್ಧ ಮುಗಿದ ಕಾಫಿ ಕಪ್ ಅನ್ನ ಪುನಃ ಪರೀಕ್ಷಿಸಿದ್ರು. ಕಪ್ನ ಅಂದಾಜಿನಲ್ಲಿ ಸಣ್ಣದಾದ ವಿಚಿತ್ರವಾದ ಹೊಳಪಿನ ಅಂಶವನ್ನ ಅವರು ಗಮನಿಸಿದ್ರು. ಅದನ್ನ ವೈಜ್ಞಾನಿಕ ತನಿಖೆಗೆ ಕಳಿಸಲಾಯಿತು. ವರದಿಯಲ್ಲಿ ಅದು ವಾದ ಅತ್ಯಂತ ದುಬಾರಿ ಬ್ಲೂಬೆರಿ ಜಾಮ್ನ ಅಲ್ಪ ಪ್ರಮಾಣ ಎಂದು ದೃಢಪಟ್ಟಿತ್ತು. ಬ್ಲೂಬೆರಿ ಜಾಮ್, ಪ್ರವೀಣ್ ನಕರು. ರಂಗನಾಥ್ನಂತಹ ಸರಳ ವ್ಯಕ್ತಿ ಈ ರೀತಿ ವಿಶೇಷ ಜಾಮ್ ಅನ್ನ ಕಾಫಿಯೊಂದಿಗೆ ಯಾಕೆ ಕುಡಿಬೇಕು? ಇದು ನಿನ್ನೆಯ ರಾತ್ರಿ ಔತಣಕೂಟದ ಖಾದ್ಯಗಳಲ್ಲಿ ಬಳಸಿದ್ದ ಜಾಮ್ ಇರಬೇಕು. ಪ್ರವೀಣ್ ಅವರು ಅಡುಗೆ ಸಿಬ್ಬಂದಿಯನ್ನ ಕರೆದು ವಿಚಾರಿಸಿದ್ರು. ಅಡುಗೆ ಸಿಬ್ಬಂದಿ ಹೀಗೆ ಹೇಳಿದ್ರು: ನಿನ್ನೆ ಔತಣಕೂಟದಲ್ಲಿ ಬ್ಲೂಬೆರಿ ಜಾಮ್ ಅನ್ನ ಡಾಕ್ಟರ್ ಅಶೋಕ್ ಅವರು ತಂದಿದ್ದ ವಿಶೇಷವಾದ ಜೀರ್ಣಕಾರಿ ಬ್ರೆಡ್ ಜೊತೆ ಮಾತ್ರ ಬಡಿಸಲಾಗಿತ್ತು. ಇದು ತುಂಬಾ ದುಬಾರಿ ವಿದೇಶಿ ಜಾಮ್ ಆಗಿತ್ತು. ಡಾಕ್ಟರ್ ಅವರು ಸ್ವತಃ ತಂದು ಎಲ್ಲರನ್ನೂ ಸ್ವಲ್ಪ ಸವಿಯಂತೆ ಒತ್ತಾಯಿಸಿದ್ರು. ಅಂತಿಮವಾಗಿ ಪ್ರವೀಣ್ ಕಶ್ಯಪ್ ಡಾಕ್ಟರ್ ಅಶೋಕ್ ಅವರನ್ನ ಮತ್ತೆ ವಿಚಾರಣೆಗೆ ಕರೆದ್ರು. ಡಾಕ್ಟರ್ ಅತ್ಯಂತ ಶಾಂತವಾದ ಮತ್ತೆ ಆತ್ಮವಿಶ್ವಾಸದಿಂದ ಇರುವಂತೆ ಕಂಡ್ರು. ನಾನು ಜಾಮ್ ತಂದಿದ್ದು ನಿಜ, ಅದು ಜೀರ್ಣಕ್ಕೆ ಒಳ್ಳೆಯದು. ಆದರೆ ರಂಗನಾಥ್ ಅದನ್ನ ಕಾಫಿಯೊಂದಿಗೆ ಸೇವಿಸಿದ್ದಕ್ಕೆ ನನಗೇನು ಸಂಬಂಧ ಇಲ್ಲ. ಪ್ರವೀಣ್ ಕಶ್ಯಪ್ ಡಾಕ್ಟರ್ ಕಣ್ಣುಗಳನ್ನ ನೇರವಾಗಿ ನೋಡಿದ್ರು. ಡಾಕ್ಟರ್, ನಿಮಗೆ ರಂಗನಾಥ್ ಮಧುಮೇಹ ಮತ್ತೆ ಹೃದಯ ಸಮಸ್ಯೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿತ್ತು. ಮಲಗುವ ಮಾತ್ರೆಗಳಿಂದ ಅಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಂದ ರಂಗನಾಥ್ ಬೇಗನೆ ಸಾಯುತ್ತಿರಲಿಲ್ಲ. ಹಾಗಾಗಿ ಈ ಮಾತ್ರೆಗಳ ಜೊತೆಗೆ ನೀವು ಜೀರ್ಣಕಾರಿ ಔಷಧಿ ಎಂದು ಹೇಳಿ ತಂದ ಜಾಮ್ನಲ್ಲಿ ನಿಮ್ಮ ಆಸ್ಪತ್ರೆಯಿಂದ ನೀವು ಕದ್ದ ವಿಶೇಷ ಕಾರ್ಡಿಯಾಕ್ ಟಾಕ್ಸಿಕ್ ಅನ್ನ ಬರೆಸಿದ್ದೀರಿ. ರಂಗನಾಥ್ ಅದನ್ನ ಸೇವಿಸಿದ್ರು. ಕಾಫಿಯ ತಾಪಮಾನದಿಂದ ವಿಷವು ಬೇಗನೆ ಕಾರ್ಯನಿರ್ವಹಿಸಿತ್ತು. ವಜ್ರವು ನಿಮ್ಮೊಂದಿಗೆ ಇಲ್ಲ, ಆದರೆ ಕಳ್ಳತನದ ಕಾರಣದಿಂದ ಈ ಮನೆಯಲ್ಲಿ ಗೊಂದಲ ಉಂಟಾಯಿತು. ನೀವು ಕದ್ದ ವಜ್ರವನ್ನ ಸತ್ಯಮೂರ್ತಿಯವರಿಂದ ಮೋಸ ಹೋಗಿದ್ದ ನಿಮ್ಮ ಹಳೆಯ ಪಾಲುದಾರನಿಗೆ ಮಾರಿ ಆ ಹಣವನ್ನ ರಂಗನಾಥ್ ಕುಟುಂಬಕ್ಕೆ ಸಹಾಯ ರೂಪದಲ್ಲಿ ನೀಡಲು ಯೋಚಿಸಿದ್ದೀರಿ. ಆ ಮೂಲಕ ಗೌಪ್ಯವಾಗಿ ಪಶ್ಚಾತ್ತಾಪ ಪಡಲು ಪ್ರಯತ್ನಿಸಿದ್ದೀರಿ. ಆದರೆ ನಿಮ್ಮ ಈ ರಹಸ್ಯವನ್ನ ಮರೆಮಾಚಲು ನೀವು ಸುಳ್ಳು ಆತ್ಮಹತ್ಯೆ ಟಿಪ್ಪಣಿಯನ್ನ ಬರೆಸುವ ಮೂಲಕ ಈತನ ಕೊಲೆ ಮಾಡಿದ್ರಿ. ಕೊಲೆಯನ್ನ ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸಲು ನೀವು ಬರೆದ ಆ ಟಿಪ್ಪಣಿಯಲ್ಲಿ ರಂಗನಾಥ್ನದ್ದಲ್ಲ, ರಂಗನಾಥ್ ಸತ್ತಾಗ ಅವನ ಕೈಗಳು ನಡುಗುತ್ತಿದ್ದವು. ಈ ಟಿಪ್ಪಣಿ ತುಂಬಾ ಅಂದವಾಗಿದೆ. ಇನ್ನೊಂದು ವಿಷಯ, ಕಳ್ಳತನದ ವಜ್ರ ಇರುವುದು ರಂಗನಾಥ್ನ ಕೋಣೆಯಲ್ಲಿ ಅಲ್ಲ, ಬದಲಿಗೆ ನಿಮ್ಮ ಕಾರ್ನ ಡ್ರೈವಿಂಗ್ ಸೀಟ್ನ ಅಡಿಯಲ್ಲಿ, ನೀವು ಅಂಟಿಸಿದ ಬಬಲ್ ಗಮ್ ಪ್ಯಾಕೇಜ್ನಲ್ಲಿ. ಪ್ರವೀಣ್ ಅವರು ಡಾಕ್ಟರ್ ಅಶೋಕ್ ಕಾರನ್ನ ಪರಿಶೀಲಿಸಿದ್ರು. ಪ್ರವೀಣ್ ಹೇಳಿದ ಜಾಗದಲ್ಲಿ ಬಬಲ್ ಗಮ್ನ ಚಿಕ್ಕ ಪ್ಯಾಕ್ನಲ್ಲಿ ನೀಲಿ ವಜ್ರ ಶತತಾರ ಸಿಕ್ಕಿತು. ಡಾಕ್ಟರ್ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅಂತಿಮವಾಗಿ ಪ್ರವೀಣ್ ಕಶ್ಯಪ್ ತಮ್ಮ ಡೈರಿಯನ್ನ ಮುಚ್ಚಿದ್ರು ಮತ್ತು ಹೀಗೆ ಹೇಳಿದ್ರು: ನಿಜವಾದ ಅಪರಾಧಿ ಡಾಕ್ಟರ್ ಅಶೋಕ್. ಎಷ್ಟು ಅದ್ಭುತವಾಗಿರುವ ಪತ್ತೆಧಾರಿ ಕಥೆ ಇದಾಗಿತ್ತಲ್ವಾ ಈ ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಥೆಯಲ್ಲಿ ಈ ಒಂದು ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ನಿಗೂಢ ವಾಸನೆ. ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಕತ್ತಲಾದ ಲ್ಯಾಬ್ ಮತ್ತು ರಾಸಾಯನಿಕ ನಿಗೂಢ ವಾಸನೆ ಬೆಂಗಳೂರಿನ ಪ್ರತಿಷ್ಠಿತ ಅನಂತ ವಿಜ್ಞಾನ ಸಂಸ್ಥೆಯ ಭೂಗತ ಪ್ರಯೋಗಾಲಯದಲ್ಲಿ 55 ವರ್ಷದ ಪ್ರಮುಖ ವೈರಾಣು ತಜ್ಞ ಡಾಕ್ಟರ್ ಮೋಹನ್ ರಾವ್ ಅವರು ಮೃತಪಟ್ಟಿದ್ದರು. ಅವರ ಮೃತದೇಹವು ರಾಸಾಯನಿಕಗಳ ಕಪಾಟಿನ ಬಳಿ ಬಿದ್ದಿತ್ತು. ಅವರ ಸಾವಿಗೆ ಕಾರಣ ಶ್ವಾಸಕೋಶದ ವೈಫಲ್ಯ ಎಂದು ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿದು ಬಂದಿತು. ಅದು ಯಾವುದೋ ಅನಿಲದ ಸೇವನೆಯಿಂದ ಉಂಟಾಗಿತ್ತು. ಪ್ರಯೋಗಾಲಯದ ಲಾಕನ್ನ ಡಾಕ್ಟರ್ ಮೋಹನ್ ಅವರು ಬೆರಳಚ್ಚಿನಿಂದ ಮಾತ್ರ ತೆಗೆಯಬಹುದಿತ್ತು. ಪತ್ತೆದಾರ ಅರ್ಜುನ್ ದೇಸಾಯಿ ತನಿಖೆ ಪ್ರಾರಂಭಿಸಿದ್ರು. ಡಾಕ್ಟರ್ ಮೋಹನ್ ಅವರು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇರುವ ಹೊಸ ಔಷಧದ ಸೂತ್ರವನ್ನ ಅಭಿವೃದ್ಧಿಪಡಿಸುವ ಅಂತಿಮ ಹಂತದಲ್ಲಿದ್ರು. ಆದರೆ ಆ ಸೂತ್ರವು ಪ್ರಯೋಗಾಲಯದಿಂದ ನಾಪತ್ತೆಯಾಗಿತ್ತು. ಅರ್ಜುನ್ ಅವರು ಡಾಕ್ಟರ್ ಮೋಹನ್ ಅವರ ಸಾವಿನಿಂದ ಲಾಭ ಪಡೆಯುವ ಸಾಧ್ಯತೆ ಇರುವ ಮೂವರನ್ನ ವಿಚಾರಿಸಿದ್ರು. ಮೊದಲನೆಯದಾಗಿ ಡಾಕ್ಟರ್ ಸುಷ್ಮಾ, ಸಂಶೋಧನಾ ಪಾಲುದಾರರು. ಇವರು ಡಾಕ್ಟರ್ ಮೋಹನ್ ಅವರೊಂದಿಗೆ ದೀರ್ಘಕಾಲದಿಂದ ಕೆಲಸ ಮಾಡ್ತಿದ್ರು. ಆದರೆ ಆ ಔಷಧದ ಪೇಟೆಂಟ್ನಿಂದ ಡಾಕ್ಟರ್ ಸುಷ್ಮಾ ಅವರ ಹೆಸರನ್ನ ಡಾಕ್ಟರ್ ಮೋಹನ್ ತೆಗೆದುಹಾಕಲು ನಿರ್ಧರಿಸಿದ್ರು. ಡಾಕ್ಟರ್ ಸುಷ್ಮಾ, ನಾನು ಕೊಲೆಯಾದ ರಾತ್ರಿ ಸಂಸ್ಥೆಯ ಜಿಮ್ನಲ್ಲಿ ತಾಲೀಮು ಮಾಡುತ್ತಿದ್ದೆ ಎಂದು ಹೇಳಿಕೆಯನ್ನು ನೀಡಿದ್ರು. ಎರಡನೆಯದು ಶ್ರೀಕಾಂತ್, ಲ್ಯಾಬ್ ಸಹಾಯಕ. ಇವರು ಪ್ರಯೋಗಾಲಯದ ಎಲ್ಲಾ ಉಪಕರಣಗಳು ಮತ್ತು ರಾಸಾಯನಿಕಗಳ ಬಗ್ಗೆ ತಿಳಿದಿದ್ರು. ಶ್ರೀಕಾಂತ್, ನಾನು ಕೊಲೆಯಾದ ಸಮಯದಲ್ಲಿ ಸಂಸ್ಥೆಯ ಕ್ಯಾಂಟೀನ್ನಲ್ಲಿದ್ದೆ ಎಂದು ದೃಢಪಡಿಸಿದ್ರು. ಮೂರನೆಯ ವ್ಯಕ್ತಿ ನಾಗೇಶ್, ಪ್ರತಿಸ್ಪರ್ಧಿ, ಫಾರ್ಮ್ಯಾಸ್ಯುಟಿಕಲ್ ಕಂಪನಿಯ ಪ್ರತಿನಿಧಿ. ಇವರು ಡಾಕ್ಟರ್ ಮೋಹನ್ ಅವರ ಸೂತ್ರವನ್ನು ಖರೀದಿಸಲು ವಿಫಲರಾಗಿದ್ರು. ನಾಗೇಶ್, ನಾನು ರಾತ್ರಿ ಪೂರ್ತಿ ನನ್ನ ಹೋಟೆಲ್ನಲ್ಲೇ ಸಭೆಯನ್ನ ನಡೆಸುತ್ತಿದ್ದೆ ಎಂದು ಹೇಳಿದರು. ಅರ್ಜುನ್ ಅವರು ಪ್ರಯೋಗಾಲಯದಲ್ಲಿನ ವಾಸನೆಯತ್ತ ಗಮನ ಹರಿಸಿದ್ರು. ಅಲ್ಲಿ ಯಾವುದೋ ವಿಚಿತ್ರವಾದ ಸೌಮ್ಯವಾದ ನಿಂಬೆ ವಾಸನೆ ಇತ್ತು. ಇದು ರಾಸಾಯನಿಕಗಳ ಸಾಮಾನ್ಯ ವಾಸನೆಯಲ್ಲ. ಡಾಕ್ಟರ್ ಸುಷ್ಮಾ, ನೀವು ಜಿಮ್ನಲ್ಲಿದ್ರಿ. ಶ್ರೀಕಾಂತ್, ಕ್ಯಾಂಟೀನ್ನಲ್ಲಿದ್ರಿ. ನಾಗೇಶ್, ಹೋಟೆಲ್ನಲ್ಲಿ ಇದ್ರು. ಹಾಗಾದ್ರೆ ಡಾಕ್ಟರ್ ಮೋಹನ್ ಅವರ ಲಾಕ್ ಆಗಿದ್ದ ಪ್ರಯೋಗಾಲಯಕ್ಕೆ ಪ್ರವೇಶ ಸಿಕ್ಕಿದ್ದು ಹೇಗೆ? ಮತ್ತೆ ವಿಷಕಾರಿ ಅನಿಲ ಬಂದಿತು ಎಲ್ಲಿಂದ? ಅರ್ಜುನ್ ಅವರು ಶ್ರೀಕಾಂತ್ನ ಹೇಳಿಕೆಯನ್ನು ಪರಿಶೀಲಿಸಿದ್ರು. ಶ್ರೀಕಾಂತ್, ನೀವು ಲ್ಯಾಬ್ ಸಹಾಯಕ, ನಿಮಗೆ ಕ್ಯಾಂಟೀನಲ್ಲಿ ಇರಲು ಸಾಧ್ಯವಿತ್ತು. ಆದರೆ ಆ ಔಷಧಿ ಸೂತ್ರವನ್ನು ಕದಿಯುವ ಏಕೈಕ ಉದ್ದೇಶ ನಿಮಗಿತ್ತು. ಯಾಕಂದರೆ ಆ ಸೂತ್ರವು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತಿತ್ತು. ಡಾಕ್ಟರ್ ಮೋಹನ್ ಅವರನ್ನು ವಿಷಕಾರಿ ಅನಿಲದಿಂದ ಕೊಲ್ಲಲಾಗಿದೆ. ಆದರೆ ಆ ಅನಿಲ ಪ್ರಯೋಗಾಲಯದ ಹೊರಗಿನಿಂದ ಬರಲು ಸಾಧ್ಯವಿರಲಿಲ್ಲ. ಪ್ರಯೋಗಾಲಯದಲ್ಲಿ ಯಾವುದೇ ಉಪಕರಣಗಳು ಒಡೆದಿರಲಿಲ್ಲ. ಶ್ರೀಕಾಂತ್, ನಿಮಗೆ ಪ್ರಯೋಗಾಲಯದ ಎಲ್ಲ ಉಪಕರಣಗಳು ಮತ್ತು ಅವುಗಳ ದೌರ್ಬಲ್ಯಗಳ ಬಗ್ಗೆ ತಿಳಿದಿತ್ತು. ಡಾಕ್ಟರ್ ಮೋಹನ್ ಅವರು ಬೆರಳಚ್ಚಿನಿಂದ ಲಾಕ್ ಮಾಡುವ ಮೊದಲು ನೀವು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಣ್ಣ ರಾಸಾಯನಿಕ ಬಾಂಬನ್ನ ಲ್ಯಾಬ್ನ ವಾತಾಯನ ವ್ಯವಸ್ಥೆಯೊಳಗೆ ರಹಸ್ಯವಾಗಿ ಇರಿಸಿದ್ರಿ. ಈ ಬಾಂಬ್ ಸಮಯಕ್ಕೆ ಅನುಗುಣವಾಗಿ ಸ್ಫೋಟಗೊಳ್ಳುವಂತೆ ಹೊಂದಿಸಲಾಗಿತ್ತು. ಆ ರಾಸಾಯನಿಕ ಬಾಂಬ್ ಸ್ಫೋಟಗೊಂಡಾಗ ಅದರಿಂದ ಬಿಡುಗಡೆಯಾದ ವಿಷಕಾರಿ ಅನಿಲವು ಡಾಕ್ಟರ್ ಮೋಹನ್ ಅವರ ಶ್ವಾಸಕೋಶದ ವೈಫಲ್ಯಕ್ಕೆ ಕಾರಣ ಆಯಿತು. ಈ ಬಾಂಬ್ ಸ್ಫೋಟವು ಶಬ್ದ ಮಾಡುವಂತೆ ಮಾಡಲು ನೀವು ಆ ವಿಷಕಾರಿ ರಾಸಾಯನಿಕದೊಂದಿಗೆ ನಿಂಬೆ ವಾಸನೆಯ ರಾಸಾಯನಿಕವನ್ನು ಸೇರಿಸಿದ್ದೀರಿ. ಇದು ವಿಷದ ವಾಸನೆಯನ್ನು ಮರಿಮಾಚಲು ಸಹಾಯ ಮಾಡುತ್ತೆ ಮತ್ತು ಯಾರೂ ಅನುಮಾನಿಸದಂತೆ ಮಾಡಿದೆ. ಡಾಕ್ಟರ್ ಮೋಹನ್ ಅವರು ಕೊನೆಯ ಕ್ಷಣದಲ್ಲಿ ಆ ರಾಸಾಯನಿಕಗಳ ಕಪಾಟಿನ ಮೇಲೆ ತಮ್ಮ ಬೆರಳಿನಿಂದ ವಿಷಪೂರಿತ ವಸ್ತುಗಳ ಮೇಲೆ ಒಂದು ಸಣ್ಣ ಅಗೋಚರವಾದ ಎಸ್ ಅಕ್ಷರವನ್ನು ಬರೆಯಲು ಪ್ರಯತ್ನಿಸಿದ್ದಾರೆ. ಈ ಎಸ್ ಅಕ್ಷರವು ಸಹಾಯಕ ಶ್ರೀಕಾಂತನ್ನ ಸೂಚಿಸುತ್ತೆ. ಶ್ರೀಕಾಂತ್ ಸೂತ್ರವನ್ನು ಕದ್ದು ಅದನ್ನು ನಾಗೇಶ್ ಪ್ರತಿನಿಧಿಸುವ ಕಂಪನಿಗೆ ಮಾರಾಟ ಮಾಡಲು ಯೋಚಿಸಿದರು. ಅರ್ಜುನ್ ಅವರು ಶ್ರೀಕಾಂತ್ನ ಪಾಕೆಟ್ನಲ್ಲಿ ಆ ನಿಂಬೆ ವಾಸನೆಯ ರಾಸಾಯನಿಕವನ್ನು ಕಂಡುಕೊಂಡರು. ಆ ಸೂತ್ರದ ನಕಲು ಸಹ ಶ್ರೀಕಾಂತ್ನ ಲಾಕರ್ನಲ್ಲಿ ಪತ್ತೆಯಾಯಿತು. ನಿಜವಾದ ಅಪರಾಧಿ ಶ್ರೀಕಾಂತ್ ಆಗಿದ್ದ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಪತ್ತೆದಾರಿ ಕಥೆ? ಈ ಎರಡೂ ಕಥೆಗಳು ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅವತ್ತು ಸ್ವರ ಹಾಡ್ದಲ್ಲಪ್ಪ?
1: ಅವತ್ತು ಸ್ವರ, ಇವತ್ತು ಸಾಹಿತ್ಯ.
0: ಏನಪ್ಪ ಅದು ರಾಗ?
1: ಸಾಹಿತ್ಯ ನಾರಾಯಣ, ಇವತ್ತು ಸಾಹಿತ್ಯ.

0: ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇಯ್ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಹೆಸರು ಬಾಲು ಮಲ್ಲೇಶ್ವರ. ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಸಂಪುಟ 22 ಕೆಲವು ಭಾಗಗಳನ್ನು ಓದುವ ಒಂದು ಸಣ್ಣ ಪ್ರಯತ್ನ. ಕ್ರಾಂತಿಯ ಉಪಾಸನೆಯು ಅಥವಾ ಧ್ಯೇಯದ ರಕ್ಷಣೆಯು. ಮೊದಲ ಮಹಾಯುದ್ಧ ಮುಗಿದ ನಂತರ ಯುರೋಪ್ನ ಬಹುತೇಕ ದೇಶಗಳಿಗೆ ಪ್ರಜಾಸತ್ತೆಯು ದೇಶಕ್ಕೂ ಸಮಾಜಕ್ಕೂ ಹಿತವಲ್ಲವೆಂದು ಅನಿಸತೊಡಗಿತು. ರಷ್ಯಾ ದೇಶವು ಕಮ್ಯುನಿಸಂನ ತತ್ವಜ್ಞಾನವನ್ನು ಸ್ವೀಕರಿಸಿ ಅದುವೇ ಎಲ್ಲ ದೇಶಗಳಿಗೆ ಶ್ರೇಯವೆಂದು ಪ್ರಚಾರ ಮಾಡಿತು. ಜರ್ಮನಿಯಲ್ಲಿ ನಾಜಿಸಂ ಆರಂಭವಾಗಿ ಅದು ಅಂತೆಯೇ ಪ್ರಚಾರ ನಡೆಸಿ ಯುರೋಪ್ನಲ್ಲಿ ಪ್ರಜಾಸತ್ತೆ, ಸೌಮ್ಯವಾದ, ದಂಡಾಧಿಪತ್ಯ ಹೀಗೆ 3 ಗುಂಪುಗಳಾಗಿ, ದಂಡಾಧಿಪತ್ಯ ಅಂದರೆ ಫ್ಯಾಸಿಸಂ ಅಥವಾ ನಾಸಿಸಂ, ಅವು ಪರಸ್ಪರ ವೈರಿಗಳಾದವು. ದಂಡಾಧಿಪತ್ಯದ ಗುಂಪು ಪ್ರಜಾಸತ್ತೆ ಹಾಗೂ ಸೌಮ್ಯವಾದವನ್ನು ನಾಶ ಮಾಡುವುದಾಗಿ ಘೋಷಿಸತೊಡಗಿತು. ಹಿಟ್ಲರ್ ಮತ್ತು ಮುಸೊಲಿನಿ ಪ್ರಜಾಸತ್ತೆಯನ್ನು ನಷ್ಟಗೊಳಿಸಿದರೆ ಅದು ತಮ್ಮನ್ನು ನಷ್ಟಗೊಳಿಸುವುದೆಂದು ಸ್ಟಾಲಿನ್ಗೆ ಭೀತಿಯಾಗತೊಡಗಿತು. ಮತ್ತು ಈ ಇಬ್ಬರು ದಂಡಾಧಿಕಾರಿಗಳು ಸ್ಟಾಲಿನ್ನ ಸೌಮ್ಯವಾದವನ್ನು ನಾಶಪಡಿಸಿದರೆ ಮತ್ತೆ ತಮ್ಮನ್ನು ನಾಶಪಡಿಸಬಹುದೆಂದು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಿಗೆ ಅನಿಸತೊಡಗಿತು. ಸ್ವಶಕ್ತಿಯನ್ನು ಹೆಚ್ಚಿಸಲೆಂದೇ ಈ 3 ಗುಂಪಿನ ಸ್ಪರ್ಧೆ ಆರಂಭವಾಯಿತು. ಇಟಲಿಯ ಅಬಿಸೇನಿಯ ಮೇಲೆ ದಾಳಿ ಮಾಡಿ ಆ ದೇಶವನ್ನು ತನ್ನ ವರ್ಚಸ್ಸಿನಡಿಯಲ್ಲಿ ತಂದಿತು. ಜರ್ಮನಿಯು ಪೋಲೆಂಡ್, ಚೆಕೊಸ್ಲೋವಾಕಿಯ, ಆಸ್ಟ್ರಿಯಾ ದೇಶಗಳನ್ನು ಜಯಿಸಿತು ಮತ್ತು 2 ಮಹಾಯುದ್ಧಕ್ಕೆ ದನಿ ಎತ್ತಿತು. ಜರ್ಮನಿ ಮತ್ತು ಇಟಲಿಯ ಮೇಲೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಯುದ್ಧ ಸಾರಿದವು. 3/9/1939 ಜರ್ಮನ್ ಮತ್ತು ರಷ್ಯಾಗಳ ನಡುವೆ ಮೈತ್ರಿಯ ಒಪ್ಪಂದವಾಯಿತಂದೇ ರಷ್ಯಾ ಯುದ್ಧಕ್ಕಿಳಿಯಲಿಲ್ಲ. ಆದರೆ ಈ ಒಪ್ಪಂದವನ್ನು ಜರ್ಮನಿ ಮುರಿದು ರಷ್ಯಾದ ಮೇಲೆ ಆಕ್ರಮಣ ಮಾಡಿದಾಗ ರಷ್ಯಾವು ಜರ್ಮನಿ ಮತ್ತು ಇಟಲಿಯ ಮೇಲೆ ಯುದ್ಧ ಸಾರಿತು. ಈ 2 ಮಹಾಯುದ್ಧವು ಸಾಮ್ರಾಜ್ಯವಾದಿ ರಾಷ್ಟ್ರಗಳೆಂದು, ಅದರಲ್ಲಿ ಭಾರತ ಭಾಗವಹಿಸುವುದಿಲ್ಲವೆಂದು ಭಾರತ ರಾಷ್ಟ್ರಸಭೆ ಸಾರಿತು. 7 ಪ್ರಾಂತ್ಯಗಳ ಕಾಂಗ್ರೆಸ್ ಮಂತ್ರಿಮಂಡಲಗಳು 1939 ರಾಜೀನಾಮೆ ಕೊಟ್ಟವು. ಎಲ್ಲಿಯವರೆಗೆ ರಷ್ಯಾವು ಈ ಯುದ್ಧದಲ್ಲಿ ಭಾಗವಹಿಸಲಿಲ್ಲವೋ ಅಲ್ಲಿಯವರೆಗೆ ಈ ಹಿಂದಿ ಕಮ್ಯುನಿಸ್ಟ್ ಪಾರ್ಟಿಯು ಇದು ರಕ್ತ ಪಿಪಾಸು ಸಾಮ್ರಾಜ್ಯವಾದಿಗಳ ಯುದ್ಧವೆಂದು, ಕಾರ್ಮಿಕರು ಸಹಾಯ ಮಾಡಲಾಗದೆಂದು ಸಾರಿತು. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳ ಭೂಮಿಕೆ ಎಷ್ಟು ತಪ್ಪು ಮತ್ತು ಸ್ವತಂತ್ರ ಪಕ್ಷದ ಭೂಮಿಕೆ ಎಷ್ಟು

ನಡೆದಿದೆ. ರಷ್ಯಾದಲ್ಲಿ ಸ್ಥಾಪಿಸಲಾದ ಕಮ್ಯುನಿಸ್ಟ್ ಸಮಾಜ ಪದ್ಧತಿ ಸಂಬಂಧ ಯಾರ ವಿಚಾರ ಏನೇ ಇರಲಿ, ರಷ್ಯನ್ ಕ್ರಾಂತಿಯ ದಿನ ಮಾನವ ಸಮಾಜದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ಮಾನವ ಸಮಾಜದ ಇತಿಹಾಸದಲ್ಲಿ ಆರಂಭದಿಂದ ಇದುವರೆಗೂ ಯಾರಾದರೂ ಶೋಧಿಸಹೊರಟರೆ ಫ್ರೆಂಚ್ ಕ್ರಾಂತಿಯ ದಿನ ಮೊದಲನೆಯದೆಂದು ಯಾರಾದರೂ ಒಪ್ಪಿಕೊಳ್ಳಬೇಕು. ಮಾನವ ಸಮಾಜದ ಇತಿಹಾಸದಲ್ಲಿ ಸಮಾಜದ ರಚನೆ ಪ್ರಪ್ರಥಮವಾಗಿ ಸಮತೆ ಮತ್ತು ಸ್ವಾತಂತ್ರ್ಯ ಈ ತತ್ವದ ಮೇಲೆ ಆಗಬೇಕೆಂದು ಮೊದಲಿಗೆ ಘೋಷಿಸಿದರು ಫ್ರೆಂಚ್ ಕ್ರಾಂತಿಕಾರರು. ಫ್ರೆಂಚ್ ಕ್ರಾಂತಿಗೆ ಮೊದಲು ಸಮಾಜದ ರಚನೆ ಗುಲಾಮಗಿರಿಯ ತತ್ವದ ಮೇಲೆ ಆಧರಿಸಿತ್ತು. ಶ್ರೇಷ್ಠ, ಕನಿಷ್ಠ, ಉಚ್ಚ, ನೀಚ ಇಂತಹ ಭೇದ ಭಾವವಿತ್ತು. ಅದರಲ್ಲಿನ ಅಸಂಖ್ಯ ದರಿದ್ರ ವಿದ್ಯಾಹೀನ ಜನರಿಗೆ ಸ್ವಾತಂತ್ರ್ಯದ ಮಾಹಿತಿ ಇರಲಿಲ್ಲ, ಹಕ್ಕು ಇರಲಿಲ್ಲ. ಶ್ರಮಪಟ್ಟು ಹಣ ಸಂಪಾದಿಸಿ ಅದನ್ನು ಮಾಲೀಕರಿಗೆ ಕೊಡುವುದು, ಮಾಲೀಕ ಕೊಟ್ಟದ್ದನ್ನು ತೆಗೆದುಕೊಳ್ಳುವುದು ಬಿಟ್ಟರೆ ಅವನ ಮನುಷ್ಯತ್ವಕ್ಕೆ ಜೀವಕ್ಕೆ ಯಾವ ಬೆಲೆಯೂ ಇರಲಿಲ್ಲ. ಕ್ಷಮಿಸಿ, ದಾರಿದ್ರ್ಯದಲ್ಲಿ ಸಿಲುಕಿ ಸಂಸ್ಕೃತಿಯ ಸುಗಂಧವೂ ಇರದಿದ್ದರಿಂದ ಸಮತೆಯನ್ನು ಬೇಡುವ ಅಪೇಕ್ಷೆಯಾಗಲಿ ಹಕ್ಕಾಗಲಿ ಅವರಿಗಿರಲಿಲ್ಲ. ಈ ಅಸಮಾನತೆಯ ಸಮೂಲ ಉಚ್ಚಾಟನೆ ಮಾಡಿ ಸಮತೆ ಮತ್ತು ಸ್ವಾತಂತ್ರ್ಯದ ತತ್ವವನ್ನು ಪುರಸ್ಕರಿಸಿದ ಫ್ರೆಂಚ್ ಕ್ರಾಂತಿಯ ದಿನ ಆಚರಿಸಲ್ಪಡದಿದ್ದರೂ ಅದರ ಮಹತ್ವ ದೊಡ್ಡದಿದೆ. ಒಂದು ದೃಷ್ಟಿಯಿಂದ ನೋಡಿದರೆ ಫ್ರೆಂಚ್ ಕ್ರಾಂತಿ ಮತ್ತು ರಷ್ಯನ್ ಕ್ರಾಂತಿಯ ನಡುವೆ ನಿಕಟ ಸಂಬಂಧವಿದೆ. ಫ್ರೆಂಚ್ ಕ್ರಾಂತಿಯಲ್ಲಿ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಸಮತೆಯ ಮೇಲೆ ಒತ್ತು ಕೊಡಲಾಗಿತ್ತು, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಮತೆಯನ್ನು ಸ್ಥಾಪಿಸುವ ಪ್ರಯತ್ನ ಆಗಿರಲಿಲ್ಲ. ರಷ್ಯನ್ ಕ್ರಾಂತಿಯ ಮಹತ್ವವು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಸ್ಥಾಪಿಸುವ ಪ್ರಯತ್ನ ಮಾಡಿದುದರಿಂದಲೇ ಬಂದುದು. ಆರ್ಥಿಕ ಸಮಾನತೆ ಇಲ್ಲದೆ ಸಾಮಾಜಿಕ ಸಮಾನತೆ ಮತ್ತು ಸ್ವಾತಂತ್ರ್ಯ ಇವೆರಡೂ ನಿಷ್ಫಲವಾಗುವುದು ಎಂಬುದು ಫ್ರೆಂಚ್ ಕ್ರಾಂತಿಯ ಇತಿಹಾಸವನ್ನು ಪರಿಶೀಲಿಸಿದವರಿಗೆ ತಿಳಿಯುವುದು. ಹಣವಿಲ್ಲದವನಿಗೆ ಮಾನವಿಲ್ಲ, ಪರಾವಲಂಬಿಯಾದವ ಎಂದು ಸ್ವತಂತ್ರನಾಗಲಾರ. ಸಮತೆ ಸೃಷ್ಟಿಸಲೆಂದು ರಷ್ಯಾ ವ್ಯಕ್ತಿ ಸ್ವಾತಂತ್ರ್ಯವನ್ನು ನಷ್ಟಪಡಿಸಿತು, ಇದು ಯೋಗ್ಯವೇ ಎಂದು ಕೇಳಬಹುದು. ಆದರೆ ಎಲ್ಲಿ ಆರ್ಥಿಕ ಅಸಮಾನತೆ ಅಪರಿಮಿತವಾಗಿದೆಯೋ ಅಲ್ಲಿ ನಿಜವಾದ ಸ್ವಾತಂತ್ರ್ಯ ಇರುವುದಿಲ್ಲವೆಂದು ಎಲ್ಲರೂ ಒಪ್ಪಿಕೊಳ್ಳಬೇಕು. ಈ ರೀತಿ ನೋಡಿದರೆ ರಷ್ಯನ್ ಕ್ರಾಂತಿಯ ಮಹತ್ವ ಫ್ರೆಂಚ್ ಕ್ರಾಂತಿಗಿಂತ ಹೇಗೆ ಹೆಚ್ಚೆಂದು ತಿಳಿಯುವುದು. ಫ್ರೆಂಚ್ ಕ್ರಾಂತಿ ಹೋಳಿಗೆಯಾದರೆ ರಷ್ಯನ್ ಕ್ರಾಂತಿ ಹೋಳಿಗೆ ಒಳಗಿನ ಹೂರಣವಾಗಿದೆ. ಫ್ರೆಂಚ್ ಕ್ರಾಂತಿ ಮೊಗ್ಗಾದರೆ ರಷ್ಯನ್ ಕ್ರಾಂತಿ ಒಂದು ವಿಕಸಿತ ಪುಷ್ಪ. ಮನುಷ್ಯ ಮಾತ್ರ ಇತಿಹಾಸದಲ್ಲಿ ಅದರ ಮಹತ್ವ ಅಷ್ಟಿಷ್ಟಿರುವಂತರದಿಂದಲೇ ರಷ್ಯನ್ ಕ್ರಾಂತಿಯ ದಿನ ಫ್ರೆಂಚ್ ಕ್ರಾಂತಿಯ ದಿನಕ್ಕಿಂತ ಹೆಚ್ಚಾಗಿ ಆಚರಣೆ ಆಗುತ್ತಿರುವುದು ಸಹಜವಾಗಿದೆ. ಭಾರತದಲ್ಲಿ ರಷ್ಯನ್ ಕ್ರಾಂತಿಯ ಉಪಾಸಕರಲ್ಲಿ ಸಾಕಷ್ಟು ಕ್ಷುಲ್ಲಕ, ಡೋಂಗಿ, ಹೊಟ್ಟೆಬಾಕ ಜನರಿದ್ದಾರೆ. ಆದರೆ ಹಾಗೆಯೇ ಈ ದೇಶದ ರಾಜಕಾರಣದಲ್ಲಿ ಅಗ್ರಭಾಗಿಗಳಾದವರೂ ಹಲವರಿದ್ದಾರೆಂಬುದು ನಿಜ. ಸರಿ, ಪಂಡಿತ ಜವಾಹರಲಾಲ್ ನೆಹರು, ಜಯಪ್ರಕಾಶ್ ನಾರಾಯಣ್ ಮುಂತಾದ ಧುರೀಣರು ರಷ್ಯನ್ ಕ್ರಾಂತಿ ಉಪಾಸಕರೇ ಇದ್ದಾರೆ. ಆದರೆ ಇಂಥವರಲ್ಲಿ ನಮ್ಮ ಸವಾಲೆಂದರೆ, ನೀವು ಬರೀ ಈ ದಿನವನ್ನಾಚರಿಸಿ ಸುಮ್ಮನೆ ಇರುವರೇ? ಇಲ್ಲ, ಈ ಕ್ರಾಂತಿಯ ತತ್ವದ ಸಂರಕ್ಷಣೆಗಾಗಿ ಪ್ರಯತ್ನ ಮಾಡುವವರೇ? ಈ ಯುದ್ಧದಲ್ಲಿ ರಷ್ಯನ್ ಕ್ರಾಂತಿ ಉಪಾಸಕರು ಪ್ರಜಾಸತ್ತೆಯ ಕಡೆಯಿಂದ ಹೋರಾಡಿ ಪ್ರಜಾಸತ್ತೆಯನ್ನು ಗೆಲ್ಲಿಸುವುದು ಅವರ ಕರ್ತವ್ಯವೆಂದು ನಮಗನಿಸುತ್ತದೆ. ಆದರೆ ಆಶ್ಚರ್ಯವೆಂದರೆ, ಈ ರಷ್ಯನ್ ಕ್ರಾಂತಿ ಉಪಾಸಕರು ಈ ಯುದ್ಧದಲ್ಲಿ ಬ್ರಿಟಿಷರು ಪ್ರಜಾಸತ್ತೆಯ ವತಿಯಿಂದ ಹೋರಾಡುತ್ತಿದ್ದಾರೆಂದು ಅರಿತು ಅವರಿಗೆ ಸಹಾಯ ಮಾಡಲು ಸಿದ್ಧರಿಲ್ಲ. ಗುರು ವರ್ತಿಸಿದಂತೆಯೇ ಶಿಷ್ಯನೂ ವರ್ತಿಸಬೇಕು ಎಂಬುದೇ ಧ್ಯೇಯವಾದರೆ ಈ ವಿಚಾರ ಸರಣಿ ತರ್ಕಶುದ್ಧವಾದುದೆಂದು ಒಪ್ಪಿಕೊಳ್ಳಬೇಕು. ಈ ಯುದ್ಧದಲ್ಲಿ ರಷ್ಯಾದ ವರ್ತನೆ ದುರ್ಬೋಧವಿದೆಯೆಂದು ಎಲ್ಲರಿಗೂ ಕಾಣಿಸುವಂತಿದೆ. ಈ 20 ವರ್ಷಗಳ ಹಿಂದೆಯೇ ಜರ್ಮನಿಯೊಂದಿಗೆ ಧರ್ಮಯುದ್ಧ ಸಾರಿದ ರಷ್ಯಾ ಅದೇ ಸಾಮ್ರಾಜ್ಯಶಾಹಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಪೋಲೆಂಡ್ ಮೇಲೆ ಅತಿಕ್ರಮಣ ಮಾಡಿ ಅದನ್ನು ವಿಚ್ಛೇದಿಸಿ ಅದರ ಸ್ವಾತಂತ್ರ್ಯಹರಣ ಮಾಡಿ ಆ ದೇಶದ ಅರ್ಧ ಭಾಗವನ್ನು ತನ್ನಲ್ಲಿ ವಿಲೀನಗೊಳಿಸಿತು. ಬಳಿಕ ರಷ್ಯಾ ಫಿನ್ಲ್ಯಾಂಡ್ ಮೇಲೆ ಆಕ್ರಮಣ ಮಾಡಿ
ಐದಾರು ತಿಂಗಳ ನಂತರ

0: ಅದರ ಸ್ವಾತಂತ್ರ್ಯವನ್ನು ಕಸಿಯಿತು. ಬಳಿಕ ಎಸ್ತೋನಿಯಾ, ಲಟಾವಿಯಾ ಮುಂತಾದ ಬಾಲ್ಟಿಕ್ ಸಮುದ್ರದ ತಟದ ಸ್ವಾತಂತ್ರ್ಯ ರಾಷ್ಟ್ರಗಳನ್ನು ಆಕ್ರಮಿಸಿ ಅವುಗಳ ಸ್ವಾತಂತ್ರ್ಯ ಹರಣ ಮಾಡಿತು. ಮತ್ತೆ ಕಪ್ಪು ಸಮುದ್ರದ ಮೇಲೆ ತನ್ನ ವರ್ಚಸ್ಸು ಸ್ಥಾಪಿಸಲು ಅತ್ತರ ತನ್ನ ದೃಷ್ಟಿ ಹೊರಳಿಸಿ ರೊಮಾನಿಯಾದ ಡೌರುಚ್ ಎಂಬ ಪ್ರಾಂತ್ಯವನ್ನು ಗುಳುಂಕರಿಸಿತು. ರಷ್ಯಾದ ಈ ಆಕ್ರಮಣಶೀಲತೆಯಿಂದ ಹಿಟ್ಲರಿಗೆ ದೊಡ್ಡ ಲಾಭವಾಯಿತು. ಜರ್ಮನಿಯ ಪೂರ್ವ ಭಾಗದ ಗಡಿ ಪ್ರದೇಶವು ನಿರ್ವೈರ್ಯ ಆಗದ್ದರಿಂದ ಜರ್ಮನಿಯು ತನ್ನೆಲ್ಲ ಸೈನ್ಯ ಹಾಗೂ ಯುದ್ಧ ಸಾಮಗ್ರಿಯನ್ನು ಒಂದುಗೂಡಿಸಿ ಪಶ್ಚಿಮ ಗಡಿ ಪ್ರದೇಶದ ರಾಷ್ಟ್ರಗಳನ್ನು ಆಕ್ರಮಿಸಲು ಸುಲಭವೂ ಸರಳವೂ ಆಯಿತು. ಫ್ರಾನ್ಸ್, ಬೆಲ್ಜಿಯಂ, ನಾರ್ವೆ, ಹಾಲೆಂಡ್ ದೇಶಗಳನ್ನು ಜರ್ಮನಿ ತುಳಿಯಲು ಶಕ್ಯವಾಯಿತು. ಇದರ ಜವಾಬ್ದಾರಿ ರಷ್ಯಾದ ಮೇಲೆ ಬರುತ್ತದೆಂದು ನಮಗನಿಸುತ್ತದೆ. ಜರ್ಮನಿಯು ಫ್ರಾನ್ಸ್, ಬೆಲ್ಜಿಯಂ, ನಾರ್ವೆ ಮುಂತಾದ ಪಶ್ಚಿಮ ಸರಹದ್ದಿನ ರಾಷ್ಟ್ರಗಳ ಸ್ವಾತಂತ್ರ್ಯ ನಷ್ಟ ಮಾಡಿದ್ದಷ್ಟೇ ಅಲ್ಲ, ಎಲ್ಲ ಬಾಲ್ಕನ್ ರಾಷ್ಟ್ರಗಳ ಮೇಲೆ ತಮ್ಮ ಆಧಿಪತ್ಯ ಸ್ಥಾಪಿಸುವ ಉಪಕ್ರಮಕ್ಕೆ ತೊಡಗಿದರು. ಜೆಕೊಸ್ಲೋವಾಕಿಯಾ ಕೂಡ ಹಸ್ತಂಗತವಾಗುತ್ತಾ ಬಂದಿತು. ರೊಮೇನಿಯಾ ಜರ್ಮನಿಯ ಹಸ್ತಗತವಾಯಿತು. ಜರ್ಮನಿಯ ಜೊತೆಗಾರ ಇಟಲಿಯ ಗ್ರೀಸ್ನ ಮೇಲೆ ಆಕ್ರಮಣ ಮಾಡಿದೆ. ಈ ಎಲ್ಲ ಭಾಗ ಜರ್ಮನಿ ಮತ್ತು ಇಟಲಿಯ ಸ್ವಾಧೀನವಾದರೆ ರಷ್ಯಾಕ್ಕೆ ಯಾವ ಆಸೆಯೂ ಉಳಿಯುವುದಿಲ್ಲ. ಕ್ರಮೇಣ ರಷ್ಯಾ ತುಸ್ಥಿತಿಗೀಡಾಗುವುದು ಎಂದು ರಷ್ಯನ್ ಕ್ರಾಂತಿ ಉಪಾಸಕರೇ ಒಪ್ಪಿಕೊಳ್ಳುತ್ತಾರೆ. ರಷ್ಯಾ ಮಾಡಿದ ಅತಿಕ್ರಮಣ ಒಂದು ವೇಳೆ ಕ್ಷಮ್ಯವೆನ್ನಬಹುದು. ಈ ಯುದ್ಧದಲ್ಲಿ ಕಸಿದ ಪ್ರದೇಶವೆಲ್ಲವೂ ಇಂದವೇ ಅವರದ್ದೇ ಆಗಿತ್ತು. ರಷ್ಯಾದ ಕ್ಷೇತ್ರ, ಸಂಖ್ಯಾಬಲ, ಶಸ್ತ್ರಾಗಾರ ಕಡಿಮೆಯಾಗಲೆಂದು ಕಳೆದ ಯುದ್ಧದಲ್ಲಿ ರಷ್ಯಾದ ದುರವಸ್ಥೆಯ ಲಾಭ ಪಡೆದು ಆ ಪ್ರಾಂತ್ಯವನ್ನು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಒಪ್ಪಂದದ ವೇಳೆ ರಷ್ಯಾದಿಂದ ಕಿತ್ತು ಸ್ವತಂತ್ರ ರಾಷ್ಟ್ರವಾಗಿಸಿದರು. ಅದನ್ನು ರಷ್ಯಾ ಈ ಯುದ್ಧದಲ್ಲಿ ಹಿಂದೆ ಪಡೆದು ತಮ್ಮ ಈಗಿನ ಗಡಿ ಪ್ರದೇಶವನ್ನು ಪೂರ್ವ ಗಡಿ ಪ್ರದೇಶದೊಳಗೆ ಸೇರಿಸಿತು. ರೊಮೇನಿಯಾ ಮತ್ತು ಗ್ರೀಸ್ ಪ್ರಾಂತ್ಯವನ್ನು ಜರ್ಮನಿ ಆಕ್ರಮಿಸಿದಾಗ ರಷ್ಯಾ ತನ್ನ ಧೋರಣೆಯನ್ನು ಬದಲಿಸಬಹುದೆಂಬ ಆಸೆ ಹಲವರಿಗಿತ್ತು. ಆದರೆ ಮಾಸ್ಕೋದಿಂದ ನವೆಂಬರ್ 6 ಸೋವಿಯತ್ ಸರ್ಕಾರದ ಸುಪ್ರೀಂ ಕೌನ್ಸಿಲ್ನ ಅಧ್ಯಕ್ಷ ಕಲಿನಿನ್ ಮಾಸ್ಕೋ ಶಹರದಲ್ಲಿ ಸೋವಿಯತ್ ಸಭಾಸದರೆದುರು ಮಾಡಿದ ಭಾಷಣ ದಿನಾಂಕ 23 ಇಲ್ಲಿಗೆ ಬಂದಿದೆ. ಅದರಲ್ಲಿ ಅಂತಹ ಆಸೆ ಹುಟ್ಟುವಂತಹ ಕುರುಹೇನೂ ಕಂಡು ಬಂದಿಲ್ಲ. ಆ ಭಾಷಣದಲ್ಲಿ ಈ ಯುದ್ಧದಲ್ಲಿ ಯಾವ ಪಕ್ಷವನ್ನೂ ತೆಗೆದುಕೊಳ್ಳುವ ಇರಾದೆ ರಷ್ಯಕ್ಕಿಲ್ಲ, ಈ ಯುದ್ಧದಲ್ಲಿ ರಷ್ಯಾ ತಟಸ್ಥವಾಗಿರುವುದು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದೊಮ್ಮೆ ರಷ್ಯನ್ ಕ್ರಾಂತಿಯ ನಾಯಕರು ರಷ್ಯಾದಲ್ಲಿ ಸಮತೆ ಸ್ಥಾಪಿಸಿ ಓಡಿ ಹೋಗಲಿಕ್ಕಿಲ್ಲ ಎಂದು ಹೇಳಿದ್ದರೂ ಮಿಷನರಿಗಳು ಜಗದಲ್ಲೆಲ್ಲ ತನ್ನ ಧರ್ಮದ ಪ್ರಚಾರವನ್ನು ಮಾಡುತ್ತಿರುವಂತೆ ರಷ್ಯಾ ಕೂಡ ತನ್ನ ಸಮಾನತೆಯ ಪ್ರಚಾರವನ್ನು ಜಗತ್ತಿನಲ್ಲೆಲ್ಲ ಮಾಡಬೇಕು. ಇದಕ್ಕಾಗಿ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಗತ್ತಿನಲ್ಲೆಲ್ಲ ಹಸ್ತಕರನ್ನು ನೇಮಿಸಿ ನಿಷ್ಠೆಯಿಂದ ಈ ಕಾರ್ಯಕ್ಕೆ ತೊಡಗಿದ್ದರು. ಕಾಲಿನಿನ್ ಅವರ ಭಾಷಣವನ್ನು ನೋಡಿದರೆ ಅಂದಿನ ಮತ್ತು ಇಂದಿನ ರಷ್ಯಾ ಧೋರಣೆಯಲ್ಲಿ ಭೂಮ್ಯಾಕಾಶದ ಅಂತರ ಗೋಚರಿಸುತ್ತದೆ. ಧ್ಯೇಯದ ದೃಷ್ಟಿಯಿಂದ ರಷ್ಯಾ ಇಂದು ಶೂನ್ಯವೇ ಆಗಿದೆ. ಇಂಗ್ಲಿಷರ ದ್ವೇಷವೆಂದು ಅವರ ಜೊತೆಗೂಡಿ ಕಾದರಲಿಕ್ಕಿಲ್ಲ ಎಂಬುದೇ ಬೇರೆ ವಿಷಯ. ಈ ಯುದ್ಧ ಇಂಗ್ಲಿಷರ ಮೂರ್ಖತೆಯ ಪರಮಾವಧಿ ಎಂಬುದನ್ನು ಯಾರೂ ಅಡಗಿಸಿರುವಂತಿಲ್ಲ. ಆದರೆ ಈಗ ಸ್ವಲ್ಪವೂ ಇಂಗ್ಲೆಂಡ್ ಸಹಾಯ ಮಾಡುವುದಿಲ್ಲವೆಂದೇ ರಷ್ಯಾ ಹೇಳುವುದಾದರೆ ಮತ್ತೆ ಯಾವ ಬಾಯಿಂದ ಹಿಟ್ಲರ್ನೊಡನೆ ಸ್ನೇಹ ಬೆಳೆಸುವುದು ನಮಗೆ ತಿಳಿಯುತ್ತಿಲ್ಲ. ಹಿಟ್ಲರ್ ರಷ್ಯಾವನ್ನು ಕಡಿಮೆಯೇನು ದ್ವೇಷಿಸಿರಲಿಲ್ಲ. ರಷ್ಯಾದ ದ್ವೇಷದಿಂದಲೇ ನಾಜಿ ಪಕ್ಷವನ್ನು ಎತ್ತಿ ನಿಲ್ಲಿಸಲಾಯಿತು. ರಷ್ಯಾದ ನಾಶ ಒಂದೇ ತನ್ನ ಧ್ಯೇಯವೆಂದು ಹಗಲು ರಾತ್ರಿ ಹಿಟ್ಲರ್ ಘೋಷಿಸಿದ್ದ. ಈ ಯುದ್ಧದಲ್ಲಿ ರಷ್ಯಾದ ವರ್ತನೆ ಎಷ್ಟು ದೋಷಪೂರ್ಣವೆಂಬುದನ್ನು ನಾನಿಲ್ಲಿ ಹೇಳಿದ್ದೇನೆ. ರಷ್ಯನ್ ಕ್ರಾಂತಿ ಉಪಾಸಕರಿಗೆ ಇದು ಇಷ್ಟವಾಗಲೂಬಹುದು, ಆಗದಿರಲೂಬಹುದು. ಆದರೆ ಅವರೆಲ್ಲರನ್ನು ನಾನು ಕೇಳಬಯಸುತ್ತೇನೆ ನೀವು ಹೀಗೆ ಕ್ರಾಂತಿ ಉಪಾಸನೆ ಮಾಡುತ್ತಾ ಕುಳ್ಳಿರುವಿರೋ ಇಲ್ಲ ಸಮತೆ ಸ್ವಾತಂತ್ರ್ಯದ ಧ್ಯೇಯದ ರಕ್ಷಣೆ ಮಾಡುವಿರೋ? ಕ್ರಾಂತಿ ದೊಡ್ಡದು, ಧ್ಯೇಯ ದೊಡ್ಡದು ಎಂಬುದನ್ನು ಎಲ್ಲರೂ ನಿರ್ಧರಿಸಬೇಕು ಮತ್ತು ಕ್ರಾಂತಿಗಿಂತ ಧ್ಯೇಯ ದೊಡ್ಡದೆಂಬುದು ನಿರ್ವಿವಾದವಾದ್ದರಿಂದ ರಷ್ಯಾ ಏನು ಮಾಡುವುದೋ ಬಿಡುವುದೋ ಎಂಬತ್ತ ಲಕ್ಷ ತಿರುಗಿಸಿ ಧ್ಯೇಯದ ಸಂರಕ್ಷಣೆಗಾಗಿ ಪಡೆದಿರುವ ಯುದ್ಧದಲ್ಲಿ ಮನಪೂರ್ವಕವಾಗಿ ಭಾಗವಹಿಸುವುದು ಎಲ್ಲರ ಪರಮ ಕರ್ತವ್ಯ ಮತ್ತು ರಷ್ಯನ್ ಕ್ರಾಂತಿಯ ನಿಜವಾದ ಉಪಾಸನೆ. ಧನ್ಯವಾದಗಳು. ಥ್ಯಾಂಕ್ ಯು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ಈ ಹಬ್ಬ ಹರಿದಿನಗಳು ವಿಶೇಷವಾಗಿರುವಂತಹ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿವೆ. ಅಷ್ಟೇ ಅಲ್ಲದೆ ಸಂಸ್ಕೃತಿ ಸಂಪ್ರದಾಯನ ಉಳಿಸಿ ಬೆಳೆಸುವಲ್ಲಿ ಈ ಹಬ್ಬಗಳ ಪಾತ್ರ ಮಹನೀಯವಾದುದು. ಸ್ಪೆಷಲ್ ಆಗಿ ಈ ಋತುಮಾನಗಳಿಗೆ ಅನುಗುಣವಾಗಿ ಕೂಡ ಈ ಹಬ್ಬಗಳು ಬರೋದುಂಟು. ಅದರಲ್ಲೂ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ ಅಂತ ಕೂಡ ಕರೆಯೋದುಂಟು. ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೆಯ ಹಬ್ಬವೇ ಪಂಚಮಿ ಹಬ್ಬ. ಈ ಪಂಚಮಿ ಹಬ್ಬ ಕೂಡ ತುಂಬ ವಿಶೇಷತೆಯನ್ನು ಹೊಂದಿರುವಂತಹ ಹಬ್ಬವಾಗಿದೆ. ಪಂಚಮಿ ಹಬ್ಬ ಅಥವಾ ನಾಗರ ಪಂಚಮಿಯು ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿ ಎಂದು ಆಚರಿಸುವ ಪ್ರಮುಖ ಹಬ್ಬವಾಗಿದೆ. ಈ ದಿನ ನಾಗದೇವತೆಗೆ ಅಥವಾ ನಾಗರ ಕಲ್ಲಿಗೆ ಹಾಲನ್ನು ಎರೆದು ಪೂಜೆ ಮಾಡೋದು ಉಂಟು. ಅಷ್ಟೇ ಅಲ್ಲದೆ ಇದು ಪ್ರಕೃತಿಯ ಹಬ್ಬ, ಪ್ರೀತಿಯನ್ನು ಹಂಚುವಂತಹ ಹಬ್ಬ. ಸಹೋದರ ಸಹೋದರಿಯರ ಸಂಬಂಧ ಹಾಗೂ ರಕ್ಷಣೆಯ ಸಂಕೇತವಾಗಿ ಆಚರಿಸಲ್ಪಡುವ ಸಾಂಪ್ರದಾಯಿಕ ಹಬ್ಬ ಕೂಡ. ನಾನಾಗಲೇ ಹೇಳಿದಾಗೆ ಸ್ನೇಹಿತರೆ, ಇದು ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬ. ಹಾಗೆ ಹೆಣ್ಮಕ್ಕಳು ತವರು ಮನೆಗೆ ತೆರಳಿ ಈ ಹಬ್ಬವನ್ನು ಆಚರಿಸುವುದು ಕೂಡ ಒಂದು ಸಂಪ್ರದಾಯ. ಅಣ್ಣ ತಮ್ಮಂದಿರ ಶ್ರೇಯಸ್ಸು ಮತ್ತು ರಕ್ಷಣೆಗಾಗಿ ಹೆಣ್ಣು ಮಕ್ಕಳು ನಾಗದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಿ, ಅಂದರೆ ಹೂವು, ಅರಿಶಿನ, ಕುಂಕುಮ ಮತ್ತು ಹಾಲನ್ನು ಹಾಕಿ ಪೂಜೆ ಮಾಡಲಾಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಹುತ್ತದ ಮಣ್ಣನ್ನು ತಂದು ಅದರಲ್ಲಿ ನಾಗಪ್ಪನನ್ನು ಮಾಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದು ಉಂಟು, 2 ರಿಂದ ಅಥವಾ 3 ದಿನ ಅಥವಾ 1 ದಿನಕ್ಕೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಸಂಪ್ರದಾಯದಲ್ಲಿ ಈ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದುಂಟು. ಈ ಹಬ್ಬಗಳು ಅಂದರೆ ಕೇವಲ ಆಚರಣೆಗಳಲ್ಲ, ಅದರಲ್ಲೂ ಋತುಮಾನಗಳಿಗೆ ಅನುಗುಣವಾಗಿ ಮಾಡುವಂತಹ ಅಡುಗೆಗಳು ಕೂಡ ಇದರಲ್ಲಿ ತುಂಬಾ ಸ್ಪೆಷಲ್ ಸ್ನೇಹಿತರೆ. ಪಂಚಮಿ ಹಬ್ಬ ಅಂದರೆ ಅದು ಉಂಡೆಗಳ ಹಬ್ಬ ಅಂತ ಕೂಡ ಕರಿಬೋದು. ಈ ಹಬ್ಬದಲ್ಲಿ ಸ್ಪೆಷಲ್ಲಾಗಿ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ಕಡುಬು ಮಾಡ್ತಾರೆ, ಪಾಯಸ ಮಾಡ್ತಾರೆ ಅಥವಾ ಪತ್ರೊಡೆ ಮಾಡ್ತಾರೆ, ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ, ಜೊತೆಗೆ ಮೊಸರನ್ನ, ಅವಲಕ್ಕಿ, ಉಪ್ಪಿಟ್ಟು, ಸಿಹಿ ಅವಲಕ್ಕಿ, ಚಿರೋಟಿ, ಹೀಗೆ ಸ್ಪೆಷಲ್ ಸ್ಪೆಷಲ್ ಆಗಿ ಹಬ್ಬಗಳನ್ನು ಮಾಡೋದುಂಟು. ಅದರೊಟ್ಟಿಗೆ ನಾನು ಆಗಲೇ ಹೇಳಿದಾಗೆ ಉಂಡೆಗಳೇ ಈ ಹಬ್ಬದ ಮುಖ್ಯ ತಿಂಡಿ ಸ್ನೇಹಿತರೆ. ಅದರಲ್ಲೂ ಶೇಂಗಾ ಉಂಡೆ, ಎಳ್ಳುಂಡೆ, ರವೆ ಉಂಡೆ, ಬೇಸನ್ ಉಂಡೆ, ಈ ರೀತಿಯಲ್ಲಿ ಸಾಕಷ್ಟು ಬಗೆಯಲ್ಲಿ ಉಂಡೆಗಳನ್ನು ತಯಾರಿಸ್ತಾರೆ. ಕೆಲವರು ಪಂಚಮಿ ಹಬ್ಬ ದಿನದಂದೇ ಮಾಡಿದ್ರೆ ಇನ್ನೂ ಕೆಲವರು 2 ವಾರ ಆದ ನಂತರ, 3ನೇ ವಾರ ಆ ರೀತಿಯಲ್ಲಿ ವಾರಗಳನ್ನು ಹಿಡಿದು ಮಾಡೋದುಂಟು. ಏನೇ ಆಗಲಿ ಸ್ನೇಹಿತರೆ, ಈ ಹಬ್ಬ ಹರಿದಿನಗಳು ಒಂದಿಷ್ಟು ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸಿದರೆ ಮತ್ತಷ್ಟು ಈ ರೀತಿಯ ರುಚಿಕರವಾದ ಅಡುಗೆಗಳನ್ನು ತಿನ್ನಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ಕಾರಣ ಆಗತ್ತೆ ಅಂದರೆ ತಪ್ಪಾಗಲಾರ್ದಲ್ವಾ? ಸೊ ಹಾಗಾದರೆ ಈ ದಿನ ಪಂಚಮಿ ಹಬ್ಬದ ವಿಶೇಷತೆ ಎಂದು ಉಂಡೆಗಳ ರೆಸಿಪಿಗಳ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ. ಉಂಡೆಗಳ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಸ್ಪೆಷಲ್ ಉಂಡೆಗಳ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪಂಚಮಿ ಹಬ್ಬದ ಪ್ರಯುಕ್ತ ಪಂಚಮಿ ಹಬ್ಬದಲ್ಲಿ ಮಾಡಬಹುದಾದಂತಹ ಸ್ಪೆಷಲ್ ಸ್ಪೆಷಲ್ ಉಂಡೆಗಳ ಬಗ್ಗೆ ತಿಳಿಸ್ತೀನಿ. ಅದರಲ್ಲೂ ಮೊದಲನೆಯದಾಗಿ ರವೆ ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ನಾಗೇಶ್ ಅವ್ರಿಗೆ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ರವೆ ಉಂಡೆಯನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರಿಂದ ತಿಳಿಯೋಣ.
5: ಮೊದಲನೇದಾಗಿ ನಾವು ಬಹಳ ಸರಳವಾಗಿರುವಂತಹ ರವೆ ಉಂಡೆ ಅಥವಾ ರವೆ ಲಡ್ಡುವನ್ನ ತೋರಿಸ್ಕೊಡ್ತೀವ್ರಿ. ಏನ್ ಮಾಡ್ರಿ, ಒಂದು ಕಡಾಯಿದಾಗ ತುಪ್ಪ ಅನ್ನಕಾಯ ಕಿಟ್ಟು ಅದಕ್ಕೆ ಏನ್ ಮಾಡ್ರಿ, ಒಂದ್ 2 ಕಪ್ ಅಷ್ಟು ರವೆಯನ್ನ ಹಾಕಿ ಹುರಿಯಕಾಯಿ ಇಟ್ಟು ತುಪ್ಪ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದ್ 3rd ಕಪ್ ಅಷ್ಟು ಸ್ವಲ್ಪ ಸಮೀಪ ಸಮೀಪ ಇರಲಿ. ಅದಾದ ನಂತರ ಸಕ್ಕರೆಯನ್ನು ನೀವು 1 ಕಪ್ ಅಷ್ಟು ಸಮೀಪ ಸಮೀಪ ತಗೊಂಡು ಅದಕ್ಕೆ ಏನ್ ಮಾಡ್ರಿ, ಇಲ್ಲಿ ನೀವು ಏಲಕ್ಕಿಯನ್ನು ಹಾಕಿ ಅದನ್ನ ಪುಡಿ ಮಾಡ್ಕೊಂಡು ಬರ್ರಿ. ರವೆನೂ ನೀವು ಚಂದಂಗೆ ಹುರಿಯಾತಿರ್ತಿರಲಿಲ್ಲ, ಅದು ಅರಳಬೇಕು ತುಪ್ಪದಾಗ, ಈ ಅದ್ರೊಂದು ಪರಿಮಳ ಬರ್ತಿರ್ತೈತಿ, ಅರಳಬೇಕು ಆ ರೀತಿಯಾಗಿ ನೋಡ್ಕೊರಿ. ಅದಾದ ನಂತರ ಏನು ಮಾಡಿರಿ, ಈ ಕಡೆ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡು ಬಂದಿರಿ. ಬಹಳ ಮಸ್ತಾಗಿ ಪಾಕ ಇಲ್ಲ ಯಾವ ರೀತಿ ಮಾಡೋದು ಅಂತಂದರೆ ನೋಡಿ, ಸಕ್ಕರೆ ಪುಡಿ ಮಾಡಿರಲಿಲ್ಲ, ಏಲಕ್ಕಿ ಹಾಕಿ ಅದನ್ನು ಈ ರವೆ ಜೊತೆನ ಸೇರಿಸಿ ಚಂದಂಗೆ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗ್ರಿ. ಪದ್ದಸರಿಯಾಗಿ ಮಿಕ್ಸ್ ಮಾಡಿರಿ, ಬರಬ್ಬರಿಯಾಗಿ ಅದೆಲ್ಲ ಸಕ್ಕರೆ ಮತ್ತು ರವೆ ಎರಡೂ ಕೂಡ್ಕೊಳ್ಬೇಕು. ಅದಾದ ನಂತರ ಏನು ಮಾಡಿರಿ, ಮ್ಯಾಲೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟು ಅದ ನಂತರ ಅದನ್ನು ಕೆಳಗೆ ತೊಗೊಂಬರಿ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಪದ್ದಸರಿಯಾಗಿ ಮಿಕ್ಸ್ ಕೊಟ್ಟ ಈಗ ನೀವು ಅದನ್ನು ಬೈಂಡಿಂಗ್ ಬರಬ್ಬರಿಯಾಗಿ ಕುಂದಿರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಮಿಕ್ಸರ್ ಜಾರ್ದಾಗ ಈ ರವೆಯನ್ನು ನೀವು ವಾಪಸ್ ಇನ್ನೊಮ್ಮೆ ಹಾಕಿ ಉಲ್ಟಾ ರನ್ ಮಾಡಿ ತೊಗೊಂಡ್ಬೇಕು. ಏನೂ ಮಾಡೋದಿಲ್ಲ, ಬರೀ ಉಲ್ಟಾ ರನ್ ಮಾಡಿ ತೊಗೊರಿ. ಅದಾದ ನಂತರ ಏನು ಮಾಡಿರಿ, ಯಾಕಡೆ ನಿಮಗೆ ಯಾವುದಾದ್ರೆ ಡ್ರೈ ಫ್ರೂಟ್ಸ್ ಅದು ಬೇಕಂದ್ರೆ ಅವನ್ನೂ ಸಹ ತೊಗೊಂಡು ಈ ರವೆಯನ್ನು ಏನು ಗರ್ರ ಅಂತ ಉಲ್ಟಾ ರನ್ ಮಾಡಿ ತೊಗೊಂಬಂದಿರಲ್ಲ ಅವನ್ನ ಕೈಯಾಗಿ ಈ ರೀತಿಯಾಗಿ ಇಟ್ಟು ನೀವು ಬೈಂಡ್ ಮಾಡ್ಕೋತಾ ಹೋದ್ರಿ ಅಂತಂದ್ರೆ ಚೆನ್ನಾಗಿ ಉಂಡೆ ಕುಂದಿರ್ತಾವು, ಮಸ್ತಾಗಿ ಆಗ್ತಾವು, ಬಹಳ ಮಸ್ತಾಗಿ ಮತ್ತು ಸ್ವಾದಿಷ್ಟಕರವಾದಂಥ ಉಂಡೆಗಳು ತಯಾರಾಗ್ತಾವೆ. ನೀವು ಹಂಗನ್ನು ಮಾಡ್ಬೋದು, ಅದಕ್ಕೆ ಬೇಕಂದ್ರೆ ಒಣದ್ರಾಕ್ಷಿ ಅಥವಾ ಯಾವ್ದಾರು ಡ್ರೈ ಫ್ರೂಟ್ಸ್ ಹಚ್ಚಿ ಮಾಡ್ತಂತಂದ್ರೆ ಹಂಗೂ ಮಾಡ್ಬೋದ್ರಿ. ತೀತ್ರಿ ರವೆ ಉಂಡೆ ಮಾಡಿದ್ರಿ.
4: ಸ್ನೇಹಿತರೆ, ರವೆ ಉಂಡೆ ಮಾಡೋದು ತುಂಬಾ ಸುಲಭ, ಆದರೆ ಇಲ್ಲಿ ಮುಖ್ಯವಾಗಿ ರವೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ರವೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದೇ ರವೆ ಉಂಡೆಯ ಸ್ಪೆಷಾಲಿಟಿ. ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ತಾಳ್ಮೆ ಕೂಡ ಬೇಕು, ನಿಧಾನವಾಗಿ ಫ್ರೈ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡತ್ತೆ ಇಲ್ಲ ಸೀದೋಗ್ಬಿಡತ್ತೆ. ರವೆಯನ್ನು ಉರಿತಾ ಉರಿತಾ ಉರಿತಾ ರೋಸ್ಟ್ ಮಾಡ್ಕೊಳ್ತಾ ಸಕ್ಕರೆಯನ್ನು ಕೂಡ ಅದಕ್ಕೆ ಸೇರಿಸ್ಬೋದು. ಸಕ್ಕರೆಯನ್ನು ಸೇರಿಸಿ ಅದಕ್ಕೊಂದಿಷ್ಟು ಹಾಲನ್ನು ಹಾಕಿದಾಗ ಸಕ್ಕರೆ ರವೆ ಜೊತೆ ಬೆರೆತು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಕೈಯಲ್ಲಿ ಈ ಥರ ಹಿಡಿದು ನೋಡಿದ್ರೆ ಸ್ಟಿಫಾಗಿ ಉಂಡೆ ಥರ ಗಟ್ಟಿಯಾಗಿ ಕೂರತ್ತೆ, ಆಗ ನೀವು ಉಂಡೆಯನ್ನು ಕಟ್ಬೋದು. ಈ ಮೆಥಡ್ ಇಲ್ಲ ಅಂದರೆ ಸಕ್ಕರೆ ಪಾಕ ಮಾಡಿಕೊಂಡು ರವೆ ಬಳಸಿ ಆ ರೀತಿ ಕೂಡ ಉಂಡೆ ಮಾಡ್ಕೊಳ್ಬೋದು. ಇಲ್ಲಿ 2 ರೀತಿಯಲ್ಲಿ ರವೆ ಉಂಡೆ ಮಾಡ್ತಾರೆ. ನಿಮಗೆ ಯಾವುದು ಸುಲಭ ಆಗುತ್ತೋ ಆ ರೀತಿಯಲ್ಲಿ ಈ ರವೆ ಉಂಡೆಯನ್ನು ಮಾಡ್ಕೊಳ್ಬೋದು. ಆದರೆ ಮುಖ್ಯವಾಗಿ ಇಲ್ಲಿ ರವೆಯನ್ನು ರೋಸ್ಟ್ ಮಾಡ್ಕೊಳ್ಳೋದೆ ಇಂಪಾರ್ಟೆಂಟು. ಅದರೊಟ್ಟಿಗೆ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಳ್ಬೋದು, ಅದು ಆಪ್ಷನಲ್. ಕೆಲವರು ದ್ರಾಕ್ಷಿ ಗೋಡಂಬಿ ಬಾದಾಮಿಯನ್ನು ಕೂಡ ಸೇರಿಸ್ತಾರೆ, ಇನ್ನು ಕೆಲವರು ಪ್ಲೇನಾಗಿ ಮಾಡ್ಕೊಳ್ತಾರೆ. ಚಾಯ್ಸ್ ಈಸ್ ಯುವರ್ಸ್. ಯಾಕಂದರೆ ಮನೆಯಲ್ಲಿ ಯಾರು ಯಾವ ರೀತಿ ಇಷ್ಟಪಟ್ಟು ತಿಂತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಆ ರೀತಿಯಲ್ಲಿ ಆ ಮಾದರಿಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಉಂಡೆಗಳ ಬಗ್ಗೆ ತಿಳಿಸ್ತೀನಿ ನಾಗೇಶ್ ಅವರಿಂದ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಉಂಡೆ ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಬಾಗಲಕೋಟೆಯ ನಾಗೇಶ್ ಅವರಿಂದ ರವೆ ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ರವೆ ಉಂಡೆಯಲ್ಲಿ ರವೆಯನ್ನು ಫ್ರೈ ಮಾಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್. ರವೆಯನ್ನು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ. ಅದೇ ರೀತಿಯಲ್ಲಿ ಮತ್ತೊಂದು ಉಂಡೆ ತುಂಬಾ ಸ್ಪೆಷಲ್. ಈ ಉಂಡೆಯನ್ನು ಸಾಕಷ್ಟು ಜನರು ಇಷ್ಟಪಡ್ತಾರೆ. ತುಂಬ ಜನರ ಫೇವ್ರೇಟ್ ಉಂಡೆ ಇದಾಗಿದೆ. ಅದೇ ಶೇಂಗಾ ಉಂಡೆ. ಇತ್ತೀಚೆಗೆ ಈ ಹಲ್ಲುನೋವು ಬಂದು ಶೇಂಗಾವನ್ನು ತಿನ್ನೋದೇ ಕಡಿಮೆ ಮಾಡಿದ್ದಾರೆ. ಶೇಂಗಾ ಮತ್ತು ಬೆಲ್ಲ ಪೌಷ್ಟಿಕಾಂಶಯುಕ್ತವಾದಂತಹ ಆರೋಗ್ಯಯುತವಾದಂತಹ ಆಹಾರ. ಶೇಂಗಾದಲ್ಲೂ ಕೂಡ ಸಾಕಷ್ಟು ಆರೋಗ್ಯಯುತವಾದ ಅಂಶಗಳು ಅಡಗಿವೆ, ಜೊತೆಗೆ ಬೆಲ್ಲದಲ್ಲಿ ಕೂಡ. ಶೇಂಗಾ ಉಂಡೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಪ್ಪ, ಕೆಲವರು ಹಲ್ಲುನೋವು ಅಂತ ಜಾಸ್ತಿ ತಿನ್ನೋದಿಲ್ಲ. ಇತ್ತೀಚೆಗೆ ಶುಗರ್ ಇರೋ ಕಾರಣದಿಂದ ಸಿಹಿ ತಿನ್ನೋದು ಕೂಡ ಕಡಿಮೆ ಆಗಿದೆ. ಮತ್ತೊಂದು ಮುಖ್ಯವಾಗಿ ಹಲ್ಲುನೋವು. ಹಾಗೆ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಶೇಂಗಾ ಸ್ವಲ್ಪ ನಂಜಿನಾಂಶ ಇರುತ್ತೆ, ಬೇಗ ಈ ಗಾಯಗಳು ಆದರೆ ಒಣಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಕೆಲವರು ಶೇಂಗಾ, ಬದನೆಕಾಯಿ ಇರ್ಬೋದು, ಗಿಣ್ಣು ಇರ್ಬೋದು, ಈ ರೀತಿಯ ಆಹಾರ ಪದಾರ್ಥಗಳನ್ನು ತಿನ್ನೋದು ಕೂಡ ಕಡಿಮೆ. ಇತ್ತೀಚೆಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಹಲ್ಲುನೋವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅಥವಾ ಹಲ್ಲೊಳಗೆ ಈ ಶೇಂಗಾ ಅಥವಾ ಬೆಲ್ಲ ಸಿಕ್ಕಾಕೊಂಡ್ಬಿಟ್ರೆ ತೆಗೆಯೋದು ಕಷ್ಟ. ಈ ಹಲ್ಲುನೋವಿಂದ ಯಾರು ಶೇಂಗಾ ಉಂಡೆ ತಿಂತಾರಪ್ಪ, ಅದರಲ್ಲೂ ಗಟ್ಟಿ ಇರುತ್ತೆ, ಅದನ್ನು ಕುಟ್ಕೊಂಡು ಯಾರು ತಿಂತಾರೆ ಅಂತ ಹೇಳೋರು ಉಂಟು. ಆದರೆ ಇತ್ತೀಚಿನ ಉಂಡೆಗಳು ಅಷ್ಟೊಂದು ಗಟ್ಟಿಯಾಗಿರೋದಿಲ್ಲ. ನಮ್ಮ ಹಳೆಯ ಕಾಲದಲ್ಲಿ ಅಜ್ಜಿ ತಾತಂದರು ಮಾಡುವಂತಹ ಉಂಡೆಗಳು ಕಲ್ಲಲ್ಲಿ ಕುಟ್ಕೊಂಡು ತಿನ್ನಬೇಕಿತ್ತು, ಅಷ್ಟು ಗಟ್ಟಿ ಇರ್ತಾ ಇತ್ತು. ಈಗ ನಮ್ಮ ಅಮ್ಮಂದರು ಮಾಡುವಂಥ ಉಂಡೆಗಳು ಈಗ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಆಗುತ್ತೆ, ಅಷ್ಟೊಂದು ಸ್ಮೂತಾಗಿರ್ತವೆ ಈಗಿನ ಉಂಡೆಗಳು ಅಲ್ವಾ. ಸೊ ತಡ ಮಾಡೋದು ಬೇಡ, ಈ ಶೇಂಗಾ ಉಂಡೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ಕೇಳೋಣ.
3: ಇನ್ನು ನಮ್ಮ ಎರಡನೇ ಉಂಡೆ ಅಂತಂದ್ರೆ ಅದು ಭಾಳ ಮಸ್ತಾಗಿ ಶೇಂಗಾ ಉಂಡೆ ಮೊದಲಿನವ್ರು ಎಲ್ಲರೂ ಹೆಂಗೆ ಮಾಡ್ತಿದ್ರಲ್ಲ ಹಂಗನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಇಬ್ಬರಿ ಒಂದು ಕಡಾಯಿದಾಗ ಏನು ಮಾಡಿರಿ, ಒಂದೂವರೆಯಿಂದ ಎರಡು ಕಪ್ ಸಮೀಪ ಶೇಂಗಾ ಅಣ್ಣ ನೀವು ತೊಗೊಂಡು ಅವನ್ನ ಹುರಿಬೇಕಾಕೈತ್ರಿ. ಸ್ವಲ್ಪ ಹೊತ್ತು ಸಮಾಧಾನಲೇ ಹುರಿರಿ, ಯಾಕೆಂತಂದ್ರೆ ಮ್ಯಾಲೆ ಹೊತ್ತಿಸಿದಂಗೆ ಮಾಡಿ ಒಮ್ಮಿಂದೊಮ್ಮೆ ಜಲ್ದಿ ಜೋರಿಟ್ಟು ಮಾಡೋದು ಬೇಕಾಗಿಲ್ಲ ನಮಗೆ. ಸಮಾಧಾನಲೇ ಎಲ್ಲ ಉಂಡೆಗಳನ್ನ ಮಾಡಿ ನಾ ಇದಷ್ಟು ಅಂತ ಹೇಳಂಗಿಲ್ಲ, ಎಲ್ಲ ಉಂಡೆನೂ ಅಷ್ಟು ಸಮಾಧಾನದಿಂದ ನೀವು ಮಾಡ್ಕೊರಿ. ಅದಾದ ನಂತರ ಸಿಪ್ಪೆಯನ್ನು ತೆಗೆದ ಕೈಯಿಂದ ಸ್ವಲ್ಪ ಒತ್ತಿ ಶೇಂಗಾ ಅಣ್ಣ ತಯಾರು ಮಾಡ್ಕೊಂಡು ಇಟ್ಕೊರಿ. ಇನ್ನೊಂದು ಕಡೆ ಬೆಲ್ಲ ಅಣ್ಣ ನೀವು ಕರಗಿಸ್ರಿ, ತೀತ್ರಿ ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ರಿ, ಒಂದು ಅರ್ಧ ಕಪ್ಪಿಂದ ಮ್ಯಾಲೆ ನಿಮಗೆ ಆಟಬೇಕು ನೋಡ್ಕೊಂಡು ಅಷ್ಟು ತಗೋರಿ. ಅದಾದ ನಂತರ ಅದ್ರಾಗ ಒಂದಿಟ್ಟು ತುಪ್ಪ ಹಾಕಿ ಈ ಬೆಲ್ಲನ ಸ್ವಲ್ಪ ಬಿಸಿ ಮಾಡ್ಕೋತ ಹೋಗ್ರಿ ನೀವು ಚೆನ್ನಾಗಿ. ಈ ರೀತಿಯಾಗಿ ಅದಕ್ಕೆ ಕುದಿಬೇಕ್ರಿ ತುಪ್ಪದ ಜೊತೆ ಸೇರಿ. ಆ ರೀತಿಯಾಗಿ ನೀವು ಮಾಡ್ಕೊತ ಸ್ವಲ್ಪ ಜಾಸ್ತಿ ಎರಡು ತುಪ್ಪ ಹಾಕ್ತಿರೋ ಅಟ್ ನಿಮ್ಗೆ ಈಸಿ ಆಗ್ತೈತ್ರಿ, ಇದು ನೆನಪಿಟ್ಕೋರಿ ಅದನ್ನು. ಹಂಗಂತೆ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಇಷ್ಟು ಮಾಡಿ ಈ ರೀತಿಯಾಗಿ ಅದೊಂದು ಇಟ್ಟು ಪಾಕ ಅಂದ್ರೆ ಅಂಟಂಟಾಗಕ್ಕೆ ಚಾಲೂ ಆಗಿರ್ತೈತಿ ರೀ. ಹಂಗೆ ನೀವು ನೋಡ್ರಿ ತಿತ್ರಿ ಎಲ್ಲಿ ಗೊತ್ತಾಗತ್ತೆ ಅಂತಂದ್ರೆ ನೀರಾಗಿ ನೀವು ಹಾಕಿದ್ರಿ ಅಂತಂದ್ರೆ ಅದು ಒಂದೇ ಕಡೆ ಕುಂದಿರ್ಬೇಕು ಈ ರೀತಿ ಗಟ್ಟಿಯಾಗಿ ಅಲ್ಲಿ ತನ ನೀವು ಮಾಡಿ ತಿತ್ರಿ. ಇಷ್ಟಾದ ನಂತರ ಇದಕ್ಕೆ ಒಂದಿಷ್ಟು ನೀವು ಪುಟಾಣಿ ಮತ್ತು ಶೇಂಗಾ ಅನ್ನ ಹಾಕಿರಿ, ಹಾಕಿ ಅದನ್ನು ಮಿಕ್ಸ್ ಮಾಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆ ಎಲ್ಲನೂ ಕುಡ್ಕೊಳ್ಬೇಕ್ರಿ ಅದು ಬೆಲ್ಲ ಮತ್ತು ಶೇಂಗಾ. ಹಂಗೆ ನೀವು ಮಿಕ್ಸ್ ಮಾಡಿದ ಆದ ನಂತರ ಉಂಡೆಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಅದನ್ನು ಗ್ಯಾಸನ್ನು ನೀವೇನು ಮಾಡಿರಿ, ಆಫ್ ಮಾಡಿರಿ. ಆಮೇಲೆ ತ ಈ ರೀತಿಯಾಗಿ ಕೈಯಿಂದ ಒಂದೊಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೊರಿ ಕೈಗೆ. ಅದಾದ ನಂತರ ಉಂಡೆಯನ್ನು ನೀವು ಕಟ್ಟಕ್ಕೆ ಚಾಲು ಮಾಡಿ ಅಂದ್ರೆ ಬರ್ತೈತ್ರಿ. ಅಕಸ್ಮಾತ್ ನಳಬಾಕ್ ಒಂದು ಇಟ್ಟು ಗಟ್ಟಿ ಆತು ಅಂತಂದ್ರೆ ವಾಪಸ್ ಅದನ್ನು ನೀವು ಬಿಸಿ ಮಾಡಿ ವಾಪಸ್ ಮತ್ತು ನೀವು ಉಂಡೆಯನ್ನು ಕಟ್ಬೋದ್ರಿ. ಆ ಬಾಳು ತನ ಎಲ್ಲ ಸ್ವಲ್ಪ ಬಿಸಿ ಮಾಡಿ ಕಟ್ಬೋದ್ರಿ ತೀತ್ರ. ಈ ರೀತಿಯಾಗಿ ನೀವು ಶೇಂಗಾ ಉಂಡೆಗಳನ್ನ ಅತಿ ಸುಲಭ ವಿಧಾನದಾಗ ಮತ್ತು ಭಾಳ ಮಸ್ತ್ ಅನ್ಸುವಂಗ್ರಿ ನೀವು ಮಾಡ್ಕೊಳ್ಬೋದು ನೋಡ್ರಿ. ಆ ರೀತಿ ಅಂದ್ರೆ ನೀವು ಈ ರೀತಿಯಾಗಿ ಬಿಸಿ ಮಾಡ್ಕೊಂಡು ಮತ್ತೆ ಶೇಂಗಾ ಉಂಡೆ ಮಾಡ್ಕೊಬೋದ್ರಿ.
2: ಸ್ನೇಹಿತರೆ, ನಾಗೇಶ್ ಅವರು ಹೇಳಿದಾಗೆ ಶೇಂಗಾ ಉಂಡೆಯಲ್ಲಿ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಬೆಲ್ಲದ ಪಾಕವನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಶೇಂಗಾ ಉಂಡೆ ಬರುತ್ತೆ. ಪಾಕವನ್ನು ಏನಾದರೂ ಸೀದಿಸ್ಬಿಟ್ರೆ ಉಂಡೆಯನ್ನು ಕಟ್ಟಲಿಕ್ಕೂ ಕೂಡ ಬರೋದಿಲ್ಲ, ಕಷ್ಟ ಆಗಿಬಿಡುತ್ತೆ. ಸೊ ಇಲ್ಲಿ ಪಾಕ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಹೇಳ್ತಾ, ಅದರಲ್ಲೂ ಒಂದೆಳೆ ಪಾಕ ಎರಡೆಳೆ ಪಾಕ ಅಂತ ಇರುತ್ತೆ. ಅದ್ರ ಬಗ್ಗೆ ಕೂಡ ಒಂದಿಷ್ಟು ತಿಳ್ಕೊಂಡು ಉಂಡೆಗಳನ್ನು ಕಟ್ಬೋದು. ಏನೇ ಹೇಳಿ, ಇಲ್ಲಿ ಪಾಕ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಮುಂದುವರಿಸ್ತಾ ಮತ್ತೊಂದು ಉಂಡೆ ಬಗ್ಗೆ ಕೇಳೋಣ.
3: ಮುಂದಿನ ಉಂಡೆ ಅಥವಾ ತಂಬಿಟ್ಟು ಅಥವಾ ನೋಡ್ರಿ ಹೆಂಗೆ ಮಾಡೋದು ಅಂತ ಹೇಳಿ ಗೊತ್ತಾಗ್ತೈತೆ ನಿಮಗೆ ಪುಟಾಣಿ ಇದ್ರೆ. ಅದ ಈಗೇನು ಮಾಡಿರಿ, ಒಂದು ಕಪ್ಪಷ್ಟು ಹುರುಗಡಲೆಯನ್ನು ನೀವು ತೊಗೊರಿ, ಅದನ್ನು ಹಿಟ್ಟು ಮಾಡ್ಕೊಂಡು ತೊಗೊಂಬರಿ. ಮುಂದಕ್ಕ ಒಂದು ಕಡಾಯಿದಾಗ ಇಲ್ಲಿ ನೀವು ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡನ್ನು ನಾವು ಹಾಕಿದ್ದೀವಿ. ನೀವು ಒಂದು ಹಾಕಿದ್ರು ನಡೀತೈತ್ರಿ, ಎರಡು ಹಾಕಿದ್ರು ಭಾಳ ಚಲೋ. ಆ ಎಳ್ಳನ್ನು ಹುರಿರಿ, ಅದರ ಜೊತೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಿರಿ ಅಂತ ಇರ್ಕ ಫಸ್ಟ್, ಅದನ್ನು ಸ್ವಲ್ಪ ಹುರಿರಿ. ಅದಾದ ನಂತರ ಅದನ್ನು ಒಂದು ಪ್ಲೇಟ್ನಾಗ ತಗೊಂಡಿಟ್ಟಿರಿ. ಮತ್ತು ಕಡಾಯಿದಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಕಾಯಕ್ಕಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಅನ್ನ ನಾವು ಹಾಕೋಣ. ಆ ಬೆಲ್ಲನ ಸ್ವಲ್ಪ ತುಪ್ಪದ ಜೊತೆನ ಹಾಕಿ ಈ ರೀತಿ ಕರಗುವಂಗೆ ನೀವು ನೋಡ್ಕೊಳ್ಬೇಕಾಗೈತ್ರಿ. ಕರೀತು ಅದಾದ ನಂತರ ಈಗೇನು ಕಡಲೆ ಇಟ್ಟಿತ್ತು ನೋಡ್ರಿ, ಅಂದ್ರೆ ಈ ಹುರುಗಡಲೆ ಇಟ್ಟರಿ, ಅದನ್ನು ಹಾಕಿ ಅದ್ರ ಜೊತೆ ಕೊಬ್ಬರಿ ಆಮೇಲೆ ಎಳ್ಳುದು ಎತ್ತ ನೋಡ್ರಿ ಅದನ್ನೆಲ್ಲನೂ ಹಾಕಿ ಚಂದ ಹಿಂಗೆ ಮಿಕ್ಸ್ ಮಾಡಿ. ಇಷ್ಟು ಮಿಕ್ಸ್ ಮಾಡಿದ್ರೆ ಅಷ್ಟು ಸಾಲೋದಿಲ್ಲರಿ, ಅದನ್ನು ಕೈಯಿಂದ ಈ ರೀತಿಯಾಗಿ ತಿಕ್ಕಬೇಕಾಗತ್ತೆ. ಅಂದ್ರೆ ಉಂಡೆ ನಿಮ್ಗೆ ಕಟ್ಟಾಕಿ ಈಸಿ ಆಗ್ತದ್ರಿ. ಮ್ಯಾಲೊಂದಿಟ್ಟು ತುಪ್ಪ ಹಾಕ್ರಿ, ಹಾಕಿ ಅದನ್ನು ಚಂದಂಗೆ ಕಲಿಸಿದಂಗೆ ಮಾಡಿ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಅದು ಅಂಟಕ್ಕೆ ಚಾಲೋ ಆಗ್ತದ್ರಿ. ಆವಾಗ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ಅಥವಾ ತಂಬಿಟ್ಟನ್ನು ಮಾಡ್ಕೊಳ್ಬೋದ್ರಿ. ಇದ್ರಲ್ಲ ಹಬ್ಬಕ್ಕೆ ಅಥವಾ ಈ ಪಂಚಮಿಗೆ ಯಾವಾಗ ಬೇಕೋ ಅವಾಗ ಈ ರೀತಿಯಾಗಿರುವಂತಹ ತಂಬಿಟ್ಟನ್ನು ನೀವು ಹುರುಗಡಲೆ ತಂಬಿಟ್ಟನ್ನು ಮಾಡ್ಕೊಳ್ಬೋದ್ರಿ. ಈಸಿಯಾಗಿ ಗೊತ್ತಾತಿಲ್ಲ
2: ಸ್ನೇಹಿತರೆ, ಸುಲಭವಾಗಿ ತಂಬಿಟ್ಟನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು ನಾಗೇಶ್ ಅವರು. ಈ ದಿನ ಪಂಚಮಿ ಹಬ್ಬದ ಪ್ರಯುಕ್ತ ರವೆ ಉಂಡೆ, ಶೇಂಗಾ ಉಂಡೆ ಹಾಗೆ ತಂಬಿಟ್ಟು ರೆಸಿಪಿಗಳನ್ನು ತಿಳಿಸಿದ್ದು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ಪಂಚಮಿ ಹಬ್ಬ ನಿಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾಗೇಶ್ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲೂ ಕೂಡ ನಾಗರ ಪಂಚಮಿ ಹಬ್ಬದ ವಿಶೇಷ ಅಡುಗೆಗಳ ಬಗ್ಗೆ ಜೊತೆಗೆ ಮತ್ತಷ್ಟು ಉಂಡೆಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಪ್ರೋತ್ಸಾಹ ಧನ ಮುಂದುವರೆಸಲು ಅರ್ಹ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಇ-KYC ಮಾಡಿಸುವುದನ್ನು ಕಡ್ಡಾಯ ಮಾಡಿಸಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಡಾ ಕಿರಣ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 2019 ಪೂರ್ವದಲ್ಲಿ ಭೂ ಒಡೆತನ ಹೊಂದಿರುವ ಸಣ್ಣ, ಅತಿಸಣ್ಣ, ಮಧ್ಯಮ ಹಾಗೂ ದೊಡ್ಡ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರೂಗಳನ್ನು 2,000 ರೂಗಳಂತೆ ನೀಡಲಾಗುತ್ತಿದೆ. ಈ ಪ್ರೋತ್ಸಾಹಧನ ಮುಂದುವರೆಸಲು ಫ್ರೂಟ್ಸ್ ತಂತ್ರಾಂಶದ ಗುರುತಿನ ಸಂಖ್ಯೆಯಂತೆ ಕೇಂದ್ರ ಸರ್ಕಾರವು ಅಗ್ರಿಸ್ಟಾಕ್ ಯೋಜನೆಯಡಿ ಗುರುತಿನ ಸಂಖ್ಯೆ ಸೃಷ್ಟಿಸುವುದು ಕಡ್ಡಾಯವಾಗಿದೆ. ರೈತರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಯೊಂದಿಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ್ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಇ-KYC ಪೂರ್ಣಗೊಳಿಸಬಹುದು. ಪಿಎಂ ಕಿಸಾನ್ ಇ-KYC ಫೇಸ್ ರೆಕಗ್ನಿಷನ್ ಆಫ್ ಮೂಲಕವೂ ರೈತರು ಸ್ವತಃ ಇ-KYC ಮಾಡಿಸಿಕೊಳ್ಳಬಹುದು. ಅರ್ಹ ರೈತರೆಲ್ಲರೂ ಶೀಘ್ರವೇ ಇ-KYC ಪ್ರಕ್ರಿಯೆ ಪೂರ್ಣಗೊಳಿಸಿ ಯೋಜನೆಯ ಸೌಲಭ್ಯ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಆಗಸ್ಟ್ 17 ಸಂಜೆ 4:30 ಒಂದು ಜಗತ್ತು ಒಂದು ಕುಟುಂಬ ಅಭಿಯಾನದ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರೊಂದಿಗೆ ದಿವ್ಯ ಸಂಜೆಯ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಂಜೆ 5:20 ಫಲಾನುಭವಿಗಳಿಂದ ಅನುಭವ ಕಥನ, 5:35 ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸೇವಾ ಕಾರ್ಯಕ್ರಮಗಳ ಬಗ್ಗೆ ವಿಡಿಯೋ ಪ್ರದರ್ಶನ, 5:45 ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರೊಂದಿಗೆ ಸಂಭಾಷಣೆ ನಡೆಯಲಿದೆ. ಕಲಾವಿದ ನೀರ್ನಳ್ಳಿ ರಾಮಕೃಷ್ಣ ಅವರು ಅದನ್ನು ನಡೆಸಿಕೊಡಲಿದ್ದಾರೆ. 6:30 ಸತ್ಯಸಾಯಿ ಗ್ರಾಮದ ಸುವರ್ಣ ಮಹೋತ್ಸವದ ವಿಶೇಷ ಸಂದೇಶ, 6:40 ಸಾಯಿ ಸಿಂಫೋನಿ ಆರ್ಕೆಸ್ಟ್ರಾ ಅವರಿಂದ ಸಂಗೀತ ವೈಭವ ನಡೆಯಲಿದೆ. ಸಾರ್ವಜನಿಕರು ಆಗಮಿಸುವಂತೆ ಪ್ರಕಟಣೆ ಕೋರಿದೆ. ಮುಂದಿನ ವಿವರ. ಕಲಾವಿದನ ನೆಮ್ಮದಿಯ ಬದುಕು ಒಟ್ಟಾರೆ ಕಲಾಶ್ರೀಮಂತಿಕೆಗೆ ಸಹಾಯಕವಾಗಿದೆ. ಕಲಾವಿದ ಎಂದಿಗೂ ಬಡತನದಲ್ಲಿ ಇರಬಾರದು. ಮನಸ್ಸಿನ ನೆಮ್ಮದಿ ಬದುಕಿನ ಚಿತ್ರಣವನ್ನು ಬದಲಾಯಿಸುತ್ತದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ಪಟ್ಟಣದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ಭಾನುವಾರ ನಡೆದ ಬಿಜಗದೀಶ್ ಅವರ ಏಕವ್ಯಕ್ತಿ ಶಿಲ್ಪಕಲಾ ಪ್ರದರ್ಶನ ಉದ್ಘಾಟಿಸಿ ಅವರು ಮಾತನಾಡಿ, ಜನ ಕಲೆಗಳನ್ನು ಕೊಳ್ಳುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು. ತೀರ್ಥಹಳ್ಳಿ ಮೇರು ಸಾಹಿತ್ಯ ಸಾಂಸ್ಕೃತಿಕ ರಾಜಕೀಯ ವ್ಯಕ್ತಿಗಳನ್ನು ಉತ್ತೇಜಿಸಿದೆ. ಗ್ರಾಮೀಣ ಭಾಗದಿಂದ ದೇಶ ವಿದೇಶಗಳಿಗೆ ಕೀರ್ತಿ ಹಬ್ಬಿದೆ. ವಿವಿಧ ಕಲೆಗಳನ್ನು ಆರಾಧಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಒಳಗಿನ ವೇದನೆ ಕಡಿಮೆಯಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎಂದು ಹೇಳಿದರು. ಸಾಹಿತಿ ಶಿವಾನಂದ ಕರ್ಕಿ ಮಾತನಾಡಿ, ಆರಂಭದ ದಿನಗಳಲ್ಲಿಯೇ ಯುವಕನ ಶಿಲ್ಪಕಲೆಯ ಕೌಶಲವನ್ನು ಅರಿತ ಹಿನ್ನೆಲೆಯಲ್ಲಿ ನಾನು ಮತ್ತು ಸ್ನೇಹಿತ ಶ್ರೀಧರ ಕಲ್ಲಹಳ್ಳ ಇಬ್ಬರು ಜಗದೀಶ್ ಬೆಂಬಲಿಸಿದೆವು. ಶಿಕ್ಷಣ ಪಡೆದುಕೊಂಡ ನಂತರ ಕಲೆಗೆ ಗೌರವ ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದರು. ಮಾಜಿ ಸಚಿವ ಕಿಮ್ಮನೆ ರತ್ನಾಕರ, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ RM ಮಂಜುನಾಥ್ ಗೌಡ ಪ್ರದರ್ಶನ ವೀಕ್ಷಿಸಿ ಶುಭ ಹಾರೈಸಿದರು. TL ಸುಂದರೇಶ್, ರಹಮತ್ ಉಲ್ಲಾ ಅಸಾದಿ, ಸುಶೀಲಾ ಶೆಟ್ಟಿ ಇದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ವಿದ್ಯಾರ್ಥಿಗಳು ಜೀವನದಲ್ಲಿ ಕಷ್ಟ ಬಂದಾಗ ಧೃತಿಗೆಡಬಾರದು. ಪರಿಶ್ರಮ, ನಿಷ್ಠೆ, ಸಮಾಜಮುಖಿ ಆಲೋಚನೆ ಇದ್ದಾಗ ಉನ್ನತ ಮಟ್ಟಕ್ಕೆ ಏರಬಹುದು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ನಗರದ ಡಿವಿಷನ್ ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯ ವಿಶ್ವಸ್ತ ಮಂಡಳಿಯಿಂದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಎಸ್ ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಂದು ಮಗುವು ವಸತಿ, ಊಟದ ಅಭಾವದಿಂದ, ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿಯ ಜೊತೆಗೆ ಸಮಾಜದ ಹೊಣೆಗಾರಿಕೆಯೂ ಆಗಿದೆ ಎಂದರು. ಶತಮಾನ ಪೂರೈಸಿರುವ ವಿದ್ಯಾರ್ಥಿ ನಿಲಯಕ್ಕೆ ನನ್ನ ಹೆಸರು ಇಟ್ಟಿರುವುದು ನನಗೆ ಸಿಕ್ಕ ದೊಡ್ಡ ಗೌರವ. ಇದನ್ನು ವೈಯಕ್ತಿಕ ಹೆಸರಿಗಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಮತ್ತು ಸಮಾಜ ನೀಡಿದ ಆಶೀರ್ವಾದ ಎಂದು ಭಾವಿಸುತ್ತೇನೆ. ಈ ಕಟ್ಟಡ ಕಲ್ಲು, ಮಣ್ಣು, ಸಿಮೆಂಟ್ನ ಗೋಡೆಯಲ್ಲ. ಬದಲಾಗಿ ಸಾವಿರಾರು ಜನ ಬಡ ಮಕ್ಕಳ ಬಾಳಿನಲ್ಲಿ ಜ್ಞಾನದ ದೀಪ ಹಚ್ಚುವ ಪವಿತ್ರ ಮಂದಿರವಾಗಿದೆ ಎಂದರು. ಮುಂದಿನ ವಿವರ. ಕರ್ನಾಟಕದಲ್ಲಿ ಬೈಕ್, ಆಟೋ ಮತ್ತು ಕಾರು ಸೇರಿದಂತೆ ವಿವಿಧ ವರ್ಗದ ವಾಹನಗಳ ಹೊಗೆ ಪರೀಕ್ಷೆ ದರವನ್ನು ಹೆಚ್ಚಿಸಿ ರಾಜ್ಯ ಸಾರಿಗೆ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ. ಹೊಸ ನಿಯಮದಂತೆ ಕನಿಷ್ಠ 5 ರಿಂದ ಗರಿಷ್ಠ 40ಗಳವರೆಗೆ ಶುಲ್ಕ ಹೆಚ್ಚಳವಾಗಿದ್ದು ತಕ್ಷಣದಿಂದಲೇ ಜಾರಿಗೆ ಬರಲಿದೆ. ಈ ಪರಿಷ್ಕೃತ ದರಗಳಿಂದಾಗಿ ಇನ್ಮುಂದೆ ವಾಹನ ಸವಾರರು ತಮ್ಮ ವಾಹನಗಳ ಎಮಿಷನ್ ಟೆಸ್ಟ್ ಮಾಡಿಸಿ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಪಡೆಯಲು ಹೆಚ್ಚಿನ ಹಣ ಪಾವತಿಸಬೇಕಾಗುತ್ತದೆ. ಇಂಧನ ವೆಚ್ಚ ಹಾಗೂ ಉಪಕರಣಗಳ ನಿರ್ವಹಣಾ ವೆಚ್ಚ ಗಣನೀಯವಾಗಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಶುಲ್ಕ ಹೆಚ್ಚಿಸುವಂತೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಮಾಲೀಕರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು. ಕೇಂದ್ರಗಳ ನಿರ್ವಾಹಕರ ಕೋರಿಕೆಯನ್ನು ಪರಿಶೀಲಿಸಿದ ಸಾರಿಗೆ ಇಲಾಖೆಯು ಆಗಸ್ಟ್ 13ರಂದು ಹೊಸ ದರಗಳ ಕುರಿತು ಅಧಿಸೂಚನೆ ಪ್ರಕಟಿಸಿದೆ. ಇದಕ್ಕೂ ಮುನ್ನ ಅಂತಿಮವಾಗಿ ಏಪ್ರಿಲ್ 2022ರಲ್ಲಿ ವಾಹನ ಮಾಲಿನ್ಯ ತಪಾಸಣಾ ಶುಲ್ಕವನ್ನು ಸರಿಹೊಂದಿಸಲಾಗಿತ್ತು. ಸುಮಾರು 4 ವರ್ಷಗಳ ಬಳಿಕ ಮತ್ತೆ ದರ ಏರಿಕೆ ಮಾಡಲಾಗಿದೆ. ಮುಂದಿನ ವಿವರ. ಮಕ್ಕಳ ಮನಸ್ಸಿನ ವಿಕಸನಕ್ಕೆ ಮಾತೃಭಾಷೆ ಅತ್ಯಂತ ಅಗತ್ಯವಾಗಿದ್ದು, ಶಿಕ್ಷಣದಲ್ಲಿ ಮಾತೃಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಡಾ ಸುಧೀಂದ್ರ ಹೇಳಿದರು. ಮಾತೃಭಾಷೆಯ ಮೂಲಕವೇ ಮಕ್ಕಳಿಗೆ ಜಗತ್ತಿನ ಅರಿವು ಮೂಡಲು ಸಾಧ್ಯ. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರ ಜಾರಿಗೆ ತರಲು ಪ್ರಸ್ತಾಪಿಸಿರುವ ದ್ವಿಭಾಷಾ ನೀತಿಯಲ್ಲಿ ಕನ್ನಡಕ್ಕೆ ನೀಡಬೇಕಾದ ಮಹತ್ವ ಮತ್ತು ಆದ್ಯತೆ ಗೋಚರಿಸುತ್ತಿಲ್ಲ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ತಜ್ಞರ ಅಭಿಪ್ರಾಯದಂತೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಶಿಕ್ಷಣ ಮಾಧ್ಯಮವಾಗಿ ಬಳಸುವ ಸಂದರ್ಭದಲ್ಲಿ ಶಿಕ್ಷಕರ ಮೇಲೆಯೇ ಏಕಕಾಲಕ್ಕೆ ಎರಡೂ ಭಾಷೆಗಳನ್ನು ಬೋಧಿಸುವ ಹೆಚ್ಚುವರಿ ಹೊಣೆಗಾರಿಕೆ ಬೀಳಲಿದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಪಠ್ಯಕ್ರಮದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಪಾಠಗಳಿದ್ದರೂ ಇಂಗ್ಲಿಷ್ನಲ್ಲಿರುವ ಕೆಲವು ಪಾಠಗಳು ಕನ್ನಡಕ್ಕೆ ಪೂರ್ಣವಾಗಿ ಅನುವಾದಗೊಂಡಿಲ್ಲ. ಇದರಿಂದ ಪಠ್ಯ ಪೂರೈಕೆಯಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದರು. ಪ್ರಶ್ನೆ ಪತ್ರಿಕೆ

ಎರಡು ಭಾಷೆಗಳಲ್ಲಿದ್ದು ಮಕ್ಕಳು ಉತ್ತರಿಸಲು ಒಂದು ಭಾಷೆಯನ್ನು ಆಯ್ಕೆ ಮಾಡಬೇಕಿದೆ. ಕನ್ನಡದಲ್ಲಿ ಸರಿಯಾಗಿ ಉತ್ತರ ಬರೆದರೆ ಬಿ ಗ್ರೇಡ್, ಅದೇ ರೀತಿಯ ಉತ್ತರವನ್ನು ಇಂಗ್ಲಿಷ್ನಲ್ಲಿ ಬರೆದರೆ ಎ ಗ್ರೇಡ್ ನೀಡಲಾಗುತ್ತದೆ ಎಂಬ ಪರಿಸ್ಥಿತಿ ನಿರ್ಮಾಣವಾದರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ. ಇದು ಶಿಕ್ಷಣ ತಜ್ಞರ ವಲಯದಲ್ಲಿ ಗಂಭೀರ ಪ್ರಶ್ನೆ ಮೂಡಿಸಿದೆ ಎಂದು ಹೇಳಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಗಸ್ಟ್ 22 ಮತ್ತು 23ರಂದು ಶಿವಮೊಗ್ಗ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಓಪನ್ 7ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ವಿನೋದ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯು 22ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಯಾಗಲಿದೆ. 2 ದಿನ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಪಂದ್ಯಗಳು ನಡೆಯಲಿವೆ. ಅಮೆರಿಕ, ಶ್ರೀಲಂಕಾ, ನೇಪಾಳ ಮತ್ತು ಗಬಾನ್ ದೇಶಗಳ ಕ್ರೀಡಾಪಟುಗಳು ಸೇರಿದಂತೆ ದೇಶದ 8 ರಾಜ್ಯಗಳಿಂದ 1,500ಕ್ಕೂ ಹೆಚ್ಚು ಕ್ರೀಡಾಪಟುಗಳು, ಶಿವಮೊಗ್ಗದ 200 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ರಾಷ್ಟ್ರೀಯ ಏಷ್ಯನ್ ಮಟ್ಟದ ತೀರ್ಪುಗಾರರು ಪಂದ್ಯಾವಳಿ ನಡೆಸಿಕೊಡಲಿದ್ದಾರೆ. ವಿಶೇಷವಾಗಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಫೆರಿ ಎಫ್ ಮೌಲೆ ಪಂದ್ಯಾವಳಿಗೆ ಆಗಮಿಸಲಿದ್ದಾರೆ ಎಂದರು. ಪಂದ್ಯಾವಳಿಯಲ್ಲಿ ಕಟ ಮತ್ತು ಕುಮಿಟೆ ವಿಭಾಗಗಳ ಸ್ಪರ್ಧೆಗಳು ನಡೆಯಲಿವೆ. 5 ವರ್ಷದಿಂದ 18 ವರ್ಷ ಮೇಲ್ಪಟ್ಟ ಎಲ್ಲಾ ವಯೋಮಿತಿಯ ವಿಭಾಗಗಳು ಇರಲಿವೆ. ಹೊರರಾಜ್ಯ ಮತ್ತು ಜಿಲ್ಲೆಯ ಕ್ರೀಡಾಪಟುಗಳಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ, ಪ್ರಥಮ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗಿದೆ. ವಿಜೇತರಿಗೆ ಆಕರ್ಷಕ ಪದಕ, ಟ್ರೋಫಿ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುವುದು. ಅತಿ ಹೆಚ್ಚು ಪದಕಗಳನ್ನು ಪಡೆದ ತಂಡಕ್ಕೆ ವಿಶೇಷ ಆಕರ್ಷಣೆಯಾಗಿ ಓಲಾ ಬೈಕ್ ಸಹ ಬಹುಮಾನವಾಗಿ ನೀಡಲಾಗುವುದು. ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಪದಕ ಪಡೆದ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮವೂ ಇರಲಿದೆ ಎಂದು ಮಾಹಿತಿ ನೀಡಿದರು. ಮಂಡೇನಕೊಪ್ಪ ದೇವರಾಜ್, ಅನೂಪ್ ಶೇಖರ್, ರಾಘವೇಂದ್ರ ನರಸಿಂಹಸ್ವಾಮಿ, ಸತ್ಯನಾರಾಯಣ ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಸೌಂದರ್ಯ ಹೆಚ್ಚಿಸುವುದರ ಜತೆಗೆ ಯುವಜನರಲ್ಲಿ ದೇಶಭಕ್ತಿ, ಏಕತೆ ಹಾಗೂ ರಾಷ್ಟ್ರಪ್ರೇಮದ ಭಾವನೆ ಬೆಳೆಸುವ ಉದ್ದೇಶದಿಂದ ನಗರಸಭೆ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಸಾರ್ವಜನಿಕರ ಗಮನ ಸೆಳೆದಿವೆ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಶಾಸಕ ಬಿಕೆ ಸಂಗಮೇಶ್ವರ್ ಅವರು ಶಿವಮೊಗ್ಗ ನಗರದ ವಿವಿಧೆಡೆ ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಹಲವು ಕಲಾಕೃತಿಗಳು ಮತ್ತು ಮೂಲಸೌಕರ್ಯ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಶಾಸಕರ ಸಲಹೆ ಮತ್ತು ನಗರಸಭೆ ಮುಂದಾಳತ್ವದಲ್ಲಿ ಕೈಗೊಂಡಿರುವ ಈ ಕಾಮಗಾರಿಗಳು ಶಿವಮೊಗ್ಗ ನಗರದ ಸೌಂದರ್ಯಕ್ಕೆ ಹೊಸ ಮೆರುಗು ನೀಡುವುದರೊಂದಿಗೆ ಯುವಜನರಲ್ಲಿ ಇತಿಹಾಸ ಮತ್ತು ರಾಷ್ಟ್ರಭಕ್ತಿಯ ಕುರಿತು ಕುತೂಹಲ ಮೂಡಿಸುವಂತಿವೆ. ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಿರ್ಮಿಸಿರುವ ಇಂಡಿಯಾ ಗೇಟ್ ಹಾಗೂ ವೀರಯೋಧರ ಪ್ರತಿಮೆ ಕಲಾಕೃತಿಗಳು, ಅಶೋಕ ಸ್ತಂಭ, ಹಾಲಪ್ಪ ವೃತ್ತದಲ್ಲಿನ ಸ್ಪೈರಲ್ ಮಾಡರ್ನ್ ಆರ್ಟ್ ಸ್ಟ್ರಕ್ಚರ್ ಸಾರ್ವಜನಿಕರ ಪ್ರಮುಖ ಆಕರ್ಷಣೆಯಾಗಿವೆ. ರೈಲು ನಿಲ್ದಾಣದ ಮುಂಭಾಗ ನವೀಕರಿಸಿರುವ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ಹಾಗೂ ಪರ್ಗೋಲ ಕೂಡ ನಗರದ ಸೌಂದರ್ಯ ಹೆಚ್ಚಿಸಿವೆ. ಇದರೊಂದಿಗೆ ಹೊಸ ಸೇತುವೆಗೆ ಅಮರಶಿಲ್ಪಿ ಜಕಣಾಚಾರಿ ಸೇತುವೆ ಎಂದು ನಾಮಕರಣ ಮಾಡಲಾಗಿದ್ದು, ಅಲ್ಲಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಹಾಗೂ ಕೆಎಸ್ಆರ್ಟಿಸಿ ಮುಖ್ಯ ಬಸ್ ನಿಲ್ದಾಣದಿಂದ ಕಡದಕಟ್ಟೆವರೆಗೆ ನಿರ್ಮಿಸಿರುವ ನೂತನ ರಸ್ತೆ, ಡಿವೈಡರ್ಗಳು ಮತ್ತು ಅಲಂಕೃತ ಬೀದಿ ದೀಪಗಳನ್ನು ಉದ್ಘಾಟಿಸಲಾಯಿತು. ಶಾಸಕ ಬಿಕೆ ಸಂಗಮೇಶ್ವರ್ ಅವರ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್, ಸದಸ್ಯ ಬಿಕೆ ಮೋಹನ್ ಹಾಗೂ ಪೌರಾಯುಕ್ತ ಕೆಎನ್ ಹೇಮಂತ್ ಉಸ್ತುವಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಬಶೀರ್ ಅಹಮದ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪ್ರೇಮಾ ಬದ್ರಿನಾರಾಯಣ್, ಸದಸ್ಯರು ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ವಿವಿಧೆಡೆ ಹಲವು ಸಂಘ ಸಂಸ್ಥೆಗಳು ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆಯಿಂದ ಭವನದ ಆವರಣದಲ್ಲಿ ಮುಖ್ಯ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಧ್ವಜಾರೋಹಣ ಮಾಡಿದರು. ಪ್ರಮುಖರಾದ ರಾಜೇಶ್ ಅವಲಕ್ಕಿ, ಚಂದ್ರಶೇಖರಯ್ಯ, ಲಕ್ಷ್ಮಿ ಮತ್ತಿತರರಿದ್ದರು. ಮಲೆನಾಡು ಓಪನ್ ಗ್ರೂಪ್ಸ್, ಕಸ್ತೂರಿಬಾ ಪ್ರೌಢಶಾಲೆ, ಮೇರಿ ಮ್ಯಾಕ್ಲೆಟ್ ಶಾಲೆ, ಆದಿಚುಂಚನಗಿರಿ ಕನ್ನಡ ಮಾಧ್ಯಮ ಶಾಲೆ, ಎಟಿಎನ್ಸಿಸಿ ಕಾಲೇಜು, ಕಮಲ ನೆಹರು ಸ್ಮಾರಕ ಮಹಿಳಾ ಕಾಲೇಜು, ಸಹ್ಯಾದ್ರಿ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ತುಕಡಿಗಳು ಪಥಸಂಚಲನ ನಡೆಸಿಕೊಟ್ಟವು. ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಬಸಪ್ಪ ಹಳದಮ್ಮ ಪ್ರತಿಷ್ಠಾನದಿಂದ ಆಯೋಜಿಸಿದ್ದ ಸ್ವಾತಂತ್ರ್ಯ ದಿನದ ಧ್ವಜಾರೋಹಣವನ್ನು ಪಾಲಿಕೆ ಆಯುಕ್ತ ಕೆ ಮಾಯಣ್ಣಗೌಡ ನೆರವೇರಿಸಿದರು. ಪಾಲಿಕೆ ಮಾಜಿ ಸದಸ್ಯ ಹೆಚ್ಸಿ ಯೋಗೀಶ್, ಪ್ರಮುಖರಾದ ಎಸ್ಬಿ ಅಶೋಕ್ ಕುಮಾರ್, ಡಿಎಲ್ ಮಂಜುನಾಥ್ ಮತ್ತಿತರರಿದ್ದರು. ತಾಲೂಕಿನ ಪುರದಾಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಧ್ಯಕ್ಷ ಪ್ರದೀಪ್ ಎಸ್ ಹೆಬ್ಬೂರು ಧ್ವಜಾರೋಹಣ ಮಾಡಿದರು. ಪಿಡಿಒ ಪರಮೇಶ್ವರಪ್ಪ, ಪ್ರಮುಖರಾದ ಭಾರತಿ ನಾಗರಾಜ್, ಕುಸುಮ ಜಗದೀಶ್, ಮಾನಸ ಸತೀಶ್, ಹುರುಳಿ ಜಟ್ಟಪ್ಪ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಆಡಳಿತ ಕಚೇರಿ ಆವರಣದಲ್ಲಿ ಸಮಿತಿ ಖಜಾಂಚಿ ಡಿಜಿ ರಮೇಶ್ ಧ್ವಜಾರೋಹಣ ಮಾಡಿದರು. ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಸ್ವಾತಂತ್ರ್ಯ ದಿನದ ಸಂದೇಶ ನೀಡಿದರು. ಪ್ರಮುಖರಾದ ಎಚ್ಸಿ ಶಿವಕುಮಾರ್, ಮಧುರಾವ್, ರುಕ್ಮಿಣಿ, ವೇದವ್ಯಾಸ, ಜಗದೀಶ್, ಮಲ್ಲಪ್ಪ, ರಾಮ್ಪ್ರಸಾದ್, ಆನಂದ್, ಎಎನ್ ರಾಮಚಂದ್ರ ಇದ್ದರು. ಸಾರ್ವಜನಿಕ ಸಂಪರ್ಕಾಧಿಕಾರಿ ಸಿಎಂ ನೃಪತುಂಗ ನಿರೂಪಿಸಿದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.
ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ನಮಸ್ಕಾರ, ಇದು ಜಾಣಸುದ್ದಿ. ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಜಾಣಸುದ್ದಿ ಸಂಪುಟ 5, ಸಂಚಿಕೆ 1, ಜನವರಿ 1. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಹರ್ಷದ ಜೊತೆಗೆ ಅರಿವಿನ ಬೆಳಕನ್ನು ಪಸರಿಸಲಿ ಅಂತ ಹಾರೈಸ್ತಾ, ಈ ವಾರ ನಿಮಗಾಗಿ ನಾವು ತಂದಿದ್ದೇವೆ ಹೊಸದೊಂದು ಜಾಣಸುದ್ದಿಯ ಸಂಚಿಕೆ. ಇದರಲ್ಲಿ ನೀವು ಕೇಳಬಹುದು ತಾರೆಗಳ ತೋಟದಿಂದ ಹೊಸ ತಾರೆಗಳ ಸುದ್ದಿ, ಹಾಗೆ ನಾನು ಎಂಬುದನ್ನು ಅರಿತ ಡಾಲ್ಫಿನ್ನುಗಳ ಕಥೆ, ಚಿರತೆ ಹುಲಿಗಳ ದಾಳಿಯ ವಿಷಯದ ಜೊತೆಗೆ ಚಾರ್ಲ್ಸ್ ಡಾರ್ವಿನ್ನ 2 ವರ್ಷದ ಪ್ರಯಾಣದ ಉಳಿದ ಕಥೆಯನ್ನು ಕೂಡ ಕೇಳಲಿದ್ದೀರಿ. ಇದು ಜಾಣಸುದ್ದಿ, ಕನ್ನಡದ್ದೇ ಆದ ವಿಜ್ಞಾನ ಧ್ವನಿ ಪತ್ರಿಕೆ.
1: ತಾರೆಗಳ ತೋಟದಲ್ಲಿ 10 ಹೊಸ ತಾರೆಗಳು. ರಾತ್ರಿ ಕತ್ತಲಲ್ಲಿ ಕಪ್ಪು ಹಾಸಿನ ಮೇಲೆ ವಜ್ರದ ವ್ಯಾಪಾರಿ ಹರಳುಗಳನ್ನು ಚೆಲ್ಲಿ ಕುಳಿತಂತೆ ಕಾಣುವ ಆಕಾಶವನ್ನು ಕಂಡು ಮಿನುಗೆಲೆ ಮಿನುಗೆಲೆ ನಕ್ಷತ್ರ ಎಂದು ಕವಿ ಹಾಡಿದ್ದು ನೆನಪಿದೆಯಲ್ಲವೇ? ಇದೋ ಮಿನುಗುವ ನಕ್ಷತ್ರಗಳ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಪ್ರಯತ್ನಿಸಿದ ಸುದ್ದಿ ಇಲ್ಲಿದೆ. ಗುಜರಾತಿನ ಅಹಮದಾಬಾದ್ನಲ್ಲಿರುವ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಹಾಗೂ ಉತ್ತರಾಖಂಡದ ನೈನಿತಾಲ್ನಲ್ಲಿರುವ ಆರ್ಯಭಟ ವೀಕ್ಷಣಾ ವಿಜ್ಞಾನದ ಸಂಶೋಧನಾಲಯದ ವಿಜ್ಞಾನಿಗಳು ಜೊತೆಗೂಡಿ ಒಂದಲ್ಲ ಎರಡಲ್ಲ 57 ಹೊಸ ತಾರೆಗಳನ್ನು ಗುರುತಿಸಿದ್ದಾರಂತೆ. ಈ ತಾರೆಗಳು ಕೂಡ ಮಿನುಗುತ್ತವೆ. ಸ್ವಾರಸ್ಯವೆಂದರೆ ಎಲ್ಲವೂ ಒಂದೇ ಕಾರಣಕ್ಕೆ ಮಿನುಗುವುದಿಲ್ಲವಂತೆ. ಕೆಲವು ಮಿನುಗುವುದಕ್ಕೆ ಕಾರಣವೇನೆಂದೇ ಗೊತ್ತಿಲ್ಲ ಎನ್ನುತ್ತದೆ ಆರ್ಕ್ಸೈವ್ ಪತ್ರಿಕೆಯಲ್ಲಿ ಪ್ರಕಟಿಸಿರುವ ವರದಿ. ಓಪನ್ ಕ್ಲಸ್ಟರ್ ಎಂದು ವಿಜ್ಞಾನಿಗಳು ಹೆಸರಿಸಿರುವ ಧೂಳಿನ ಮೋಡದಂತಹ ಬೃಹತ್ ಆಕಾಶಕಾಯವೊಂದರಲ್ಲಿ ಈ ತಾರೆಗಳನ್ನು ಗುರುತಿಸಲಾಗಿದೆ. ಓಪನ್ ಕ್ಲಸ್ಟರ್ ಎನ್ನುವುದು ಸುಮಾರು 100 ತಾರೆಗಳು ಇರಬಹುದಾದ ಒಂದು ಗುಂಪು. ಸಾಮಾನ್ಯವಾಗಿ ನಕ್ಷತ್ರಗಳು ವಿಶಿಷ್ಟ ವಿನ್ಯಾಸದಲ್ಲಿ ಜೋಡಣೆಯಾಗಿದ್ದಾಗ ಅವನ್ನು ನಕ್ಷತ್ರ ಪುಂಜ ಎನ್ನುತ್ತೇವಷ್ಟೇ. ನಾವು ಹೆಸರಿಸಿರುವ 12 ರಾಶಿ ನಕ್ಷತ್ರಗಳು ಇಂತಹ ನಕ್ಷತ್ರ ಪುಂಜಗಳು. ಇವಲ್ಲದೆ ಅಡ್ಡಾದಿಡ್ಡಿ ನಕ್ಷತ್ರಗಳು ತುಂಬಿರುವ, ಅತ್ತ ಗೋಲವೂ ಅಲ್ಲದ, ಇತ್ತ ನಿರ್ದಿಷ್ಟ ಆಕಾರವೂ ಇಲ್ಲದ ತಾರೆಗಳ ಗುಂಪೂ ಇವೆ. ಇವನ್ನೇ ಓಪನ್ ಕ್ಲಸ್ಟರ್ ಎನ್ನುತ್ತಾರೆ. ಆಗಷ್ಟೇ ಹುಟ್ಟಿದ ತಾರೆಯಿಂದ ಹಿಡಿದು ಸಾವಿನಂಚನ್ನು ಮುಟ್ಟಿರುವ ತಾರೆಗಳು ಇವುಗಳಲ್ಲಿ ಇರಬಹುದು. ಸಾಮಾನ್ಯವಾಗಿ ಇಂತಹ ಓಪನ್ ಕ್ಲಸ್ಟರ್ಗಳು ನಕ್ಷತ್ರ, ಗ್ರಹ, ಧೂಳಿನ ಮೋಡಗಳೆಲ್ಲವೂ ಇರುವಂತಹ ಗ್ಯಾಲಕ್ಸಿಗಳಲ್ಲಿ ಇರುತ್ತವೆ. ನಮ್ಮ ಸೂರ್ಯಮಂಡಲ ಇರುವ ಹಾಲುಹಾದಿ ಅಥವಾ ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿಯೂ ಇಂತಹ 1100 ಓಪನ್ ಕ್ಲಸ್ಟರ್ಗಳನ್ನು ಗುರುತಿಸಲಾಗಿದೆ. ನೋಡಲು ಉರಿಯುತ್ತಿರುವ ಸುರುಸುರು ಬತ್ತಿಯ ತುದಿಯಂತೆ ಹೊಗೆಯ ಮೋಡದ ನಡುವೆ ಅಲ್ಲಲ್ಲಿ ಪ್ರಖರ ಹೊಳಪಿನ ನಕ್ಷತ್ರಗಳು ಇರುವಂತೆ ತೋರುತ್ತವೆ. ಗ್ಯಾಲಕ್ಸಿಗಳ ಆಕಾರ ಸ್ಥಿರ, ಆದರೆ ಕ್ಲಸ್ಟರ್ಗಳದ್ದಲ್ಲ. ಅವುಗಳಲ್ಲಿರುವ ನಕ್ಷತ್ರಗಳ ಸಂಖ್ಯೆಯು ಹೆಚ್ಚು ಕಡಿಮೆ ಆಗಬಹುದು. ನಕ್ಷತ್ರಗಳು ಒಂದರಿಂದ ಇನ್ನೊಂದು ದೂರ ಸರಿಯುತ್ತಲೂ ಇರಬಹುದು. ಇಂತಹದೊಂದು ಓಪನ್ ಕ್ಲಸ್ಟರ್ NGC 381 ಭೂಮಿಯಿಂದ ಇದು ಸುಮಾರು 3700 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಇದೆ. ಅಂದರೆ ಅಲ್ಲಿಂದ ಭೂಮಿಗೆ ಬೆಳಕು ಬರಲು ಏನಿಲ್ಲವೆಂದರೂ 3700 ವರ್ಷಗಳು ಬೇಕು. ಅರ್ಥಾತ್ ನಾವು ಈಗ ಅಲ್ಲಿ ಕಾಣುವ ದೃಶ್ಯಗಳು 8 ಹಳೆಯವು. ಈ ತಾರೆಗಳ ಗುಂಪು ಸುಮಾರು 41 ವರ್ಷಗಳಷ್ಟು ಹಿಂದೆ ರೂಪುಗೊಂಡಿರಬೇಕು ಎನ್ನುವ ಅಂದಾಜಿದೆ. ಅದರಲ್ಲಿರುವ ತಾರೆಗಳು ಹಳೆಯವೋ ಹೊಸವೋ ಎನ್ನುವುದನ್ನು ತಿಳಿಯಲು ಕುತೂಹಲದಿಂದ ಫಿಸಿಕಲ್ ರಿಸರ್ಚ್ ಪ್ರಯೋಗಾಲಯದ ಜಯಾನಂದ್ ಮೌರ್ಯ ಅವರ ನೇತೃತ್ವದಲ್ಲಿ ಈ ಅಧ್ಯಯನವನ್ನು ಕೈಗೊಳ್ಳಲಾಯಿತು. 1 ಅವಧಿಯಲ್ಲಿ ಈ ತಾರೆಗಳ ಗುಂಪಿನತ್ತ ದೂರದರ್ಶಕವನ್ನು ಗುರಿಯಿಟ್ಟು ಅಲ್ಲಿದ್ದ ಹೊಳೆಯುವ ನಕ್ಷತ್ರಗಳ ಹೊಳಪು, ಅವು ಮಿಂಚುವ ಅವಧಿ, ಪ್ರಖರತೆ, ಒಂದಿನೊಂದರ ಜೊತೆಗಿರುವ ದೂರ ಇತ್ಯಾದಿ ಎಲ್ಲವನ್ನು ಅಳೆಯಲಾಯಿತು. ಹಾಗೆಯೇ ಹೀಗೆ ಮಿನುಗುವ ತಾರೆಗಳೆಷ್ಟಿವೆ ಎಂದೂ ಲೆಕ್ಕ ಹಾಕಲಾಯಿತು. ಒಟ್ಟು 57 ಮಿನುಗುವ ತಾರೆಗಳನ್ನು ಅಲ್ಲಿ ಕಾಣಲಾಗಿದೆಯಂತೆ. ಇವೆಲ್ಲವೂ ಒಂದೇ ತೆರನವಲ್ಲ ಎನ್ನುವುದು ವಿಶೇಷ. ಕೆಲವು ತಾರೆಗಳು ಜೋಡಿ ತಾರೆಗಳು. ಇವನ್ನು ಬೈನರಿ ತಾರೆಗಳು ಎಂದು ಖಗೋಳಜ್ಞರು ಹೇಳುತ್ತಾರೆ. ಒಂದಿನೊಂದರ ಸುತ್ತ ಗಿರಿಕಿ ಹೊಡೆಯುತ್ತಾ ಒಂದಿನೊಂದನ್ನು ನಿರ್ದಿಷ್ಟ ಅವಧಿಯಲ್ಲಿ ಮರೆ ಮಾಡುತ್ತಿರುತ್ತವೆ. ಹೀಗಾಗಿ ಇವುಗಳೆರಡರಿಂದಲೂ ಬರುವ ಬೆಳಕು ಒಂದೇ ಅವಧಿಯಲ್ಲಿ ಮಿನುಗಬೇಕು. ಇದು ಮೊದಲನೆಯ ಬಗೆ. ಇನ್ನೂ ಒಂದು ಬಗೆಯ ತಾರೆಗಳಿವೆ. ಅವುಗಳ ಹೊಳಪೇ ಬದಲಾಗುತ್ತಿರುತ್ತದೆ. ತಾರೆಗಳೊಳಗೆ ನಡೆಯುವ ಕ್ರಿಯೆಗಳಿಂದಾಗಿ ಈ ವ್ಯತ್ಯಾಸ. ಇಂತಹ 2 ತಾರೆಗಳನ್ನು ಗುರುತಿಸಲಾಗಿದೆ. ಮತ್ತು ಒಂದು ಬಗೆಯ ಮಿನುಗುವಿಕೆ ಎಂದರೆ ತಾರೆಗಳು ಸುತ್ತುವುದರಿಂದ. ಬೇರೆ ಬೇರೆ ತಾರೆಗಳು ವಿಭಿನ್ನ ವೇಗದಲ್ಲಿ ಗಿರಿಕಿ ಹೊಡೆಯುವುದರಿಂದ ಇಂತಹ ಮಿನುಗುವಿಕೆಯ ನಡುವಿನ ಅವಧಿ ಒಂದೇ ತೆರನಾಗಿ ಇರುವುದಿಲ್ಲ. ಇಂತಹ 10 ತಾರೆಗಳನ್ನು ಗುರುತಿಸಿದ್ದಾರೆ. ಇವಲ್ಲದೆ ಇನ್ನೂ 30 ತಾರೆಗಳು ಇವೆ. ಅವು ಏಕೆ ಮಿನುಗುತ್ತೆ ಎನ್ನುವುದು ಇನ್ನು ಸ್ಪಷ್ಟವಾಗಿಲ್ಲ. ಹೀಗಾಗಿ ಅವನ್ನು ಇತರೆ ಕಾರಣಗಳಿಂದ ಮಿನುಗುತ್ತಿರಬೇಕು ಎಂದು ಊಹಿಸಿ ಹೆಚ್ಚಿನ ಅಧ್ಯಯನಗಳನ್ನು ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಎನ್ಜಿಎಸ್ 381 ಇನ್ನೂ ರೂಪುಗೊಳ್ಳುತ್ತಿರುವ ತಾರೆಗಳಿರುವ ಗುಂಪು. ಹೀಗಾಗಿ ಇದನ್ನು ಅಧ್ಯಯನ ಮಾಡಿದರೆ ತಾರೆಗಳ ಹುಟ್ಟು ಬೆಳವಣಿಗೆ ಹೇಗಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುವುದು ಅಂದಾಜು. ಜೊತೆಗೆ ಇಂತಹ ಗುಂಪುಗಳಲ್ಲಿ ಎಲ್ಲಾ ವಯಸ್ಸಿನ ಹಾಗೂ ವಿವಿಧ ರೀತಿಯಲ್ಲಿ ಹುಟ್ಟಿದ ತಾರೆಗಳು ಇರುವುದರಿಂದ ಈ ಕ್ಲಸ್ಟರ್ಗಳ ಅಧ್ಯಯನ ಮಹತ್ವವೆನಿಸಿದೆ. ಮೌರ್ಯ ಅವರ ತಂಡ ಈ ತರ್ಕವನ್ನು ಬೆಂಬಲಿಸುವ ವಿವರಗಳನ್ನು ದಾಖಲಿಸಿದೆ. ಅಂದ ಹಾಗೆ ಎನ್ಜಿಎಸ್ 381 ಎಷ್ಟು ದೊಡ್ಡದು ಗೊತ್ತೇ? ಅದರ ಒಂದು ಅಂಚಿನಿಂದ ಇನ್ನೊಂದು ಅಂಚಿನವರೆಗೆ ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ದೂರದ 50,000 ಪಟ್ಟು ದೂರ ಇದೆಯಂತೆ.
0: ನಿಮಗೆ ಈ ವಿಷಯ ಗೊತ್ತಾ? ಗಾಜಿನಂತಹ ಕಪ್ಪೆಗಳು ಕೂಡ ಇವೆ. ಇವು ನಿದ್ರೆ ಮಾಡುವಾಗ ಕಾಣೋದೇ ಇಲ್ಲ. ದೇಹದಲ್ಲಿ ಒಂದಿಷ್ಟು ಬಣ್ಣ ಕಾಣದ ಹಾಗೆ ಇವು ಮಲಗಿರ್ತವಂತೆ. ಒಳಗಿನ ಅಂಗಗಳು ಎಲ್ಲಾದರೂ ಕಂಡುಬಿಟ್ರೆ ಅಂತ ತಮ್ಮ ರಕ್ತವನ್ನೆಲ್ಲ ತಮ್ಮ ಯಕೃತ್ತಿನಲ್ಲಿ ಬಚ್ಚಿಟ್ಕೊಂಡು ಮಲಗ್ತವೆಂತೆ. ಹೀಗಂತ ಮೊನ್ನೆ ನೇಚರ್ ಪತ್ರಿಕೆ ವರದಿ ಮಾಡಿದೆ.
2: ಕನ್ನಡಿ ಕಿನ್ನರಿ ಡಾಲ್ಫಿನ್. ಡಾಲ್ಫಿನ್ಗಳು ಕನ್ನಡಿಯನ್ನು ನೋಡಿ ತಮ್ಮ ಬಿಂಬವನ್ನು ಗುರುತಿಸುತ್ತವಂತೆ. ಅದರಲ್ಲೇನು ವಿಶೇಷ ಎಂದಿರಾ? ನಿಮಗೆ ಸಿಂಹನರಿಯ ಕಥೆ ಗೊತ್ತಿರಬೇಕಲ್ಲ. ಎಲ್ಲರನ್ನೂ ಕಾಡುತ್ತಿದ್ದ ಸಿಂಹವೊಂದಿತ್ತು. ಅದನ್ನು ಕೊಲ್ಲಲು ನರಿ ಉಪಾಯ ಮಾಡಿತು. ಬಾವಿಯೊಳಗೆ ಮತ್ತೊಂದು ಸಿಂಹ ಇದೆ, ಅದು ತಾನೇ ರಾಜ ಎಂದು ಮೆರೆಯುತ್ತಿದೆ ಎಂದು ಸಿಂಹವನ್ನು ರೊಚ್ಚಿಗೆ ಬಿಸಿತಂತೆ. ಅನಂತರ ಬಾವಿಯ ಬಳಿಗೆ ಕರೆದುಕೊಂಡು ಹೋಗಿ, ನೋಡು ಅಲ್ಲಿದೆ ಅದು ಎಂದು ಇಣುಕಿಸಿತಂತೆ. ಬಾವಿಯಲ್ಲಿ ಬಿಂಬವನ್ನು ಕಂಡ ಸಿಂಹ ಅದು ಮತ್ತೊಂದು ಸಿಂಹವೆಂದುಕೊಂಡು ಬಾವಿಗೆ ಹಾರಿತಂತೆ. ಅಲ್ಲಿಗೆ ಕಾಡಿಗೆ ಬಂದ ಕಂಟಕ ತಪ್ಪಿತು ಎನ್ನುವುದು ಕಥೆ. ಈ ಕಥೆ ಸ್ವಾರಸ್ಯಕರ ಏಕೆಂದರೆ ಕನ್ನಡಿಯಲ್ಲಿ ನೋಡಿಕೊಂಡಾಗ ಆ ಬಿಂಬ ತಮ್ಮದೇ ಎನ್ನುವ ಅರಿವು ಬಹುತೇಕ ಪ್ರಾಣಿಗಳಿಗೆ ಇರುವುದಿಲ್ಲ. ಇಂತಹ ಅರಿವನ್ನು ಸ್ವ ಅರಿವು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಈ ಅರಿವು ಇರುವುದರಿಂದಲೇ ನಾವು ಕನ್ನಡಿಯೊಳಗೆ ನೋಡುತ್ತಾ ಅಲಂಕಾರ ಮಾಡಿಕೊಳ್ಳಲು ಸಾಧ್ಯ. ಕಾರನ್ನು ಹಿಂದು ಹಿಂದಾಗಿ ಚಾಲಿಸಲು ಸಾಧ್ಯ. ಅರ್ಜುನ ನೀರಿನೊಳಗೆ ಬಿಂಬವನ್ನು ನೋಡುತ್ತಾ ಬಾಣವನ್ನು ಬಿಟ್ಟಂತ ಗುರಿ ಹಿಡಿಯಲು ಸಾಧ್ಯ. ಇಂತಹ ಸಾಮರ್ಥ್ಯ ಡಾಲ್ಫಿನ್ಗಳಿಗೂ ಇದೆ ಎಂದು ಬೆಂಗಳೂರಿನ ನ್ಯಾಷನಲ್ ಸೆಂಟರ್ ಫಾರ್ ಅಡ್ವಾನ್ಸಸ್ ಸ್ಟಡೀಸ್ ಸಂಸ್ಥೆಯ ಅನಿಂದ್ಯಾ ಸಿನ್ಹಾ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಾಲ್ಫಿನ್ನು ಎಲ್ಲಿಂದ ಎಂದು ಕೇಳಬೇಡಿ. ಪ್ರತಿ ವರ್ಷವೂ ಅಂಟಾರ್ಟಿಕಾ ಧ್ರುವ ಖಂಡಕ್ಕೆ ಭೇಟಿ ನೀಡುವ ಭಾರತೀಯ ವಿಜ್ಞಾನಿಗಳ ತಂಡದ ಜೊತೆಗೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿದ್ದ ಡಾಲ್ಫಿನ್ಗಳ ಮೇಲೆ ಪ್ರಯೋಗಗಳನ್ನು ಸಿನ್ಹಾ ಮತ್ತು ತಂಡದವರು ನಡೆಸಿದ್ದರು. ಈ ಪ್ರಯೋಗಗಳ ವಿವರಗಳನ್ನು ಬಯೋ ಆರ್ಕೈವ್ ಪತ್ರಿಕೆಯಲ್ಲಿ ಮೊನ್ನೆ ವರದಿ ಮಾಡಿದ್ದಾರೆ. ಪ್ರಾಣಿಗಳಲ್ಲಿ ಸ್ವ ಅರಿವು ಇದೆಯೋ ಇಲ್ಲವೋ ಎನ್ನುವುದಕ್ಕೆ ಕನ್ನಡಿ ಪರೀಕ್ಷೆ ಎನ್ನುವ ಪರೀಕ್ಷೆಯನ್ನು ನಡವಳಿಕೆ ತಜ್ಞರು ಮಾಡುತ್ತಾರೆ. ಸಾಮಾನ್ಯವಾಗಿ ದೃಷ್ಟಿಯಿಂದಲೇ ವಸ್ತುಗಳನ್ನು ಗುರುತಿಸುವ ಪ್ರಾಣಿಗಳಲ್ಲಿ ಇದು ಮುಖ್ಯವಾಗುತ್ತದೆ. ಮಂಗಗಳು ಅಥವಾ ಚಿಂಪಾಂಜಿಗಳಲ್ಲಿ ಈ ಸಾಮರ್ಥ್ಯವಿದೆ ಎನ್ನುವುದನ್ನು ಗುರುತಿಸಲಾಗಿದೆ. ಪರೀಕ್ಷೆಯ ವೇಳೆ ಪ್ರಾಣಿಗಳನ್ನು ಕನ್ನಡಿಗಳ ಜೊತೆಗೆ ಪ್ರತ್ಯೇಕವಾಗಿ ಇಡಲಾಗುತ್ತದೆ. ಅವು ಕನ್ನಡಿಯಲ್ಲಿ ಕಾಣುವ ಬಿಂಬವನ್ನು ಕಂಡು ತಮ್ಮನ್ನು ಪರೀಕ್ಷಿಸಿಕೊಳ್ಳುತ್ತವೆ. ಹೀಗೆ ಕನ್ನಡಿಗೆ ಅವು ಹೊಂದಿಕೊಂಡ ನಂತರ ಅವುಗಳಿಗೆ ತರಬೇತಿ ನೀಡುತ್ತಾರೆ. ನೇರವಾಗಿ ನೋಡಿದರೆ ಕಾಣದಂತಹ ದೇಹದ ಭಾಗದಲ್ಲಿ ಗುರುತು ಮಾಡಿ ಅದನ್ನು ಕನ್ನಡಿಯಲ್ಲಿ ಮುಟ್ಟುವಂತೆ ಪ್ರಚೋದಿಸುತ್ತಾರೆ. ಹೀಗೆ ಕನ್ನಡಿಯಲ್ಲಿ ನೋಡಿಕೊಂಡೇ ಆ ಭಾಗವನ್ನು ಅವು ಮುಟ್ಟಿದುವೆಂದರೆ ತಮ್ಮ ಬಿಂಬವನ್ನು ತಾವು ಕಂಡವು ಎಂದೇ ಅರ್ಥ. ಉದಾಹರಣೆಗೆ, ನಮ್ಮ ಹಣೆಯನ್ನು ನಾವು ನೇರವಾಗಿ ನೋಡಲಾಗುವುದಿಲ್ಲವಷ್ಟೇ, ಆದರೆ ಅಲ್ಲಿಗೆ ಕುಂಕುಮ ಇಡುವುದಕ್ಕೆ ಕನ್ನಡಿಯನ್ನು ಉಪಯೋಗಿಸುತ್ತೇವೆ. ನಮಗೆ ನಿತ್ಯ ಸರಾಗವೆನಿಸುವ ಈ ಕೆಲಸ ಸ್ವ ಅರಿವು ಇಲ್ಲದ ಪ್ರಾಣಿಗಳಿಗೆ ಮಹಾಸಾಹಸ. ಹೀಗಾಗಿ ಈ ಪರೀಕ್ಷೆಯನ್ನು ಪ್ರಾಣಿಗಳಲ್ಲಿ ಸ್ವ ಅರಿವು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಬಳಸಬಹುದು. ದೃಷ್ಟಿ ಸಂವೇದನೆ ಬಹಳ ಚೆನ್ನಾಗಿದೆ ಎನ್ನುವ ಪಕ್ಷಿಗಳಲ್ಲಿ ಈ ಪ್ರಯೋಗಗಳನ್ನು ನಡೆಸಲಾಗಿದೆ. ಕಾಗೆ, ಪಾರಿವಾಳ, ಗುಬ್ಬಿಯಂತಹ ಹಕ್ಕಿಗಳಲ್ಲಿ ಇಂತಹ ಪ್ರಯೋಗಗಳು ನಡೆದಿವೆ. ಅವೆಲ್ಲವೂ ಕೂಡ ತಮ್ಮ ಬಿಂಬಗಳನ್ನು ಗುರುತಿಸಬಲ್ಲವು ಎಂಬುದು ಸಿದ್ಧವಾಗಿದೆ. ಹಾಗಂತ ಎಲ್ಲ ಪಕ್ಷಿಗಳಿಗೂ ಈ ಸಾಮರ್ಥ್ಯವಿದೆ ಎನ್ನಲಾಗದು. ಅತ್ಯಂತ ತೀಕ್ಷ್ಣ ದೃಷ್ಟಿ ಇರುವ ರಣಹತ್ತಿನಂತಹ ಕೆಲವು ಪಕ್ಷಿಗಳು ಕನ್ನಡಿ ಪರೀಕ್ಷೆಯಲ್ಲಿ ಸೋತಿವೆ. ಹೀಗಾಗಿ ಈ ಸಾಮರ್ಥ್ಯ ಯಾವ್ಯಾವ ಪಕ್ಷಿಗಳಲ್ಲಿ ಇವೆ, ಹೇಗೆ ವಿಕಾಸವಾಗಿವೆ ಎಂದು ತಿಳಿಯುವ ಆಸಕ್ತಿ ವಿಜ್ಞಾನಿಗಳಿಗೆ ಇತ್ತು. ಪೆಂಗ್ವಿನ್ ವಿಶೇಷವಾದ ಪಕ್ಷಿಯಷ್ಟೇ. ಹಾರಲಾಗದ ಹಾಗೂ ಅತ್ಯಂತ ಸೀಮಿತ ಭೂಪ್ರದೇಶದಲ್ಲಿ ವಾಸಿಸುವ ಪೆಂಗ್ವಿನ್ಗಳು ಇಂತಹ ಪರೀಕ್ಷೆಗೆ ದೊರಕುವುದು ಸುಲಭವಲ್ಲ. ಹೀಗಾಗಿ ಅಂಟಾರ್ಟಿಕಾಗೆ ತಾವು ಹೋದ ಸಂದರ್ಭವನ್ನೇ ಅನಿಂದ್ಯಾ ಸಿನ್ಹಾ ಮತ್ತು ಸಂಗಡಿಗರು ಬಳಸಿಕೊಂಡು ಪರೀಕ್ಷೆ ನಡೆಸಿದರು. ಅಂಟಾರ್ಟಿಕಾದಲ್ಲಿ ಸರ್ವೇ ಸಾಮಾನ್ಯವಾದ ಹಾಗೂ ಮುಕ್ತವಾಗಿ ಓಡಾಡಿಕೊಂಡಿರುವ ಅಡೇಲಿ ಪೆಂಗ್ವಿನ್ಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದರು. ಇವನ್ನು ಪರೀಕ್ಷಿಸಲು ವಿಶೇಷ ವ್ಯವಸ್ಥೆಯನ್ನು ಮಾಡಿದರು. ಕಾರ್ಡ್ಬೋರ್ಡಿನಿಂದ ಮಾಡಿದ ಡಬ್ಬಿಗಳನ್ನು ಪೆಂಗ್ವಿನ್ಗಳ ಮೇಲೆ ಇಟ್ಟು ಅವು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂದು ನೋಡಿದರು. ಅನಂತರ ಇದೇ ಡಬ್ಬಿಗಳ ಮುಖದಲ್ಲಿ ಕನ್ನಡಿಯನ್ನು ಹೊಂದಿಸಿಟ್ಟು ಪೆಂಗ್ವಿನ್ಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ತದನಂತರ ಆ ಕನ್ನಡಿಯಲ್ಲಿ ಪೆಂಗ್ವಿನಿನ ಮುಖ ಕಾಣದ ಹಾಗೆ ಒಂದು ಕಾಗದವನ್ನು ಅಂಟಿಸಿಯೂ ಪೆಂಗ್ವಿನ್ಗಳಲ್ಲಿ ಕೆಲವದರ ಕುತ್ತಿಗೆಗೆ ಒಂದು ಬಟ್ಟೆಯನ್ನು ಕಟ್ಟಿಯೂ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಸಾಮಾನ್ಯವಾಗಿ ಡಬ್ಬಿಯಲ್ಲಿ ಕೆಲವು ಸೆಕೆಂಡುಗಳನ್ನಷ್ಟೇ ಕಳೆಯುತ್ತಿದ್ದ ಪೆಂಗ್ವಿನ್ಗಳು ಕನ್ನಡಿ ಇದ್ದಾಗ ಅದರ 5-6 ಪಟ್ಟು ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದವು. ಅನಂತರ ಕನ್ನಡಿಯಲ್ಲಿ ಮುಖ ಕಾಣದಂತೆ ಕಾಗದದಿಂದ ಮರೆ ಮಾಡಿದಾಗ ಆ ಕಾಗದವನ್ನು ಕೀಳಲು ಅವು ಪ್ರಯತ್ನಿಸುತ್ತಿದ್ದವು. ಇದನ್ನು ಬಹುತೇಕ ಪರೀಕ್ಷಿಸಿದ ಎಲ್ಲ 17 ಪೆಂಗ್ವಿನ್ಗಳು ಮಾಡಿದವು. ಆದರೆ ಕುತ್ತಿಗೆಗೆ ಬಟ್ಟೆ ಕಟ್ಟಿಬಿಟ್ಟ ಪೆಂಗ್ವಿನ್ಗಳಲ್ಲಿ ಕೆಲವು ಅವನ್ನು ಕೀಳಲು ಪ್ರಯತ್ನಿಸಿದರೆ ಇನ್ನು ಕೆಲವು ಗಮನಿಸಲೇ ಇಲ್ಲ ಎನ್ನುತ್ತಾರೆ ಅನಿಂದ್ಯಾ ಸಿನ್ಹಾ. ಅವಕ್ಕೆ ಕೆಂಬಣ್ಣ ಕಾಣುವುದಿಲ್ಲವೋ ಅಥವಾ ತಮ್ಮ ದೇಹದ ಅಂಗವನ್ನು ಕನ್ನಡಿಯಲ್ಲಿ ನೋಡಿ ಗುರುತಿಸಲು ಅಸಾಧ್ಯವೋ ಗೊತ್ತಿಲ್ಲ. ಒಟ್ಟಾರೆ ಕನ್ನಡಿಯಲ್ಲಿ ತಮ್ಮ ಬಿಂಬವನ್ನು ಕಂಡು ಅವು ವಿಚಲಿತವಾಗುವುದಂತೂ ಸತ್ಯ. ಹಾಗೆಯೇ ಅವಕ್ಕೆ ಹೊಂದಿಕೊಂಡು ಬಾಳುವುದನ್ನು ಈ ಅಡೇಲಿ ಪೆಂಗ್ವಿನ್ಗಳು ಕಲಿಯುತ್ತವೆ ಎಂಬುದು ಸ್ಪಷ್ಟವಾಯಿತು. ಆದರೆ ಇವು ನಿಜಕ್ಕೂ ಕನ್ನಡಿಯಲ್ಲಿನ ಬಿಂಬವನ್ನು ತಮ್ಮದೆಂದು ಭಾವಿಸುತ್ತವೆಯೋ ಎನ್ನುವುದಕ್ಕೆ ಪುರಾವೆಗಳು ಸಾಲದು ಎನ್ನುತ್ತಾರೆ ಅನಿಂದ್ಯಾ ಸಿನ್ಹಾ. ಒಂದಂತೂ ಸತ್ಯ, ಸಾಮಾಜಿಕ ಬಾಳುವೆ ನಡೆಸುವ ಪ್ರಾಣಿ ಪಕ್ಷಿಗಳಲ್ಲಿ ಇಂತಹ ಸ್ವ ಅರಿವಿನ ಸಾಮರ್ಥ್ಯ ಇರಬೇಕು ಎನ್ನುವ ತರ್ಕ ಜೀವಿ ವಿಜ್ಞಾನಿಗಳಿಗೆ ಇದೆ. ಈ ತರ್ಕಕ್ಕೆ ಅಡೇಲಿ ಪೆಂಗ್ವಿನ್ಗಳು ಕನ್ನಡಿಗೆ ತೋರಿಸಿದ ಪ್ರತಿಕ್ರಿಯೆ ಇಂಬು ಕೊಟ್ಟಿದೆ.
0: ಹುಲಿ, ಚಿರತೆ ಹೇಗೆ ದಾಳಿ ಮಾಡ್ತವೆ? ಇತ್ತೀಚೆಗೆ ಚಿರತೆ ಬಹಳ ಸುದ್ದಿಯಲ್ಲಿದೆ. ಟಿ ನರಸೀಪುರದಲ್ಲಿ ಒಬ್ಬ ಹುಡುಗಿಯನ್ನ ಚಿರತೆ ಕೊಂದು ಸುದ್ದಿಯಾಗಿತ್ತು. ಸುಪ್ರಸಿದ್ಧವಾದ ಬೃಂದಾವನ ಗಾರ್ಡನ್ನಲ್ಲಿ ಕೂಡ ಚಿರತೆ ಕಾಣಿಸಿಕೊಂಡಿದ್ದರಿಂದ ಉದ್ಯಾನವನವನ್ನೇ ಮುಚ್ಚಿಬಿಟ್ಟಿದ್ರು. ಸುಮಾರು 75 ಲಕ್ಷ ರೂಪಾಯಿಗಳ ನಷ್ಟ ಆಯಿತು ಅಂತ ಪ್ರವಾಸ ಇಲಾಖೆ ಹೇಳಿಕೊಂಡಿದೆ. ಬೆಂಗಳೂರಿನ ನಾಗರಬಾವಿ ಸುತ್ತಮುತ್ತಲು ಕೂಡ ಚಿರತೆ ಓಡಾಡ್ತಿತ್ತು. ಇವುಗಳಿಂದ ಭಯ ಸಾಕಷ್ಟು ಜನಕ್ಕೆ ಆಗಿದೆ. ಭಯ ನಷ್ಟ ಅಷ್ಟೇ ಅಲ್ಲ, ಚಿರತೆ ಹುಲಿಗಳು ದಾಳಿ ಮಾಡಿದಾಗ ಆಗುವ ಗಾಯಗಳನ್ನ ಗುಣಪಡಿಸುವುದು ಕೂಡ ಸುಲಭ ಅಲ್ಲವಂತೆ. ಇತ್ತೀಚೆಗೆ ಇಂಗ್ಲೆಂಡಿನ ಕ್ವೀನ್ಸ್ ಮೇರಿ ವಿಶ್ವವಿದ್ಯಾನಿಲಯದ ಅಪಘಾತಗಳ ತಜ್ಞ ಜಾಕ್ ಕಿರ್ಕ್ಲ್ಯಾಂಡ್ ಮತ್ತವರ ಸಹೋದ್ಯೋಗಿ ಚೇತನ್ ತ್ರಿವೇದಿ ಭಾರತದಲ್ಲಿ ಹುಲಿ ಚಿರತೆಗಳ ದಾಳಿಯಿಂದ ಜನಗಳ ಮೇಲೆ ಆದಂತಹ ಅನಾಹುತಗಳನ್ನು ವಿಶ್ಲೇಷಣೆ ಮಾಡಿ ಹೀಗೆ ಹೇಳಿದ್ದಾರೆ. ಕಿರ್ಕ್ಲ್ಯಾಂಡ್ ಮತ್ತು ತ್ರಿವೇದಿ ಹಾಗಂತ ಭಾರತದ ಅರಣ್ಯಗಳನ್ನ ಕಾಡುಗಳನ್ನ ಅಲೆಯಲಿಲ್ಲ ಅನ್ನಿ. ಈಗಾಗಲೇ ವಿವಿಧ ಜಾಗಗಳಲ್ಲಿ ಹುಲಿ ಚಿರತೆ ಸಿಂಹಗಳ ದಾಳಿಯಾಗಿ ಘಾಸಿ ಉಂಡಂತಹ ವ್ಯಕ್ತಿಗಳ ಬಗ್ಗೆ ವೈಜ್ಞಾನಿಕ ಪತ್ರಿಕೆಗಳಲ್ಲಿ ಪ್ರಕಟವಾದ ಪ್ರಬಂಧಗಳನ್ನ ಹೆಕ್ಕಿ ವಿಶ್ಲೇಷಣೆ ಮಾಡಿದ್ದಾರೆ. ಒಟ್ಟು ಈ ರೀತಿ 5,000ಕ್ಕೂ ಹೆಚ್ಚು ದಾಳಿಗಳನ್ನು ಇವರು ಗುರುತಿಸಿದ್ದಾರೆ. ಅವುಗಳಲ್ಲಿ 84 ಸಂದರ್ಭಗಳಲ್ಲಿ ಮನುಷ್ಯರ ಮೇಲೆ ಈ ವ್ಯಾಘ್ರಗಳು ನೇರವಾಗಿ ದಾಳಿ ಮಾಡಿದ್ದುವಂತೆ. ಆ 84 ಕೇಸುಗಳಲ್ಲಿ 41 ಕೇಸುಗಳಲ್ಲಿ ನೇರವಾಗಿ ಕತ್ತಿಗೆ ಏಟು ಬಿದ್ದಿತ್ತು. 29 ಜನ ಸ್ಥಳದಲ್ಲಿಯೇ ಮರಣಿಸಿದ್ರು. ಇನ್ನೊಂದು ಬಲಿ ಆಸ್ಪತ್ರೆಯಲ್ಲಿ ಗಾಯದಿಂದ ಆದ ಸೋಂಕಿನಿಂದ ಆಯಿತು ಅಂತ ಇವರು ವರದಿ ಮಾಡಿದ್ದಾರೆ. ಕಾಡಿನಲ್ಲಿ ದಾಳಿಯಾದ ಬಹುತೇಕ ಸಂದರ್ಭಗಳಲ್ಲಿ ಒಂದೋ ಕತ್ತು ಇಲ್ಲವೇ ಬೆನ್ನಿನಂತಹ ಬೆನ್ನು ಹುರಿಯ ನರಗಳಿಗೆ ಮತ್ತು ಸ್ನಾಯುಗಳಿಗೆ ಏಟು ಬೀಳುವಂತೆ ಹುಲಿ ಚಿರತೆಗಳು ದಾಳಿ ಮಾಡುತ್ತವೆಯಂತೆ. ಕೈಕಾಲುಗಳನ್ನು ಇವು ತಾಕುವುದು ಬಹಳ ಕಡಿಮೆ, ಬಹುತೇಕ ಕತ್ತನ್ನೇ ಕಚ್ಚಿ ಹಿಡಿದೊಯ್ಯುವುದನ್ನ ಗಮನಿಸಬಹುದು ಅಂತ ಹೇಳ್ತಾರೆ. ಸುಮಾರು 60-70 ಮೀಟರ್ ದೂರದವರೆಗೂ ಕೂಡ ವ್ಯಕ್ತಿಗಳನ್ನ ಎಳೆದುಕೊಂಡು ಹೋದಂತದ್ದು ದಾಖಲಾಗಿದೆ. ಪಂಜದಿಂದ ಹೊಡೆದಿದ್ದರಿಂದ ಆಗುವ ಗಾಯಗಳು ಬಹಳ ಕಡಿಮೆ. ಕತ್ತಿನ ನಂತರ ಹುಲಿ ಚಿರತೆಗಳು ಮುಖ ಹಾಗೂ ತಲೆಯತ್ತಲೇ ಗುರಿ ಇಡುತ್ತವೆ ಅಂತ ಈ ಅಧ್ಯಯನಗಳು ತಿಳಿಸುತ್ತವೆ. ಕತ್ತಿಗೆಯಾಗಲಿ ತಲೆಬುರುಡೆಗೆ ಆಗಲಿ ಗಾಯವಾದಾಗ ಅದು ಕಚ್ಚಿದಾಗ ಹಲ್ಲಿನಿಂದ ಆಗುವ ಗಾಯವಷ್ಟೇ, ಹೊಡೆತದಿಂದ ಅಲ್ಲ ಎನ್ನುತ್ತಾರೆ. ಏನಿಲ್ಲ ಎಂದರೂ ಕನಿಷ್ಠ 7 ಸೆಂಟಿಮೀಟರ್ ಆಳದ ಗಾಯಗಳು ಸಾಮಾನ್ಯ ಎಂದು ಈ ವರದಿ ವರದಿ ಮಾಡಿದೆ. ಒಟ್ಟಾರೆ ಈ ದೈತ್ಯ ಬೆಕ್ಕುಗಳು ನೇರವಾಗಿ ಗಂಟಲಿಗೆ ಗುರಿಯಿಡುತ್ತವೆ, ಅದು ತಪ್ಪಿದರೆ ತಲೆ ಇಲ್ಲವೇ ಮುಖ. ಇವುಗಳ ಕಡಿತ ಎಷ್ಟು ಬಲವಾಗಿರುತ್ತದೆ ಎಂದರೆ ಹಲ್ಲುಗಳು ತಲೆಬುರುಡೆಯನ್ನೂ ತೂರಿ ರಂಧ್ರಗಳನ್ನ ಮಾಡಬಲ್ಲವು. ಕಿರ್ಕ್ಲ್ಯಾಂಡ್ ರವರ ಅಧ್ಯಯನ ಹುಲಿ ಚಿರತೆಗಳ ದಾಳಿಯನ್ನ ಕಡಿಮೆ ಮಾಡಲಿಕ್ಕಿಲ್ಲ, ಆದರೆ ಈ ದಾಳಿಯನ್ನು ತಡೆಯಲು ಎಂತಹ ರಕ್ಷಣೆಯನ್ನು ಒದಗಿಸಿಕೊಳ್ಳಬಹುದು ಎಂಬುದನ್ನಂತೂ ತಿಳಿಸಬಲ್ಲವು, ವೈದ್ಯರಿಗೆ ಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳಲು ನೆರವಾಗಬಲ್ಲವು ಎನ್ನುವುದು ಆಶಯ. ನಿಮಗ್ ಗೊತ್ತಾ, ಬುಧಗ್ರಹದ ಮೇಲೆ ಭೂಕಂಪಗಳೇ ಆಗೋದಿಲ್ಲವಂತೆ, ಏಕೆಂದರೆ ಅದರ ಇಡೀ ಮೈ ಒಂದೇ ಒಂದು ಕಲ್ಲಿನ ಹಾಸು. ವಾರದ ವಿಜ್ಞಾನಿ ಸತ್ಯೇಂದ್ರನಾಥ ಬೋಸ್. ಜನವರಿ 1 ಹೊಸ ವರ್ಷದ ಆರಂಭ. ಇದೇ ದಿನ 130 ವರ್ಷಗಳ ಹಿಂದೆ ಅಂದರೆ 1894 ಜನವರಿ 1 ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಸತ್ಯೇಂದ್ರನಾಥ ಬೋಸ್ ಎನ್ನುವರು ಜನಿಸಿದರು. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸರ್ ಸಿವಿ ರಾಮನ್ ಹಾಗೂ ಜಗದೀಶ್ ಚಂದ್ರ ಬೋಸರ ನಂತರ ಪ್ರಸಿದ್ಧಿ ಪಡೆದಂತಹ ವಿಜ್ಞಾನಿ ಈತ. ಭೌತ ವಿಜ್ಞಾನದಲ್ಲಿ 20ನೇ ಶತಮಾನದ ಆರಂಭದಲ್ಲಿ ನಡೆಯುತ್ತಿದ್ದ ಮೂಲ ಕಣಗಳ ಚರ್ಚೆಗೆ ಮಹತ್ತರವಾದ ಕೊಡುಗೆಯನ್ನ ನೀಡಿದವರು. ಆಲ್ಬರ್ಟ್ ಐನ್ಸ್ಟೈನರ ಜೊತೆ ಸೇರಿ ಬೋಸಾನುಗಳು ಎನ್ನುವ ಮೂಲ ಕಣಗಳ ಬಗೆ ಇದೆ ಎಂಬುದನ್ನ ಇವರು ತರ್ಕಿಸಿದ್ದರು. ಇವರು ತರ್ಕಿಸಿದಂತೆಯೇ ಗುಣಗಳಿರುವಂತಹ ಹಲವು ಮೂಲ ಕಣಗಳನ್ನು ಗುರುತಿಸಲಾಗಿದೆ. ಸತ್ಯೇಂದ್ರನಾಥರು ತರ್ಕಿಸಿದ ಗುಣಗಳಿರುವ ಮೂಲ ಕಣಗಳನ್ನು ಬೋಸಾನು ಕಣಗಳು ಎಂದು ಕರೆಯುತ್ತಾರೆ.
3: ಕಥಾ ಸಮಯ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಕಳೆದ ವರ್ಷ ಜಾಣ ಸುದ್ದಿಗೆ ಬಿಡುವು ನೀಡಿದಾಗ ಬೀಗಲ್ ಸಾಹಸಯಾನದ ಕಥೆ ಇಂಡೋನೇಷ್ಯಾದ ತಾಹಿತಿ ದ್ವೀಪದ ಕರಾವಳಿಗೆ ಬಂದು ನಿಂತಿತ್ತು. ಇದುವರೆಗೂ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕ ಖಂಡಗಳನ್ನು ಪಯಣಿಸಿದ ಮೇಲೆ ಚಾರ್ಲ್ಸ್ ಡಾರ್ವಿನ್ ಪಯಣಿಸಿದ್ದ ಬೀಗಲ್ ಹಡಗು ಪೂರ್ವ ದಿಕ್ಕಿನಲ್ಲಿದ್ದ ಫಿಲಿಪೀನ್ಸ್ ಮತ್ತು ಇಂಡೋನೇಷ್ಯಾದ ಭೂಭಾಗಗಳ ಅನ್ವೇಷಣೆಯಲ್ಲಿ ತೊಡಗಿಕೊಂಡಿತು. ಮೊದಲಿಗೆ ಇಂಡೋನೇಷ್ಯಾದ ತಾಹಿತಿ ದ್ವೀಪಗಳಲ್ಲಿ ಲಂಗರು ಹಾಕಿ ಅಲ್ಲಿನ ಜಲ ನೆಲೆಗಳ ಅಧ್ಯಯನವನ್ನು ಆರಂಭಿಸಿತು. ಅಲ್ಲಿನ ಸುಂದರ ಕೋಡುಗಲ್ಲುಗಳು, ಸದಾ ಹಸಿರಾಗಿರುವ ಅರಣ್ಯ, ಸಮೃದ್ಧವಾದ ಬಾಳೆಯ ಕಾಡುಗಳು, ಸುಂದರ ಸಮುದ್ರ ತೀರಗಳು, ವಿಸ್ಮಯಗೊಳಿಸುವ ಜಲಪಾತಗಳು ಹಾಗೂ ಅತ್ಯಂತ ಕಠಿಣವಾದ ಹಾದಿಯನ್ನೂ ಸರಾಗವಾಗಿ ಕ್ರಮಿಸುವ ಸ್ಥಳೀಯರನ್ನು ಕಂಡು ಡಾರ್ವಿನ್ ವಿಸ್ಮಿತನಾಗಿದ್ದ. ಯುರೋಪಿಯನ್ನರಂತೆ ನಾಗರಿಕತೆ ಬೆಳೆದಿಲ್ಲದಿದ್ದರೂ ಅವರ ನಡವಳಿಕೆ ಹಾಗೂ ಸಾಮಾಜಿಕ ನಿಯಮಾವಳಿಗಳು ವಿಶಿಷ್ಟವೆನಿಸಿದವು. ಬುದ್ಧಿ ಹೆಚ್ಚು ಬೆಳೆದಿಲ್ಲದ ಕಾಡು ಮನುಷ್ಯರು ಎಲ್ಲರೂ ಉಷ್ಣ ಪ್ರದೇಶದ ಕೂಸುಗಳು ಎನ್ನುವ ಮಾತು ನನಗೆ ನೆನಪಾಯಿತು ಎಂದು ಡಾರ್ವಿನ್ ಉದ್ಘರಿಸಿದ. ಅಲ್ಲಿಂದ ಮುಂದೆ ಏನಾಯಿತು ಎನ್ನುವುದನ್ನು ಡಾರ್ವಿನ್ನ ಮಾತುಗಳಲ್ಲಿಯೇ ಕೇಳಿ.
0: ನಿಮಗ್ ಗೊತ್ತಾ,
3: ಸಂಜೆ ಸಮೀಪಿಸುತ್ತಿದ್ದಂತೆಯೇ ನಾನು ಬಾಳೆಯ ನೆರಳಿನಿಂದ ಮಬ್ಬಾಗಿದ್ದ ತೊರೆಯ ಬದಿಗಂಟ ನಡೆದೆ. ಸುಮಾರು 200-300 ಅಡಿ ಎತ್ತರವಿದ್ದ ಜಲಪಾತವೊಂದು ನನ್ನ ನಡೆಗೆ ಅಡ್ಡಿಯಾಗಿತ್ತು. ಅದರ ಮೇಲೆ ಇನ್ನೂ ಒಂದು ಜಲಪಾತವಿತ್ತು. ಇಲ್ಲಿನ ನೆಲದ ಇಳಿಜಾರಿನ ಬಗೆಯನ್ನು ತಿಳಿಸಲು ಈ ಎಲ್ಲಾ ಜಲಪಾತಗಳ ಬಗ್ಗೆ ಹೇಳಲೇಬೇಕು. ನೀರು ಬಿದ್ದು ಒಟ್ಟಾಗಿದ್ದ ಪುಟ್ಟ ಜಾಗದಲ್ಲಿ ಎಂದೂ ಒಂದಿಷ್ಟೂ ಗಾಳಿ ಸುಳಿದಾಡಿರಲಿಲ್ಲವೇನೋ. ಜಲಪಾತದಿಂದ ಸಿಡಿದ ನೀರಿನ ಹನಿಗಳಿಂದ ತೇವವಾಗಿದ್ದ ಬಾಳೆಯ ಬೃಹತ್ ಎಲೆಗಳ ತೆಳು ಅಂಚುಗಳು ಹರಿದಿರಲಿಲ್ಲ. ಸಾಮಾನ್ಯವಾಗಿ ಕಾಣುವಂತಹ 1000 ಸೀಳುಗಳ ಅಂಚು ಕಾಣಲಿಲ್ಲ. ಬೆಟ್ಟದ ಒಂದು ಬದಿಯಲ್ಲಿ ನೇತು ಬಿದ್ದಂತೆ ಇದ್ದಲ್ಲಿಂದ ನಮಗೆ ಅಕ್ಕಪಕ್ಕದಲ್ಲಿದ್ದ ಕಣಿವೆಗಳ ಆಳದಲ್ಲಿರುವ ತಳಗಳು ನಡುನಡುವೆ ಕ್ಷಿತಿಜದಿಂದ ಸುಮಾರು 60 ಡಿಗ್ರಿ ಕೋನದಲ್ಲಿ ಮುಗಿಲು ಮುಟ್ಟುವಂತೆ ಮೇಲೆದ್ದು ನಿಂತಿದ್ದ ಪರ್ವತದ ತುದಿಗಳು ಸಂಜೆಯಾಕಾಶದ ಅರ್ಧವನ್ನು ಪೂರ್ತಿಯಾಗಿ ಮುಚ್ಚಿಬಿಟ್ಟಿದ್ದುವು. ಇಂತಹ ಸ್ಥಳದಲ್ಲಿ ಕುಳಿತು ರಾತ್ರಿ ಕತ್ತಲು ಕ್ರಮೇಣ ಎತ್ತರೆತ್ತರದ ಶಿಖರವನ್ನೂ ಕಣ್ಮರೆಯಾಗಿಸಿದ್ದನ್ನು ನೋಡುವುದೊಂದು ಅಮೋಘ ದೃಶ್ಯವಾಗಿತ್ತು. ನಾವು ಮಲಗುವುದಕ್ಕೂ ಮುನ್ನ ತಾಹಿತಿಯನ್ನರಲ್ಲಿ ಹಿರಿಯನಾದವನು ಮಂಡಿಯೂರಿ ಕಣ್ಣು ಮುಚ್ಚಿ ತನ್ನ ಭಾಷೆಯಲ್ಲಿಯೇ ಸುದೀರ್ಘವಾಗಿ ಪ್ರಾರ್ಥಿಸಿದ. ಕ್ರಿಶ್ಚಿಯನ್ನರಷ್ಟೇ ಆಸ್ಥೆಯಿಂದ ಯಾರಾದರೂ ಅಣಕಿಸಬಹುದೆನ್ನುವ ಅಳುಕಿಲ್ಲದೆ ಹಾಗೂ ಆಡಂಬರದ ಭಕ್ತಿಯನ್ನು ತೋರದೆಯೇ ಪ್ರಾರ್ಥಿಸಿದ. ನಾವು ಊಟಕ್ಕೆ ಕುಳಿತಾಗ ಆ ಇಬ್ಬರೂ ಒಂದಿಷ್ಟಾದರೂ ಮಂತ್ರ ಹೇಳಿದ ಮೇಲಷ್ಟೇ ತುತ್ತನ್ನು ಬಾಯಿಗಿಡುತ್ತಿದ್ದರು. ಮಷಿನರಿಗಳು ಕಾವಲಿದ್ದಾಗಷ್ಟೇ ತಾಹಿತಿಯನ್ನರು ಪ್ರಾರ್ಥನೆ ಮಾಡುತ್ತಾರೆಂದು ಹೇಳುವವರು ಅಂದು ರಾತ್ರಿ ಆ ಪರ್ವತದ ಬದಿಯಲ್ಲಿ ನಮ್ಮೊಟ್ಟಿಗೆ ಇರಬೇಕಿತ್ತು. ಬೆಳಗಾಗುವುದಕ್ಕೂ ಮೊದಲು ಜೋರಾಗಿ ಮಳೆ ಸುರಿದಿತ್ತು. ಆದರೆ ಬಾಳೆ ಎಲೆಗಳ ಆ ಗುಡಿಸಲು ನಮ್ಮನ್ನು ಒದ್ದೆಯಾಗಲು ಬಿಟ್ಟಿರಲಿಲ್ಲ. ನವೆಂಬರ್ 19, ಅರುಣೋದಯವಾದ ನಂತರ ಬೆಳಗ್ಗಿನ ಪ್ರಾರ್ಥನೆಯನ್ನು ಮುಗಿಸಿ ನಮ್ಮ ಗೆಳೆಯರು ಹಿಂದಿನ ಸಂಜೆ ಮಾಡಿದಂತೆಯೇ ಅದ್ಭುತವಾದ ಉಪಾಹಾರವನ್ನು ಸಿದ್ಧಪಡಿಸಿದರು. ಅದರಲ್ಲಿ ಬಹುಪಾಲನ್ನು ಅವರೇ ಸೇವಿಸಿದರು ಎನ್ನಿ. ಇಷ್ಟೊಂದು ಆಹಾರವನ್ನು ಸೇವಿಸುವವರನ್ನು ನಾವು ಈ ಹಿಂದೆ ಕಂಡಿದ್ದೇ ಇಲ್ಲ. ಅವರ ಆಹಾರದ ಬಹುಪಾಲು ಹಣ್ಣು ಮತ್ತು ತರಕಾರಿಗಳಾಗಿದ್ದರಿಂದಲೇ ಬಹುಶಃ ಹೀಗೊಂದು ಬಕಾಸುರನ ಹೊಟ್ಟೆ ಬೆಳೆದಿರಬೇಕು. ಏಕೆಂದರೆ ಈ ಆಹಾರದಲ್ಲಿ ಪೋಷಕಾಂಶಗಳ ಪಾಲು ಕಡಿಮೆ. ಈ ನನ್ನ ಸಂಗಡಿಗರು ಅವರ ನಿಯಮಗಳಲ್ಲಿ ಒಂದನ್ನು ಮುರಿಯುವುದಕ್ಕೂ ಗೊತ್ತಿಲ್ಲದೆಯೇ ನಾನು ಕಾರಣನಾಗಿದ್ದೇನಂತೆ. ಇದು ನನಗೆ ತಿಳಿದಿದ್ದು ಆಮೇಲೆ. ನಾನು ನನ್ನ ಜೊತೆಗೆ ಒಂದು ಫ್ಲಾಸ್ಕಿನಲ್ಲಿ ಮದ್ಯವನ್ನು ಕೊಂಡೊಯ್ದಿದ್ದೆ. ಪಾಪ, ಅದನ್ನು ಅವರು ಬೇಡ ಎಂದು ಹೇಳುವುದಾದರೂ ಆದೀತೆ. ಆದರೆ ಪ್ರತಿ ಗುಟುಕು ಕುಡಿಯುವ ಮುನ್ನವೂ ತಮ್ಮ ಬಾಯಿಯ ಮುಂದೆ ಬೆರಳನ್ನಿಟ್ಟು ಮಿಷನರಿ ಎಂದು ಹೇಳುತ್ತಿದ್ದರು. 2 ವರ್ಷಗಳ ಹಿಂದೆ ಆವಾದ ಬಳಕೆಯನ್ನು ತಪ್ಪಿಸಿದ್ದರೂ ಮದ್ಯದ ಪರಿಚಯವಾದಾಗಿನಿಂದ ಕುಡುಕುತನ ಹೆಚ್ಚಾಗಿತ್ತು. ಇಡೀ ದೇಶವೇ ಶೀಘ್ರಗತಿಯಲ್ಲಿ ಅವನತಿಯಾಗುತ್ತಿರುವುದನ್ನು ಕಂಡ ಕೆಲವರ ಜೊತೆಗೆ ಸೇರಿ ಮಿಷನರಿಗಳು ಮದ್ಯಪಾನ ವಿರೋಧಿ ಸಂಘವನ್ನು ಸ್ಥಾಪಿಸಿದ್ದರು. ವಿವೇಕದಿಂದಲೋ ಅವಮಾನದಿಂದಲೋ ಒಟ್ಟಾರೆ ಎಲ್ಲ ರಾಜರಾಣಿಯರು ಈ ಸಂಘ ಸೇರಿದ್ದರು. ದ್ವೀಪದೊಳಗೆ ಯಾವುದೇ ಮದ್ಯವನ್ನೂ ತರಬಾರದೆಂದು ಬಲು ಶೀಘ್ರದಲ್ಲಿಯೇ ಒಂದು ಕಾನೂನನ್ನು ಜಾರಿಗೊಳಿಸಲಾಗಿತ್ತು. ಈ ನಿಷೇಧಿತ ವಸ್ತುವನ್ನು ಮಾರಿದವರನ್ನು ಕೊಂಡವರನ್ನು ಜುಲ್ಮಾನಿಯ ಮೂಲಕ ಶಿಕ್ಷಿಸಲಾಗುತ್ತಿತ್ತು. ಅದಾಗಲೇ ದಾಸ್ತಾನಿದ್ದ ಮದ್ಯವು ಖಾಲಿಯಾಗಲೆಂದು ಕೆಲವು ಅವಧಿಯವರೆಗೆ ವ್ಯಾಪಾರವನ್ನು ಅನುಮತಿಸಿ ನ್ಯಾಯ ಒದಗಿಸಲಾಗಿತ್ತು. ಅವಧಿ ಮುಗಿದ ಕೂಡಲೇ ಮಿಷನರಿಗಳ ಮನೆಗಳನ್ನೂ ಬಿಡದೆ ಎಲ್ಲೆಡೆಯೂ ಹುಡುಕಿ ಸಿಕ್ಕ ಮದ್ಯ ಅವಾವನ್ನೆಲ್ಲ ನೆಲಕ್ಕೆ ಸುರಿಯಲಾಗಿತ್ತು. ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಮೂಲ ನಿವಾಸಿಗಳ ಮೇಲೆ ಮದ್ಯವ್ಯಸನದ ಪರಿಣಾಮವನ್ನು ಗಮನಿಸಿದಾಗ ತಾಹಿತಿಯ ದ್ವೀಪಗಳಿಗೆ ಒಳಿತನ್ನು ಬಯಸುವ ಯಾವನೇ ಆದರೂ ಮಿಷನರಿಗಳಿಗೆ ಇದಕ್ಕಾಗಿ ಕೃತಜ್ಞನಾಗಿರುತ್ತಾನೆ. ಸೇಂಟ್ ಹೆಲೆನಾದ ಪುಟ್ಟ ದ್ವೀಪವು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತಕ್ಕೆ ಒಳಪಟ್ಟಿರುವವರೆಗೂ ಮದ್ಯವನ್ನು ಅದರ ದುಷ್ಪರಿಣಾಮದ ಭಯದಿಂದ ಆಮದು ಮಾಡಿಕೊಳ್ಳಲು ಬೀಳುತ್ತಿರಲಿಲ್ಲ. ಆದರೆ ಕೇಪ್ ಆಫ್ ಗುಡ್ ಹೋಪ್ನಿಂದ ಮದ್ಯವನ್ನು ಸರಬರಾಜು ಮಾಡುತ್ತಿದ್ದರು. ಸೇಂಟ್ ಹೆಲೆನಾದಲ್ಲಿ ಮದ್ಯದ ಮಾರಾಟಕ್ಕೆ ಆರಂಭವಾದ ವರ್ಷವೇ ತಾಹಿತಿಯಲ್ಲಿ ಜನರೇ ಸ್ವ ಇಚ್ಛೆಯಿಂದ ಮದ್ಯ ಸೇವನೆಯನ್ನು ನಿಷೇಧಿಸಿದರೆಂಬುದು ವಿಚಿತ್ರವಾದರೂ ಗಮನಾರ್ಹ ಸಂಗತಿ. ಉಪಾಹಾರದ ನಂತರ ಪಯಣವನ್ನು ನಾವು ಮುಂದುವರೆಸಿದೆವು. ನನ್ನ ಉದ್ದೇಶವು ಒಳನಾಡಿನಲ್ಲಿನ ಕೆಲವು ಪ್ರದೇಶಗಳನ್ನು ನೋಡುವುದಷ್ಟೇ ಆಗಿದ್ದರಿಂದ ಪ್ರಧಾನ ಕಣಿವೆಯೊಳಗೆ ಇನ್ನೂ ಆಳಕ್ಕೆ ಇಳಿದಿದ್ದ ಮತ್ತೊಂದು ಹಾದಿಯನ್ನು ಹಿಡಿದು ಮರಳಿದೆವು. ಅಲ್ಪ ದೂರದವರೆಗೂ ನಾವು ಕಣಿವೆಯು ರೂಪುಗೊಂಡಿದ್ದ ಬೆಟ್ಟದ ಆ ಬದಿಯಲ್ಲಿಯೇ ಸುತ್ತಿ ಬಳಸಿ ಸಾಗಿದ ಜಟಿಲವಾದ ಹಾದಿಯಲ್ಲಿ ನಡೆದೆವು. ಕಡಿದಾಗಿಲ್ಲದ ಜಾಗಗಳಲ್ಲಿ ವಿಸ್ತಾರವಾದ ಕಾಡುಬಾಳೆಯ ವನದೊಳಗೆ ಸಾಗಿದೆವು. ಬೆತ್ತಲ ಮೈ, ಹಚ್ಚೆ ಹಚ್ಚಿದ ದೇಹ, ಹೂವುಗಳಿಂದ ಅಲಂಕಾರಗೊಂಡ ತಲೆಯಿದ್ದ ತಾಹಿತಿಯನ್ನರನ್ನು ಕಾಡುಬಳೆಯ ಕತ್ತಲಿನ ವನದೊಳಗೆ ನೋಡಿದರೆ ಯಾವುದೋ ಪುರಾತನ ಕಾಲದ ಮಾನವ ವಸತಿಯನ್ನು ಕಂಡಂತೆ ಭಾಸವಾಗುತ್ತಿತ್ತು. ಕೆಳಗೆ ಇಳಿಯುತ್ತಿದ್ದಾಗ ನಾವು ಬೆಟ್ಟದ ಏಣುಗಳನ್ನು ಅನುಸರಿಸಿ ಸಾಗಿದೆವು. ಇವು ಬಲು ಕಿರಿದಾಗಿದ್ದವು, ಸಾಕಷ್ಟು ಉದ್ದ ಏಣಿಯಂತೆ ನೆಟ್ಟಗೆ ಸಾಗುತ್ತಿದ್ದವು. ಆದರೆ ಎಲ್ಲೆಲ್ಲಿಯೂ ಗಿಡಗಳಿದ್ದುವು. ಪ್ರತಿ ಹೆಜ್ಜೆ ಇಡುವಾಗಲೂ ಎಚ್ಚರ ವಹಿಸಬೇಕಾಗಿದ್ದರಿಂದ ನಡಿಗೆ ದುಸ್ತರವೆನಿಸುತ್ತಿತ್ತು. ಇಲ್ಲಿನ ಕಣಿವೆಗಳು ಹಾಗೂ ಕಡಿದಾದ ಬೆಟ್ಟದ ಬದಿಗಳನ್ನು ಕಂಡು ವಿಸ್ಮಯಗೊಂಡೆ. ಇಂತಹದೊಂದು ಕಿರಿದಾದ ಏಣಿನ ಬದಿಯಿಂದ ಕೆಳಗಿನ ಪ್ರದೇಶವನ್ನು ನೋಡುವಾಗ ನಾವು ನಿಂತಿದ್ದ ಆಸರೆ ಎಷ್ಟು ಕಿರಿದಾಗಿತ್ತೆಂದರೆ ಎತ್ತರದಲ್ಲಿ ಎಲ್ಲಿಯೋ ಬಲೂನಿನಿಂದ ಕೆಳಗೆ ನೋಡಿದಂತೆ ಭಾಸವಾಗುತ್ತಿತ್ತು. ಕೆಳಗೆ ಇಳಿಯುವ ಈ ಸಂದರ್ಭದಲ್ಲಿ ಒಂದೇ ಒಂದು ಕಡೆ ನಾವು ಹಗ್ಗವನ್ನು ಆಸರೆಗೆ ಬಳಸಬೇಕಾಗಿ ಬಂದಿತ್ತು. ಅದು ನಾವು ಪ್ರಧಾನ ಕಣಿವೆಯನ್ನು ಪ್ರವೇಶಿಸಿದ ಜಾಗ. ನಾವು 3 ದಿನದ ಹಿಂದೆ ಊಟ ಮಾಡಿದ್ದ ಅದೇ ಕೋಡುಗಲ್ಲಿನ ಅಡಿಯಲ್ಲಿಯೇ ನಿದ್ರಿಸಿದೆವು. ರಾತ್ರಿ ನಿರುಮ್ಮಳವಾಗಿತ್ತು. ಆದರೆ ಅಲ್ಲಿನ ಆ ಕಣಿವೆಯ ಆಳ ಹಾಗೂ ಕಿರಿದಾದ ಅಗಲ ಕತ್ತಲೆಯನ್ನು ಇನ್ನಷ್ಟು ಗಾಢವಾಗಿಸಿತ್ತು.
0: ಇದು ಇಂದಿನ ಜಾಣಸುದ್ದಿ, ಅರಿವಿನ ಹಡಗು. ಪ್ರತಿ ವಾರ ಹೊಸ ಪಯಣ. ಮುಂದಿನ ವಾರ ಇನ್ನಷ್ಟು ಸುದ್ದಿ ಮತ್ತಷ್ಟು ಸ್ವಾರಸ್ಯದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ನಿಮ್ಮ ಅನಿಸಿಕೆಗಳನ್ನು ವಾಟ್ಸಪ್ ಇಲ್ಲವೇ ಧ್ವನಿ ಮುದ್ರಿಸಿ 9886640328 ಈ ನಂಬರಿಗೆ ಕಳಿಸಿ. ಜಾಣಸುದ್ದಿ ರಚನೆ ಕೊಳ್ಳೇಗಾಲ ಶರ್ಮಾ, ಪ್ರಸ್ತುತಿ ಶರತ್ ಬಿಜೂರು, ಕುಮಾರಿ ಅಮೃತೇಶ್ವರಿ, ಶ್ರೀಮತಿ ಭಾರತಿ ಹಾಗೂ ಕೊಳ್ಳೇಗಾಲ ಶರ್ಮಾ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 19ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಏರ್ಬೋರ್ನ್ ಡಿಸೀಸಸ್ ಅಂದರೆ ಗಾಳಿಯಿಂದ ಹರಡುವ ರೋಗಗಳು. ಗಾಳಿಯಲ್ಲಿ ತೇಲಿ ಬರುವ ರಾಸಾಯನಿಕಗಳು ಸಾಮಾನ್ಯವಾಗಿ ಕಾರ್ಖಾನೆಯ ಏರಿಯಾಗಳಲ್ಲಿ, ಇಂಡಸ್ಟ್ರಿ ಏರಿಯಾಗಳಲ್ಲಿ, ಹಾಗೂ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಸಾಮಾನ್ಯವಾಗಿ ಹಾಸ್ಪಿಟಲ್ಗಳಲ್ಲಿ, ಮುಖ್ಯವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್. ವೈರಸ್ ಅಂದರೆ ಇತ್ತೀಚಿನ ದಿನಗಳ ಕೋವಿಡ್ ವೈರಸ್ ಸಹ ಗಾಳಿಯಿಂದ ಹರಡುವ ರೋಗವಾಗಿದೆ. ಮಾನವರಿಗೆ ಬರುವ ರೋಗಗಳು ನೆಗಡಿ, ಶುಷ್ಕ ಕಾಲದಲ್ಲಿ ಕಾಣಿಸಿಕೊಳ್ಳುವ ಸೆರೆಬ್ರೆ ಸೈನಲ್ ಮೆನಂಟಿಸ್ ಎಂಬ ಮೆದುಳು ರೋಗ, ನೆಗಡಿ ಆಂಥ್ರಾಕ್ಸ್ ರೋಗ ಇದಕ್ಕೆ ಉದಾಹರಣೆ. ಇತ್ತೀಚಿನ ದಿನಗಳಲ್ಲಿ ಆದ ಹಕ್ಕಿ ಜ್ವರ, ಹಂದಿ ಜ್ವರ ಅಥವಾ ಕೋವಿಡ್ ಇವೆಲ್ಲವೂ ಸಹ ಗಾಳಿಯಿಂದ ಪ್ರಸಾರವಾಗುವ ರೋಗಗಳಾಗಿರುತ್ತವೆ. ಸೊ ಇದಕ್ಕೆ ಉದಾಹರಣೆ ಈಗಾಗಲೇ ನಾನು ನೀಡಿದ್ದೇನೆ. ವಾಯುವಹಿತ ರೋಗಗಳು ಸಾಮಾನ್ಯವಾಗಿ ಶಾಲೆ, ಹಾಸ್ಪಿಟ್ಲೆ ಅಥವಾ ದಟ್ಟಣೆ, ಜನಸಂದಣಿ ದಟ್ಟಣೆ ಇರುವ ಜಾಗಗಳು ಅಂದರೆ ನಮ್ಮ ಮೆಜೆಸ್ಟಿಕ್ ಏರಿಯಾ ಇರ್ಬೋದು ಅಥವಾ ಮಾಲ್ಗಳು ಇರ್ಬೋದು, ಸೊ ಅಥವಾ ಟ್ರಾಫಿಕ್ ಜಾಮ್ಗಳಿರ್ಬೋದು, ಇಲ್ಲಿ ಜನಸಂದಣಿ ಹೆಚ್ಚಾಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಏರ್ಬೋರ್ನ್ ಡಿಸೀಸಸ್ಗಳು ಅತಿ ಹೆಚ್ಚಾಗಿ ಇರುತ್ತವೆ. ಕಾರಣ ಸರಾಗವಾಗಿ ಈ ಗಾಳಿ ಅಲ್ಲಿ ಹರಿಯುವುದಿಲ್ಲ, ಸೊ ನಿಂತ ಗಾಳಿಯಾಗಿರುತ್ತದೆ. ಆಸ್ಪತ್ರೆಗಳಲ್ಲಿಯೂ ಸಹ ಅಂದರೆ ಏರ್ ಕಂಡೀಷನ್ ರೂಮ್ಗಳಿರ್ತವೆ, ಅಂಥ ಕೊಠಡಿಗಳಲ್ಲಿ ಹೆಚ್ಚು ಗಾಳಿ ಸರಾಗವಾಗಿ ಹರಿಯುವುದಿಲ್ಲ. ಹಾಗಾಗಿ ಸೊ ಏರ್ ಕಂಡೀಷನ್ ರೂಮ್ಗಳು ಸಹ ಗಾಳಿಯಿಂದ ಹರಡುವ ರೋಗಗಳ ತಾಣಗಳಾಗಿರುತ್ತವೆ. ಸೊ ಈ ಏರ್ಬರ್ನ್ ಡಿಸೀಸ್ನಲ್ಲಿ ರಾಸಾಯನಿಕಗಳು ಮತ್ತು ರೋಗಾಣುಜಗಳು ಒಂದೇ ಅಲ್ಲ. ಇಲ್ಲಿ ಪಾರ್ಥೆನಿಮ್ನ ಪೋಲಾನ್ಸ್ ಪುಂಕೇಸರಗಳು ಅವು ಸಹ ಗಾಳಿಯಲ್ಲಿ ತೇಲು ಬರುತ್ತವೆ. ಸೊ ಅಂಥ ಗಾಳಿಯನ್ನು ಉಸಿರಾಡಿದಾಗ ಸೊ ಉಸಿರಾಟಕ್ಕೆ ಸಂಬಂಧಪಟ್ಟ ಅಸ್ತಮ ಕಾಯಿಲೆಯು ಬರುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ರೋಡ್ಗಳು ಚೆನ್ನಾಗಿ ಇಲ್ಲದ ಕಾರಣ ಅಥವಾ ರೋಡ್ಗಳಲ್ಲಿ ಹೆಚ್ಚು ಗುಂಡಿ ಇರುವ ಕಾರಣ, ಅಲ್ಲದೆ ರೋಡ್ಗೆ ಟಾರ್ ಹಾಕದಿರುವ ಕಾರಣ ಅತ್ಯಂತ ಹೆಚ್ಚು ಗಾಳಿಯಲ್ಲಿ ತೇಲಾಡುವ ಕಣಗಳು ಮೇಲೆ ಹೋಗುತ್ತವೆ, ಅಂದರೆ ಭೂಮಿಯಿಂದ ಮೇಲೆ ಹೋಗುತ್ತವೆ. ಈ ತೇಲಾಡುವ ಕಣಗಳು ಅತ್ಯಂತ ಸೂಕ್ಷ್ಮವಾದ ಕಣಗಳಾಗಿರುತ್ತವೆ. ಅವುಗಳನ್ನು ಪಾರ್ಟಿಕ್ಯುಲೇಟ್ ಮೇಟರ್ 10 microns ಅಥವಾ ಪಾರ್ಟಿಕ್ಯುಲೇಟ್ ಮೇಟರ್ 2.5 microns. ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಈ ಎರಡು ಮಾನಕಗಳನ್ನು ಉಪಯೋಗಿಸಿಯೇ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಮಾಡುತ್ತಾರೆ. ಬೆಂಗಳೂರಿನಲ್ಲಿ ಸುಮಾರು 10-12 ವಾಯುಮಾಪನ ಕೇಂದ್ರಗಳಿವೆ. ಇವುಗಳಲ್ಲಿ ಸುಮಾರು 10%ನಷ್ಟು ಕೇಂದ್ರಗಳಲ್ಲಿ ಈ ಗಾಳಿಯಲ್ಲಿ ತೇಲುವ ಕಣಗಳು ಹೆಚ್ಚಾಗಿರುವುದರಿಂದ ಏರ್ ಕ್ವಾಲಿಟಿ ಇಂಡೆಕ್ಸ್ ಸ್ಯಾಟಿಸ್ಫ್ಯಾಕ್ಟರಿಯಾಗಿ ಇರುತ್ತದೆ. ಆದರೆ ಈ ಡೆಲ್ಲಿ ಮತ್ತು ಇತ್ತೀಚಿನ ಚಳಿಗಾಲದಲ್ಲಿ ನಾರ್ತ್ ಇಂಡಿಯಾ ಅಥವಾ ನಾರ್ತ್ ಪೋಲ್ ಕಡೆಗೆ ಇರುವ ಎಲ್ಲ ದೇಶಗಳಲ್ಲಿ, ರಷ್ಯಾ ಇರ್ಬೋದು, ಅಮೇರಿಕಾದ ನಾರ್ತ್ ಇಂಡಿಯಾ ಇರ್ಬೋದು, ಕೆನಡಾ ಇರ್ಬೋದು, ಇಲ್ಲೆಲ್ಲವೂ ಆ್ಯಕ್ಚುಲಿ ಅತ್ಯಂತ ಹೆಚ್ಚು ಕೋಲ್ಡ್ ಶೀತವಾಗಿರುವುದರಿಂದ ಅಲ್ಲಿ ಅತ್ಯಂತ ಹೆಚ್ಚು ಬ್ಯಾಕ್ಟೀರಿಯಾಗಳು ಅಥವಾ ರಾಸಾಯನಿಕಗಳು ಅಥವಾ ಡಸ್ಟ್ ಪಾರ್ಟಿಕಲ್ಸ್ಗಳು ಇರುವ ಸಾಧ್ಯತೆ ಇರುತ್ತದೆ. ದೆಹಲಿಯಲ್ಲಿ ಅಥವಾ ನಾರ್ತ್ ಇಂಡಿಯಾದಲ್ಲಿ ಡಸ್ಟ್ ಪಾರ್ಟಿಕಲ್ ಇರುವುದಕ್ಕೆ ಮುಖ್ಯ ಕಾರಣವೆಂದರೆ ವಾಹನಗಳ ಮಾಲಿನ್ಯ, ವಾಹನಗಳಿಂದಾಗುವ ಮಾಲಿನ್ಯ ಹಾಗೂ ಅಲ್ಲಿರುವ ಕಾರ್ಖಾನೆಗಳಿಂದಾಗುವ ಮಾಲಿನ್ಯ ಅಥವಾ ಬೆಳೆಗಳನ್ನು ಬೆಳೆದು ಬೆಳೆಯಿಂದ ತೆಗೆದ ನಂತರ ಹುಲ್ಲಿಗೆ ಅವರು ಬೆಂಕಿ ಇಡುವುದರಿಂದ ಬೆಂಕಿಯಿಂದಲೂ ಸಹ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ಗಳು ಅತಿ ಹೆಚ್ಚಾಗಿ ವಾತಾವರಣದಲ್ಲಿ ಹರಡಿ ಅಲ್ಲಿರುವ ಮಾನವನಿಗೆ ಹೆಚ್ಚು ಆರೋಗ್ಯದ ತೊಂದರೆಗಳನ್ನು ನೀಡುತ್ತವೆ. ಏರ್ ಕಂಡೀಷನಿಂಗ್ ಅಥವಾ ಹವಾನಿಯಂತ್ರಣ ಅಥವಾ ವಾಯು ನಿಯಂತ್ರಣ, ಯಾವುದೇ ವಾಯು ನಿರ್ಬಂಧಿತ ವಾತಾವರಣದ ಉಷ್ಣತೆ ಮತ್ತು ತೇವಾಂಶಗಳನ್ನು ನಿಯಂತ್ರಣ ಮಾಡುತ್ತದೆ. ಜೀವಿಗಳಿಗೆ ಅದರಲ್ಲೂ ಮಾನವನಿಗೆ ಇವೆಲ್ಲವೂ ಯಂತ್ರಗಳಿಗೆ ಅನುಕೂಲವಾಗುವಂತೆ ವಾತಾವರಣಗಳನ್ನು ಕಲ್ಪಿಸಲು ಕಟ್ಟಡಗಳಲ್ಲಿ ವಾಹನಗಳಲ್ಲಿ ಗಾಳಿಯ ಉಷ್ಣತೆ ಹಾಗೂ ತೇವಾಂಶಗಳನ್ನು ನಿಯಂತ್ರಿಸುತ್ತಾರೆ. ಇದಕ್ಕಾಗಿ ಹಲವು ಬಗೆಯ ಉಪಕರಣಗಳನ್ನು ಬಳಸುತ್ತಾರೆ. ವಿದ್ಯುತ್ ಹವಾನಿಯಂತ್ರಿತ ಉಪಕರಣಗಳು ಜನಪ್ರಿಯ. ಸೊ ಔದ್ಯೋಗೀಕೃತ ರಾಷ್ಟ್ರಗಳಲ್ಲಿ ಹವಾನಿಯಂತ್ರಣಕ್ಕೆ ಬಹಳಷ್ಟು ಶಕ್ತಿ ವ್ಯಯವಾಗುತ್ತದೆ. ಉದಾಹರಣೆಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಕತಾರ್, ದುಬೈ, ಅಬುಧಾಬಿ, ಸೌದಿ ಅರೇಬಿಯಾ, ಇಲ್ಲಿ ಟೆಂಪರೇಚರ್ ಉಷ್ಣತೆ ಯಾವಾಗಲೂ 50 ಡಿಗ್ರಿಗಿಂತ ಮೇಲೆ ಇರುತ್ತದೆ. ಹಾಗಾಗಿ ಇಡೀ ಬಿಲ್ಡಿಂಗ್, ಬಹುಮಾಡಿ ಕಟ್ಟಡಗಳು ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ಮಾರ್ಕೆಟ್ ಪ್ಲೇಸ್ಗಳಾಗಿರ್ಬೋದು, ಈ ಎಲ್ಲವನ್ನೂ ಅವರು ಹವಾನಿಯಂತ್ರಿತವಾಗಿ ಮಾಡಿರುತ್ತಾರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಿದ್ಯುತ್ ಹವಾನಿಯಂತ್ರಣ ಉಪಕರಣಗಳೊಂದಿಗೆ ಕೆಲವು ಸಾಂಪ್ರದಾಯಿಕ ವಿಧಾನಗಳು ಬಳಕೆಯಲ್ಲಿವೆ. ಇಲ್ಲಿ ಸುಳಿಗಾಳಿ ಡ್ರಾಟ್, ಆರ್ದ್ರತಾ ಕಾರಕಗಳು, ಹ್ಯುಮಿಡಿಫೈಯರ್ಸ್, ವಾಯುಬಲೆಗಳು, ವಿಂಡ್ ಟ್ರ್ಯಾಪ್ಸ್ ಮುಂತಾದ ಉಪಕರಣಗಳನ್ನು ಬಳಸುತ್ತಾರೆ. ವಿದ್ಯುತ್ ಹವಾನಿಯಂತ್ರಣ ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಕ್ಲೋರೋಫ್ಲೋರೋಕಾರ್ಬನ್ CFCಗಳು, ಈ CFCಗಳು ವಾಯುಗೋಳದಲ್ಲಿರುವ ಸ್ಟ್ರಾಟೋಸ್ಫಿಯರ್ನಲ್ಲಿರುವ ಓಜೋನ್ ಪದರವನ್ನು ನಾಶ ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಆದರೆ 1985ರಲ್ಲಿನ ಮಾಂಟ್ರಿಯಲ್ ಪ್ರೋಟೋಕಾಲ್ನಲ್ಲಿ 150 ದೇಶಗಳು CFC ಅಥವಾ ಕ್ಲೋರೋಫ್ಲೋರೋಕಾರ್ಬನ್ನನ್ನು ಉಪಯೋಗವನ್ನು ಕಡಿಮೆ ಮಾಡುವುದಾಗಿ ಸಹಿ ಮಾಡಿರುತ್ತವೆ. ಇದರಿಂದಾಗಿ 1985ರಿಂದ 2000 ವೇಳೆಗೆ ಸುಮಾರು 92%ನಷ್ಟು ಕ್ಲೋರೋಫ್ಲೋರೋಕಾರ್ಬನ್ ಉಪಯೋಗವನ್ನು ಕಡಿಮೆ ಮಾಡಿರುತ್ತಾರೆ. ಮೊದಲೇ 146,000 ಟನ್ ಪ್ರತಿ ವರ್ಷ ಈ ಕ್ಲೋರೋಫ್ಲೋರೋಕಾರ್ಬನ್ನನ್ನು ಉಪಯೋಗ ಮಾಡುತ್ತಿದ್ದರು. ಆದರೆ 2002ರ ನಂತರದಲ್ಲಿ ಕೇವಲ 8,000 ಟನ್, ಅಂದರೆ 92%ನಷ್ಟು ಕಡಿಮೆ ಮಾಡಿ ಕೇವಲ 8%ನಷ್ಟು ಮಾತ್ರ ಈ ಕ್ಲೋರೋಫ್ಲೋರೋಕಾರ್ಬನ್ನನ್ನು ಉಪಯೋಗ ಮಾಡುತ್ತಾರೆ. ಇದರಿಂದಾಗಿ ಸ್ಟ್ರಾಟೋಸ್ಫಿಯರ್ನಲ್ಲಿರುವ ಓಜೋನ್ ಪದರ ನಾಶವಾಗುವುದು ಕಡಿಮೆಯಾಗುತ್ತಿದೆ. ಸೊ ಏಕೆಂದರೆ ಓಜೋನ್ ಪದರ ಭೂಮಿಯಲ್ಲಿರುವ ಜೀವಿಗಳನ್ನು ಸೂರ್ಯನಿಂದ ಬರುವ ಅಲ್ಟ್ರಾವಯೊಲೆಟ್ ರೇಸ್ಗಳಿಂದ ರಕ್ಷಣೆ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ರೆಫ್ರಿಜರೇಟರ್ಗಳಲ್ಲೂ ಸಹ ಕ್ಲೋರೋಫ್ಲೋರೋಕಾರ್ಬನ್ ಉಪಯೋಗವನ್ನು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ಈಗ ಬೇರೆ ಬೇರೆ ಥರದ ಗ್ಯಾಸ್ಗಳು ಮಾರ್ಕೆಟ್ನಲ್ಲಿ ಲಭ್ಯವಿವೆ. ಸೊ CFCಗಳನ್ನು ಉಪಯೋಗವನ್ನು ಈಗ ಅತ್ಯಂತ ಕಡಿಮೆ ಮಾಡಿದ್ದಾರೆ. ಭಾರತ ದೇಶವೂ ಸಹ CFCಯನ್ನು ತಯಾರಿಸುವುದರಲ್ಲಿ 2ನೇ ಸ್ಥಾನದಲ್ಲಿದೆ. CFCಯನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಅಮೋನಿಯಾ ಗ್ಯಾಸನ್ನು ಉಪಯೋಗಿಸಿ CFCಗೆ ಬದಲಾಗಿ ಅಮೋನಿಯಾ ಗ್ಯಾಸನ್ನು ಉಪಯೋಗಿಸುತ್ತಿದ್ದರು. ಇತ್ತೀಚಿನ ದಿನಗಳಲ್ಲೂ ಸಹ ಈ ಅಮೋನಿಯಾ ಗ್ಯಾಸನ್ನು ಕೋಸ್ಟಲ್ ಲೈನಲ್ಲಿ, ಈ ಮಂಗಳೂರು, ಉಡುಪಿ, ಮಲ್ಪೆ ಇಂತಹ ಕಡೆ ಮೀನುಗಾರಿಕೆ ಮಾಡುವ ಕಡೆಗಳಲ್ಲಿ ಈ ಅಮೋನಿಯಾ ಗ್ಯಾಸನ್ನು ಬಳಸಿಯೇ ಐಸ್ ಕ್ಯೂಬ್ಗಳನ್ನು ಮಾಡುತ್ತಾರೆ. ಏಕೆಂದರೆ ಮೀನುಗಳನ್ನು ಹಿಡಿದ ನಂತರ ಅವುಗಳನ್ನು ಐಸ್ಗಳಲ್ಲಿ ಸಂರಕ್ಷಣೆ ಮಾಡಬೇಕಾಗುತ್ತದೆ. ನಂತರ ಸಂರಕ್ಷಣೆ ಮಾಡಿದ ಮೀನುಗಳನ್ನು ಭಾರತದ ಇತರ ದೇಶಗಳಿಗೆ ಸಾಗಾಣಿಕೆಯನ್ನು ಮಾಡುತ್ತಾರೆ. ಏರ್ ಮಾಸ್, ವಾಯುರಾಶಿ, ಗಾಳಿಯ ಬೃಹತ್ ಸಂಚಯ, ಇದು ಕೆಲವೊಮ್ಮೆ ಸಾಗರ ಅಥವಾ ಖಂಡಗಳಷ್ಟು ವಿಶಾಲವಾಗಿರುತ್ತದೆ. ಉಷ್ಣತೆ ಮತ್ತು ತೇವಾಂಶಗಳು ವಾಯುರಾಶಿಯ ವಿವಿಧ ಸ್ಥಾರಗಳಲ್ಲಿ ಬದಲಾಗುವುದಿಲ್ಲ. ವಾಯುರಾಶಿಯು ತಾನು ಪ್ರವೇಶಿಸಿದ ಪ್ರದೇಶದ ಹವಾಗುಣವನ್ನು ಬದಲಾಯಿಸುತ್ತದೆ. ಈ ಬದಲಾವಣೆಯಲ್ಲಿ ಅದರ ಗುಣಲಕ್ಷಣಗಳು ಕೂಡ ಮಾರ್ಪಾಡಾಗುತ್ತವೆ. ಸಹರಾ ಮರುಭೂಮಿಯಲ್ಲಿ ಇರುವ ವಾಯುರಾಶಿಯು ಬಿಸಿಯಾಗಿಯೇ ಶುಷ್ಕವಾಗಿಯೂ ಇರುತ್ತದೆ. ಇದು ಉತ್ತರಾಭಿಮುಖವಾಗಿ ಚಲಿಸಿದಂತೆಲ್ಲ ಆ ಪ್ರದೇಶವನ್ನು ಅನುಸರಿಸಿ ಆರ್ದ್ರ ಅಥವಾ ಶೀತಲವಾಗಿಸುತ್ತದೆ. ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಹೆಚ್ಚಿನ ಕಾಡು ಇರುವುದರಿಂದ ಅಲ್ಲಿ ಗಾಳಿಯ ಬೃಹತ್ ಸಂಚಯ ಶೀತವಾಗಿರುತ್ತದೆ. ಶೀತಗಾಳಿಯೂ ಸಹ ಉತ್ತರದ ಮುಖವಾಗಿ ಬೀಸುತ್ತಿರುತ್ತದೆ. ಸಹರದ ಉಷ್ಣತೆಯ ಗಾಳಿ ಹಾಗೂ ಆಫ್ರಿಕಾದ ಮಧ್ಯಭಾಗದ ಶೀತ

0: ಹಾಗೂ ಸೈಕ್ಲೋನ್ಗಳು ಉತ್ಪತ್ತಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿ ಆ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುತ್ತದೆ, ಅತ್ಯಂತ ಹೆಚ್ಚು ಶೀತವಾಗುತ್ತದೆ, ಮಳೆಯಿಂದ ಫ್ಲಡ್ಗಳು ಪ್ರವಾಹಗಳು ಉತ್ಪತ್ತಿಯಾಗುತ್ತವೆ ಹಾಗೂ ಅನೇಕ ಜನರ ಹಾಗೂ ಆಸ್ತಿಗಳ ಪ್ರಾಣಹಾನಿಯು ಹೆಚ್ಚಾಗುತ್ತಾ ಹೋಗುತ್ತದೆ. ಒಂದು ಅಂದಾಜಿನ ಪ್ರಕಾರ ಒಂದು ಸೈಕ್ಲೋನ್ ಉತ್ಪತ್ತಿಯಾದರೆ ಅದು ಕೋಸ್ಟಲ್ ಲೈನಿಗೆ ಬಂದು ಅಪ್ಪಳಿಸಿದರೆ ಸುಮಾರು 15,000 ಲಕ್ಷದಷ್ಟು ಬೆಳೆಗಳು ಹಾನಿಯಾಗುವ ಅಥವಾ ಪ್ರಾಣಹಾನಿಯಾಗುವ ಅಥವಾ ಪ್ರಾಪರ್ಟಿಗಳು ಹಾನಿಯಾಗುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಬೀಸಿದ ಪೈಂಗಲ್ ಸೈಕ್ಲೋನ್ ಇದು ಇದರಲ್ಲಿ ಒಂದು ವಿಶೇಷತೆ ಇದೆ. ಏಕೆಂದರೆ ಇದು ಶ್ರೀಲಂಕಾದ ಬಳಿ ಉತ್ಪತ್ತಿಯಾಗಿ ನಂತರ ಚೆನ್ನೈ ಮೂಲಕ ಮಂಗಳೂರುವರೆಗೂ ಇದು ಬೀಸಿದೆ. ಅಂದರೆ ಒಂದು ಕೋಸ್ಟಲ್ ಲೈನಿಂದ ಮತ್ತೊಂದು ಕೋಸ್ಟಲ್ ಲೈನ್ವರೆಗೆ ಇದು ಬೀಸಿರುವುದರಿಂದ ಇಡೀ ಸೌತ್ ಇಂಡಿಯಾದ ಭಾಗವು ಈ ಸೈಕ್ಲೋನ್ಗೆ ತತ್ತರಿಸಿ ಹೋಗಿದೆ. ಇದನ್ನು ಆ್ಯಕ್ಚುಲಿ ಯೂಟರ್ನ್ ಸೈಕ್ಲೋನ್ ಎಂದು ಕರೆಯುತ್ತಾರೆ. ಏಕೆಂದರೆ ಒಂದು ಭಾಗದಿಂದ ಮತ್ತೊಂದು ಭಾಗವನ್ನು ದಾಟಿ ಪುನಃ ಅದೇ ಜಾಗಕ್ಕೆ ಅದು ಹಿಂದಿರುಗಿದೆ. ಸೊ ಈ ಥರದ ಸೈಕ್ಲೋನ್ಗಳು ಅತ್ಯಂತ ಅಪಾಯಕಾರಿಯಾಗಿರ್ತವೆ, ಅಲ್ಲದೆ ಅತ್ಯಂತ ಹೆಚ್ಚು ಪ್ರಾಪರ್ಟಿ ಹಾಗೂ ಮಾನವನಿಗೆ ಡ್ಯಾಮೇಜ್ ಮಾಡುತ್ತವೆ. ಇಲ್ಲಿಗೆ ಎಪಿಸೋಡ್ 19 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 84ನೇ ಪದ್ಯ. ಆ ಪದ್ಯ ಹೀಗಿದೆ. ಮಂಗಳವರೆಗಳ್ ಶುಭವಚನಂಗಳ್ ಚಮರೀರುಹಂಗಳ ಶ್ವೇತ ಛತ್ರಂಗಳ್ ಅಮರ್ದಸಯ ಕರ್ಣಂಗೆ ಅಂಗಮಹೀತಳ ವಿಭೂತಿಯಂ ನೆರೆಯಿತು. ಮಂಗಳ ಪರೆಗಳ್, ಮಂಗಳವರೆಗಳ್ ಶುಭವಚನಂಗಳ್ ಚಮರೀರುಹಂಗಳ ಶ್ವೇತಛತ್ರಂಗಳ್ ಅಮರ್ದೂಯಿಸಿ ಕರ್ಣಂಗೆ ಅಂಗಮಹೀತಳ ವಿಭೂತಿಯಂ ನೆರೆ ಇತ್ತಂ. ಮಂಗಳವರೆಗಳಂದರೆ ಮಂಗಳ ವಾದ್ಯಗಳು, ಮಂಗಳ ಪರೆಗಳು, ಮಂಗಳ ವಾದ್ಯಗಳು. ಶುಭವಚನಗಳು ಸ್ವಸ್ತಿ ವಾಚನಗಳು, ಮಂಗಳವಾದಂಥ ಮಾತುಗಳು. ಚಮರಿರುಹಂಗಳು ಚಾಮರಗಳು, ಶ್ವೇತಛತ್ರಂಗಳು ಇದು ರಾಜನಿಗೆ ಇವೆಲ್ಲ ಬೇಕಾದಂಥ ಮಂಗಳಕರವಾದಂಥ ಚಿಹ್ನೆಗಳು. ಅಂದರೆ ರಾಜರಾದ ಚಕ್ರವರ್ತಿಗಳಾದವರಿಗೆ, ರಾಜರಾದವರಿಗೆ ಅವರು ಅವರ ಮುಂದೆ ಮಂಗಳ ವಾದ್ಯಗಳನ್ನು ನುಡಿಸಬೇಕು, ಸ್ವಸ್ತಿವಾಚನ ಆಗಬೇಕು, ಚಾಮರಗಳನ್ನು ಬೀಸಬೇಕು, ಅದರ ಜೊತೆಗೆ ಅವರ ತಲೆಯ ಮೇಲೆ ಶ್ವೇತಛತ್ರಗಳು ಬೆಳುಬೊಳೆಗಳು ಇರಬೇಕು. ಅದು ಎಸೆ ಅದೆಲ್ಲವೂ ಈ ಕೂಡ ಹಿಂದೆ ರಾಜರಿಗೆ ಅದನ್ನು ಆ ವೈಭವವನ್ನು ಆ ಉಪಚಾರವನ್ನು ಮಾಡಲಾಗಿತ್ತು. ಈಗ ಅದನ್ನು ಅದು ಬೇರೆ ರೀತಿಯಲ್ಲಿ ಅಂದರೆ ಅದು ದೇವಾಲಯಗಳಲ್ಲಿ ದೇವರಿಗೆ ಅದನ್ನು ಒಪ್ಪಿಸಲಾಗ್ತದೆ. ಅದೇ ರೀತಿಯ ಉಪಚಾರಗಳು ಮತ್ತು ಅದೇ ರೀತಿಯ ವೈಭವಗಳನ್ನು ರಾಜಸತ್ತೆ ಇಲ್ಲದಂಥ ಈ ಸಂದರ್ಭದಲ್ಲಿ ನಾವು ದೇವಾಲಯಗಳಲ್ಲಿ ನೋಡ್ತೀವಿ. ಅಮರ್ದು ಎಸೆ ಕರ್ಣಂಗೆ ಅಂಗಮಹೀತಳ ವಿಭೂತಿಯಂ ಅಂಗರಾಜ್ಯದ ರಾಜವೈಭವವನ್ನು, ವಿಭೂತಿ ಅಂದರೆ ರಾಜವೈಭವವನ್ನು ನೆರೆಯುತ್ತಂ ಪೂರ್ಣವಾಗಿ ಕೊಟ್ಟ. ಅಂದರೆ ಬಹಳ ಸಂತೋಷದಿಂದ ಕರ್ಣನ ಕೈಯನ್ನು ಹಿಡಿದು ಕರೆದುಕೊಂಡು ಹೋಗಿ ಕನಕ ಪೀಠದ ಮೇಲೆ ಕುಳ್ಳಿರಿಸಿ. ಅದು ಹಾಗೆ ಅಂದರೆ ಪಟ್ಟಾಭಿಷೇಕವನ್ನು ಮಾಡುವಾಗ ತಾನಾಗಿ ಎಲ್ಲೋ ಬಸ್ಸಿಗೆ ಹೋದಾಗೆ ಹೋಗೋದಲ್ಲ, ತುಂಬ ಪ್ರಸಿದ್ಧರಾದರು ಅವರ ಕೈಯನ್ನು ಹಿಡಿದುಕೊಂಡು ಸಿಂಹಾಸನದ ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿ ಆ ಸಿಂಹಾಸನ ಮೇಲೆ ಕುಳ್ಳಿರಿಸಬೇಕು. ಕುಳ್ಳಿರಿಸಿದ ತಕ್ಷಣ ಮಂಗಳ ವಾದ್ಯಗಳು ಮೊಳಗಬೇಕು, ಸ್ವಸ್ತಿವಾಚನ ನಡೆಯಬೇಕು, ಚಾಮರಗಳನ್ನು ಬೀಸಬೇಕು, ಹಾಗೆಯೇ ಬೆಳಗುಡೆಯನ್ನು ಹಿಡಿಬೇಕು. ಹಾಗೆ ಈ ಪಾರಂಪರಿಕ ರಾಜವಿಧಿಗಳು ಏನಿತ್ತು ಅದನ್ನು ಬಹಳ ಸಂತೋಷದಿಂದ ದುರ್ಯೋಧನ ಕರ್ಣನಿಗೆ ಮಾಡಿದ. ಕೈಯನ್ನು ಹಿಡಿದು ಕರೆದುಕೊಂಡು ಹೋಗಿ ಕನಕಪೀಠದಲ್ಲಿ ಕುಳ್ಳಿರಿಸಿದ. ಕುಳ್ಳಿರಿಸಿದ ತಕ್ಷಣ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಮೂಲಕ ಮಂಗಳ ವಾದ್ಯಗಳು ಮೊಳಗಿದವು, ಸ್ವಸ್ತಿವಾಚವನ್ನು ಬ್ರಾಹ್ಮಣರು ಪಠಿಸಿದರು, ಚಾಮರಿಗಳನ್ನು ಸುಂದರವಾದಂತಹ ಸ್ತ್ರೀಯರು ಬೀಸಿದರು, ಬಳಿಕ ಶ್ವೇತಛತ್ರಗಳನ್ನು ಕೂಡ ಸಂಬಂಧಪಟ್ಟವರು ಹಿಡಿದರು. ಹಾಗೆ ಆ ಮೂಲಕ ಕರ್ಣನಿಗೆ ಅಂಗರಾಜ್ಯದ ಪಟ್ಟಾಭಿಷೇಕ ಆಯಿತು. ಅಲ್ಲಿಂದ ಆತ ಅಂಗಮಹೀಷ ಅಥವಾ ಅಂಗದ ರಾಜ್ಯದ ರಾಜ ಎನ್ನುವಂಥ ಗೌರವಕ್ಕೆ ಪಾತ್ರನಾದ.

0: ಹೀಗೆ ಅಂಗ ಮಹಿಷ ಎನ್ನುವಂಥ ಒಂದು ಬಿರುದು ಕೂಡ ಆತನಿಗೆ ಮುಂದೆ ಬಂತು. ಅದನ್ನು ಪಂಪ ಬಿರುದನ್ನು ಅಥವಾ ಮಾತನ್ನು ಮುಂದೆ ಬೆಳೆಸ್ತಾನೆ. ಹೀಗೆ ಈ ಯಾವುದೂ ಪರೀಕ್ಷಾರಂಗ ಆಯಿತೋ ಅದು ಯುದ್ಧರಂಗವಾಗಿ ಪರಿಣಮಿಸಬೇಕು ಎಂದು ಬಯಸುತ್ತಿದ್ದ ಸಂದರ್ಭದಲ್ಲಿ ಅದರ ನಡುವೆ ವಿಚಿತ್ರವಾದ ತಿರುವುಗಳೆಲ್ಲ ಬಂದವು. ಆ ವಿಚಿತ್ರವಾದ ತಿರುವಿನಲ್ಲಿ ಕುಲಹೀನ ಎಂದು ಎಣಿಸಿದಂತಹ ಸಾರ್ವಜನಿಕರಿಂದ ಭಂಗಿತನಾದಂಥ ಕರ್ಣನಿಗೆ ಪಟ್ಟಾಭಿಷೇಕವಾಯಿತು. ಅವನು ಅಂಗದೇಶದ ರಾಜನೂ ಕೂಡ ಆದ. ಹೀಗೆ ಘಟನೆಯ ಮೇಲೆ ಘಟನೆಗಳು ಘಟನೆಯ ಮೇಲೆ ಘಟನೆಗಳು ನಡೆದವು. ಅಂತೂ ಇಡೀ ಸನ್ನಿವೇಶ ವಿಚಿತ್ರವಾದ ತಿರುವನ್ನು ಪಡೆಯುತ್ತಲೇ ಹೋಯಿತು.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ 5 ಸಂಚಿಕೆಗಳಲ್ಲಿ ನಾವು ಪರೀಕ್ಷೆ ನಡೆಸ್ತಾ ಇದ್ವಿ. ಹಿಂದಿನ 60 ಸಂಚಿಕೆಗಳವರೆಗೂ ನಾವು ಏನು ಕಲ್ತ್ವಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಅದು ಅಲ್ಲದೆ ಇನ್ವೈಟ್ ಮಾಡೋದು ಅಥವಾ ಸಂಬೋಧನೆ ಮಾಡೋದು, ಒಪ್ಪಿಕೊಳ್ಳೋದು, ನಿರಾಕರಿಸೋದು, ಆಜ್ಞೆ ಮಾಡೋದು, ಅನುಮತಿ ಕೇಳೋದು, ಕೋಪನ ಸೂಚಿಸೋದು, ಕ್ಷಮಾಪಣೆ ಕೇಳೋದು, ಈ ಥರ ಮುಂತಾದ ಭಾವನೆಗಳನ್ನು ಹೊರಸೂಸೋ ವಾಕ್ಯಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ನಂತರ ಅಂದರೆ ಇಂದಿನ ಸಂಚಿಕೆಯಿಂದ ಕೆಲವು ದಿನಗಳವರೆಗೆ ನಾವು ಆರೋಗ್ಯ, ಹವಾಮಾನ, ಚರಿತ್ರೆ, ವೇಷ ಭೂಷಣ, ಅಧ್ಯಯನ, ಆಟಪಾಠಗಳು, ಮನೆಯೊಳಗೆ ಅಥವಾ ಮನೆ ಹೊರಗೆ ಯಾರನ್ನಾದರೂ ಭೇಟಿಯಾದಾಗ, ವಾಕಿಂಗ್ ಮಾಡಬೇಕಾದ್ರೆ, ಇಂಥ ಪರಿಸ್ಥಿತಿಯಲ್ಲೆಲ್ಲ ನಾವು ಯಾವ ರೀತಿ ವ್ಯವಹರಿಸ್ತೀವಿ, ಅದರ ವಿಧಾನ ಏನು, ಇವುಗಳಿಗೆ ಸಂಬಂಧಿಸಿದ ಹಾಗೆ ಇಂಗ್ಲೀಷ್ ವಾಕ್ಯಗಳನ್ನು ಕಲಿಯೋಣ. ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ನೀವೆಲ್ಲ ತಯಾರಾಗಿದ್ದೀರಾ? ಈಗ ಮನೆಯಿಂದಲೇ ಶುರು ಮಾಡೋಣ. ಮನೆಯೇ ಮೊದಲ ಪಾಠಶಾಲೆ ಅಲ್ವಾ? ಮನೆ ಅಂದರೂ ಡಿಫ್ರೆಂಟ್ ಆದ ರೀತಿಯಲ್ಲಿರುತ್ತೆ. ಕೆಲವರು ಸಿಟೀಲಿರ್ತಾರೆ, ಕೆಲವರು ಹಳ್ಳೀಲಿರ್ತಾರೆ, ಕೆಲವರು ತುಂಬ ಹೈಫೈ ಲೈಫ್ ಲೀಡ್ ಮಾಡ್ತಿದ್ರೆ ಇನ್ನು ಕೆಲವರು ತುಂಬ ಸಿಂಪಲ್ ಆಗಿರೋ ಜೀವನ ನಡೆಸ್ತಿರ್ತಾರೆ. ಒಂದೊಂದು ಮನೆಗಳಲ್ಲಿ ಒಂದೊಂದು ರೀತಿಯ ಕನ್ವರ್ಸೇಷನ್ ಇರುತ್ತೆ. ಜನಗಳು ಕೂಡ ಡಿಫ್ರೆಂಟ್ ಆಗಿರ್ತಾರೆ, ಭಾಷೆಯ ಆಯ್ಕೆ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಊಟ, ಸಂಸ್ಕೃತಿ, ಪ್ರತಿಯೊಂದು ವಿಭಿನ್ನವಾಗೇ ಇರುತ್ತಲ್ವಾ? ಹಾಗಾಗಿ ಈ ಎಲ್ಲ ರೀತಿಯ ಜನರಿಗೆ ಅನುಕೂಲ ಆಗೋ ಹಾಗೆ ವಾಕ್ಯ ರಚನೆಯನ್ನು ನಾವು ನೋಡೋಣ. ಮನೆಯಲ್ಲಿ ಜನ ಬಂದಾಗ ಅವರೇ ತಾವು ರಾತ್ರಿ ಮಲಗುವಂಥ ಜಾಗ ಹುಡ್ಕೊಂಡು ಹೋಗೋದಿಕ್ಕಾಗತ್ತಾ? ಇಲ್ಲ ಅಲ್ವಾ, ನಾವೇ ಏನೋ ಒಂದು ಅರೇಂಜ್ ಮಾಡಿ ಕೊಡಬೇಕಾಗತ್ತೆ. ನೋಡು, ಇಲ್ಲೊಂದು ಹಾಸಿಗೆ ಹಾಸು ಅಂತ ಹೇಳಬೇಕು. ಲುಕ್, ಮೇಕ್ ದ ಬೆಡ್ ಓವರ್ ಹಿಯರ್. ಲುಕ್, ಮೇಕ್ ದ ಬೆಡ್ ಓವರ್ ಹಿಯರ್. ಇಲ್ಲೊಂದು ಹಾಸಿಗೆನ ಹಾಸು ರೆಡಿ ಮಾಡು, ತಯಾರು ಮಾಡು ಅನ್ನೋದಕ್ಕೆ ಲುಕ್, ಮೇಕ್ ದ ಬೆಡ್ ಓವರ್ ಹಿಯರ್ ಅಂತ ಹೇಳಬೇಕು. ಬಂದವರಿಗೆಲ್ಲ ಕಾಫಿನೋ ಟೀನೋ ಮಾಡೋದಿರುತ್ತೆ, ಅದಕ್ಕಿಂತ ಮುಂಚೆ ಹಾಲು ಕಾಯಿಸ್ಬೇಕಲ್ವಾ? ಆದರೆ ಹಾಲು ಒಡೆದೋಗ್ಬಿಟ್ಟಿದೆ. ಹೇಗೆ ಹೇಳ್ತೀರಾ? ದ ಮಿಲ್ಕ್ ಹ್ಯಾಸ್ ಟರ್ನ್ಡ್ ಸೋರ್. ದ ಮಿಲ್ಕ್ ಹ್ಯಾಸ್ ಟರ್ನ್ಡ್ ಸೋರ್. TURNED, ಟರ್ನ್ಡ್ ಸೋರ್, SOUR. ಹಾಲು ಒಡೆದೋಗಿದೆ ಅನ್ನೋದಕ್ಕೆ ದ ಮಿಲ್ಕ್ ಹ್ಯಾಸ್ ಟರ್ನ್ಡ್ ಸೋರ್ ಅಂತ ಹೇಳಬೇಕು. ಇರು, ನಾನು ಹಸುನ ಕಟ್ಟಿ ಬರ್ತೀನಿ. ಲೆಟ್ ಮೀ ಟೆದರ್ ದ ಕೌ. ಲೆಟ್ ಮೀ ಟೆದರ್ ದ ಕೌ. ನಾನು ಹಸುನ ಕಟ್ಟಿ ಬರ್ತೀನಿ. ಅಥವಾ ನಿಮ್ಮನೇಲಿ ನಾಯಿ ಇತ್ತು, ಅದನ್ನು ಕಟ್ಟಿ ಬರೋದಿರುತ್ತೆ. ಎಲ್ಲಿ ಬೇಕಲ್ಲಿ ಯಾವ ಹೊತ್ತಲ್ಲಾದರೂ ಓಡಾಡ್ತಾ ಇದ್ರೆ ಸರಿ ಇರೋದಿಲ್ಲ ಅಲ್ವಾ? ಅವಕ್ಕೂ ಒಂದು ರೆಸ್ಟ್ ರೂಮ್ ಅಂತಿರುತ್ತೆ, ರೆಸ್ಟ್ ಮಾಡಬೇಕಾಗಿರೋ ಜಾಗ ಅಂತಿರುತ್ತೆ. ಲೆಟ್ ಮೀ ಟೆದರ್ ದ ಡಾಗ್. ಲೆಟ್ ಮೀ ಟೆದರ್ ದ ಕೌ ಅಂತ ಹೇಳ್ಬೋದು. ರೂಮ್ ಎಲ್ಲ ತುಂಬ ಕೊಳೆ ಆಗಿಬಿಟ್ಟಿರುತ್ತೆ, ಧೂಳು ಇಟ್ಕೊಂಡು ಬಿಟ್ಟಿರುತ್ತೆ. ಕೊಠಡಿಲಿ ಧೂಳು ಹೊಡಿಬೇಕು. ಕೀಪ್ ದ ರೂಮ್ ಕ್ಲೀನ್. ಕೀಪ್ ದ ರೂಮ್ ಡಸ್ಟೆಡ್ ಅಂತ ಹೇಳ್ಬೋದು. ಧೂಳು ಹೊಡಿಬೇಕಾಗಿರುತ್ತೆ, ಕ್ಲೀನ್ ಮಾಡಬೇಕಿರುತ್ತೆ. ಆಗ ಹೇಗೆ ಹೇಳಬೇಕು? ಕೀಪ್ ದ ರೂಮ್ ಕ್ಲೀನ್ ಅಥವಾ ಕೀಪ್ ದ ರೂಮ್ ಡಸ್ಟೆಡ್ ಅಂತ ಹೇಳಬೇಕು. ಹಳ್ಳಿ ಮನೆಯಲ್ಲೆಲ್ಲ ಕಟ್ಟಿಗೆ ಉರಿಸಿ ಅಡುಗೆ ಮಾಡ್ತಿರ್ತಾರಲ್ವಾ? ಕಟ್ಟಿಗೆ ಉರಿದ ಮೇಲೆ ಏನು ಸಿಗುತ್ತೆ? ಇದ್ದಲು ಸಿಗತ್ತಲ್ವಾ? ಎಷ್ಟು ಜನ ನೋಡಿದ್ದೀರಾ ಇದ್ದಲನ್ನ? ಇದ್ದಿಲು ಸುಟ್ಟು ಬೂದಿಯಾಗಿದೆ. ಇದ್ದಿಲಿಗೆ ಏನಂತ ಹೇಳ್ತೀವಿ? ಚಾರ್ಕೋಲ್ ಅಂತೀವಿ. ದ ಚಾರ್ಕೋಲ್ಸ್ ವರ್ ಬರ್ನ್ ಟು ಆಶಸ್. ಇದ್ದಲು ಸುಟ್ಟು ಬೂದಿಯಾಗಿದೆ ಅನ್ನೋದಕ್ಕೆ ದ ಚಾಕೋಲ್ಸ್ ವರ್ ಬರ್ನ್ ಟು ಆಶಸ್, BURNT ಬರ್ನ್ಟ್ ಅಂತೀವಿ, ಆಶಸ್ ಅಂದರೆ ಬೂದಿ, ASHES ದ ಚಾರ್ಕೋಲ್ಸ್ ವರ್ ಬರ್ನ್ ಟು ಆಶಸ್. ನಿಮಗೆ ಎಷ್ಟು ಜನ ಮಕ್ಕಳು ಅನ್ನೋದು ಹೇಗೆ ಕೇಳ್ತೀರಾ? How many children do you have? ನಿಮಗೆ ಎಷ್ಟು ಮಕ್ಕಳು ಅಂತ. ಇಲ್ಲಿ ನೋಡಿ, ಚಿಲ್ಡ್ರನ್ಸ್ ಅಂತ ಕೆಲವರು ಹೇಳೋದಿದೆ, ಅದು ತಪ್ಪು. ಚೈಲ್ಡ್ ಅಂದರೆ ಒಂದು ಮಗುಗೆ ಚೈಲ್ಡ್ ಅನ್ಬೇಕು, ಚಿಲ್ಡ್ರನ್ ಅಂದ್ರೇ ಮಕ್ಕಳು ಅಂತ, ಚಿಲ್ಡ್ರನ್ಸ್ ಅಂತ ಹೇಳಬಾರ್ದು. ಇನ್ನು ಆಗಲೇ ನಾನು ಹೇಳಿದೆ, ಒಂದು ಊರು, ಒಂದು ದೇಶ, ಒಂದು ರಾಜ್ಯ ಅಂದಮೇಲೆ ಅಲ್ಲಿ ವಿವಿಧತೆಯಲ್ಲಿ ಏಕತೆ ಆಗ್ತಾ ಇರುತ್ತೆ. ಅಂದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಥರದ ಊಟ ಮಾಡ್ತಾರೆ. ಕೆಲವ್ರ ಮನೆಯಲ್ಲಿ ಆಲೂಗಡ್ಡೆನ ಜಾಸ್ತಿ ತಿಂತಾರೆ. ನಮ್ಮ ಊಟಕ್ಕೆ ಪ್ರತಿನಿತ್ಯ ನಾವು ಆಲೂಗಡ್ಡೆನ ಬೇಯಿಸ್ತೀವಿ. ಹೇಗೆ ಹೇಳ್ತೀರಾ ಇದನ್ನ? We cook potatoes every day for our meals. MEALS. We cook potatoes every day for our meals. ನಮ್ಮ ಊಟಕ್ಕೆ ಪ್ರತಿ ದಿವಸ ಆಲೂಗಡ್ಡೆನ ಅಡುಗೆ ಮಾಡ್ತೀವಿ ಅಂತ. ಇವತ್ತೇನು ಹೊಸ ತಿಂಡಿ ಮಾಡಿದ್ದೀರಾ ಕೇಳೋದಿದೆಲ್ಲ. ಇವತ್ತೇನು ಹೊಸ ತಿಂಡಿ? What new dish is made today? ನಮ್ಮ ಮನೇಲೇನೋ ಬಟ್ಟೆ ನಾವು ವಾಷಿಂಗ್ ಮಿಷನ್ಗೆ ಹಾಕ್ತೀವಿ. ಕೆಲವ್ರ ಮನೆಗೆ ಯಾರೋ ಬಂದು ತೊಳೆದು ಕೊಟ್ಟು ಹೋಗ್ತಾರೆ, ಇನ್ನು ಕೆಲವರು ಅವರೇ ಹ್ಯಾಂಡ್ ವಾಶ್ ಮಾಡ್ತಾರೆ. ಈಗ ಅಗಸಾರು ಬಂದು ತೊಗೊಂಡು ಹೋಗೋದಿದೆ ಅಲ್ವಾ, ಅಗಸ ಬಂದು ಬಟ್ಟೆನ ಯಾವಾಗ ಒಗೆಯೋದಕ್ಕೆ ತೊಗೊಂಡು ಹೋದ ಅನ್ನೋ ಪ್ರಶ್ನೆ. When did the washerman last take the clothes for washing? ಯಾವಾಗ ಅವನು ಹಿಂದೆ ಬಟ್ಟೆ ತೊಗೊಂಡು ಹೋಗಿದ್ದು ವಾಶ್ ಮಾಡೋದಕ್ಕೆ, ತೊಳೆಯೋದಕ್ಕೆ? ಈ ಕೋಟನ್ನು ಪುನಃ ಇಸ್ತ್ರಿ ಮಾಡಿಸಿ. Get this coat ironed again. ಕೋಟಿನ ಇಸ್ತ್ರಿ ಎಲ್ಲ ಹೊರಟೋಗ್ಬಿಟ್ಟಿರತ್ತೆ, ಇನ್ನೊಮ್ಮೆ ಮಾಡಿ ಅನ್ನೋದಕ್ಕೆ Get this coat ironed again. ಒದ್ದೆ ಬಟ್ಟೆನೆಲ್ಲ ಬಿಸಿಲಲ್ಲಿ ಒಣಗಿ ಹಾಕು. Put wet clothes in the sun. ಬಿಸಿಲಲ್ಲಿ ಒಣಗಿ ಹಾಕೋದಕ್ಕೆ ಏನು ಹೇಳಬೇಕು? Put wet clothes in the sun. ನಾನು ತಯಾರಾಗ್ತೀನಿ, ಈಗ ಹೊರಗಡೆ ಹೋಗೋದಿರುತ್ತೆ, ತಯಾರಾಗಬೇಕು. ಹೇಗೆ ಹೇಳ್ತೀರಾ? Let me get ready
4: ಅಂದರೆ ನಾನೀಗ ತಯಾರಾಗ್ತೀನಿ. ನೀನು ತುಂಬ ತಡ ಮಾಡ್ತಿದ್ಯಾ, ಹೊರಡೋದಕ್ಕೆ ಲೇಟ್ ಮಾಡ್ತಿರ್ತಾರೆ ಯಾರೋ. You are taking too long. You are being very slow. ನೋಡಿ, ಎರಡು ಡಿಫ್ರೆಂಟ್ ವೇಯಲ್ಲಿ ಹೇಳ್ಬೋದು. ನೀನು ತುಂಬ ತಡ ಮಾಡ್ತಿದ್ಯಾ ಅನ್ನೋದಕ್ಕೆ You are being very slow ಅಥವಾ You are taking too long. ತುಂಬ ಸಮಯ ತಗೊಳ್ತಿದ್ಯಾ, ತುಂಬ ನಿಧಾನ ಮಾಡ್ತಿದ್ಯಾ ಅಂತ. ಎಲ್ಲಾದರೂ ಹೋಗೋದಿರುತ್ತೆ, ಒಂದು ಒಳ್ಳೆ ಈವೆಂಟ್ ಇದ್ದಿರ್ಬೋದು, ಯಾರೋ ಕರೆದಿರ್ಬೋದು, ಬೇಗ ಹೊರಟ್ರೆ ಬೇಗ ರೀಚ್ ಆಗ್ತೀವಿ ತಾನೆ. ಹೊತ್ತಿಗೆ ಮುಂಚೆ ನಾವು ಸೇರ್ತೀವಿ ಅನ್ನೋದಕ್ಕೆ We'll reach there before time. ಅನ್ನೋದಕ್ಕೆ ವಿಲ್ ರೀಚ್ ದೇರ್ ಬಿಫೋರ್ ಟೈಮ್, ಹೊತ್ತಿಗೆ ಮುಂಚೆ ನಾವಲ್ಲಿ ರೀಚ್ ಆಗ್ಬೋದು, ಸೇರ್ಬೋದು ಅನ್ನೋದಕ್ಕೆ ವಿಲ್ ರೀಚ್ ದೇರ್ ಬಿಫೋರ್ ಟೈಮ್. ಇನ್ನು ಮನೆ ಅಂದಮೇಲೆ ಅತ್ತೆ ಸೊಸೆ ಮಾತುಕತೆ ಸಹ ಬಂದೇ ಇರುತ್ತಲ್ವಾ. ಕೆಲವರಿಗೆ ಅತ್ತೆ ಭಾಳ ಒಳ್ಳೆಯವರು, ಸೊಸೆ ಕೆಟ್ಟವಳು ಅನ್ನಿಸ್ಬೋದು. ಕೆಲವ್ರಿಗೆ ಅತ್ತೆ ಭಾಳ ಕೆಟ್ಟವಳು, ಸೊಸೆ ಒಳ್ಳೆಯವಳು ಅನ್ನಿಸ್ಬೋದು. ಕೆಲವ್ರ ಮನೇಲಿ ಇಬ್ಬರು ಒಳ್ಳೆಯವರು ಅನ್ನಿಸ್ತಾರೆ, ಇಬ್ಬರು ಕೆಟ್ಟವರು ಅನ್ನಿಸ್ಬೋದು. ಆದರೆ ಈಗ ಸದ್ಯದ ಏನು ಸ್ಟೇಟ್ಮೆಂಟ್ ನೋಡೋಣವಾ? ಅವಳ ಅತ್ತೆ ಬಹಳ ಒಳ್ಳೆ ಸ್ವಭಾವದವರು, ಆದರೆ ಅವ್ರ ಸೊಸೆಯರು ಮಾತ್ರ ಭಾಳ ಕೆಟ್ಟವರು, ಕೆಟ್ಟ ಸ್ವಭಾವದವರು ಅಂತ ಹೇಳಬೇಕು. Her mother-in-law is good-natured, but not her daughter-in-law. ಒಬ್ಬರು ಸೊಸೆ ಇದ್ರೆ ಡಾಟರ್ ಇನ್ ಲಾ, ಇಬ್ಬರಿದ್ರೆ ಡಾಟರ್ಸ್ ಇನ್ ಲಾ ಅಂತ ಹೇಳಬೇಕು. ಹರ್ ಮದರ್ ಇನ್ ಲಾ ಇಸ್ ಗುಡ್ ನೇಚರ್ಡ್ ಬಟ್ ನಾಟ್ ಹರ್ ಡಾಟರ್ಸ್ ಇನ್ ಲಾ. ಅತ್ತೆ ಒಳ್ಳೆ ಸ್ವಭಾವದವರು, ಆದರೆ ಸೊಸೆ ಅಂದ್ರೆ ಹಾಗಲ್ಲ ಅನ್ನೋದಕ್ಕೆ ಹರ್ ಮದರ್ ಇನ್ ಲಾ ಇಸ್ ಗುಡ್ ನೇಚರ್ಡ್ ಬಟ್ ನಾಟ್ ಹರ್ ಡಾಟರ್ಸ್ ಇನ್ ಲಾ. ಯಾರು ನಿಮಗೆ ಏನೋ ಸಹಾಯ ಕೇಳಿರ್ತಾರೆ, ನೀವು ಹೆಲ್ಪ್ ಮಾಡಿರ್ತೀರಾ, ಅವರು ಥ್ಯಾಂಕ್ ಯು ಹೇಳ್ತಾರೆ, ನೀವೇನು ಹೇಳ್ತೀರಾಗ? You are welcome. ನಿಮಗೆ ಸ್ವಾಗತ. You are welcome ಅಂತ ಹೇಳಬೇಕು. ನೀನು ಕೊಟ್ಟ ಮಾತನ್ನು ವಾಪಸ್ ಕಳ್ಕೋಬಾರ್ದು, ಯಾರಿಗೋ ಏನೋ ಪ್ರಾಮಿಸ್ ಮಾಡಿರ್ತೀರಾ ಆದರೆ ಅದನ್ನು ಬ್ರೇಕ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಹೊರಟಿದ್ದೀರಾ. ಯು ಶುಡ್ ನಾಟ್ ಗೋ ಬ್ಯಾಕ್ ಆನ್ ಯುವರ್ ವರ್ಡ್ಸ್. ಹಾಗೆ ಹೇಗೆ ಹೇಳ್ತೀರಾ ಅದನ್ನು, ಕೊಟ್ಟ ಮಾತನ್ನು ಹಿಂದೆ ತಗೋಬಾರ್ದು ಅನ್ನೋದಕ್ಕೆ ಯು ಶುಡ್ ನಾಟ್ ಗೋ ಬ್ಯಾಕ್ ಆನ್ ಯುವರ್ ವರ್ಡ್ಸ್ ಅಥವಾ ಯು ಶುಡ್ ಕೀಪ್ ಯುವರ್ ವರ್ಡ್, ಹೇಳಿದ್ದ ಮಾತಿನ ತಕ್ಕ ಹಾಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಯು ಶುಡ್ ನಾಟ್ ಗೋ ಬ್ಯಾಕ್ ಆನ್ ಯುವರ್ ವರ್ಡ್ಸ್ ಅನ್ನಬೇಕು ಅಥವಾ ಯು ಶುಡ್ ಕೀಪ್ ಯುವರ್ ವರ್ಡ್ ಅಂತ ಹೇಳಬೇಕು. ಆದರೆ ಅವನು ಬಹಳ ಒರಟಾಗಿ ನಡ್ಕೊಂಡ, ಅವನು ಬಹಳ ಒರಟಾಗಿ ನಡ್ಕೊಂಡ ಅನ್ನೋದನ್ನು ಹೀ ಬಿಹೇವ್ಡ್ ವೆರಿ ರೂಡ್ಲಿ, ಹೀ ವಾಸ್ ಇಂಪ್ರುಡೆಂಟ್ ಅಥವಾ ಹೀ ವಾಸ್ ರೂಡ್, ಇಷ್ಟು ವೆರೈಟಿ ಆಗಿ ನಾವು ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು ನೋಡಿ. ಅವನು ಬಹಳ ಒರಟಾಗಿ ನಡ್ಕೊಂಡ, ಹೀ ವಾಸ್ ರೂಡ್ ಅಂತ ಹೇಳ್ಬೋದು, ಅಥವಾ ಹೀ ಬಿಹೇವ್ಡ್ ವೆರಿ ರೂಡ್ಲಿ ಅನ್ಬೋದು, ಅಥವಾ ಹೀ ವಾಸ್ ಇಂಪ್ರುಡೆಂಟ್, IMPRUDENT ಇಂಪ್ರುಡೆಂಟ್ ಅಂತ ಕೂಡ ಹೇಳ್ಬೋದು. ನಾನು ಹೆಚ್ಚು ಹೊತ್ತು ಕಾಯೋದಕ್ಕೆ ಸಾಧ್ಯ ಇಲ್ಲ, ಐ ಕ್ಯಾಂಟ್ ವೇಟ್ ಎನಿ ಲಾಂಗರ್, ನಾನು ಹೆಚ್ಚು ಹೊತ್ತು ಕಾಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಐ ಕ್ಯಾಂಟ್ ವೇಟ್ ಎನಿ ಲಾಂಗರ್, ಬೆಳಗ್ಗಿಂದ ನಾನು ಹೊರಗೆ ಇದ್ದೀನಿ, ಐ ಹ್ಯಾವ್ ಬೀನ್ ಔಟ್ ಸಿನ್ಸ್ ಮಾರ್ನಿಂಗ್, ಐ ಹ್ಯಾವ್ ಬೀನ್ ಔಟ್ ಸಿನ್ಸ್ ಮಾರ್ನಿಂಗ್, ಬೆಳಗ್ಗಿಂದ ನಾನು ಹೊರಗಿದ್ದೀನಿ ಅನ್ನೋದಕ್ಕೆ ಐ ಹ್ಯಾವ್ ಬೀನ್ ಔಟ್ ಸಿನ್ಸ್ ಮಾರ್ನಿಂಗ್, ನನಗೆ ನಿದ್ದೆ ಬರ್ತಾ ಇದೆ, ಐ ಆಮ್ ಫೀಲಿಂಗ್ ಸ್ಲೀಪಿ, ನನಗೆ ನಿದ್ದೆ ಬರ್ತಾ ಇದೆ, ಐ ಆಮ್ ಫೀಲಿಂಗ್ ಸ್ಲೀಪಿ. ಇಲ್ಲಿ ನೋಡಿ ಐ ಆಮ್ ಅಂತ ಹೇಳೋ ಬದಲು ಐ ಅಪೋಸ್ಟ್ರಫಿ ಎಂ, ಐ ಆಮ್ ಫೀಲಿಂಗ್ ಸ್ಲೀಪಿ ಅಂತ ಹೇಳ್ಬೋದು. ನಂಗೆ ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಬಂತು, ಐ ಹ್ಯಾಡ್ ಅ ಸೌಂಡ್ ಸ್ಲೀಪ್ ಲಾಸ್ಟ್ ನೈಟ್, ಒಳ್ಳೆ ನಿದ್ದೆ, ಗಾಢ ನಿದ್ರೆಗೆ ಏನಂತಾರೆ ಸೌಂಡ್ ಸ್ಲೀಪ್, ಐ ಹ್ಯಾಡ್ ಅ ಸೌಂಡ್ ಸ್ಲೀಪ್ ಲಾಸ್ಟ್ ನೈಟ್, ನನಗೆ ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಬಂತು ಅಂತ ಅರ್ಥ. ಒಳಗೆ ಯಾರೂ ಇಲ್ಲ, ದರ್ ಇಸ್ ನೋ ಬಡಿ ಇನ್ಸೈಡ್, ಒಳಗೆ ಯಾರೂ ಇಲ್ಲ, ದರ್ ಇಸ್ ನೋ ಬಡಿ ಇನ್ಸೈಡ್, ಈಗ ಹೋಗಿ ಮಲ್ಕೋ. ನೌ ಗೋ ಟು ಸ್ಲೀಪ್ ಅಥವಾ ಗೋ ಟು ಬೆಡ್, ಒಳಗೆ ಯಾರಿಲ್ಲ ನಿಂಗೆ ಡಿಸ್ಟರ್ಬ್ ಮಾಡೋದಕ್ಕೆ, ನೀನು ನಿದ್ದೆ ಮಾಡ್ಕೋ ಅಂತ ಆರಾಮಾಗಿ ಅಂತ ಹೇಳೋದಕ್ಕೆ ದರ್ ಇಸ್ ನೋ ಬಡಿ ಇನ್ಸೈಡ್, ನೌ ಗೋ ಟು ಸ್ಲೀಪ್, ನೌ ಗೋ ಟು ಬೆಡ್, ದರ್ ಇಸ್ ನೋ ಬಡಿ ಇನ್ಸೈಡ್, ನೌ ಗೋ ಟು ಬೆಡ್. ಗೋ ಟು ಬೆಡ್ ಅಂದ ತಕ್ಷಣ ಎಲ್ಲರಿಗೆ ನಿದ್ದೆ ಬರೋದಕ್ಕಾಯ್ತಾ? ಹಾಗಿದ್ರೆ ಇನ್ನೂ ಏನೆಲ್ಲ ಹೇಳೋದಿದೆ ಅದನ್ನು ತಿಳ್ಕೊಳ್ಬೇಕು ಅಂದರೆ ನೀವು ಮುಂದಿನ ಸಂಚಿಕೆಗಾಗಿ ಕಾಯಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನು ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಮನಸ್ಸು ಮನಸ್ಸು ಲೀನವಾಗಿರುವಾಗ
1: ಸಿಂಚನ ಆಗ್ಲೆ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಗಬೇಡ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
0: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಎಸ್ ಖಂಡಿತವಾಗ್ಲೂ ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ವಿಷಯವನ್ನು ತಿಳಿಸೋದಕ್ಕಿಂತ ಮುಂಚೆ ನನ್ನೆಲ್ಲ ಪ್ರೀತಿಯ ರೇಡಿಯೋ ಕೇಳುಗ, ನಮ್ಮ ಪ್ರೀತಿಯ ಬಂಧುಗಳಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ಹಬ್ಬ ನಿಮಗೆಲ್ರಿಗೂ ಕೂಡ ಖುಷಿ ತರಲಿ, ಹಾಗೆ ನಿಮ್ಮ ಒಂದು ಜೀವನದ ದುಃಖವನ್ನು ಕಡಿಮೆ ಮಾಡಿ ಸುಖವನ್ನು, ಖುಷಿಯನ್ನು, ಸಂತೋಷವನ್ನು ದುಪ್ಪಟ್ಟು ಮಾಡಲಿ ಅಂತ ಆಶಿಸ್ತಾ, ಈ ದಿನದ ಇದೇ ವಿಷಯಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನು ಅಂದರೆ ನಿಮ್ಮೊಟ್ಟಿಗೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಶ್ರದ್ಧೆ ಮತ್ತು ಭಕ್ತಿಯ ಸಂಭ್ರಮದ ಹಬ್ಬ ಈ ನಾಗರ ಪಂಚಮಿ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳಲ್ಲಿ ಇದು ಒಂದು ಪ್ರಥಮ ಹಬ್ಬ ಅಂತಲೇ ಹೇಳ್ಬೋದು. ಎಸ್, ಶ್ರಾವಣ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ಬರುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ವರಮಹಾಲಕ್ಷ್ಮಿ ಹಬ್ಬ, ರಾಘವೇಂದ್ರನ ಆರಾಧನೆ, ಸೊ ರಾಖಿ ಹಬ್ಬ, ಈ ರೀತಿಯಲ್ಲಿ ಹಬ್ಬಗಳ ಸಾಲು ಸಾಲುಗಳೇ ಬರುತ್ತೆ. ಅಂತಹ ಹಬ್ಬಗಳಲ್ಲಿ ಈ ದಿನ ನಾವು ಆಚರಣೆ ಮಾಡ್ತಾ ಇರೋದು ನಾಗರ ಪಂಚಮಿ ಹಬ್ಬ. ಈ ವಿಷಯದ ಕುರಿತು ನೀವು ಯಾವ ರೀತಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀರಿ, ಇದರ ವಿಶೇಷತೆ ಏನು, ಯಾವೆಲ್ಲ ಪದ್ಧತಿಗಳನ್ನ ನೀವು ಅನುಸರಿಸ್ತೀರಾ, ಯಾಕಪ್ಪ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷತೆಗಳು, ಹಾಗೆ ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾ ಆಚರಣೆ ಇರುತ್ತೆ. ಸೊ ಇದರ ಕುರಿತಾಗಿ ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ನೀವು ಆಚರಿಸುವಂತಹ ಹಾಗೆ ಅನುಸರಿಸುವಂತಹ ವಿಶೇಷ ನಿಯಮ ಪದ್ಧತಿಗಳ ಬಗ್ಗೆ ಮಾತಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ.
7: ನಮಸ್ತೆ.
0: ನಮಸ್ತೆ, ಯಾರಿದು?
7: ನಿಮ್ಮ ಹೆಸರು ಏನು?
0: ನಮ್ಮ ಹೆಸರು ಮಹಾಲಕ್ಷ್ಮಿ ಅಂತ. ನೀವು
7: ಮಹಾಲಕ್ಷ್ಮಿ ಅಂತ? ಹೈದರಾಬಾದ.
0: ಹೈದರಾಬಾದ? ಶಿವಮೊಗ್ಗ. ಯಾಕೆ ಡೌಟ್? ಅಲ್ಲ, ನಿಮ್ಮ ಹೆಸರು, ನಿಮ್ಮ ಪರಿಚಯ ಆಗ್ಲಿಲ್ಲ ನಮ್ಗೆ.
7: ನಮ್ಗೆ ನಂದು ಸುರೇಶ್ ಅಂತ.
0: ಸುರೇಶ್? ಸುರೇಶ್ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು?
7: ಬಾಗೇಪಲ್ಲಿಂದ.
0: ಬಾಗೇಪಲ್ಲಿ?
7: ಅವಾಗ ಗ್ರೂಪ್ ಮಾಡಿದ್ವಲ್ಲ.
0: ಓಕೆ ಓಕೆ ಓಕೆ. ಸುರೇಶ್ ಅವ್ರು ಏನ್ ಮಾಡ್ಕೊಂಡಿರೋದು?
7: ನಾವು ಹೋಟೆಲ್ ಬಿಸ್ನೆಸ್.
0: ಹೋಟೆಲ್ ಬಿಸ್ನೆಸ್? ಓಕೆ. ಹೋಟೆಲ್ ಬಿಸ್ನೆಸ್ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯಾ? ಓಕೆ. ಎಸ್, ಈಗ ಅಟ್ ಪ್ರೆಸೆಂಟ್ ಹೋಟೆಲ್ ಅಲ್ಲಿ ಸಾಕಷ್ಟು ಯಾವ ಒಂದು ತಿಂಡಿ ಫೇಮಸ್ ಆಗಿ ಹೋಗ್ತಾ ಇದೆ ನಿಮ್ಮ ಹೋಟೆಲ್ ಅಲ್ಲಿ ಭರ್ಜರಿ ಆಗಿ?
7: ನಮ್ಮ ಹೋಟೆಲ್ ಅಲ್ಲಿ
0: ಬಿರಿಯಾನಿ.
7: ಬಿರಿಯಾನಿ ಅಲ್ಲ, ಬಿರಿಯಾನಿ ಮಾಡ್ಕೊಡ್ತೀವಿ ಅಷ್ಟೇ. ನಾವು
0: ಬಿರಿಯಾನಿ ಮಾಡ್ಕೊಡ್ತೀರಾ?
7: ಬೇಕಂದ್ರೆ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ.
0: ಆದ್ರೆ ವೆರಿ ನೈಸ್. ಅಂದ್ರೆ ನಿಮ್ಮ ಹೋಟೆಲ್ ಅಲ್ಲಿ ಫೇಮಸ್ ಆಗಿರುವಂತಹ ತಿಂಡಿ ಊಟ
7: ದೋಸೆ ಇಡ್ಲಿ.
0: ದೋಸೆ ಮತ್ತೆ ಇಡ್ಲಿ ಜೊತೆಗೆ ಬಿರಿಯಾನಿ.
7: ಬಿರಿಯಾನಿ ಯಾವಾಗಲೂ ಬೇಕಂದ್ರೆ ಮಾಡ್ಕೊಡ್ತೀವಿ
0: ಹಾಗೆ. ಓಕೆ. ಎಸ್ ಸುರೇಶ್ ಸರ್, ನೀವು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತೀರಾ?
7: ಮಾಡ್ತೀವಿ.
0: ಯಾವೆಲ್ಲ ಪದ್ಧತಿಗಳನ್ನ ಅನುಸರಿಸ್ತೀರಿ ನೀವು?
7: ಎಲ್ಲ ಪೂಜೆ ಮಾಡೋದು, ತೆಂಗಿನಕಾಯಿ ಹೊಡೆಯೋದು.
0: ತೆಂಗಿನಕಾಯಿ ಹೊಡೆಯೋದು, ಪೂಜೆ ಮಾಡೋದು, ಮತ್ತೆ
7: ಆಮೇಲೆ ಏನನ್ನ ಊಟ ಇಟ್ಕೊಳ್ಳೋದು.
0: ಊಟ ಇಟ್ಕೊಳ್ತೀರಾ? ಅಂದ್ರೆ ಮನೆಯ ಸದಸ್ಯರಿಗಷ್ಟೇನೆ, ನಿಮ್ಮ ಒಂದು ನೆಂಟರಿಷ್ಟರಿಗೆ, ಫ್ರೆಂಡ್ ಸರ್ಕಲ್ಗೆ ಎಲ್ರಿಗೂ ಕರೀತೀರಾ? ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಾವು ಸ್ಪೆಷಲ್ ಆಗಿ ಮಾಡ್ತೀವಿ ಅಂದ್ರೆ ಹುತ್ತದ ಮಣ್ಣನ್ನು ತಂದು ಅದು ನಾಗಪ್ಪನನ್ನ ಮಾಡಿ ದೇವರ ಮನೇಲಿಟ್ಟು ಹಾಲೆರೆದು ಮನೆ ಮಂದಿ ಎಲ್ಲ ಒಂದು ಅರಿಶಿಣ ದಾರವನ್ನ ಕಟ್ಕೊಂಡು ಆ ಪದ್ಧತಿಯಲ್ಲಿ ಮಾಡ್ತೀವಿ. ಹಾಗೆ ಮಾಡೋದಾ?
7: ಆಮೇಲೆ ನಾವು ಕೋಗಿಲೆ ಕ್ರಾಸ್ ಅಲ್ಲಿ ಇದ್ದೀವಿ ಫಸ್ಟ್ ನಾನು.
0: ಓಕೆ.
7: ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು.
0: ಎಲ್ಲಿ?
7: ಎಲಂಕಾದಲ್ಲಿ, ಕೋಗಿಲೆ ಕ್ರಾಸ್.
0: ಓಕೆ ಓಕೆ.
7: ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ.
0: ಓಕೆ. ಇವಾಗ ಬಾಗೇಪಲ್ಲಿಯಲ್ಲಿ ಇದ್ದೀರಿ?
7: ಇದ್ದೀವಿ, ಗೂಳೂರಲ್ಲಿ ಹೋಟ್ಲ್ ಇರೋದು.
0: ಓಕೆ ಓಕೆ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸುರೇಶ್ ಅವರೇ.
7: ಓಕೆ,
0: ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
8: ಹಲೋ.
0: ನಮಸ್ತೆ.
8: ಹಲೋ.
0: ನಮಸ್ತೆ ಹೇಳಿ ಸರ್.
8: ಹಲೋ.
0: ನಮಸ್ತೆ ರಾನಡೆ ಸರ್, ನಮಸ್ತೆ ಹೇಳಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ.
8: ಹೌದಾ ಮೇಡಮ್?
0: ಮೇಡಮ್ ಗುಡ್ ನೋನ್ ಸರ್, ಹೇಗಿದ್ದೀರಿ
8: ಮೇಡಮ್? ನೀವ್ ಹೇಗಿದ್ದೀರಾ?
0: ನಾ ಆರಾಮಾಗಿದ್ದೀನಿ.
8: ಮತ್ತೆ ಮೇಡಮ್, ಇವತ್ತು ನಾಗರ ಪಂಚಮಿ ವಿಶೇಷ.
0: ನೀವು ಸೆಲೆಬ್ರೇಟ್ ಮಾಡಿದ್ರೋ ಇಲ್ವಾ? ನಿಮ್ಮ ಆಫೀಸ್ ರಜಾನ ಇಲ್ವಾ ಇವತ್ತು?
8: ಇಲ್ಲ ಇಲ್ಲ, ರಜೆ ಏನಿಲ್ಲ. ಬೆಳಗ್ಗೆ ನಾಗರ ದೇವರಿಗೆ ಮನೆಯಲ್ಲೇ ಹಾಲು ಎರೆದು ಪೂಜೆ ಮಾಡಿ ನಾಗಪ್ಪ ಒಳ್ಳೇದ್ ಮಾಡು ಅಂತ ಹೇಳಿ ಕೇಳ್ಕೊಂಡ್ ಬಂದೆ.
0: ಕೇಳ್ಕೊಂಡ್ ಬಂದ್ರ
8: ಸಂಜೆ ಅಲ್ಲಿ ಇದ್ರಲ್ಲಿ ವಿವೇಕಾನಂದ ಬಡಾವಣೆಯಲ್ಲಿ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ ಬರೋದು ಅಂತ ಅಷ್ಟು ಪ್ಲಾನ್ ಇದೆ ಮೇಡಮ್.
0: ಓಕೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಮನೇಲಿ? ನೀವ್ ಯಾವ ರೀತಿ ಆಚರಣೆ ಮಾಡ್ತೀರಿ?
8: ನಮ್ಮ ಮನೇಲಿ ಏನ್ ಮಾಡ್ತೀವಿ, ಸ್ಪೆಷಲ್ ಏನ್ ಮಾಡಲ್ಲ ಮೇಡಮ್. ನಮ್ಮ ಫ್ರೆಂಡ್ ಇವತ್ತು ತಂಬಿಟ್ಟು ಉಂಡೆ, ಎಳ್ಳುಂಡೆ ತಂದ್ಕೊಟ್ರು.
0: ತಂದ್ಕೊಟ್ರ?
8: ಖುಷಿಯಾಗಿ ತಿಂದ್ವಿ. ಇನ್ನ ಯಾರಾದ್ರು ಫ್ರೆಂಡ್ಸ್ ಗಳು ಅಕ್ಕಪಕ್ಕದವರು ನಮ್ಮ ರಿಲೇಟಿವ್ಸ್ ಮನೇಲಿ ಕೊಟ್ರೆ ಇನ್ನೊಂದ್ ನಾಲ್ಕು ತಂಬಿಟ್ಟು ಉಂಡೆ, ನಾಲ್ಕು ಎಳ್ಳುಂಡೆ ಬಾರ್ಸೋದು.
0: ರಾನಡೆ ಸಾರಿಗೆ ಯಾವ ಉಂಡೆ ತುಂಬಾ ಇಷ್ಟ ಆಗತ್ತೆ?
8: ಮೇಡಮ್ ನನಗೆ ತಂಬಿಟ್ಟುಂಡೆ ತುಂಬಾ ಇಷ್ಟ.
0: ತಂಬಿಟ್ಟುಂಡೆ
8: ಎರಡು ಎರಡು ಇಷ್ಟನೇ. ತಂಬಿಟ್ಟುಂಡೆ ಇದಕ್ಕೋಸ್ಕರನೇ ಮಾಡ್ತಾರಲ್ಲ, ಅಪರೂಪ
0: ಸ್ಪೆಷಲ್ ಆಗಿ ಮಾಡ್ತಾರೆ.
8: ಅದು ಎಳ್ಳಿನ ಮಿಠಾಯಿ ಆದ್ರೆ ಅಂಗಡಿಯಲ್ಲಿ ಸಿಗ್ತಾ ಇರುತ್ತೆ. ತಂಬಿಟ್ಟುಂಡೆ ಮಾತ್ರ ಮನೇಲಿ ಟ್ರೆಡಿಷನಲ್ ಆಗಿ ಮಾಡಿದಾಗ ಮಾತ್ರ ಸಿಗೋದದು, ಮನೇಲಿ ಮಾತ್ರ ಸಿಗೋದು. ಹಾಗಾಗಿ ತಂಬಿಟ್ಟುಂಡೆ ಬಹಳ ಇಷ್ಟ ಆಗುತ್ತೆ.
0: ಓಕೆ, ಸೂಪರ್. ಅಂತ ಇಂತ ಸಿಹಿನೂ ಇಷ್ಟ, ಖಾರನೂ ಇಷ್ಟನಾ? ಹೆಚ್ಚಾಗಿ ಸಿಹಿ ಇಷ್ಟ ಪಡ್ತೀರಾ?
8: ಮೇಡಮ್ ಇಲ್ಲ, ನನಗೆ ಇಷ್ಟ ಆಗದಿದ್ದೆ ತಿಂಡಿನೇ ಇಲ್ಲ ಈ ಪ್ರಪಂಚದಲ್ಲಿ.
0: ಎಲ್ಲದನ್ನ ಇಷ್ಟಪಟ್ಟು ತಿಂತೀರಾ?
8: ಹೌದು ಮೇಡಮ್, ಹೌದೌದೌದು. ಪ್ರತಿಯೊಂದು ಅದರದ್ದೇ ಆದ ಮಹತ್ವ ಇರುತ್ತೆ, ಅದರದ್ದೇ ಟೇಸ್ಟ್ ಇರುತ್ತೆ. ಆಮೇಲೆ ನಮ್ಗೀಗ ಬೇರೆ ಬೇರೆ ಹಬ್ಬಗಳು ಬರೋದ್ರಿಂದ ನಮ್ಮ ಈ ಟ್ರೆಡಿಷನಲ್ ಆಗಿ ಕೆಲವು ಐಟಮ್ಗಳು ತಿನ್ನಕ್ ಸಿಗ್ತವೆ, ತುಂಬಾ ಸಂತೋಷ ಅನ್ಸುತ್ತೆ.
0: ಹೌದೌದೌದು, ಕರೆಕ್ಟ್.
8: ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಯಾವಾಗ್ಲೂ ನೋಡ್ತಿರ್ತೀವಿ ಐಟಮ್ಸ್, ಈಗ ಯಾವ್ದಲ್ಲಿ ಹೊರಗಡೆ ಸಿಗಲ್ವೋ ಟ್ರೆಡಿಷನ್ ಆಗಿ ರೆಡಿ ಆಗುತ್ತೋ ಅದ ನಮಗೆ ತುಂಬಾ ತಿನ್ನಕ್ ಕೂಡ ಇಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಹಬ್ಬಗಳನ್ನ ಬರೋದನ್ನೇ ಕಾಯ್ತಾ ಇರ್ತೀವಿ. ಆಷಾಢ ಮಾಸ ಕಳೆದು ಶ್ರಾವಣ ಹಬ್ಬ ಬಂದ್ ಕೂಡಲೇ ಖುಷಿ ಆಗುತ್ತೆ.
0: ಖಂಡಿತ ಖಂಡಿತ,
8: ಟ್ರೆಡಿಷನಲ್ ಐಟಮ್ ಸಿಗ್ತಾವೆ ತಿನ್ಲಿಕ್ಕೆ ಅಂತ. ಮತ್ತೆ ಈ ಒಂದ್ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾಗರಹಾವನ್ನ ನಾವು ದೇವರಂತ ಕೂಡ ಪೂಜಿಸ್ತೀವಿ. ಅದ್ರ ಜೊತೆಗೆ ಮನುಷ್ಯನಂತೆ ಅದು ಕೂಡ ಒಂದು ಈ ಪ್ರಕೃತಿ ಒಂದು ಪ್ರಾಣಿ. ನಾವು ಆದಷ್ಟು ಹಾವುಗಳನ್ನ ಸಾಯಿಸಕ್ಕಿಂತ ಅವುಗಳನ್ನ ಉಳಿಸಿ ಅವುಗಳ ಪೀಳಿಗೆ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಏನು ಮಾಡಕ್ಕಾಗಲ್ಲ, ನಮಗೆ ತೊಂದರೆ ಆದಾಗ ನಾವು ಹಾನಿ ಮಾಡ್ಬೇಕಾಗತ್ತೆ. ಆದಷ್ಟು ಜಾಗ್ರತೆಯಾಗಿ ಅದಕ್ಕೂ ಹಾನಿ ಆಗದಂತೆ ನಮಿಗೂ ಹಾನಿ ಆಗದಂತೆ ಎಚ್ಚರ ವಹಿಸಿ ಈ ಒಂದು ಸ್ವಾಭಾವಿಕವಾದ ಏನಂತಾರೆ ಪರಿಸರದಲ್ಲಿ ಸಮತೋಲನ ಕಾಪಾಡಬೇಕಲ್ಲ, ಅವುಗಳದ್ದು ಒಂದು ಕೆಲಸಗಳು ಇದ್ದೇ ಇರುತ್ತೆ, ಅದನ್ನ ನಾವು ಮಾಡ್ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.
9: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
9: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
10: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
9: ನಮಸ್ಕಾರ ಚಿಕ್ಕಪ್ಪ ಅವರೇ, ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಿ?
10: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೂ, ಸಮಸ್ತ ಎಲ್ಲ ರೇಡಿಯೋ ಕೇಳಗರಿಗೂ.
9: ನಿಮಗೂ ಕೂಡ ಸರ್. ಆಯ್ತಾ, ಪಂಚಮಿ ಹಬ್ಬ ಆಚರಣೆ ಮಾಡಿದ್ರ?
10: ಇಲ್ಲ ಮೇಡಮ್ ಅವರೇ, ಏನಂದ್ರೆ ನಮ್ದು ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ದು ಎರಡು ವಾರ ಮಾಡಿದ ನಂತರ ಮೂರನೇ ವಾರಕ್ಕೆ ಹಬ್ಬ ಮಾಡೋ ಸಿಸ್ಟಮ್ ಇದೆ.
9: ಖಂಡಿತ ಖಂಡಿತ, ಆ ರೀತಿಯಲ್ಲಿ ಕೂಡ ಮಾಡ್ತಾರೆ.
10: ಕೆಲವ್ರೆ ಡೈರೆಕ್ಟ್ ಆಗಿ ಹಬ್ಬದ ದಿವಸ ಮಾಡ್ತಾರೆ, ನಮ್ದ ಮೊದ್ಲಿಂದನು ಎರಡು ವಾರ ಮುಗಿದ ನಂತರ ಮೂರನೇ ವಾರ ಏನ್ ಬರುತ್ತೆ ಅವತ್ತಿನ ದಿವಸ ನಾವು ಹುತ್ತ ಕಾಲ್ ಹಾಕೋದು. ಎಲ್ಲ ಮನೆ ಸದಸ್ಯರೆಲ್ಲರೂ ಸೇರಿ ಹೋಗಿ ಹುತ್ತಕ್ಕೆ ಹಾಲು ಹಾಕಿ ನಾಲ್ಕಪ್ಪಗೆ ಹಾಲು ಕುಡಿಸಿ
9: ಆಮೇಲೆ ನೀವು ಬಂದು ಮನೇಲಿ ಉಂಡೆ ತಿಂತೀರಾ?
10: ಮನೇಲಿ ಬಂದು ನಮ್ದು ವಿಶೇಷ ಏನಪ್ಪ ಅಂದ್ರೆ ಅಡಿಗೆ, ಅದು ನಾಗಪ್ಪಗೋಸ್ಕರ ಅಡಿಗೆ ಮಾಡೋದು ಅಂದ್ರೆ ಹುಳಿ ಕಾಳು ಮಾಡ್ತೇವೆ ಮೇಡಮ್ ಅವರೇ.
9: ಹುಳಿ ಕಾಳು?
10: ಹಾ, ಹುಳಿ ಕಾಳನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಮೆತ್ತಗಾಗ ತರ ಬೇಯಿಸಿ ಅದನ್ನ ಮತ್ತೆ ಯಾವ್ದು ಒಂದು ಇದನ್ ತಗೊಂಡ್ಬಿಟ್ಟು ಕುಟ್ಟಿ ಚೆನ್ನಾಗಿ ಮುದ್ದೆ ತರ ಮಾಡ್ಬಿಟ್ಟು ಅದ ಬಸ್ತದ ನೀರನ್ನೇ ಸಾಂಬಾರ್ ಮಾಡ್ತಾರೆ. ಆಮೇಲೆ ಅದನ್ನ ಕಟ್ ಅಂತಾರಲ್ಲ, ಅದು
9: ಮಾಡ್ತಾರೆ.
10: ಆ ಹುಳಿ ಕಾಳಿಗೆ ಏನಪ್ಪ ಅಂದ್ರೆ ಬೆಲ್ಲದ ಹಾಲು ಮಾಡ್ಕೊಂಡಿರ್ತಾರೆ, ಬೆಲ್ಲದ ನೀರ ಕಾಯಿಸ್ಕೊಂಡು ಬೆಲ್ಲದ ಹಾಲು ಅಂತ ಮಾಡಿರ್ತಾರೆ, ಅದನ್ನ ಹಾಕೊಂಡು ತುಪ್ಪ ಹಾಕೊಂಡು ಊಟ ಮಾಡೋದು ಮೇಡಮ್ ಅವರೇ. ಈ ವಿಚಾರದಲ್ಲಿ ಈ ಶ್ರಾವಣದಲ್ಲಿ ಮಾತ್ರ ಅದೇ ನಾವು ವಿಶೇಷವಾಗಿ ಮಾಡೋದು ಅಂತಂದ್ರೆ.
9: ಸೂಪರ್ ಸರ್, ವೆರಿ ನೈಸ್. ಇದೆಷ್ಟು ವೈಜ್ಞಾನಿಕ ಸತ್ಯ ನೋಡಿ ಸರ್, ಹುರುಳಿಕಾಳಲ್ಲಿ ಉಷ್ಣದಾಂಶ ಹೆಚ್ಚಾಗಿರುತ್ತೆ. ಈ ಮಳೆಗಾಲಕ್ಕೆ ತಕ್ಕಂತೆ ಒಂದು ನಮ್ಮ ಹಿರಿಕರು ಆಹಾರ ಪದ್ಧತಿಗಳನ್ನ ಕೂಡ ಅನುಸರಿಸಿದ್ದು ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ನೋಡಿ.
10: ಹೌದೌದು, ಏನಪ್ಪ ಅಂದ್ರೆ ಒಂದು ಹುಳಿಕಾಳು ಅಂತ ನಾವು ಹೇಳಿದ್ರು ಕೂಡ ಅದರಲ್ಲಿ ನೋಡ್ರಿ ಎಷ್ಟೊಂದು ನಮಗೆ ಬೇಕಾದಂತ ಒಂದು ವೈಜ್ಞಾನಿಕವಾದ ಒಂದು ಅಂಶ ಇದೆ ಅಲ್ವಾ?
9: ನಿಜ ನಿಜ ನಿಜ ನಿಜ.
10: ಹಾಗಾಗಿ ಅವ ಹಿಂದಿನವ್ರೆಲ್ಲ ಆ ತರ ಎಲ್ಲ ಮಾಡಿರೋದು ಮೇಡಮ್ ಅವರೇ. ಈಗ ಅದನ್ನ ನಾವು ಮರಿಬಾರ್ದು, ಅದನ್ನ ನಾವು ಪಾಲಿಸ್ಕೊಂಡ್ ಹೋಗ್ಬೇಕು, ನಾವು ಪಾಲಿಸ್ಬೇಕು, ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು ಅಂತ ವಿಚಾರಗಳು.
9: ಖಂಡಿತ ಖಂಡಿತ.
10: ಏನಾಗುತ್ತೆ ಅಂದ್ರೆ ಎಲ್ಲ ಅಂಗಡಿಯಲ್ಲಿ ಸ್ವೀಟ್ ತಂದು ಹಬ್ಬ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ಹೋಗ್ತಾ ಹೋಗ್ತಾ, ಇವೆಲ್ಲ ಮರಿಬಾರ್ದು ಯಾವತ್ತು.
9: ನಿಜ ನಿಜ ನಿಜ ನಿಜ. ಓಕೆ ಸರ್. ಒಂದು
10: ಆಮೇಲೆ ಮತ್ತೆ ನಾವು ಅಕ್ಕಂದ್ರಿಗೆ ನಾವು ಇದನ್ನ ಕಾಯ್ಕಣ ಕೊಡ್ತೀವಿ ಪಂಚಮಿ ಮುಗಿಯೋದ್ರೊಳಗಡೆನೆ. ಅದಕ್ಕೋಸ್ಕರನೇ ನಾವು ಸಪರೇಟ್ ಇದನ್ನ ಕಡ್ಲೆ ಶೇಂಗಾ ಎಲ್ಲ ತಗೊಂಬಂದ್ಬಿಟ್ಟು ಉಂಡೆ ಕಟ್ತೀವಿ. ಉಂಡೆ ಅಂದ್ರೆ ಗೊತ್ತಾಗತ್ತಲ್ರಿ ಮೇಡಮ್?
9: ಸರ್ ಚಂದ ಹೇಳಿದ್ರಿ ಸರ್.
10: ಉಂಡೆ ಕಟ್ಬಿಟ್ಟು ಆಮೇಲೆ ನಾವು ತಗೊಂಡೋಗಿ ನಮ್ಮ ಅಕ್ಕಂದ್ರಿಗೆ ಕಾಯಿ ಮತ್ತೆ ಹಣ್ಣು ಕಾಯಿ ಅರ್ಶನ ಕುಂಕುಮ ಬೆಳೆ ಜಾಕೆಟ್ ಪೀಸ್ ಮತ್ತೆ ಒಂದ್ ಸ್ವಲ್ಪ ಅದಕ್ಕೆ ದುಡ್ಡನ್ನು ಸೇರಿಸ್ಕೊಂಡು ತಗೊಂಡೋಗಿ ಕೊಟ್ಟು ಅದು ಏನಿದೆಯೋ ಗೊತ್ತಿಲ್ಲ. ಈಗ ಈ ಪಂಚಮಿ ಹಬ್ಬ ಬಂತು ಅಂದ್ರೆ ಹೆಂಗಳಿಯರ ಒಂದು ಹಬ್ಬ ಇದು, ಅದ್ದೂರಿಯಿಂದ ಸಂಭ್ರಮದಿಂದ ಆಚರಿಸೋ ಅಂತ ಹಬ್ಬ ಇದು.
9: ನಿಜ ನಿಜ.
10: ಯಾಕೆಂದ್ರೆ ನಮ್ ತವ್ರ ಮನೆಯಿಂದ ನಮ್ಗೆ ಬರ್ತಾ ಇದಾರೆ, ನಮಗೆ ಕಾಯ್ಕಣ ಕೊಡಕ್ ಬರ್ತದೆ ಅಂದ್ರೆ ಅದು ಎಷ್ಟು ಸಂಭ್ರಮದಿಂದ ಕಾಯ್ತಿರ್ತಾರೆ ಅಂದ್ರೆ ಅವ್ರು ಏನ್ ತರ್ತಾರ ಏನ್ ಬಿಡ್ತಾರ ಗೊತ್ತಿಲ್ಲ. ಅವ್ರು ಕನಿಷ್ಠ ಅರ್ಶನ ಕುಂಕುಮನಾರು ತಗೊಂಬರ್ತಾರೆ ಅನ್ನೋ ಒಂದ್ ಇದು ಇರುತ್ತೆ,
9: ಭರವಸೆ ನಂಬಿಕೆ ಪ್ರೀತಿ.
10: ಹೌದು, ಅದು ಒಂದ್ ಪ್ರೀತಿ ಈ ಒಂದು ಹಬ್ಬದಲ್ಲಿ ಮಾತ್ರ. ಈ ಅಕ್ಕ ಅಣ್ಣ ತಂಗಿಯರು ಹಬ್ಬ ಅಂದ್ರೆ ಇದು ಒಂದು ಮುಖ್ಯವಾದ ಹಬ್ಬ, ತುಂಬಾ ಚೆನ್ನಾಗಿ ಆಚರಿಸ್ತಾರೆ.
9: ಖಂಡಿತ ಖಂಡಿತ ಚಿಕ್ಕಪ್ಪ ಸರ್, ಈ ಸಂಬಂಧಗಳನ್ನ ಗಟ್ಟಿಗೊಳಿಸುವಲ್ಲಿ ಈ ಹಬ್ಬಗಳ ಪಾತ್ರ ತುಂಬಾನೇ ಇದೆ.
10: ಹೌದು ಮೇಡಮ್ ಅವರೇ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡೋಣ ಅಲ್ವಾ?
9: ಸರ್ ಎಲ್ಲದೂ ನೀವೇ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
10: ಧನ್ಯವಾದಗಳು.
9: ಎಸ್ ಸರ್. ಓಕೆ, ಎಸ್ ಮತ್ತೊಂದು ಕರೆ ತಗೊಳ್ಳೋಣ. ಚಿಕ್ಕಪ್ಪ ಸರ್ ಅವರು, ಓಕೆ ಕರೆ ಕಟ್ ಆಯ್ತು. ಚಿಕ್ಕಪ್ಪ ಸರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರಲ್ಲಿ ಅಂದರೆ ಅವ್ರ ಮನೆಯಲ್ಲಿ ಹುರುಳಿಕಾಳನ್ನು ಸ್ಪೆಷಲ್ ಆಗಿ ಮಾಡ್ತಾರೆ, ಹಾಗೆ ಅದರಿಂದ ಕಟ್ ಅಂತ ಮಾಡಿ ವಿಶೇಷವಾಗಿ ಆ ದಿನ ಅವರು ಸೇವನೆ ಮಾಡ್ತಾರೆ. ಇನ್ನು ಕೆಲವರು ಹಬೆಯಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ಮಾತ್ರ ಆ ದಿನ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಕಾಯಿ ಕಣ ಅಂದರೆ ಕುಪ್ಪಸದ ಬಗ್ಗೆ ಕೂಡ ಹೇಳಿದರು, ಅಂದರೆ ರವಿಕೆ ಕುಪ್ಪಸ ಸೀರೆ ಏನೋ ಒಂದು ಪ್ರೀತಿ ಪಾತ್ರರಿಗೆ ಅಂದರೆ ಅವರ ತಂಗಿರಿಗೆ ಅಥವಾ ಅಕ್ಕರಿಗೆ ಕೊಡುವಂತಹ ಒಂದು ವಿಶೇಷತೆ ಈ ಹಬ್ಬದಲ್ಲಿ ಇರುತ್ತೆ. ಅದಕ್ಕೆ ಒಂದು ಜನಪದಿಯರು ಒಂದು ಹಾಡನ್ನು ಹಾಡ್ತಾರಲ್ವ, ಪಂಚಮಿ ಹಬ್ಬ ಉಳಿದ ಓ ದಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ ಅಂತ ಅಲ್ವಾ. ಎಸ್, ಖಂಡಿತವಾಗ್ಲೂ ಒಂದು ಅದ್ಭುತ ವಿಶೇಷತೆನ ಹೊಂದಿರುತ್ತೆ ಒಂದೊಂದು ಹಬ್ಬಗಳು ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
11: ನಮಸ್ತೆ ಮೇಡಮ್.
9: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಿ? ಆರಾಮ್ ಸರ್. ಹಬ್ಬ ಆಯ್ತಾ? ಇನ್ನ ಆಚರಣೆ
11: ಮಾಡ್ಬೇಕು?
9: ನಿಮ್ಗೂ ಕೂಡ ಸರ್ ಆಚರಣೆ ಮಾಡ್ತೀರಾ ಸರ್ ನೀವು ಈ ದಿನಾನೇ?
11: ಅಯ್ಯೋ ರಾಮ, ನಮ್ಮಲ್ಲಿ ಅಂತ ಆಚರಣೆ ಉತ್ತರ ಕರ್ನಾಟಕದಾಗ ಅಂದ್ರೆ ಹೆಚ್ಚಿನ ಮೇಡಮ್ ಇದು.
9: ಹೌದಾ ಸರ್, ನಿಮ್ ಕಡೆನೆ ತುಂಬಾ ಫೇಮಸ್?
11: ಫೇಮಸ್ ಮೇಡಮ್, ಫೇಮಸ್ ಮೇಡಮ್. ಯಾಕಂತ ಕೇಳಿದ್ರ, ತಂಗಿ ಅಕ್ಕಿಗೆ ಬೆಲೆ ಸಿಗಬೇಕಾದ್ರೆ ಇದು ಒಂದ್ ಪಂಚಮಿ ಒಂದು ದೀಪಾವಳಿಗೆ ಮೇಡಮ್.
9: ನಿಜ ನಿಜ ನಿಜ ನಿಜ.
11: ಯಾಕಂತ ಕೇಳಿದ್ರ, ಹಣಿಗೆ ಕೈ ಹಚ್ಚಿ ನೋಡ್ತಾ ಇರ್ತಾರ ನಮ್ಮ ಅಣ್ಣ ಕೈದಾಗ ಬರ್ತಾನೋ ಇಲ್ಲೋ ಅಂತ ಹೇಳಿ.
9: ಕರೆಕ್ಟ್, ಅದಕ್ಕೆ ಹಾಡನ್ನ ಹಾಡ್ದೆ, ಪಂಚಮಿ ಹಬ್ಬ ಉಳಿದ ಓದಿನ ಅಣ್ಣ ಬರಲಿಲ್ಲ
11: ಯಾಕಂತ ಒಂದ್ ಹಾಡದು ಮೇಡಮ್, ಜನಪದ ಹಾಡ್ದೆ ಮೇಡಮ್ ಇದು.
9: ಹೌದು ಹೌದು ಹೌದು.
11: ಅಂತ ಒಂದು ಯಾಕಂತ ಕೇಳಿದ್ರೆ ಮೇಡಮ್ ನೋಡ್ರಿ, ಇದೊಂದು ದೀಪಾವಳಿ, ಒಂದು ರಕ್ಷಾಬಂಧನ, ಒಂದು ಇದು ಪಂಚಮಿ. ನಮ್ಮ ಹೆಣ್ಣು ಮಕ್ಕಳಿಗೆ ಅದೊಂದು ಅತ್ಯಂತ ಉತ್ತಮವಾದ ಖುಷಿ ಕೊಡುವಂತ ಹಬ್ಬ ಯಾವ್ದಾಗಿದ್ರು ಇವು ಮೂರೇ ಮೇಡಮ್.
9: ಹೌದು ಹೌದು ಹೌದು.
11: ಯಾಕಂತ ಕೇಳಿದ್ರೆ, ಇದಕ್ಕೆ ಕಾಯ್ತಾ ಇರ್ತಾರೆ ಮೇಡಮ್ ಅವ್ರು, ನಮ್ಮ ಅಣ್ಣ ಬರ್ತಾನೋ ಇಲ್ಲೋ ಅಂತ ಹೇಳಿ.
9: ನಿಜ.
11: ನಮ್ ತಮ್ಮರೇ ಆಗ್ಲಿ, ನಮ್ ತಾಯಿಯರೇ ಆಗ್ಲಿ, ನಮ್ ತಂದ್ರಿ, ಒಟ್ಟು ಯಾರೋ ಒಬ್ರು ಬಂದ್ರು ಅವಾಗ ಅವರಿಗೆ ಒಂದು ಬಹಳ ಖುಷಿ ಆಗ್ಬಿಡುತ್ತೆ ಹೆಣ್ಣು ಮಕ್ಕಳಿಗೆ.
9: ಖಂಡಿತ, ಏನೋ ಒಂದ್ ಸಂಪತ್ತು ದೊರಕಂತ ಆಗತ್ತೆ ಅವ್ರಿಗೆ.
11: ಒಂದ್ ದೊಡ್ಡ ಸಂಪತ್ತು ಮೇಡಮ್ ಇದು, ಅವ್ರಿಗೆ ಒಂದ್ ಐದನೇ ಸಿಕ್ಕಂಗ್ ಆಗ್ಬಿಡುತ್ತೆ, ಒಂದ್ ಕೋಟಿ ರೂಪಾಯಿನೇ ಸಿಕ್ಕಂಗ್ ಆಗ್ಬಿಡುತ್ತೆ ಅವ್ರಿಗೆ.
9: ಹೌದು,
11: ಅಂತ ಉತ್ತಮವಾದ ಒಂದ್ ಹಬ್ಬ ಮೇಡಮ್ ಇದು ಪಂಚಮಿ ಅಂದ್ರ, ಮತ್ತೆ ದೀಪಾವಳಿ ಒಂದ್ ರಕ್ಷಾಬಂಧನ ಅವ್ರಿಗೆ.
9: ನಿಜ. ಓಕೆ ಶಿವಶರಣ ಸರ್, ನೀವ್ ಯಾವ ರೀತಿ ಆಚರಣೆ ಮಾಡ್ತೀರಾ ನಿಮ್ಮ ಮನೇಲಿ?
11: ನಮ್ ಮನೇಲಿ ನೋಡ್ ಮೇಡಮ್, ಇದು ಒಂದ್ ತಿಂಗಳ ಪೂರ್ತಿ ನಡೆಯುತ್ತೆ ಮೇಡಮ್ ನಮ್ಮಲ್ಲಿ.
9: ಹೇಗ್ ಮಾಡ್ತೀರಾ, ಹೇಗ್ ಮಾಡ್ತೀರಿ?
11: ಈಗ ನೋಡ್ ಮೇಡಮ್, ಎಳ್ಳಿನ ಉಂಡ್ ಎಳ್ಳು ಮಾಡ್ತೀವಿ, ಎಳ್ಳ ಚೋಡ ಮಾಡುದು, ಮಂಡಕ್ಕಿ ಚೋಡ ಮಾಡುದು, ಮತ್ತಿ ಕರ್ಚಿಕಾಯಿ ಉಂಡಿ. ಇದೊಂದು ತಿಂಗಳ ಮೇಡಮ್, ಇದು ಯಾವ್ದು ಇಲ್ಲ ತಂದು ಮಾತೇ ಇಲ್ಲ ಮೇಡಮ್. ನಮ್ಮ ರಾಜಪುರನಾಗಂತೂ, ಒಟ್ಟು ನಮ್ ಬಿಜಾಪುರ ಜಿಲ್ಲೆದಾಗಂತೂ ಪೂರ್ತಿ ಮೇಡಮ್. ಇದೊಂದು
9: ರೊಟ್ಟಿ ಹಬ್ಬನ ಮಾಡ್ತೀರಾ?
11: ರೊಟ್ಟಿ ಹಬ್ಬ ಮೇಡಮ್ ಎಳ್ಳ ಮಾಸಿಗೆ. ಅದು
9: ಎಳ್ಳ ಮಾಸಿ ಮಾಡ್ತೀರಾ? ಓಕೆ.
11: ಎಳ್ಳ ಮಾಸಿ ಮೇಡಮ್. ಅದು
9: ಕೆಲವರು ಈ ಹಬ್ಬದಲ್ಲಿ ವಿಶೇಷವಾಗಿ ಮಾಡ್ತಾರೆ.
11: ಇದಂತೂ ನಮಗಂತೂ ಬಹಳ ದೊಡ್ಡ ಹಬ್ಬ ಮೇಡಮ್ ಇದು ಪಂಚಮಿ ಅಂದ್ರೆ.
9: ಹೌದಾ?
11: ಹಾ, ದೊಡ್ಡ ಹಬ್ಬ. ಎಲ್ಲಾ ಅಕ್ಕಂಗಾರ ಕರ್ಕೊಂಡ್ ಬರುದು, ಯಾರು ಇದ್ದವ್ರೆಲ್ಲ ಸಂಬಂಧಿಕರ ಕರ್ಸುದು,
9: ಮಡ್ಲಕ್ಕೆ ಕೊಡೋದು.
11: ಹಾ, ಎಲ್ಲಾ ನೋಡ್ ಮೇಡಮ್. ಏನ ಈಗ ನೋಡ್ರಿ, ದೀಪಾವಳಿ ಬಂದು ಈಗ ನೀವೇನೋ ಕುಡ್ದೇ ಇದ್ರ ನಾಳೆ ರಕ್ಷಾಬಂಧನ, ರಕ್ಷಾಬಂಧನ ತೆಪ್ಪಿದ್ರೆ ದೀಪಾವಳಿಗಂತೂ ಕಂಪಲ್ಸರಿ ಅವ್ರಿಗೆ ಏನೇ ಕೊಡಬೇಕು ಮೇಡಮ್ ಕೊಡುಗೆ ಅದನ್ನ.
9: ಓಕೆ ಓಕೆ ಸರ್. ಹಾಗೆ ನೀವು ನಾಗರಕಲ್ಲಿಗೆ ಹೋಗಿ ಹಾಲೇರಿತೀರಾ ಅಥವಾ?
11: ಬರ್ತೀವಿ ಮೇಡಮ್, ಮನೆಯಲ್ಲೇ ಮಾಡ್ತೀವಿ ನಾವು.
9: ಮನೆಯಲ್ಲೇ ಮಾಡ್ತೀರಾ?
11: ಮನೇಲಿ ನಿನ್ನೆ ಮೇಡಮ್, ನಿನ್ನ ಒಂದು ಹೊರಗಿನ ನಾಗಪ್ಪ, ಇವತ್ತು ಹೊರಗಿನ ನಾಗಪ್ಪ ನಿನ್ನೆ ಮಾಡ್ಬಿಡ್ತಾರೆ ಮೇಡಮ್.
9: ಹಾಗೆ ಹಂಗಂದ್ರೆ ಎರಡ್ ನಾಗಪ್ಪಗಳಿವೆ ನಿಮ್ ಹತ್ರ?
11: ಎರಡ್ ನಾಗಪ್ಪ ಮೇಡಮ್,
9: ಹೊರಗಡೆ ಒಂದು ನಾಗಪ್ಪ, ಒಳಗಡೆ
11: ಹೊರಗಡೆ ಒಂದು. ಅದು ಹಿರಿಯರು ಮತ್ತ ಅವ್ರು ಮಾಡ್ಕೊಂಡ್ ಬಂದಾರಂದ್ರೆ ಮೇಡಮ್, ಸಂಸ್ಕೃತಿ ಬಿಡಕ್ ಬರಲ್ಲ ಮೇಡಮ್.
9: ನಿಜ ಸರ್, ನಿಜ. ಖಂಡಿತ ಖಂಡಿತ.
11: ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ಕೊತ ಬಂದಾರಲ್ಲ, ಅದನ್ನ ಒಂದ್ ವರ್ಷಕೊಂಡು ಹೋಗ್ಬಿಡುದು ಮೇಡಮ್. ಯಾಕಂದ್ರೆ ಒಂದು ಏನೋ ಒಂದ್ ಹೇಳಿದಾರೆ ಹಿರಿಯರು, ಅದನ್ನ ಮಾಡ್ಕೊತ ಹೋದೇವಪ್ಪ ಅಂದ್ರೆ ಶಿವನ ಅದೊಂದು ಇದು ಅಂತ ಹೇಳ್ತಾರ.
9: ಹೌದು,
11: ಇವನ ಕೊಳ್ಳಿಗೆ ಸುಚ್ಚಾನಪ್ಪ ನಾಗಪ್ಪ ಅಂತ ಹೇಳಿ.
9: ನಿಜ ನಿಜ ನಿಜ.
11: ಅದ್ರ ಸಲುವಾಗಿ ಏನೋ ಹಿರಿಯರು ಮಾಡ್ಕೊತ ಬಂದಾರ ಶಿವನ ಇದು ಅಂತ ಹೇಳಿ ಎಲ್ಲರೂ ಮಾಡ್ತಾರ ಮೇಡಮ್ ಅದನ್ನ.
9: ಖಂಡಿತ ಸರ್, ಖಂಡಿತ.
11: ಹಾ ಮೇಡಮ್, ಮಾಡಿ ಎಲ್ಲರಿಗೆ ಇವತ್ತೇನದಲ್ಲ ಇವತ್ತು ಮುಗಿತು ಮೇಡಮ್. ಇವತ್ತಿನ ಇನ್ನು ಸೋಮಾರಕ್ಕೊಮ್ಮೆ ಅದು ನಡೆದ್ಬಿಡ್ತು ಮೇಡಮ್. ನಾಲ್ಕು ಸೋಮವಾರ ಬರುತ್ತೆ, ಇದು ನಾಲ್ಕು ಸೋಮವಾರ ಇಟ್ಟು ನಡೆದ್ಬಿಡುದು ಮೇಡಮ್ ನಮ್ಮಲ್ಲಿ. ಇಷ್ಟು ಮಾಡೋದು, ಯಾರು ಬಂದವ್ರು ಯಾರು ಬರ್ತಾರ ಅವ್ರು ಇಲ್ಲ ಅನ್ನೋ ಮಾತೇ ಇಲ್ಲ ಮೇಡಮ್. ಈ ನಾಲ್ಕು ಈ ಒಂದು ತಿಂಗಳಂತಲ್ಲಿ
9: ಅವ್ರಿಗೆಲ್ಲ ಉಂಡೆ ಕಟ್ಕೊಡದೆ
11: ಕಟ್ಕೊಡೋದು, ಯಾರು ಬಂದ್ರು ಯಾರೇ ನೆಂಟ್ರು ಬರ್ಲಿ ಅವರು ಅದು ನಡೆದ ಬಿಡುದು ಮೇಡಮ್.
9: ಸೂಪರ್ ಸರ್, ನಿಮ್ಗೆ ಯಾವ ಉಂಡೆ ಇಷ್ಟ
11: ಮೇಡಮ್? ಹಂಗ ಬರಲ್ಲ, ಅವ್ರು ಬಂದ್ರು ಇಲ್ಲಿ, ಅವ್ರು ತಗೊಂಡ್ ಬಂದಿರ್ತಾರ, ಅವ್ರಿಗೆ ನಾವು ಮತ್ತೆ ಮತ್ತೆ ಹೊಸದ್ ಮಾಡಿ ಕೊಡ್ಬೇಕು.
9: ಅದೇ ಕೊಟ್ಟು ತಗೊಳ್ಳೋ ಸಂಪ್ರದಾಯ ಚೆನ್ನಾಗಿರತ್ತೆ, ಪ್ರೀತಿ ವಿಶ್ವಾಸ ಬೆಳೆಸತ್ತೆ.
11: ಹಾ, ಪ್ರೀತಿ ವಿಶ್ವಾಸ ಮೇಡಮ್ ಇದು.
9: ಖಂಡಿತ ಅಂದಾಗೆ ನಮ್ಮ ಶಿವಶರಣ ಸರ್ ಅವ್ರಿಗೆ ಯಾವ ಉಂಡೆ ಇಷ್ಟ?
11: ಏ ಉಂಡೆ ಏನಿಲ್ಲ ಮೇಡಮ್, ಬೆಲ್ಲ ತಿನ್ನೋದು ಬಹಳ ಕಡಿಮೆ ಮೇಡಮ್ ನಿಜವಾಗಿ ಹೇಳ್ಬೇಕಂದ್ರೆ.
9: ಓ, ಡಯಟ್ ಅಲ್ಲಿ ಇದಾರೆ ನಮ್ಮ ಶಿವಶರಣ ಸರ್ ಅವರು?
11: ಇಲ್ಲ ಮೇಡಮ್.
9: ಓಕೆ ಸರ್, ಓಕೆ, ಥ್ಯಾಂಕ್ ಯು.
11: ಇಲ್ಲ, ಯಾಕಂತ ಕೇಳಿದ್ರೆ ನಮಗೆ ಚಾ ಕುಡಿಯೋದು ಆದ್ರೂ ಬಹಳ ಶುಗರ್ ಕುಡಿಯಲ್ಲ ಮೇಡಮ್, ಹೆಚ್ಚು ಕಡಿಮೆ ನಾನು.
9: ಓ ಹಾಗೆ.
11: ಯಾವಾಗಾದ್ರೂ ಸ್ವೀಟ್ ತಿನ್ನೋದು ಬಹಳ ಕಡಿಮೆ
9: ಕಡಿಮೆ.
11: ಖಾರ ತಿನ್ನೋದು ಕಡಿಮೆ.
9: ಓ, ಎಲ್ಲ ಸಮ ಪ್ರಮಾಣದಲ್ಲೇ ಇರಬೇಕು. ಓಕೆ ಸರ್, ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು.
11: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.
9: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
12: ನಮಸ್ತೆ,
9: ಯಾರಿದು?
12: ನಾನು ಶೃಂಗೇರಿಯಿಂದ.
9: ಶೃಂಗೇರಿಯಿಂದ. ಓಕೆ, ನಿಮ್ಮ ಹೆಸರು ಮೇಡಮ್ ಮತ್ತೊಮ್ಮೆ ಹೇಳಿ. ವಾರಿಜಾಕ್ಷಿ ಮೇಡಮ್. ಕರೆಕ್ಟ್. ಓಕೆ ವಾರಿಜಾಕ್ಷಿ ಮೇಡಮ್, ಹೇಗಿದ್ದೀರಿ? ಹೇಗಿದೆ ಶೃಂಗೇರಿ?
13: ಮಳೆ ಸ್ವಲ್ಪ ಇವತ್ತು ಮಳೆ ನಾಗರ ಪಂಚಮಿಯಿಂದ ನಾಗ್ಕೊಳಗ ಮಳೆ ಆಗತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ಮಟ್ಟಿಗೆ ಮಳೆ ಆಗ್ತಾ ಇದೆ.
9: ಹೌದೌದೌದು, ಇಲ್ಲಿ ಮಳೆಯ ವಾತಾವರಣವಿದೆ, ಅಷ್ಟಾಗಿ ಇನ್ನು ಮಳೆ ಬಂದಿಲ್ಲ, ನೋಡ್ಬೇಕು ಬಿಟ್ಟು ಬಿಟ್ಟು ಬರುತ್ತೆ.
13: ಬೆಳಿಗ್ಗೆ ಇಲ್ಲಿ ಸ್ವಲ್ಪ ಮಳೆ ಆಗ್ತದೆ.
9: ಓಕೆ ವಾರಿಜಾಕ್ಷಿ ಮೇಡಮ್, ನೀವು ಯಾವ ರೀತಿ ಎಲ್ಲ ಹಬ್ಬವನ್ನ ಆಚರಣೆ ಮಾಡ್ತೀರಿ?
13: ನಾವು ತುಂಬಾನೇ ಇದು ಶ್ರಾವಣ ಮಾಸದಲ್ಲಿ ಮೊದಲು ಬರೋ ಹಬ್ಬ ಆದ್ರಿಂದ ತುಂಬಾನೇ ವಿಶೇಷವಾಗಿ, ಮತ್ತೆ ನಾವು ನಮ್ಮ ಗಂಡನ ಮನೆಯಲ್ಲಿ 5 ಜನ ಅತ್ತೆ 4 ಜನ ಸೊಸೆಯಂದ್ರು, ನಾವೆಲ್ಲ ಒಟ್ಟಾಗಿ ಭಟ್ಟನ ಮನೆಗೆ ಕರೆಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದು. ಅಕ್ಕಿ ಹಿಟ್ಟಲ್ಲಿ ಹಾವನ್ ಮಾಡಿ ಒಂದೊಂದು ಒಬ್ಬರೊಬ್ಬರಿಗೆ ಒಂದು ಹಾವು, ಅದ್ರೊಳಗೆ ಪ್ಲೇಟ್ ಅಂದ್ರೆ ಒಂದು ತಟ್ಟೆ ಮಾಡಿ ಅದ್ರೊಳಗೆ ಮೊಟ್ಟೆಗಳನ್ನ ಇಟ್ಟು, ಅದಕ್ಕೆ ಅಂದ್ರೆ ಎಲ್ಲ ಅಕ್ಕಿ ಹಿಟ್ಟಿಂದೇ ಈ ದಿವಸ ನಾವು ಅರಿಶಿನನೇ ಉಪಯೋಗಿಸೋದು, ಕುಂಕುಮ ಉಪಯೋಗಿಸೋದಿಲ್ಲ. ರಂಗೋಲಿ ಕೂಡ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಬರೆಯಬೇಕಂತ.
9: ಓಕೆ ಓಕೆ.
13: ಅದನ್ನ ಮನೆಯಲ್ಲಿ ಎದುರುಗಡೆ ಇಟ್ಟು ಪೂಜೆ ಮಾಡಿ, ದೇವ್ರ ಮನೆ ಎದುರು ಇಟ್ಟು ಪೂಜೆ ಮಾಡಿ ಅದನ್ನ ನಾಗರಕಟ್ಟೆಗೆ ತಗೊಂಡೋಗಿ, ಮತ್ತೆ ಅರಿಶಿನ ಕೊಂಬಂದ ಹಾಲನ್ನು ತೆಗೆದು ಅದನ್ನೇ ನಾಗರಾಗೆ ಹೊಯ್ದು ಬಿಟ್ಟು ನಾವು ಪೂಜೆ ಮಾಡೋದು.
9: ಸೂಪರ್.
13: ಅಲ್ಲಿ ತಗೊಂಡೋಗಿಟ್ಟು ಮತ್ತೆ ತಂಬಿಟ್ಟುಂಡೆ ಎಳ್ಳುಂಡೆ ಅಂತ ಮಾಡ್ತೀವಿ ಅದಕ್ಕೆ ವಿಶೇಷವಾಗಿ.
9: ಓಕೆ, ಇಷ್ಟೆಲ್ಲ ವಿಶೇಷತೆ ಇರುತ್ತೆ.
13: ವಿಶೇಷತೆ ಮತ್ತೆ ಅದನ್ನ ಅಣ್ಣ ತಮ್ಮ ಯಾರು ಬರ್ತಾರೆ ಅವರಿಗೆ ನಾವು ಬಾಗಿನ ಅಂತ ಕೊಡ್ತೇವೆ.
9: ಅಂದ್ರೆ ನೀವು ಅಣ್ಣ ತಮ್ಮಂದ್ರೆ ಕೊಡ್ತೀರಾ?
13: ಹೌದು.
9: ಸೂಪರ್.
13: ತಮ್ಮ ಆಗ್ಲಿ ಅಣ್ಣ ಆಗ್ಲಿ ಬರ್ಬೇಕು, ಅವರಿಗೆ ಕೊಡ್ತೇವೆ ನಾವು.
9: ನೀವು ಕೊಡ್ತೀರಾ ಬಾಗಿನ?
13: ನಾವೇ ಕೊಡೋದು.
9: ಓಕೆ. ಇದು ಒಂಥರ
13: ಕರ್ಪೂರ ಮಾಡಿದ್ರು ಕೂಡ ಅದಕ್ಕೆ ನಾವು ಅರಿಶಿನನೇ ಹಚ್ಚೋದು. ಇವತ್ತು ಕುಂಕುಮ ಏನು
9: ಬಳಸೋದಿಲ್ಲ.
13: ಇಲ್ಲ.
9: ಓಕೆ ಓಕೆ, ಒಳ್ಳೇದು. ನಿಮ್ಮಲ್ಲಿ ಸ್ವಲ್ಪ ತುಂಬಾ ಡಿಫ್ರೆಂಟ್ ಅಂತ ಕೇಳಿದೆ. ಎಲ್ಲರೂ ಹೆಣ್ಮಕ್ಳಿಗೆ ಬಾಗಿನ ಕೊಟ್ರೆ ನೀವು ಅಣ್ಣ ತಮ್ಮಂದ್ರಿಗೆ ಬಾಗಿನ ಕೊಡ್ತೀರಿ?
13: ಅಣ್ಣ ತಮ್ಮ ಯಾರು ಬರ್ತಾರೆ ಅವರಿಗೆ ಬಾಗಿನ ಕೊಡೋದು. ನಾವು ಆ ಉಂಡೆಯನ್ನೆಲ್ಲ ಇಟ್ಟು ಮತ್ತೆ ಪೂಜೆ ಮಾಡ್ತಾರಲ್ಲ ಭಟ್ರು ಬರ್ತಾರೆ, ವ್ರತ ಮಾಡಿಸ್ಲಿಕ್ಕೆ ಅವರಿಗೆ ಕೊಡ್ತೀವಿ ನಾವು.
9: ವಾವ್, ಸೂಪರ್. ಹಾಗೆ ಇನ್ನು ಅಡಿಗೆ ವಿಷಯಕ್ಕೆ ಅಂತ ಬಂದ್ರೆ, ನೀವು ಅದ ಅಬೆಯಲ್ಲೇ ಬೇಯಿಸಿದ ಪದಾರ್ಥಗಳನ್ನ ಮಾಡ್ಬೇಕು ಅನ್ನೋ ಒಂದು ವಿಷಯ ಇದೆ, ಆತರ ಏನಾದ್ರು ಅನ್ಸರ್ಸ್ತೀರಾ?
13: ಒಗ್ಗರಣೆಗೆ ಸಾಸಿವೆ ಕಾಳು ಹಾಕೋದಿಲ್ಲ ಇವತ್ತು, ಅದು ಒಗ್ಗರಣೆ ಹೊಟ್ಟಬಾರದು, ಹಾವಿನ ಕಣ್ಣಿಗೆ ಇದಾಗತ್ತೆ ಅಂತೆಲ್ಲ. ಮತ್ತೆ ಕಡ್ಲೆ ಎಲ್ಲ ಇವತ್ತು ಉಪಯೋಗಿಸೋದಿಲ್ಲ ಹಾಗೆ.
9: ಓ, ಆ ರೀತಿ. ಓಕೆ ಓಕೆ ಓಕೆ. ಓ, ನಿಮ್ಮಲ್ಲಿ ತುಂಬಾನೇ ವಿಶೇಷತೆಯಿಂದ ಇದೆ. ಅಕ್ಕಿ ಸಾಮಾನ್ಯವಾಗಿ ನಮ್ ಕಡೆ ಹೇಗ್ ಮಾಡ್ತಾರೆ ಅಂದ್ರೆ, ಹುತ್ತದ ಮಣ್ಣು ತಂದು ನಾಗಪ್ಪನನ್ನ ಮಾಡ್ತಾರೆ. ನೀವು ಅಕ್ಕಿ ಹಿಟ್ಟಲ್ಲೇ ನಾಗಪ್ಪನನ್ನ ಮಾಡ್ತೀರಾ?
13: ಅದು ಹುತ್ತದ ಮಣ್ಣು ತರತ್ತೆ, ಮತ್ತೆ ನಮ್ದು ಇದು ಮುಳ್ಳಿನ ಕೋಲ್ ತರ, ನನ್ಗೆ ಅದ್ರ ಹೆಸರು ನೆನಪಿಲ್ಲ, ಹಾಗಾಗಿ ಅದನ್ನು ಅಷ್ಟೇ ನಾವು ಅಣ್ಣ ತಮ್ಮನಿಗೆ ಬೆನ್ನಿಗೆ ಚೂರು ತಾಕ್ಸಿ ನಾವು ಬಾಗಿನ ಕೊಡುವಾಗ ಅದನ್ನು ಕೊಡ್ತೀವಿ.
9: ಓ, ಸೂಪರ್, ವೆರಿ ನೈಸ್. ಓಕೆ, ಸಾಮಾನ್ಯವಾಗಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಎಲ್ಲ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಅಥವಾ ಕಾಯಿ ಕಣ ಅಂತ ಕೊಟ್ರೆ ನೀವು ಅಣ್ಣ ತಮ್ಮಂದ್ರಿಗೆ ಕೊಡ್ತೀರಿ, ತುಂಬಾ ವಿಶೇಷವಾಗಿದೆ.
13: ಅಣ್ಣ ತಮ್ಮನಿಗೆ ಅಂದ್ರೆ ಕಾಯಿ ಉಂಡೆ ಮಾಡಿರ್ತೀವಲ್ಲ ಅಕ್ಕಿ, ಅದನ್ನ ಕೊಡೋದು. ಏನು ಕೊಡೋದಿಲ್ಲ ನಾವು.
9: ವೆರಿ ನೈಸ್. ಓಕೆ, ಅಡುಗೆಗಳು ಕೂಡ ಎಲ್ಲಾ ರೀತಿಯ ಉಂಡೆಗಳು ಕೂಡ ಸ್ಪೆಷಲ್ ಆಗಿರುತ್ತೆ.
13: ಎರಡೇ ತರ ಮಾಡುದು, ಒಂದು ತಿಗಿಳಿ ತಂಬಿಟ್ಟು ಅಂದ್ರೆ ಅದು ಎಳ್ಳುಂಡೆ, ಮತ್ತೊಂದು ಅಕ್ಕಿ ಹಿಟ್ಟನ್ನ ಕುಟ್ಟು ಬಿಟ್ಟು ಅದ್ರ ಜೊತೆಗೆ ಬೆಲ್ಲನು ಹಾಕಿ ಕುಟ್ಟೋದು, ಅದು ಪಾಕ ಬರತ್ತೆ, ಅವನು ಉಂಡೆ ಕಟ್ಟೋದು ಆತರ ಹಸಿ ಇದು.
9: ಓಕೆ,
13: ಅದನ್ನ ಇದ್ ಮಾಡಿ ಏನು ಬೇಯಿಸಿ ಎಣ್ಣೆ ಮಾಡೋದಲ್ಲ ಉಂಡೆ ಹಾಗೆ.
9: ಓಕೆ, ವೆರಿ ನೈಸ್. ಅಂದ್ರೆ ಮನೆಯ ಸದಸ್ಯರೆಲ್ಲರೂ ಕೂಡ ಒಟ್ಟುಗೂಡಿ ಮಾಡುವಂತಹ ಹಬ್ಬ ಇದಾಗಿದೆ ನಿಮ್ಮ ಮನೆಯಲ್ಲಿ. ಓಕೆ, ಸೂಪರ್.
13: ಕಡಬ ಅಂತ ಮಾಡ್ತೀವಿ, ಸಿಹಿ ಮತ್ತು ಸಪ್ಪೆದು ಮಾಡ್ತೀವಿ ನಾವು, ಖಾರದ್ದು ಮಾಡ್ತೀವಿ.
9: ಓಕೆ, ಕಾಯಿ ಕಡಬು.
13: ಕಾಯಿ ಕಡಬ.
9: ಓಕೆ,
13: ಇವತ್ತಿನ ವಿಶೇಷ.
9: ಹೌದಾ? ಓಕೆ, ಸೂಪರ್, ವೆರಿ ನೈಸ್. ಎಸ್, ನಿಮ್ಮ ಹಿರಿಯರು ನಡ್ಸ್ಕೊಂಡ್ ಬಂದಂತಹ ಹಬ್ಬನ ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀರಿ ಮೇಡಮ್. ಓಕೆ, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ವಾರಿಜಾಕ್ಷಿ ಮೇಡಮ್. ಓಕೆ, ಸೊ ಸ್ನೇಹಿತರ ಕೇಳಿದ್ರಲ್ವಾ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಹಬ್ಬಗಳ ಆಚರಣೆ ಇದೆ. ಸೊ ಶೃಂಗೇರಿಯಲ್ಲೇ ಒಂದು ರೀತಿಯಲ್ಲಿ ಮಾಡಿದ್ರೆ ಬಿಜಾಪುರದಲ್ಲಿ ಮತ್ತೊಂದು ರೀತಿಯಲ್ಲಿ ಮಾಡ್ತಾರೆ, ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ರೀತಿಯಲ್ಲಿ ಹಬ್ಬಗಳ ಆಚರಣೆ ಇರುತ್ತೆ. ಸೊ ಸುರೇಶ್ ಅವರು ಬಾಗೇಪಲ್ಲಿಯಿಂದ ಕರೆ ಮಾಡಿದ್ರು, ಅವರು ಕೂಡ ಸ್ಪೆಷಲ್ ಆಗಿ ನಾವು ಆಚರಣೆ ಮಾಡ್ತೀವಿ ಅಂದ್ರು. ರಾನಡ ಸರ್ ಅವರು ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡುವುದರ ಮುಖಾಂತರ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದ್ರು. ಜೊತೆಗೆ ಚಿಕ್ಕಪ್ಪ ಸರ್ ಅವರು ಶ್ರಾವಣ ಮಾಸದ ಮೂರನೇ ವಾರದಂದು ನಾವು ಈ ಹಬ್ಬವನ್ನು ಮಾಡ್ತೀವಿ. ಸ್ಪೆಷಲ್ ಆಗಿ ಅಕ್ಕ ತಂಗಿಯರಿಗೆ ಕಾಯಿ ಕಣ ಅಂತ ಕೊಡ್ತೀವಿ, ಹಾಗೆ ಉರುಳಿ ಕಾಳು ಸಾಂಬಾರು ಮಾಡಿ ಕಟ್ಟನ್ನು ಮಾಡಿ ಆ ದಿನ ಸೇವನೆ ಮಾಡ್ತೀವಿ ಅಂದರು. ಹಾಗೆ ಶಿವಶರಣ ಸರ್ ಅವರು ಅವರ ತಂಗಿಯರಿಗೆ ಅಕ್ಕರಿಗೆ ಬಾಗಿನ ಕೊಡುವಂಥದ್ದು ಸ್ಪೆಷಲ್ಲು. ಹಾಗೆ ಈ ತಿಂಗಳು ಪೂರ್ತಿ ನಮ್ಮನೆಗೆ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಉಂಡೆ ಕೊಡ್ತೀವಿ, ಅವರು ನಮಗೆ ಉಂಡೆ ತಂದು ಕೊಡ್ತಾರೆ ಅನ್ನೋದನ್ನು ಹೇಳಿದರು. ಜೊತೆಗೆ ಶೃಂಗೇರಿಯಿಂದ ವಾರಿಜಾಕ್ಷಿ ಮೇಡಮ್ ಅವರು ಕೂಡ ಅಕ್ಕಿ ಹಿಟ್ಟಲ್ಲಿ ನಾಗಪ್ಪನನ್ನು ಮಾಡಿ ಅದಕ್ಕೆ ಹಾಲೆರೆಯೋದು ಉಂಟು. ಜೊತೆಗೆ ಆ ದಿನ ಎಲ್ಲ ಇವರು ಅರಿಶಿಣವನ್ನೇ ಬಳಸೋದುಂಟು, ಹಾಗೆ ಒಗ್ಗರಣೆ ಏನೂ ಕೊಡೋದಿಲ್ಲ. ಬೇಯಿಸಿದಂತಹ ಹಬೆಯಲ್ಲಿ ಬೇಯಿಸಿದಂತಹ ಆಹಾರ ಪದಾರ್ಥಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದರು. ಹಾಗೆ ರಂಗೋಲಿಯನ್ನು ಬಿಡಿಸೋದು ಕೂಡ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಸ್ಪೆಷಲ್ ಆಗಿರುತ್ತೆ. ಅದರಲ್ಲೂ ನಮ್ಮ ಹೆಣ್ಮಕ್ಳು ಕಲರ್ಫುಲ್ ಆಗಿ ರಂಗೋಲಿಗಳನ್ನು ಬಿಡಿಸ್ತಾರೆ. ಆದರೆ ರಂಗೋಲಿ ಹಿಟ್ಟಲ್ಲಿ ರಂಗೋಲಿಯನ್ನು ಹಾಕೋದಿಲ್ಲ, ಅಕ್ಕಿ ಹಿಟ್ಟಲ್ಲಿ ರಂಗೋಲಿಯನ್ನು ಹಾಕ್ತೀವಿ ಅಂತ ನಮ್ಮ ಶೃಂಗೇರಿಯಿಂದ ಕರೆ ಮಾಡಿದಂತಹ ವಾರಿಜಾಕ್ಷಿ ಮೇಡಮ್ ಅವರು ಹೇಳಿದರು. ಸೊ ಇದೇ ವಿಷಯಕ್ಕೆ ಸ್ನೇಹಿತರೆ, ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯಲ್ಲಿ ಈ ಹಬ್ಬಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳೋದು ಅಲ್ವಾ. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಪಂಚಮಿ ಹಬ್ಬದ ವಿಶೇಷತೆ ಬಗ್ಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಪಂಚಮಿ ಹಬ್ಬ ಅಂದ ತಕ್ಷಣ ಬರೀ ಇದು ಉಂಡೆಗಳ ಹಬ್ಬ ಅಲ್ಲ, ಉಂಡೆಗಳನ್ನು ಮಾಡ್ಕೊಂಡು ತಿನ್ನುವಂತಹ ಹಬ್ಬ ಅಲ್ಲ, ಇದಕ್ಕೂ ಕೂಡ ವೈಜ್ಞಾನಿಕ ಸತ್ಯ ಇದೆ. ಹಾಗೆ ನಮ್ಮ ಹಿರಿಯರು ಆಚರಣೆ ಮಾಡುವಂತಹ ಕೆಲವೊಂದು ವಿಶೇಷ ಪದ್ಧತಿಗಳಿವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಪ್ರೀತಿಯ ಕೇಳುಗರು ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬಾ ಚಂದವಾಗಿ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಈ ವಿಶೇಷತೆ ಬಗ್ಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಆಚರಣೆ ಮಾಡುವಂತಹ ಸ್ಪೆಷಲ್ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ಹಲೋ ಹಲೋ ಹಲೋ. ಓಕೆ, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ಓಕೆ ಸ್ನೇಹಿತರೆ, ಕರೆ ಮಾಡಿದ್ಮೇಲೆ ಮ್ಯೂಟ್ ಮಾಡಿ ಮಾತಾಡಿದ್ರೆ ಚೆಂದ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
16: ನಮಸ್ತೆ ಮೇಡಮ್, ರಾಜ್ಕುಮಾರ್ ಮಾರಿಕಣಿವೆ ತಾಲೂಕು.
9: ಓಕೆ ರಾಜ್ಕುಮಾರ್ ಅವರೇ, ಏನ್ ಮಾಡ್ಕೊಂಡಿರೋದು?
16: ನಮ್ದು ಫೋಟೋಗ್ರಫಿ ಮೇಡಮ್.
9: ಫೋಟೋಗ್ರಫಿ, ಓಕೆ. ಎಸ್, ಹೇಗ್ ನಡೀತಾ ಇದೆ ಫೋಟೋಗ್ರಫಿ ಕೆಲಸ?
16: ಚೆನ್ನಾಗಿ ನಡೀತಾ ಇದೆ.
9: ಓಕೆ ರಾಜ್ಕುಮಾರ್ ಸರ್,
16: ಅಲ್ಲ ಮೇಡಮ್, ಎಲ್ಲ ಕೇಳುಗರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು, ಹಾಗೂ ನಿಮಗೂ ಕೂಡ.
9: ಎಸ್ ಸರ್, ನಿಮಗೂ ಕೂಡ ರಾಜ್ಕುಮಾರ್ ಸರ್.
16: ಹೌದು.
9: ಓಕೆ ಹೇಳಿ ಸರ್, ನೀವು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತೀರಿ?
16: ವಿಶೇಷವಾಗಿ ನಾವು ಇನ್ನು 2 ವಾರ ಬಿಟ್ಟು ಮಾಡ್ತೀವಿ ಮೇಡಮ್, ಈ ವಾರ ಮಾಡೋದಿಲ್ಲ.
9: ಓಕೆ ಓಕೆ ಓಕೆ.
16: ಮಾಮೂಲಿ ಉತ್ತದ ಪೂಜೆಗೆ ಹಾಲನ್ನ ಇರತಕ್ಕಂಥದ್ದು, ಮತ್ತೆ ಸಿಹಿ ಊಟ ಮಾಡಿ ಉಪವಾಸ ವ್ರತವನ್ನು ಆರಂಭ ಮಾಡಿ ಆಚರಣೆ ಮಾಡ್ತೇವೆ. ಅದು ವಿಶೇಷವಾಗಿ ಸೋಮವಾರ ಮಾಡೋದು.
9: ಸೋಮವಾರ?
16: ಹೌದು
9: ಮೇಡಮ್. ಅಂದ್ರೆ ಶ್ರಾವಣದ ಮೂರನೇ ಸೋಮವಾರ ಮಾಡ್ತೀರಾ ನೀವು?
16: ಹೌದು ಹೌದು ಹೌದು ಮೇಡಮ್, ಈ ಕಡೆ ಎಲ್ಲ ನಮ್ ಕಡೆ ಎಲ್ಲ ಮೂರನೇ ಶ್ರಾವಣ ಸೋಮವಾರ.
9: ಓಕೆ. ಆ ಕೆಲವರು ಅವರವರ ಒಂದು ಪದ್ಧತಿಗಳಿಗೆ ಅನುಗುಣವಾಗಿ ಮೂರನೇ ಸೋಮವಾರ ಕೊನೆಯ ಶ್ರಾವಣದ ಕೊನೆಯ ವಾರ ಅಂತ ಮಾಡ್ತಾರೆ.
16: ಹೌದು ಹೌದು, ವಿಶೇಷ ಕೆಲವರು ಇವತ್ತು ಮೊದಲಲ್ವಾ, ಹಾಗಾಗಿ ಇವತ್ತು ಕೆಲವರು ಮಾಡ್ತಾರೆ.
9: ನಿಜ ನಿಜ, ಹಾಗೆ ಅದೇ ಅವರ ಹಿರಿಕರು ನಡ್ಸ್ಕೊಂಡು ಬಂದಿರುವಂತ ಒಂದು ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಆಚರಣೆ ಮಾಡೋದು ಉಂಟು.
16: ನಮ್ಮಲ್ಲಿ ಬೆಳ್ಳಿ ನಾಗರ ತಂದ್ಬಿಟ್ಟು ಉತ್ತಕ್ಕೆ ಬಿಡುವಂತ ಒಂದು ಸಂಪ್ರದಾಯ ಕೂಡ ಇದೆ.
9: ಓ, ಬೆಳ್ಳಿ ನಾಗರ.
16: ಹೌದು ಮೇಡಮ್.
9: ಓಕೆ ಓಕೆ, ಏನು ಇದರ ವಿಶೇಷ ಸರ್?
16: ವಿಶೇಷ ಅಂದ್ರೆ ಈ ಸಂತಾನ ಫಲ.
9: ಓಕೆ, ಅಂದ್ರೆ ಅವ್ರು ಏನಾದ್ರು ಪ್ರೇಯರ್ ಪ್ರಾರ್ಥನೆ ಮಾಡ್ಕೊಂಡಿರ್ತೀರಾ?
16: ದೇವಾಲಯದಲ್ಲಿ ಒಂದು ನಾಗರ ಕಟ್ಟೆ ಇದೆ, ಅಲ್ಲಿಗೆ ವಿಶೇಷವಾಗಿ ಅದನ್ನ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು.
9: ಓಕೆ ಓಕೆ. ಎಸ್, ಅಂದ್ರೆ ಪ್ರತಿ ವರ್ಷ ನೀವು ಅದೇ ರೀತಿ ಇದೇ ರೀತಿ ಮಾಡ್ಕೊಂಡು ಬರ್ತೀರಾ ಉಡುಗೊರೆಯನ್ನು ಕೊಟ್ಟು?
16: ಕೆಲವು ಸಂತಾನ ಫಲ ಇಲ್ಲದಂತವರು ಕೆಲವರು ಮಾಡ್ತಾರೆ ಇದನ್ನ.
9: ಓಕೆ ಓಕೆ, ನೀವು ಅದನ್ನೇ ನಡ್ಸ್ಕೊಂಡು ಬಂದಿದ್ದೀರಾ ನಿಮ್ಮ ಮನೆಯಿಂದ ಕೂಡ?
16: ಹೌದು ಮೇಡಮ್, ಹೌದು ಮೇಡಮ್.
9: ಓಕೆ ಸೂಪರ್. ಹಾಗೆ ನಿಮ್ಮ ಇನ್ನು ಅಡುಗೆಗಳ ವಿಷಯಕ್ಕೆ ಬಂದ್ರೆ ಅಥವಾ ಇನ್ನು ಬೇರೆ
16: ಅಡುಗೆ ವಿಶೇಷ ಅಂದ್ರೆ ಸಿಹಿ ಊಟ, ಪಾಯಸ, ಕೋಸಂಬರಿ, ಫಳ, ತಿಂಡಿಗೆ.
9: ಓಕೆ, ನಮ್ಮ ರಾಜ್ಕುಮಾರ್ ಸರ್ ಅವರಿಗೆ ಯಾವೆಲ್ಲ ಉಂಡೆಗಳು ಇಷ್ಟ ಆಗತ್ತೆ?
16: ನಮಗೆ ಈಗ ಇದು ಅಕ್ಕಿ ಹಿಟ್ಟಿನ ಮಾಡ್ತಾರಲ್ಲ ಕಾಯಿ ತುಂಬಿಟ್ಟ,
9: ತಂಬಿಟ್ಟು ಅಂತನ,
16: ತಂಬಿಟ್ಟು ಅದು ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಕಾಯಿ ಹಸಿ ಕಾಯನ್ನ ತಗೊಂಡ್ರೆ ಇನ್ನು ತುಂಬಾ ರುಚಿ ಸಿಗುತ್ತೆ.
9: ಹೌದು ಹೌದು ಹೌದು, ಹಸಿ ಕಾಯಿಂದ ಕಡುಬು ಕೂಡ ಮಾಡ್ತಾರೆ.
16: ಹೌದು ಮೇಡಮ್.
9: ಓಕೆ,
16: ನಮ್ಮ ಕಡೆ ಬೆಳೆಯಿಂದ ಒಬ್ಬಟ್ಟನ್ನ ತಯಾರು ಮಾಡ್ತಾರೆ. ಕೆಲವ್ರು ಯಾರು ಹೇಳಿದ್ರಲ್ಲ ಉರುಳಿ ಕಾಳಿಂದ ಸಿಹಿ ಒಬ್ಬಟ್ಟು ಮಾಡ್ತಾರೆ ಅಂತ ಹೇಳಿ, ಯಾರು ಚಿಕ್ಕಪ್ಪ ಶಾರದವರು, ಆತರ ನಮ್ಮಲ್ಲಿ ಬೇಳೆಯಿಂದ ತಯಾರಿಸಿದಂತ ಒಬ್ಬಟ್ಟನ್ನ ತಯಾರು ಮಾಡ್ತಾರೆ.
9: ಒಬ್ಬಟ್ಟು ಮಾಡ್ತಾರೆ.
16: ಹೌದು, ಅದನ್ನ ಹೋಳಿಗೆ ಸಾರು ಕೂಡ ಹೇಳ್ತಾರೆ,
9: ಕಟ್ಟಿನ ಸಾಂಬಾರ್ ಹೋಳಿಗೆ ಸಾಂಬಾರ್ ಅಂತ ಮಾಡ್ತಾರೆ.
16: ಹೌದು, ಹೋಳಿಗೆ ಸಾಂಬಾರ್ ಅಂತ.
9: ಓಕೆ, ವೆರಿ ನೈಸ್ ಸರ್, ಈ ರೀತಿ ಎಲ್ಲ ಆಚರಣೆ ಮಾಡ್ತೀರಾ ನೀವು?
16: ಹೌದು ಮೇಡಮ್.
9: ಓಕೆ, ಧನ್ಯವಾದಗಳು ಸರ್.
16: ಥ್ಯಾಂಕ್ ಯು ಮೇಡಮ್.
9: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
17: ಹಲೋ,
9: ನಮಸ್ತೆ.
17: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್ ಅವರಿಗೆ, ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್.
9: ಪಾಟೀಲ್ ಸರ್, ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಪಾಟೀಲ್ ಸರ್.
17: ಓಕೆ ಮೇಡಮ್, ಹಾಗೇನೆ ನಮ್ಮ ಸ್ನೇಹಿತರು ಕೂಡ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೇಡಮ್.
9: ಓಕೆ ಸರ್, ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ನಿಮ್ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತೀವಿ.
17: ಓಕೆ ಮೇಡಮ್.
9: ಪಾಟೀಲ್ ಸರ್ ಅವ್ರು ಯಾವ ರೀತಿ ಆಚರಣೆ ಮಾಡ್ತಾರೆ?
17: ಇವತ್ತು ನಾವು ಆಚರಣೆ ಮಾಡಿದ್ವಿ ಮೇಡಮ್, ನಾಗರ ಪಂಚಮಿ ಪಂಚಮಿಗೆ ಹಾಲಾಗ್ತಾರೆ ಮೇಡಮ್. ಎಲ್ಲಾರು ಎಲ್ಲ ಮಾಡೋದು ಎಲ್ಲ ಹೆಣ್ಮಕ್ಳ ಮೇಡಮ್.
9: ಹೌದು, ಅದಕ್ಕೆ ಸಪೋರ್ಟ್ ಆಗಿ ನೀವು ನಿಲ್ತೀರಾ?
17: ಹಾ ಮೇಡಮ್,
9: ನೀವು ಸಪೋರ್ಟ್ ಆಗಿ ನಿಲ್ತೀರಾ?
17: ಹಾ, ಸಪೋರ್ಟ್ ಆಗಿ ನಿಲ್ತು ಮೇಡಮ್.
9: ಆಧಾರ ಸ್ತಂಭಗಳು ಸರ್ ನೀವೆಲ್ಲರೂ.
17: ಹೌದು ಮೇಡಮ್, ಈ ಹಬ್ಬಕ್ಕ ಏನೇನು ಬೇಕು ಎಲ್ಲ ಕಿರಾಣಿ ಮಾಲ್ ತಂದು ಕೊಡೋರು ನಾವ್ರಿ.
9: ಹೌದಲ್ವಾ?
17: ಹೌದು.
9: ಓಕೆ,
17: ಅದನ್ನೆಲ್ಲ ಮಾಡಿ ಉಂಡೆಗಳೆಲ್ಲ ಮಾಡಿ ಒಂದು ನಾಗಪ್ಪಗೆ ಹಾಲು ಎರೆಯೋದು ಹೆಣ್ಮಕ್ಳು ಮಾತ್ರ
9: ಮಾತ್ರ.
17: ಓಕೆ,
9: ಏನಿದ್ರು ತಂದ್ಕೊಡೋ ಉಸಾಬರಿ ಎಲ್ಲ ನಿಮ್ದು ಕೆಲ್ಸ.
17: ಹಾ ಮೇಡಮ್.
9: ಅಲ್ವಾ,
17: ಇವತ್ತು ನೋಡ್ರಿ ನಮ್ಮ ನಮ್ಮ ಮನೆಯಲ್ಲಿ ಹೆಸರಿನ ಉಂಡೆ, ಗೋಧಿ ಉಂಡೆ,
9: ಅಬ್ಬಾ,
17: ಮತ್ತೆ ಶೇಂಗದ ಉಂಡೆ, ಎಳ್ಳಿನ ಉಂಡೆ,
9: ಓ,
17: ಅಕ್ಕಿ ಉಂಡೆ, ಆಮೇಲೆ ಕೋರ್ಬಳ ಅಂದ್ರೆ ಚಕ್ಕಲಿ,
9: ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು,
17: ಎಲ್ಲ ತರ ತರದ ಉಂಡೆಗಳನ್ನು ಮಾಡಿಕೊಂಡು ಏನ್ರಿ ಒಂದು ನಾಗಪ್ಪ ದೇವರಿಗೆ ಒಂದು ಹಾಲು ಹರಿದು ನಮ್ಗೆ ಒಂದು ಸುಖ ಸಂತೋಷ ಬರ್ಲಿ, ಮುಂದಿನ ಒಂದು ದಿನಗಳಲ್ಲಿ ಚೆನ್ನಾಗಿ ಮಳೆ ಆಗಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಮೇಡಮ್.
9: ಓ, ಈ ರೀತಿ ಆಚರಣೆ ಮಾಡ್ತೀರಾ ನೀವು?
17: ಹೌದ್ರಿ, ಆದ್ರೂ ಇನ್ನ ನಮ್ಮ ರಾಯಚೂರು ಜಿಲ್ಲೆಗೆ ಮಳೆನೇ ಇಲ್ಲ ರೀ ಮೇಡಮ್.
9: ಇನ್ನು ಆಗಿಲ್ವಾ ಸರ್?
17: ಬರೀ ಬಿಸಿಲು, ಗಾಳಿ ಬೀಸ್ತಾ ಇದೆ, ನದಿಗೆ ನೀರಿಲ್ಲ, ಕೆನಾಲಿಗೆ ನೀರಿಲ್ಲ ಮೇಡಮ್.
9: ಆಗತ್ತೆ ಸರ್, ಇನ್ನು ಸಮಯ ಇದೆ.
17: ತುಂಬಾ ಕಷ್ಟದಲ್ಲಿ ಇದಾರೆ ಮೇಡಮ್ ರೈತರು.
9: ಓಕೆ,
17: ಹಂಗಾಗಿ
9: ಆಗತ್ತೆ.
17: ಹಾ ಮೇಡಮ್,
9: ಪ್ರಕೃತಿ ಮನ್ಸು ಮಾಡಿದ್ರೆ ಎಷ್ಟೊತ್ತು ಸರ್, ಒಂದು ದಿನದಲ್ಲೇ ನಿಮ್ಮ ಚಾನೆಲ್ಗಳು ಹಾಗೆ ನಿಮ್ಮ ಇವೆಲ್ಲ ನದಿ ತೊರೆಗಳು ತುಂಬಿಡತ್ತೆ.
17: ಹೌದ್ರಿ ಮೇಡಮ್, ನೀವು ಆಚರಣೆ ಮಾಡ್ತೀರಿ?
9: ಖಂಡಿತ ಸರ್, ಆಚರಣೆ ಮಾಡ್ತೀವಿ. ನಾವು ನಾಗಪ್ಪ ಕಲ್ಲಿಗೆ ಹೋಗಿ ಹಾಲೆರೆದು ಪೂಜೆ ಮಾಡಿ ನಮ್ಗೆ ತಿಳಿದಷ್ಟು ಮಟ್ಟಿಗೆ ಮಾಡ್ತೀವಿ. ಆಗ ನಮ್ಮ ಅಜ್ಜಿ ತಾತ ಅವರು ಅಂದ್ರೆ ನಮ್ಮ ಮನೆಯಲ್ಲಿ ಹುತ್ತದ ಮಣ್ಣನ್ನು ತಂದು ನಾಗಪ್ಪನನ್ನ ಮಾಡಿ ದೇವ್ರ ಮನೇಲಿಟ್ಟು ಹಾಲೆರೆದು ಪೂಜೆ ಮಾಡೋದು ಆ ಪದ್ಧತಿ ಇತ್ತು. ಇಲ್ಲಿ ಒಂದಿಷ್ಟು ಬದಲಾವಣೆ ಸರ್.
17: ಆಮೇಲೆ ನೋಡ್ರಿ, ಹಾಲಾಗಿ ಬಂದ್ಮೇಲೆ ಹುಡುಗರಿಗೆ ಕೊಬ್ಬರಿ ಕೊಟ್ಟು ಕೊಬ್ಬರಿ
9: ಆಡಿಸೋದು ಸರ್,
17: ಜೋಕಾಲಿ ಆಡೋದು, ಇಂಥವೆಲ್ಲ ಮೊದಲಿನ ಸಂಪ್ರದಾಯಗಳು ಇನ್ನ ಇದಾವೆ ಮೇಡಮ್.
9: ಈಗಲೂ ಜೋಕಾಲಿ ಕಟ್ತೀರಾ ಸರ್?
17: ಹಾ, ಕಟ್ತಾರೆ ಮೇಡಮ್, ಜೋಕಾಲಿ ಆಡ್ತಾರೆ. ಸಣ್ಣ ಸಣ್ಣ ಮಕ್ಕಳಿದ್ರೆ ಜೋಕಾಲಿ ಆಡ್ತಾರೆ, ದೊಡ್ಡವರು ಅಂತ ಆಡಲ್ಲ. ಕೊಬ್ಬರಿ ಆಡಿಸೋದು,
9: ಕೊಬ್ಬರಿ ಆಡೋದು, ಅದು ಒಣ ಕೊಬ್ಬರಿಯಲ್ಲಿ ನಾಲ್ಕು ಮಧ್ಯೆ ನಾಲ್ಕು ಕಡ್ಡಿಗಳನ್ನಿಟ್ಟು ದಾರ ಕಟ್ಟಿ ಗಿರ್ಗಿಟ್ಲೆ ಆಡ್ಸೋದಲ್ವಾ ಸರ್? ಅದು ನಮ್ಮ ಅಜ್ಜ ನಮಗೆ ಹೇಳ್ಕೊಟ್ಟಿದ್ರು, ಅವ್ರು ಮಾಡ್ಕೊಡ್ತಿದ್ರು. ಆಗ ಎರಡ್ ದಿನ ಆಟ ಆಡಿ ಮೂರನೇ ದಿನಕ್ಕೆ ಕಾಯಿ ಕೊಬ್ಬರಿನ ತಿಂತಿದ್ವಿ.
17: ಚಿಕ್ಕವರಿದ್ದಾಗ ನಾವು ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಓದುವಾಗ ಈ ಹಬ್ಬ ಬಂತಂದ್ರೆ ಕೊಬ್ಬರಿ ಕಟ್ಟಿ ಹಾಡಿಸೋದು ಗಿರ್ಗಿಟ್ಲೆ ಹಾಡಿಸೋದು ಮಾಡಿದ್ವಿ ಮೇಡಮ್, ನೆನಪಿದೆ.
9: ಈಗ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ ಸರ್? ಮಕ್ಕಳಿಗೆ, ಮೊಮ್ಮಕ್ಕಳಿಗೆ?
17: ಮೊಮ್ಮಕ್ಕಳಿಗೆ ನಿನ್ನ ಸಣ್ಣ ಹುಡುಗ ಇದ್ದಾನೆ, ಒಂದ್ ವರ್ಷದ ಹುಡುಗ ಇದ್ದಾನೆ. ಇನ್ನ ಮಕ್ಕಳಂತೂ ನಮ್ಗೆ ದೊಡ್ಡರಾಗ್ಬಿಟ್ರ ಅವ್ರು, ನಮ್ಮ ಊರಾಗಿಲ್ಲ.
9: ಅವರೆಲ್ಲ ಈ ತರ ಆಟ ಆಡಲ್ಲ ಬಿಡಿ ಸರ್.
17: ಚಿಕ್ಕವರಿದ್ದಾಗ ಆಡಿದ್ದಾರೆ ಅವರು, ಈಗಂತೂ ಕೆಲಸದ ಮೇಲೆ ಹೋಗಿದ್ದಾರೆ. ಒಬ್ಬರು ಬೆಂಗಳೂರಲ್ಲಿ ಇದ್ದಾನೆ, ಒಬ್ಬ ರಾಯಚೂರದಲ್ಲಿ ಇದ್ದಾನೆ. ಕೆಲಸಕ್ಕೆ ಅವರಲ್ಲಿ ಭಾಗಿಯಾಗಿದ್ದಾರೆ ಮೇಡಮ್.
9: ಓಕೆ ಸರ್, ನಿಮಗೆಲ್ಲ ಬಾಲ್ಯದ ನೆನಪುಗಳು ಕೂಡ ಮರುಕಳಿಸುತ್ತೆ.
17: ಕಳಿಸೋದು ಮೇಡಮ್.
9: ಓಕೆ ಸರ್, ವಿಶೇಷವಾಗಿರುವಂತಹ ವಿಷಯಗಳನ್ನ ಹಂಚ್ಕೊಂಡ್ರಿ, ಥ್ಯಾಂಕ್ ಯು.
17: ಓಕೆ ಮೇಡಮ್, ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
9: ನಿಮಗೂ ಕೂಡ ಸರ್, ನಿಮಗೂ ಕೂಡ.
17: ಓಕೆ ಮೇಡಮ್.
9: ಹೌದು ಸರ್ ಪಾಟೀಲ್ ಸರ್, ಇಷ್ಟೆಲ್ಲ ಉಂಡೆಗಳನ್ನ ಹೇಳಿದ್ರಲ್ವಾ, ನಿಮಗೆ ಯಾವ ಉಂಡೆ ಇಷ್ಟ?
17: ನಮಗೆ ರೀ ಇದು ಅಕ್ಕಿ ಉಂಡೆ.
9: ಅಕ್ಕಿ ಉಂಡೆ ಇಷ್ಟ.
17: ಆಮೇಲೆ ಒಂದು ಎಳ್ಳಿನ ಉಂಡೆ.
9: ಎಳ್ಳಿನ ಉಂಡೆ, ಇವೆರಡು ಉಂಡೆಗಳು ತುಂಬಾ ಇಷ್ಟ.
17: ಬನ್ನಿ ಮೇಡಮ್, ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಊರಿಗೆ ಬನ್ನಿ.
9: ಖಂಡಿತವಾಗ್ಲು ಸರ್, ನಾವು ಶಿವಮೊಗ್ಗದಿಂದ ಬಂದ್ರೆ ಹಾಗೆ ಬರಲ್ಲ, ವರುಣ ದೇವನನ್ನು ಕೂಡ ಕರ್ಕೊಂಡೇ ಬರ್ತೀವಿ.
17: ಓಕೆ ಮೇಡಮ್,
9: ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
18: ನಮಸ್ತೆ ಮೇಡಮ್, ಉಲ್ಲಾಸ್ ವಿಜಯನಗರ.
9: ಉಲ್ಲಾಸ್ ಸರ್ ಹೇಗಿದ್ದೀರಿ?
18: ಮೇಡಮ್ ಚೆನ್ನಾಗಿದ್ದೀನಿ, ಮೇಡಮ್.
9: ಎಸ್ ಸರ್, ಹಬ್ಬದ ಆಚರಣೆ ಹೇಗಾಯ್ತು?
18: ನಿಮಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು, ನಿಮ್ಮ ತಂಡದವರಿಗೂ.
9: ನಿಮಗೂ ಕೂಡ ಸರ್, ನಿಮಗೂ ಕೂಡ. ಸರ್ ಹೇಳಿ ಸರ್, ಹೇಳಿ ಯಾವ ರೀತಿ ಆಚರಣೆ ಮಾಡ್ತೀರಿ?
18: ನಾವಂದ್ರೆ ನಮ್ಮ ಮನೇಲಿ ಮೇಡಮ್ ಎರಡ್ ಸಲ ಮಾಡ್ತೇವೆ. ಒಂದಿವಸ ಬರೀ ಹಾಲು ಮಾತ್ರ, ಹಾಲು ಬಿಟ್ಟು ಐದರ ಹಣ್ಣು ಹಂಪಲು ತಗೊಂಡು ಮೇಡಮ್ ಹಾಲು ಎಲ್ಲ ಬಿಟ್ಟು ಬರ್ತೀವಿ ಒಂದಿವಸ ಮುಂಚೆ. ಮತ್ತೇನು ಮೇಡಮ್, ಅವತ್ತಿನ ದಿವಸ ಏನು ರೈಸ್ ಊಟ ಏನು ಮಾಡಲ್ಲ. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗ ಇಲ್ಲ ಮೇಡಮ್ ಅವತ್ತಿನ ದಿವಸ. ಮತ್ತೆ
9: ಅವತ್ತಿನ ದಿನ ರೈಸ್ ಊಟ ಮಾಡಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ.
18: ಏನು ಉಪಯೋಗ ಇಲ್ಲ ಮೇಡಮ್ ಅವತ್ತಿನ ದಿವಸ, ಅಂದ್ರೆ ಬರೀ ಉಪ್ಪಿಟ್ಟು ಅಂತ ಏನ ಮಾಡ್ಕೊಂಡು ತಿಂತೀವಿ ಮೇಡಮ್.
9: ಉಪ್ಪಿಟ್ಟು, ಅವಲಕ್ಕಿ, ಲಘು ಆಹಾರ ಪದಾರ್ಥಗಳು
18: ಆಹಾರ ಮಾತ್ರ ಮೇಡಮ್. ಫಸ್ಟ್ ಅಷ್ಟು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತೀವಿ ಮೇಡಮ್. ಎರಡನೇ ದಿವಸ ಏನ್ ಮಾಡ್ತೀವಿ ಮೇಡಮ್, ಹೋಳಿಗೆ ಮತ್ತೆ ಶೇಂಗಾ ಉಂಡೆ ಬರ್ತಲ್ಲ ಮೇಡಮ್, ಶೇಂಗಾ ಉಂಡೆ ಮತ್ತೆ ಕೋಡ್ಬಳೆ ತಗೊಂಡೋಗಿ ಹೋಳಿಗೆ ತಗೊಂಡೋಗಿ ಮೇಡಮ್ ನೈವೇದ್ಯ ಮಾಡ್ಕೊಂಡು ಐದರ ಪಲ್ಯ ಮಾಡ್ಕೊಂಡು ಹೋಗ್ತೀವಿ ಮೇಡಮ್.
9: ಓಕೆ,
18: ಐದರ ಪಲ್ಯ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡ್ಬಿಟ್ಟು ಮೇಡಮ್ ಅಲ್ಲಿ ಅಕ್ಕಪಕ್ಕ ಮನೆ ಇದೆಯಲ್ಲ ಅವ್ರಿಗೆಲ್ಲ ಮೇಡಮ್ ಕೊಟ್ಟು ಬರ್ತೀವಿ ಮೇಡಮ್. ಐದ್ ಜನಕ್ಕೂ, ಐದ್ ಜನಕ್ಕೂ ಕರ್ಕೊಂಬಂದು ದೇವಸ್ಥಾನ ಬಂದು ಕರ್ಕೊಂಬಂದು ಐದ್ ಜನಕ್ಕೂ ಪ್ರಸಾದ ಕೊಟ್ಟು ಇಟ್ಟು ಮಾಡ್ತೀವಿ ಮೇಡಮ್.
9: ವೆರಿ ನೈಸ್ ಸರ್, ಸೂಪರ್ ಬಲ್ವಾ ಸರ್, ತುಂಬಾ ವಿಶೇಷವಾಗಿದೆ ಇದೊಂದು ರೀತಿಯಲ್ಲಿ.
18: ಮೇಡಮ್ ಅದು ಮುಂಚಿನ ನಡ್ಕೊಂಡ್ ಬಂದ ಮೇಡಮ್.
9: ಹೌದಾ?
18: ಅದು ಮೇಡಮ್ ಅದ್ರ ತಂಬಿಟ್ಟು ಅಂತ ಇನ್ನೂ ಚೆನ್ನಾಗಿರ್ತದೆ ಮೇಡಮ್ ತಿನ್ಲಿಕ್ಕೆ.
9: ಹೌದಾ ಸರ್?
18: ಮೇಡಮ್.
9: ಓಕೆ ಸೂಪರ್ ಸರ್.
18: ಅದು ಎಳ್ಳಿಂದ ಮಾಡ್ತೀವಿ ಮೇಡಮ್, ಅದೊಂದು ವಿಶೇಷ ಮೇಡಮ್.
9: ಹೌದಾ? ಓಕೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದ್ರಲ್ಲೂ ಸ್ಪೆಷಲ್ ಆಗಿ ಐದು ತರ ಪಲ್ಯವನ್ನ ಮಾಡೋದು, ಹಾಗೆ ರೈಸ್ ಊಟ ಮಾಡದೆ ಇರೋದು, ಎರಡು ದಿನ ಆಚರಣೆ ಮಾಡೋದು. ಓಕೆ ಸರ್, ಖಂಡಿತ. ಹೌದಾ ಸರ್? ಓಕೆ ಸರ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಾವೇನೋ ಒಂದು ಅನ್ಕೊಂಡಿರ್ತೀವಿ ಹಬ್ಬ ಅಂದ್ರೆ ಈ ರೀತಿ ಒಂದು ಸಿಹಿ ಮಾಡ್ಕೊಂಡು ತಿನ್ನೋದಷ್ಟೇ ಅಂತ. ನೋಡಿ, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಬ್ಬೊಬ್ರು ಒಂದೊಂದು ವಿಷಯನ ಹೇಳ್ತಾ ಇದ್ರೆ ನಾಗರ ಪಂಚಮಿ ಹಬ್ಬದಲ್ಲಿ ಇಷ್ಟೆಲ್ಲಾ ಮಾಹಿತಿಗಳು ಸಿಗತ್ತೆ ಅಂತ ಅನ್ಕೊಂಡ್ರೆ ನಮಗೂ ಕೂಡ ಖುಷಿ ಆಗತ್ತೆ, ಆಶ್ಚರ್ಯ ಆಗತ್ತೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
19: ಎಲ್ಲ ಆರ್ಜಿಗಳಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
9: ನಿಮಗೂ ಕೂಡ ಶಂಭಲಿಂಗ ಸರ್. ಆರಾಮ್ ಸರ್, ನೀವ್ ಹೇಗಿದ್ದೀರಿ?
19: ಹಬ್ಬ ಆಯ್ತಾ ನಿಮ್ದು? ಹಬ್ಬ
9: ಆಯ್ತು ಸರ್, ನಮ್ದು ಸಿಂಪಲ್ ಆಗಿ ಆಯ್ತು. ನಿಮ್ದು?
19: ನಮ್ದು
9: ಹೇಳಿ
19: ಅಂದ್ರೆ ಏನಾದ್ರು ಸರ್, ರೊಟ್ಟಿ ಬುತ್ತಿ
9: ಸರ್. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಸಿಗ್ನಲ್ ಸರಿಯಾಗಿರೋ ಪ್ಲೇಸ್ ಇಗೆ ಬನ್ನಿ.
19: ಹೊರಗಿದ್ದೀನಿ ಮೇಡಮ್, ಹೊರಗಿದ್ದೀನಿ ನಾನು.
9: ಕಟ್ ಕಟ್ ಕಟ್ ಕಟ್ ಆಗ್ತಾ ಇದೆ ನಿಮ್ಮ ವಾಯ್ಸ್. ಇವಾಗ
19: ಮಾತಾಡಿ.
9: ಓಕೆ.
19: ಊಟ ಮಾಡ್ತೀವಿ ಮೇಡಮ್. ನಾವು ಇಲ್ಲಿ ಪರಿಸ್ಥಿತಿ ನಮ್ಗೆಲ್ಲ ಬೇರೆ ಬೇರೆ ಇದಾರೆ, ಅಲ್ಲಿ ನಮ್ಮ ಊರ್ಗಳೆಲ್ಲ ಒಂದ್ ಮನೆ ಒಂದ್ ಮನೆ ಪಳಸ ನಾನ್ತರ ಬರ್ತೀವಿ. ಬಿಳಿ ಬುತ್ತಿ, ಕೈ ಬುತ್ತಿ, ಸಾವಿರ ಬುತ್ತಿ ಬೇರೆ ಬೇರೆ ಬೇರೆ ಇರುತ್ತೆ. ಸಂಬರ ಬುತ್ತಿ ಅಂತ ಮಾಡ್ತಾರೆ. ಸಂಬರ ಬುತ್ತಿ ಅಂದ್ರೆ ಸ್ವಲ್ಪ ಶೇಂಗಿನ ಕೇಳ್ತೀವಿ ಮೇಡಮ್, ಬಹಳ ಚೆನ್ನಾಗಿರ್ತದೆ. ನಮ್ಮಲ್ಲಿ ಪುಡಿ ಪಲ್ಯ ಅಂತ ಮಾಡ್ತೀವಿ, ಕೋರಿಟ್ ಪಲ್ಯ ಅಂತ ಮಾಡ್ತೀವಿ. ಅಂದ್ರೆ ಈ ಕಡಲೆ ಪಲ್ಯ ಅಂತ ನಮ್ಮ ಚೌಕಾರ ಡ್ರೈ ಮಾಡ್ಬಿಟ್ಟು ಅದನ್ನ ಗಟ್ಟಿ ಮಾಡಿ ಅದನ್ನ ಮೈಸೂರು ಮಾರ್ಕೆಟ್ ಕಳಿಸ್ತಾರೆ ಮೇಡಮ್. ಅದನ್ನ ಮತ್ತೆ ಮುರುಗ ಪಲ್ಯ, ಕಡಲೆಕಾಯಿ ಪಲ್ಯ, ನಾನಾ ತರ ಪಲ್ಯ, ಹೆಸರು ಕಲರ್ ಪಲ್ಯ, ಆಮೇಲೆ ಚಟ್ನಿಗಳಲ್ಲಿ ಕಡಲೆ ಚಟ್ನಿ, ಉರುಳಿ ಚಟ್ನಿ, ಆಮೇಲೆ ಹಸಿ ಚಟ್ನಿ, ಕುರಿಸಿನ ಚಟ್ನಿ, ಆಮೇಲೆ ನಮ್ಮಲ್ಲಿ ಕರೆಂಟ್ಗಳು ಒಂದು ಮಾಡಿದ್ರೆ ಚಿಕನ್ ಮೆಂತೆ ಕರೆಂಟ್ ಈ ತರ ಮೇಡಮ್ ತಿಂದ್ಬಿಟ್ಟು ಬೇಜಾರಾಗ್ಬಿಡ್ತೀರಾ ಅಂತ ಹೇಳಿ. ಮತ್ ಸ್ವೀಟ್ ಏನಿಲ್ಲ ಮೇಡಮ್,
9: ಬರೀ ನೀವೆಲ್ಲದೂ ಮಾತಲ್ಲೇ ತಿನ್ನಿಸ್ತಾ ಇದೀರಾ ನಮಗೆ, ಈಗ ಖುಷಿ ಆಗ್ತಾ ಇದೆ.
19: ಅದಾದ ನಂತರ ಮಾನೇ ಜನ ಏನ್ ಮಾಡ್ತೀವಿ, ಹಾಲು ಇರ್ತೀವಿ, ಹಾಲು ಇರ್ದಾಗ ಒಟ್ಟೇನು ಏನು ಕರೆಯೋದಿಲ್ಲ ಮೇಡಮ್. ಹೇಳ್ಬೇಕಂದ್ರೆ ಅದು ಉಂಡೆ ಕಡಲೆ ಕಾಳಿ, ಆಮೇಲೆ ಉಂಡೆಗಳ ಜೊತೆಗೆ ಸ್ವಲ್ಪ ಹಾಕೊಂಡು ಕೊಬ್ಬರಿ ಇಟ್ಕೊಂತೀವಿ, ರೆಸಿ ಕೊಡ್ತೀವಿ ಮೇಡಮ್. ಅಲ್ಲಿ ಕಡಲೆಕಾಳು ಪಲ್ಲೆ, ಅದು ಕಡಲೆಕಾಳ ನೀರುತ್ತ ಅದನ್ನ ಅದು ಬೇರೆ ಏನ್ ಮಾಡಲ್ಲ, ಅದ್ರ ಕಟ್ಟೆ, ಅದ್ರದ್ದು ಕಟ್ಟೆ ನಾವು ಸಾಂಬಾರ್ ಮಾಡ್ತೀವಿ ಮೇಡಮ್.
9: ಹೇಳ್ಬೇಕಂದ್ರೆ
19: ಇವತ್ತಿನ ದಿನ ಬೆಲ್ಲಗಳು ಅಂತ ಹೇಳ್ಬಿಟ್ಟು ನಮ್ ಮನೇಲಿ ನಾವು ಶನಿವಾರ ಏನ್ ಮಾಡ್ತೀವಿ, ನಾಗಪ್ಪ ಇದು ಮೊಸರು ಅಂತ ಅಂದ್ರೆ ಅದ್ರಲ್ಲಿ ಹಕ್ಕಿ ಹಾಲು ಕುಟ್ಟಿಬಿಟ್ಟು ನಾವೇ ನಾಗಪ್ಪ ರೆಡಿ ಮಾಡಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಅದರಲ್ಲಿ ಕುಂಬಳಕಾಯಿ ಚಿನ್ನಿ ಕುಂಬಳಕಾಯಿ ಎಲ್ಲ ಬರ್ತಾರೆ ಮೇಡಮ್, ಅದನ್ನ ಇಟ್ಟುಬಿಟ್ಟು ಪೂಜೆ ಮಾಡ್ತೀವಿ. ಅದೇ ಎಲ್ಲರಿಗೆ ಎಡೆಗೆ ಅಂದ್ರೆ ಅದೇ ಎಲ್ಲ ಅದನ್ನ ಇಟ್ಬಿಟ್ಟು ಅಲ್ಲಿ ಎಲ್ಲ ನೀವು ಏನ್ ಪದಾರ್ಥ ಮಾಡಿದ್ವಿ ನಿನ್ನೆ ಅದನ್ನ ಹಿಡಿದ್ರಿ ಅಕ್ಕನಿಗೆ ಕರೆದುಬಿಟ್ಟು ಅವರಿಗೆ ಅವ್ರ ಹಾಲು ಇರ್ತೀವಿ ಮೇಡಮ್. ಮನೆ ಸೊಸೆ ಮೇಡಮ್ ನಾವ್ ಇರಿಬೋದು, ಸೊಸೆ ಯಾರು ಇರಂಗಿಲ್ಲ, ಮತ್ತೆ ಮೊಮ್ಮಕ್ಕಳು ಮೊಮ್ಮಕ್ಕಳು ಇರಿಬೋದು, ತಂಗಿ ಬರಕಲ್ಲ ಚಿಕ್ಕ ಮೊಮ್ಮಗಳಿದ್ರೆ ಕಣ್ಣದೊಂದು ಏನ್ ಗಿಫ್ಟ್ ಕೊಡ್ತೀವಿ ಮೇಡಮ್, ಹಾಲು ಹಿಡಿದ ಗಿಫ್ಟ್ ಕೊಡ್ತೀವಿ ಮೇಡಮ್. ಆಮೇಲೆ ಇವತ್ತು ಏನಂದ್ರೆ ಇವತ್ತು ಬೆಲ್ಲದ ಹಾಲು ಅಂತ ಹೇಳಿ ಅದು ಯಾರ್ಯಾರು ಇರ್ಬೋದಿಲ್ಲ ಅವ್ರಿಗೆ ನಾನೇ ಬೆಳಿಗ್ಗೆ ಹೇಳ್ಬೋದೆ ಮೇಡಮ್. ಇವತ್ತು ಕುಚ್ಚಿಕೊಳ್ಳ ಮುಂದೆ ಬೇಸಿಸ್ಕೊಳ್ಬೋದು ಸರ್, ಇದ್ರ ಮುಂದೆ ಬೇಸಿರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಖರೀದಿ ಮಾಡಿರ್ತೀವಿ ಮೇಡಮ್. ಮಾಡಿ ಹಬ್ಬ
9: ಮುಗಿಸಿದ್ವಿ ಇಷ್ಟೆಲ್ಲ ಮಾಡಿದ್ರಿ. ಆಕ್ಚುಲಿ ನೀವು ಅಡುಗೆಗಳ ಬಗ್ಗೆ ಹೇಳುವಾಗ ನನಗೆ ಮತ್ತೊಂದು ಹಬ್ಬ ನೆನಪಾಯ್ತು, ಯಾವ್ದಪ್ಪ ಅಂದ್ರೆ ಭೂಮಿ ಹುಣ್ಣಿಮೆ. ಭೂಮಿ ಹುಣ್ಣಿಮೆಯಲ್ಲಿ ನಾವು ಇಷ್ಟೆಲ್ಲ ಅಡುಗೆಗಳನ್ನ ಮಾಡ್ತೀವಿ.
19: ಇಲ್ಲ ಭೂಮಿ ಒಳಗೆ ಇನ್ನೂ ಜಾಸ್ತಿ ಬರುತ್ತೆ ಹೇಳ್ಬೇಕು ಅಂದ್ರೆ, ಅದರಲ್ಲಿ ಪಟ್ಟೆ ಕಡಪ ಬಹಳ ನೀವು ಇಲ್ಲಿ ಇಪ್ಪತ್ಬೇಕು ಅಕ್ಷರ ಹೋಗ್ಬಿಟ್ರೆ ನೀವು ಇಲ್ಲಿ ನಾಲ್ಕಾದ್ರ ಅಡಿಗೆ ನಾಲ್ಕು ಸ್ವೀಟ್ಸ್ ಎಲ್ಲ ಬರುತ್ತೆ. ಒಂಥರ ಹೋಳಿಗೆ ಅಮೃತ ಹೋಳಿಗೆ ಕಾಯಿ ಹೋಳಿಗೆ ಇದು ಎಲ್ಲ ಇಲ್ಲಿಂದಿಲ್ಲ ಹೋಳಿಗೆ ನಾನಾ ತರ ಮಾಡ್ತಾರೆ ಮೇಡಮ್. ಹೇಳ್ಬೇಕಂದ್ರೆ ನಾನು ಉಂಡು ಬಂದಿನಿ, ಹೊಟ್ಟೆ ನಿಬ್ರ ಆಗತ್ತೆ ಅಂತ ಹೇಳಂಗಿಲ್ಲ, ಬರ್ತಾರೆ.
9: ಓಕೆ, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
19: ಥ್ಯಾಂಕ್ ಯು ಮೇಡಮ್.
9: ಎಸ್ ಸರ್. ಓಕೆ, ಶಂಭುಲಿಂಗ ಸರ್ ಕರೆ ಮಾಡಿದ್ರು, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಾಗೆ ಮಾಹಿತಿ ಚೆನ್ನಾಗಿತ್ತು ಅಂತ ನಾವು ಕೂಡ ಕೇಳ್ತಾ ಇದ್ವಿ. ಎಸ್ ಸ್ನೇಹಿತರೆ, ಈ ರೀತಿಯಲ್ಲಿ ಒಂದೊಂದು ಭಾಗಗಳಲ್ಲಿ ಒಬ್ಬೊಬ್ಬರು ಸ್ಪೆಷಲ್ ಆಗಿ ಆಚರಣೆ ಮಾಡುವಂತಹ ಹಬ್ಬ ಈ ನಾಗರ ಪಂಚಮಿ ಹಬ್ಬ ಆಗಿದೆ. ಸೊ ಎಸ್, ಪುಟ್ಟದೊಂದು ವಿರಾಮದ ನಂತರ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೀನಿ.
20: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
21: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ,
20: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
21: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
20: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವ್ಯಾರಂಟಿ ಜೊತೆ 25 ವರ್ಷದ

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ. ನನ್ನ ಊರು ನಮ್ಮ ಪರಂಪರೆ. ಹೌದು, ನನ್ನ ಊರೇ ನನ್ನ ಪರಿಚಯ. ಹಾಗಾದ್ರೆ ತಡ ಯಾಕೆ? ನಿಮ್ಮ ಊರಿನ ಪರಂಪರೆ, ಜನಪದ, ಸಾಂಸ್ಕೃತಿಕ ಆಚರಣೆಗಳನ್ನು ಕುರಿತಂತೆ ನಿಮ್ಮ ಮಾತುಗಳ, ಹಾಡಿನ, ಕಥೆಯ ಹಾಗೂ ಫೋಟೋ ಅಥವಾ ವಿಡಿಯೋ ಮೂಲಕ mgmd.gov.in ಪೋರ್ಟಲ್ನಲ್ಲಿ ದಾಖಲಿಸಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನ ಇಂದೇ ಸಂಪರ್ಕಿಸಿ. ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋಣ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷತೆ ಬಗ್ಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ರಾಜ್ಕುಮಾರ್ ಸರ್ ಅವರು ಕರೆ ಮಾಡಿದರು. ಅವರು ಶ್ರಾವಣದ 3ನೇ ಸೋಮವಾರ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಅವರ ಒಂದು ಹಬ್ಬದ ವಿಶೇಷತೆ ಏನಪ್ಪ ಅಂದರೆ ಬೆಳ್ಳಿ ನಾಗರವನ್ನು ಮಾಡಿ ಅದನ್ನು ಹುತ್ತದಲ್ಲೇ ಹಾಕ್ತಾರಂತೆ. ಅಂದರೆ ಏನಾದರೂ ಬೇಡ್ಕೊಂಡಿದ್ರೆ ಅದು ಒಂದು ಫಲ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬೆಳ್ಳಿ ನಾಗರವನ್ನು ಮಾಡಿ ಹುತ್ತದ ಒಂದು ಹುತ್ತಕ್ಕೆ ಹಾಕೋದು ಒಂದು ಸಂಪ್ರದಾಯ ಅವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಪಾಟೀಲ್ ಸರ್ ಅವರು 7-8 ರೀತಿಯ ಉಂಡೆಯನ್ನು ತಯಾರು ಮಾಡಿ ನಾಗಪ್ಪನ ಹತ್ತಿರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಹಾಗೆ ಮನೆಗೆ ಬಂದು ಆ ಸಿಹಿ ತಿಂಡಿಗಳನ್ನು ತಿಂದು ಜೋಕಾಲಿ ಆಡಿ ಹಾಗೆ ಕೊಬ್ಬರಿ ಬಟ್ಟಲಿನ ಒಂದು ಗಿರ್ಗಿಟ್ಲೆ ಮಾಡೋದು ಒಂದು ವಿಶೇಷತೆ ಮೇಡಮ್. ಈಗ ಮಕ್ಕಳೆಲ್ಲ ದೊಡ್ಡರಾಗಿದ್ದಾರೆ, ಮಾಡಲ್ಲ. ಆಗ ನಾವೆಲ್ಲರೂ ಅದರ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದರು. ಹಾಗೆ ಉಲ್ಲಾಸ್ ಸರ್ ಅವರು 2 ದಿನ ಈ ಹಬ್ಬವನ್ನು ಆಚರಣೆ ಮಾಡ್ತಾರಂತೆ. ಒಂದು ದಿನದಲ್ಲಿ ರೈಸ್ ಊಟ ಏನು ಮಾಡೋದಿಲ್ಲ, ಹಾಗೆ ಬೆಳ್ಳುಳ್ಳಿ ಈರುಳ್ಳಿಯನ್ನು ಏನು ಬಳಸೋದಿಲ್ಲ. 2ನೇ ದಿನ 5 ಥರ ಪಲ್ಯವನ್ನು ಮಾಡಿಕೊಂಡು ಹಾಗೆ ಸಿಹಿ ಖಾದ್ಯಗಳನ್ನ ಮಾಡಿ ಅಲ್ಲಿರುವಂತಹ 5 ಜನರಿಗೆ ಆ ಖಾದ್ಯಗಳನ್ನು ಹಂಚಿ ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡುವಂತೆ ನಾವು ಹೇಳ್ತೀವಿ ಅಂತ ಹೇಳಿದರು. ಹಾಗೆ ನಮ್ಮ ಶಂಭುಲಿಂಗಪ್ಪ ಸರ್ ಅವರು ರೊಟ್ಟಿ ಹಬ್ಬವನ್ನು ನಾವು ಮಾಡ್ತೀವಿ, ಹಾಗೆ ಬಿಳಿ ಬುತ್ತಿ, ಕರಿ ಬುತ್ತಿ, ಸಾಂಬಾರ್ ಬುತ್ತಿ ಅದೆಲ್ಲ ಮಾಡಿ ಮಣ್ಣಿನ ಮಡಕೆಯಲ್ಲಿ ಆ ರೀತಿ ನಾಗಪ್ಪನನ್ನು ತಂದು ಮನೇಲಿಟ್ಟು ಪೂಜೆ ಮಾಡಿ ಇದು ಏನು ಸ್ಪೆಷಲಪ್ಪ ಅಂದರೆ ಸೊಸೆಯಂದ್ರ ಹಾಲೆರಿಯಲ್ಲ, ಮಕ್ಕಳು, ಚಿಕ್ಕ ಮಕ್ಕಳು ಹಾಗೆ ನಮ್ಮ ಅಕ್ಕ ತಂಗಿಯರು ಬಂದು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ಹೇಳಿದರು. ಅದೇನೇ ಇರಲಿ ಸ್ನೇಹಿತರೆ, ನಮ್ಮ ಹಿರಿಯರು ಅನುಸರಿಸಿದಂಥ ಈ ಹಬ್ಬಗಳ ಒಂದು ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಬಂಧಗಳನ್ನು ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಒಂದು ಎಸ್ ನಂಬಿಕೆ ದೃಢವಾಗಿ ಇದೆ ಅಲ್ವಾ. ಎಷ್ಟೇ ಕಾಲ ಮುಂದುವರಿಲಿ, ಎಷ್ಟೇ 5G, 6G, 7G ಎಷ್ಟೇ ಬರಲಿ, ಈ ಹಬ್ಬಗಳು ಒಂದಿಷ್ಟು ನೆನಪುಗಳನ್ನು ಮರುಕಳಿಸ್ತವೆ ಅಲ್ವಾ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರು.
2: ಹೌದ್ರಿ ಮೇಡಮ್, ಆರಾಮದಿರಿ ಮೇಡಮ್?
1: ಆರಾಮ್ ಸರ್, ನೀವ್ ಹೇಗಿದ್ದೀರಿ?
2: ನಾವು ಆರಾಮದಿರಿ ಮೇಡಮ್. ಹಂಗೆ ಕಾರ್ಯಕ್ರಮ ಕೆಳಗತ್ತೀರಿ ಮೇಡಮ್. ಪಂಚಮಿ ಹಬ್ಬದ ಶುಭಾಶಯಗಳು ಮೇಡಮ್, ಸಿಬ್ಬಂದಿ ಅವರಿಗೆ ಹಾಗೂ ನಿಮಗೂ ಹಾಗೆ ನಮ್ಮ ಎಲ್ಲ ಕೆಳಗು ಮಿತ್ರರು ಮೇಡಮ್.
1: ಸರ್, ಧನ್ಯವಾದಗಳು ಸರ್.
2: ಯಾಕಂದ್ರೆ ಪಂಚಮಿ ಹಬ್ಬದಾಗ ನಾವಂತರೂ ಏನ ಪೂಜೆ ಪುನಸ್ಕಾರ ಏನ್ ಮಾಡಲ್ರಿ ಮೇಡಮ್. ಜಿಲ್ಲಾಕ್ ಉಂಡಿ ಪಂಡಿ ಎಲ್ಲ ಪದ್ಧತಿ ಮಾಡ್ತೇವೆ ಮೇಡಮ್, ಎಲ್ಲ ತರದ್ರಿ ನಾವು.
1: ಹಾಗೆ ನಿಮಗೆ ನಿಮ್ಮ ಸ್ನೇಹಿತರೆಲ್ಲ ಉಂಡೆ ತಂದು ಕೊಡ್ತಾರೆ?
2: ಕೊಡ್ತಾರೆ ಮೇಡಮ್, ನಾವು ಅವ್ರಿಗೆ ಕೊಡ್ತಾರೆ. ನಮ್ಮ ಪದ್ಧತಿ ಆದ್ರೆ ಮೇಡಮ್, ಯಾಕಪ್ಪ ಜೋಕಾಲಿ ಆಡೋದು, ಅವ್ರಿಗೆ ನಾವು ಕುಡುದು, ನಾವು ಅವ್ರಿಗೆ ಕುಡುದು, ನಮ್ಗೆ ಅವ್ರು ತಂದು ಕೊಡುದು.
1: ಅದೇ ಅಲ್ವಾ ಸರ್ ವಿವಿಧತೆಯಲ್ಲಿ ಏಕತೆ ಇರುವಂತದ್ದು. ನಮ್ಮ
2: ಅಂದ್ರೆ ಇದೇ ನೋಡ್ರಿ ಮೇಡಮ್, ಪ್ರತಿಯೊಬ್ಬರಿಗೆ ಅವ್ರು ಏನ್ ಎಲ್ಲ ತಂದು ಕಚ್ಚಿ ಕೊಡ್ತಾರೆ ಮೇಡಮ್. ಬುತ್ತಿ ಕಚ್ಚಿ ಕೊಟ್ಟಂಗ್ರಿ, ಎಲ್ಲ ಏನ್ ಮಾಡಿರ್ತಾರ ಮನ್ಯಾಗ ಎಲ್ಲ ವಸ್ತುಗಳು, ಅವೆಲ್ಲ ತಂದು ಕಟ್ಟಿ ಕೊಡ್ತಾರೆ ಮೇಡಮ್. ಆದ್ರೆ ಮಾತ್ರ ಅದ್ರ ಕೂಡ ಒಂದು ಕೊಬ್ಬರಿ ಜುರಿ ಒಂದು ಜಂಪರ್ ಪೀಸ್ ಕೊಡ್ತಾರೆ ಮೇಡಮ್. ಹಂಗೆ
1: ಓಕೆ, ಜಂಪರ್ ಪೀಸ್ ಅಂದ್ರೆ ಬ್ಲೌಸ್ ಪೀಸ್ ಅಲ್ವಾ?
2: ಬ್ಲೌಸ್ ಅದು ಕೂಡ ಪದ್ಧತಿ ಮೇಡಮ್. ಯಾಕೆ ಅಕ್ಕಂಗರಿಗೆ ಸಿರಿ ಕೊಡ್ತಾರಲ್ಲ, ಹಂಗ ಹುಡುಗರು ಕೊಡ್ತಾರೆ ಮೇಡಮ್. ಬ್ಲೌಸ್ ಪೀಸ್ ಕೊಡೋದ್ರಿ?
1: ಹೌದು, ಮಡ್ಲಕ್ಕಿ ಕೊಡೋದು.
2: ಹಾ, ಮಂಡಕ್ಕಿ ಇವೆಲ್ಲ ಎಂತ ತರ ಕೊಟ್ಟಿಕೆಸಿಂದ ಎಲ್ಲಾರು ಸಿಹಿ ಹಂಚಿಕೊಂಡಿಕೆಸಿಂದ ಹಿಂಗ ಇದು ಮಾಡ್ತಾರ ನೋಡ್ರಿ ಮೇಡಮ್. ನಾವು ಮಾತ್ರ ಏನೋ ಹಬ್ಬ ಮಾಡ್ತೇವ್ರಿ, ಆದ್ರೆ ಪೂಜೆ ಪುರಸ್ಕಾರ ಅಂತ ಏನ ಇವು ಮಾಡಲ್ರಿ ಅಷ್ಟೇ ರೀ ಮೇಡಮ್.
1: ಓಕೆ ಓಕೆ,
2: ತಿನ್ನಕ್ ಪ್ರತಿಯೊಂದು ವಸ್ತುಗಳನ್ನ ಅಲ್ಲಿ ಶೇಂಗಾದ ಉಂಡಿ ಮಾಡ್ತೇವ್ರಿ, ಇವು ಅಕ್ಕಿ ಉಂಡಿ, ಮತ್ತ ಏನ ಹೆಚ್ಚಂದ್ರೆ ಹೆಸರಿನ ಉಂಡಿ ರೀ. ಮೊದಲ ಪದ್ಧತಿ ಏನಿತ್ತು ಮೇಡಮ್, ಇವ ಮೊದಲ ಮೆಡಿಕಲ್ದಾಗ ತರುತ್ತಿಲ್ರಿ, ಯಾವ ರವೆ ಉಂಡಿ ಪಣ್ಣೀರ್ ಮಾಡ್ತಿಲ್ ಮೇಡಮ್. ಪ್ರತಿಯೊಂದು ಎಲ್ಲ ಹೊಲ್ದಾಗ ಏನ್ ಧಾನ್ಯ ಬೆಳೆದಿರ್ತಾರಲ್ರಿ ಮೇಡಮ್, ನವಣೆ ಅದೆಲ್ಲ ಅದ್ರ ಮಾಡೋ ಪದ್ಧತಿ ಮಾಡ್ರಿ ಮೇಡಮ್. ಹೆಸರ ನವಣೆ

0: ಯಾಕೆ?
1: ಹೌದು,
0: ಪ್ರತಿಯೊಂದು ಇದು ಮಾಡ್ಕೊತ ಹೋಗ್ತಿದ್ರಿ, ಮತ್ತೆ ಎಲ್ಲ ಜೋಕಾಲಿ ಆಡೋದಂತೂ ಹೊಟ್ಟೆ ಬಿಡ್ತಿಲ್ಲ ಮೇಡಮ್. ಪಂಚಮಿ ಅದು ವಿಶೇಷ ಎಲ್ಲ
1: ಜೋಕಾಲಿ ಆಡೋದು. ಹೌದು,
0: ಹಾ ಜೋಕಾಲಿ ನಾಗರ ಪಂಚಮಿ ಜೋಕಾಲಿ ಆಡುದು. ಹೆಣ್ಣು ಮಕ್ಕಳು ಆಡ್ತಿರು, ಗಂಡ ಮಕ್ಕಳು ಆಡ್ತಿದ್ರು ಆ ಟೈಮಕ್ರಿ. ಹೆಣ್ಣು ಮಕ್ಕಳು ಜೋಡಿಯಲ್ಲಿ ಕೂತು ಮನ್ಯಾಗ ಆಡುದ್ರಿ ಅವು. ಇವ್ ಗಂಡ ಮಕ್ಕಳೇನ ಅಂತ ಜೋಕಾಲಿ ತಲೆ ಗುರುವಳಿ ಕಟ್ಟಿ ಹೊರಗೆ ಆಡ್ತಾರೆ ಅವ್ರು. ಬಟ್ ಜೋಕಾಲಿ ಅಂತೂ ಕಂಪಲ್ಸರಿ ರೀ ಮೇಡಮ್. ಆದ್ರೆ ಈಗೇನ ಜೋಕಾಲಿ ಆಡಿದ್ರೆ ಜೋಕಾಲಿ ಮೇಲೆ ಕೂತ್ರೆ ಅಂತಾರ್ರಿ ಮಂದಿ ಮೇಡಮ್ ಈಗ.
1: ಹಾಗೆ
0: ಹಾ, ಈಗ ಯಾರು ಜೋಕಾಲಿ ಏನು ಆಡಂಗಿಲ್ರಿ, ಜೋಕಾಲಿ ಕಟ್ಟುದನು ಇಲ್ರಿ ಮೇಡಮ್. ಬರೀ ಆದ್ರೆ ಉಂಡಿ ಕುಳದು ಉಂಡಿ ತಿನ್ನೋದು
1: ಕಡಿಮೆ ಆಗಿದೆ. ಆಗ ಅಂದ್ರೆ ನಮ್ಮ ಮನೆಗೊಂದು ಮರಗಳ ಆತರ ಇರ್ತಾ ಇತ್ತು, ಈಗ ಮರದ ಬದಲಾಗಿ ಗಾರೆ ನೆಲ ಬಂದ್ ನಿಂತಿದೆ. ಹಿಂಗಾಗಿದೆ, ಸಿಮೆಂಟ್ ಬಂದಿದೆ.
0: ಹೌದ್ರಿ,
1: ಓಕೆ.
0: ಹಿಂಗಾಗಿ ಏನಲ್ಲ ಮೊದಲಿನ ಪದ್ಧತಿ ಆದ್ರೆ ಉಳಿಸ್ಕೊಂಡ್ರೆ ಪರಂಪರೆ ಉಳಿಸ್ಕೊತ ಹೋಗ್ಬೇಕ್ರಿ ಮೇಡಮ್. ಯಾಕಂದ್ರೆ ಮುಂದಿನ ಪೀಳಿಗೆ ಗುರುತಾಗ್ಬೇಕ್ರಿ. ಅದು ಜೋಕಾಲಿ ಬಿಡಲ್ದಾಕ್ರಿ ಖರೆ, ಇದು ಮಾಡುದು ಪದ್ಧತಿ ಬಿಡಬಾರ್ದ್ರಿ ಮೇಡಮ್.
1: ನಿಜ ನಿಜ ನಿಜ.
0: ಇವ್ ನಿಯಮ ನಿಷ್ಠಿ ಏನದವ್ರಿ, ಹಂಗೆ ಬೈದ್ ಕಿಶಿಂದ ಒಬ್ಬರ್ಕೊಬ್ರು ಮಾಡ್ಕೋತಾದ್ರು ಹಂಗೆ ಮಾಡ್ಕೋತ ಹೋಗ್ಬಿಡ್ತಾರೆ. ಪರಂಪರೆ ಬಿಟ್ಕೋತಾದ್ರೆ ಬಿಟ್ಕೋತ ಹೋಗುದೇ ಆಗ್ತದ್ರಿ ಮೇಡಮ್.
1: ಕರೆಕ್ಟ್ ಕರೆಕ್ಟ್.
0: ಅದ್ರ ಸಲುವಾಗಿ ಏನ್ ಹಿರಿಯರು ಮಾಡ್ತಾರಲ್ಲ, ಹಂಗೆ ಆಗೋರಿಗೆ ಹೇಳ್ಕೋತ ಹೋಗಿ ಮಾಡ್ಕೋತ ಹೋಗಿ ಬೆಳೆದ್ರೆ ಇದು ಒಂದು ಏನಾಗ್ತದ್ರಿ ಮನುಷ್ಯಾಗ, ಅವ್ರಿಗೆ ನಾವು ಒಟ್ ಏಕತೆಯಲ್ಲಿ ಇದು ಭಾಗವಹಿಸಿದಂಗ ಆಗ್ತದ್ರಿ.
1: ನಿಜ ನಿಜ ನಿಜ.
0: ಅದಕ್ಕೆ ಹಿಂಗ್ ಮಾಡ್ಕೋತ ಹೋಗೋದು ಒಳ್ಳೇದಂತ ನಮ್ಮ ಅಭಿಪ್ರಾಯ.
1: ಖಂಡಿತ ಖಂಡಿತ ಖಂಡಿತ. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
2: ಹಲೋ, ನಮಸ್ತೆ.
1: ನಮಸ್ತೆ ಸರ್, ನಿಮ್ ಪರಿಚಯ ಮಾಡ್ಕೋಬಿಡಿ.
2: ಹಲೋ
1: ಸರ್, ನಿಮ್ ಪರಿಚಯ ಮಾಡ್ಕೋಬಿಡಿ. ಓಕೆ, ದಯವಿಟ್ಟು ಸಿಗ್ನಲ್ ಇರೋ ಪ್ಲೇಸಿಗೆ ಬಂದು ಮಾತಾಡಿದ್ರೆ ನಿಮ್ಮ ಧ್ವನಿ ನಮಗೆ ತುಂಬ ಚೆಂದ ಕೇಳಿಸುತ್ತೆ, ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ಬಿಡತ್ತೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
3: ಹಲೋ
1: ಮೇಡಮ್. ನಮಸ್ತೆ.
3: ನಮಸ್ತೆ ಲಕ್ಷ್ಮಿ.
1: ಶಾಂತಾ ಮೇಡಮ್ ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಿ. ನಾಗರ ಪಂಚಮಿ ಶುಭಾಶಯಗಳು ಲಕ್ಷ್ಮಿ ಅವರಿಗೆ.
1: ನಿಮಗೂ ಕೂಡ ಮೇಡಮ್.
3: ಆಯ್ತು ಹಬ್ಬ?
1: ಹಾ, ಹಬ್ಬ ಆಯ್ತು ಸರಳವಾಗಿ.
3: ಹಾ ಹಾ ಹಾ, ನಾವು ಬೆಳಿಗ್ಗೆ ಮಾಡಿದ್ವಿ ಇವತ್ತು ಪಂಚಮಿ ಹಬ್ಬ.
1: ಏನೆಲ್ಲ ಸ್ಪೆಷಲ್ ಮಾಡಿದ್ರು ನಮ್ಮ ಶಾಂತಾ ಮೇಡಮ್ ಅವರು?
3: ಹುರುಳಿಕಾಳು ಬೇಯಿಸ್ತೀವಿ ಲಕ್ಷ್ಮಿ.
1: ಹುರುಳಿಕಾಳು ಬೇಯಿಸಿದ?
3: ಹುರುಳಿಕಾಳು ಬೇಯಿಸಿ ಅದು ಹುರುಳಿಕಾಳಿಗೆ ಅದು ಮಿಕ್ಸಿ ಮಾಡಿ ಅದಕ್ಕೆ ಬೆಲ್ಲ ಮತ್ತೆ ಹಾಲು ಹಾಕಿ ನೈವೇದ್ಯ ಮಾಡೋದು ನಾಗಪ್ಪಂಗೆ. ಮನೆಯಲ್ಲೇ ಬೆಳ್ಳಿ ನಾಗಪ್ಪನೇ ಇಟ್ಟು ಪೂಜೆ ಮಾಡ್ತೀವಿ. ಮನೆ ಎದುರುಗಡೆ ಬೇವಿನ ಮರ ಇದೆ, ಅಲ್ಲಿ ನಾಗರ ಕಟ್ಟೆ ಇದೆ, ಅಲ್ಲೂ ಹೋಗಿ ಹಾಲು ಹಾಕಿ ಬರ್ತೀವಿ. ಅಲ್ಲೂ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಮನೆಯಲ್ಲೂ ಆಯ್ತು ಎಲ್ಲ. ಉಂಡೆ ಎಲ್ಲ ಮಾಡಿದ್ವಿ, ನಾಲ್ಕ್ ತರ ಐದ್ ತರದ ಉಂಡೆ. ಎಳ್ಳುಂಡೆ, ಶೇಂಗಾ ರವೆ ಉಂಡೆ, ಕಡಲೆ ಉಂಡೆ, ಗುರಕ್ಕಿ ಉಂಡೆ ಎಲ್ಲ ಮಾಡಿದ್ವಿ. ಬನ್ನಿ ಹಬ್ಬಕ್ಕೆ,
1: ಖಂಡಿತ ಬರುವ. ನಿಮಗೆ ಯಾವ ಉಂಡೆ ಇಷ್ಟ ನಮ್ಮ ಶಾಂತಾ ಮೇಡಮ್ ಅವರಿಗೆ?
3: ನಮಗೆ ಜಾಸ್ತಿ ಶೇಂಗಾನೇ. ಇಲ್ಲ,
1: ಶೇಂಗಾ ಉಂಡೆನ?
3: ಶೇಂಗಾ ಉಂಡೆ ಖಾಲಿ ಆಗತ್ತೀನಿ, ಬಾಕಿದೆಲ್ಲ ಹಂಗೆ ಇರ್ತ ಡಬ್ಬದಲ್ಲಿ.
1: ಓ, ಆ ರೀತಿ.
3: ಅದೇ ಇಷ್ಟ. ಮತ್ತೆ ಅದು ನೈವೇದ್ಯ ಶಾಸ್ತ್ರಕ್ಕೆ ಮಾಡ್ಬೇಕಲ್ಲ ಲಕ್ಷ್ಮಿ, ಎಳ್ಳೆ ಎಲ್ಲ ಮಾಡ್ತೀವಿ. ಮತ್ತೆ ಕೊಡ್ಲಿ ಅಕ್ಕ ಪಕ್ಕದವ್ರಿಗೆ ಕೊಡ್ಲಿಕ್ಕೆ, ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಡ್ಲಿಕ್ಕೆ. ಮತ್ತೆ ಬಂದವರಿಗೆ ಈಗ ಒಂದು ವಾರದಲ್ಲಿ 15ನೇ ಬರ್ತಾರೆ ಅಂದ್ರೆ ಅದೇ ಬಂದ ತಕ್ಷಣ
1: ಅದೇ ವಿಶೇಷತೆ ಸ್ಪೆಷಲ್. ಈ ಪಂಚಮಿ ಹಬ್ಬದಲ್ಲಿ ಎಲ್ಲರಿಗೂ ಯಾರಿಗೂ ಜಾಸ್ತಿ ಜನಕ್ಕೆ ಉಂಡೆ ಮಾಡಕ್ ಬರಲ್ಲ, ಯಾಕಂದ್ರೆ ಅದು ಪಾಕ ಕಟ್ಟೋದೇ ಸ್ಪೆಷಲ್. ಅಂದಾಗ ನಮ್ಮ ಅಮ್ಮಂದ್ರು, ದೊಡ್ಡಮ್ಮಂದ್ರು, ಅಜ್ಜಿ ಅಂದ್ರು ಸ್ಪೆಷಲ್ ಮಾಡ್ತಾರಲ್ವಾ.
3: ಸ್ವೀಟ್ ಮಾಡೋದು ಸ್ವಲ್ಪ ಬಹಳ ತಾಳ್ಮೆಯಿಂದ ಸ್ವೀಟ್ ಮಾಡ್ಬೇಕು, ಸ್ವೀಟ್ ಐಟಮ್ಸ್ ಲಕ್ಷ್ಮಿ.
1: ಹೌದು ಹೌದು,
3: ಸ್ವೀಟ್ ಮಾಡೋದ್ರಲ್ಲಿ ಬಹಳ. ಕೊಬ್ಬರಿ ಮಿಠಾಯಿ ಆಗ್ಲಿ ಯಾವ್ದೇ ಆಗ್ಲಿ ಒಂದ್ ಸ್ವೀಟ್ ಮಾಡಿದಾಗ ತುಂಬಾ ಪೇಷನ್ಸ್ ಇಂದ ಮಾಡ್ಬೇಕು.
1: ಪೇಷನ್ಸ್ ಇಂದ, ಅಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅದು ಅಡುಗೆ ರುಚಿನೂ ಬರಲ್ಲ, ಚೆನ್ನಾಗೂ ಬರಲ್ಲ.
3: ಖುಷಿ ಆಗತ್ತೆ ಬಂದ್ರೆ, ಖುಷಿ ಒಂಥರ ಅಡಿಗೆ ಮಾಡ್ಲಿಕ್ಕೆ ಬಡ್ಸಕ್ಕೆ. ಜನ ಬಂದಷ್ಟು ಅಡಿಗೆ ಮಾಡಿ ಬಡ್ಸ್ಲಿ ಬಹಳ ಇಷ್ಟ ನನಗೆ, ಮುಂಚೆಯಿಂದ ಅನಿಸ್ತೇ ಲಕ್ಷ್ಮಿ. ಮಾಡಿದ್ ಊಟ ಮಾಡ್ಬೇಕು, ಒಬ್ಬೊಬ್ರು ಊಟನೇ ಮಾಡಲ್ಲ, ಸ್ವಲ್ಪನೇ ತಗೋತಾರೆ ಸಾಕು ಸಾಕು ಅಂತ. ಹಾಗೆ ಊಟ ಚೆನ್ನಾಗಿ ಊಟ ಮಾಡಿದ್ರೆ ಇನ್ನೂ ಇಷ್ಟ ಆಗತ್ತೆ ಲಕ್ಷ್ಮಿ ನಂಗೆ.
1: ನಿಜ ನಿಜ ನಿಜ ನಿಜ.
3: ನೀವ್ ಹೇಗ್ ಮಾಡಿದ್ರಿ ಹಬ್ಬ?
1: ನಾವು ರವೆ ಉಂಡೆ ಒಂದ್ ಮಾಡಿದ್ವಿ, ಬೇರೆ ಉಂಡೆಗಳು ಅಷ್ಟು ಸರಿಯಾಗಿ ನಮಗ್ ಮಾಡಕ್ ಬರೋದಿಲ್ಲ.
3: ಅಮ್ಮ
1: ಹಾಲಾಗ್ತ ನಾಗರ ಕಟ್ಟೆಗೆ ಹೋಗಿ ಹಾಲೆ ರೀತಿವಿ, ಆದ್ರೆ ಅಮ್ಮನ ಮನೇಲಿ ಸ್ಪೆಷಲ್ ಆಗಿ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದಕ್ಕೆ. ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ನಿಮ್ ಪರಿಚಯ ಮಾಡ್ಕೋಬಿಡಿ.
4: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಮಳೇಶ್ಪುರ ತಾಲೂಕು, ಹಾಸನ ಜಿಲ್ಲೆ, 523-201 ಕರ್ನಾಟಕ ರಾಜ್ಯ ಭಾರತ. ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಾಗರ ಪಂಚಮಿ ಶುಭಾಶಯಗಳು.
1: ನೀವೆಲ್ಲ ಯಾವ ರೀತಿ ಆಚರಣೆ ಮಾಡ್ತೀರಿ?
4: ನಮ್ಮಲ್ಲಿ ನಾಗರ ಪಂಚಮಿ ಈಗಿಲ್ಲ ಮೇಡಮ್, ನಮ್ಮಲ್ಲಿ ಅವರೆಕಾಯಿ ಬರುವಂತ ಕಾಲದಲ್ಲಿ ಡಿಸೆಂಬರ್ ಅಲ್ಲಿ ಜನವರಿ ಅಲ್ಲಿ
1: ಆಗುತ್ತೆ.
4: ಡಿಸೆಂಬರ್ ಕೊನೆಯಲ್ಲಿ ಆಗುತ್ತೆ, ಕೆಲವರು ಜನವರಿ ಸಂಕ್ರಾಂತಿ ಒಳಗೆ ಮಾಡ್ತಾರೆ ಕೆಲವರು. ತಳ್ಳು ತಳ್ಳು ಪಂಚಮಿ ಮಾಡ್ತಾರೆ ಕೆಲವರು, ಕೆಲವರು ನಮ್ಮ ನಾವು ಅವರಕಾಯಿ ಬಂದ ಟೈಮ್ ಅಲ್ಲಿ
1: ಮಾಡ್ತೇವೆ.
4: ನಮ್ಮಲ್ಲೇ ನಾಗರಹಬ್ಬ ಆಚರಣೆ ಇಲ್ಲ, ಅವಾಗ ಈಗಿಲ್ಲ, ಅವಾಗಿದೆ. ಈ ಬೆಂಗಳೂರು ಕಡೆ ಎಲ್ಲ ಮಾಡ್ತಾರೆ, ನಮ್ಮ ರಿಲೇಷನ್ಸ್ ನಮ್ಮ ಸ್ನೇಹಿತರು ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ಬೆಂಗಳೂರು ಕಡೆ ಮಾಡ್ತಾರೆ. ಈಗ ನಮ್ಮ ಅಣ್ಣಮ್ಮಲ್ಲಿ ಮಾಡ್ತಾರೆ, ಬೆಂಗಳೂರು ನಮ್ಮ ಅಣ್ಣ ಮನೆ ಇದೆ ಅಲ್ಲಿ ಮಾಡ್ತಾರೆ ನಾಗರ ಪಂಚಮಿನ. ಮಾಮೂಲಿ ಚಗ್ನಿ ತಮಟ ಅವೆಲ್ಲ ಮಾಡ್ತಾರಲ್ಲ, ಮಾಮೂಲಿ ಒಂಥರ ಇದು ಮಾಡಿ ನಾಗರ ಅವತಾರ ಮಾಡಿ ಕಣ್ಣು ಇಟ್ಟಕ್ಕೆ ಅದೆಲ್ಲ ಮಾಡ್ತಾರೆ. ಆಮೇಲೆ ಅಲ್ಲಿ ನಾಗರ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ನಾಗರ ದೇವಸ್ಥಾನ ಅಂತ ಇದೆ, ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಮುಕ್ತಿನಾಗ ಅಂತ ಒಂದು ಕ್ಷೇತ್ರ ಇದೆ ಮೇಡಮ್, ಕೆಂಗೇರಿ ಹತ್ರ ಮುಕ್ತಿನಾಗ ಕ್ಷೇತ್ರ ಅಂತ, ಅಲ್ಲಿ ವಿಶೇಷ ಪೂಜೆಗಳೆಲ್ಲ ನಡೀತವೆ ದಿವಸಗಳಲ್ಲಿ. ನಾವು ಒಂದು ವರ್ಷ ಯಾವಾಗ್ಲೂ ಹೋಗಿದ್ದು ಅಲ್ಲಿ ಅವಾಗ.
1: ಓಕೆ ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ,
4: ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್. ಓಕೆ, ಎಲ್ಲ ಇಷ್ಟೆಲ್ಲ ವಿಶೇಷತೆಗಳಿಗೆ ಕಾರಣವಾಗಿದೆ ಪಂಚಮಿ ಹಬ್ಬ. ನಾನಾಗಲೇ ಹೇಳಿದಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಈ ಪಂಚಮಿ ಹಬ್ಬವನ್ನು. ಎಸ್, ಹಾಗೆ ಸ್ನೇಹಿತರೆ, ಈ ಪಂಚಮಿ ಹಬ್ಬಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಎಸ್, ಆ ಹಿನ್ನೆಲೆ ಬಗ್ಗೆ ಹೇಳ್ತೀನಿ, ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
5: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಕೃಷ್ಣಪ್ಪ ಸರ್. ಫಸ್ಟ್ ರೇಡಿಯೋನ ಮ್ಯೂಟ್ ಮಾಡ್ಬೇಡಿ, ಮ್ಯೂಟ್ ಮಾಡಿ.
5: ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಸದುರ್ಗ ತಾಲೂಕ್, ನಮ್ದು ಹೊಸದುರ್ಗ ತಾಲೂಕ್ ಮಾಡಲ್ಲ ಮೇಡಮ್, ನಾಗರ ಪಂಚಮಿ ಏನ್ ಮಾಡಲ್ಲ. ಅದೇ ಗೌರಿ ಗಣೇಶ ಹಬ್ಬ ಬರುತ್ತಲ್ಲ ಅವಾಗ ಮೇಡಮ್, ಅದ ಅಜ್ಜನಗುಡ್ಡೆ ಅಂತ ಇರುತ್ತದೆ ಹಿರಿಯರ ಕಲ್ಬಾಣ ಎಲ್ಲ ಮಾಡಿರ್ತಾರಲ್ಲ, ಒಂದ್ ಒಂದ್ ಕಡೆ ಸೇರಿರ್ತಾರಲ್ಲ, ಹೊಸ ಬಟ್ಟೆ ಹಾಕಿ ಅಲ್ಲೇ ಒಂದು ಉತ್ತರ ಇರುತ್ತೆ ಮೇಡಮ್, ಅಲ್ಲೇ ಅಲ್ಲೇ ಅಲ್ಲೇ ಪೂಜೆ ಮಾಡಿ ಮತ್ತಾರಪ್ಪ.
1: ಆ ರೀತಿ ಮಾಡ್ತೀರಾ ನೀವು?
5: ಆ ರೀತಿ ಮಾಡ್ತೀವಿ. ಇನ್ನು ಉಣ್ಣೆ ಪಂಡಿವೆಲ್ಲ ನಮ್ ಕಡೆ ಮಾಡಲ್ಲ ಮೇಡಮ್, ಮೊದ್ಲು ನಮ್ ತಯಾರ ಕಾಲದಾಗ ಅಡಿಗೆ ಮಾಡೋ, ಅವಾಗ ನಮ್ ತಯಾರೆಲ್ಲ ಮಾಡೋರು. ಅವಾಗ ಮೇಡಮ್ ಅದೇ ಹುರುಳಿಕಾಳು ಬೇಯಿಸಿ ಹುರುಳಿಕಾಳನ್ನ ನುಣ್ಣಗಾರದು, ಕಾಯಲ್ ಕಾಯಲ್ ಮಾಡೋದು, ಕಾಯಲ್ಲ ಕಟ್ ಅನ್ನ ಸಾಂಬಾರ್ ಮಾಡ್ತಿದ್ರು. ಅದ್ ಬಿಟ್ರೆ ಮೇಡಮ್ ಬಿಳಿ ಜೋಳ ಬೆಳೆಯಲ್ಲ, ಬಿಳಿ ಜೋಳ ಬೆಳಿತಿದ್ರು, ರೊಟ್ಟಿನ ಸಣ್ಣ ತುರದು ಕಲಸ ರೊಟ್ಟಿ ಅಂತ ಮಾಡ್ತಾರೆ ಮೇಡಮ್, ಎಳ್ಳು ಎಳ್ಳು ತಿಂಗಳಲ್ಲಿ ಹಾಕೋದಕ್ಕೆ ಮಾಡೋರು. ಆಮೇಲೆ ಅದ್ ಬಿಟ್ಟು ಮೇಡಮ್ ಜೋಳದ ಮುದ್ದೆ ಮಾಡಿ ಈ ಸಾವಿಗೆ ಕೊಂತದ ಒತ್ತಿ ಸಾವಿಗೆ ತರ ಮಾಡಿ ಸಾವಿಗೆ ಮಾಡಿ ಕಾಯಲ್ ಮಾಡೋ ಮೇಡಮ್. ಅವೆಲ್ಲ ಮುಂಚೆ ಬೀಗಿ ಎಲ್ಲ ಯಾರು ಮಾಡಲ್ಲ ಮೇಡಮ್, ಎಲ್ಲ ಜನ ಎಲ್ಲ ಕಾಕಿ ಎಲ್ಲ ಬರ ಪಾಯಸ ಮಾಡಿ ಅದೊಂದು ಅನ್ನ ಮಾಡಿ ನಡೆಯತ್ತಾರ ಅಷ್ಟೇ ಮಾಡಿ.
1: ಈ ಕಡಿಮೆ ಆಗಿದೆ
5: ಅಂತ ಕಡೆ
1: ಹಾಗೆ ಅದೇ ಒಂದೊಂದ್ ಕಡೆ ಒಂದೊಂದ್ ರೀತಿಯಲ್ಲಿ ವಿಶೇಷ.
5: ನಮ್ ಕಡೆ ಇಲ್ಲ ಉಂಡೆ ಗಿಂಡೆ ಏನು ಮಾಡಲ್ಲ ಮೇಡಮ್, ನಮ್ ಕಡೆ ಯಾವ್ದಿಲ್ಲ.
1: ಓ ಹೌದಾ?
5: ಓ ಮಾಡಿದೆ ಈಗ ಆಮೇಲೆ ಮೇಡಮ್, ಈಗ ಜನಗಳಿಗೆ ಅದ ಇಲ್ಲ ದುಡಿಮಿಲ್ಲ, ಆಮೇಲೆ ಮಳೆ ಇಲ್ಲ ಅಂದ್ಬಿಟ್ಟು ಯಾರು ಹಿಂಗ್ ಮಾಡ್ತಾರೆ.
1: ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರ ಎಜುಕೇಶನ್ಗೆ ಮತ್ತೆ ಕೆಲ್ಸಕ್ಕಂತ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ ಸರ್, ಮನೇಲಿ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ಇಬ್ಬಿಬ್ರೇ ಇರ್ತಾರೆ, ನಮ್ಮಿಬ್ರಿಗೆ ಏನ್ ಮಾಡ್ಕೊಳ್ಳೋದು ಅಂತ ಅವರು ಕೂಡ ಸೈಲೆಂಟ್ ಆಗ್ಬಿಡ್ತಾರೆ.
5: ನಮ್ ಕಡೆ ಒಟ್ಟಿಗೆ ಹಬ್ಬ ಮಾಡಲ್ಲ, ಈ ತರ ಮಾಡ್ತಾರೆ, ಹಬ್ಬ ಏನ್ ಮಾಡಲ್ಲ ನಾಗರ ಪಂಚಮಿ ಅಂತ, ಅದ ಸ್ಪೆಷಲ್ ಆಗಿ ಆತರ ಏನ್ ಹಬ್ಬ ಮಾಡಿಲ್ಲ ಮೇಡಮ್
1: ಇಲ್ಲಿವರೆಗೆ.
5: ಗೌರಿ ಹಬ್ಬಗ ಅದೊಂದ್ ಮಾಡ್ತಾರೆ ಮೇಡಮ್ ಅಷ್ಟೇ, ಅಲ್ಲಿ ಹುಟ್ಟು ಕಾಲ ಅಲ್ಲೇ ಪೂಜೆ ಮಾಡಿ ಮಾತ್ರ.
1: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
5: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಖಂಡಿತವಾಗ್ಲೂ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ವಿಶೇಷತೆ ಇರುತ್ತೆ ಅಂತ ಹೇಳ್ತಾ ಸೊ ಹಿನ್ನೆಲೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಸ್ನೇಹಿತರೆ. ಈ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಭೂಲೋಕದಲ್ಲಿರುವ ಎಲ್ಲಾ ಸರ್ಪಗಳು ಕಾರಣ ಅಂತ ತಿಳ್ಕೊಂಡು ಈ ಭೂಲೋಕದಲ್ಲಿರುವ ಎಲ್ಲಾ ಸರ್ಪಗಳ ನಾಶಕ್ಕಾಗಿ ಯಜ್ಞ ಮಾಡ್ತಾರೆ. ಆಗ ಆಸ್ತಿಕ ಋಷಿಯು ಈ ಯಜ್ಞವನ್ನ ನಿಲ್ಲಿಸಿ ಸರ್ಪ ಸಂತತಿಯನ್ನ ಉಳಿಸ್ತಾರೆ. ಈ ನೆನಪಿಗಾಗಿ ಈ ದಿನ ಶ್ರಾವಣ ಶುದ್ಧ ಪಂಚಮಿ ಆಚರಣೆ ಅಂತ ಮಾಡ್ತಾರೆ. ಎಸ್, ಇದು ಕೂಡ ಒಂದು ವಿಶೇಷತೆ. ಹಾಗೆ ನಾಗಪ್ಪನಿಗೆ ಕೆಲವರು ನಾಗಪ್ಪನಿಗೆ ಅಂದ್ರೆ ನಾಗಪ್ಪನ ಕಲ್ಲಿಗೆ ಹಾಲೆರಿದ್ರೆ ಇನ್ನು ಕೆಲವರು ಹುತ್ತಕ್ಕೆ ಹೋಗಿ ಹಾಲೆರಿತಾರೆ, ಇನ್ನು ಕೆಲವರು ಹುತ್ತದ ಮಣ್ಣನ್ನು ಮನೆಗೆ ತಂದು ನಾಗಪ್ಪನನ್ನಾಗಿ ಮಾಡಿ ಹಾಲೆರಿತಾರೆ, ಇನ್ನು ಕೆಲವರು ಈ ನದಿಗಳಿಗೆ ಹಾಲನ್ನ ಎರಿತಾರೆ. ಯಾಕಪ್ಪ ಅಂದ್ರೆ ಪಾತಾಳದಲ್ಲಿ ನಾಗಪ್ಪ ಇರ್ತಾನೆ ಅನ್ನೋ ಒಂದು ನಂಬಿಕೆ ಮೇರೆಗೆ ನದಿಗಳಿಗೂ ಕೂಡ ಹಾಲೆರೆದು ಅಲ್ಲಿ ಪೂಜೆಯನ್ನ ವಿಶೇಷವಾಗಿ ಮಾಡೋದುಂಟು. ಏನೇ ಹೇಳಿ ಸ್ನೇಹಿತರೆ, ಈ ಹಬ್ಬ ಹರಿದಿನಗಳು ತುಂಬಾನೇ ವಿಶೇಷವಾಗಿರುವಂಥದ್ದು. ಹಾಗೆ ಈ ಹಬ್ಬಗಳ ಬಗ್ಗೆ ನೆನ್ಪು ಮಾಡಿಕೊಂಡ್ರೆ ನನಗೆ ಒಂದು ಡಿ ವಿ ಜಿ ಅವರ ಒಂದು ಕಗ್ಗ ಕೂಡ ನೆನಪಾಗತ್ತೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹಳೆಯ ಬೇರು ಇದ್ರೇನೆ ಅಂದ್ರೆ ನಮ್ಮ ಸಂಸ್ಕೃತಿ ಇತಿಹಾಸ ತತ್ವ ಮತ್ತು ಒಳ್ಳೆಯ ಆಚಾರ ವಿಚಾರಗಳು ಇದ್ರೇನೆ ಅದಕ್ಕೆ ಒಂದು ಬೆಲೆ. ಈ ಹೊಸ ಚಿಗುರು ಬೇಕೇ ಬೇಕು, ಈ ಆಧುನಿಕತೆನೂ ಬೇಕು, ಹೊಸ ಆಲೋಚನೆಗಳು ಬೇಕು, ತಂತ್ರಜ್ಞಾನ ಬೇಕು, ಹಾಗೆ ಬದಲಾವಣೆ ಬೇಕು, ವಿಜ್ಞಾನನೂ ಕೂಡ ಬೇಕು. ಆಗ ಈ ಸಮತೋಲನವನ್ನ ಮಾಡೋದಿದೆ ಅಲ್ಲ, ಸಮತಟ್ಟು ಮಾಡೋದಿದೆ ಅಲ್ಲ, ಅದು ತುಂಬಾ ವಿಶೇಷತೆ. ಅಂದ್ರೆ ಹಳೆಯ ಮೌಲ್ಯಗಳನ್ನ ಉಳಿಸ್ಕೊಂಡು ಕಾಲಕ್ಕೆ ತಕ್ಕಂತೆ ಹೊಸ ರೀತಿಯ ವಿಶೇಷತೆಗಳನ್ನ ಅಳವಡಿಸ್ಕೊಂಡು ಒಂದು ಧರ್ಮದಿಂದ ಪ್ರಾಮಾಣಿಕತೆಯಿಂದ ಜೀವನದ ಸೌಂದರ್ಯವನ್ನ ಸವಿಯೋದೇ ಈ ಒಂದು ಯುಕ್ತಿಯ ವಿಶೇಷತೆ ಆಗಿದೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಬೇರಿಲ್ಲ ಅಂದ್ರೆ ಮರ ನಿಲ್ಲೋದಿಲ್ಲ, ಚಿಗುರು ಇಲ್ಲ ಅಂದ್ರೆ ಮರ ಬೆಳೆಯೋದಿಲ್ಲ. ಎಲ್ಲದೂ ಕೂಡ ಬೇಕೇ ಬೇಕು ಅಲ್ವಾ? ಹಳೆದನ್ನು ಕೂಡ ಮರಿಬಾರ್ದು, ಹೊಸದನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಹಿಂಜರಿಬಾರ್ದು. ಎರಡರ ನಡುವೆ ಸರಿಯಾದ ಒಂದು ಜೀವನ ನಮ್ದಾಗಿರ್ಲಿ, ಸುಖ ಸಂತೋಷ ನೆಮ್ಮದಿಗಳು ಈ ಜೀವನ ಕೊಡ್ಲಿ ಅಂತ ಆಶಿಸ್ತಾ ಈ ದಿನ ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ದಯವಿಟ್ಟು ಬೇಸರ ಆಗಬೇಡಿ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಲೈವ್ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ, ವಿಶ್ವಾಸ, ಪ್ರೀತಿ ಎಲ್ಲ ನಮ್ಮೊಟ್ಟಿಗೆ ಇರಲಿ ಸ್ನೇಹಿತರೆ. ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ನಾವು ಎಂದೆಂದಿಗೂ ಸದಾ ನಿಮ್ಮೊಟ್ಟಿಗೆ ಇರ್ತೀವಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಪಂಚಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
6: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
7: ಓಕೆ,
8: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
7: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
9: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
7: ಓಕೆ ಡ್ಯೂಡ್,
10: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
11: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
10: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
12: ನಮ್ಮ ಅಂಗಡಿ ಕಡೆ ಬಂದಿಲ್ಲ?
13: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
12: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
13: ಏನು, ಏನ್ ವಿಷಯಮ್ಮ?
12: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
14: ಸಾರ್ವಜನಿಕರೇ, ಜುಲೈ 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮಸ್ತೆ, ಗುಡ್ ಈವ್ನಿಂಗ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇಂದಿನ ಪೇಟೆ ಸಂಚಾರ ಹೇಗಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದ ಸುವರ್ಣ ಮಹೋತ್ಸವದ ಅಂಗವಾಗಿ ಶಿವಮೊಗ್ಗದಲ್ಲಿ ದಿವ್ಯ ಸಂಜೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನಿಸುತ್ತಿದ್ದಾರೆ. ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸಂಸ್ಥಾಪಕರು ಹಾಗೂ ವಿಶ್ವ ಮಾನವತಾವಾದಿಗಳಾದ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಅವರೊಂದಿಗೆ ಖ್ಯಾತ ಚಿತ್ರನಟ ನೀರ್ನಳ್ಳಿ ರಾಮಕೃಷ್ಣ ಅವರು ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸೇವಾ ಕಾರ್ಯಗಳ ಕುರಿತು ವಿಡಿಯೋ ಪ್ರದರ್ಶನ, ಫಲಾನುಭವಿಗಳ ಅನುಭವ ಕಥನ ಕಾರ್ಯಕ್ರಮಗಳು ನಡೆಯಲಿವೆ. ಬಳಿಕ ಸಾಯಿ ಸಿಂಫನಿ ಆರ್ಕೆಸ್ಟ್ರಾ ವತಿಯಿಂದ ಸಂಗೀತ ವೈಭವ ಇರಲಿದೆ. ಈ ಕಾರ್ಯಕ್ರಮವು ಇಂದು ಸಂಜೆ 5 ಗಂಟೆಯಿಂದ ಪ್ರಾರಂಭವಾಗಲಿದ್ದು, ಶುಭಮಂಗಳ ಸಮುದಾಯ ಭವನ, ವೀರರಾಣಿ ಕೆಳದಿ ಚನ್ನಮ್ಮ ರಸ್ತೆ, ವಿನೋಬನಗರ ಇಲ್ಲಿ ಆಯೋಜಿಸಲಾಗಿದೆ. ಮುಂದಿನ ವಿವರ. ರೋಟರಿ ಕ್ಲಬ್ ಶಿವಮೊಗ್ಗ, ರಿವರ್ ಸೈಡ್ ಹಾಗೂ ಶಿವಗಂಗಾ ಯೋಗ ಕೇಂದ್ರ ಸಂಸ್ಥೆಗಳ ವತಿಯಿಂದ ಮನೆ ಮನೆಗಳಲ್ಲಿ ಶ್ರಾವಣ ಚಿಂತನ 2026 ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ, ಅರ್ಥಪೂರ್ಣವಾಗಿ ರಿವರ್ ಸೈಡ್ ಭವನದ ಕೃಷಿ ನಗರದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಕ್ಕಿನ ಕಲ್ಮಠದ ಶ್ರೀ ಶ್ರೀ ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳವರ ಘನ ಉಪಸ್ಥಿತಿಯೊಂದಿಗೆ ಆಶೀರ್ವಚನ ನೀಡಿ, ಶ್ರಾವಣ ಚಿಂತನ ಕಾರ್ಯಕ್ರಮಗಳು ಮನೆ ಮನೆಗಳನ್ನು ಬೆಳಗುತ್ತವೆ, ಆಧ್ಯಾತ್ಮಿಕ ಭಾವನೆಗಳ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಸಹ ದೊರಕಿಸುತ್ತವೆ, ಜೀವನದ ಮೌಲ್ಯಗಳನ್ನು ಈ ಶ್ರಾವಣ ಚಿಂತನ ಮೂಡಿಸುತ್ತದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದ್ದ ಕೆ ಚಂದ್ರಪ್ಪನವರು ಮಾತನಾಡಿ, 49 ವರ್ಷಗಳಿಂದ ಬೆಕ್ಕಿನ ಕಲ್ಮಠದ ಮುಖಾಂತರ ನಗರದ ವಿವಿಧ ಬಡಾವಣೆಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಶ್ರಾವಣ ಚಿಂತನದಿಂದ ಪ್ರತಿಯೊಂದು ಮನೆಗಳಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ವಚನಗಳು ನಮ್ಮ ಬಾಳಿಗೆ ಬೆಳಕಾಗುವ ಜೊತೆಗೆ ಇಂದಿಗೂ ಸಹ ಪ್ರಸ್ತುತವಾಗಿದೆ. ಮಾತಿನ ಮೌಲ್ಯಗಳು ನಮ್ಮ ಬದುಕನ್ನು ಬದಲಾಯಿಸುತ್ತವೆ. ಪ್ರತಿಯೊಂದು ಹಂತದಲ್ಲೂ ಒಳ್ಳೆಯ ಮಾತು ನಮ್ಮ ಜೀವನದ ಶ್ರೇಷ್ಠತೆಯನ್ನು ಬಿಂಬಿಸುತ್ತದೆ ಎಂದು ಹೇಳಿದರು. ಮುಂದಿನ ವಿವರ. ಸ್ವಾತಂತ್ರ್ಯೋತ್ಸವದಂದು ಜನ ಮತ್ತು ಪೊಲೀಸರ ಮಧ್ಯ ಪ್ರೀತಿಯ ವಾತಾವರಣ ವೃದ್ಧಿಸಲು ಕಾರ್ಯಕ್ರಮವನ್ನು ಶಿವಮೊಗ್ಗ ಎಸ್ಪಿ ಅವರ ತಂಡ ಮಾಡುತ್ತಿರುವುದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿವಮೊಗ್ಗ ನಗರದ ಪೂರ್ವ ಸಂಚಾರ ಪೊಲೀಸ್ ಠಾಣೆ ಹಾಗೂ ಪಶ್ಚಿಮ ಸಂಚಾರ ಪೊಲೀಸ್ ಠಾಣೆಗಳ ಆವರಣದಲ್ಲಿ ಪೊಲೀಸ್ ಠಾಣೆಗೆ ಆಗಮಿಸುವ ಸಾರ್ವಜನಿಕರು ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ನೂತನವಾಗಿ ನಿರ್ಮಿಸಲಾಗಿರುವ ಸಮಾಧಾನ ಕಟ್ಟೆಯನ್ನು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ನಿಖಿಲ್ ಬಿ ಐಪಿಎಸ್ ಅವರು ಉದ್ಘಾಟಿಸಿದರು. ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಆಗಮಿಸಿದ ಸಂದರ್ಭದಲ್ಲಿ ಉತ್ತಮ ಹಾಗೂ ಅನುಕೂಲಕರ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಈ ಸಮಾಧಾನ ಕಟ್ಟೆಯನ್ನು ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾರಿಯಪ್ಪ,
6: ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಂಜೀವ್ ಕುಮಾರ್, ಪೊಲೀಸ್ ಉಪಾಧೀಕ್ಷಕರು ದೇವರಾಜ್ ಟಿವಿ, ಪೊಲೀಸ್ ಇನ್ಸ್ಪೆಕ್ಟರ್ ಶಿವಮೊಗ್ಗ ಸಂಚಾರ ವೃತ್ತ, ಪೊಲೀಸ್ ಉಪನಿರೀಕ್ಷಕರು ಪೂರ್ವ ಹಾಗೂ ಪಶ್ಚಿಮ ಸಂಚಾರ ಪೊಲೀಸ್ ಠಾಣೆ ಹಾಗೂ ಠಾಣೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ಬಳಿಯ ವರದಾ ನದಿಗೆ ಹಾರಿ ತಾಯಿ ಮಗಳು ಇಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ದು, ಯುವಕರ ಸಮಯ ಪ್ರಜ್ಞೆಯಿಂದ ತಾಯಿ ಹಾಗೂ ಮಗಳು ಇಬ್ಬರು ಸಾವಿನಿಂದ ಪಾರಾಗಿದ್ದಾರೆ. ಕೌಟುಂಬಿಕ ಕಲಹದಿಂದ ಮನನೊಂದ ತಾಯಿ ಮಗಳು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನದಿಗೆ ತಳ್ಳುವಾಗ ಮಗಳು ಅಳು ಕೇಳಿ ಯುವಕರು ಓಡಿ ಬಂದಿದ್ದಾರೆ. ತಾಯಿ ಮಗಳನ್ನು ಸಾಹಿಲ್, ಸೋನು ಮತ್ತು ಯಾಸಿನ್ ಎನ್ನುವ ಯುವಕರು ರಕ್ಷಣೆ ಮಾಡಿದ್ದಾರೆ. ಯುವಕರ ಸಮಯ ಪ್ರಜ್ಞೆ ಮಾನವೀಯತೆಗೆ ಜಿಲ್ಲಾ ಪೊಲೀಸ್ ಹಾಗೂ ಸೊರಬ ಪೊಲೀಸ್ ಠಾಣೆ ವತಿಯಿಂದ ಯುವಕರನ್ನು ಗೌರವಿಸಲಾಯಿತು ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ವಿದ್ಯಾರ್ಥಿಗಳು ಜೀವನದಲ್ಲಿ ಕಷ್ಟ ಬಂದಾಗ ಧೃತಿಗೆಡಬಾರದು. ಪರಿಶ್ರಮ, ನಿಷ್ಠೆ, ಸಮಾಜಮುಖಿ ಆಲೋಚನೆ ಇದ್ದಾಗ ಉನ್ನತ ಮಟ್ಟಕ್ಕೆ ಏರಬಹುದು ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ನಗರದ ಡಿವಿಷನ್ ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯ ವಿಶ್ವಸ್ತ ಮಂಡಳಿಯಿಂದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಎಸ್ ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಂದು ಮಗುವು ವಸತಿ ಊಟದ ಅಭಾವದಿಂದ ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿಯ ಜೊತೆಗೆ ಸಮಾಜದ ಹೊಣೆಗಾರಿಕೆಯೂ ಆಗಿದೆ ಎಂದರು. ಶತಮಾನ ಪೂರೈಸಿರುವ ವಿದ್ಯಾರ್ಥಿ ನಿಲಯಕ್ಕೆ ನನ್ನ ಹೆಸರು ಇಟ್ಟಿರುವುದು ನನಗೆ ಸಿಕ್ಕ ದೊಡ್ಡ ಗೌರವ. ಇದನ್ನು ವೈಯಕ್ತಿಕ ಹೆಸರಿಗಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಮತ್ತು ಸಮಾಜ ನೀಡಿದ ಆಶೀರ್ವಾದ ಎಂದು ಭಾವಿಸುತ್ತೇನೆ. ಈ ಕಟ್ಟಡ ಕಲ್ಲು, ಮಣ್ಣು, ಸಿಮೆಂಟ್ನ ಗೋಡೆಯಲ್ಲ. ಬದಲಾಗಿ ಸಾವಿರಾರು ಜನ ಬಡ ಮಕ್ಕಳ ಬಾಳಿನಲ್ಲಿ ಜ್ಞಾನದ ದೀಪ ಹಚ್ಚುವ ಪವಿತ್ರ ಮಂದಿರವಾಗಿದೆ ಎಂದರು. ಮುಂದಿನ ವಿವರ. ಕರ್ನಾಟಕದಲ್ಲಿ ಬೈಕ್, ಆಟೋ ಮತ್ತು ಕಾರು ಸೇರಿದಂತೆ ವಿವಿಧ ವರ್ಗದ ವಾಹನಗಳ ಹೊಗೆ ಪರೀಕ್ಷೆ ದರವನ್ನು ಹೆಚ್ಚಿಸಿ ರಾಜ್ಯ ಸಾರಿಗೆ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ. ಹೊಸ ನಿಯಮದಂತೆ ಕನಿಷ್ಠ 5 ರಿಂದ ಗರಿಷ್ಠ 40ಗಳವರೆಗೆ ಶುಲ್ಕ ಹೆಚ್ಚಳವಾಗಿದ್ದು ತಕ್ಷಣದಿಂದಲೇ ಜಾರಿಗೆ ಬರಲಿದೆ. ಈ ಪರಿಷ್ಕೃತ ದರಗಳಿಂದಾಗಿ ಇನ್ಮುಂದೆ ವಾಹನ ಸವಾರರು ತಮ್ಮ ವಾಹನಗಳ ಎಮಿಷನ್ ಟೆಸ್ಟ್ ಮಾಡಿಸಿ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಪಡೆಯಲು ಹೆಚ್ಚಿನ ಹಣ ಪಾವತಿಸಬೇಕಾಗುತ್ತದೆ. ಇಂಧನ ವೆಚ್ಚ ಹಾಗೂ ಉಪಕರಣಗಳ ನಿರ್ವಹಣಾ ವೆಚ್ಚ ಗಣನೀಯವಾಗಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಶುಲ್ಕ ಹೆಚ್ಚಿಸುವಂತೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಮಾಲೀಕರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು. ಕೇಂದ್ರಗಳ ನಿರ್ವಾಹಕರ ಕೋರಿಕೆಯನ್ನು ಪರಿಶೀಲಿಸಿದ ಸಾರಿಗೆ ಇಲಾಖೆಯು 13ರಂದು ಹೊಸ ದರಗಳ ಕುರಿತು ಅಧಿಸೂಚನೆ ಪ್ರಕಟಿಸಿದೆ. ಇದಕ್ಕೂ ಮುನ್ನ ಅಂತಿಮವಾಗಿ ಏಪ್ರಿಲ್ 2022ರಲ್ಲಿ ವಾಹನ ಮಾಲಿನ್ಯ ತಪಾಸಣಾ ಶುಲ್ಕವನ್ನು ಸರಿಹೊಂದಿಸಲಾಗಿತ್ತು. ಸುಮಾರು 4 ವರ್ಷಗಳ ಬಳಿಕ ಮತ್ತೆ ದರ ಏರಿಕೆ ಮಾಡಲಾಗಿದೆ. ಮುಂದಿನ ವಿವರ. ಮಕ್ಕಳ ಮನಸ್ಸಿನ ವಿಕಸನಕ್ಕೆ ಮಾತೃಭಾಷೆ ಅತ್ಯಂತ ಅಗತ್ಯವಾಗಿದ್ದು ಶಿಕ್ಷಣದಲ್ಲಿ ಮಾತೃಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ಸುಧೀಂದ್ರ ಹೇಳಿದರು. ಮಾತೃಭಾಷೆಯ ಮೂಲಕವೇ ಮಕ್ಕಳಿಗೆ ಜಗತ್ತಿನ ಅರಿವು ಮೂಡಲು ಸಾಧ್ಯ. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರ ಜಾರಿಗೆ ತರಲು ಪ್ರಸ್ತಾಪಿಸಿರುವ ದ್ವಿಭಾಷಾ ನೀತಿಯಲ್ಲಿ ಕನ್ನಡಕ್ಕೆ ನೀಡಬೇಕಾದ ಮಹತ್ವ ಮತ್ತು ಆದ್ಯತೆ ಗೋಚರಿಸುತ್ತಿಲ್ಲ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ತಜ್ಞರ ಅಭಿಪ್ರಾಯದಂತೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಶಿಕ್ಷಣ ಮಾಧ್ಯಮವಾಗಿ ಬಳಸುವ ಸಂದರ್ಭದಲ್ಲಿ ಶಿಕ್ಷಕರ ಮೇಲೆಯೇ ಏಕಕಾಲಕ್ಕೆ ಎರಡೂ ಭಾಷೆಗಳನ್ನು ಬೋಧಿಸುವ ಹೆಚ್ಚುವರಿ ಹೊಣೆಗಾರಿಕೆ ಬೀಳಲಿದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಪಠ್ಯಕ್ರಮದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಪಾಠಗಳಿದ್ದರೂ ಇಂಗ್ಲಿಷ್ನಲ್ಲಿರುವ ಕೆಲವು ಪಾಠಗಳು ಕನ್ನಡಕ್ಕೆ ಪೂರ್ಣವಾಗಿ ಅನುವಾದಗೊಂಡಿಲ್ಲ. ಇದರಿಂದ ಪಠ್ಯ ಪೂರೈಕೆಯಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದರು. ಪ್ರಶ್ನೆ ಪತ್ರಿಕೆ ಎರಡು ಭಾಷೆಗಳಲ್ಲಿದ್ದು ಮಕ್ಕಳು ಉತ್ತರಿಸಲು ಒಂದು ಭಾಷೆಯನ್ನು ಆಯ್ಕೆ ಮಾಡಬೇಕಿದೆ. ಕನ್ನಡದಲ್ಲಿ ಸರಿಯಾಗಿ ಉತ್ತರ ಬರೆದರೆ ಬಿ ಗ್ರೇಡ್, ಅದೇ ರೀತಿಯ ಉತ್ತರವನ್ನು ಇಂಗ್ಲಿಷ್ನಲ್ಲಿ ಬರೆದರೆ ಎ ಗ್ರೇಡ್ ನೀಡಲಾಗುತ್ತದೆ ಎಂಬ ಪರಿಸ್ಥಿತಿ ನಿರ್ಮಾಣವಾದರೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ. ಇದು ಶಿಕ್ಷಣ ತಜ್ಞರ ವಲಯದಲ್ಲಿ ಗಂಭೀರ ಪ್ರಶ್ನೆ ಮೂಡಿಸಿದೆ ಎಂದು ಹೇಳಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಗಸ್ಟ್ 22 ಮತ್ತು 23ರಂದು ಶಿವಮೊಗ್ಗ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಓಪನ್ 7ನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ವಿನೋದ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯು 22ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಯಾಗಲಿದೆ. 2 ದಿನ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಪಂದ್ಯಗಳು ನಡೆಯಲಿವೆ. ಅಮೆರಿಕ, ಶ್ರೀಲಂಕಾ, ನೇಪಾಳ ಮತ್ತು ಗಬಾನ್ ದೇಶಗಳ ಕ್ರೀಡಾಪಟುಗಳು ಸೇರಿದಂತೆ ದೇಶದ 8 ರಾಜ್ಯಗಳಿಂದ 1,500ಕ್ಕೂ ಹೆಚ್ಚು ಕ್ರೀಡಾಪಟುಗಳು, ಶಿವಮೊಗ್ಗದ 200 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ರಾಷ್ಟ್ರೀಯ ಏಷ್ಯನ್ ಮಟ್ಟದ ತೀರ್ಪುಗಾರರು ಪಂದ್ಯಾವಳಿ ನಡೆಸಿಕೊಡಲಿದ್ದಾರೆ. ವಿಶೇಷವಾಗಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಫೆರಿ ಎಫ್ ಮೌಲೆ ಪಂದ್ಯಾವಳಿಗೆ ಆಗಮಿಸಲಿದ್ದಾರೆ ಎಂದರು. ಪಂದ್ಯಾವಳಿಯಲ್ಲಿ ಕಟ ಮತ್ತು ಕುಮಿಟೆ ವಿಭಾಗಗಳ ಸ್ಪರ್ಧೆಗಳು ನಡೆಯಲಿವೆ. 5 ವರ್ಷದಿಂದ 18 ವರ್ಷ ಮೇಲ್ಪಟ್ಟ ಎಲ್ಲಾ ವಯೋಮಿತಿಯ ವಿಭಾಗಗಳು ಇರಲಿವೆ. ಹೊರರಾಜ್ಯ ಮತ್ತು ಜಿಲ್ಲೆಯ ಕ್ರೀಡಾಪಟುಗಳಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ, ಪ್ರಥಮ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗಿದೆ. ವಿಜೇತರಿಗೆ ಆಕರ್ಷಕ ಪದಕ, ಟ್ರೋಫಿ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಗುವುದು. ಅತಿ ಹೆಚ್ಚು ಪದಕಗಳನ್ನು ಪಡೆದ ತಂಡಕ್ಕೆ ವಿಶೇಷ ಆಕರ್ಷಣೆಯಾಗಿ ಓಲಾ ಬೈಕ್ ಸಹ ಬಹುಮಾನವಾಗಿ ನೀಡಲಾಗುವುದು. ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಪದಕ ಪಡೆದ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮವೂ ಇರಲಿದೆ ಎಂದು ಮಾಹಿತಿ ನೀಡಿದರು. ಮಂಡೇನಕೊಪ್ಪ ದೇವರಾಜ್, ಅನೂಪ್ ಶೇಖರ್, ರಾಘವೇಂದ್ರ ನರಸಿಂಹಸ್ವಾಮಿ, ಸತ್ಯನಾರಾಯಣ ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಸೌಂದರ್ಯ ಹೆಚ್ಚಿಸುವುದರ ಜತೆಗೆ ಯುವಜನರಲ್ಲಿ ದೇಶಭಕ್ತಿ, ಏಕತೆ ಹಾಗೂ ರಾಷ್ಟ್ರಪ್ರೇಮದ ಭಾವನೆ ಬೆಳೆಸುವ ಉದ್ದೇಶದಿಂದ ನಗರಸಭೆ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಸಾರ್ವಜನಿಕರ ಗಮನ ಸೆಳೆದಿವೆ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಶಾಸಕ ಬಿಕೆ ಸಂಗಮೇಶ್ವರ್ ಅವರು ಶಿವಮೊಗ್ಗ ನಗರದ ವಿವಿಧೆಡೆ ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಹಲವು ಕಲಾಕೃತಿಗಳು ಮತ್ತು ಮೂಲಸೌಕರ್ಯ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಶಾಸಕರ ಸಲಹೆ ಮತ್ತು ನಗರಸಭೆ ಮುಂದಾಳತ್ವದಲ್ಲಿ ಕೈಗೊಂಡಿರುವ ಈ ಕಾಮಗಾರಿಗಳು ಶಿವಮೊಗ್ಗ ನಗರದ ಸೌಂದರ್ಯಕ್ಕೆ ಹೊಸ ಮೆರುಗು ನೀಡುವುದರೊಂದಿಗೆ ಯುವಜನರಲ್ಲಿ ಇತಿಹಾಸ ಮತ್ತು ರಾಷ್ಟ್ರಭಕ್ತಿಯ ಕುರಿತು ಕುತೂಹಲ ಮೂಡಿಸುವಂತಿವೆ. ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಿರ್ಮಿಸಿರುವ ಇಂಡಿಯಾ ಗೇಟ್ ಹಾಗೂ ವೀರಯೋಧರ ಪ್ರತಿಮೆ ಕಲಾಕೃತಿಗಳು, ಅಶೋಕ ಸ್ತಂಭ, ಹಾಲಪ್ಪ ವೃತ್ತದಲ್ಲಿನ ಸ್ಪೈರಲ್ ಮಾಡರ್ನ್ ಆರ್ಟ್ ಸ್ಟ್ರಕ್ಚರ್ ಸಾರ್ವಜನಿಕರ ಪ್ರಮುಖ ಆಕರ್ಷಣೆಯಾಗಿವೆ. ರೈಲು ನಿಲ್ದಾಣದ ಮುಂಭಾಗ ನವೀಕರಿಸಿರುವ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ಹಾಗೂ ಪರ್ಗೋಲ ಕೂಡ ನಗರದ ಸೌಂದರ್ಯ ಹೆಚ್ಚಿಸಿವೆ. ಇದರೊಂದಿಗೆ ಹೊಸ ಸೇತುವೆಗೆ ಅಮರಶಿಲ್ಪಿ ಜಕಣಾಚಾರಿ ಸೇತುವೆ ಎಂದು ನಾಮಕರಣ ಮಾಡಲಾಗಿದ್ದು, ಅಲ್ಲಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಹಾಗೂ ಕೆಎಸ್ಆರ್ಟಿಸಿ ಮುಖ್ಯ ಬಸ್ ನಿಲ್ದಾಣದಿಂದ ಕಡದಕಟ್ಟೆವರೆಗೆ ನಿರ್ಮಿಸಿರುವ ನೂತನ ರಸ್ತೆ, ಡಿವೈಡರ್ಗಳು ಮತ್ತು ಅಲಂಕೃತ ಬೀದಿ ದೀಪಗಳನ್ನು ಉದ್ಘಾಟಿಸಲಾಯಿತು. ಶಾಸಕ ಬಿಕೆ ಸಂಗಮೇಶ್ವರ್ ಅವರ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್, ಸದಸ್ಯ ಬಿಕೆ ಮೋಹನ್ ಹಾಗೂ ಪೌರಾಯುಕ್ತ ಕೆಎನ್ ಹೇಮಂತ್ ಉಸ್ತುವಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಬಶೀರ್ ಅಹಮದ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪ್ರೇಮಾ ಬದ್ರಿನಾರಾಯಣ್, ಸದಸ್ಯರು ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ವಿವಿಧೆಡೆ ಹಲವು ಸಂಘ ಸಂಸ್ಥೆಗಳು ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆಯಿಂದ ಭವನದ ಆವರಣದಲ್ಲಿ ಮುಖ್ಯ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಧ್ವಜಾರೋಹಣ ಮಾಡಿದರು. ಪ್ರಮುಖರಾದ ರಾಜೇಶ್ ಅವಲಕ್ಕಿ, ಚಂದ್ರಶೇಖರಯ್ಯ, ಲಕ್ಷ್ಮಿ ಮತ್ತಿತರರಿದ್ದರು. ಮಲೆನಾಡು ಓಪನ್ ಗ್ರೂಪ್ಸ್, ಕಸ್ತೂರಿಬಾ ಪ್ರೌಢಶಾಲೆ, ಮೇರಿ ಮ್ಯಾಕ್ಲೆಟ್ ಶಾಲೆ, ಆದಿಚುಂಚನಗಿರಿ ಕನ್ನಡ ಮಾಧ್ಯಮ ಶಾಲೆ, ಎಟಿಎನ್ಸಿಸಿ ಕಾಲೇಜು, ಕಮಲ ನೆಹರು ಸ್ಮಾರಕ ಮಹಿಳಾ ಕಾಲೇಜು, ಸಹ್ಯಾದ್ರಿ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ತುಕಡಿಗಳು ಪಥಸಂಚಲನ ನಡೆಸಿಕೊಟ್ಟವು. ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಬಸಪ್ಪ ಹಳದಮ್ಮ ಪ್ರತಿಷ್ಠಾನದಿಂದ ಆಯೋಜಿಸಿದ್ದ ಸ್ವಾತಂತ್ರ್ಯ ದಿನದ ಧ್ವಜಾರೋಹಣವನ್ನು ಪಾಲಿಕೆ ಆಯುಕ್ತ ಕೆ ಮಾಯಣ್ಣಗೌಡ ನೆರವೇರಿಸಿದರು. ಪಾಲಿಕೆ ಮಾಜಿ ಸದಸ್ಯ ಹೆಚ್ಸಿ ಯೋಗೀಶ್, ಪ್ರಮುಖರಾದ ಎಸ್ಬಿ ಅಶೋಕ್ ಕುಮಾರ್, ಡಿಎಲ್ ಮಂಜುನಾಥ್ ಮತ್ತಿತರರಿದ್ದರು. ತಾಲೂಕಿನ ಪುರದಾಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಧ್ಯಕ್ಷ ಪ್ರದೀಪ್ ಎಸ್ ಹೆಬ್ಬೂರು ಧ್ವಜಾರೋಹಣ ಮಾಡಿದರು. ಪಿಡಿಒ ಪರಮೇಶ್ವರಪ್ಪ, ಪ್ರಮುಖರಾದ ಭಾರತಿ ನಾಗರಾಜ್, ಕುಸುಮ ಜಗದೀಶ್, ಮಾನಸ ಸತೀಶ್, ಹುರುಳಿ ಜಟ್ಟಪ್ಪ, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಆಡಳಿತ ಕಚೇರಿ ಆವರಣದಲ್ಲಿ ಸಮಿತಿ ಖಜಾಂಚಿ ಡಿಜಿ ರಮೇಶ್ ಧ್ವಜಾರೋಹಣ ಮಾಡಿದರು. ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಸ್ವಾತಂತ್ರ್ಯ ದಿನದ ಸಂದೇಶ ನೀಡಿದರು. ಪ್ರಮುಖರಾದ ಎಚ್ಸಿ ಶಿವಕುಮಾರ್, ಮಧುರಾವ್, ರುಕ್ಮಿಣಿ, ವೇದವ್ಯಾಸ, ಜಗದೀಶ್, ಮಲ್ಲಪ್ಪ, ರಾಮ್ಪ್ರಸಾದ್, ಆನಂದ್, ಎಎನ್ ರಾಮಚಂದ್ರ ಇದ್ದರು. ಸಾರ್ವಜನಿಕ ಸಂಪರ್ಕಾಧಿಕಾರಿ ಸಿಎಂ ನೃಪತುಂಗ ನಿರೂಪಿಸಿದರು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ.
ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
3: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನನ್ ಯಾವ ಹಾಲನ್ನು ಬಳಸಲಿ?
3: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
5: ಬಳಸಿ ಪರಿಶುದ್ಧ ನಂದಿನಿ.
0: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ, ಹಾಗೆ ರೈತ ಬಾಂಧವರಿಗೆ, ಹಾಗೂ ನಮ್ಮ ಸ್ಟುಡಿಯೋದ ಕಲಾ ಪ್ರೇಮಿಗಳಿಗೆ ನಿಮ್ಮೆಲ್ಲರ ನೆಚ್ಚಿನ ಧ್ವನಿಯಿಂದ ಪ್ರೀತಿಯ ಸ್ವಾಗತ. ನಮ್ಮ ದೇಶದ ಬೆನ್ನೆಲುಬು ರೈತ. ಉಳುವ ಜಮೀನಿಗೆ ಒಡೆಯ ಅಂದುಕೊಂಡು ಕಷ್ಟಪಟ್ಟು ದುಡಿಯೋ ನಮ್ಮ ರೈತಣ್ಣಂದಿರ ಬಾಯಲ್ಲಿ ಯಾವಾಗ್ಲೂ ಕೇಳಿಸೋ ಮಾತು ಅಂತಂದ್ರೆ, ಅಯ್ಯೋ ಮಳೆ ಕೈ ಕೊಡ್ತು, ಗೊಬ್ಬರ ಬೀಜದ ಖರ್ಚು ಜಾಸ್ತಿ ಆಯ್ತು, ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಕ್ಕಿಲ್ಲ ಅನ್ನೋದು. ಆದ್ರೆ ಇನ್ಮುಂದೆ ಈ ನೋವಿನ ಕಥೆಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಬಂದಿದೆ ಒಂದು ಅದ್ಭುತ ಆವಿಷ್ಕಾರ. ಅದೇ ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸುತ್ತಿರುವ ವರಹ ಸ್ಟಾರ್ಟ್ಅಪ್. ಹೌದು ಸ್ನೇಹಿತರೆ, ಇವತ್ತು ನಾವು ಮಾತನಾಡ್ತಾ ಇರೋದು ಕೇವಲ ಮಣ್ಣಿನಲ್ಲಿ ಬೆಳೆ ಬೆಳೆಯೋದು ಮಾತ್ರವಲ್ಲ, ಆ ಜಮೀನಿನಿಂದಲೇ ಲಕ್ಷಾಂತರ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸೋ ಹೊಸ ದಾರಿಯ ಬಗ್ಗೆ. ಸ್ನೇಹಿತರೆ, ಈ ವರಹ ಸ್ಟಾರ್ಟ್ಅಪ್ ಅಂತಂದ್ರೆ ಏನ್ ಗೊತ್ತಾ? ಇದು ಕೇವಲ ಒಂದು ಕಂಪನಿಯಲ್ಲ, ನಮ್ಮ ರೈತರ ಕೈ ಹಿಡಿದು ಮುನ್ನಡೆಸುವ ಒಂದು ಗ್ರೀನ್ ಟೆಕ್ ಕ್ರಾಂತಿ. ಹೌದು, ಇದು ಹವಾಮಾನ ಸ್ಮಾರ್ಟ್ ಕೃಷಿ ಅಂದ್ರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಮತ್ತು ಇಂಗಾಲದ ಕೃಷಿ ಅಂದ್ರೆ ಕಾರ್ಬನ್ ಫಾರ್ಮಿಂಗ್ ತತ್ವದ ಮೇಲೆ ಕೆಲಸ ಮಾಡುತ್ತೆ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಮ ರೈತರು ಭೂಮಿಯನ್ನು ಫಲವತ್ತಾಗಿ ಇಟ್ಟಿಕೊಳ್ಳಲು ಮಾಡುವ ಉತ್ತಮ ಕೃಷಿ ಪದ್ಧತಿಗಳಿಂದ ಭೂಮಿಯಲ್ಲಿ ಇಂಗಾಲ ಶೇಖರಣೆಯಾಗುತ್ತೆ. ಈ ಮೂಲಕ ಪರಿಸರವನ್ನು ಶುದ್ಧವಾಗಿಡಲು ಸಹಾಯ ಮಾಡುವ ರೈತರಿಗೆ ಈ ಸ್ಟಾರ್ಟ್ಅಪ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ರೂಪದಲ್ಲಿ ಹಣ ಸಿಗುವಂತೆ ಮಾಡಲಾಗುತ್ತೆ. ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ನೀವು ಬೆಳೆಯುವ ಬೆಳೆಯ ಲಾಭ ಒಂದ್ ಕಡೆ ಇದ್ರೆ, ನಿಮ್ಮದೇ ಜಮೀನಲ್ಲಿ ಮಣ್ಣನ್ನು ಕಾಪಾಡಿಕೊಂಡಿದ್ದಕ್ಕೆ ಸಿಗೋ ಬೋನಸ್ ಆದಾಯ ಲಕ್ಷಾಂತರ ರೂಪಾಯಿ. ಹೇಗೆ ಅಂತೀರಾ? ಎಸ್, ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸುತ್ತಿರುವ ವರಹ ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದ್ರೆ ರೈತರು ಬೆಳೆಯುವ ಬೆಳೆಯ ಲಾಭ ಒಂದ್ ಕಡೆ ಇದ್ರೆ ಅವರದ್ದೇ ಜಮೀನಿನಲ್ಲಿ ಮಣ್ಣನ್ನು ಕಾಪಾಡಿಕೊಂಡಿದ್ದಕ್ಕೆ ಸಿಗೋ ಬೋನಸ್ ಆದಾಯ ಲಕ್ಷಾಂತರ ರೂಪಾಯಿ ಆಗಿರುತ್ತೆ. ಹೇಗೆ ಅಂತಂದ್ರೆ ಬಹಳಷ್ಟು ಜನರಿಗೆ ಡೌಟ್ ಇರಬಹುದು, ಅದೇನದು ಜಮೀನಿನಿಂದಲೇ ಲಕ್ಷ ಲಕ್ಷ ಬರೋದಕ್ಕೆ ಅದು ಹೇಗೆ ಸಾಧ್ಯ ಅಂತ ಅಂದ್ಕೊಳ್ತಾ ಇರ್ತಾರೆ. ತುಂಬಾ ಸಿಂಪಲ್ ಪ್ರೋಸೆಸ್ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಸಾವಯವ ಪದ್ಧತಿಗೆ ಒತ್ತು, ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಮಣ್ಣಿನ ಆರೋಗ್ಯ ಕಾಪಾಡುವ ಸಾಂಪ್ರದಾಯಿಕ ಹಾಗೂ ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಸುವುದು. ಎರಡನೇದಾಗಿ ತಂತ್ರಜ್ಞಾನದ ನೆರವು, ವರಾಹ ಸ್ಟಾರ್ಟ್ಅಪ್ನವರು ಉಪಗ್ರಹ ಚಿತ್ರಗಳು ಮತ್ತು ಮೊಬೈಲ್ ಆಪ್ಗಳ ಮೂಲಕ ರೈತರ ಜಮೀನಿನ ಮಣ್ಣಿನ ಗುಣಮಟ್ಟ ಮತ್ತು ಇಂಗಾಲದ ಪ್ರಮಾಣವನ್ನು ಅಳೆಯುತ್ತಾರೆ. ಇನ್ನು ಮೂರನೇದಾಗಿ ಆದಾಯದ ವರ್ಗಾವಣೆ, ಅಂದ್ರೆ ಭೂಮಿಯ ಗುಣಮಟ್ಟ ಸುಧಾರಿಸುತ್ತಿದ್ದಂತೆ ಕಾರ್ಬನ್ ಕ್ರೆಡಿಟ್ ಪ್ರಮಾಣ ಹೆಚ್ಚಾಗಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ. ಅಂದ್ರೆ ರೈತರು ಹೆಚ್ಚುವರಿಯಾಗಿ ಯಾವುದೇ ದೊಡ್ಡ ಬಂಡವಾಳ ಕೊಡಬೇಕಾಗಿಲ್ಲ, ಇರೋ ಜಮೀನಿನಲ್ಲೇ ಮಾಡುವ ಕೃಷಿಯಲ್ಲೇ ಸ್ಮಾರ್ಟ್ ಆಗಿ ಯೋಚಿಸಿದರೆ ಸಾಕು. ಸೊ ನಮ್ಮ ರೈತರಿಗೆ ಇದರಿಂದ ಸಿಗೋ ಲಾಭಗಳೇನು ಅಂತ ನೀವು ಕೇಳಬಹುದು. ಕೇವಲ ಬೆಳೆಯ ಮೇಲಿನ ನಂಬಿಕೆ ಮಾತ್ರವಲ್ಲದೆ ಭೂಮಿಯ ಸಂರಕ್ಷಣೆಗಾಗಿ ಸಿಗೋ ಈ ಹಣದಿಂದ ರೈತರಿಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಹೆಚ್ಚುವರಿ ಆದಾಯ ಕೈಗೆ ಸೇರುತ್ತೆ. ಹಾಗೆ ಈ ಪದ್ಧತಿಯಿಂದ ಮಣ್ಣಿನ ಸತ್ವ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಬೆಳೆ ಪಡೆಯಬಹುದು. ನಮ್ಮ ಮಲೆನಾಡಿನ ನಮ್ಮ ಶಿವಮೊಗ್ಗದ ರೈತರ ಭೂಮಿ ಪರಿಸರ ರಕ್ಷಣೆಗೆ ಕೊಡುಗೆ ನೀಡುತ್ತೆ ಅನ್ನೋದೇ ನಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ? ಸೊ ಸ್ನೇಹಿತರೆ, ಕಾಲ ಬದಲಾಗ್ತಾ ಇದೆ. ಕೇವಲ ಸಾಂಪ್ರದಾಯಿಕ ಕೃಷಿಗೆ ಅಂಟಿಕೊಳ್ಳದೆ ಹೊಸ ತಂತ್ರಜ್ಞಾನ ಹಾಗೂ ಪರಿಸರ ಸ್ನೇಹಿ ವಿಧಾನಗಳನ್ನು ಅಳವಡಿಸಿಕೊಂಡರೆ ಕೃಷಿ ಯಾವತ್ತಿಗೂ ನಷ್ಟದ ವ್ಯವಹಾರವಲ್ಲ, ಬದಲಿಗೆ ಲಾಭದಾಯಕ ಉದ್ಯಮ. ನಮ್ಮ ರೈತರು ಇನ್ಮುಂದೆ ಕೇವಲ ಅನ್ನದಾತ ಮಾತ್ರವಲ್ಲ, ಪರಿಸರವನ್ನು ಉಳಿಸುವ ರಕ್ಷಕರೂ ಹೌದು. ಆ ಮೂಲಕ ಲಕ್ಷಾಂತರ ರೂಪಾಯಿ ಸಂಪಾದಿಸುವ ಸ್ಮಾರ್ಟ್ ಉದ್ಯಮಿಗಳು ಕೂಡ ಹೌದು. ನಿಮ್ಮ ಜಮೀನಿನಲ್ಲೂ ಈ ವರಾಹ ಸ್ಟಾರ್ಟ್ಅಪ್ನ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಇವತ್ತೇ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ. ಕೃಷಿಯಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸೋಣ, ನಮ್ಮ ರೈತ ಬಂಧುಗಳ ಬದುಕಿನಲ್ಲಿ ಬೆಳಕು ಮೂಡಿಸೋಣ ಅಂತ ಹೇಳ್ತಾ ಇನ್ನ

0: ಎಲ್ಲೆಡೆ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರೋದು ಪ್ರತಿಯೊಬ್ಬರ ಜೀವನಕ್ಕೂ ಅತ್ಯಂತ ಮುಖ್ಯವಾಗಿರುವ ಒಂದು ವಿಷಯದ ಬಗ್ಗೆ, ಅದೇ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಬಗ್ಗೆ. ಆರೋಗ್ಯವೇ ಭಾಗ್ಯ ಅಂತೀವಲ್ಲ, ಆದರೆ ಅನಿರೀಕ್ಷಿತವಾಗಿ ಅನಾರೋಗ್ಯ ಬಂದಾಗ ಆಸ್ಪತ್ರೆ ಖರ್ಚು ನೋಡಿ ಕಂಗಾಲಾಗುವರೇ ಹೆಚ್ಚು ಅಂತಲೇ ಹೇಳ್ಬೋದು. ಅಂಥವರಿಗೆ ಈ ಯೋಜನೆ ಒಂದು ದೊಡ್ಡ ಸಂಜೀವಿನಿ ಇದ್ದ ಹಾಗೆ. ಬನ್ನಿ, ಈ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಒಂದೊಂದಾಗಿ ತಿಳಿಯೋಣ. ಆಯುಷ್ಮಾನ್ ಭಾರತ್ ಯೋಜನೆ ಅಂತಂದ್ರೆ ಏನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಜಾರಿಗೆ ತಂದಿರುವ ಈ ಮಹತ್ವಾಕಾಂಕ್ಷಿ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತ ಹಾಗೂ ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸೆ ಒದಗಿಸುವ ಗುರಿ ಹೊಂದಿದೆ. ಇದರಡಿ ಪ್ರತಿ ಅರ್ಹ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ನಗದುರಹಿತ ಚಿಕಿತ್ಸೆ ಲಭ್ಯವಿರುತ್ತೆ. ಸರಿ, ಹಾಗಾದ್ರೆ ಈ ಯೋಜನೆಯ ಪ್ರಯೋಜನ ಪಡೆಯೋದಕ್ಕೆ ಯಾರು ಅರ್ಹರು ಅಂತ ಹೇಳೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ BPL ಅಂದ್ರೆ ಅಂತ್ಯೋದಯ ಕಾರ್ಡ್ ಅಥವಾ ಪ್ರಾಥಮಿಕ ಹೌಸ್ ಹೋಲ್ಡ್ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಕುಟುಂಬವು ಈ ಯೋಜನೆಗೆ ನೇರವಾಗಿ ಅರ್ಹರಾಗ್ತಾರೆ. ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ನಿರ್ದಿಷ್ಟ ವಂಚಿತ ವರ್ಗಗಳು ಹಾಗೂ ನಗರ ಪ್ರದೇಶಗಳಲ್ಲಿ ಅಧಿಸೂಚಿಸಲ್ಪಟ್ಟ ಕಾರ್ಮಿಕ ವರ್ಗದವರು, ನಂತರ ನಿರ್ದಿಷ್ಟ ವಾರ್ಷಿಕ ಆದಾಯ ಮಿತಿಯೊಳಗಿನ ಕುಟುಂಬಗಳು ಮತ್ತು ಸರ್ಕಾರದ ಅಧಿಸೂಚನೆಯಲ್ಲಿ ಬರುವ ಇತ್ಯಾದಿ ವರ್ಗದವರು, ಇವರೆಲ್ಲ ಆಯುಷ್ಮಾನ್ ಕಾರ್ಡಿಗೆ ಅರ್ಹರು ಅಂತಾನೆ ಹೇಳಬಹುದು. ಸೇಂದ್ರೆ, ಹಾಗಾದ್ರೆ ಯಾವೆಲ್ಲ ಚಿಕಿತ್ಸೆಗಳು ಸಿಗ್ತಾವೆ ಅಂತ ಹೇಳೋದಾದ್ರೆ, ಅಪಘಾತ ಆದ್ರೆ ಕವರ್ ಆಗುತ್ತಾ, ಹಾರ್ಟ್ ಆಪರೇಷನ್ಗೆ ಹಣ ಸಿಗುತ್ತಾ ಅಂತ ಕೇಳೋರಿಗೆ ಇಲ್ಲಿದೆ ಉತ್ತರ. ಈ ಯೋಜನೆಯಡಿ ಒಟ್ಟು 1,500ಕ್ಕೂ ಹೆಚ್ಚು ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆಗಳು ಲಭ್ಯವಿರುತ್ತವೆ. ಮುಖ್ಯವಾಗಿ ಹೃದಯ ಸಂಬಂಧಿತ ಚಿಕಿತ್ಸೆಗಳು, ಬೈಪಾಸ್ ಸರ್ಜರಿ ಆಗಿರಬಹುದು ಅಥವಾ ಆಂಜಿಯೋಪ್ಲಾಸ್ಟಿ ಇತ್ಯಾದಿ ಆಗಿರಬಹುದು. ಇನ್ನು ಎರಡನೇದಾಗಿ ಕ್ಯಾನ್ಸರ್ ಚಿಕಿತ್ಸೆಗೆ, ಕೀಮೋಥೆರಪಿ ಆಗಿರಬಹುದು, ರೇಡಿಯೋಥೆರಪಿ ಮತ್ತು ಶಸ್ತ್ರಚಿಕಿತ್ಸೆಗಳಿಗೆ ಲಭ್ಯವಿರುತ್ತೆ. ಕಿಡ್ನಿ ಕಾಯಿಲೆಗಳು, ಈಗ ಡಯಾಲಿಸಿಸ್ ಮತ್ತು ಮೂತ್ರಪಿಂಡ ಕಸಿ. ಇನ್ನು ನಾಲ್ಕನೇದಾಗಿ ಮೂಳೆ ಮತ್ತು ಕೀಲು ನೋವಿಗೆ ಕೀಲು ಬದಲಾವಣೆ ಮತ್ತು ಶಸ್ತ್ರಚಿಕಿತ್ಸೆ. ಇನ್ನು ಐದನೇದಾಗಿ ನರ ರೋಗಗಳು ಮತ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗಳು. ಹಾಗೆ ಅಪಘಾತದಿಂದ ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆ ಸಿಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಈ ಯೋಜನೆಗೆ ನೋಂದಾಯಿಸಲ್ಪಟ್ಟ ಆಯ್ದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಸೊ ಆಯುಷ್ಮಾನ್ ಕಾರ್ಡ್ ಮಾಡಿಸೋದು ಹೇಗೆ ಅಂತ ಹೇಳೋದಾದ್ರೆ, ನಿಮ್ಮ ಬಳಿ ಇನ್ನೂ ಆಯುಷ್ಮಾನ್ ಕಾರ್ಡ್ ಇಲ್ಲ ಅಂತ ಚಿಂತೆ ಮಾಡಬೇಡಿ ಸ್ನೇಹಿತರೆ. ಇದನ್ನ ಮಾಡಿಸೋದು ಬಹಳ ಸುಲಭ. ಮೊದಲನೇದಾಗಿ ನಿಮ್ಮ ಹತ್ತಿರದ 1 ಕೇಂದ್ರಗಳಿಗೆ ಭೇಟಿ ನೀಡಿ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ನೀಡಿ ನೋಂದಾಯಿಸಿಕೊಳ್ಳಬಹುದು. ಸೇವಾ ಸಿಂಧು ಅಥವಾ ಆನ್ಲೈನ್ ಪೋರ್ಟಲ್, ಅಧಿಕೃತ ವೆಬ್ಸೈಟ್ ಅಥವಾ ಆಯುಷ್ಮಾನ್ ಆಪ್ ಬಳಸಿ ಮನೆಯಲ್ಲೇ ಇದ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಮೂರನೇದಾಗಿ ಆಸ್ಪತ್ರೆಯ ಸಹಾಯ ಕೇಂದ್ರ. ಈ ಒಂದು ಯೋಜನೆಯಡಿ ನೋಂದಾಯಿಸಲ್ಪಟ್ಟ ಯಾವುದೇ ಆಸ್ಪತ್ರೆಗೆ ಹೋದ್ರೆ ಅಲ್ಲಿರುವ ಆಯುಷ್ಮಾನ್ ಮಿತ್ರ ಡೆಸ್ಕ್ ಮೂಲಕವೂ ಸ್ಥಳದಲ್ಲೇ ಕಾರ್ಡ್ ಮಾಡಿಕೊಡಲಾಗುತ್ತೆ. ಗಮನಿಸಿ, ಕಾರ್ಡ್ ಮಾಡಿಸೋದಕ್ಕೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಜೊತೆಗಿರಲಿ. ಎಸ್ ಸ್ನೇಹಿತರೆ, ಆರೋಗ್ಯವೇ ನಮ್ಮ ಅತಿ ದೊಡ್ಡ ಸಂಪತ್ತು. ಸರ್ಕಾರದ ಈ ಸೌಲಭ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿ, ಅರ್ಹರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪ.

0: ಕೇಳಿ, ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
0: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
8: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನೋಡಿ, ಕೆಲವೊಂದ್ಸರಿ ನಮಗೆಲ್ಲ ಹೇಗೆ ಅನಿಸುತ್ತೆ ಅಂತಂದರೆ, ಸೊ ನಮಗೆ ಏನಾದ್ರು ಕೆಲಸಗಳು ಹೆಚ್ಚಿಗೆ ಬಂದಿದ್ದಾಗ, ಏನಾದ್ರು ಕೆಲಸ ಇಂಪಾರ್ಟೆಂಟ್ ಆಗಿದ್ದಾಗ ನಮಗೆ ಹೆಚ್ಚು ಹಗಲು ಬೇಕು ಅಂತ ಅನಿಸುತ್ತೆ. ಸೊ ಅದೇ ರೀತಿಯಲ್ಲಿ ಹಗಲಲ್ಲಿ ಎಲ್ಲ ಕೆಲಸಗಳು ಕೂಡ ಫಾಸ್ಟಾಗಿ ನಾವು ಮಾಡೋದಕ್ಕಾಗುತ್ತೆ, ಹಾಗೆ ಸೂರ್ಯ ಮುಳುಗದೇ ಇದ್ರೆ ಸಾಕು ಅನ್ನುವಂತಹ ಒಂದು ಪರಿಸ್ಥಿತಿ ಕೂಡ ಒಂದೊಂದು ಸಾರಿ ಬರ್ತಾ ಇರುತ್ತೆ. ಆ್ಯಂಡ್ ಈ ಥರ ನಿಮಗೂ ಕೂಡ ಅನುಭವಗಳಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಈಗ ನಾವು ಎಷ್ಟೇ ಸರಿ ಅಂದ್ಕೊಂಡ್ರೂ ಈ ಕೆಲಸ ಮುಗಿಸ್ಬೇಕಿತ್ತು ಇಷ್ಟೊತ್ತಿಗೆ, ಇಷ್ಟರೊಳಗಡೆ ಕೆಲಸ ಮುಗಿಸಿದ್ರೆ ಎಷ್ಟು ಆರಾಮಾಗೋದು, ಮತ್ತು ನಾಳೆ ಮತ್ತೆ ಈ ಕೆಲಸ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟೋ ಸರಿ ಈ ಕತ್ಲ ಆಗ್ತಾ ಆಗ್ತಾ ನಮಗೆ ಕೆಲಸ ಮಾಡಬೇಕು ಅಂತ ಅನಿಸಲ್ಲ, ಕೆಲವೊಂದು ಕೆಲಸಗಳು ಹಾಗೆ ಕತ್ಲಾದ ಮೇಲೆ ಮಾಡೋಕ್ಕಾಗಲ್ಲ. ಹೀಗೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಅನುಭವಕ್ಕೆ ಬಂದಿರುತ್ತೆ. ಹಾಗಾಗಿ ಈಗ ನಾವು ಯಾವಾಗಲೂ ಕೂಡ ಅಂದ್ಕೊಳ್ತಾ ಇರುವಂತಹ ಈ ಒಂದು ವಿಷಯ ಏನಂತಂದರೆ, ಸೂರ್ಯ ಇಷ್ಟು ಬೇಗ ಮುಳುಗದೇ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ನಮ್ಮ ಪ್ರಪಂಚದಲ್ಲಿ ಕೆಲವೊಂದು ಕಡೆಗಳಲ್ಲಿ ಸೂರ್ಯ ಮುಳುಗೋದೇ ಇಲ್ಲ, ಅಂತಹ ಪ್ರದೇಶಗಳು ಕೂಡ ಇದ್ದಾವೆ. ಸೊ ಅಂತಹ ಪ್ರದೇಶಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಈ ಒಂದು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಆ ಪ್ಲೇಸ್ಗಳು ನಿಮಗೇನಾದ್ರು ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಸೊ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಕರೆ ಮಾಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆ 9686092697 ಈ ಸಂಖ್ಯೆ ಮೆಸೇಜ್ ಮಾಡಿ ನಾನು ಕೂಡ ವಾಪಸ್ ಬರ್ತೀನಿ. ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ನೋಡಿ, ನಮಗೆಲ್ಲ ಅನಿಸುತ್ತೆ ಸೊ ದಿನ ಕಳೀದೇ ಇದ್ರೆ ಅಥವಾ ಬೆಳಗು ಹೋಗದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆರಾಮಾಗಿ ನಮ್ಮ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮಾಡ್ಕೋಬೋದು ಅಂಥೇಳಿ. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಎಷ್ಟೇ ಕೆಲಸಗಳು ಇಟ್ಕೊಂಡಿದ್ರು ಕೂಡ ಮತ್ತೆ ನಾಳೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ಈ ಒಂದು ಪ್ಲೇಸ್ನಲ್ಲಿ ಹಗಲು ಅನ್ನೋದು ಇದೇ ಇರುತ್ತೆ, ಕತ್ತಲಾಗೋದೇ ಇಲ್ಲ. ಸೊ ಹಾಗಿರುವಂತಹ ಒಂದು ಪ್ರದೇಶಗಳು ನಮ್ಮ ಪ್ರಪಂಚದಲ್ಲಿದ್ದಾವೆ. ಆ್ಯಂಡ್ ಆ ಪ್ರದೇಶಗಳ ಬಗ್ಗೆ ಇವತ್ತಿನ ನಮ್ಮ ಶೋನಲ್ಲಿ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಪ್ಲೇಸ್ಗಳ ಬಗ್ಗೆ ನಿಮಗೆ ಯಾರು ಗೊತ್ತಿದೆ ಅಂತಂದರೆ, ಅಥವಾ ನೀವು ಯಾವತ್ತಾದರೂ ಅಲ್ಲಿಗೆ ವಿಸಿಟ್ ಮಾಡಿದಿರಾ ಅಂತಂದರೆ, ಸೊ ಅದು ಹೇಗಿತ್ತು ಮತ್ತು ಅಲ್ಲಿಯ ಎಕ್ಸ್ಪೀರಿಯನ್ಸ್ನ ನಾವು ನಮ್ಮ ಜೊತೆ ಕೂಡ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಶೋನಲ್ಲಿ ಕೂಡ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ತಾ ಇವತ್ತು ಆ ಪ್ಲೇಸಸ್ ಯಾವುದಂತ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೆ, ಕೆಲವು ಸಾರಿ ನಾವೆಲ್ಲರೂ ಅಂದ್ಕೊಳ್ತಾ ಇರ್ತೀವಿ ಹಗಲು ಮುಗಿಲೇಬಾರ್ದು ಅಂತ ಹೇಳಿ. ಆದರೆ ಈ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಂತೂ ಆಗ್ತಾ ಇಲ್ಲ, ಇದನ್ನು ಈಡೇರಿಸ್ಕೊಳ್ಳುವಂತಹ ಅದೃಷ್ಟವಂತರು ಕೂಡ ಇದ್ದಾರೆ. ಸೊ ನಾವು ಜಗತ್ತಲ್ಲಿ ಸೂರ್ಯ ಎಂದಿಗೂ ಮುಳುಗದೇ ಇರುವಂತಹ ಸ್ಥಳಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ರಾತ್ರಿ ಇಲ್ಲದೇ ಇರುವಂತಹ ದೇಶ ಯಾವ ರೀತಿನಲ್ಲಿ ಇರ್ಬೋದು ಅಂತ ಒಂದ್ಸರಿ ಕಲ್ಪನೆ ಮಾಡಿಕೊಂಡ್ರೆ ತುಂಬಾ ವಿಸ್ಮಯ ಅಂತ ಅನ್ಸುತ್ತೆ. ಹಾಗೆ ಅಲ್ಲಿ ಸೂರ್ಯ ದಿನ ಇಡೀ ಕೂಡ ಉದಯಿಸ್ತಾ ಇರ್ತಾನೆ. ಆ್ಯಂಡ್ ಈ ಟೈಮಲ್ಲಿ ನಿಮಗೂ ಕೂಡ ಈ ಒಂದು ಕ್ವಶನ್ ಬಂದಿರ್ಬೋದು, ಯಾವ ಟೈಮಲ್ಲಿ ಮಲ್ಕೋತಾರೆ ಅಥವಾ ಯಾವಾಗ ಎಚ್ಚರ ಇರ್ತಾರೆ ಅನ್ನೋದ್ರ ಬಗ್ಗೆ. ಏನವೇ ಅದನ್ನ ಮಾತಾಡೋದಕ್ಕಿಂತ ಮುಂಚೆ ಇವತ್ತು ಆ ಒಂದು ಪ್ಲೇಸಸ್ ಯಾವುದು ಅಂತ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಈ ಪ್ಲೇಸಸ್ಗಳಿಗೆ ನೀವು ಯಾವತ್ತಾದ್ರೂ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕು ಅಂತ ಇದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಜೊತೆಗೆ ಇಲ್ಲಿ ಈ ಒಂದು ಸೂರ್ಯನ ಬೆಳಕು ಯಾವಾಗಲೂ ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ. ಹಾಗೆ ನಿಮಗೂ ಕೂಡ ಈ ಒಂದು ವಿಸ್ಮಯಕಾರಿಯಾಗಿರುವಂತಹ ವಿಷಯಗಳು ಅಲ್ಲಿ ತಿಳಿಯುತ್ತೆ. ಆ್ಯಂಡ್ ಅಲ್ಲಿಯ ಜನರು ಹೇಗೆ ವಾಸ ಮಾಡ್ತಾ ಇರ್ತಾರೆ ಮತ್ತು ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಹಾಗಾದರೆ ಈ ಸೂರ್ಯ ಮುಳುಗದಿರುವಂತಹ ಈ ಒಂದು ಸ್ಥಳಗಳು ಎಷ್ಟಿದ್ದಾವೆ ಅಂತ ಯೋಚನೆ ಮಾಡಿದ್ರೆ, ಈ ಸೂರ್ಯ ಮುಳುಗದಿರುವಂತಹ ಪ್ಲೇಸಸ್ನ ನಾವು ಎಣಿಕೆ ಮಾಡಿದರೆ 9 ಪ್ಲೇಸ್ಗಳನ್ನ ನಾವು ನೋಡ್ಬೋದು. ಅಂತಹ ಪ್ಲೇಸ್ಗಳಲ್ಲಿ ನಾವು ಫಸ್ಟ್ ನೋಡ್ತೀವಿ ಅಂತಂದರೆ, ಫಸ್ಟ್ ಪ್ಲೇಸ್ ನಾರ್ವೆ ಆಗಿದೆ. ಸೊ ಇದು ಆರ್ಕಿಟೆಕ್ ವೃತ್ತದಲ್ಲಿ ನಾರ್ವೆಯನ್ನು ಮಧ್ಯರಾತ್ರಿ ಸೂರ್ಯನ ನಾಡು ಅಂತ ಕೂಡ ಕರೀತಾರೆ. ಮೇಯಿಂದ ಜುಲೈ ಎಂಡ್ವರೆಗೆ ಸುಮಾರು 76 ದಿನಗಳವರೆಗೆ ನಾರ್ವೆ ರಾತ್ರಿ ಇಲ್ಲದೇ ಇರುವಂತಹ ದೇಶ ಆಗಿರುತ್ತೆ. ಮತ್ತು ಪ್ರತಿದಿನ ಸೂರ್ಯ 20 ಗಂಟೆಗಳ ಕಾಲ ಇಲ್ಲಿ ಉದಯಿಸ್ತಾ ಇರ್ತಾನೆ. ಹಾಗೆ ಯುರೋಪಿನ ಉತ್ತರದ ಅತ್ಯಂತ ಜನವಸತಿ ಪ್ರದೇಶವಾಗಿರುವಂತಹ ಈ ಒಂದು ಸ್ವಾಲ್ಬರ್ಡ್ನಲ್ಲಿ 10 April to August 23 ಸೂರ್ಯ ಮುಳುಗೋದೇ ಇಲ್ಲ. ಇಲ್ಲಿ ನೀವು ಕತ್ತಲೆ ಇಲ್ಲದೇ ಇರುವಂತಹ ದಿನಗಳನ್ನು ಫೀಲ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಉತ್ತರದ ದೀಪಗಳನ್ನು ಕೂಡ ವೀಕ್ಷಿಸೋದಕ್ಕೆ ಸಾಧ್ಯ ಇದೆ. ಸೊ ಇಂತಹ ಪ್ಲೇಸ್ಗಳಿಗೆ ನೀವು ಯಾವತ್ತಾದ್ರು ಹೋಗ್ತೀರಾ ಅಂತಂದರೆ ಅಲ್ಲಿ ಒಂದು ಬಿಸಿಲನ್ನು ಅಥವಾ ಬೆಳಕಿನ ದಿನಗಳನ್ನು ಫೀಲ್ ಮಾಡ್ಬೋದು. ಅದೇ ರೀತಿಯಲ್ಲೇ ಇನ್ನೊಂದು ಪ್ಲೇಸ್ನ ನಾವು ನೋಡ್ತೀವಿ ಅಂತಂದರೆ ಅದು ಐಸ್ಲ್ಯಾಂಡ್ ಆಗಿರುತ್ತೆ. ಒಂದು ಸುಂದರವಾಗಿರುವಂತಹ ದೇಶ ಅಂತಲೇ ಹೇಳ್ಬೋದು ಈ ಒಂದು ಐಸ್ಲ್ಯಾಂಡ್ನ. ಆ್ಯಂಡ್ ಐಸ್ಲ್ಯಾಂಡ್ ಗ್ರೇಟ್ ಬ್ರಿಟನ್ನ ನಂತರ ಯುರೋಪಿನ ಅತಿ ದೊಡ್ಡ ದ್ವೀಪವಾಗಿದೆ. ಆ್ಯಂಡ್ ಐಸ್ಲ್ಯಾಂಡ್ನಲ್ಲಿ 10 May to July ಸೂರ್ಯನ ಬೆಳಕನ್ನು ನಾವು ನೋಡ್ಬೋದು. ಆ್ಯಂಡ್ ಅಲ್ಲಿ ಸೂರ್ಯ ಯಾವಾಗಲೂ ಕೂಡ ಮೇಲೇ ಕಾಣಿಸ್ತಾ ಇರುತ್ತೆ. ಮತ್ತು ಇಲ್ಲಿರುವಂತಹ ಉತ್ತರ ದೀಪಗಳ ಜೊತೆಗೆ ದೇಶ ಪಾದಯಾತ್ರೆ, ವನ್ಯಜೀವಿ ವೀಕ್ಷಣೆಗೆ, ಹಾಗೆ ತಿಮಿಂಗಿಲ ವೀಕ್ಷಣೆಗೆ, ಮತ್ತು ಗುಹೆಗಳಲ್ಲಿ ವಿಹಾರ ಮಾಡೋದಕ್ಕೆ, ಸೈಕ್ಲಿಂಗ್ಗೆ, ಮತ್ತು ರಾಷ್ಟ್ರೀಯ ಉದ್ಯಾನವನಗಳಿಗೆ ಭೇಟಿ ನೀಡುವಂತಹ ಸೂಪರ್ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಐಸ್ಲ್ಯಾಂಡ್ಗಳಿಗೆ ಹೋದ್ವಿ ಅಂತಂದರೆ ಇಲ್ಲಿ 10 May to July ಸೂರ್ಯನ ಬೆಳಕನ್ನು ನಾವು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಅದೇ ರೀತಿಯಲ್ಲೇ ಇನ್ನೊಂದು ದೇಶವನ್ನು ನಾವು ನೋಡ್ತೀವಿ ಅಂತಂದರೆ ಅದು ವಿಶ್ವದಲ್ಲಿಯೇ 2nd ಅತಿ ದೊಡ್ಡ ದೇಶ ಆಗಿದೆ, ಅದನ್ನೇ ಕೆನಡಾ. ಸೊ ಕೆನಡಾದಲ್ಲೂ ಕೂಡ ಸುಮಾರು 50 ದಿನಗಳವರೆಗೆ ಸೂರ್ಯನ ಬೆಳಕು ಇರುತ್ತೆ. ಇದು ಕೆನಡಾವನ್ನು ಸ್ವಲ್ಪ ಸಮಯದವರೆಗೆ ರಾತ್ರಿಯಲ್ಲೇ ಇರುವಂತಹ ಮತ್ತೊಂದು ದೇಶವನ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವಿರುವಾಗ ಅರೋರಾ ವೀಕ್ಷಣೆ ಮಾಡ್ಬೋದು, ಹಾಗೆ ಐತಿಹಾಸಿಕ ಸ್ಮಾರಕಗಳನ್ನು ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಈ ರೀತಿಯಲ್ಲಿ ಬೆಳಕು ಇರುವಂತಹ ದೇಶಗಳು ಇನ್ನೂ ಒಂದಷ್ಟು ಇದೆ. ಸೊ ಆ ದೇಶಗಳು ಯಾವುದು ಮತ್ತು ಅಲ್ಲಿರುವಂತಹ ಸ್ಪೆಷಾಲಿಟಿ ಅನ್ನೋದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ, ಸೊ ಈಗ ನೋಡಿ, ನಾವು ಎಷ್ಟೊಂದು ದೇಶಗಳನ್ನ ನೋಡ್ತಾ ಇರ್ತೀವಿ, ಆದರೆ ಹಗಲು ಹೆಚ್ಚಿರುವಂತಹ ದೇಶಗಳನ್ನ ಹುಡುಕ್ಬೇಕು ಅಂತ ಹೋದಾಗ, ಸೊ ನಮಗೆ ಸಿಕ್ಕಂತಹ ಈ ದೇಶಗಳು ತುಂಬಾನೇ ಡಿಫ್ರೆಂಟ್ ಆಗಿದೆ. ಜೊತೆಗೆ ಅಲ್ಲಿ ಆ ಟೈಮಲ್ಲಿ ಸುಮಾರು ಪ್ಲೇಸ್ಗಳನ್ನ ನಾವು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅಂಥದ್ರಲ್ಲಿ ನಾನಾಗಲೇ ಹೇಳಿದಾಗೆ ಮೂರು ಪ್ಲೇಸ್ಗಳು ತುಂಬಾನೇ ಚೆನ್ನಾಗಿದೆ, ಮತ್ತು ಅಲ್ಲಿ ಹೋದರೆ ಈ ಒಂದು ಬೆಳಕಿನ ದಿನಗಳನ್ನು ನಾವು ಎಂಜಾಯ್ ಮಾಡಬಹುದು. ಹಾಗೆ ಇನ್ನೊಂದು ನಾವು ದೇಶವನ್ನು ನೋಡ್ತೀವಿ ಅಂತಂದರೆ ಅದು ಅಲಾಸ್ಕಾ ಆಗಿರುತ್ತೆ. ಇದು ಮೀನುಗಾರಿಕೆಗೆ ಪ್ರಸಿದ್ಧವಾಗಿರುವಂತಹ ಒಂದು ತಾಣ ಅಂತಲೇ ಹೇಳ್ಬೋದು. ಅಲಾಸ್ಕಾ ಹಿಮ ನದಿಗಳು ಮತ್ತು ಹಿಮದಿಂದ ಆವೃತವಾಗಿರುವಂತಹ ಪರ್ವತಗಳಿಗೆ ಹೆಸರುವಾಸಿಯಾಗಿದೆ. ಆ್ಯಂಡ್ ಇಲ್ಲಿ ಮೇಯಿಂದ ಜುಲೈನ ಅಂತ್ಯದವರೆಗೆ ನಿರಂತರವಾಗಿ ಹಗಲನ್ನು ನಾವು ಇಲ್ಲಿ ಎಂಜಾಯ್ ಮಾಡಬಹುದು. ಇದು ಬೇಸಿಗೆಯ ತಿಂಗಳುಗಳಲ್ಲಿ ಅಲಾಸ್ಕಾವನ್ನು ರಾತ್ರಿ ಇಲ್ಲದಂತಹ ವಿಶಿಷ್ಟ ದೇಶವನ್ನಾಗಿ ಮಾಡುತ್ತೆ. ಬೆಳಿಗ್ಗೆ 2 ಗಂಟೆಯಿಂದ ಹಿಮದಿಂದ ಆವೃತವಾಗಿರುವಂತಹ ಶಿಖರಗಳು ಹೊಳೆಯೋದನ್ನು ನೋಡೋದಕ್ಕೆ ಇಲ್ಲಿ ಜನರು ಬರ್ತಾ ಇರ್ತಾರೆ. ಸೊ ತುಂಬಾನೇ ಚೆನ್ನಾಗಿರುವಂತಹ ಪ್ಲೇಸ್ ಇದು. ಹಾಗೆಯೇ ನಾವು ಇನ್ನೊಂದು ಪ್ಲೇಸ್ನ ನೋಡ್ತೀವಿ ಅಂತಂದರೆ ಅದು ಸ್ವೀಡನ್ ಆಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸ್ವೀಡನ್ ಅನ್ನುವಂತಹ ದೇಶ ಏನಿದೆ ತುಂಬಾನೇ ಚೆನ್ನಾಗಿರುವಂತಹ ದೇಶ, ಕ್ಲೀನ್ ಸಿಟಿ ಅಂತಲೇ ಹೇಳ್ಬೋದು. ಹಾಗೆ ಸಾಮಾನ್ಯವಾಗಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಹೆಚ್ಚಾಗಿನೇ ಬಿಸಿಲಿರುತ್ತೆ. ಹಾಗೆ ಸ್ವೀಡನ್ನಲ್ಲಿ ಸೂರ್ಯ ಮಧ್ಯರಾತ್ರಿಯ ಸುಮಾರಿಗೆ ಮುಳುಗ್ತಾ ಇರ್ತಾನೆ. ಆ್ಯಂಡ್ ಇಲ್ಲಿ ನೋಡ್ತೀವಿ ಅಂತಂದರೆ ಮೇಯಿಂದ ಆರಂಭವಾಗಿರುವಂತಹ ಈ ಒಂದು ಬೆಳಕಿನ ದಿನಗಳು ಹೇಗಿದೆ, ಆಗಸ್ಟ್ ಅಂತ್ಯದವರೆಗೆ ಕೂಡ ಇರುತ್ತೆ. ಆ್ಯಂಡ್ ಬೆಳಗ್ಗೆ 4:30 ಮತ್ತೆ ಸೂರ್ಯ ಉದಯ ಆಗುತ್ತೆ ಇಲ್ಲಿ. ಸೊ ಈ ರೀತಿಯಲ್ಲಿ ಒಂದು ದೀರ್ಘವಾದಂತಹ ದಿನಗಳನ್ನು ನಾವು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟೆಲ್ಲ ಈ ಒಂದು ಸ್ವೀಡನ್ನಲ್ಲಿ ಫಿಶಿಂಗ್ ಆಗಿರ್ಬೋದು, ಗಾಲ್ಫ್ ಆಗಿರ್ಬೋದು, ಹಾಗೆ ಸ್ಕೇಯಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಹೆಚ್ಚಾಗಿ ಜನರು ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳಿರೋದ್ರಿಂದ ಇಲ್ಲಿಗೆ ಹೆಚ್ಚಿನ ಜನರು ಭೇಟಿ ಕೊಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ದೇಶವನ್ನು ನೋಡ್ತೀವಿ ಅಂತಂದರೆ ಅದು ಫಿನ್ಲ್ಯಾಂಡ್ ಆಗಿರುತ್ತೆ. ಇದನ್ನು ನಮಗೆಲ್ಲ ಗೊತ್ತಿರೋ ಹಾಗೆ 1000 ಸರೋವರಗಳು ಮತ್ತು ದ್ವೀಪಗಳಿರುವಂತಹ ನಾಡು ಅಂತಲೇ ಕರಿಬೋದು ಈ ಒಂದು ಫಿನ್ಲ್ಯಾಂಡ್ನ. ಬೇಸಿಗೆಯ ತಿಂಗಳುಗಳನ್ನು ನಾವು ಇಲ್ಲಿ ನೋಡ್ತೀವಿ ಅಂತಂದರೆ ದೀರ್ಘವಾದಂತಹ ಹಗಲು ಬೆಳಕನ್ನು ಇಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಇದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡೋದಕ್ಕಿಂತ ಸೂರ್ಯ 73 ದಿನಗಳವರೆಗೆ ಇಲ್ಲಿ ಕಾಣಿಸ್ಕೊಳ್ತಾನೆ. ಆ್ಯಂಡ್ ಈ ಅವಧಿಯಲ್ಲಿ ಫಿನ್ಲ್ಯಾಂಡನ್ನು ರಾತ್ರಿ ಇಲ್ಲದೇ ಇರುವಂತಹ ಅದ್ಭುತ ದೇಶವನ್ನಾಗಿ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ದೇಶ ಕೂಡ. ಅದೇ ರೀತಿಯಲ್ಲೇ ಅಂಟಾರ್ಟಿಕಾ ಆಗಿರ್ಬೋದು, ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಮತ್ತು ಫಾರೋ ದ್ವೀಪಗಳು ಕೂಡ ಬೆಳಕನ್ನು ಹೆಚ್ಚು ಹೊಂದಿರುತ್ತೆ. ಸೊ ಹಾಗಾಗಿ ಇಂತಹ ದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ನಾವು ಹಗಲನ್ನು ಹೆಚ್ಚು ಅನುಭವಿಸೋದಕ್ಕೆ ಸಾಧ್ಯ ಇದೆ. ನಾನಾಗಲೇ ಹೇಳಿದಾಗೆ ಐಸ್ಲ್ಯಾಂಡ್ ಮತ್ತು ನಾರ್ವೆ ನಡುವೆ ಉತ್ತರ ಅಂಟ್ಲಾಂಟಿಕದಲ್ಲಿ ಇರುವಂತಹ ಫರೋ ದ್ವೀಪಗಳು ಬೇಸಿಗೆನಲ್ಲಿ ಅಸಾಧಾರಣವಾಗಿ ದೀರ್ಘವಾದಂತಹ ಹಗಲನ್ನು ಹೊಂದಿರುತ್ತೆ. ಆ್ಯಂಡ್ ಇಲ್ಲಿ ಹಗಲನ್ನು ಜಾಸ್ತಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ನಾನು ಹೇಳಿದಾಗೆ ಜೂನ್ ಆರಂಭದಿಂದ ಜುಲೈ ಮಧ್ಯದವರೆಗೆ ಇಲ್ಲಿ ರಾತ್ರಿ ಕಡಿಮೆ ಇರುತ್ತೆ. ಸೊ ಹೆಚ್ಚು ಬೇಸಿಗೆ ಇರೋದ್ರಿಂದ ಅಥವಾ ಏನು ಬಿಸಿಲಿರೋದ್ರಿಂದ ಇಲ್ಲಿ ನಾವು ಬೆಳಕಿನ ದಿನಗಳನ್ನು ಕಳೆಯೋದಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ಪ್ಲೇಸ್ಗಳನ್ನ ನೀವು ಕೂಡ ಯಾವತ್ತಾರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆದರೆ ಹೋಗಿ ಬನ್ನಿ. ಆ್ಯಂಡ್ ಇವತ್ತು ನಾನು ತಿಳಿಸಿದಂತಹ ಇನ್ಫಾರ್ಮೇಶನ್ ನಿಮಗೆ ಹೇಗೆ ಅನಿಸೋ ಅದನ್ನು ನೀವು ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಅಲ್ಲಿ ಕೂಡ ಬಾಯ್. ಇಷ್ಟದಂಗೆ ನೀವು ಕೇಳಿದ್ದು ವಿಸ್ಮಯ ಜಗತ್ತು, ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ಗಳೇ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ಬಿಸ್ನೆಸ್ ಮಾತುಕತೆಗಳು ನಡೀತಾ ಇರುತ್ತೆ. ಯಾವ ವ್ಯಾಪಾರ ಹೇಗಿರುತ್ತೆ, ವ್ಯಾಪಾರದಲ್ಲಿ ಸವಾಲುಗಳನ್ನ ಹೇಗೆ ಎದುರಿಸಬೇಕು, ಜೊತೆಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡ್ತಾನೆ ಇರ್ತಾರೆ. ಅಂತಹ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡು ಕಾರ್ಯಕ್ರಮವನ್ನು ಕೂಡ ಮುಂದುವರೆಸೋಣ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತನಾಡೋಣ ಅಂತ. ಯಾವ ಬಿಸ್ನೆಸ್ ಅರ್ಪಿತ ಅಂತ ನೀವು ಕೇಳೋದ್ರೆ, ಫೋಟೋಗ್ರಾಫಿ ಬಿಸ್ನೆಸ್. ಫೋಟೋಗ್ರಾಫಿ ಬಿಸ್ನೆಸ್ ಅಲ್ಲಿ ಸುಮಾರು 10 ವರ್ಷ, 20 ವರ್ಷ, 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋ ಸ್ಟೋರಿಗಳನ್ನ ನೀವು ಕೇಳಿದ್ದೀರಾ. ಆದ್ರೆ ಇದೇ ಫೋಟೋಗ್ರಾಫಿ ಬಿಸ್ನೆಸ್ ಅಲ್ಲಿ ಸುಮಾರು 60 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಸ್ಟೋರಿಯನ್ನ ಕೇಳಿದಿರಾ? ಕೇಳಿಲ್ಲ ಅಂದ್ರೆ ಇವತ್ತು ನೀವು ಕೇಳಬಹುದು. ಹೌದು, ನಾನೀಗ ಇರೋದು ಗೋಪಾಲದಲ್ಲಿರುವಂತಹ ಪ್ರಭಾ ಡಿಜಿಟಲ್ ಸ್ಟುಡಿಯೋದಲ್ಲಿ. ಇದರ ಮಾಲೀಕರಾಗಿರುವ ರಾಜಶೇಖರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆನ ಸ್ಟಾರ್ಟ್ ಮಾಡೋಣ. ಅವರ 60 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋಣವಾ? ರಾಜಶೇಖರ್ ಅವರೇ, ನಮಸ್ತೆ.
6: ನಮಸ್ತೆ, ನಮಸ್ತೆ.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು.
5: ಓಕೆ, ರಾಜಶೇಖರ್ ಸರ್ ಹೇಗಿದ್ದೀರಾ?
6: ಆರಾಮಿದ್ದೇನೆ, ಚೆನ್ನಾಗಿದ್ದೇನೆ.
5: ಚೆನ್ನಾಗಿದ್ದೀರಾ? ಓಕೆ ಸರ್, ನನಗೆ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನಿಮ್ಮ ಹುಟ್ಟೂರು ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು ಓದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
6: ಸರಿ ಸರಿ, ನಮ್ಮದು ಹುಟ್ಟೂರು ಅಂದರೆ ನೆಗೆಟಿವ್ ಪ್ಲೇಸು, ಧಾರವಾಡ ಡಿಸ್ಟಿಕ್ ಹಿರೇಕೆರೂರು. ಹಿರೇಕೆರೂರಿಂದ ಚಿತ್ರದುರ್ಗ ಬಂದ್ವಿ. ಚಿತ್ರದುರ್ಗ ಅಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಓಲ್ಡ್ ಆರ್ಟಿಸ್ಟ್ ಅವರು, ಆರ್ಟಿಸ್ಟ್ ನಮ್ಮ ಬ್ರದರ್ ಎಲ್ಲ ಆರ್ಟಿಸ್ಟ್ ಅಂಡ್ ಪೇಂಟರ್ ಫೋಟೋಗ್ರಾಫರ್ಸು. ಅಲ್ಲಿ ನಮ್ಮದು 70 ಇಯರ್ಸ್ ಓಲ್ಡ್ ಸ್ಟುಡಿಯೋ. ನಮ್ಮ ಬ್ರದರು, ಇನ್ನೊಬ್ಬ ಎರಡನೇ ಬ್ರದರು, ಸೆಕೆಂಡ್ ಬ್ರದರು ಫೋಟೋಗ್ರಾಫರು, ಅವರು ಚಿತ್ರದುರ್ಗದಲ್ಲಿ ಬೇರೆ ಸ್ಟುಡಿಯೋ ಪ್ರಭಾತ್, ಅದು ಪ್ರಭಾತ್. ಈಗ ನಾವು ಇಲ್ಲಿ ಹೊಳಲ್ಕೆರೆ ಬಂದು 1978ಇಂದ ಅಲ್ಲಿ 50 ವರ್ಷ ನಾವು ಫೋಟೋಗ್ರಫಿ ಮಾಡ್ತೇವೆ. ಈಗ ನಮ್ಮದು ಇಲ್ಲಿ ಸೀನಿಯರ್ ಸಿಟಿಜನ್ನು, ಹಾಗಾಗಿ ಮಗ ಸೊಸೆಗೆ ಅಲ್ಲಿ ಸ್ಟುಡಿಯೋದೆಲ್ಲ ಬಿಟ್ಕೊಟ್ಟು ನಾವು ಇಲ್ಲಿ ಶಿವಮೊಗ್ಗ ಬಂದೀನಿ.
5: ಓಕೆ, ರಾಜಶೇಖರ್ ಅವರೇ, ಮೂಲತಃ ನೀವು ಹಿರೇಕೆರೂರವರು, ಅಲ್ಲೇನೆ ನಿಮ್ಮ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಯಿತು. ನಿಮ್ಮ ಫ್ಯಾಮಿಲಿ ಎಲ್ಲ ಕೂಡ ಈ ಒಂದು ಫೋಟೋಗ್ರಾಫಿ ಬಿಸ್ನೆಸ್ ಮಾಡ್ತಿದ್ದೀರಾ? ಓಕೆ, ನೀವು ಓದಿದ್ದೇನು ಸರ್?
6: ಓದಿದ್ದು ಸಿನಿಮಾಟೋಗ್ರಫಿ.
5: ಸಿನಿಮಾಟೋಗ್ರಫಿ, ಸೂಪರ್ ಸರ್. ಪಿ ಯು ಆದ ತಕ್ಷಣ ಸಿನಿಮಾಟೋಗ್ರಫಿ ಕೂಡ ಓದಿದ್ರಿ?
6: ನಮ್ದು ವರ್ಕಿಗೆ ಹೋಗ್ಲಿಲ್ಲ, ನಾವು ನಮ್ಮದೇ ಓನ್ ಇರೋದ್ರಿಂದ ನಾವು ಓನ್ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ದೆಲ್ಲ ಇದೆ, ಓನ್ ಫೋಟೋಶೂಟು, ವಾಲು, ಡ್ರೋನು, ಕ್ರೈನು ಎಲ್ಲ ಇದೆ ನಮ್ದು. ಅಲ್ಲಿ ಊರಲ್ಲಿ 15-20 ಮೆಂಬರ್ಸ್ ವರ್ಕ್ ಮಾಡ್ತಾರೆ
5: ಚಿತ್ರದುರ್ಗದಲ್ಲಿ. ಸೊ ನೀವು ಆದರೂ ಆ ಚಿತ್ರದುರ್ಗದಲ್ಲಿ ಅಷ್ಟು ದೊಡ್ಡ ಬಿಸ್ನೆಸ್ನ ಬಿಟ್ಟು ಇಲ್ಲಿ ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರೋ ಕಾರಣ ಏನು ಸರ್?
6: ಕಾರಣ ಇಲ್ಲ, ಅಲ್ಲೆಲ್ಲ ಬ್ರದರ್ ಒಂದೇ, ಈಗ ಬ್ರದರ್ಸು, ಎಲ್ಡರ್ ಬ್ರದರು, ಇನ್ನು ಸೆಕೆಂಡ್ ಬ್ರದರು, ಅವ್ರ ಮಕ್ಕಳು, ಈಗ ನಮ್ಮ ಮಗ, ನಮ್ಮ ಸೊಸೆ ಎಲ್ಲರೂ ಅದೇ ಒಂದೇ ಥರ ಇರೋದ್ರಿಂದ ಈಗ ನಮ್ಮ ಮ್ಯಾರೇಜ್ ಆಯ್ತು, ಅವ್ರಿಗೂ ಒಂದು ಸ್ವಲ್ಪ ಜವಾಬ್ದಾರಿ ಬರಲಿ ಅಂತಂದು ಅವ್ರಿಗೆ ಹಚ್ಚಿ ನಾವು ಈ ಕಡೆ ಬಂದಿದ್ದೀವಿ. ಅಲ್ಲಿ ಬಿಸ್ನೆಸ್ ಚೆನ್ನಾಗಿದೆ. ಇಲ್ಲಿ ನಾವು ಮನೆಯವರು, ನಾವು ಮಗಳು ಇದ್ದಾರೆ, ಮಕ್ಕಳು ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮಗಳನ್ನ ಇಲ್ಲೇ ಮದುವೆ ಮಾಡಿದ್ವಿ, ಇಲ್ಲೇ ಕೊಟ್ಟು ಶಿವಮೊಗ್ಗ ಕೊಟ್ಟಿವಿ. ಇಲ್ಲೆಲ್ಲ ಇಡೀ ಫ್ಯಾಮಿಲೀಸ್ ಎಲ್ಲ ನಮ್ಮ ರಿಲೇಟಿವ್ಸ್ ಇರೋದು ಜಾಸ್ತಿ ಇಲ್ಲಿ. ಹಂಗಾಗಿ ನಾವು ಸೀನಿಯರ್ ಸಿಟಿಜನ್ನು, ಸುಮ್ಮನೆ ರೆಸ್ಟು, ನಾವೇನು ಬಿಸ್ನೆಸ್ ಆಗಬೇಕು ಅಂತಿಲ್ಲ, ಏನು ಟೈಮ್ ಪಾಸ್.
5: ಸೂಪರ್ ಸರ್, ಬಿಕಾಸ್ ನಿಮಗೆ ಸುಮಾರು 60 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ ಆಯ್ತಾ. 60 ವರ್ಷ ಈ ಒಂದು ಸಿನಿಮಾಟೋಗ್ರಫಿ ಬಿಸ್ನೆಸ್ನೇ ಮಾಡಿ ಈಗ ಕೂಡ ಸುಮ್ಮನೆ ಕೂರಬಾರ್ದು ಅಂತ ಒಂದು ವ್ಯಾಪಾರ ಮಾಡ್ತಿದ್ರೆ. ಸೂಪರ್ ಸರ್, ಇದನ್ನು ನೋಡುವಾಗ ತುಂಬ ಖುಷಿ ಆಗ್ತಿದೆ. ನಿಮಗೆ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ, ಅದರಲ್ಲೂ ವಿಶೇಷ ಅಂದರೆ ಇದೆ ಅಲ್ವಾ ಸರ್? ಯಾಕಪ್ಪ ಅಂದರೆ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಅದು ಅಷ್ಟು ಸುಲಭದ ಮಾತಲ್ಲ. ಆ ಒಂದು ಪ್ರಶಸ್ತಿಯನ್ನು ಪಡ್ಕೋಬೇಕು ಅಂದರೆ ನೀವು ಈ ಪ್ರಶಸ್ತಿ ಪಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಗೆ ಅನಿಸುತ್ತೆ?
6: ಖುಷಿ ಆಗುತ್ತೆ. ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಕ್ಕೆ ನಮಗೆ ಗೌರವ ಕೊಟ್ಟಿದ್ದಾರಲ್ಲ, ಖುಷಿ ಆಗುತ್ತೆ ಅಷ್ಟೇ.
5: ಸೂಪರ್ ಸರ್. ಸರ್, ಹಾಗಿದ್ರೆ ನಿಮ್ಮೊಟ್ಟಿಗೆ ತುಂಬ ವಿಷಯಗಳನ್ನು ತಿಳ್ಕೊಬೋದು ನಾವು. ಯಾಕಪ್ಪ ಅಂದರೆ 60 ವರ್ಷದ ಅನುಭವ ನಿಮ್ಮೊಟ್ಟಿಗಿದೆ ಅಂದರೆ ನೀವು ಈ ಒಂದು ಫೋಟೋಗ್ರಾಫಿ ಸಿನಿಮಾಟೋಗ್ರಫಿ ಸ್ಟಾರ್ಟ್ ಮಾಡಿದಾಗ ಆ ಒಂದು ಟೈಮ್ ಹೇಗಿತ್ತು ಸರ್?
6: ಸ್ಟಾರ್ಟ್ ಮಾಡಿದಾಗವೆಲ್ಲ ಸ್ವಲ್ಪ ಕಷ್ಟ ಇತ್ತು. ಊರಿಗೊಂದೇ ಒಂದು ಸ್ಟುಡಿಯೋ ನಮ್ಮ ಹತ್ರನೇ ಬರಬೇಕು ಅಂತ. ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು ಫೋಟೋಸು, ಅವಾಗೆಲ್ಲ ರೀಲ್ ಸಿಸ್ಟಮ್ಮು. ಫೋಟೋ ತೆಗೆದ್ರೆ ಕೊಡೋದು ತುಂಬ ಲೇಟ್ ಆಗ್ತಿತ್ತು, ರೀಲ್ ಖಾಲಿ ಆಗಬೇಕಾಗಿತ್ತು. ರೀಲ್ ಖಾಲಿ ಆದಮೇಲೆ ವಾಶ್ ಮಾಡಿ ಅವನ್ನೆಲ್ಲ ಕೊಡೋದು ಲೇಟ್ ಆಗ್ತಿತ್ತು. ಈಗ ಕಂಪ್ಯೂಟರ್ ಬಂದು ಇದು ಬಂದ ಮೇಲೆ ಭಾಳ ಈಸಿ ಆಗಿದೆ, 5 ಮಿನಿಟ್ಸ್ ಫೋಟೋಗ್ರಾಫ್ಸು. ಅವಾಗೆಲ್ಲ ಒಂದು 1.5 ಗಂಟೆ ಆಗ್ತಿತ್ತು. ಕಲರ್ ಫೋಟೋಗಳು ಆದರೆ ತಿಂಗಳಗಟ್ಟಲೆ ಆಗ್ತಿತ್ತು. ಲ್ಯಾಬಿಗೆ ಹೋಗ್ಬೇಕು, ಮಡ್ರಾಸ್ ಹೋಗ್ಬೇಕು. ಈಗ ಎಲ್ಲ ಕಡೆಗೂ ಆಗಿದೆ ಲ್ಯಾಬ್. ಈಗ ಭಾಳ ಕ್ವಿಕ್ ಇದೆ, ಕ್ವಿಕ್ಕು ಎಲ್ಲ ಕಂಪ್ಯೂಟರ್ ವರ್ಕ್. ಈಗ ಮೊದಲಿನಂಗೆ ಹ್ಯಾಂಡ್ ವರ್ಕ್ ಇಲ್ಲ. ಈಗ ನಮ್ಮದೆಲ್ಲ ಹ್ಯಾಂಡ್ ವರ್ಕ್ ಇತ್ತು ಮೊದಲೇ. ಕೆಮಿಕಲ್ಸು, ವಾಶು, ಡಾರ್ಕ್ ರೂಮು, ಡಾರ್ಕ್ ರೂಮ್ನಲ್ಲಿ ವರ್ಕ್ ಮಾಡ್ತಾಯಿದ್ದು. ನಮ್ಮ ಹ್ಯಾಂಡಿಂದ ಏನು ವರ್ಕ್ ಕೊಡ್ತಾಯಿದ್ವಿ ಅದ್ರ ಮೇಲೆ ಜನಪ್ರಿಯ ಆಗ್ತಿದ್ವಿ. ಈಗ ಹಂಗಲ್ಲ, ಈಗ ಏನು ಕಂಪ್ಯೂಟರ್ ಕೊಟ್ಟರೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಆಗ ಯಾರು ಬೇಕಾದ್ರೂ ಮಾಡ್ಬೋದು. ಈಗ
5: ಖಂಡಿತ ಸರ್, ಅವಾಗಿದ್ದಂಥ ಒಂದು ಮೆಥಡೇ ಬೇರೆ,
6: ಅವಾಗಿನ ಕಾಲನೇ ಬೇರೆ ಈಗಿನ ಕಾಲ. ಅವಾಗಿಂದನೂ ಮಾಡ್ತಾ ಬಂದಿವಿ ನಾವು.
5: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಜಶೇಖರ್ ಅವರ ಬಿಸ್ನೆಸ್ ಜರ್ನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? 60 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಇದು ಸಾಧಾರಣವಾದ ಮಾತೆ ಅಲ್ಲ. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನು.

0: ನಾನು ಬೆಳಿಗ್ಗೆ 9:30 ಟು 2 o'clock, 2 to 4 ಲಂಚ್ ಅವರ್ಸ್, 4 to 8 o'clock. ಹಾಂ, ಇವಾಗೆಲ್ಲ ವರ್ಕ್ ಏನಾದ್ರು ಇದ್ದರೆ ಔಟ್ಡೋರ್ಸ್ ಅದೆಲ್ಲ ಹೋಗಲ್ಲ, ನಾನು ಸೀನಿಯರ್ ಹೋಗೋಕ್ಕಾಗಲ್ಲ. ಎಲ್ಲ ನಮ್ಮಲ್ಲೇ ಅಸ್ಟೆಂಟ್ ಇದ್ದಾರೆ, ಅಸ್ಟೆಂಟಿಗೆ ಕಳಿಸಿ. ಫೋಟೋಶೂಟು, ಮ್ಯಾರೇಜ್ ಪ್ರೋಗ್ರಾಮ್ಗಳು, ಫಂಕ್ಷನ್ಸು ಅದೆಲ್ಲ ಔಟ್ಡೋರ್ ಹುಡುಗರು ಕಳಿಸ್ತೀವಿ ನಾವು.
1: ಓಕೆ, ಸೊ ಔಟ್ಡೋರಿಗೆ ಕೂಡ ನಿಮ್ಮಲ್ಲಿ ಕೆಲಸ ಮಾಡುವಂಥ ಹುಡುಗರನ್ನ ಕಳಿಸ್ಕೊಡ್ತೀರಾ, ಆದರೆ ನೀವು ಮಾತ್ರ ಇಲ್ಲೇ ಸ್ಟುಡಿಯೋದಲ್ಲೇ ಇದ್ದು ಇಲ್ಲಿರುವಂಥ ಕೆಲಸಗಳನ್ನ ಮಾಡ್ತೀರಾ?
0: ಸ್ಟುಡಿಯೋಲ್ಲೇ ವರ್ಕ್ ನಮ್ಮದು.
1: ಸರ್, ಆಗೆಲ್ಲ ನಾವು ಮದುವೆ ವೀಡಿಯೋಸ್ಗಳನ್ನೆಲ್ಲ ನೋಡುವಾಗ ತುಂಬ ಒಂದು ರೀತಿ ಖುಷಿ ಅನಿಸೋದು, ಆಯಿತಾ? ಆ ವಿಡಿಯೋ ಸೆಟ್ಟಿಂಗ್ಗಳೇ ಬೇರೆ ಥರ ಇರೋದು, ಒಂದು ಕಮಲದಲ್ಲಿ ಹುಡುಗ, ಇನ್ನೊಂದು ಕಮಲದಲ್ಲಿ ಹುಡುಗಿ, ಅವರಿಬ್ರು ಒಟ್ಟಿಗೆ ಮದುವೆ ಆಗೋದು, ಈ ರೀತಿ ಎಲ್ಲ ಇರುತ್ತೆ. ಆದರೆ ಈಗ ತುಂಬಾನೇ ಚೇಂಜಸ್ ಇದೆ, ಆಯಿತಾ? ಸೊ ಈ ಒಂದು ಚೇಂಜಸ್ ಬಗ್ಗೆ ಏನು ಹೇಳ್ತೀರಾ?
0: ಎಲ್ಲ ಚೇಂಜಸ್ ಅಂದರೆ ಈಗ ಫೀಲ್ಡ್ ಯಾವ ಟೈಪ್ ಇದೆ ಆ ಟೈಪ್ ಹೋಗಲೇಬೇಕು. ಮೊದಲು ಈಗ ನಮಗೆ ಕಂಪ್ಯೂಟರ್ ವರ್ಕ್ ಬರ್ತಾ ಇರಲಿಲ್ಲ, ನಮ್ಮದು ಹ್ಯಾಂಡ್ ವರ್ಕು ಇದೆಲ್ಲ ಮಾಡ್ತೀವಿ. ಈಗ ನಮಗೆ ಕಂಪ್ಯೂಟರ್ಗಳು ಕಲ್ತ್ಕೊಂಡು ಈಗ ಮತ್ತೆ ಮಾಡ್ತಾ ಇದ್ದೀವಿ ಹಾಗೆ.
1: ಹೌದಾ? ಓಕೆ ಸರ್, ಈಗಲೂ ಕೂಡ ನೀವು ಇಲ್ಲಿಗೆ ಬರುವಂಥ ಕಸ್ಟಮರ್ಸಿಗೆ ನೀವೇ ಫೋಟೋ ತೆಗೆಯೋದ?
0: ಹಾಂ ಹೌದು,
1: ತೆಗಿತೀವಿ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಅವ್ರಿಗೆ ಕೊಡಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ?
0: 5 minutes.
1: 5 minutes. ಏ ಸೂಪರ್ ಸರ್. ಸರ್, ನಿಮ್ಮ ಒಂದು ವೃತ್ತಿ ಅನುಭವದಲ್ಲಿ ಸುಮಾರು 60 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತೊಂದು ದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು ಫೋಟೋಗ್ರಫಿ ಅದರಲ್ಲೂ ಸಿನಿಮಾಟೋಗ್ರಫಿ ಆಯ್ಕೆ ಮಾಡಿಕೊಂಡು ಓದಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
0: ಯಾವಾಗ ಗೊತ್ತಂದರೆ ಈಗೆಲ್ಲ ನಾವು ಅವಾಗೆಲ್ಲ ಚೀಪ್ ಕಾಲದ ಸಣ್ಣ ಇದು ಸಣ್ಣ ವರ್ಕು 30-40 ರೂಪಾಯಿ ಅವಾಗ ವ್ಯಾಪಾರ ಆದ್ರೂ ಅದರಾಗೂ ಖುಷಿ ಇದ್ವಿ. ಈಗ 1,000, 2,000, 5,000 ಆದ್ರೂ ಅಷ್ಟು ಖುಷಿ ಸಿಗ್ತಾ ಇಲ್ಲ. ಈಗ ಎಲ್ಲ ಕಾಂಪಿಟೇಷನ್, ಅವಾಗ ನಮ್ಮನ್ನು ಬಿಟ್ಟರೆ ಬೇರೆ ಇಲ್ಲ. ಫೋಟೋಗ್ರಾಫ್ಸು ನಮ್ಮ ಹತ್ರನೇ ಬರಬೇಕು. ಓಲ್ಡ್ ಕ್ಯಾಮ್ರಾಗಳದ್ದು ಏನಾರು ರೋಲು ತೆಗೆದ್ರೆ ಪ್ರಿಂಟಿಂಗಿಗೆ ಎಲ್ಲದೂ ವಾಷಿಂಗಿಗೆ ನಮ್ಮ ಹತ್ರನೇ ಬರಬೇಕಾಯಿತು. ಈಗೇನಿಲ್ಲ, ಮೊಬೈಲೇ ಬಂದಿದ್ದಾವೆ. ಈಗ ಮೊಬೈಲ್ ಬಂದೀಗ ನಮ್ಮ ಫೋಟೋಗಳು ಅಷ್ಟೊಂದು ಕೇಳಲ್ಲ ಯಾರು. ಬಂದು ಸ್ಟುಡಿಯೋಗೆ ಬಂದು ತೆಗ್ಸೋದು ಮಾಡೋದು ಭಾಳ ಕಮ್ಮಿ. ಏನಿದೆ ಎಮರ್ಜೆನ್ಸಿ ಫೋಟೋ ಪಾಸ್ಪೋರ್ಟ್ ಬೇಕು, ಪಾಸ್ಪೋರ್ಟ್ ತೆಗಿತಾರೆ ಅಷ್ಟೇ. ಇನ್ನೇ ಮ್ಯಾರೇಜ್ ಪ್ರೋಗ್ರಾಮು ದೊಡ್ಡ ಪ್ರೋಗ್ರಾಮ್ಗಳು ಈಗೆಲ್ಲ ಸಾಫ್ಟ್ ಕಾಪಿ ಕೇಳ್ತಾರೆ, ಫೋಟೋ ಮಾಡಿಸೋದು ಕಮ್ಮಿ.
1: ಹಾಂ, ಎಲ್ಲ
0: ಸಾಫ್ಟ್ ಕಾಪಿ ನಮ್ದು ಹೋಗಿದ್ದು ಬಂದದ್ದು ಆ ವರ್ಕು ಸಿಗುತ್ತೆ ಅಷ್ಟೇ. ಈಗ ಮೊದಲಿನಂಗೆ ಈಗ ಆಲ್ಬಮ್ ಮಾಡಿಕೊಡು, ಸಿ ಡಿ ಮಾಡಿಕೊಡು, ವಿಡಿಯೋ ಮಾಡು ಅವೆಲ್ಲ ಕಮ್ಮಿ ಆಗಿದಾವೆ. ಈಗ ಏನು ತೆಗೆದು ಒಂದು ಸಾಫ್ಟ್ ಹಾಕ್ಯಪ್ಪ ಅವ್ರ ಮನೆಯಲ್ಲೂ ಕಂಪ್ಯೂಟರ್ ಇರ್ತಾವೆ, ಇದಿರ್ತಾವೆ, ಅವರು ಅವನ್ನೆಲ್ಲ ಮಾಡ್ಕೊಂಬಿಟ್ರೆ ಅದು ಸಾಕಾಗುತ್ತೆ ಅವ್ರಿಗೆ. ಆ ಟೈಪ್ ಆಗಿದೆ ಈಗ ಬಿಸ್ನೆಸ್.
1: ಖಂಡಿತ ಖಂಡಿತ ಸರ್. ಹಾಗೆ ಈಗ ಕೂಡ ಫೋಟೋಗ್ರಫಿಗೆ ಒಳ್ಳೊಳ್ಳೆ ಕ್ಯಾಮ್ರಾಗಳು ತುಂಬ ಮುಖ್ಯ ಆಗುತ್ತೆ, ಆಯಿತಾ? ನಿಮ್ಮಲ್ಲಿ ಆ ರೀತಿ ಎಲ್ಲ ಒಳ್ಳೆ ಕ್ಯಾಮ್ರಾಗಳು ಇದೆಯಾ?
0: ಇದೆ ಇದೆ, ಪ್ರತಿ ಒಂದು 6 ತಿಂಗಳಿಗೂ ಒಂದು ಹೊಸ ಕ್ಯಾಮ್ರಾ ಬರುತ್ತೆ. 6 ತಿಂಗಳಿಗೆ ಒಂದು ಹೊಸ ಕ್ಯಾಮ್ರಾ. ಮೊದಲೇ ಒಂದು ವರ್ಷಕ್ಕದು ಮೊದಲೇ ತಗೋಬೇಕು ಅಂದರೆ ಇಂಪೋರ್ಟೆಡ್ ಕ್ಯಾಮ್ರಾಗಳು ಭಾಳ ಕಳತನದಲ್ಲಿ ಇದರಲ್ಲಿ ತಗೋಬೇಕಾಗಿತ್ತು, ಸಿಗ್ತಿರಲಿಲ್ಲ. ಈಗ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಕ್ಯಾಮ್ರಾ. ನಮ್ಮ ಕ್ಯಾಮ್ರಾಗಿಂತ ಇನ್ನೂ ಕ್ವಾಲಿಟಿ ಮೊಬೈಲ್ಗಳು ಬಂದಿದ್ದಾವೆ. ಈಗ ಮೊಬೈಲ್ನಾಗೆ ನಾವು ತೆಗಿಯೋಕ್ಕಿಂತನೂ ಮೊಬೈಲ್ನಾಗೆ ಇನ್ನೂ ಚೆನ್ನಾಗಿ ಅವರೇ ತಕ್ಕಂತಾರೆ. ಹೌದಾ? ಆ ಟೈಪ್ ಆಗಿದೆ ಈಗ. ಏನು ಕ್ಯಾಮ್ರಾ ಇದೆ ಅಂದರೆ ಎಮರ್ಜೆನ್ಸಿ ಏನು ಬೇಕೋ ಆ ವರ್ಕ್ ಆಗ್ತಾ ಇತ್ತು ಈಗ ಅಷ್ಟೇ, ಬದಲಂಗಿಲ್ಲ.
1: ಖಂಡಿತ
0: ಫೋಟೋಗ್ರಾಫರ್ಸೇ ಬೇಕು ಅನ್ನಂಗಿಲ್ಲ ಈಗ, ನಡೀತೈತೆ. ಏನೋ ನಾವು ಓಲ್ಡ್ ಮಾಡ್ಕೊಂತ ಬಂದರು, ಈಗ ಆ ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸ್ಗೆ ಹೋಗೋಕ್ಕೆ ಬರೋಲ್ಲ. ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಕೋಬೇಕು.
1: ಓಕೆ,
0: ನಮ್ಗೆ ಅಷ್ಟು ಬೇಕು ಎಷ್ಟು ಬೇಕು ಅನ್ನೋಂಗಿಲ್ಲ. ಏನು ಮಾಡ್ಕೊಂಡಿದ್ದೀವಿ ನಮ್ದೇನು ಬಿಸ್ನೆಸ್ಸು ಇದು ಅಷ್ಟಕ್ಕೆ
1: ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಅನ್ಕೋಬೇಕು.
0: ಬೇರೆ ಬಿಸ್ನೆಸ್ ಇಳಿದ್ರೆ ನಾವು ಲಾಸ್ ಆಗುತ್ತೆ, ನಮಗೆ ಬರಲ್ಲ. ಹಾಗಾಗಿ ನಾವು ಏನು ಮಾಡಿದ್ದೇವೆ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಅಷ್ಟು ಅಷ್ಟು.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಜಶೇಖರ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ಈಗ ಈ ಫೋಟೋಗ್ರಫಿ ಬಿಸ್ನೆಸ್ ಡಿಮ್ಯಾಂಡ್ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಆ್ಯಂಡ್ ಒಂದು ಬಿಸ್ನೆಸ್ಸಲ್ಲಿ ನಾವು ಸುಮಾರು 60 ವರ್ಷ ಎಕ್ಸ್ಪೀರಿಯನ್ಸ್ನ ಹೊಂದಿದ್ದೀವಿ ಅಂದರೆ ಆಗ ಮತ್ತೊಂದು ಬಿಸ್ನೆಸ್ಸಿಗೆ ಹೋಗೋ ತುಂಬ ಕಷ್ಟ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ರಾಜಶೇಖರ್ ಅವ್ರ ಜೊತೆ ಇನ್ನೊಂದಿಷ್ಟು ಮಾತುಕತೆ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನು ಮುಂದುವರೆಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗನ್ನು ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಗೋಪಾಲ್ ಗೌಡ ಬಡಾವಣೆಯ ಪ್ರಭಾ ಡಿಜಿಟಲ್ ಸ್ಟುಡಿಯೋ ಅಂಡ್ ಜೆರಾಕ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವಂತಹ ರಾಜಶೇಖರ್ ಅವರು ನಮ್ಮ ಜೊತೆ ಬಿಸ್ನೆಸ್ ಮಾತುಕತೆಯನ್ನ ಆಡ್ತಾ ಇದಾರೆ. ಹಾಗಿದ್ರೆ ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ರಾಜಶೇಖರ್ ಸರ್, ತಪ್ಪು ತಿಳ್ಕೊಬಿಡಿ, ನಿಮ್ಮ

0: ವಯಸ್ಸು ಎಷ್ಟು ಈಗ?
1: ನಮ್ದು ವಯಸ್ಸು 77.
0: 77 ವರ್ಷ ಆಗಿದೆ. ಆದರೂ ಕೂಡ ಈ ಒಂದು ಎನರ್ಜಿ ಏನಿದೆ ಅದು ಕಡಿಮೆ ಆಗಿಲ್ಲ ಸರ್. ಈಗಲೂ ಕೂಡ ಪ್ರತಿನಿತ್ಯ ಬಂದು ಸ್ಟುಡಿಯೋ ಓಪನ್ ಮಾಡ್ತೀರಾ, ಸ್ಟುಡಿಯೋ ಕೆಲಸಗಳೆಲ್ಲ ಮಾಡ್ತೀರಾ. ಈ ಒಂದು ಎನರ್ಜಿಗೆ ಕಾರಣ ಏನು ಸರ್?
1: ಎಮರ್ಜಿ ಕಾರಣ ಅಂದರೆ ಆರೋಗ್ಯ.
0: ಆರೋಗ್ಯ,
1: ಹಾಂ, ಆರೋಗ್ಯಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಲಿಮಿಟೆಡ್ ಫುಡ್ಡು ಇದು ತಗೊಂಡು ಮನೆಯರು.
0: ಹಾಗೆ ರಾಜಶೇಖರ್ ಅವರೇ, ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ ಅಥವಾ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಗುಣಗಳು ಇರಬೇಕು, ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗತ್ತೆ?
1: ಏನಿರಬೇಕು? ಬಂದ ಕಸ್ಟಮರ್ನ ಮಾತಾಡಿಸ್ಬೇಕು, ನೋಡಬೇಕು, ಚೆನ್ನಾಗಿ ಸರ್ವಿಸ್ ಕೊಡಬೇಕು, ಅವ್ರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು, ಮತ್ತು ಬರ್ರಿ ಅನ್ನಬೇಕು, ಮತ್ತು ಬಂದಾಗ ನಮ್ಗೆ ಖುಷಿ ಆಗುತ್ತೆ.
0: ಹಾಂ, ಈಗಿನ ಯುವಕ ಯುವತಿಯರಿಗೆ ನೀವು ಒಂದೆರಡು ಕಿವಿ ಮಾತು ಹೇಳೋದಾದ್ರೆ, ಯಾರು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ?
1: ಏನು ಕಸ್ಟಮರ್ಸ್ ನೀವು ಮಾಡಿ, ನಿಮ್ಮದು ಮಾಡಬಾರ್ದು, ಕಸ್ಟಮರ್ಸ್ಗೆ ಏನು ಸರ್ವಿಸ್ ಬೇಕೋ ಅದನ್ನು ಕೊಡೋದು ಕಲೀರಿ. ಹ್ಞೂ, ನಾನು ಹಂಗಿದ್ದೆ, ಹಿಂಗಿದೆ, ಆಗಿದೆ, ಹೀಗಿದೆ ಬೇಡ. ಕಸ್ಟಮರ್ಗೆ ಅವ್ರು ಹೆಂಗೆ ಯಾವ ಟೈಪ್ ಒಪ್ತಾರೆ ಆ ಟೈಪ್ ಕೆಲಸ ಮಾಡಬೇಕು. ಅದು ಅದು ಇರೋದು.
0: ಸೊ ಕಸ್ಟಮರ್ಸ್ಗೆ ಖುಷಿಯಾಗೋ ಥರ ಸರ್ವಿಸ್ ಕೊಡಬೇಕು, ಆಗ ಮಾತ್ರ ಬಿಸ್ನೆಸ್ಸಲ್ಲಿ ಯಶಸ್ಸು ಕಾಣೋದು ಒಳ್ಳೆಯದು ಅಂತ ಹೇಳ್ತಿದ್ದೀರಾ. ಹಾಗೆ ಈಗಿನ ಯಂಗ್ ಜನ್ರೇಷನ್ ಅವರು ಕೆಲವೊಮ್ಮೆ ಹೇಗೆ ಅಂದರೆ, ಸಾಲ ಹೆಚ್ಚಿಗೆ ಮಾಡಿ ಒಂದು ಇಂಟೀರಿಯರ್ ಡಿಸೈನ್ಸ್ಗೆ ಹೆಚ್ಚು ಹಣವನ್ನು ಹಾಕಿ ವ್ಯಾಪಾರ ಎಲ್ಲ ಮಾಡ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ?
1: ಅಂಥವ್ರ ಸಲಹೆ ಅಂತಂದರೆ, ಈಗಿನ ಫೀಲ್ಡೇ ಆ ಟೈಪ್ ಬಂದಿದೆ, ಅದು ಮಾಡದಿದ್ದರೆ ಏನು ಉಪಯೋಗ ಇಲ್ಲ. ಈಗ ನಮ್ಗೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ ನಮಗೆ, ನಮ್ಮ ಬಿಸ್ನೆಸ್ಸಿಗೆ, ನಮ್ಮ ಖುಷಿಗೆ ನಾವು ಮಾಡಿದ್ದೀವಿ, ನಮ್ಮ ಖುಷಿಗೆ ಇದೆಲ್ಲ ಮಾಡಿದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಬೇಕು, ಮಾಡಬೇಕು, ನೋಡಬೇಕು, ಇನ್ನೊಂದ್ಸರಿ ಬಂದರೆ ಕರ್ಕೊಂಬರ್ಬೇಕು, ಜನನ ಕರ್ಕೊಂಬಂದು ಇಲ್ಲಿದೆ, ಹಾಗಿದೆ, ಹೀಗಿದೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತಂದು ಹೇಳಿದ್ಮೇಲೆ ಅವ್ರು ಇನ್ನು ಒಬ್ಬರ ಜೊತೆಗೆ ಇನ್ನೊಬ್ಬರು ಬಂದರೆ ನಮಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ.
0: ಸೊ ಹಾಗಾಗಿ ಈ ರೀತಿಯ ಒಂದು ಇಂಟೀರಿಯರ್ ಡಿಸೈನ್ಸ್ ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ.
1: ಹೊಸ ಡಿಸೈನ್ಸ್ ಬರ್ತಾ, ಹೊಸ ಹೊಸ ಡಿಸೈನಿಗೆ ನಾವು ಅಡಾಪ್ಟ್ ಆಗಬೇಕು.
0: ರಾಜಶೇಖರ್ ಸರ್, ಹಾಗೇನೆ ಕಾಂಪಿಟೇಷನ್ ಹೇಗಿದೆ ನಿಮ್ಮ ಈ ಒಂದು ಫೀಲ್ಡಲ್ಲಿ ಸದ್ಯಕ್ಕೆ?
1: ಕಾಂಪಿಟೇಷನ್ ತುಂಬ ಇದೆ, ನಾವು ನಮ್ಮಲ್ಲಿನೂ ಫೋಟೋಗ್ರಫಿ ಸಂಘ ಐತಿ, ಸಂಘ ಬಿಟ್ಟು ಹೋಗಂಗಿಲ್ಲ, ಮಾಡಬೇಕು ಇದಷ್ಟು ಆದಷ್ಟು. ಕಸ್ಟಮರಿಗೆ ಬಂದರೆ ನೋಡಿ ಹೀಗಿದೆ ಹೀಗಿದೆ, ನಮಗೇನು ಬಿಟ್ಟಲ್ಲ ಮಾಡಲ್ಲ, ಇಷ್ಟಿದೆ ನಾವು, ಯಾವ್ರಿಗಿಂತ ಸ್ವಲ್ಪ ಕಮ್ಮಿ ಇಟ್ಟಿದ್ದೀವಿ, ಕಮ್ಮಿ ಕೊಡ್ತಾ ಇದ್ದೀವಿ. ಕಸ್ಟಮರ್ನ ಹೇಳಿ ಕನ್ವಿನ್ಸ್ ಮಾಡಿ ಇದು ಮಾಡಬೇಕು. ಚೌಕಾಸಿ ಬರ್ತಾರೆ ಒಂದು ರೇಟು, ಅಲ್ಲಿಯೋ ಅಲ್ಲಿ ಹಂಗೈತಿ, ಹೀಗೈತಿ, ಹಾಗೈತಿ ಅಂತಾರೆ. ಇಲ್ಲ, ಆಗಿಲ್ಲ, ಹೀಗಿಲ್ಲ, ಗಿಟ್ಟಲ್ಲ, ಇಷ್ಟಿದೆ ಆದಷ್ಟು. ಅವ್ರಿಗೇನು ಸ್ವಲ್ಪ ನಮಗೆ ಲಾಭ ಜಾಸ್ತಿ ಬರ್ತಾಯಿದ್ರು, ಸ್ವಲ್ಪ ಬಂದ್ರೂ ಅವ್ರಿಗೆ ಕಸ್ಟಮರ್ಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕಷ್ಟೇ.
0: ಖಂಡಿತ ಖಂಡಿತ. ಈಗ ನಿಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಬಿಸ್ನೆಸ್ ನೋಡ್ಕೊಳ್ತಾ ಇದ್ದಾರೆ, ಅವ್ರು ಹೇಳಲ್ವಾ ನೀವು ಇಷ್ಟು ದಿನ ಮಾಡಿದ ಕೆಲಸ ಮಾಡಿದ ಸಾಕು, ಈಗಲಾದರೂ ರೆಸ್ಟ್ ಮಾಡಿ ಅಂತ ಹೇಳಲ್ವಾ ಅವರು?
1: ಹೇಳ್ತಾರೆ. ಈಗ ನಾವು ಎಲ್ಲಿ ಹೋಗಿ ಕೂತ್ಕೋಬೇಕು? ನಾವು ಎಲ್ಲ ಸೀನಿಯರು, ಪಾರ್ಕ್ ಸುತ್ತರಿ, ಇದು ಸುತ್ತರಿ, ಬೇರೆ ಆ್ಯಕ್ಟಿವಿಟೀಸ್ ಇಲ್ಲ. ಆ್ಯಕ್ಟಿವಿಟೀಸ್ ಮನೆ ಟಿ ವಿ ನೋಡಿ ಎಷ್ಟೊತ್ತು ನೋಡ್ತೀಯ, ಎಷ್ಟೊತ್ತು ಕೂತೀಯ, ಎಷ್ಟೊತ್ತು ಊಟ ಮಾಡ್ತೀಯ, ಬರೋ ಮಲಗು ಉಣ್ಣು ಮಲಗು ಊಟ ಮಾಡು, ಆಗ ಆಗಲ್ಲ. ಅಲ್ಲಿ ಸುಮ್ಮನೆ ಇಲ್ಲಿ ಬಂದು ಕೂತರೆ ನಮ್ಮ ಇದಕ್ಕೆ ಏನೋ ಒಂದು ಹೊಸಬ್ರು ಬರ್ತಾರೆ, ಮಾತಾಡ್ಸೋದು ಮಟ್ಟೋದು ನಮಗೆ ಒಂದು ಖುಷಿಯಾಗುತ್ತೆ. ಅಲ್ಲಿ ಎಲ್ಲೋ ಕಟ್ಟೆ ಮೇಲೆ ಕೂತ್ಕೊಳ್ಳೋದು ಹೋಗಿ ಸೀನಿಯರು ಯಾರ್ದೋ ಜೊತೆ ಸೇರೋದು, ಸಾಯಂಕಾಲ ಏನಾರು ಮತ್ತು ಅವ್ರ ಜೊತೆಗೆ ಯಾವ ಜನ ಸಿಗ್ತಾರೆ ಗೊತ್ತಿಲ್ಲ. ಕಂಪ್ನಿ, ಆ ಕಂಪ್ನಿಗೆ ಅಡ್ಜಸ್ಟ್ ಆಗ್ಬೇಕಾಗುತ್ತೆ ನಾವು. ಅದಿಲ್ಲ, ನಮ್ಮಲ್ಲೇ ಅಂಗಡಿ ಬಂದು ನಮ್ಗೆ ಎಷ್ಟು ಬೇಕು ಅಷ್ಟು ಸುಮ್ಮನೆ ಕೂತ್ಕೊಳ್ಳೋದು, ಆದರೆ ಹೋಗೋದು ಇಲ್ಲದ್ರೆ ಇಲ್ಲ.
0: ನೋಡಿ, ನಿಮ್ಗೆ ಇಷ್ಟು ವರ್ಷ ಆಗಿದ್ರು ಕೂಡ ಯಾಕೆ ಸುಮ್ಮನೆ ಮನೇಲಿ ಕೂರಬೇಕು? ಇರೋಷ್ಟು ದಿನ ಖುಷಿ ಖುಷಿಯಾಗಿ ದುಡಿಮೆ ಮಾಡೋಣ, ಇರೋಷ್ಟು ದಿನ 4 ದಿನ ಇರುತ್ತೆ ಖುಷಿಯಾಗಿರೋಣ ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅದು ತುಂಬಾ ಖುಷಿ ಕೊಡುವಂಥದ್ದು. ಹಾಗೆ ರಾಜಶೇಖರ್ ಸರ್, ಆದರೂ ಕೊನೆಯದಾಗಿ ಒಂದು ವಿಷಯ ಏನಪ್ಪ ಅಂದರೆ, ಈಗ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಸ್ಟುಡಿಯೋ ಇದೆ ಆಯಿತಾ, ಆದರೂ ಜನ ಯಾಕೆ ಈ ಗೋಪಾಲಗೌಡ ಬಡಾವಣೆಯಲ್ಲಿರುವಂಥ ಪ್ರಭಾ ಡಿಜಿಟಲ್ ಸ್ಟುಡಿಯೋ ಆ್ಯಂಡ್ ಜೆರಾಕ್ಸಿಗೆ ಬರಬೇಕು? ನಿಮ್ಮಲ್ಲಿರುವಂಥ ವಿಶೇಷತೆ ಏನು?
1: ಬರಬೇಕು ಅಂದರೆ ವಿಶೇಷತೆ ನಮ್ಮಲ್ಲಿ ಬೇರೆ ಕಡೆಗೆ ಅಂತಲೂ, ಬರೀ ಸ್ಟುಡಿಯೋ ಅಂತ ಅಷ್ಟೇ, ಏನೋ ಒಂದು ಮಾಡ್ಕೊಂಡು ಏನೋ ಒಂದು ಇರೋದಲ್ಲ, ಎಲ್ಲ ಐಟಮ್ಗಳು ಮಾಡಿದ್ದೀವಿ. ಅವ್ರಿಗೆ ಯಾವುದು ಇಷ್ಟ ಐತೆ ಅದನ್ನೇ ಪರ್ಚೇಸ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಒಂದಲ್ಲ ಎರಡು ಟೈಪು ಇಟ್ಟಿದ್ದೀವಿ.
0: ಖಂಡಿತ ಖಂಡಿತ ಸರ್,
1: ಒಂದಲ್ಲ ಎರಡು ಟೈಪ್ ಇಟ್ಟಿದ್ದೀವಿ ನಾವು ಅಷ್ಟೇ. ಹ್ಞೂ,

0: ಓಕೆ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಒಂದು 60 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.
0: ಕೇಳುಗರೆ, ಏಜ್ ಇಸ್ ಎ ಜಸ್ಟ್ ನಂಬರ್ ಅಂತಾರಲ್ಲ, ಅದಕ್ಕೆ ಬಹುಶಃ ರಾಜಶೇಖರವರು ಉತ್ತಮವಾದ ಉದಾಹರಣೆ ಅಂತಲೇ ಹೇಳ್ಬೋದು. ಕೆಲವರು ಇರ್ತಾರೆ 40-50 ವರ್ಷ ಆಯಿತು ಅಂದರೆ ಸಾಕಪ್ಪ, ಕೆಲಸಕ್ಕೊಂದು ರಿಟೈರ್ಮೆಂಟ್ ತೊಗೋಬೋಣ, ಆರಾಮಾಗಿ ಕೂತ್ಕೋಬೋಣ ಅಂತ. ಆದರೆ ಇವರಿಗೆ 77 ವರ್ಷ ಆದರೂ ಈಗಲೂ ಅವರೇ ಸ್ವಂತವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇವರಿಗೆ ನಮ್ಮ ಕಡೆಯಿಂದ ಆತ್ಮೀಯ ಅಭಿನಂದನೆಯನ್ನು ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಇವತ್ತಿನ ಬಿಸ್ನೆಸ್ ವಿಸ್ ಕಾರ್ಯಕ್ರಮ ಹೇಗನ್ನಿಸ್ತು ಕೇಳುಗರೆ? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮನ್ ಅಥವಾ ಬಿಸ್ನೆಸ್ ಉಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ, ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686092799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ.
8: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವ ಇವರು, ಇವರ ತೋಟದಲ್ಲಿ ಸೀಬೆ ಕೃಷಿಯನ್ನು ಮಾಡ್ಕೊಳ್ತಾ ತಮ್ಮ ಅನುಭವಗಳನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇದ್ದಾರೆ. ಸೊ ಅವರು ಹೇಳೋ ಹಾಗೆ ಅಂದ್ಕೊಂಡ ಹಾಗೆ ಮೊದಲಿಗೆ ಲಾಭ ಸಿಗೋದಿಲ್ಲ, ಆದರೂ ಸಹ ಲಾಸ್ ಅಂತೂ ಆಗಲ್ಲ ಅಂತ ಹೇಳ್ತಾರೆ ಈ ಯುವ ಕೃಷಿಕ. ಜೊತೆಗೆ ಸೀಬೆನಲ್ಲಿರುವಂತಹ ವಿಶೇಷ ತಳಿಗಳ ಬಗ್ಗೆ, ಹಾಗೆ ಅವರ ತೋಟದಲ್ಲಿರುವಂತಹ ವಿಶೇಷ ತಳಿಗಳ ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತು ಕಡಿಮೆ ಭೂಮಿನಲ್ಲಿ ಯಾವ ರೀತಿ ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ, ಜೊತೆಗೆ ಈ ಸೀಬೆ ಕೃಷಿ ಅನ್ನುವಂಥದ್ದು ಲಾಸ್ ಆಗುತ್ತೆ

ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇರ್ತಾರೆ. ಆದರೆ ಸೀಬೆ ಕೃಷಿಯನ್ನ ಒಂದು ಪ್ರಾಪರ್ ವೇನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಇವರು ಹೇಳ್ತಾರೆ. ಹಾಗಾದ್ರೆ ಈ ಸೀಬೆ ಕೃಷಿಯನ್ನ ಯಾವ ರೀತಿನಲ್ಲಿ ಮಾಡಬೇಕು, ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು, ಸೀಬೆ ಕೃಷಿ ಮಾಡೋಕ್ಕೂ ಮುಂಚೆ ನಾವು ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಯಾವ ರೀತಿಯ ಗಿಡಗಳನ್ನ ತರಬೇಕು, ಹೇಗೆ ಅದನ್ನ ನಾಟಿ ಮಾಡಬೇಕು, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸೀಬೆ ಕೃಷಿಯನ್ನ ಮಾಡ್ತಿರುವಂತಹ ಯುವ ಕೃಷಿಕನ ಜೊತೆನಲ್ಲಿ ಮಾತಾಡೋಣ. ಸೊ ಇವರ ಅನುಭವಗಳನ್ನ ತಿಳ್ಕೊಳ್ತಾ ಹಾಗೆ ಸೀಬೆ ಕೃಷಿಯನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಇವರು ಹೇಳದಂತೆ ಕಡಿಮೆ ಭೂಮಿನಲ್ಲಿ ಹೇಗೆ ಉತ್ತಮವಾಗಿ ಇಳುವರಿಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಕೇಳುವಂತಹ ಕುತೂಹಲ ನನಗಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಬೆ ಕೃಷಿಯನ್ನ ಮಾಡ್ತಾ ಸೀಬೆ ಕೃಷಿಯ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಹಲವಾರು ಕಡೆಗಳಲ್ಲಿ ಹೋಗಿ ಸೀಬೆ ಕೃಷಿಯನ್ನ ಹೇಗೆ ಮಾಡಬೇಕು, ಹೇಗೆ ಯಾವ ಸಸಿಗಳನ್ನ ನಾಟಿ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲದರ ಕುರಿತಂತೆ ಅವರು ಕೂಡ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ನಮ್ಮ ಎಲ್ಲ ರೈತರಿಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಶಶಿಕುಮಾರ್ ಅವರು. ಅವರ ಜೊತೆನಲ್ಲಿ ಮಾತಾಡೋಣ. ಇವರು ತುಮಕೂರು ಜಿಲ್ಲೆಯವರಾಗಿದ್ದು ಇವರು ಸೀಬೆ ಕೃಷಿಯನ್ನು ಮಾಡ್ತಾ ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವರ ಕೃಷಿಯ ಅನುಭವಗಳಿಂದ ಅವರ ಈ ಸೀಬೆ ಕೃಷಿಯ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡೋದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗರಾಣಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಮಗೆ ಸ್ಪೆಷಲ್ ಆಗಿ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಶಶಿಕುಮಾರ್ ಅವರಿದ್ದಾರೆ. ಇವರು ತುಮಕೂರು ಜಿಲ್ಲೆಯವರಾಗಿದ್ದು ಸೀಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹಾಗೆಯೇ ನಾನಾಗಲೇ ಹೇಳಿದಂತೆ ಅಂದ್ಕೊಂಡ ಹಾಗೆ ಮೊದಲಿಗೇನು ಲಾಭ ಸಿಗೋದಿಲ್ಲ, ಆದರೂ ಸಹ ಲಾಸ್ ಅಂತೂ ಆಗಲ್ಲ ಅನ್ನೋದು ಇವರ ಮಾತು. ಹಾಗಾದರೆ ಯಾವ ರೀತಿಯಲ್ಲಿ ಈ ಸೀಬೆ ಕೃಷಿಯನ್ನು ಮಾಡಬಹುದು, ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು, ಹಾಗೆ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಿದ್ರೆ ಸೊ ನಮಗೆ ಉತ್ತಮವಾದಂತಹ ಇಳುವರಿ ಆಗಿರ್ಬೋದು, ಲಾಭ ಆಗಿರ್ಬೋದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಶಶಿಕುಮಾರ್ ಅವ್ರ ಜೊತೆಗೆ ಮಾತಾಡೋಣ. ಹಾಗಾದರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಅವ್ರ ಜೊತೆಗೆ ಮಾತಾಡೋಣ, ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ತಾ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಶಶಿಕುಮಾರ್ ಅವರೇ, ಹಾಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ, ಜೊತೆಗೆ ನೀವು ಸೀಬೆ ಕೃಷಿಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡ್ರಿ, ಹಾಗೆ ಹೇಗೆ ಪ್ರಾರಂಭ ಆಯಿತು ನಿಮ್ಮ ಈ ಸೀಬೆ ಕೃಷಿ, ಅದ್ರ ಬಗ್ಗೆ ಹೇಳ್ಬೋದಾ?
4: ನಮಸ್ಕಾರ ರೈತ ಮಿತ್ರರೇ, ನನ್ನ ಹೆಸರು ಶಶಿಕುಮಾರ್ ಅಂತ. ನಂದು ಬಂದು ಗುಬ್ಬಿ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ಟು ಬಿ ಫ್ರ್ಯಾಂಕ್, ನಾನು ಯೂಟ್ಯೂಬ್ ನೋಡೆ ನಾನು ಈ ಸೀಬೆ ಫೀಲ್ಡ್ಗಾಗಲಿ ಸೀಬೆ ಗಿಡ ಬೆಳೆಯೋದಕ್ಕಾಗಲಿ ನಾನು ಆಸಕ್ತಿ ಕೊಟ್ಟಿದ್ದು. ನಾವು ಅಂದ್ಕೊಂಡಷ್ಟು ಬರೋದಿಲ್ಲ, ಬಟ್ ಹಂಗಂತ ಲಾಸ್ ಆಗುವಂಥ ಕೃಷಿನೂ ಅಲ್ಲ ಇದು. ಸೊ ತುಂಬ ಒಳ್ಳೆ ಕೃಷಿ, ನಮ್ಮ ಕಡೆ ಯಾರು ಸೀಬೆ ಬೆಳೆದಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನೇ ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಗುಬ್ಬಿ ತಾಲೂಕಲ್ಲಿ ನಾನೇ ಸ್ಟಾರ್ಟ್ ಮಾಡಿದ್ದು. ಸೊ ಏನೋ ಹೊಸದು ಮಾಡ್ತಿದ್ದಾನೆ, ಇದೆಲ್ಲ ನಮ್ಮ ಕಡೆ ಎಲ್ಲ ತೆಂಗು ಮತ್ತು ಅಡಿಕೆ ಇದು ಮಾತ್ರ ಜಾಸ್ತಿ ಇರುತ್ತೆ. ನಾನು ಒಂದು ತುಂಬ ಹುಮ್ಮಸ್ಸಲ್ಲಿ ತುಂಬ ಜೋಶಲ್ಲಿ ಸೀಬೆನ ನಾಟಿ ಮಾಡಿದೆ, ಬಟ್ ಅದೇನಾಗ್ಬಿಡ್ತು ಅಂದರೆ ಸೀಡ್ಲಿಂಗ್ ಚೆನ್ನಾಗಿರಲಿಲ್ಲ, ಒಳ್ಳೆ ಸೀಡ್ಲಿಂಗ್ ಕೊಡಲಿಲ್ಲ ನಮಗೆ ನರ್ಸರಿ ಅವರು. ಸೊ ಅದೇನಾಯಿತು, ಫೇಲ್ಯೂರ್ ಆಗಿಬಿಡ್ತು. ಸೊ ಎಲ್ಲೆಲ್ಲಿ ಬೆಳೀತಾರೋ ಪ್ರತಿಯೊಂದು ಜಾಗಕ್ಕೂ ಹೋಗಿ ನಾನು ಸೀಬೆನಲ್ಲಿ ತುಂಬ ಅಂದರೆ ತುಂಬ ತಿಳ್ಕೊಂಡು ಪ್ರತಿಯೊಂದು ರೈತರ ಹತ್ರ ತಿಳ್ಕೊಂಡು, ಜೊತೆಗೆ ನಾನು ಸ್ವಂತವಾಗಿ ನಾನು ಕೂಡ BSc ಪದವೀಧರ. ಸೊ ನನ್ನಂಥ ಒಬ್ಬ ವಿಜ್ಞಾನ ಪದವೀಧರಂಗೆ ಸೊ ಈ ರೀತಿ ಮೋಸ ಆದಾಗ ನಾರ್ಮಲ್ ಆಗಿ ಏನು ಗೊತ್ತಿಲ್ಲದಿರ್ತಕ್ಕಂಥ ಒಬ್ಬ ರೈತ ಸಾಮಾನ್ಯನಿಗೆ ಎಷ್ಟು ಮೋಸ ಆಗಬಾರ್ದು. ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟಿದ್ರು ಸಹಿತ ನಾನು ಚೆನ್ನಾಗಿ ತಿಳ್ಕೊಂಡೆ. ತಿಳ್ಕೊಂಡಿದ ತಕ್ಷಣ ನನ್ನ ಗಿಡಗಳು ಚೆನ್ನಾಗಿ ಬಂದಿದೆ, ಒಳ್ಳೆ ಇಳುವರಿ ಬರ್ತಾ ಇದೆ. ಸೊ ಸೀಬೆ ಬೆಳೆದವರೆಲ್ಲನೂ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳ್ತೀನಿ, 10 ಜನ ಸೀಬೆ ಬೆಳೆದಾಗ ಏನಾಗುತ್ತೆ, 4-5 ಜನಕ್ಕೆ ಇನ್ಫಾರ್ಮೇಷನ್ ಕೊರತೆ ಇರುತ್ತೆ. ಸೀಬೆ ಎಲ್ಲ ಯಾರನ್ನಾರು ಕೇಳಲಿ ಸೀಬೆ ಲಾಸ್ ಆಗುತ್ತೆ, ಸೀಬೆ ಒಳ್ಳೆ ಬೆಳೆ ಅಲ್ಲ ಅಂತೇಳಿ ಮಿಸ್ಗೈಡ್ ಮಾಡ್ತಾರೆ. ಸೊ ನಾನು ಅದೇ ಥರ ಗಿವ್ ಅಪ್ ಮಾಡಿದ್ದಿದ್ರೆ ಇವತ್ತು ನಾನೊಂದು ಸೀಬೆ ತೋಟದ ಓನರ್ ಆಗೋಕ್ಕೆ ಆಗಲಿ, ಅಥವಾ ನಮ್ಮ ತಂದೆ ಒಂದು

0: ನರ್ಸರಿ ಅಂತ ಒಂದು ಓಪನ್ ಮಾಡೋಕ್ಕಾಗಲಿ ಆಗ್ತಿರ್ಲಿಲ್ಲ. ಸಿಬೆನಲ್ಲಿ ಈಗ ಪ್ರಚಲಿತವಾಗಿ ನಡೀತಿರ್ತಕ್ಕಂಥ ವಿಧಗಳು ನಾನು ಹೇಳ್ತೀನಿ. ಸೊ ಒಂದು ಬಂದು ತೈವಾನ್ ಲೈಟ್ ಪಿಂಕು, ಹೇರಳವಾಗಿ ಯಥೇಚ್ಛವಾಗಿ ಇಡೀ ಕರ್ನಾಟಕ ಆಂಧ್ರ ಎಲ್ಲಾದರೂ ಆಗಲಿ ಜಾಸ್ತಿ ಬೆಳೀತಿರೋದು ತೈವಾನ್ ಲೈಟ್ ಪಿಂಕೇನೆ. ಸೊ ತೈವಾನ್ ಲೈಟ್ ಪಿಂಕ್ ಬಂದು ಒಂದು ಅದ್ಭುತವಾದ ತಳಿ, ಅದರಲ್ಲಿ ತಿಳಿ ಪಿಂಕ್ ಇರ್ತದೆ ಒಳಗಡೆ. ನಾನು ಬೀಜಗಳು ಮೀಡಿಯಮ್ ಆಗಿರುತ್ತೆ, ತಿಳು ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಸೈಜ್ ಬಂದು ನಿಮಗೆ 300 ಗ್ರಾಮಿಂದ ಹಿಡಿದು 1 ಕೆಜಿವರೆಗೂ ತೂಗುವಂಥ ಕಾಯಿಗಳು ನಾನು ನನ್ನ ತೋಟದಲ್ಲೇ ನೋಡಿದ್ದೀನಿ. ಸೊ ಅದು ಒಂದು ತೈವಾನ್ ಲೈಟ್ ಪಿಂಕ್ ಅಂತ ಬರುತ್ತೆ. ಇನ್ನೊಂದು ಬಂದು ವಿ ಎನ್ ಆರ್ ಅಂತಾರೆ. ಸೊ ವಿ ಎನ್ ಆರ್ ಕೂಡ ಬಂದು ಒಂದು ತೈಗವಾ ವೆರೈಟಿನೇ, ಅದು ಛತ್ತೀಸ್ಗಢ ರಾಯ್ಪುರದ ಒಂದು ಸ್ವಂತ ತಳಿ. ಸೊ ತೈವಾ ಅದನ್ನು ತೈ ವೈಟ್ ಅಂತಲೂ ಕರೀತಾರೆ, ತೈ ಗೋವಾ ಅಂತಲೂ ಕರೀತಾರೆ, ತೈವಾನ್ ವೈಟ್ ಅಂತಲೂ ಕರೀತಾರೆ, ವಿ ಎನ್ ಆರ್ ಬಿಹಿ ಅಂತಲೂ ಕರೀತಾರೆ. ಸೊ ವಿ ಎನ್ ಆರ್ ಬಿಹಿ ಬಂದು ನಮ್ಮ ಛತ್ತೀಸ್ಗಢ ತಳಿ ಆಗಿರೋದ್ರಿಂದ, ನಮ್ಮದೇ ಇಂಡಿಯನ್ ತಳಿ ಆಗಿರೋದ್ರಿಂದ ಅದು ತುಂಬ ಚೆನ್ನಾಗಿದೆ. ಅದರಲ್ಲಿ ವೈಟ್ ಇರುತ್ತೆ ತಿರುಳು, ನೀವು ತೈವಾನ್ ಲೈಟ್ ಪಿಂಕಲ್ಲಿ ಲೈಟ್ ಪಿಂಕ್ ಇರುತ್ತೆ, ನಿಮಗೆ ವೈಟಲ್ಲಿ ಬಂದು ವೈಟ್ ತಿರುಳು ಇರುತ್ತೆ. ಸೊ ಅದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ. ಆ ನಂತರದಲ್ಲಿ ನೆಕ್ಸ್ಟ್ ಪ್ರಚಲಿತವಾಗಿ ಇವತ್ತು ಸದ್ದು ಮಾಡ್ತಿರ್ತಕ್ಕಂಥ ತಳಿ ಅಂದರೆ, ಸೊ ಇವಾಗ ಒಂದು ಜಪಾನೀಸ್ ರೆಡ್ ಡೈಮಂಡ್ ಅಂತ ಒಂದು ಹೊಸ ತಳಿ ಬಂದಿದೆ, ಸೀಡ್ಲೆಸ್ ತಳಿ ರೆಡ್ಡು. ಜಪಾನೀಸ್ ರೆಡ್ಡು ಇನ್ನು ಮುಂದಿನ ವರ್ಷದಿಂದ ಇಡೀ ಮಾರ್ಕೆಟ್ನೇ ಆಳುತ್ತೆ, ಯಾಕೆಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವೆರೈಟಿ, ಸೀಡ್ ಇಲ್ದಿರ್ತಕ್ಕಂಥ ವೆರೈಟಿ, ಮತ್ತು ಸ್ವೀಟ್ ಇರ್ತಕ್ಕಂಥ ವೆರೈಟಿ. ಇಡೀ ಸೀಬೆ ಜಾತಿನಲ್ಲೇ ಅಷ್ಟು ಸ್ವೀಟ್ ಇರ್ತಕ್ಕಂಥ ಒಂದು ಸೀಬೆ ಹಣ್ಣೊಂದು ಇದೆ ಅಂದರೆ ಅದು ಜಪಾನೀಸ್ ರೆಡ್ ಡೈಮಂಡ್ ಒಂದೇ. ಸೀಬೆ ಅಂತ ಬಂದಾಗ ಒಂದು ಎಕರೆಗೆ ಇದು ಹೈ ಡೆನ್ಸಿಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸರ್, ಯಾಕೆಂದರೆ ನಾನು ಸ್ವಂತವಾಗಿ ಬೆಳೆದಿದ್ದೀನಿ. ಸೊ ಇದು ಕಂಟಿನ್ಯೂಸಾಗಿ ನಾವು ಪ್ರೂನಿಂಗ್ ಮಾಡೋದ್ರಿಂದ ಸೊ ಹೈ ಡೆನ್ಸಿಟಿನಲ್ಲಿ ಆರಾಮಾಗಿ ಬೆಳಿಬೋದು. ಸೊ ನೀವು ಹೈ ಡೆನ್ಸಿಟಿಯಲ್ಲಿ ಬೆಳೆಯೋದಾದರೆ ಕಡಿಮೆ ಭೂಮಿ ಇರ್ತಕ್ಕಂಥವ್ರಿಗೆ ಇದು ತುಂಬ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ. ಗಿಡದಿಂದ ಗಿಡಕ್ಕೆ 6 ಅಡಿ, 5 ಅಡಿಗೂ ಮಾಡೋರಿದ್ದಾರೆ, 6 ಅಡಿ ಮಾಡ್ಕೊಳ್ಳಿ. ಗಿಡದಿಂದ ಗಿಡಕ್ಕೆ 6 ಅಡಿ, ಈ ಥರ ಸಾಲಿಂದ ಸಾಲಿಗೆ 8 ಅಡಿ. ಸೊ ಇದು ಸ್ಟ್ಯಾಂಡರ್ಡ್ ಸೈಜು. ಈ ಥರ ಮಾಡಿದ್ರೆ ನಿಮಗೆ ನೋಡಿ, ಈಗ ಗಿಡ ಎರಡು ಒತ್ತಾಗುತ್ತೆ ಅಂತ ನೀವು ಮಾತಾಡ್ತಿರಲ್ವಾ, ಇದು ನೋಡಿ, ಇದು ಬಂದು 1 ವರ್ಷ ಪ್ರಾಯದ ಗಿಡ. ಸೊ ಒತ್ತಾಗಕ್ಕೆ ನಾವು ಯಾವ ರೀತಿ ಬಿಡಲ್ಲ ಅಂದರೆ ನೋಡಿ, ಇಲ್ಲಿ ಕಟ್ ಮಾಡಿದ್ದೀವಿ ನಾವು. ಸೊ ಒಂದಕ್ಕೊಂದು ನಾವು ಟಚ್ ಆಗದಲ್ಲ ಇರೋ ರೀತಿ, ಈ ಸೀಬೆ ತಳಿಗಳಲ್ಲಿ ಏನಂದರೆ ನೀವೆಷ್ಟು ಚೆನ್ನಾಗಿ ಕಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಕೌಲೊಡಿಯುತ್ತೆ, ಅಷ್ಟು ಚೆನ್ನಾಗಿ ಬ್ರಾಂಚಸ್ ಬರುತ್ತೆ, ಅಷ್ಟು ಚೆನ್ನಾಗಿ ನಿಮಗೆ ಫ್ಲವರಿಂಗ್ ಆಗುತ್ತೆ. ನಾನು ಇಲ್ಲಿ ಕಟ್ ಮಾಡಿರೋದಕ್ಕೆ ಇಷ್ಟು ಫ್ಲವರಿಂಗ್ ಆಗಿರೋದು. ಪ್ರತಿಯೊಂದು ಗಿಡದಲ್ಲೂ ನಿಮಗೆ ಇಳುವರಿ ಜಾಸ್ತಿ ತೊಗೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ಪ್ರೂನಿಂಗ್ನ ಚೆನ್ನಾಗಿ ಮಾಡಲೇಬೇಕು. ತುಂಬ ಜನ ರೈತ ಮಿತ್ರರು ಫೇಲ್ ಆಗ್ತಿರೋದು ಎಲ್ಲಿ ಅಂದರೆ, ಗಿಡ ಚೆನ್ನಾಗಿ ಬೆಳೆಸ್ತಾರೆ ಅಡಕೆ ಮರದ ಥರ ಬೆಳೆಸ್ಬಿಡ್ತಾರೆ, ಇಷ್ಟು ಟೈಟ್ ಹೋಗಿರುತ್ತೆ, ಇಲ್ಲಿ ಬ್ರಾಂಚಸ್ ಬಂದಿರುತ್ತೆ. ಸೊ ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಚಿಕ್ಕ ವಯಸ್ಸಿಂದನೇ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಸ್ಕೂಲ್ಗೆ ಹಾಕಿ ನಾವು ಟ್ರೈನಿಂಗ್ ಕೊಡ್ತೀವಿ, ಅದೇ ರೀತಿ ನೀವು ಸೀಬೆ ಗಿಡಕ್ಕೆ ಕೂಡ ಟ್ರೈನಿಂಗ್ ಕೊಡಬೇಕು. ಚಿಕ್ಕ ವಯಸ್ಸಿನಲ್ಲೇ ನೀವು ಕಟ್ ಮಾಡೋಕ್ಕೆ ನಿಂತಾಗ ಸೊ ಫಸ್ಟ್ ಟೈಮ್ ಕಟ್ ಮಾಡಿದಾಗ ಏನಾಗುತ್ತೆ, ಅದು 2 ಕೌಲು ಹೊಡೆಯುತ್ತೆ. ಸೊ ನೆಕ್ಸ್ಟ್ ತಿರ್ಗಾ ಕಟ್ ಮಾಡ್ತಾರೆ ಇನ್ನು 4 ಕೌಲು ಹೊಡೆಯುತ್ತೆ. ಸೊ ಅದಕ್ಕೆ ಏನರ್ಥ ಆಗುತ್ತೆ, ನಾನು ಎಲ್ಲಿ ಕಟ್ ಮಾಡ್ತಾರೋ ನನಗೆ ಅಲ್ಲಿ ಕೌಲು ಹೊಡೆಯೋದೇ ನನ್ನದು ಉದ್ಯೋಗ, ನಂದು ಕೆಲಸ ಏನು, ಎಲ್ಲಿ ಕಟ್ ಮಾಡ್ತಾರೋ ಅಲ್ಲಿ ಬ್ರಾಂಚಸ್ ಓಪನ್ ಮಾಡಬೇಕು ಅನ್ನೋದೇ ನನ್ನ ಉದ್ಯೋಗ ಅಂತ ಹೇಳಿ ಅದು ಅಂದ್ಕೊಂಡು ಆ ರೀತಿ ನಿಮಗೆ ಬ್ರಾಂಚಸ್ ಕೊಡುತ್ತೆ. ಸೊ ಇದೇನು ಈಗ ಇದೆಲ್ಲ ಬ್ರಾಂಚಸ್ ಕಾಣ್ತಿದೆ, ಇದೆಲ್ಲ ಕಟ್ ಮಾಡೋದ್ರಿಂದನೇ ಬಂದಿರೋದು. ನೀವು ಕಟ್ ಮಾಡಲಿಲ್ಲ ಅಂದರೆ ಬ್ರಾಂಚಸ್ ಬರಲ್ಲ, ಬ್ರಾಂಚಸ್ ಬರಲಿಲ್ಲ ಅಂದರೆ ಕಾಯಿ ಜಾಸ್ತಿ ಹಿಡಿಯಲ್ಲ, ಕಾಯಿ ಜಾಸ್ತಿ ಹಿಡಿಯಲಿಲ್ಲ ಅಂದರೆ ನಿಮ್ಮ ಜೇಬು ತುಂಬಲ್ಲ.
1: ಓಕೆ, ಸೂಪರ್. ಶಶಿಕುಮಾರ್ ಅವರು ಹೇಳ್ತಿದ್ದ ಹಾಗೆ ನೋಡಿ, ಯಾವ ರೀತಿಯಲ್ಲಿ ಸಸಿಯನ್ನು ಹಾಕಬೇಕು, ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆಯೇ ಯಾವ ರೀತಿಯ ಮೇಂಟೆನೆನ್ಸ್ ಕೂಡ ಅಗತ್ಯ ಇದೆ ಅನ್ನೋದು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕಂತಲೇ ಈಗ ಶಶಿಕುಮಾರ್ ಅವರು ಅಷ್ಟೇ ಹಲವಾರು ಕಡೆಗಳಲ್ಲಿ ಹೋಗಿ ಈ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡು ಒಂದು ಸಾರಿ ಅದರಿಂದ ಲಾಸ್ ಕೂಡ ಆಗಿದೆ ಅಂತ ಹೇಳ್ತಾ ಇದ್ರು. ಈ ರೀತಿ ಅನುಭವ ಆದ ನಂತರದಲ್ಲಿ ಅವರು ಕೃಷಿಯ ಬಗ್ಗೆ, ಅದರಲ್ಲೂ ಸೀಬೆ ಕೃಷಿಯ ಬಗ್ಗೆ ವಿಚಾರವನ್ನು ತಿಳ್ಕೊಂಡು, ಅವರು ಕೂಡ ಸೀಬೆ ಕೃಷಿಯನ್ನು ಮಾಡಿನೇ ನಾನು ಆದಾಯವನ್ನು ಗಳಿಸ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಹೇಳಿದಾಗೇ ಯಾವ ರೀತಿಯ ಮೇಂಟೆನೆನ್ಸ್ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಹಾಗೆ ಸೀಬೆ ಕೃಷಿ ಆರಂಭ ಮಾಡಿದ್ರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆ ಅನ್ನೋದು ಶಶಿಕುಮಾರ್ ಅವರ ಮಾತು. ಹಾಗಾದರೆ ಅವರ ಜೊತೆ ಮಾತನ್ನು ಮುಂದುವರ್ಸೋಣ. ಹಾಗೆ ಶಶಿಕುಮಾರ್ ಅವರ ತೋಟದಲ್ಲಿರುವಂತಹ ಈ ಒಂದು ಸೀಬೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ಇವತ್ತು ಸೀಬೆ ಕೃಷಿಯನ್ನ ಮಾಡ್ತಾ ಉತ್ತಮ ಆದಾಯವನ್ನು ಗಳಿಸ್ಕೊಳ್ತಾ ಸೀಬೆ ಕೃಷಿಯಲ್ಲಿ ಏನೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು, ಹಾಗೆ ಯಾವ ರೀತಿ ಸೀಬೆ ಕೃಷಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತುಮಕೂರು ಜಿಲ್ಲೆಯ ಶಶಿಕುಮಾರ್ ಅವರು. ಶಶಿಕುಮಾರ್ ಅವರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಶಶಿಕುಮಾರ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಶಶಿಕುಮಾರ್ ಅವರೇ, ಈಗ ಸೀಬೆನ ಹಾಕಿದ ನಂತರದಲ್ಲಿ ಮೊದಲ ಬೆಳೆ ಬರುವಂತಹ ಸಮಯದಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಮೊದಲನೇ ಬೆಳೆ ಅಂತ ಬಂದಾಗ ಸೊ ಈ ತರ ಕಾಯಿಗಳು ನಿಮ್ಗೆ ಬ್ಯಾಗಿಂಗ್ ಸೊ ಒಂದು ಗಿಡಕ್ಕೆ ಸರಿಸುಮಾರು ಖಾಲಿ ಒಂದು ಫಸ್ಟ್ನೇ ಬೆಳೆ ಆಗಿ ನೀವು ಬರೀ ಒಂದು 10-15 ಕಾಯಿ ಬಿಟ್ಕೊಂಡ್ರು ಸಹಿತ ಒಂದು ಕಾಯಿ ನಿಮಗೆ ಸರಿಸುಮಾರು ಫಸ್ಟ್ನೇ ಬೆಳೆಯಲ್ಲಿ 300 ಗ್ರಾಮ್ ಬಂದೇ ಬರುತ್ತೆ. ಸೊ ನಿಮ್ಗೆ 10-15 ಕಾಯಿ ಬಿಟ್ಕೊಂಡ್ರು ಸಹಿತ ನಿಮಗೆ ಖಾಲಿ ನಿಮ್ಗೊಂದು 3-4 kg ಇಳುವರಿ ಬಂದೇ ಬರುತ್ತೆ. ಸೊ ನಾನು 50 kg ಬರುತ್ತೆ, 40 kg ಬರುತ್ತೆ, ನಾನು ಇವಾಗ ಹೇಳೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಮಿನಿಮಮ್ಮು ನಾವು ಹೆಂಗೆ ದೊಡ್ಡವರಾದಂಗಾದಂಗಾದಂಗೆ ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಶಕ್ತಿ ಜಾಸ್ತಿ ಆಗುತ್ತೋ ಅದೇ ರೀತಿ ಗಿಡಗಳದ್ದು ಅಷ್ಟೇ. ಅದು ಏಜ್ ಆದಂಗಾದಂಗೆ ಗಿಡ ಜಾಸ್ತಿ ದಪ್ಪ ಆಗ್ತಾ ಆಗ್ತಾ ಸ್ಟೆಮ್ ದಪ್ಪ ಆಗಬೇಕು. ಇದೆಯಲ್ಲ ಈ ಸ್ಟೆಮ್ ದಪ್ಪ ಆಗಬೇಕು ನಿಮಗೆ. ಈ ಸ್ಟೆಮ್ ದಪ್ಪ ಆಯಿತು ಅಂದರೆ ಈ ಥರ ಕಾಯಿ ಎಷ್ಟಾದ್ರು ಬರಲಿ ಕಾಯಿನ ಹಿಡಿದಿಟ್ಕೊಳುತ್ತೆ. ಸೊ ಸ್ಟೆಮ್ ದಪ್ಪ ಇರಬೇಕು ಯಾವತ್ತೂ. ನೀವು ಯಾವತ್ತೂ ಈ ಬುಡನ ದಪ್ಪ ಮಾಡೋದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಬುಡ ಯಾವಾಗ ದಪ್ಪ ಆಗುತ್ತೆ ಗೊತ್ತಾ? ಚೆನ್ನಾಗಿ ಕಟ್ ಮಾಡಿದಾಗ ದಪ್ಪ ಆಗುತ್ತೆ. ಏನಾಗುತ್ತೆ, ನೀವು ಈ ಥರ ಇಲ್ಲೆಲ್ಲ ಕಟ್ ಮಾಡಿದಾಗ ಏನಾಗುತ್ತೆ, ಕೆಳಗಡೆ ಫುಡ್ ಜಾಸ್ತಿ ಇರುತ್ತಲ್ಲ, ಸೊ ಇದು ಯಾವುದು ಎಲೆಗಳು ಹೀರ್ಕೊಳಲ್ವಲ್ಲ, ಸೊ ಫುಡ್ಡೆಲ್ಲ ಕೆಳಗಡೆನೇ ಹೋಗಿ ಅದು ಕೆಳಗಡೆ ಸ್ಟೆಮ್ಮಲ್ಲೇ ಸ್ಟೆಮ್ ದಪ್ಪ ಆಗುತ್ತೆ. ಸೊ ನೀವು ಸ್ಟೆಮ್ ದಪ್ಪ ಮಾಡ್ಕೋಬೇಕಾಗತ್ತೆ. ಸೊ ಆ್ಯಾವ್ರೇಜು ನೀವು ಒಂದು ಗಿಡಕ್ಕೆ 15-20 ಕಾಯಿ ಬಿಟ್ಕೊಂಡ್ರು ಸಹಿತ ಮೊದಲನೇ ಬೆಳೆಯಲ್ಲಿ, ಸೊ ಒಂದು ಆ್ಯಾವ್ರೇಜ್ ಅಂದರೆ ನಿಮಗೆ ಒಂದು 5-6 kg ಸಿಕ್ಕೇ ಸಿಗುತ್ತೆ. ಸೊ 5-6 kg ಸಿಕ್ಕರೂ ಸಹಿತ ನೀವು 50 ರೂಪಾಯಿಗೆ 50 ರೂಪಾಯಿಗೆ ಹೋದ್ರು ಸಹಿತ ನೀವು ಒಂದು 5-6 kg ತೆಗೆದ್ರು ಸಹಿತ ಒಂದು ಗಿಡಕ್ಕೆ ಫಸ್ಟ್ ಬೆಳೆ ಅಂತೇಳಿ ಫಸ್ಟ್ ನಿಮ್ಮದು ಇನ್ಕಮ್ ಅಂತೇಳಿ ಒಂದು 250-300 ರೂಪಾಯಿ ಒಂದು ಗಿಡಕ್ಕೆ ಬರುತ್ತೆ. ಸೊ ಇದು ವಾಸ್ತವಿಕವಾಗಿ ನಾನು ಹೇಳ್ತಿರೋದು. ಮನ್ಸು ಮಾಡೋರು ಇನ್ನೂ ಜಾಸ್ತಿ ತೆಗಿಬೋದು, ರೈತರಿಗೆ ನಾನು ಮಿಸ್ಗೈಡ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಅನುಭವಿಸಿದ್ದೀನಿ.
2: ಓಕೆ, ಸ್ಟೀಮ್ ದಪ್ಪ ಇರಬೇಕಾಗತ್ತೆ, ಹಾಗೆ ಬುಡ ದಪ್ಪವಾಗಿದ್ದಾಗ ಆವ್ರೇಜ್ ಆಗಿ ಒಂದು 15-20 ಕಾಯಿಗಳನ್ನ ಬಿಟ್ಕೋಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಈಗ ಪ್ರೋನಿಂಗ್ ಮಾಡೋದಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಹೇಗೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ ಶಶಿಕುಮಾರ್ ಅವರೇ?
3: ಸರ್, ಪ್ರೂನಿಂಗ್ ಅಂತ ವಿಚಾರ ಬಂದಾಗ ಪ್ರೂನಿಂಗ್ನ ನೀವು ಯಾವತ್ತೂ ಬಲ್ತಿರ ಕಡ್ಡಿಗೆ ಮಾಡಬೇಕು, ಎಳೆ ಕಡ್ಡಿ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಈ ಥರ ಎಳೆ ಕಡ್ಡಿ ಇದ್ದಾಗ ಇದಕ್ಕೆ ಮಾಡಿದಾಗ ಬ್ರಾಂಚಸ್ ಓಪನ್ ಮಾಡಿದ್ರು ಇದಕ್ಕೆ ಪ್ರಯೋಜನ ಇಲ್ಲ. ಕಡ್ಡಿ ಬಲ್ತಿದೆ, ನಿಮ್ಗೆ ಇದ್ರಲ್ಲಿ ಕ್ರಾಪ್ ತೊಗೋಬೇಕು ಅಂದರೆ ಈ ಬಲ್ತಿರೋ ಕಡ್ಡಿನ ಇಲ್ಲಿ ಕಟ್ ಮಾಡಿದ್ದೀನಿ ನಾನು, ಇಲ್ಲಿ ಕಟ್ ಮಾಡಿರೋದ್ರಿಂದ ಸೊ ಇದು ಈ ಥರ ಬಲ್ತಿರ್ತಕ್ಕಂಥದ್ದು ಎಳೆದು ಯಾವ ರೀತಿ ಗೊತ್ತಾಗುತ್ತೆ ಅಂತ, ನಿಮ್ಮ ಹಸಿರು ಕಲರ್ ಇದೆ, ಹಸಿರು ಕಲರ್ ಇರೋದು ಬಂದು ನಿಮಗೆ ಎಳೆ ಕಡ್ಡಿ, ಇದು ಬಂದು ಬಲ್ತಿರೋ ಕಡ್ಡಿ, ಯಾವುದು ಇದು ಕಲರ್ ಚೇಂಜ್ ಆಗಿದೆ. ಸೊ ನೀವು ಯಾವತ್ತೂ ಕಟ್ಟಿಂಗ್ಸ್ನ ಈ ಜಾಗಕ್ಕೆ ಮಾಡಬೇಕು. ಸೊ ಈ ಜಾಗಕ್ಕೆ ಮಾಡಿದಾಗ ಏನಾಗುತ್ತೆ, 2 ಬ್ರಾಂಚಸ್ ಬರುತ್ತೆ, ಈ ಥರ 2 ಬ್ರಾಂಚಸ್ ಬಂದು ಅಲ್ಲಿ ಕಾಯಿಗಳು ಕಚ್ಚುತ್ತೆ. ಕಟ್ ಮಾಡಿರೋದಕ್ಕೆ ಇಲ್ಲಿ ಕಾಯಿ ಬಂದಿದ್ದಾವೆ, 3 ಕಾಯಿ ಬಂದಿದ್ದಾವೆ. ಸೊ ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ನೋಡಿ, ಇಲ್ಲೊಂದು ಬ್ರಾಂಚು, ಪ್ರತಿಯೊಂದು ಬ್ರಾಂಚಿಗೆ ಇಲ್ಲಿ 4 ಕಾಯಿ ಇಲ್ಲಿ 4 ಕಾಯಿ. ಇದು ಪ್ರೂನಿಂಗ್ನ ಮಹತ್ವ, ಈ ಥರ ಪ್ರೂನಿಂಗ್ ಮಾಡಬೇಕಾಗತ್ತೆ. ನಿಮಗೆ ಪ್ರೂನಿಂಗ್ ಮಾಡಿದ ನಂತರ ಕಂಪಲ್ಸರಿಯಾಗಿ ಬ್ಲೈಟೆಕ್ಸ್ ಯಾವುದಾದ್ರೂ ಬ್ಲೈಟೆಕ್ಸ್ ಆದರೂ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಫಂಗಿಸೈಡ್ ರೆಡೋಮಿಲ್ ಗೋಲ್ಡ್ ಇದೆ, ಅಥವಾ ಆಮಿಸ್ಟರ್ ಟಾಪ್ ಇದೆ. ಸೊ ಆಮಿಸ್ಟರ್ ಟಾಪು ರೆಡೋಮಿಲ್ ಗೋಲ್ಡ್ ಇವೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಬಡವ್ರ ಬಾದಾಮಿ ಅಂದರೆ ಟಾಟಾ ಕಂಪ್ನಿದು ಬ್ಲೈಟಾಕ್ಸ್ ಅಂತ ಇದೆ, ಅದು ಬಂದು ಕಾಪರ್ ಆಕ್ಸಿಕ್ಲೋರೈಡ್. ಸೊ ಕಾಪರ್ ಆಕ್ಸಿಕ್ಲೋರೈಡ್ನ ನೀವು ಕಂಪಲ್ಸರಿಯಾಗಿ, ಇಲ್ಲ ನಿಮಗೆ ಸ್ಪ್ರೇ ಹೊಡೆಯೋ ಕಷ್ಟ ಆಗುತ್ತೆ ಅಂದರೆ ಈ ಥರ ಕಟಿಂಗ್ಸ್ ಆಗಿದಾಗ ಅಲ್ಲಿಗೆ ಕಾಪರ್ ಆಕ್ಸಿಕ್ಲೋರೈಡ್ನ ಪೇಸ್ಟ್ ಮಾಡಿಕೊಂಡು ಅಂಟಿಸಿ, ಇದೊಂದು ಮೆಥಡು. ಇಲ್ಲವಾ, ನೀವು ಫ್ರೀಯಾಗಿ ಕಟ್ ಮಾಡ್ಕೊಂಬಿಟ್ಟು ನಂತರದಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಜೊತೆಗೆ ಪ್ಲಾಂಟೋಮೈಸಿನ್ ಅಂತ ಒಂದು ಬ್ಯಾಕ್ಟೀರಿಯಾ ಸೈಡ್ ಸಿಗುತ್ತೆ. ಸೊ ಬ್ಯಾಕ್ಟೀರಿಯಾ ಸೈಡ್ನ ಅದು ಮಿಕ್ಸ್ ಮಾಡಿಕೊಂಡು ಬ್ಲೈಟಾಕ್ಸ್ ಬಂದು ನೀವು 1 ಲೀಟ್ರಿಗೆ 1.5 ಗ್ರಾಮ್ ಅಷ್ಟು ತೊಗೊಳ್ಳಿ. ಈಗ ಸಪೋಸ್ ಒಂದು 20 ಲೀಟ್ರ್ ಕ್ಯಾನು ಅಂದರೆ ನೀವು 20 ಲೀಟ್ರ್ ಕ್ಯಾನಿಗೆ 30 ಗ್ರಾಮ್ ಬ್ಲೈಟಾಕ್ಸ್ ತೊಗೊಳ್ಳಿ, ಒಂದು ಪ್ಲಾಂಟೋಮೈಸಿನ್ ಬಂದು 6 ಗ್ರಾಮ್ ಪ್ಯಾಕೆಟ್ ಸಾಕಾಗುತ್ತೆ. ಸೊ ಚಿಕ್ಕದೊಂದು ಪ್ಯಾಕೆಟ್ ಬರುತ್ತೆ, 6 ಗ್ರಾಮ್ ಪ್ಯಾಕೆಟ್ ತೊಗೊಂಡು ಬ್ಲೈಟೆಕ್ಸು ಮತ್ತು ಪ್ಲಾಂಟೋಮೈಸಿನ್ನು. ಇದ್ರ ಜೊತೆಗೆ ನೀವು ಯಾವುದೇ ಸ್ಪ್ರೇ ಮಾಡಿರಿ, ನನ್ನ ಇದು ಗೊತ್ತಿರುತ್ತೆ ತುಂಬ ಜನಕ್ಕೆ, ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸ್ಪ್ರೇ ಮಾಡಿರಿ ಕಂಪಲ್ಸರಿಯಾಗಿ 10,000 PPM ಇರತಕ್ಕಂಥದ್ದು ನಿಮ್ಮ ಆಯಿಲ್ನ ಮಿಕ್ಸ್ ಮಾಡಿಕೊಂಡೆ ಸ್ಪ್ರೇ ಮಾಡಿ. ನಿಮ್ಮ ಆಯಿಲು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಇನ್ಸೆಕ್ಟ್ಸ್ ಕೂಡ ಕಂಟ್ರೋಲ್ ಆಗುತ್ತೆ, ಬ್ಯಾಕ್ಟೀರಿಯಲ್ ಬ್ಲೈಟ್ ಬರೋದಿಲ್ಲ, ಆನಂತರದಲ್ಲಿ ಕೊಳೆ ರೋಗ ಕೂಡ ಬರೋದಿಲ್ಲ, ಫಂಗಸ್ ಕೂಡ ಬರೋದಿಲ್ಲ. ಮೇಯ್ನು ಸೀಬೆನಲ್ಲಿ ಪ್ರೂನಿಂಗ್ ಯಾಕೆ ಮಾಡ್ತೀವಿ ಅಂದರೆ 2 ಉದ್ದೇಶ ಇದೆ. ಒಂದು ಉದ್ದೇಶ, ಗಿಡನ ಈ ಥರ ಛತ್ರಿ ಆಕಾರದಲ್ಲಿ ತಬ್ಕೋಬೋದು, ಇಷ್ಟು ಚೆನ್ನಾಗಿದೆ, ಎಷ್ಟು ಅಗಲ ಇದೆ ನೋಡಿ ಬ್ರಾಂಚಸ್, ಎಷ್ಟು ಬ್ರಾಂಚಸ್ ಇದೆ ನೋಡಿ. ಸೊ ನೀವು ಈ ಥರ ಕಟಿಂಗ್ ಮಾಡಿದ್ರೆ ಇಷ್ಟು ಬ್ರಾಂಚಸ್ ಬಂತು ಅಂದರೆ ಇಷ್ಟು ದೊಡ್ಡದಾಗಿ ಬರುತ್ತೆ. ಸೊ ಗಿಡನ ಈ ಥರ ಕೆನೋಪಿನ ದೊಡ್ಡದಾಗಿ ಇಟ್ಕೋಬೇಕು. ಸೊ ದೊಡ್ಡದಾಗಿ ಕಾಣಬೇಕು ಅಂದರೆ ನೀವು ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಯಾವಾಗ ಕಟ್ ಮಾಡಬೇಕು ಅಂದರೆ ಚಿಕ್ಕದ್ರಿಂದನೂ ಕಟ್ ಮಾಡಬೇಕು. ನೀವು ಫಸ್ಟು ಒಂದು ಸ್ಟೆಮ್ ಇರುತ್ತೆ, ಇದು ನೋಡಿ, ಸಪೋಸ್ ಇದು ಒಂದು ಸ್ಟೆಮ್ ಅಂದ್ಕೊಳ್ಳಿ, ಇಲ್ಲಿ ಕಟ್ ಮಾಡಿದಾಗ ಎರಡು ಬರುತ್ತೆ, ಎರಡು ನಾಲ್ಕು ಆಗುತ್ತೆ, ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಸ್ಟೇಜಿಗೆ ಬಂದಾಗ ಯಾವಾಗ ಕಟ್ ಮಾಡಬೇಕು ಅಂದರೆ ಎರಡು ಸಲ ಅಂತ ಹೇಳಿದೆ ನಾನು. ಒಂದು ಬೆಳವಣಿಗೆ ಕಟ್ ಮಾಡಬೇಕು, ಕೌಲು ಜಾಸ್ತಿ ಹೊಡಿಬೇಕು ಅಂದರೆ ಒಂದ್ಸಲ ಕಟ್ ಮಾಡಬೇಕು. ಒಂದ್ಸಲಿ ಅಲ್ಲ, ವರ್ಷದಲ್ಲಿ ನೀವು ಕಡಿಮೆ ಆದ್ರೂ ಮೂರರಿಂದ ನಾಲ್ಕು ಸಲ ಕಟ್ ಮಾಡಬೇಕಾಗತ್ತೆ ಸರಿನಾ. ಸ್ಟಾರ್ಟಿಂಗಿಂದ ಬೆಳೆವರೆಗೂ ನಾಲ್ಕು ಸಲ ಐದು ಸಲ ಪ್ರೂನಿಂಗ್ ಮಾಡಲೇಬೇಕಾಗತ್ತೆ. ಈ ಥರ ಸ್ಟೇಜಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ನೀವು ಕ್ರಾಪ್ ಬರಬೇಕು ಅಂದರೆ ಈ ಥರ ಕಟ್ ಮಾಡಬೇಕಾಗತ್ತೆ. ನೀವು ಕ್ರಾಪ್ ಬರಬೇಕು ಅಂದರೆ ನೋಡಿ, ಇದೇನಿಲ್ಲ, ಈಗ ಆಲ್ರೆಡಿ ಬಂದಿದೆ. ಈಗ ಕ್ರಾಪ್ ಎಲ್ಲ ಅದು ಬ್ಯಾಗಿಂಗ್ ಮಾಡಬೇಕು ಇವಾಗ. ಈ ಥರ ಎಲ್ಲ ಕಡೆಯೂ ನೀವು ಬಲ್ತಿರೋ ಕಡ್ಡಿಗೆ ಕಟಿಂಗ್ಸ್ ಹಾಕಿದ್ರೆ ಇಲ್ಲೆಲ್ಲ ಕೌಲ್ ಓಪನ್ ಆಗಿ ನಿಮಗೆ ತಿರ್ಗಾ ಕ್ರಾಪ್ ಬರುತ್ತೆ. ಸೊ ಮತ್ತೆ ಕ್ರಾಪ್ ಬರುತ್ತೆ. ಸೊ ಸೀಬೆನಲ್ಲಿ ಅದರಲ್ಲಿ ಈ ಥರ ತೈವಾನ್ ಸೀಬೆ ಹೈಬ್ರಿಡ್ ಸೀಬೆಗಳಲ್ಲಿ ನೀವು ಎಷ್ಟು ಕಟ್ ಮಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮಗೆ ಕ್ರಾಪ್ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಯಿ ಹಿಡಿಯುತ್ತೆ.
2: ಓಕೆ, ಸೊ ಶಶಿಕುಮಾರ್ ಅವರು ಹೇಳ್ತಿದ್ದ ಹಾಗೆ ಈ ಪ್ರೂನಿಂಗ್ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಅದು ಕೊಳೆ ರೋಗ ಬರದೇ ಇರೋ ರೀತಿಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ, ಸೊ ಪ್ರೂನಿಂಗ್ ಮಾಡಿದ ನಂತರದಲ್ಲಿ ಅದನ್ನು ಹೇಗೆ ನೋಡ್ಕೋಬೇಕಾಗತ್ತೆ, ಮತ್ತು ಪ್ರೂನಿಂಗ್ ಮಾಡುವಂತಹ ಜಾಗ ಯಾವುದು, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಈಗ ಹಸಿರುವಂತಹ ಕಡೆಗಳಲ್ಲಿ ಪ್ರೂನಿಂಗ್ ಮಾಡುವಂಥದ್ದಲ್ಲ, ಸ್ವಲ್ಪ ಒಣ ಇರುವಂಥ ಕಡೆಗಳಲ್ಲಿ ಪ್ರೂನಿಂಗ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗಾದರೆ ಈ ಪ್ರೂನಿಂಗ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ ಶಶಿಕುಮಾರ್ ಅವರೇ. ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮವನ್ನು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಅವ್ರ ಜೊತೆಯಲ್ಲಿ ಅವರ ಸೀಬೆ ಕೃಷಿಯ ಅನುಭವದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಅವರು ಸೀಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಅವರ ಸೀಬೆ ಕೃಷಿಯ ಬಗ್ಗೆ ಏನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗಾರಾಣಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಶಶಿಕುಮಾರ್ ಅವರು ನಮ್ಮ ಜೊತೆನಲ್ಲಿದ್ದಾರೆ. ಹಾಗೆ ಶಶಿಕುಮಾರ್ ಅವರು ತಿಳಿಸ್ತಾ ಇರುವಂತೆ ಸೀಬೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನಾವಿವತ್ತು ತಿಳ್ಕೊಳ್ತಾ ಇದ್ವಿ. ಹಾಗೆ ಇವರ ತೋಟದಲ್ಲಿರುವಂತಹ ಈ ಸೀಬೆ ಕೃಷಿ ಏನಿದೆ, ಇದು ಉತ್ತಮವಾದಂತಹ ಆದಾಯವನ್ನು ಕೊಡ್ತಾ ಇದೆ, ಜೊತೆಗೆ ಭೂಮಿಗೂ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲಿ ನಿಮಗೆ ಖಾಲಿ ಜಾಗ ಸಿಗುತ್ತೆ, ಚಿಕ್ಕದಾಗಿರುವಂತಹ ಜಾಗ ಇದೆ, ಸೊ ಅಲ್ಲಿ ಸೀಬೆ ಕೃಷಿಯನ್ನು ಮಾಡೋದು ತುಂಬಾ ಉಪಯೋಗಕಾರಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಶಶಿಕುಮಾರ್ ಅವ್ರ ಜೊತೆನಲ್ಲಿ ಮತ್ತೊಮ್ಮೆ ಮಾತಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಶಶಿಕುಮಾರ್ ಅವರೇ. ಶಶಿಕುಮಾರ್ ಅವರೀಗ ಸೀಬೆಯನ್ನು ಮೊದಲಿಗೆ ನಾಟಿ ಮಾಡುವಾಗ ನಾವು ಏನೆಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ? ಈಗ ಎಷ್ಟೋ ಜನ ನಾಟಿ ಮಾಡುವಂಥ ಟೈಮಲ್ಲಿ ತುಂಬ ಆಳವಾಗಿ ಗುಂಡಿ ತೆಗೆಯುವಂಥದ್ದಾಗಿರ್ಬೋದು, ಅಥವಾ ಮೇಲ್ಮೇಲೆ ಗುಂಡಿ ತೆಗೆದು ಹಾಕುವಂಥದ್ದಾಗಿರ್ಬೋದು, ಗೊಬ್ಬರಗಳನ್ನು ಹಾಕಿ ಹಾಕುವಂಥದ್ದಾಗಿರ್ಬೋದು, ಈ ಥರದನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಸೀಬೆ ಕೃಷಿ ಮಾಡುವಾಗ ಸೀಬೆ ಸಸಿಗಳನ್ನು ಯಾವ ರೀತಿಯಲ್ಲಿ ನಾಟಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ಬೋದಾ?
3: ಸರ್, ಮೇನು ರೈತರು ತಿಳ್ಕೊಬೇಕಾಗಿರೋದು ಏನಂದರೆ, ನಾಟಿ ಮಾಡಬೇಕಾದ್ರೆ ಪ್ರಿಕಾಷನರಿ ಮೆಸರ್ಸ್ ತೊಗೋಬೇಕು ನಾವು. ಅಂದರೆ ನಾಟಿ ಮಾಡೋಕ್ಕಿಂತ ಮುಂಚೆ ಏನೇನು ಹಾಕಬೇಕು ಅನ್ನೋದು ತಿಳ್ಕೊಬೇಕು. ಯಾಕೆಂದರೆ ಈಗ ನಮ್ಮ ಭೂಮಿಲಿ ಏನು ರೋಗ ಇರುತ್ತೋ ಗೊತ್ತಿಲ್ಲ, ಅಥವಾ ನೀವು ಯಾವ್ಯಾವ ನರ್ಸರಿಲಿ ತರ್ತಿರೋ ಆ ನರ್ಸರಿಲಿ ಏನೇನು ರೋಗ ಇರುತ್ತೆ ಆ ಮಣ್ಣಲ್ಲಿ ಅದು ಗೊತ್ತಿಲ್ಲ. ಸೊ ನಾವು ರಿಸ್ಕ್ ತೊಗೋಬಾರ್ದು ಯಾವತ್ತು. ರೈತರಾದವರು ಹಾಕ್ತಿರೋದೇ ಇನ್ವೆಸ್ಟ್ಮೆಂಟ್ ಭೂಮಿ ತಾಯಿಗೆ. ಸೊ ಆಲ್ರೆಡಿ ರೈತರು ಕಷ್ಟ ಇರೋನೇ ಕೃಷಿ ಮಾಡೋದು. ಸುಮ್ಮನೆ ನಾನು ನೋಡಿದ ಮಟ್ಟಿಗೆ ತುಂಬ ದುಡ್ಡಿರೋರು ಮಾಡ್ತಾರೆ, ಅದು ಬೇರೆ ಕ್ಯಾಟಗರಿ. ಬಟ್ ತುಂಬ ಕಷ್ಟ ಇರೋನೇ ಇಂಥ ಕೃಷಿಗೆ ಬರೋದು. ಸೊ ಕಷ್ಟ ಇರೋನು ನಾನು ಚೆನ್ನಾಗಾಗಬೇಕು, ನಾಲ್ಕು ಜನಕ್ಕೆ ಮಾದರಿ ಆಗಬೇಕು ಅಂತಲೇ ರೈತರು ಬರೋದು. ಸೊ ಆ ಥರ ಇದ್ದಾಗ ನಾಟಿ ಮಾಡೋಕ್ಕೆ ಒಂದು ವಿಧಾನ ಹೇಳ್ಕೊಡ್ತೀನಿ ನಾನು. ಸೊ ಯಾವತ್ತೂ ನೀವು ಸೀಬೆ ಗಿಡನ ತಂದ ಮೇಲೆ ಗುಂಡಿ ಅಥವಾ ನೀವು ಸಿಂಗಲ್ ನೇಗ್ಲಾದರೂ ಅದು ಓಗರ್ಸ್ಬೋದು, ನಾನು ಅದೊಂದು ಹೇಳೋದು ಮರೆತೆ. ಸೊ ನೀವು ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಬೇಕಾದ್ರೂ ಮಾಡ್ಕೋಬೋದು, 9 ಅಡಿ ಬೇಕಾದ್ರೆ ಸಾಲು ಮಾಡ್ಕೋಬೋದು, 10 ಅಡಿ ಬೇಕಾದ್ರೆ ಸಾಲು ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಬಟ್ ಮಿನಿಮಮ್ ನಾನು ಹೇಳಿರೋದು 8 ಕಾರು. ಸೊ ಅದ್ರ ಜೊತೆಗೆ ನೀವು ಸೀಬೆ ನಾಟಿ ಮಾಡಬೇಕು ಅಂದಾಗ ಸೊ ನೀವು ಡೈರೆಕ್ಟು ಸಾಲು ಹೊಡಿಸ್ಬೋದು. ಸಿಂಗಲ್ ನೇಗಲು ಅಂತ ಸಿಗುತ್ತೆ, ಒಂಟಿ ನೇಗಲು ಅಂತಾರೆ, ಸಿಂಗಲ್ ನೇಗಲು ಅಂತಾರೆ. ಸೊ ನಮ್ಮ ಸೀಬೆಗೇನು ಜಾಸ್ತಿ ತುಂಬ ಆಳವಾಗಿರ್ತಕ್ಕಂಥದ್ದೇನು ಬೇಕಾಗಲ್ಲ, ಯಾಕೆಂದರೆ ನಮ್ಮ ಸೀಬೆದು ಕೆಳಗಡೆ ಇರುತ್ತೆ, ಏನು ಬೇರ್ ಅಂತಕ್ಕಂಥದ್ದು ಮೇಲ್ಗಡೆನೇ ಇರುತ್ತೆ, ಜಾಸ್ತಿ ಡೆಪ್ತ್ ಹೋಗೋದಲ್ಲ. ಸೊ ಅದರಿಂದ ಸೊ ನೀವು ಸಾಲಲ್ಲಿ ಸಿಂಗಲ್ ನೇಗ್ಲಲ್ಲಿ ಹೊಡಿಸ್ಬಿಟ್ಟು ಸೊ ಅದಕ್ಕೆ ನಾಟಿ ಮಾಡ್ಬೋದು. ಒಂದು 6 ಅಡಿ ಕಡ್ಡಿ ಮಾಡ್ಕೊಳ್ಳಿ, ಏನಿಲ್ಲ, 8 ಅಡಿ ಸಾಲಿಗೆ, 8 ಅಡಿ ಸಾಲ್ಗೆ ಒಂದು ಕಡ್ಡಿ ಮಾಡ್ಕೊಳ್ಳಿ, ಸಾಲು ಮಾಡ್ಕೊಳ್ಳಿ. ಸೊ 6 ಅಡಿಗೆ ಏನಿಲ್ಲ, ಒಂದು ಕಡ್ಡಿ ಮಾಡ್ಕೊಳ್ಳಿ, ಕಡ್ಡಿಗೆ ಒಂದೊಂದು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿ ನೀವು ಪ್ರತಿಯೊಂದು ಟೇಪ್ ಇಟ್ಕೊಂಡೆ ಮಾಡಬೇಕು ಅಂತೇನಿಲ್ಲ. 8 ಅಡಿ ಸಾಲ್ಗೂ ಒಂದು ಕಡ್ಡಿ ಸಾಕು, 8 ಅಡಿ ಮೆಷರ್ಮೆಂಟ್ ಇರೋದು. 6 ಅಡಿ ಗಿಡಕ್ಕೆ, ಗಿಡದಿಂದ ಗಿಡಕ್ಕೆ 6 ಅಡಿಗೂ ಒಂದು ಕಡ್ಡಿ ಸಾಕು. ಒಂದು PVC ಪೈಪ್ ಇದ್ರೂ ಆಗುತ್ತೆ, ಒಂದು 6 ಅಡಿದು. ಸೊ ಅಷ್ಟಿದ್ರೆ ಸಾಕು ನಿಮಗೆ. ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಆ ಥರ ನೀವು ನಾಟಿ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ಗೊಣ್ಣೆ ಹುಳು ಇರ್ಕೂಡ್ದು. ನೀವು ಹಾಕತಕ್ಕಂಥ ಗೊಬ್ಬರದಲ್ಲಿ ಗೊಣ್ಣೆ ಹುಳು ಇತ್ತು ಅಂದರೆ ಗಿಡ ಸಾಯೋದಂತೂ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಸೀಬೆ ಗಿಡದ್ದು ಎಸ್ಪೆಷಲಿ ಈ ಥರ ಹೈಬ್ರಿಡ್ ಸೀಬೆ ಗಿಡಗಳದ್ದು ಬೇರ್ ತುಂಬ ಸ್ವೀಟಾಗಿರುತ್ತೆ. ಬೇಕಾದ್ರೆ ನೀವು ಅದು ಬೇರ್ ಕಿದ್ದು ಬಾಯಿ ಇಟ್ಕೊಂಡ್ರೂ ಬೇರ್ ಸ್ವೀಟ್ ಅನಿಸುತ್ತೆ, ಯಾಕಂದರೆ ಇದು ಸೀಬೆ ಆಲ್ರೆಡಿ ನಿಮ್ಗೆ ಗೊತ್ತು ಸ್ವೀಟ್ ಇರುತ್ತೆ ಅದು ಅಂತ. ಸೊ ಸ್ವೀಟ್ ಇರತಕ್ಕಂಥದ್ದು ಇರೋದ್ರಿಂದ ಗೊಣ್ಣೆ ಹುಳು ಅಂತಕ್ಕಂಥದ್ದು ನೋಡಿರ್ತೀರ, ದೊಣ್ಣೆ ಹುಳ ಅಂತಾರೆ, ಗೊಣ್ಣೆ ಹುಳ ಅಂತಾರೆ, ನೋಡೋಕೆ ಒಳ್ಳೆ ಬೆಳ್ಳಗೆ ಇಷ್ಟುದ ಇರ್ತದೆ. ಸೊ ಅದೇನಂದರೆ ಆ ಬೇರ್ನ ಇಮಿಡಿಯೇಟ್ ತಿನ್ನಾಕುತ್ತೆ. ಸೊ ದೊಡ್ಡ ಗಿಡದ ಬೇರ್ ತಿಂದರೆ ತಡ್ಕೊಳುತ್ತೆ, ಬಟ್ ಚಿಕ್ಕ ಗಿಡ ನೀವು ಯಾವಾಗ ತಾನೇ ನಾಟಿ ಮಾಡಿದ ಗಿಡಕ್ಕೆ ಬೇರ್ ತಿಂದರೆ ಅದು ತಡ್ಕೊಳಕ್ಕಾಗಲ್ಲ. ಸೊ ನೀವು ಯಾವತ್ತೂ ಹಾಕ್ತಕ್ಕಂಥ ಗೊಬ್ಬರದಲ್ಲಿ ಗೊಣ್ಣೆ ಹುಳ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ ಮೇಲೇ ದಯವಿಟ್ಟು ನಾಟಿ ಮಾಡಿ. ಸೊ ಆ ನಂತರದಲ್ಲಿ ನೆಕ್ಸ್ಟ್ ಪಾಯಿಂಟು, ಕಂಪಲ್ಸರಿಯಾಗಿ ಬೇವಿನ ಹಿಂಡಿನ ಯೂಸ್ ಮಾಡಿ. ಯಾರೋ ಹೇಳ್ತಾರೆ ಈಟ್ ಆಗುತ್ತೆ, ಯಾರೋ ಹೇಳ್ತಾರೆ ಕೊಳ್ತೋಗುತ್ತೆ, ನಂಬಕ್ಕೆ ಹೋಗಬೇಡಿ. ಬೇವಿನ ಹಿಂಡಿ ಒಂದು ನಮ್ಮ ಪ್ರಕೃತಿಯ ವರದಾನ ಅದು. ಸೊ ನಮ್ಮ ಪ್ರಕೃತಿಯಲ್ಲಿ ನ್ಯಾಚುರಲ್ ಆಗಿ ಅದನ್ನು ಇನ್ಸೆಕ್ಟ್ಸನ್ನಾಗಲಿ ರೋಗಗಳನ್ನಾಗಲಿ ತಡಿತಕ್ಕಂತಹ ಕೆಪಾಸಿಟಿ ಅದಕ್ಕೆ ಇದೆ. ಸೊ ಅದಕ್ಕೆ ನೀವು, ನಾನು ಮೇನ್ ಇವಾಗ ಒಂದು 3 ಔಷಧಿ ಅನ್ಕೋಬೇಡಿ ಅದನ್ನು, ಅದು ಬಯೋ ಏಜೆಂಟ್ಸ್ಗಳವು, ಸೊ ಬಯೋ ಫಂಗಿಸೈಡ್ಗಳವು. ಮೇನ್ ಇದನ್ನು ನೋಟ್ ಮಾಡ್ಕೊಳ್ಳಿ ರೈತರ ಮಿತ್ರರೇ, ನೀವು ಎಲ್ಲೇ ಸೀಬೆ ತೊಗೊಳ್ಳಿ, ಗಿಡಗಳು ತೊಗೊಳ್ಳಿ, ನಾಟಿ ಮಾಡೋಕ್ಕಿಂತ ಮುಂಚೆ ನೀವು ಈ ಪ್ರೊಸೀಜರ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಿ. ಒಂದು ಟ್ರೈಕೋಡರ್ಮ ಅಂತ ಒಂದು ಸಿಗುತ್ತೆ, ಟ್ರೈಕೋಡರ್ಮ ವಿರಿಡಿ ಅಂತಾರೆ, ಅದು ಬಯೋ ಫಂಗಿಸೈಡ್. ಮತ್ತು ಪ್ಯಾಸಿಲೋಮೆಸಿಸ್ ಅಂತಾರೆ, ಪ್ಯಾಸಿಲೋಮೆಸಿಸ್ ಬಂದು ಬೇರು ಗಂಟು ರೋಗ ಆಗೋದನ್ನು ತಡೆಯುತ್ತೆ. ಸೊ ಸೀಬೆನಲ್ಲಿ ಯಥೇಚ್ಛವಾಗಿ ಬರೋದು ಬೇರುಗಂಟು ರೋಗ. ಸೊ ಅದು ನೀವು ತೊಗೊಂಡಾಗಲೇ ಇದ್ದರೆ ಅದು ತುಂಬ ಡೇಂಜರು. ಸೊ ಹೋಗ್ತಾ ಹೋಗ್ತಾ ಅದು ಭೂಮಿಯಿಂದನೂ ಬರುತ್ತೆ, ನರ್ಸರಿಯಿಂದನೂ ಬರುತ್ತೆ. ಸೊ ಅದು ಬೇರುಗಂಟು ರೋಗನ ಮ್ಯಾನೇಜ್ ಮಾಡ್ಬೋದು, ಈಸಿ ಇದೆ, ನಾನು ಹೇಳ್ತೀನಿ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ. ಸೊ ಬೇರುಗಂಟು ರೋಗಕ್ಕೆ ಪ್ಯಾಸಿಲೋಮೆಸಿಸ್ ಅನ್ನೋದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇವೆಲ್ಲ ಸೂಕ್ಷ್ಮಾಣುಗಳು, ಅದನ್ನು ಪೌಡರ್ ಫಾರ್ಮಲ್ ಮಾಡಿಬಿಟ್ಟು ಅದನ್ನು ಇದು ಹೈಬರ್ನೇಷನ್ ಮೋಡ್ಗೆ ಹಾಕ್ಬಿಟ್ಟು ಒಂದು ಸ್ಟೋರ್ ಮಾಡಿರ್ತಾರೆ. ಸೊ ಅದು ಪ್ಯಾಕೆಟ್ಸ್ ಸಿಗುತ್ತೆ ನಿಮಗೆ. ಸೊ ಟ್ರೈಕೋಡರ್ಮ ಪ್ಯಾಸಿಲೋಮೈಸಿಸು, ಸೂಡೋಮೋನಸ್ ಅಂತ. ಸೂಡೋಮೋನಸ್ಸು ನೀವು ತುಂಬ ಆರ್ಗ್ಯಾನಿಕ್ ಬಯೋ ಮಾಡೋರಿಗಂತೂ ಇದು ತುಂಬ ಗೊತ್ತಿರುತ್ತೆ. ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಪ್ಯಾಸಿಲೋಮೈಸಿಸ್, ಈ ಮೂರನ್ನು ಬೇವಿನ ಹಿಂಡಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಅಟ್ಲೀಸ್ಟ್ ಒಂದು 100-150 ಗ್ರಾಮನ ಹಾಕ್ಬಿಟ್ಟು ಮಣ್ಣಿನ ಜೊತೆ ಕಲಿಸ್ಬಿಟ್ಟು ಅದ್ರ ಮೇಲೆ ನೀವು ಒಂದು ಗಿಡನ ನೆಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಸುತ್ತಲೂ ಅದೊಂದು ಕಾಂಪೌಂಡ್ ಥರ, ಅದಕ್ಕೆ ಶೀಲ್ಡ್ ಥರ ಇರುತ್ತೆ. ಯಾವುದೇ ಹುಳ ಹೋಗಿ ತಿನ್ನೋದಾಗಲಿ ಅಥವಾ ಯಾವುದೇ ಗೆದ್ದುಳ ಹೋಗೋದಾಗಲಿ ಇನ್ನೊಂದಾಗಲಿ ಆಗಲ್ಲ. ಯಾಕೆಂದರೆ ಬೇವಿನಿಂಡಿ ಸ್ಮೆಲ್ಲು, ನೀವು ಒರಿಜಿನಲ್ ಬೇವಿನಿಂಡಿ ಆಗಬೇಕು. ಮಾರ್ಕೆಟಲ್ಲಿ ತುಂಬ ಫೇಕ್ ಸಿಗುತ್ತೆ, ಈ ಪೌಡ್ರುಗಳನ್ನೆಲ್ಲ ತಂದುಬಿಟ್ಟು ಯಾವ್ಯಾವ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫೇಕ್ ಕೊಡ್ತಾರೆ, ಅದನ್ನ ಹಾಕ್ಬೇಡಿ. ಒರಿಜಿನಲ್ ಆಗಲಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒರಿಜಿನಲ್ ಬೇವಿನಿಂಡಿ ಹಾಕಿದ್ರೆ ನಿಮಗೆ ಗಿಡಗಳು ಅಷ್ಟರ ಮಟ್ಟಕ್ಕೆ ಸಾಯಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ರೈತರು ಕೆಲವರು ನಾನು ಕೊಟ್ಟಿರ್ತಕ್ಕಂಥ ಈ ಎಲ್ಲ ಬಯೋ ರಿಯಾಜೆಂಟ್ಸ್ಗಳನ್ನೆಲ್ಲ ಹಾಕಿ ಮಾಡಿರೋದು ಮಾರ್ಟಾಲಿಟಿ ರೇಟ್ ಅಂದರೆ ಸಾಯತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇದೆ. ಸೊ ಬಟ್ ಆದರೆ ಈ ಏನೂ ಆಗದಲ್ಲೇ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಸಾಯ್ತವೆ, ತುಂಬ ಸಾಯಲ್ಲ, ಒಂದು 4-5%. ಬಟ್ ಗೊಣ್ಣೆ ಹುಳ ಆಯಿತು ಅಂದರೆ ಪ್ಲಾಟೇ ಹೊಟ್ಟೋಗುತ್ತೆ. ಮತ್ತು ದಯವಿಟ್ಟು ಕೊಟ್ಟಿಗೆ ಗೊಬ್ಬರದಲ್ಲಿ ಸಗಣಿ ಗೊಬ್ಬರ ಬಿಟ್ಟು ಯಾವುದೇ ಕಾರಣಕ್ಕೂ ಕೋಳಿ ಗೊಬ್ಬರ ಆಗಲಿ ಕುರಿ ಗೊಬ್ಬರ ಆಗಲಿ ದಯವಿಟ್ಟು ಹಾಕಬೇಡಿ, ಗಿಡಗಳು ಸಾಯ್ತವೆ. ಪ್ಲಾಟೇ ಹೊಟ್ಟೋಗಿರೋದು ನಾನು ನೋಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಹೀಟನ್ನು ತಡೆಯೋಷ್ಟು ಕೆಪಾಸಿಟಿ ಸೀಬೆ ಗಿಡಕ್ಕೆ ಇರೋದಿಲ್ಲ. ನೀವು ತೆಂಗಿನ ಗಿಡಕ್ಕೆ ಹಾಕೊಳ್ಳಿ, ಇನ್ನೊಂದು ದೊಡ್ಡ ಗಿಡಕ್ಕೆ ಹಾಕೊಳ್ಳಿ ನಡೆಯುತ್ತೆ. ಬಟ್ ಈ ಗಿಡಗಳು ತಡೆಯೋದಿಲ್ಲ, ತುಂಬ ಸೆನ್ಸಿಟಿವ್ ಇರ್ತವೆ ಸ್ಟಾರ್ಟಿಂಗಲ್ಲಿ. ಒನ್ಸ್ ಈ ಥರ ನಿಮಗೆ ಈ ಲೆವೆಲ್ಗೆ ತಗೊಂಡ್ರೆ ನೀವು ತುಂಬ ಚೆನ್ನಾಗಿ ಇಳುವರಿ ತೊಗೋಬೋದು, ತುಂಬ ಚೆನ್ನಾಗಿ ಇದು ಮಾಡ್ಬೋದು. ಸೊ ಇದು ನಾಟಿ ಮಾಡುವ ವಿಧಾನ. ಕೆಳಗಡೆ ಎಲ್ಲ ನಾನು ಹೇಳಿದ್ದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಣ್ಣು ಜೊತೆ ಕಲಸಿ ನೀಟಾಗಿ ಇಟ್ಬಿಟ್ಟು ಜಾಸ್ತಿ ಮುಚ್ಚಕ್ಕೆ ಹೋಗಬೇಡಿ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮುಚ್ಚಿ ನೀಟಾಗಿ ಒತ್ತಿ ನೀಟಾಗಿ ನೀರು ಕೊಡಿ. ನಾಟಿ ಮಾಡಿದ್ಮೇಲೆ ಕಂಪಲ್ಸರಿಯಾಗಿ ನೀವು ನೀರು ಕೊಡಲೇಬೇಕು, ಕಂಟಿನ್ಯೂಸ್ ಆಗಿ. ಮಳೆ ಇರಲಿ ಬಿಡಲಿ, ಮಳೆ ಇದೆ ಅಂತ ಹೇಳ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ದಿಸಕ್ಕೆಲ್ಲ ಡ್ರೈ ಆಗಿಬಿಡುತ್ತೆ ಮಳೆ ಇದ್ರೆ ಇವಾಗಿನ ಟೆಂಪ್ರೇಚರ್ಗೆ. ಸೊ ಕಂಪಲ್ಸರಿ ನೀವು 1 ತಿಂಗಳು ನೀರು ಅದು ಬೇರು ಬಿಡೋಕ್ಕೆ ನೀರು ಕೊಡಲೇಬೇಕು ನಂತರದಲ್ಲಿ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ, ಈ ಬೇರುಗಳು ಚೆನ್ನಾಗಿ ಬಿಡಬೇಕು ಅಂದರೆ ನಿಮಗೆ ಕಂಪಲ್ಸರಿಯಾಗಿ ನಾಟಿ ಮಾಡಿ ಒಂದು ವಾರಕ್ಕೇ ಹ್ಯೂಮಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡಿ. ಹ್ಯೂಮಿಕ್ ಆ್ಯಸಿಡ್ ಫುಲ್ವಿಕ್ ಆ್ಯಸಿಡ್ ಕಾಂಬಿನೇಷನಲ್ಲಿ ನಿಮಗೆ ಚೀಲೆಟ್ ಫಾರ್ಮಲ್ ಸಿಗುತ್ತೆ, ಇಲ್ಲಾಂದರೆ ಲಿಕ್ವಿಡ್ ಆದರೂ ಆಯಿತು, ಲಿಕ್ವಿಡ್ ಬೇಕಾದ್ರೂ ಸಿಗುತ್ತೆ. ಸೊ ಹ್ಯೂಮಿಕ್ ಆ್ಯಸಿಡ್ ಲಿಕ್ವಿಡ್ ಇದ್ದರೆ ಲಿಕ್ವಿಡ್ ಆದರೂ ಡ್ರಿಂಚಿಂಗ್ ಮಾಡಿ, ಇಲ್ಲಾಂದರೆ ನಿಮಗೆ ಡ್ರಿಪ್ ಮುಖಾಂತರ ಏನಾದರೂ ಬಿಡಿ. ಒಟ್ಟಿನಲ್ಲಿ ಕಂಪಲ್ಸರಿ ನೀವು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಈ ವೈಟ್ ರೂಟ್ಸ್ ಅಂತಕ್ಕಂಥದ್ದು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾಟಿ ಮಾಡಿದಾಗ ಗಿಡ ಮೇಲೆಗಡೆ ಬೆಳವಣಿಗೆ ನೀವು ನೋಡೋಕೆ ಹೋಗ್ಬೇಡ್ರಿ, ಕೆಳಗಡೆ ಮೇನ್ ಕೆಲಸ ಆಗಬೇಕು. ಯಾಕೆಂದರೆ ನೀವು ಕಿಟ್ಟರಿ ಹೊಸ ಜಾಗ ಕಿಟ್ಟಿದ್ದೀರಾ, ಒಂದು ಪ್ಯಾಕೆಟಲ್ಲಿ ಇದ್ದಿದ್ದನ್ನು ಹೊಸ ಜಾಗ ಕಿಟ್ಟಿದ್ದೀರಾ. ಸೊ ಹೊಸ ಜಾಗ ಕಿಟ್ಟಿದ್ದೀರಾ ಅಂದಮೇಲೆ ಅದು ಫಸ್ಟು ಬೇರೆ ಬಿಡಬೇಕು. ನೀವು ಮೇಲೆ ಗ್ರೋತ್ ಬರ್ತಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಕೆಳಗಡೆ ಬೇರೆ ಚೆನ್ನಾಗಿ ಸ್ಟ್ರೆಂತ್ ಆಗಿತ್ತು ಅಂದರೆ ಕಿತ್ಕೊಂಬರುತ್ತೆ, ನೀವೇ ಆಶ್ಚರ್ಯ ಪಡ್ತೀರಾ. ನಾನು ಹೇಳಿದ ರೀತಿ ಮಾಡಿ, ಖಂಡಿತವಾಗೂ ಸಕ್ಸಸ್ ಆಗ್ತೀರಾ.
2: ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಂತಹ ಶಶಿಕುಮಾರ್ ಅವರು ಯಾವ ರೀತಿ ಈ ಸೀಬೆ ಕೃಷಿಯನ್ನು ಆರಂಭ ಮಾಡಿದ್ರು, ಅವರ ಅನುಭವಗಳನ್ನು ಹೇಳ್ತಾ, ಹಾಗೆ ಸೀಬೆ ಕೃಷಿಯನ್ನು ಮಾಡುವಾಗ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು, ಜೊತೆಗೆ ಹೇಗೆ ಅದನ್ನು ಪ್ರೋನಿಂಗ್ ಮಾಡುವಂಥದ್ದಾಗಲಿ ಅಥವಾ ನಿರ್ವಹಣೆ ಮಾಡುವಂಥದ್ದಾಗಲಿ ಯಾವ ರೀತಿ ಉತ್ತಮ ಇಳುವರಿ ಬರಬೇಕು ಅಂದರೆ ಯಾವ ರೀತಿಯ ಸ್ಟಿಮ್ನ ನೋಡ್ಕೋಬೇಕಾಗಿರುತ್ತೆ ಅದ್ರ ಬಗ್ಗೆ ಆಗಲಿ, ಮತ್ತು ಮೊದಲ ಬೆಳೆನಲ್ಲಿ ನಾವು ಎಷ್ಟು ಆವ್ರೇಜ್ ಆಗಿ ಕಾಯಿಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಅವರೇ ತುಂಬ ಚೆನ್ನಾಗಿ ಸೀಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ರಿ, ನಿಮಗೆ ಧನ್ಯವಾದಗಳು ನಮ್ಮ ಕಡೆಯಿಂದ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕೇಳುಗರೆ, ನೀವು ಕೂಡ ಇದೇ ರೀತಿಯ ಕೃಷಿಯನ್ನು ಮಾಡ್ತಾ ನೀವು ಕೂಡ ನಿಮ್ಮ ಕೃಷಿಯ ಬದುಕಿನಲ್ಲಿ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ನೀವು ವಾಯ್ಸ್ ನೋಟ್ ಕಳಿಸೋ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ನಿಮ್ಮ ನಂಬರ್ನ ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ಕೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಸೀಬೆ ಕೃಷಿಯ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ರೀ, ಎಂಜಾಯ್ ಮಾಡ್ತಾ ರೀ. ಇಷ್ಟೊತ್ತಂಗ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಹಿಂದೆ ಎಂದು ತಿಂದು ಇಲ್ಲ, ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಉಳಿಯುವ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಹಿಂದೆ ಎಂದು ತಿಂದು ಇಲ್ಲ, ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಉಳಿಯುವ.

ಮಾಡುವೆನು ಹೆಚ್ಚುವೆನು ಬಿಡದಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ತಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಜಗತ್ತಿನ ಅತಿ ದೊಡ್ಡ ಗ್ರ್ಯಾಂಡ್ ಮಾಸ್ಕ್ ದುಬೈಯಿಂದ ಕೇವಲ

0: ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಅಬುಧಾಬಿಯ ಶೇಖ್ ಜಾಯೆದ್ ಗ್ರ್ಯಾಂಡ್ ಮಾಸ್ಕ್ ಬಗ್ಗೆ ನಾನು ಕೇಳಿದ್ದೆ, ಆದರೆ ಅದನ್ನು ನೋಡಿರಲಿಲ್ಲ. ಅಂದು ಬಕ್ರೀದ್ ಹಬ್ಬ, ನಾಲ್ಕು ದಿನ ರಜೆಗಳಿದ್ದವು. ಹಾಗಾಗಿ ಕುಟುಂಬ ಸಮೇತ ಅಲ್ಲಿಗೆ ಹೊರಟು ಬಿಟ್ಟೆ. ಅಲ್ಲಿಗೆ ಹೋಗಿ ತಲುಪಲು ಸುಮಾರು ಒಂದು ಗಂಟೆ ಸಮಯ ಹಿಡಿದಿತ್ತು. ಎಲ್ಲೆಲ್ಲೂ ಬಕ್ರೀದ್ ಹಬ್ಬದ ವಾತಾವರಣ ಜನಜಂಗುಳಿ, ಶ್ವೇತವರ್ಣದ ಗ್ರ್ಯಾಂಡ್ ಮಾಸ್ಕ್ ಬಳಗುಡುತ್ತಿತ್ತು. ಸುಮಾರು 30 ಎಕರೆ ಜಾಗದಲ್ಲಿ ತಲೆ ಎತ್ತಿ ನಿಂತಿರುವ ಅರಮನೆಯ ವೈಭವವನ್ನು ಹೊಂದಿರುವ ಆ ಮಸೀದಿ ಅತ್ಯಂತ ಮಿರಿಮಿರಿ ಮಿಂಚುವ ಒಂದು ಕಟ್ಟಡವಾಗಿತ್ತು. ಆ ಮಸೀದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ಅತಿ ದೊಡ್ಡದು. ಇಸ್ಲಾಮಿಕ್ ಸಂಸ್ಕೃತಿಯ ಪರಂಪರೆಯನ್ನು ಜಗತ್ತಿಗೆ ಹರಡಲು UAE ಅಧ್ಯಕ್ಷ ಶೇಖ್ ಜಾಯಿದ್ ಈ ಮಸೀದಿ ಕಟ್ಟುವ ಬೃಹತ್ ಯೋಜನೆಯನ್ನು ಹಾಕಿಕೊಳ್ಳುತ್ತಾನೆ. ಅದರ ಅಪರೂಪದ ವಿನ್ಯಾಸ, ಕಲೆ, ರಚನೆಗಳನ್ನು ನೋಡಿದ ನಮಗೆ ಅಚ್ಚರಿ ಉಂಟಾಯಿತು. 420 ಮೀಟರ್ ಉದ್ದ, 290 ಮೀಟರ್ ಅಗಲದ ಮಸೀದಿಯ ಸಂಕೀರ್ಣವೇ ಎಂಥವರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಬಲ್ಲದು. ಮಸೀದಿಯ ಐತಿಹಾಸಿಕ ಆಧುನಿಕ ಕಲೆ ವಿನ್ಯಾಸ ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಮಸೀದಿಯನ್ನು ಒಳಹೊಕ್ಕರೆ ವಿಜ್ಞಾನ, ಕಲೆ, ಇತಿಹಾಸ, ಧರ್ಮ, ನಾಗರಿಕತೆ, ಕ್ಯಾಲಿಗ್ರಫಿಗೆ ಸಂಬಂಧಪಟ್ಟ ಸಾವಿರಾರು ಬೃಹತ್ ಗ್ರಂಥಗಳು ಅಲ್ಲಿ ಕಂಡುಬರುತ್ತವೆ. ಆ ಗ್ರಂಥಗಳನ್ನು ಒಳಗೊಂಡಿರುವ ಒಂದು ಬೃಹತ್ ಭಂಡಾರ ಲೈಬ್ರರಿಯಲ್ಲಿ ನಮಗೆ ಅಚ್ಚರಿ ಮೂಡಿಸುತ್ತದೆ. ಇಂಗ್ಲಿಷ್, ಅರೇಬಿಕ್, ಫ್ರೆಂಚ್, ಇಟಾಲಿಯನ್, ಕೊರಿಯನ್, ಜರ್ಮನ್ ಹಾಗೂ ಸ್ಪ್ಯಾನಿಷ್ ಭಾಷೆಗಳನ್ನು ಅಲ್ಲಿ 2 ವರ್ಷಗಳ ಕಾಲ ಜಗತ್ತಿನ ಅನೇಕ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲಾಗುತ್ತದೆ. ಅದು ಕೇವಲ ಪ್ರಾರ್ಥನಾ ಮಂದಿರವಲ್ಲ. ನಾವು ಮಾಸ್ಕ್ ಅಥವಾ ಮಸೀದಿ ಎಂದರೆ ಕೇವಲ ಪ್ರಾರ್ಥನೆ ಮಾಡುವ ಸ್ಥಳ ಎಂದು ತಿಳಿದುಕೊಂಡಿದ್ದೇವೆ, ಆದರೆ ಅದು ಶಿಕ್ಷಣ ಕೇಂದ್ರವೂ ಕೂಡ ಹೌದು. ದುಬೈ ನಗರದ ಜಗತ್ ಪ್ರಸಿದ್ಧ ಬುರ್ಜ್ ಖಲೀಫಾ ನಿರ್ಮಿಸಿದ ಶೇಖ್ ಜಿಯಾ ಅವರ ಮೇಲುಸ್ತಾರಿಯಲ್ಲೇ ಈ ಗ್ರ್ಯಾಂಡ್ ಮಾಸ್ಕ್ ಸಂಕೀರ್ಣ 1984 ಆರಂಭಗೊಳ್ಳುತ್ತದೆ. ಕಟ್ಟಡದ ಆರ್ಕಿಟೆಕ್ಟ್ ಯೂಸೆಫ್ ಅಬ್ಡೆಕಿ ಎಂಬಾತ ಅಲೆಕ್ಸಾಂಡ್ರಿಯಾ ದೇಶದ ಲಾಹೋರ್ ಮೊದಲಾದ ಬೃಹತ್ ನಗರಗಳ ಪ್ರಸಿದ್ಧ ಮಸೀದಿಗಳ ಕಟ್ಟಡಗಳ ವಿನ್ಯಾಸವನ್ನು ಮೊದಲೇ ಸಂಗ್ರಹ ಮಾಡಿಟ್ಟುಕೊಂಡಿದ್ದ. ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡದ ವಿನ್ಯಾಸ ಅದ್ಭುತವಾದದ್ದು. ಭಾರತ, ಇಟಲಿ, ಜರ್ಮನಿ, ಮೊರಾಕೊ, ಟರ್ಕಿ, ಈಜಿಪ್ಟ್, ಇರಾಕ್, ಚೀನಾ, ಬ್ರಿಟನ್, ಮಲೇಷ್ಯಾ, ನ್ಯೂಜಿಲೆಂಡ್, ಪಾಕಿಸ್ತಾನ್, UAE ಹೀಗೆ ಅನೇಕ ದೇಶದ ಕಲಾಕಾರರು, ಕಾರ್ಮಿಕರು ಈ ಕಟ್ಟಡವನ್ನು ಬಹಳ ಶ್ರದ್ಧೆಯಿಂದ, ಜಾಣ್ಮೆಯಿಂದ ಕಟ್ಟುತ್ತಾರೆ. ಬಿಳಿ ಅಮೃತ ಶಿಲೆ, ಮೊಜಾಯಿಕ್, ಚಿನ್ನದ ಲೇಪನ, ಮಿಂಚುವ ಹರಳುಗಳು, ಹೊಳಗೊಡುವ ಸೆರಾಮಿಕ್ ಟೈಲ್ಸ್ಗಳು ನೋಡುಗರನ್ನು ಚುಂಬಕದಿಂದ ಸೆಳೆದು ಬಿಡುತ್ತವೆ. ಮಸೀದಿಯ ಒಳಗೆ 40,000 ಜನ ಕುಳಿತು ಪ್ರಾರ್ಥನೆ ಮಾಡಬಹುದು. ಅಂಥ ದೊಡ್ಡ ವಿಶಾಲ ಸಭಾಂಗಣವಿದೆ. ಒಂದು ಕಡೆ 7,000, ಇನ್ನೊಂದು ಕಡೆ 1,500 ಅಥವಾ ಮಹಿಳೆಯರು ಕೂಡ ಪ್ರಾರ್ಥನೆ ಮಾಡುವ ಸ್ಥಳಗಳು ಕೂಡ ಒಳಗಡೆ ಪ್ರತ್ಯೇಕವಾಗಿವೆ. 17,000 ಚದುರ ಮೀಟರ್ ವಿಸ್ತಾರದ ಅಮೃತ ಶಿಲಾ ಮೊಜಾಯಿಕ್ ಹೊರಾಂಗಣ ಜಗತ್ತಿನ ಯಾವ ಮಸೀದಿಗಳಲ್ಲಿಯೂ ಇಲ್ಲ. ಅದೊಂದು ಕೋರ್ಟ್ಯಾರ್ಡ್, ಆಕಾಶದ ಕಡೆ ಅದು ತೆರೆದುಕೊಂಡಿದೆ. ಅಲ್ಲಿ ನಿಂತು ನೋಡಿದರೆ ನೀಲಿ ಬಣ್ಣದ ಆಗಸ ಅತ್ಯಂತ ಆಕರ್ಷಕ ನೋಟವನ್ನು ಬೀರುತ್ತದೆ. ಜಗತ್ತಿನಲ್ಲಿ ಅಂಥ ಕೋರ್ಟ್ಯಾರ್ಡ್ ಮತ್ತೊಂದಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಮಸೀದಿಯೊಳಗೆ ಅನೇಕ ಆಶ್ಚರ್ಯಕರ ಸಂಗತಿಗಳನ್ನು ನಾವು ಗಮನಿಸಬಹುದು. ಅಲ್ಲಿ ಎಲ್ಲರೂ ಕುಳಿತು ಪ್ರಾರ್ಥನೆ ಮಾಡುವ ಒಂದು ರತ್ನಗಂಬಳಿ ಇದೆ ಅಥವಾ ಜಮಖಾನವಿದೆ. ಅದು ಸಭಾಂಗಣದ ಮುಖ್ಯವಾದ ಜಾಗದಲ್ಲಿದೆ. ಅದರ ವಿಸ್ತಾರವೇ 5,627 ಚದುರ ಮೀಟರ್. ಆ ಜಮಖಾನವನ್ನು ಇರಾನಿನ ಕಲಾಕಾರರು ನೇಯ್ದಿದ್ದಾರೆ. ಅಲಿ ಖಲಿಕಿ ಎಂದು ಕರೆಯುತ್ತಾರೆ. ಅದು ಜಗತ್ತಿನಲ್ಲಿಯೇ ಅತಿದೊಡ್ಡ ಹರಳಿನ ಜಮಖಾನ. ಅದರಲ್ಲಿ 1,200 ರಿಂದ 1,300 ಕಾರ್ಪೆಟ್ಗಳು ಅಥವಾ ಜಮಖಾನಗಳು ಜೋಡಣೆಯಾಗಿವೆ. ಅದರ ಭಾರವೇ 47 ಟನ್. ಅಂಥ ಜಮಖಾನವನ್ನು 2 ವರ್ಷಗಳ ಕಾಲ ಸಾವಿರಾರು ಕಲಾಕಾರರು ನೇಯುತ್ತಾರೆ, ಕಸೂತಿ ಹಾಕುತ್ತಾರೆ, ಗಂಟು ಹಾಕುತ್ತಾರೆ, ಅವುಗಳಿಗೆ ಮೆರಗು ಕೊಡುತ್ತಾರೆ. ನ್ಯೂಜಿಲೆಂಡ್ ಹಾಗೂ ಇರಾನಿನ ಕುರಿ ಉಣ್ಣೆಯನ್ನು ಅದಕ್ಕೆ ಬಳಸಿದ್ದಾರೆ. ಕೈಯಿಂದಲೇ ಹೆಣದ ಅಂಥ ಕಾರ್ಪೆಟ್ನಲ್ಲಿ 22,068 ಮಿಲಿಯ ಗಂಟುಗಳಿವೆ. ಜಗತ್ತಿನಲ್ಲಿ ಅತಿದೊಡ್ಡ ಕೈಕುಣಿಕೆಯ ಕಸೂತಿ ಆ ಜಮಖಾನ ಅಥವಾ ಆ ಜಮಖಾನವನ್ನು ರತ್ನಗಂಬಳಿ ಎಂದು ಹೇಳಬಹುದು. ಆ ರತ್ನಗಂಬಳಿಯ ಮೇಲೆ ಕುಳಿತು ಅವರು ಪ್ರಾರ್ಥನೆ ಮಾಡುತ್ತಾರೆ. ಇಂಥ ಅತ್ಯಂತ ಭವ್ಯವಾದ ಒಂದು ಮಸೀದಿ ಅಬುಧಾಬಿಯಲ್ಲಿದೆ. ಅದನ್ನು ನೋಡಿದ ನಮಗೆ ಅಚ್ಚರಿ ಉಂಟಾಯಿತು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಂತ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಳ್ಳ ಕುಳ್ಳ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನಾ ಹಾಡಲು, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ದ್ವಾರಕೀಶ್ ಭವಾನಿ ಅವರ ಒಂದು ನಟನೆಯ ಚಿತ್ರ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ಒಂದು ಚಿತ್ರ. ಇದು ಕೆ ಎಸ್ ಆರ್ ದಾಸ್ ಬರೆದಿರುವಂತಹ ಚಿತ್ರಕಥೆಯ ಈ ಒಂದು ಗೀತೆ ಇದೀಗ.

ಸ್ವತಂತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಪ್ರಚಂಡ ಕುಳ್ಳ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮುದ್ದು ಮರಿ ಜರ್ಣ ಮರಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. GK ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ ಇದು. 1984 ತೆರೆ ಕಂಡಿರುವಂತಹ ವರ್ಷ ಇದು. ದ್ವಾರಕೀಶ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಇದೀಗ ಕೇಳಿ ಆನಂದಿಸಿ.

ಯಶೋತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕಳ್ಳ ಕುಳ್ಳ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅಮ್ಮ ಎಂದರೆ ಏನು ಹರುಷವು, ಇದು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ H ಕೃಷ್ಣಮೂರ್ತಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಅವರ ಒಂದು ನಟನೆ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು KSR ದಾಸ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದ್ರೆ ಇಂದಿನ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪೆದ್ದ ಗೆದ್ದ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನಗುವುದನ್ನು ಕಲಿತವನೇ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, KV ಮಹಾದೇವನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಅವರ ಒಂದು ಚಿತ್ರ, ಭಾರ್ಗವ ಅವರ ಒಂದು ಚಿತ್ರಕಥೆ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ಪೆದ್ದ ಗೆದ್ದ ಚಿತ್ರದ ಗೀತೆ ಅಂತ ಸಾಗೋಣ.

ಸ್ಥಿತಿ ಯಶೋಧರ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಂಕುತಿಮ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನನ್ನ ಮುದ್ದು ತಾರೆ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಬೇಬಿ ಲಕ್ಷ್ಮಿ ಅವರ ಒಂದು ನಟನೆ. ಚಿತ್ರಕಥೆ ಬರೆದವರು ಭಾರ್ಗವ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದ್ರೆ ಇಂದಿನ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪೆದ್ದ ಗೆದ್ದ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನಗುವುದನ್ನು ಕಲಿತವನೇ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, KV ಮಹಾದೇವನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಅವರ ಒಂದು ಚಿತ್ರ, ಭಾರ್ಗವ ಅವರ ಒಂದು ಚಿತ್ರಕಥೆ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ಪೆದ್ದ ಗೆದ್ದ ಚಿತ್ರದ ಗೀತೆ ಅಂತ ಸಾಗೋಣ. ಕಜ್ಜನ ತಿಂಬ ಕಜ್ಜನ ತಂಗಡ ನಿರ್ಡಂ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಅದೃಷ್ಟವಂತ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಯಾರಿಗೆ ಯಾರು, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಅವರ ಒಂದು ನಟನೆ, ರಾಜೇಂದ್ರ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಹಾಗೆಯೇ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕುಳ್ಳ ಕುಳ್ಳಿ ಚಿತ್ರದ ಒಂದು ಸುಮಧುರವಾದಂತಹ ಗೀತೆ, ಹೇ ಕುಳ್ಳಿ ಏನೇ ಕುಳ್ಳ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಜಯ ಚಿತ್ರ ಅವರ ಒಂದು ಜೋಡಿಯ ಚಿತ್ರ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ನಿಂತಾಯ್ತು ನಿಂತಾಯ್ತು ನಿಂತಾಯ್ತು ನಿಂತಾಯ್ತು.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅದೃಷ್ಟವಂತ ಚಿತ್ರದ ಗೀತೆ ರಾಜ ನನ್ನ ಹೆಸರು, ಸುಳ್ಳೆ ನನ್ನ ಉಸಿರು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಿ ಉದಯಶಂಕರ್ ಅವರ ಒಂದು ರಚನೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ, ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷ, ದ್ವಾರಕೀಶ್ ಅವರ ಒಂದು ನಟನೆ, ರಾಜೇಂದ್ರ ಅವರು ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶಕುನಿ ಕೌರವನ ಮಂತ್ರಿಯ ಹಾಗೆ ಬಾಳಿದನು. ಈ ಮಾತು ಸುಳ್ಳಲ್ಲವ ರಾಜ, ನನ್ನ ಹೆಸರು ಸುಳ್ಳೆ ನನ್ನ ಉಸಿರು ರಾಜ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪ್ರೀತಿ ಮಾಡು ತಮಾಸೆ ನೋಡು ಚಿತ್ರದ ಒಂದು ಗೀತೆ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಪ್ರಮೀಳಾ ಜೋಶಾಯಿ ಅವರ ಒಂದು ನಟನೆ. ಸಿ ವಿ ರಾಜೇಂದ್ರನ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಇದೆ ಯಶೋಧರ್ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅದೃಷ್ಟವಂತ ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ನಿನ್ನೆ ನೋಡುವ ಆಸೆ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಸುಲಕ್ಷಣ ಅವರ ಒಂದು ಜೋಡಿಯ ಚಿತ್ರ. ರಾಜೇಂದ್ರ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಬೆಳ್ಳಿಯ ರಾಜ ಬಾರು, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಅವರ ಒಂದು ನಟನೆ, ಇದು CV ರಾಜೇಂದ್ರನ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಇಂಟರ್ನ್ಯಾಷನಲ್ ಅಟ್ ದ ಕಿಲೆಟ್ಸ್.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ

0: ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
1: ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರ್ಕಿಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಗುರು ಶಿಷ್ಯರು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ ಎನ್ನುವಂತಹ ಒಂದು ಸುಮಧುರವಾದಂತಹ ಹಾಸ್ಯ ಭರಿತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಇದು ದ್ವಾರ್ಕಿಶ್ ಹಾಗೂ ಸಂಗಡಿಗರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಿಲಾಡಿಗಳು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕರುನಾಡ ಕುವರ ಕಾಣೆ, ಇದು ಮನು ಹಾಗೂ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ MN ವ್ಯಾಸರಾವ್ ಬರೆದಿರುವಂತಹ ಒಂದು ಗೀತೆ. ರಾಜ್ಕೋಟಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾರಕೀಶ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕಿಟ್ಟು ಪುಟ್ಟು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ವೈಶಾಲಿ ಕಾಸರವಳ್ಳಿ ಅವರ ಒಂದು ನಟನೆಯ ಚಿತ್ರ. ಇದು ಚಿತ್ರಕಥೆ ಬರೆದವರು ಸಿ ವಿ ರಾಜೇಂದ್ರನ್. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಂಶಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹುಲಿ ಹೆಜ್ಜೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಹೂವು ಹೂವು ಮುಳ್ಳು ಜೋಡಿ ಎನ್ನುವಂತ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1984 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಾಗೆ ಲಕ್ಷ್ಮಿ ಪಟಾಕಿ ಹೆಂಗ್ಸಮ್ಮ ಅಂತ.
1: ಏಯ್, ಪಟಾಕಿ ಹೆಂಗ್ಸಕ್ಕೆ ಬರೀ ಊದುಬತ್ತಿ ಇದ್ರೆ ಸಾಲದು ಕಣ್ಣ, ಮತ್ತೆ
0: ತುದಿಲಿ ಬೆಂಕಿ ಇರ್ಬೇಕು.

0: ಸೂರ್ಯಂಗೆ ಟಾರ್ಚು, ಸರಸ್ವತಿಗೆ ಟ್ಯೂಷನ್, ಎಲ್ಲ ಕೊಡ್ಬೋದು. ಆದ್ರೆ ಉಪ್ಪಿಗೆ ಉಪ್ಪಿನಕಾಯ.
1: ಅಷ್ಟ್ ವರ್ಷದಿಂದ ನಾನ್ ಡೈರೆಕ್ಟ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಬ್ಲೇಡ್ ಆಗ್ತಾ ಇದ್ರು.
2: ಉಪ್ಪಿ, ನಿಮ್ ನೆಕ್ಸ್ಟ್ ಸಿನಿಮಾ ಯಾವಾಗ ನೀವ್ ಡೈರೆಕ್ಟ್ ಮಾಡ್ತಾ ಇರೋದು? ಸಾಕಷ್ಟು ಗ್ಯಾಪ್ ಆಗೋಯ್ತಲ್ಲ ಅಂತ ಕೇಳಿದ್ರೆ,
3: ಜೀವನದಲ್ಲಿ ಮೇಲ್ ಬರಬೇಕು ಅಂದ್ರೆ ನಿನ್ನೆದು ಯೋಚನೆ ಮಾಡಬಾರ್ದು, ನಾಳೆದು ಯೋಚನೆ ಮಾಡಬಾರ್ದು, ಸದ್ಯದ ಮಾತ್ರ ಯೋಚನೆ ಮಾಡ್ಬೇಕು.
2: ಅಲ್ಲ ಡೈರೆಕ್ಟರ್ಗೆ ಯಾವ್ದೊಂದು ಹುಡುಗಿ ನಗೋದು ಇಷ್ಟ ಆಗೋದ್ರೆ,
4: ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು, ಟೇಕ್ ಮೇಲೆ ಟೇಕು.
2: ಸೀನ್ ನಂಬರ್ ಟೂ, ಡೈರೆಕ್ಟರ್ ಸಾಹೇಬ್ರು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಮಾಡಲಿದ್ದಾರೆ ಅನ್ಕೊಳ್ಳಿ.
5: ಸೂಪರ್ ಸ್ಟಾರ್, ಸೂಪರ್ ಡೈರೆಕ್ಟರ್, ಸೂಪರ್ ಆಕ್ಟರ್, ಸೂಪರ್ ಲಿರಿಕ್ಸ್, ಸೂಪರ್ ರೈಟರ್.
2: ಎಲ್ಲ ಯಾಕೆ ಕತೆ ಪುರಾಣ ಬಿಡ್ತಾ ಇದೀನಿ ಅಂದ್ರೆ, ಇದೆಲ್ಲ ನಮ್ಮ ಡೈರೆಕ್ಟರ್ ಕೈಲಿರೋದ್ರಿ.
1: ಯಸ್, ಇವಾಗ ಡೈರೆಕ್ಟ್ ಮಾಡ್ತಾ ಇದ್ರೆ ನಮ್ಮ ಉಪ್ಪಿ ಅವರು.
2: ಯಾವ್ದು ಯಾವ್ದು ಯಾವ್ದು? ರೇಡಿಯೋ ವಾಲ್ಯೂಮ್ ಜಾಸ್ತಿ ಮಾಡಿ. ಕಮಾನ್ ಕಮಾನ್ ಕಮಾನ್.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರಿ ಜಲಸಿ, ಹೆಣ್ಣುತನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ, ಅಂದನ್ ಸಮುದ್ರ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರ ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ. ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡಾಗ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರುವಂತಹ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಡಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಯಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ. ಬಟ್ ಐ ಡೋಂಟ್ ಕ್ಯಾರ್, ಐ ಡೋಂಟ್ ಕ್ಯಾರ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ.

0: ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಕಿಲ್ಲ. ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ. ಒಂದಿಷ್ಟು ಇಷ್ಟು ಇಷ್ಟು ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೋಗಿದ್ದು ನವಯುವಕರ ಕರ್ತವ್ಯ ಕಲಾ.
1: ಓಕಣ ಓಕಣ ಓಕಣ ಹಾಕ್ಲಾ.

0: ಬುಡ್ಲ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ ನೀವು.

ಆ ಭೂಪತಿ ರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದೀರಿ?
6: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
7: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
6: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
8: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್.ಜೆ. ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
9: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
10: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
9: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
10: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
9: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
10: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
9: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನ್ ಮಾಡವ್ರೆ.
10: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
9: ಹಂಗ ಅದ್ಯಾಕಂತೆ?
10: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
9: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
10: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
11: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ.
12: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
8: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
13: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
14: ನಿಮ್ಮ ಮನೆ ಮನದ ಕೈರುಚಿ.
15: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 to 1:30 ಆರ್.ಜೆ. ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
16: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ ಸಮಯ. ಇಂದು ಪ್ರಸಾರವಾಗುತ್ತಿರುವ ನಾಟಕ ತೀರ್ಥಹಳ್ಳಿಯ ನಟಮಿತ್ರರು ಅಭಿನಯದ ನಾಟಕ ಚಿರೆಬಂದಿ ವಾಡೆ. ಇದರ ಮರಾಠಿ ಮೂಲ ಮಹೇಶ್ ಯಲ್ಕುಂಚಾವಾರ್, ಕನ್ನಡ ರೂಪಾಂತರ ಮಾರುತಿ ಶಾನ್ಭಾಗ್, ನಿರ್ದೇಶನ ಶಿವಕುಮಾರ್ ತೀರ್ಥಹಳ್ಳಿ, ವಿನ್ಯಾಸ ಎಂ ಗಣೇಶ್, ಸಂಗೀತ ಶ್ರೀಪಾದ ಟಿವಿ ತೀರ್ಥಹಳ್ಳಿ, ಪ್ರಸಾದನ ಗುರುರಾಜ ಪಿವಿ. ಈಗ ನಿಮ್ಮ ಮುಂದೆ ನಾಟಕ ಚಿರೆಬಂದಿ ವಾಡೆ.

Yeah.

ಅಥವಾ ಹಿಂದಿನ ಮಗಳು ಹಾಗೆ ಕಂಡಿ ಬಂದಿದ್ದೀನಿ ಆ ಫೋನ್ ತಡಿ ನಾನು ಸ್ವಲ್ಪ

0: ಹಸನ್ ಆಗ್ತದ ನೋಡು. ಬಾಳ್ಷ ಆನ್ಲೈನ್ ಬಿಡವ ನಿನ್ ಮಾಸ್ತರ
1: ಯಾರು
2: ಧರ್ಮೇಂದ್ರ

0: ಕೆಲವು ದಿವಸಗಳಲ್ಲಿರುವ
1: ನೀನ್ ಬಾಯ್ ಹಾಕ್ಬಿಡ ಹೋಗ್ ಮಲ್ಕೋ.

0: ಅಲ್ರಿ ಹಲ್ಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ತುಂಬ ಇದೆ ನೋಡಿ, ಮತ್ತೆಲ್ಲ ಅರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನ ಮತ್ತೆ ಅವ್ರ ಹೆಂಡತಿ
0: ಬಸ್ ಕ್ಯಾನ್ಸಲ್ ಅಲ್ಲ ಹಂಗಂತ ಚಂದ್ರು ಹೌದು ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗರುಳು.

0: ನೀವು ಬದುಕು ಅವ್ರು ಇವತ್ತು ಬಿಡುವುದಿಲ್ಲ. ಆ ದೇವರು ನಿಮ್ಮಲ್ಲಿ ಯಾರು ಕೂತಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಇವತ್ತು ಹತ್ತು ಹೊಡೆದು ಹೋಯ್ತು, ಕಾರ್ ಸಿಕ್ತೋ ಇಲ್ವೋ ಅಂತ.
0: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು, ಒಂದು ಬಸ್ ಇರ್ಲಿಲ್ಲ. ಹಾಂಗಸ್ಗೆ ಟ್ಯಾಕ್ಸಿ ಮಾಡಿದ್ರು.
1: ಒಂದ್ ಸ್ವಲ್ಪ ಕುಶಕ್ ಕೊಟ್ಟಿಲ್ಲ ನಮ್ ತಾತೆ. ಸಂಧ್ಯಾ ವಂದನ ಮಾಡಿ ಎದ್ದು ನಿಂತವರು ಹಾಂಗ ಕುಸ್ಬಿಟ್ರು. ನಾನು ತಾತ್ರೆ ತಾತ್ರೆ ಅಂತ ಕೂತಾ ಇದ್ದು ಎಲ್ಲಿ ಏನೋ ಆಗ್ಬೋಯ್.
0: ಅವ ಹೇಗಿದಾರ?
1: ಇದಾರ ಬರೋ ಬರಿ ನಿಮ್ ದಾರಿನ ಕಾಯ್ತಾ ಇದ್ದೆ.
0: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ.
1: ನಿನ್ನೆ ಹೆಸರಿನ ಜಪ್ಪ ನಾವು ನಡೆದ
2: ಹಾಗೆ ನೋಡ್ರಿ.

0: ಇಷ್ಟು ಮಯ ಬರಂಗಿಲ್ಲ ಸಂದರ್ಭದಿಂದ ಮಾಡಿದ್ದೀರಿ.
1: ನಿಮ್ಗಂತೂ ಎಲ್ಲ ಗೊತ್ತಾದ ಅಮೂಲ್ಯದ ಬಿತ್ತು ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೆ ಜನ್ಮ ಮಾಡಿಲ್ಲ ಅಂತ ಎಂದೂ ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಅಂತೀವಿ ಹಾಕ್ತಾಗ ಎಷ್ಟು ಶಕ್ತಿನೂ ಅವರಲ್ಲಿ ಇರಲಿಲ್ಲ. ಆಗ ಅಭಯಿಲ್ಲ ಅವನ ಬಗ್ಗೆ ಇಷ್ಟು ಕೌಂಟ್ ಅಂತೀವಿ ತಾತೆ ಅಂದ್ರೆ
0: ಅವನ ಈ ಹೆಸರು ಅದಲ್ಲ ಈ ವರ್ಷದ್ದು ಅಂದ್ರ ಸಮಯದಲ್ಲಿ
2: ಅವನ ಬಹಳ ಅನ್ಸುತ್ತ
1: ಬೇಕಂದಾಗ ರಿಸರ್ವೇಶನ್ ಅದು ಎಲ್ಸುತ್ತಾಗ
0: ಕಳಿಸ್ತೀನಣ್ಣ.
2: ಕಳಿಸ್ ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
1: ಸಾಮಾನ್ಯೊಳಗಿಟ್ಟು
2: ಇವತ್ತಿನ ರಾತ್ರಿ ತಿಜೋರಿ ಕೊನೆ ಆದ ಮಲ್ರಿ
0: ಯಾಕ ಅಟ್ಟ ಬಿತ್ತಲ್ಲ
2: ಇತ್ತಲಾಗ ಅಟ್ಟ ಎಲ್ಲಿ ನೋಡಿದ್ದೀನಿ ಅದಕ್ಕ ಹಂಗ ಕೇಳ್ತೀನಿ.

Thank you.

0: 나는 짱!
1: 모두 로아 모든 소리 말고 바라가 옥수 보고
0: 너 돈에는 짱!
2: 바라가 아들 되고 문자리 자꾸 줘 야야마 비야마 맞다는 거
1: 응? 우린 본수도 야야마
0: 얘네! 아니 씨리 나가선 덜컥 나가 계속 또 어떻게 할까 또
2: 맞다
0: 니우 왔다 왔다네 넌 대학교를 프라사하다 걸리고
1: 이들아, 니마 몽바야가 야르도 식탁에도 이 다크 크리디 말일까?
0: 이와 이 티카가 맨날 이런 다크나 오다하는 소리를
2: 이도한다.
1: 한달로에 아직도 사흘달라 얘네 내가 말고 그린다.
3: 몽바를 야르도 맞다. 아 그래 무리 달도 얘네가 아다킨다 했죠. 내가 아까 못기보다 이 자식. ಮತ್ತ ನಾ ಪ್ರತಿ ಒಂದ್ಸಲ ಬಂದ ನೋಡ್ತೀನಿ ಇನ್ನಷ್ಟು ಬೇಡಿದ್ರ ಕೆಳಗ ಹೋಗ್ತಿದ್ದ ಕಾಣಿಸ್ತದ ಮುರಿಲಿಕ್ಕ ಬಂದದ
1: ಅಳದ 20 ವರ್ಷದಿಂದ ಯಾರು ನಡೆಸಾರ
3: ಹಣ ಎಲ್ಲ ನಿಪ್ಪಲಾಯ್ತು ಆಗ್ಲೇ ಮಾರಿ ಹಾಕಿ ಬಿಡ್ಬೇಕಾಗಿತ್ತು
1: ಯಾರಿಗಿತ್ತು ಧೈರ್ಯ ತಾತ್ಯವ್ರಿಗೆ ಹೇಳೋದು ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು ಅದು ಒಂದು ಅವಳು ಆಸೆ ಟ್ಯಾಕ್ಸಿ ತಗೊಂಡು ಟ್ಯಾಕ್ಸಿ ತಗೊಂಡು ತಂದು ಅಂದ ಅದು ಉಪಯೋಗ ಏನಂತ ತಿಳ್ಕೊಂಡ್ರು ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು ಅವರಿಗೆ ಅನ್ನಿಸ್ತು ಮಾಲಕರು ಟ್ಯಾಕ್ಸ್ ತಗೊಂಡಾರ ಅಂದ್ರ ಸ್ವಲ್ಪ ಕೆಲಸನು ಅವರೇ ಮಾಡ್ತಾರ ಅಂತ ಒಟ್ಟಿನಲ್ಲಿ ಎಲ್ಲರೂ ವಿರುದ್ಧ ಅತ್ತ ಇದು 10 ಸಾರೆ ಕೆಡ್ತು 1 ಸಾರೆ ನಿಂತು ಅಂದ್ರ ನಿಂತಬೇಕು
0: ಮತ್ತ ಇಂತ
3: ಊರಾಗಿಂದಿದ್ದಕ್ಕ ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು
1: ಯಾರ ಹತ್ರ ಅದ ಅಷ್ಟು ಹೊಲ 2 ಎಕರೆ 3 ಎಕರೆ 5 ಎಕರೆ 12 ಎಕರೆ ನೀರ್ ಹೋಗಿ ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ ಆದ್ರೂ ನಾನು ಪ್ರಯತ್ನ ಮಾಡಿದೆ ಜನ ನಾವು ಜಮಾಯಿಸ್ಬೇಕಲ್ಲ ಒಂದಾದ್ರ ಆಗಲೇ ತಾತ ಅವರಿಗೆ ಹೇಳಿದ್ದೆ ನಾನು ಇದಕ್ಕಿಂತ ಒಂದ್ 15 ಎಮ್ಮಿ ಕೊಡೋಣ ಮತ್ತ ಬೇರೆ ಶುರು ಮಾಡೋಣ ಅಂತ ನಿನ್ನ ಅಪ್ಪಗ ಮೋಟರ್ದ ಹಾಲ್ ಹಿಂದ ಬರೋದಿಲ್ಲ ಅದಕ್ಕ ಮೂರು ಮಳೆ
0: ಬಾಬುಜಿ ಹಿಂದಿನ ಕಾಲದಾಗ ಶ್ರೀಮಂತರ ಮನೆ ಮುಂದ ಆನೆ ತಮ್ಮ ಸೊಟ್ಟಿ ತುಂಬಿಲೇನು ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದು ಇಟ್ಬಿಟ್ಟರು ಮನೆ ಮುಂದೆ
1: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ಒಳದ ಬಂದದ್ದು ಮಠ ಕಾಣಿಸ್ತದ ಮಾಡಿದ್ದ ಅವ್ನ ಅಪ್ಪ ನೋಟ ತೆಗೆದುಕೊಂಡು ಬಂದಿದ್ದ ದೇ ನಮ್ಮ ಹುಡುಗಿಯಾಗ ಸಂಸಾರ ಹೊಡಿದ್ದ ಮತ್ತ ಕಾಣಿಸ್ತದ ನೀನು ಹ್ಯಾಕ್ ಕಳ್ಸ್ಕೊಂಡು ಬಂದಿ ಆ ಬಿಡಿ ಬಿಡಿ ಮನುಷ್ಯನ ಮಾತನ
0: ಹೋಗ್ರಿ ಅಂತ ಅಲ್ಲವಾಗ

0: यार भांगा, और मेरा तो दिल से क्या मतलब हो? हां मेरा मन है क्या वीडियो लो नी नो ना कोशिश कर सके बरो ना दिन तक रेंट खांगा नी के लिए तो रख ली वीडियो नी दिव्य हो को मुझे ना करती नहीं थी मुंबई का बेटा ನಮ್ಮ ಜೋಡಿಯಾರು ಯಾರೇನೋ ಅವಳು ಕರ್ಕೊಂಡೆ ಹೋಗೋಣ ನಾಲ್ಕು ದಿನ ಸ್ವಲ್ಪ ಬದಲು ನೋಡಿದ್ಯ ನೈಜ ಅಷ್ಟೇ ನಮ್ಮಪ್ಪ ಹಣ ತೆಗಿತಂತ ನಾನ್ ನೋಡ್ತಾ ಇರ್ತಿದ್ದು ಅತ್ತಿ ಅವಳೇನಾದ್ರೂ ಒಬ್ಳ ಹುಡುಗ ತುಂಡು ಮಾಡಿ ತಿಂದ
1: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು
0: ಹೇಳ್ತಾರೆ
1: ಗೊತ್ತಿರೇನು ಅವ್ರ ಸಿಟ್ಟು ಊರಾ ದೇಶಪಾಂಡೆನ ಅದಾರ ಅವ್ರಿಗೂ ಬೀಬಿ
2: ಚಮಕಾಲುಗಳು ನಾಲ್ಕು ಜಹಾಜನಗಳು ಗಾಳಿ ಚಾಗಳು

0: ನಿನಗೇನ್ ಮಾಡೋದ ಆ ದೊಡ್ಡ ದೊಡ್ಡ ಭಾಂಡಿ ತಗೊಂಡು ಮುಂಬೈ ಒಳಗ ಅಂಗಕಾರ್ಯ ಶುರು ಮಾಡೋ ವಿಚಾರ ಹೆಣ್ಮುಖ ಸುಮ್ಮನೆ ಕಿರ್ಕಿರಿ ಮಾಡ್ಬೇಡ. ತಾತೆಯವರು ದೇವ್ರ ಪೂಜೆ ಬಿಟ್ಟರೆ 10 ವರ್ಷ ಮನೆಯೊಳಗೆ ಹೋಗಲಿಲ್ಲ ಅಥವಾ ಯಾಕೆ ನೀವು ಲಕ್ಷ ಹಾಕಿಲ್ಲ ಇದೆಲ್ಲ ನಮ್ಮ ಅಣ್ಣನ ಭಾರವಲ್ಲ ನೀವು ಮುಂಬೈ ಬೇಡ ನೋಡ್ರಿ ಯಾವ್ಯಾವ ವಸ್ತು ಎಷ್ಟೆಷ್ಟು ಅದನ್ನ ನೋಡ್ರಿ ಮತ್ತ ನಾಳೆ ಈ ದಾಗಿ
1: ಅಂತ ಅಂದ್ರೆ.

0: Es algo que la marca en la planta. Bien, está.
1: ಇಬ್ರು ಅಣ್ಣ ತಮ್ಮ ಅವನಿಗೆ ವಾಯು ಮತ್ತ ನಿಮ್ العقبه بين العشر وبعده بشتاق له يقول لك شنو لك لا ما تودي العقبه انا ولا ادوس ودي بتاع جنزه اه مخبى بقى الفنره هي كده هاي بدنا
2: ಈ ಮೂರು ವರ್ಷದಾಗ ಭಾಳ ಬದಲಾಗ್ಬಿಟ್ಟಣ ನೀವು ನೋಡೋದ್ರಿಂದ ಗುರುಪುಡಿಯದೇ ಕಠಿಣ ಇನ್ನೂ ಹತ್ತು ಇಟ್ಟು ಬಂದಿದ ಆದ್ರೆ ಆರು ಫೂಟ್ ಎತ್ತರ
1: ಬೆಳೆದಿಲ್ಲ
2: ದಾಳಿ ಏನ ಮಸ್ತ್ ಒಂದಿನ ಜಿಂಕೆನ ಹೋಗಿಲ್ಲ ಅಂದ್ರೆ ಬಹಳ ಇಷ್ಟ ಇರ್ತಾನ
1: ನೋಡಿ ಮತ್ತ
3: ಮನಿಗ ನೋಡಿಟ್ಟಿರು ನೀನ್ ಈ ರಾಘವನ ಲಕ್ಷಣ ನಾನು ನಮ್ಗ ಮೊದಲೇ ಹೇಳಿದ್ದೆ ಮನೆಯಿಂದ ಹೊರಗೆ ಜಿಲ್ಲೆ ಅಂತ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕಾಗಿಲ್ಲ ಎಲ್ಲೋದ ಕೂಡ ಇದು ಅವನಿಗೆ ಬೆಲ್ಲಿ ಹಾಕೋಳ ರೀತಿ ಅದಕ್ಕಾಗೂ ಕೆಟ್ಟಿದ್ದು ಬರೋಬ್ಬರ ಮ್ಯಾಗಿಡಾಗ ಕುಂಡಿ ಮೇಲೆ ಛಲ ಹೊರಟು ಬಿದ್ದಿದ್ರ ಇಂಥ ಮ್ಯಾಗಿ ಗೊತ್ತಿರ್ಲಿಲ್ಲ ಸುಧಾರಿಸೋದು ಯಾರು ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮೈ ಕಟ್ಟಣ ಅಂತ ಹಿಂಗ್ ಹೇಳೋ ಮುಂದ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು ಹ್ಯಾಂಗ ಸುಂದರವಾಗಿ ಬಂಗಾರ ತುಂಡಿತ್ತು ಅವನು ಮೈ ಕಟ್ಟು ಈಗ ಮನೆ ಎಲ್ಲ ಬಾಬ ಕಾಣಿಸ್ತಾವ ನಾನು ಹಗಲಿಡಿ ಸಾಯೋ ತನಕ ದುಡಿಯೋದು ಇವ ಮುಂಜಾನೆ ಸಂಜೆ ತನಕ ಅಲ್ಲಿ ಇರೋದು ಇಲ್ಲ ಮಲ್ಕೊಂಡಿರೋದು ಮಾಡಂತಂಗ ನನ್ನ ಮಕ್ಕಳೆಲ್ಲ ಕುಡಿದು ಉದ್ಧಾರ ಮಾಡಕ್ ಬಂದಾರ ನಿನ್ನ ಮಗ ಒಳ್ಳೆ ಮುಟ್ಟಾರ ಅವನಿಗೆ ಹಾಂಗ ಚಲೋನ ಇಟ್ಟಿ ನಮ್ಮ ಧರಣಿಗೆ ದಾವಣಗೆರೆ ದೇಶಪಾಂಡೆ ಅವರ ಹೆಸರನ್ನ ಏನಾದ್ರು ಮೇಲ್ ತಂದ್ರ ಅದು ನಿಮ್ಮ ಬೇಗ ತರ್ತಾರೆ ಈ ಕುಡಿಗೆಟ್ಟ ಅವ್ನ ನೆರಳು ಕೂಡ ಅವ್ರ ಮೇಲೆ ನೀವು ಬಿಡಬೇಡಿ
2: ಹೋಗ್ಲಿ ಬಿಡೋಣ ನಾವು ಇದ್ರ ತನಕ ಅಡ್ಡ ಅಂದ್ರೆ ಹೊರಡಬೇಡ
3: ನಿನ್ಗೆ ಏನ್ ಗೊತ್ತಾಗ್ತದ ನನ್ನ ಹರಿಪಿ ಕರಡು ಬಿಡದಾಗ್ತದ
2: ಅಣ್ಣ ಕೂತ ಸ್ವಲ್ಪ ಅದಕ್ಕೆ ನೀವು ಕೊಡ್ರಿ ಬಂದಾಗಿತ್ತು ನೋಡ್ತೀನಿ ನಾನು ನಿಮ್ಗೆ ಪ್ರತಿ ತೆರ್ಸಾನೆ ಕೆಲಸ ಸರಿಯಾಗಿ ಕೂತಿಲ್ಲ ಸರಿಯಾಗಿ ಮಾತಿಲ್ಲ
1: ಹೇಳಿ
2: ವಾರ ನೋಡ್ರಿ ಎಷ್ಟು ಹೊಲಸಿನ ಕತೆ ಅದ ರಿಪೇರಿ ಮುಂತಾದ್ರು
3: ರಿಪೇರಿ ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸಿದ್ರು ಅಂದ್ರ ಹ್ಯಾಂಗ್ ಮಾಡಿಸೋದು ಇಲ್ಲಿರೋ ಕಟ್ಟಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ ಹಾಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡೋ ಅಗತ್ಯದ
2: ನಾವು ಅದೇ ಐನೂರು ಮೈಲಿ ದೂರದಿಂದ
3: ಅದೇ ಹೇಳೋದು ಇಲ್ಲಿ ಒಬ್ಬರಿಂದ ಒಬ್ಬರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ ತಾತ್ಯ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ನೋಡಪ್ಪ ನೀನು ಶ್ರಾಣಿಯಾಗಿದ್ರ ನನ್ನ ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ ನನ್ನ ಮಕ್ಕಳೆಲ್ಲ ಕುದಿಗೆಟ್ಟು ಹೋಗ್ಯಾವ ನಿನ್ ಮಗ ಒಳ್ಳೆ ಉಂಟ ಅವನ ಹಾಗೆ ಒಳ್ಳೆ ಸಹಾಯ
1: ಮಾಡ್ರಿ
3: ಎಷ್ಟು ಬರಕು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮೊದಲು ಒಳ್ಳೆ ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ ಅಭ್ಯಾಸದಾಗ ಮೊದಲನೇ ಒಟ್ಟಿಗೆ ಬರ್ತಾರೆ ಹೌದು
2: ಮೆರಿಟ್ನಾಗ ಎಷ್ಟು ಬೇಕಾಗಿದ್ದೆ ನೋಡು
4: ಅದು
3: ಒಂದು ಕೊಬ್ಬಿಣಸ್ತು ಗುಣನೆ. ನಮ್ಮದು ನೋಡ್ರಿ, ತೂಗು ಮಣಿ ಮೇಲೆ ಕುಂತು ಹೊಲ ಮಾಡಿದ್ವಿ, ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳೆದಾಗ ನೌಕರ ಮಂದಿ ಬಂದು ಉಗುಳಿಕ ಪಿಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡಲಿಲ್ಲ. ನೀ ನಮ್ಮ ಪಿಚ್ಕಾಡಿಲ್ಲ, ಇಲ್ಲೇ ಮುಂದೆ ಹೊರಬಿಟ್ವಿ. ಮತ್ತ ಖರೆ
2: ಹೇಳಂದೆ
3: ಅಭ್ಯಾಸ ಏನು? ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಕರೆಕತ್ತದಲ್ಲ. ಹೀಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಳಿಗೆ ಯಾವ ಮನೆಗೆ ಹೋಗೋದು ಬರೋದೆಲ್ಲ ಇರ್ತದಲ್ಲ. 30 ವರ್ಷ ಬಂದಾಗಿ ನಿನಗೆ ಗೊತ್ತಿದೆಯಲ್ಲ.
1: ನಾನು ದೇಶದ ಮಗಳಿದ್ದೀನಿ ಎಲ್ಲ ತಿಳ್ಕೊಂಡ್ರ ಈ ಸರಿ ಪಾಸ್ ಆದ ಅಂದ್ರ ತಾಳಿ ಕಟ್ಟಿ ಮುಗಿಸ್ಬಿಡ್ಬೋದು. ಮತ್ತ ಆ ಹೇಳಪ್ಪ ನೆಚ್ಕೊಂಡು ಮಾಸ್ತರ ಕಲಿಸ್ತೀನಿ ಅಂತ. ನಾನು
3: ಎಂಥ ಮಾಸ್ತರು ಬೀಜದ ಹಿಂದಿ ಸಿನಿಮಾ ನಟನಂಗ ಕೂತ ಕೂದಲು ಬಿಟ್ಕೊಂಡು ಉಗಾ ತಕ್ಕೊಂಡು ಊರಿಗೆ ಗುರುಸುತ್ತಲ್ಲ ಹೀಗಿರ್ತಾನ. ಒಂದೇದು ಯಾವಾಗ ನೋಡಿದ್ರು ಸ್ಟ್ಯಾಂಡ್ ಮೇಲೆ ಇರ್ತಾನ. ಎಲಿ ಎಲ್ಲಿ ಬುದ್ಧ ಪಚ ಪಚ ಅಂತ ಊರಿಗಂತ ನಿಂತಿರ್ತಾನೆ. ಆ ಟ್ರಾನ್ಸಿಸ್ ಒಂದು ಜರಿವಾದ ಹಾಂಗ ಕುತ್ತಿಗೆ ಯಾವತ್ತೂ ಹಗು ಇರ್ದು ಬೇಕಾಕಂಡ ಇರ್ತಾನ. ಏನೋ ಮಾಸ್ತ್ರನ ನಾಚನ ಸುಳ್ಳ ಮಗನ್ ನೋಡು. ನಾಳೆ ಶಿಪೋಳಿ ಬಂದ್ ನೀನು ಅಲ್ಲಿ ಹೋಗಂಗಿಲ್ಲ, ಅವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಹಾಗಿಲ್ಲ.
4: ಏನಾಯ್ತು
3: ಹೋಗ್ಲಿ, ನೀನೇನು ಈಗಲೇ ಗ್ರಾಮೀಣ ಚಹಾ ಕುಡಿಯಕ್ ಹೋಗ್ಬೇಕಲ್ಲ. ಒಂದು ಸರಿ ಮಾಡ್ಕೊಂಡು ಏನು ಅದೇನು ಕೂದು
4: ನಾನೇ ತಿಂತೀನಿ. ಒಳಗ್ ಹೋಗಿ ಮೊದ್ಲು ಅದಕ್ಕೇನಾದ್ರೂ ಹಚ್ಕೊಳ್ಳಿ ಬರ್ಬೋದಲ್ಲ ಈಗ.
5: ಇಷ್ಟ

అయ్యే

0: అది ఎత్తు ఇల్లు వచ్చిన కామెడి
1: ಇವತ್ ಮುಂಜಾನೆ ಸೊತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರಲಿಲ್ಲ ಹಾಗಾದ್ರ
2: ನಿಮಗೇನು ಮುಂಬೈ ಕಡೆಗೆ ಹೇ ರಂಜು ಆ ಬಾಲಿ ಕಡೆ ಯಾಕೆ ನಿಂತೇ
3: ಬಾಲಿ ಕಡೆ
1: ನಾನು ಮುಂಜಾನೆ ನೋಡ್ತಾನೆ
2: ಹಿಂಗ
1: ಸರಿಯಾ ಬಿಡ್ತೀನಾದ್ರೆ ಯಾಕ ನಾವು ಸಿನಿಮಾಕ್ಕಂತ ಹೊರಬೇಕಾದ್ರೆ ಬಂದಾಗಿದ್ದ
3: ನೀವು ಟಿವಿ ತಗೊಂಡ್ರಿ
1: ಹಾ ಮುಂದೆ ಬಂದೆ ಅಷ್ಟೇ ಒಂದಿಷ್ಟು ಅರಿಯರ್ ಸಿಕ್ತು ಹತ್ತನೇ ಧರಣ್ಣ ಐದು
3: ನೀವಿಬ್ರು ಕೂತಿದ್ದೀರಿ ಅಂತ ಒಂದು ವಿಷಯ ಇರ್ತೀನಿ ತಾತ್ಯ ಅಂತ ಕರೀಲಿಕ್ಕೆ ಬಿಡ್ಲಿಲ್ಲ ಹಾಗೆ ಈಗ ನೀವು ಬಿಟ್ಟಿನಂತ ಅಮರಾವತಿ ಹೋಗಿಕ್ಕ
1: ಈಗ ಈ ವಯಸ್ಸಿನಾಗ
3: ಮೆಟ್ರಿಕ್ ನಾಗ ಫಸ್ಟ್ ಕ್ಲಾಸ್ ಬಂದೀನಿ 20 ವರ್ಷ ಕಳೆದ ನನ್ಗ ಡಾಕ್ಟರ್ ಆಗ್ಬೇಕು ಅಂತಿತ್ತು ಆದ್ರ ಈ ದೇಶಪಾಂಡೆ ಮನೆ ಹುಡುಗಿ ಒಬ್ಬ ಮನೆ ಆಚೆ ಅಂತ ಕಲಿಯೋ ಹಂಗಿಲ್ಲ ಇವ್ರನ್ನ ಪ್ರತಿಷ್ಠೆ ಆದ್ರು ನಮ್ಮ ಆಯುಷ್ಯದ ಮಣ್ಣಲ್ಲ ಆಗಿದ್ರು
0: ಅಂದ್ರೆ ನೀನು ಪಾಲನೆ ಎಲ್ಲ ನಿರ್ಣಯವನ್ನು ಸಾಧ್ಯತೆ ತೆಗೆದುಕೊಂಡಿಲ್ಲ ನಾವು ಯಾಕೆ ಈ ಕ್ಲಾಸ್ ಬಂದ್ವಿ ಅರೆ ಹೇಳ್ಬೇಕಂದ್ರ ಸುಧೀರ್ನು ಆವಾಗ ಕಲಿತಿದ್ದ ಇಬ್ರಿಗೂ ಹೊರಹಾಕಲು ಶಕ್ತಿ ಇರಲಿಲ್ಲ ನಮ್ಮ ಭವಿಷ್ಯದ ಏನಾಯ್ತು ಮಣ್ಣಾಯ್ತೋ ಚಿನ್ನ ಆಯ್ತೋ ಇದೇ ಇದೇ ಹೊಲದಾಗ ಭೂತ್ ಮುಂದಿದೆ ನನ್ನ ಜನ ಆಗಲೇ ನೌಕರಿ ಸುಪರ್ಣಿಟ್ಟಿದ್ದೆ ಮತ್ತ ಮತ್ತ ಈ ಪ್ರತಿ ಸಲುವಾಗಿ ನಾನು ಪ್ರವೇಶಿಸ್ತೇನೆ ಮೊದಲು ಮೊದಲು ಕೂಡ ಬರ್ತಿರ್ಲಿಲ್ಲ ನಂತರ ಕೂಡ ಬಂದ್ರು ಈಗಿನ ಊರು ಮೂಗು ಬಿಟ್ಟಿದ್ದು
1: ಬಿಡಬೇಕಾಗಿತ್ತು
2: ನಾಳೆ ಇವ್ರು ಲಗ್ನ ನಿಜ ಹೇಳ್ತಂದ್ರ ಹುಡುಗಿ ಮೇಲೆ ಹಾಕೋದ ಅಥವಾ ಹಂಗ ಬಜಿ ಮಾಡ್ಕೊಡ್ತಾರೆ ಇದನ್ನ ಯಾರು ಮಾಡ್ಕೊತಾರ ನೀವು ಹುಡುಗಿ ಜೋಡಿದಾಗ ನಾನು ಅದ್ರಾಗ ರೂಮ್ ಕೂಡ ಇಷ್ಟು ಸುಂದರ ಅಲ್ಲ ನಾ ಬಿವಾರ ಕೂಡ ಹೊಂದಿಲ್ಲ
0: ತೋಟ ಹಿಡ್ಬೇಕಾದ
2: ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಆದ್ರೆ ನಾ ಬಿವಾರ ಕೊಡೋ ಹಂಗಿಲ್ಲ
1: ತೋಟ ನಮ್ ಮೂಲ ಮಂದಿ ಹೆಸರು ಇದ್ದಾರೇನು
0: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕ್ ಹತ್ತಿದ್ದಿ
1: ಅಣ್ಣ ಏನ್ ತಪ್ಪಾಯ್ತಂದಾಗ ನಾ ಎಲ್ಲಾದ್ರೂ ಒಮ್ಮೆ ಕಡೆ ತಿಳಿಸ್ಬೇಕಿದ್ದೀನಿ ಕೂಡ
0: ಸುಧೀರ ಈಗ ಹಕ್ಕು ಹೇಳಕ್ ಹೊಂಟಿದ್ದಿ ಗೊತ್ತದೇನ ನಿನ್ನ ಶಿಕ್ಷಣ ತಾಯಿ ಎಷ್ಟು ಖರ್ಚಾಗದ ಅಂತ
1: ತಾತ್ಯ ಮಾಡಿದ್ವಿ ಖರ್ಚು
0: ತಾತ್ಯ ಮಾಡಿ ಹೆಸರಿಗೆ ಅಷ್ಟೇ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮೊಬೈಲ್ಗೆ ಹಾಕುತ್ತಿದ್ರು ನಿನ್ನ ಶಿಕ್ಷಣಕ್ಕ ನಿನ್ನ ಲಗ್ನಕ್ಕ ಆ ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಏನು ಈಗ ನೀನು ಇಷ್ಟೇ ಬೇಡ ಕೊಂಡಿ
1: ಅಣ್ಣ ಇದ ನೋಡು ನಿನ್ ಬರ್ತಾರೆ ಅಂತ ಹೋಗ್ತೀನಿ ನೀನಂತ ನಿನ್ ಶಿಕ್ಷಣ ಕೊಟ್ಟೆ ನೀನ್ ಕಗ್ಗ ಮಾಡಿದೆ ಅಂತ ಈಗ ಕೇಳು ನಂದು ಸ್ವಲ್ಪ ನಿನ್ ಕಿಸದಾಗೆ ನನ್ನ ಖರ್ಚು ಮಾಡಿಲ್ಲ ನನ್ ಶಿಕ್ಷಣ ಅಕ್ಕಮ್ಮ ಬೇಕ ಅಲ್ಲದೆ 20 ವರ್ಷದಿಂದ ನನ್ನ ಬಂದದ್ದು ಏನಿಲ್ಲ ಅದಕ್ಕೆ ನಿಂದೆ ನನ್ ಜಮೀನು ಕಡಿಮೆ ಇತ್ತೇನು ನನ್ನ ಹೆಸರಿನ ಮೇಲೆ ಇದ್ದ ಜಮೀನು ಉತ್ಪನ್ನದ ಮೇಲೆ ನನ್ನ ನೋಡ್ಕೊಂಡ್ರಿ ಅಲ್ಲದೆ ನನ್ನ ಶಿಕ್ಷಣ ಮುಗಿದ 20 ವರ್ಷ ಆಯ್ತು ಅದ್ರ ಉತ್ಪನ್ನ ಏನ್ ಬಂದ ಬುದ್ಧಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಬುದ್ಧಿ ಐಸತ್ತು ನಾಲ್ಕು ಮುಂದೆ ಬರ್ತೀಯ ನನ್ನ ಉತ್ಪನ್ನದ ಅಂತ ಅಂದ್ರೆ ತೃಪ್ತಿ ಸುತ್ತ ಬಾರಿ ಅಂತ ಕಳಿಸಿದ ಒಮ್ಮೆ ಅದು
0: ಬರಬೇಕು ಮತ್ತೊಂದೇ ಅಂತ ತಕ್ಕೊಂಡು ಹೋಗ್ಬೇಕು
1: ನಾವೇನ್ ಬುದ್ಧಿ ಬೆಳೆಯೋದು ಎತ್ಕೊಂಡು ಹೋಗ್ಬೇಕ ಅಲ್ಲದೆ ನೀನೇನಾದ್ರೂ ಕೈಯಿಟ್ಟು ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ ಸೂಟಿಗೆ ಬರ್ತಿದ್ದೆ ಆಗ ನೀನ್ ಬಂದ್ರೆ ನಿನ್ ಪಗಾರ ಅಂತ 10 ಸಲ ಬಿಟ್ಟೆ ಹಾಕಿದ ಹೇಳ್ತಿದ್ದಿ ಆಗ ನಿಮಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಈ ಒಂದು ನಾನು ತಿಳಿಬಾರ್ದು ಅಂತ ಅಲ್ಲದೆ ನಾನು ನನ್ನ ಮನಸ್ಸು ಬಂದಿಲ್ಲ ನಾನು ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಯಾಕೆ ಒಮ್ಮೆ ಕೊಡಿದ್ದಿ ಹೇಳ್ಬೇಕು ಅನ್ನೋದು ಚಿಕ್ಕ ಮಕ್ಳಿಗೂ ತಿಳಿದ ಒಂದ್ಸಾರಿ ಸತ್ಯ ಅನ್ನೋದು ಅಂತ ಮತ್ತೆ ನಾಳೆ ನೀವು ಕುಂಕತ್ತೆ ಉಡುಗೊರೆ ಬಿದ್ದಿದ ಅಂತ
0: ಆಯ್ತಪ್ಪ ಊಟ ಎತ್ತು ನೀನ್ ಮಾತು ನಾನು ನಿನ್ನ ಉತ್ಪನ್ನ ಕೊಡ್ಲಿಲ್ಲ ಕರೆಯದ ಹಾನಿಯ ಕೊಡ್ಲಿಲ್ಲ ಹಣ ಕೊಡ್ಲಿಲ್ಲ ಅದು ಕರೆಯದ ಮಾತ್ರ ನಿನ್ಗೆ ಇಷ್ಟು ವರ್ಷದಾಗ 1,000 ಅನಿಸ್ತೇನು ಹುಲು ಕೆಲಸ ಹ್ಯಾಂಗ ಕೇಳಬೇಕು ಅಂತ ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ 2 ತಿಂಗಳು ಬಾಡಿಗೆ ಮನೆಯಲ್ಲಿ ಇದ್ವಿ ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ
1: ಮತ್ತ ಅದೇ ಮಾತು ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡಿ ಎಲ್ಲ ಅವ್ರು ಇರ್ತಾರ ಹಂಗಂದ್ರ ಅವ್ರಿಗೆ ಯಾಕೆ ಕಾಣಿಸ್ತಿ ಅವ್ರಿಗೆ ಯಾಕೆ ಕೊಡ್ತಿ
0: ಒಂದು ನೋಡು 1 ವರ್ಷ ಫೈನ್ ಇದ್ರ 3 ವರ್ಷ ಬರ್ಗಲ್ಲ
1: ನೀರಾವರಿ ಹ್ಯಾಂಗ್ ಬರ್ತದೆ ಬರ್ಗಲ್ಲ
0: ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ ಕೋರ್ಟ್ ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ ಕೈಯಾಗ ಕೆಲಸ ದಿವಸ ಬಿಟ್ಟು ಅಮರಾವತಿ ಹೋಗ್ಬೇಕಾಗ್ತಿತ್ತು ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲೆ ಕೇಳತನಕ ಎಲ್ರು ಬ್ರಾಹ್ಮಣ ಪ್ರವೇಶರು ಒಂದೇ ಒಂದು ಕೇಸ್ ನಿಂತಾವೆ ನನ್ನ ಮನಸ್ಸಿಗೆ ಒಪ್ಪಂದಾಗ್ಲಿಲ್ಲ ಸಾಹೇಬ್ ಜನರಿಗ ತಿನ್ನಕ ಕುಡಿಯಕ ಎಲ್ಲ ಕೊಟ್ಟರು ನನಗೆ ಯಶಸ್ಸು ಸಿಗಲಿಲ್ಲ ನಿಮಗೆ ಗೊತ್ತಿಲ್ಲಪ್ಪ ರಾಮನ್ ಮಂದಿಗ ಇಂತ ಹಳಿಯಾಗಿತ್ತು ಹೋಗೋದು ಎಷ್ಟು ಕಷ್ಟದ ಅಂತ
1: ಉಳ್ದಲ್ಲ ಹ್ಯಾಂಗ ನಡೆದ ಅಂದ್ರ
0: ಹ್ಯಾಂಗ ನಡೆದ ಗೊತ್ತದೇನು ಈಗ ಈ ಊರಾಗಿರೋದು 7 ಬ್ರಾಹ್ಮಣ ಮನೆ ಅದ್ರಾಗ 3 ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು ಒಂದು ದೇವರ ಮುಂದೆ ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ ಇನ್ನು ಉಳಿದವ್ರು 4 ಅದ್ರಾಗ 3 ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ ಎಲ್ಲರೂ ಸಾಲಗಾರರೇ ನಮ್ಮ ತಲೆ ಮ್ಯಾಲೆ ಪೊಗಳಿನ ದೊಡ್ಡದು ಸಾಲನು ದೊಡ್ಡದು ಇದ್ರ ಮಂದಿ ಜನರದ್ದು ಛಲೋ ನಡೆದ ಸೇರದಿಂದ ತೆಗೆದು ಮೈ ಕಟ್ಕೊಂಡಲ್ಲ ದಲ್ಲಾಳಿ ಮಾಡ್ತಾರ ಟ್ರಕ್ ನಡೆಸ್ತಾರ ಅದೇನು ಇಲ್ಲ ಅಂದ್ರೆ ರಾಜಕೀಯ ಇದ್ದಿದ್ದೆ
1: ಇದೆಲ್ಲ ನಮಗ್ ಮಾಡಕ್ ಆಗ್ತದೆ.
0: ಕಾಲ ಬದಲಾಗಿದೆ ಸುಧೀರ, ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ನ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ, ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಏನೇನು
1: ಕಡಿಮೆ ಮಾಡ್ಬೇಕು?
0: ಹ್ಯಾಂಗ್ ಕಡಿಮೆ ಮಾಡೋದು? ನೀ ಬಾ ಮತ್ತು ಮಾಡ್ಕೊಂಡು
1: ಅದು ಅವಶ್ಯಕತೆ ಇಲ್ಲ. ನಿಮ್ಗ ಏನಿತ್ತು ಮುಂದೆ ನೋಡ್ತಾ ಇದ್ದೆ ಒಂದು ಸಾರಿ ಆ ರೂಪದ ಕಠಿಣ
4: ಒಳ್ಳೆ ಪ್ಲೇಯರ್ ಆಗ್ತಿದ್ದ. ಅವಾಗ ಒಳ್ಳೆ ಇಂಜಿನಿಯರ್ ಆಗೋದಿಲ್ಲ,
1: ನೀ ಏನ್ ಹಾಕ್ತಿ ಒಳ್ಳೇದು?
0: ಅವ ಒಳ್ಳೆ ಕೂತಾಕ್ತಾನ.
2: ಹಿಂಗ ನೋಡಿ ಹಿಂಗ
1: ನಾನ್ ಮುಂಬೈ ಬಂದು ಏನ್ ಮಾಡವ ನೀನು?
4: ಕರೀತಿ ಸಲತ್ತೆ ನಡ್ಕೋತೀನಿ.
1: ಅದೇನಾ ನೋಡ್ರಿ ಬೇಕಂದ್ರ
4: ಯಾಕೋ ಈಗ ಚಾಕಿ ಹೇಳ್ಕೊಡ್ಬೇಕು.
1: ಒಳ್ಳೇದಲ್ಲ
2: ಹೇಳಿ ಅಪ್ಪಗಿರಿ ತಾಕ ಅಂತ ಇರ್ತಾ ಸಿಹಿ ಅಂತ
4: ಬಿಡ್ತಿ ಅಂತ
1: ನನ್ ಬಿಡ್ರಿಯಲ್ಲ
4: ನನಗ್ ಬಿಡ್ರಿಯಲ್ಲ ಅದನ್ನ ಹೇಳೋ ಅದನ್ನಂತ ನಿಮ್ಮಿಂದ ನಾನ್ ಕುಡಿಯೋದಿಲ್ಲ ನೋಡ್ತೀನಿಲ್ಲ ನನ್ಗೆ
1: ನೋಡಿದಂತೆ ಹಂಗೆ ನನ್ ಕರ್ಕೊಂಡು ಹೋಗ್ತೀರಲ್ಲ ನಾನ್ ಸಲತ್ತೆ ನೋಡ್ಕೊಂಡ್ರೆ ಕಾಕು
4: ಕರ್ಕೊಂಡು
2: ಹೋಗ್ತೀನಿ ಹೆಂಗಿರ್ಬೇಕು ನನಗೆ ಹೇಳಿ.

0: ತಾಯಿ ಏನೂ ಇಲ್ಲ. ಇಲ್ಲಿ ನೋಡು ಅವ್ವ, ನೀವು ಹೋಗಿ ಮಲಗ.
1: ಇಲ್ಲಿ ನೋಡವ್ವ.
2: ಶಿಕೋಣಿ ಮಾಡ್ತೀನಿ, ದೇವಿಸ್ತದ ಎಲ್ಲ ಮಾಡ್ತೀನಿ ನೋಡಿ.
1: ಹಳೆ ಬಂಗಾರ ನಮ್ಮ ಮನಿಂದ ಎಲ್ಲ ದೊಡ್ಡ ಸ್ಕೀಮ್ ಅದರಾಗ ಅದಾರವ ಮಮ್ಮಿ ಬಿ ಎ ಇದ್ದು ನೌಕರಿ ಇದ್ದು ಆಗ ಈ ಊರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಕಯಮ್ಮನ ಕಡೆ ಬಂದಿದ್ರು. ಖರೆ ಹೇಳ್ತೀನವ್ವ, ನಂಗೀಗ ಗಂಡ ಮನೆ ಸಂಸಾರ ಯಾರ ಕದ ಹವ್ಯಾಸ ನೋಡಿದ್ವಿ, ನಾವಿದ್ರು ಸ್ವತಂತ್ರ ಆಗೋಣ. ನೀವಾಗ ಎಷ್ಟು ದುಡಿದಿ ಇಂದಿನ ಲಪ್ಪತ್ತ ಹೋಗಿದ, ಇನ್ನು ಎಷ್ಟು ವರ್ಷ ಕಂಡುಕೊಂಡು ನನ್ ಕೈಯಲ್ಲಾಗೋದು ಮಾಡ್ಲೇಬೇಕಾಗ್ತದ. ನೌಕರಿ ಹತ್ತಿ ಕೂಡಲೇ ಎಷ್ಟು ಬಂಗಾರ ಮಾಡ್ತೀರಲ್ಲ ಅಷ್ಟೇ ಬಂಗಾರ ಮೊತ್ತ ಕೊಂಡ್ಕೊಂಡು ಕೊಡ್ತೀನಿ. ಆಗ ಬಿಡ್ತಾನೆ ಪಾಪ ನೀನ್ ಸೊಸೈಟಿ ಮನೆಗೆ ಒಬ್ಬೊಬ್ರಿಗೆ ಒಂದು ಅರಿಯೋ ಕಲ್ಲು ಮಾಡಿಸ್ಕೊಂಡು ಎಷ್ಟು ದಿವಸದಿಂದ ನಗೆ ಕತ್ತಿ ಮಾರೋ ಬಂಗಾರ ಕರೆಯೇ ಮಾರೋ
2: ನರ್ಲಿಕ್ಕೆ ಏನಾಗ್ತದೆ ಫಸ್ಟ್ ಮಾಡ ಅನುಭವ ಒಪ್ಪಲ್ಲ
1: ಅಂದ್ರಿ ಅವ್ರ ಕಾಲಿಗೆ ತಾಗ್ಯದ ಹಸಿ ಬಂದಿದೆ ಸುಮ್ ಸುಮ್ಮನ ಕಟ್ಟಿ ಸುತ್ತಲಿ ನಾನು ಮುಂಜಾನೆ ಡಾಕ್ಟರ್ ಕಡೆ ಕರ್ಕೊಂಡು ಸರ್ ನೀವು ದೊಡ್ಡವರು ದುಡ್ಡಿಸ್ತಂತಿದ್ದ ಆಗಿಲ್ಲ ಮಾಡ್ಬೇಕು ಚೆನ್ನಾಗಿ ಏನ್ ಮಾಡಾರು ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ ನೀವು ಯಾರು ಚರ್ಪಿಸ್ ಹೇಳಿಬಾರ್ದು ಅಂತ ಮತ್ತ ಈ ಹೊಸ ವಾರ ಮುಗಿತು ಅಂದ್ರ ಯಾವ್ದು ಏನೇನು ಅದನ್ನ ಅವ್ರಿಗೆ ಕೊಟ್ಬಿಡ್ರಿ.
2: ಏನು ಏನ್ ಕೊಡೋದು
1: ನೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿದ್ದಕ್ಕೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವ್ರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
2: ಏನ್ ಕೊಡೋದು ಯಾಕೆ ಕೊಡೋದು
1: ಯಾರ ಹಿಸೆ ಅದವಲ್ಲ ಅವ್ರಿಗೆ ಕೊಟ್ಬಿಟ್ರಿ.
2: ಅರೆ ಇರೋ 12 ಕ್ಕೆ ಕೊಟ್ಬಿಟ್ರೆ ಏನ್ ಮುನ್ನೋದು?
1: ನಾನು ಅದಕ್ಕೆ ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ ನಮ್ಮಂತಿ ಬಹಳ ಒಳ್ಳೆ ಉದ್ದಾರ ಅಂಜಲಿನೂ ಕೂಡ ಒಳ್ಳೆ ಉದ್ದಾರ. ಹಿಂದಿನ ಸಲ ರಂಜಿತವಾಗಿ ಸ್ಕರ್ಟಿನಲ್ಲಿ ತಂದಿದ್ದು ಪ್ರೀತಿಯಿಂದ ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರುಗಾಡೋದು ಆ ವ್ಯಾಕ್ಸಿನ್ ಅಂತ ಹ್ಯಾಂಗ್ ಹೇಳೋದು ಇಲ್ಲ ಇಷ್ಟೊಂದೆ ಗುಪ್ಚಿಟ್ಟಾಗಿ ಜಿಮ್ಮುಗಳು ಮಾಡಿದೆ ಕರೀತ
2: ನಾನ್ ವಿಲನ್ ಬಿದ್ದಾಳಿ
1: ಕೊಡಿಸ್ತಾಗಿ ಕರೆ ಆದ್ರೆ ಇನ್ನು ಒಂದಿಲ್ಲ ನನ್ಗೆ ನನಗೆ ದಕ್ಕೊಂಡಿದ್ದೆ ಅದಕ್ಕೆ ಬಂದಿದ್ದು ಯಾರು ಬೇಡ ಈ ಸುಧೀರ್ ಬಾಜಿ ಮುಂಬೈ ಮಾಡಬಾರ್ದ ಅದನ್ನ ಹಾಕೊಂಡು ಯಾರು ಅಡ್ಡ ಅಂತ ತಗೊಂಡು ಹೋಗಿಲ್ಲ. ಆಗ ತಾತ ಹೋಗಿದ್ದು ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
2: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
1: ಜವಾಬ್ದಾರಿ

0: D'accord.
1: Rien.
0: Multiplier, non?
1: Vieille canal, les nouvelles canal.
0: ಎಲ್ಲದೂ ಅದ ಅವಂದು ಸುಧಿರಂದು ಪ್ರಭಂದು ಚಂದ್ರುದು ಮತ ನನ್ ಆ ನಿಧಿನ ಸುಧೀರ ತೋರ್ಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲ ಯಾರು ಎಷ್ಟದ ಅಂತ
0: ತಾತ್ಯ ಅವರು ಮಾಡ್ಬಿಟ್ಟು ಅಂತೀನಿ. 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನೆ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ
0: ಮಂಜು ಕೇಳ್ತಿದ್ಲು ಏನದ ಏನದ ಅಂತ ಏನು ಜೋರ್ ಮಾಡಿದೆ ಅಂತಿ. ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ ನಿಮ್ಗಿನ್ ಕೇಳ್ದ.
1: ಬೇಡಿ ಇದೆಲ್ಲ ಬೇಡ ಸುಮ್ ಸುಮ್ನ ಯಾಕೆ ಕೈ ಬೀಸ್ಕೊಂಡಿದ್ರು ಬೇಡಿ ನೀವು
0: ಕಡಿ ಕೆಲ್ಸಕ್ ಬಿಡೋದು ಅದ ಇನ್ನ ಮುದ್ದಿನ ಮೈದಾನ ಅಲ್ಲ.

0: ಇದನ್ನ ಹಾಕು ಅನ್ಸಲ್ಲ.
1: ನಾವು ಸೂತ್ರರಾಗಿದ್ದೀವಿ.
0: ಮಾನವನ ಸೂತ್ರ ವಾಸಕ್ಕೆ ಹೋಗಿ ಹಾಕೋ ಹಾಕೋ. ನೀನು ಒಳಗೆ ಹಾಕಂಡೆ ಸುಮಾರು ದಿನ ಆಯ್ತು, ನಾನು ನೋಡಿದೇನೆ. ಚಂದ್ರಹಾರ 15 ತೊಲಿ. ಮೋಹನ ಮಾಲ 20 ತೊಲಿ. ಚಪ್ರಿ ಹಾರ 15 ತೊಲಿ. ಅವಲಕ್ಕಿ ಹಾರ

0: அது ஒங்கி
1: பத்து தோழி

Ole. حط طولي. انجرا. أيدي طولي.

金虎花，那都红不拉，啥啦？一度我只读，一度那进步，一度好了读，一度不切读。

0: ಈಗ ಹತ್ತು ದಿನ ಲಕ್ಷಾವಧಿ ರೂಪಾಯಿ ಧಣಿ ಕಾಣಿಸ್ತಿ.
1: ಹೇಳಿ, ನನಗ ಹಿಂಗ ಅನಿಸ್ತದ, ಇದು ಬರೀ ಬಂಗಾರ ಇಲ್ಲ, ಇನ್ನು ಏನೇನೋ ಅದಾಯ್ತು ಅಂತ ಅನಿಸ್ತದ.

ಮಾಡಿದ್ದೆಲ್ಲ ಹೇಳಿದ್ದು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವನು ಎಲ್ಲಾರ ಮನದೇ ಸ್ಪರ್ಶ ನನಗ ಹತ್ತಿರದ ಅಂತ ಅನಿಸ್ತದ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಯುಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾಳ. ಹೌದು, ಹೇಗ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

இதுல தேவர் பணிக்கு போய்த்தீங்க. நீங்க யாருக்கு சின்னையாக

ಜಾಸ್ತಿ ಮಾತಿಯೇನು

ma nella ziva ti abiterà. Inga di stadà.

Yeah.

0: ಏನಂತೀಯವ್ವ?
1: ಕೇಳಿರಲ್ಲ,
0: ನಾಳೆ ಕೂತೀನಿ ಈಗ ನೋಡು.

0: porque alguien quiere morir.
1: ¿Son tú?
2: Hola. Hola.
1: ನಾನು
2: ಜೀವ ಹಾಳು ಸರಿ ಹೋಗ ರಾತ್ರಿ ಎಷ್ಟಾದ ನೋಡು 12 ಹೊತ್ತೋಯ್ತು ಏನವ್ವ
1: ಹತ್ತಿದ್ದೇನೆ ಬಂದಿಲ್ಲ ಮತ್ತಿ ನನಗೆ ಯಾರು ಏನು ಹೇಳೋದಿಲ್ಲ ನಾಲ್ಕು ದಿನ ಹುಟ್ಟಿ ಎಲ್ಲಪ್ಪ
2: ಸುಧೀರ ಮುಂಬೈಗ ಹೋಗ್ಯಾನ ರಂಜುಳ ಪತ್ತೆ ತಿನ್ನಿಕ
1: ಹೋದ್ರ ಹೋದ್ರು ಎಲ್ಲ ತಗೊಂಡೋಗ್ಯಾರಂತ ಸರಿ ಏನು
2: ಅಲ್ಲ ಹಂಗಂತಿದ್ದ
1: ಬಂಗಾರ ಹೋದ್ರ ಹೋಗಿ ನಮ್ಮ ಹುಡುಗಿನ ಯಾಕಿದ್ರು ಅಪ್ಪ ದೇವ್ರೆ ಈ ದೇಶ ಪ್ರತಿಷ್ಠ ಅಪ್ಪು ಇಲ್ಲಿಯಾಗಬೇಡ
2: ಎಲ್ಲೂ ಹೋಯ್ತವ
1: ಹೋದ್ರ ಹೋಗಿ ಜಗಳಕ್ಕ ಮೂಲ ಆಗಿತ್ತು ಕಡೆ ಗಂಟು ಅದು ಒಳ್ಳೇದಾಯ್ತು
2: ಹ್ಮ್ ಮುಂದೆ ಹ್ಯಾಂಗವ ಮುಂದೆ
1: ಏನ್ ಚಂದು ಇದೆಲ್ಲ ನಾವು ಮಾಡಿದ್ದೀವಿ ದೇಶಪಾಂಡೆ ಅವ್ರಿಗೆ ಕೆಲಸ ಮಾಡಿದ್ರಲ್ಲ ಹೌದು ಎಷ್ಟೋ ಜನ ರೈತ ಬೆವರಿನ ಮೇಲೆ ಮಾಡಿದ್ದೀವಿ ಯಾರಿತ್ತೋ ಅವ್ರಿಗೆ ಹೋಗಿ
2: ಪ್ರಭಾತ ಕೋಳಿ ಕದ ತೆಗಿದೆ ನಾಲ್ಕು ದಿನ ಆಯ್ತು
1: ಎಲ್ಲ ತಂದ್ವಿ ಅವಳು ಹೋಗಿ ಎಷ್ಟು ಆಶೆ ಇಟ್ಕೊಂಡಿದ್ದೀವಿ ಯಾರ ದಿನಾದ್ರೂ ನಡಿ ಚಂದು ನೀನ್ ಮಾತ್ರ
2: ನನ್ಗೊಂದು ಇಚ್ಛ ಆಯ್ತವ ಒಂದ್ ಸಣ್ಣ ಅಂಗಡಿ ಪಂಕ್ತಿ ಹಾಕಿ ನಾನು ಕೂಡಿ ಬಂದಿತ್ತವ
1: ಇದೆಲ್ಲ ಒಂದ್ಸರಿ ಮುಗಿ ನಾನು ಹೇಳ್ತೀನಿ ಭಾಸ್ಕರ್
2: ಬೇಡವ
1: ಯಾಕೆ ಬೇಡ ಅಂತಿ
2: ನಾವು ಸಲಿ ಅಣ್ಣಂಗ ಕೇಳಿದ್ದ ದೇಶಪಾಂಡೆ ಅವ್ರ ಜೊತೆಗೆ ಸೋಚೋದಿಲ್ಲ ಅಂತ ಹೇಳಿದ್ದ ಅವನ್ ಹೇಳಲು ಕರೆನ
1: ಮತ್ತೆಲ್ಲಾದ್ರೂ ಕರೆನ ಇರ್ತದ ಒಂದಿಷ್ಟು ಸ್ವಾರ್ಥ ಆಗಿದವಂತೂ ಈ ಜಗತ್ತಲ್ಲ ಏನು
2: ನಡೆಯಾಗಿಲ್ಲಿ ರಂಜು ಬಂದ ಎಲ್ಲಿ ಸಿಕ್ಕರು
3: ಮುಂಬೈ
2: ಅವ
3: ಮಾಸ್ಟರ್ ಸಿಗಲಿಲ್ಲ ಮುಂಬೈ ಹೋಗ್ಕೊಳ್ಳೆ ಎಲ್ಲ ಪೊಲೀಸ್ ಠಾಣೆ ಚೌಕಾಸ ಮಾಡಿದ್ರು ಆದ್ರ ಇವ್ರು ನಾಗ್ಲೆ ಪೊಲೀಸ್ ಠಾಣೆ ಕೂರಿಸಿದ್ರು ಆ ಹೋಟೆಲ್ ನಮ್ಮ ಒಳ್ಳೇದಾಯ್ತ ನಾನು ಬೆಳೆ ಕೂಡ ಮುಂಚೆ ಎಂತ ಭಾಗ ಆಗಿರ್ತೀಯಣ್ಣ
2: ಅವ
3: ಅವ ಓಡಿ ಹೋಗ್ಬಿಟ್ಟ ಇವ್ರು ಹೋದ್ರಲ್ಲ ಆ ದಿವಸ ಇಡೀ ರಾತ್ರಿ ಮತ್ತು ಮಾಲಿನ ಸರ್ ಹೇಳ್ತಾರೆ ಆಜ್ಞೆ ಬಿಟ್ಟು ಮಾಲಿಕನಿಗೆ ಫಿಲ್ಮ್ ಸ್ಟೋರ್ ಬಗ್ಗೆ ವಿಚಾರಿಸಿದ್ನಂತೆ ಎಲ್ಲದ ಏನದ ಅಂತ ಅಷ್ಟಾಗಿ ಮತ್ತೆ ಆಗಿನ ತಗೊಂಡು ಓಡಿ ಹೋಗ್ಬಿಟ್ಟ ಇವಳ ಬಾಕಿ ನಿರುತ್ತೆ ಕಹ ಪ್ರಯತ್ನಿಸಿದ್ರು ಒಳ್ಳೇದ ನಾ ತಕ್ಕ ನೋಂದಿಸ್ತೀನಿ ಸಿಕ್ಕಾಗತ್ತೆ ಮತ್ತ ಸಿಕ್ಕರು ತಗೊಂಡೋಗಿ ಮರಣಿಸಿರೋದರ ಬಗ್ಗೆ ಸಂಶಯ ಆಗ

0: ಇದೆಲ್ಲೋಣ ಹ್ಯಾಂಗ್ ತಿಳಿಸ್ಕೋ ಹೋಗ್ಲಿ ಬಿಡೋಣ. ಆಗಿದ್ದಾಗಂತೂ ಅಪ್ಪನ ಇದ್ದವ್ ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ರಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕೆ ಶುರು ಆಗ್ತದೆ. ಆದರೆ ಚೌಕಾಸಿ ಮಾಡ್ತಾ ಇದ್ರು
1: ಬಂಚಿಲ್ಲ ಹಣ ಪತ್ನಿ
0: ಒಳ್ಳೆ ಕಿಮ್ಮತ್ತಿನ ಜಗಂ ಮಣ್ಣಿನ ಗರ್ದ ಮೇಲೆ ಆ ಹೋಗ್ಯ ಮರ್ಗಿಯಲ್ಲಿ ಬರ್ತದೆ. ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸುಂದರ.
1: ನಮ್ಮದು ಎಲ್ಲ ತಪ್ಪಿರ್ಬೇಕು, ಕೊನೆ ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಾಂಗ ಅಂತೀವಿ.
0: ನೋಡಿ ನನಗ ಆಯಾಸ ಆಗಿರ್ಬೇಕು, ಹೋಗಿ ಮಲ್
1: ಹೋಗ್ ಬಂದ ಮನೆಗೆ ಕೂದಲಿಲ್ಲ ಅವಾಗ ನಡಿ ಅಂದ ಇಲ್ಲ ಅಂದ ಕಷ್ಟ ಬರ್ತದ ಬರ್ತದ ಅಲ್ಲಿ ಒಳಗೆ
2: ನಾ ಮುಂಬೈ ಬಂದೆ ಅಂದ್ರೆ ಆಗ್ತದಲ್ಲ ಬಿಟ್ಟು
1: ಆಗ ಹೊರಗ ಈ ಸತ್ಯ ಬರೋದು ಬೇಡ ಮುಂಬೈ
2: ಯಾಕ
1: ಅರೇ ಈಗ ಬರೆದಾಗ ಹುಮ್ಮನ್ ಜೋಡಿ ಯಾರು
2: ಬೇಡ ಸಿಕ್ಕಿದ್ದೀನಿ
1: ನಡೀವಾಗ
3: ಹೈರಾಣ ಆಗಿತ್ತು. ದಿವಸ ಒಬ್ಬನೇ ಇದ್ದಾರ ಉಡುತ್ತಾನೋ ತಿಂತಾನೋ ಯಾವ ಇಲ್ಲ ಗೆಳೆಯ ಜೋಡಿ ಕೂತು ಹುಡುಗಿಯರಿ ಕೂತಿದ್ದಾನೋ ಜೀವ ತನ್ನ ಸಾಧ್ಯವಾಗಿರಲಿಲ್ಲ ನಿಜ ಪ್ರಕರಣದಾಗ ಸ್ವಲ್ಪ ತ್ರಾಸ ಆಗುತ್ತೆ
0: ಆದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚು ಇದ್ರೆ ಬರುತ್ತೆ ನನಗ ಪೋಲಿಸ್ ಮಾಡಿ ಅದನ್ನ ಅನಂತರ ಸತ್ಯಗಳೇನು ಬಂಗಾರ ವಯಸ್ಸು ಅದು ಬೇರೆ
3: ಅಂತ ವಿಷಯ ನಾವು ಮನಸ್ಸಿಗೆ ತರಬೇಡಿ ಸೀರಾಲ ಹಣ ಕೊಟ್ಟೋದ ಇಸ್ಕೊಟ್ಟ
0: ಹದಿನೆಂಟು
3: ಸಾವಿರ ಲೆಕ್ಕ ಪತ್ರ ಎಲ್ಲ ಮಾರಾಟಿ ಸಾಧ್ಯ ಅವನು ಸ್ವಾಮಿ ಕಟ್ಟಿಸ್ತಾನಂತ ಅದಕ್ಕೆ ಬುಲ್ಡೋಸರ್ ಬೆಸೆಯಿಂದ ಅವನವನಿಗೆ ಹೇಳಿ ಕಳಿಸ್ಯಾನ ಭಾವಿಸಿಯವ್ರು ಇಷ್ಟು ಕೇಳ್ಕೊಂಡು ಅರೆ ಆ ನಾಲ್ಕು ದಿವಸ ತಡೆ ಅವನ್ನೆಲ್ಲ ಆಗೋಗಿ ಅಂತ ಚೂರು ಕೇಳಕ್ಕಿಲ್ಲ ಶುದ್ಧ ಮೂರ್ತ ಚಲೋ ಅಂತ ಅಂತಾನ
0: ಆದ ಬಹಳ ನಾವಾದ್ರೂ ಎಲ್ಲಿ ಬಾಳಿ ಬೀಳೋರಿದ್ದೀವಿ ದಿವಸ ಅವರ ಮೂರ್ತಿ ಬಂದು ಮಾಡಿಲ್ಲ

ಅರೇ ನೀವು ಯಾರೇ ಆಗಿದ್ದ ಬಸ್ ಬರ್ತದೆ ಇಷ್ಟ ಕೊಡ್ಕೊಡು ಕುದುರೆ ಆಯ್ತಾ

Rabab.

0: ಲಗೂನ್ ಮುಗಿಸ್ರಿ ಬೀಗ ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಮಾತು ಕೂಡ ನಿಂತದ.

0: ಚಂದು ನಾಲ್ಕು ಮಾರು ಕರ್ಕೊಂಡು ಹೋಗ್ಬೇಕು, ಅಮ್ಮ ಮಾಡ್ಬೇಡಿ,
1: ನೀವು ಕಾಳಜಿ ಮಾಡ್ಬೇಡಿ.
0: ಚಲೋ ಕಲಿಬೇಕು ಏನ್ ಕೊಡ್ತೀವಿ
1: ಮಲ್ಕೊಂಡ
0: ಎಲ್ಲಿ
1: ಹೋಗಿ ಬಿಡ್ರಿ.

Thank you.

Oggi per lei, ma guarda,

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ते आले गायले आणि जिंकले अशी परिस्थिती आपल्या सर्वांची झालेली आहे. मनापासून पैसे मनापासून आणि सध्या एकमेकांच्या रचने म्हटल्याप्रमाणे हृदयात राहिले. तुमचं गाणं आमच्या सर्वांच्या हृदयात कायम राहिलेलं आहे. मनपूर्वक अभिनंदन आणि मनपूर्वक कौतुक लोकांचं. मी कल्पना जोगरकर यांना विनंती करतो की त्यांनी कृपया सर्वांच्या वर यावं. आणि आमची वेळेची कसरत चालू असल्यामुळे नायनाने तुम्हाला 5 मिनिटं आहेत असं सांगावं लागलं. असो या कल्पना दे. सुरुवातीला नौशाद हरलापूर.
1: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ರಾಮನೇ ಕಿಷ್ಟು ಮಧುರ, ರಾಮನ ಮುಖಮಂಡಲವೇ ಕಿನಿತು ಮಧುರ, ರಾಮನ ನೋಟವೇ ಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ, ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು,

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಗವನ್ನು ಕಾಪಾಡು ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಕ್ಕಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓ ಸಿದ್ಧಲಿಂಗಯ್ಯ ನಮೋ ನಮೋ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಿದ್ಧಲಿಂಗಯ್ಯ ಸ್ವಾಮಿ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಬಾಂಧವರೇ, ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಒಲಿದು ಬಾ ನಲಿದು ಬಾ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.